ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ. ಧನ್ಯವಾದ.

ಗುಡ್ ಮಾರ್ನಿಂಗ್, ಶುಭೋದಯ. ಈ ದಿನ ಹೊಸದಾಗಿರಲಿ, ಈ ದಿನ ಖುಷಿಯಾಗಿರಲಿ. ಇಂದು 2026 ಜುಲೈ 18 ಶನಿವಾರ. ಶ್ರೀಶುಕ 1949 ಪರಾಭವ ಸಂವತ್ಸರ, ದಕ್ಷಿಣಾಯಣ, ಗ್ರೀಷ್ಮ ಋತು, ಯೋಗ ವರಿಯಾನ್, ಕರ್ಣ ಭದ್ರ ಸೌರ ಕಟಕ. ಇವತ್ತಿನ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಈ ರೀತಿ ಇದೆ. ಬೆಳಗ್ಗೆ 6:10 ದಿನದ ಆರಂಭಕ್ಕೆ ಒಂದೊಳ್ಳೆ ಮಾತು, ಮಾತಿನ ಮೂಲಕ ಇಡೀ ದಿನವನ್ನು ಸಂತೋಷ

0: ಆಗಿಟ್ಟುಕೊಳ್ಳುವಲ್ಲಿ ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ, ಹೊಸ ಹುರುಪನ್ನು ನೀಡಲು ಭಕ್ತಿಗೀತೆಯೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ. ಈ ಕಾರ್ಯಕ್ರಮದಲ್ಲಿ ಆರ್ಜೆ ಶ್ವೇತರ್ ಅವರು ನೆಲ್ಸನ್ ಮಂಡೇಲಾ ಇಂಟರ್ನ್ಯಾಷನಲ್ ಡೇ ಬಗ್ಗೆ ಮಾತನಾಡಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇವರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ಶಿವಶರಣರ ನಡೆನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾದ ವಚನಗಳ ಬಗ್ಗೆ ಬೆಳಕು ಚೆಲ್ಲುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಪವಿತ್ರ ದಿನೇಶ್ ಅವರು ವಚನಗಳ ಬಗ್ಗೆ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿಬರಲಿದ್ದು, ಶಿವಮೊಗ್ಗದ ವಿಜಯ್ ಗಣೇಶ್ ಅವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆ ಮಾಡಲಿದ್ದಾರೆ. ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಮತ್ತು ಗಾದೆಗಳ ಕುರಿತು ದಿನೇಶ್ ಹೊಸನಗರ ಇವರು ಮಾಹಿತಿಯನ್ನು ನೀಡಲಿದ್ದಾರೆ. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚಂದ, ಪರಿಸರಕ್ಕಾಗಿ ನಾವಲ್ಲ ನಮಗಾಗಿ ಪರಿಸರ, ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಹಮ್ಮಿಂಗ್ ಬರ್ಡ್ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಆರ್ಜೆ ಅರ್ಪಿತಾ ಅವರು. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ, ನಾವು ಆ ಸ್ಥಳಕ್ಕೆ ತಲುಪುವುದು ಹೇಗೆ ಎನ್ನುವ ವಿಷಯ ಹಂಚಿಕೊಳ್ಳಲಿದ್ದಾರೆ ಆರ್ಜೆ ರಕ್ಷಿತಾ ಹೊಳ್ಳ ಅವರು. ಇದರಲ್ಲಿ ಚಿತ್ರಬಿ ಜಲಪಾತದ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ. ಬೆಳಗ್ಗೆ 9:30 ಪುಸ್ತಕ ಪ್ರಪಂಚ ಮತ್ತೊಂದು ಪ್ರಪಂಚವನ್ನೇ ಸೃಷ್ಟಿಸಬಲ್ಲದು, ಸಾಹಿತ್ಯ ಲೋಕ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಎಎನ್ ಮೂರ್ತಿರಾವ್ ಅವರ ಪರಿಚಯವಿರಲಿದೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನಾಡಿ, ಹಾಡನ್ನು ಹೇಳಿ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿ. ಬೆಳಗ್ಗೆ 11:00 ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ ಅಂದರೆ, ಅದರಲ್ಲಿ ನಮಗೆ ಸ್ಫೂರ್ತಿ ನೀಡುವ, ಮನೋರಂಜನೆಯ ಜೊತೆಗೆ ಸಂದೇಶ ನೀಡುವ ಒಂದಿಷ್ಟು ಕಥೆಗಳು ತಿಳಿಸುವ ಕಾರ್ಯಕ್ರಮ ಸೋಷಿಯಲ್ ಮೀಡಿಯಾ ಕಥೆಗಳು. ಈ ಒಂದು ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳ ಅವರು ನಡೆಸಿಕೊಡಲಿದ್ದು, ಇದರಲ್ಲಿ ಮೌನದ ಮನಸ್ಸು ಎಂಬ ಕಥೆಯನ್ನು ಹೇಳಲಿದ್ದಾರೆ. ಬೆಳಗ್ಗೆ 11:30 ಕೆಲಸದ ಜೊತೆಗೆ ಕಾಲ ಕಳಿತ ಒಂದಿಷ್ಟು ಚಿತ್ರಗೀತೆಗಳನ್ನ ಕೇಳುವ ಸಮಯ. 12:30 ದೇಶ ಎಂದಿಗೂ ಮರೆಯದ ಭಾರತದ ಹೆಮ್ಮೆ, ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರಣ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಇದು ಊಟದ ಸಮಯ, ಅನ್ನದೇವರ ಮುಂದೆ ಅನ್ಯದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನು ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಹಲಸಿನ ಬೀಜದ ರೆಸಿಪಿ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ. ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮರವರ ಜಾಣ ಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತುಗಳು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ ಮತ್ತು ಮಾಧವ ಪೆರಾರ್ಜಿ ಅವರಿಂದ ಪಂಪನ ನುಡಿಗಳನ್ನು ಹೇಳಲಿದ್ದಾರೆ ಮತ್ತು ವಿಜಯ ಎಸ್ಎಚ್ ಶಿವಮೊಗ್ಗ ಇವರಿಂದ ಸುಲಭವಾಗಿ ಇಂಗ್ಲಿಷ್ ಮಾತನಾಡುವುದನ್ನು ಕೇಳಬಹುದು. ಮಧ್ಯಾಹ್ನ 3:00 ಹಳೆಯ ಚಲನಚಿತ್ರಗೀತೆಗಳು ಪ್ರಸಾರವಾಗಲಿದೆ. ಸಂಜೆ 4:00 ಸರಿಯಾಗಿ ಕಾಫಿ ವಿತ್ ಆರ್ಜೆಸ್ ನೇರ ಫೋನ್ ಇನ್ ಕಾರ್ಯಕ್ರಮ ನಮ್ಮ ಆರ್ಜೆಗಳು ನಡೆಸಿಕೊಡಲಿದ್ದಾರೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳ ಕುಂದು ಕೊರತೆಗಳನ್ನು ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತರ್ ಅವರು ನಡೆಸಿಕೊಡಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ, ಬೆರಗು ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ಬಗ್ಗೆ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದು, ಇದರಲ್ಲಿ ಟ್ವಿನ್ಸ್ ಮಕ್ಕಳ ಕುರಿತು ಫ್ಯಾಕ್ಟ್ ಅನ್ನು ಹೇಳಲಿದ್ದಾರೆ. ಸಂಜೆ 6:30 ಜೀರೋ ಟು ಹೀರೋ ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರ ತನಕವೂ ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸಿನೆಸ್ ಬಸ್ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಆರ್ಜೆ ಅರ್ಪಿತಾ ಅವರು. ಇದರಲ್ಲಿ ಸ್ನೇಹ ಮಿಲನ ಗ್ರಾಫಿಕ್ಸ್ ಅಂಡ್ ಪ್ರಿಂಟರ್ಸ್ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ. ಸಂಜೆ 7:00 ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವೂ ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದು, ಇದರಲ್ಲಿ ಕೃಷ್ಣರವರು ಸೀಡ್ಲೆಸ್ ಲೆಮನ್ ಕೃಷಿಯ ಕುರಿತು ಮಾಹಿತಿ ನೀಡಲಿದ್ದಾರೆ. ರಾತ್ರಿ 7:45 ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳೆರ್ರವರು. ರಾತ್ರಿ 7:57 ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತ ಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:00 ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ಕಾರ್ಯಕ್ರಮಗಳನ್ನು ಕೇಳಿ ನಿಮ್ಮ ಅನಿಸಿಕೆಗಳನ್ನ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ಕೇಳ್ತಾ ಇರಿ. ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸೋರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸ್ನೇಹಿತರೆ, ನಾನು ಓದಿದ ಒಂದು ಅದ್ಭುತವಾದ ಸಾಲು ನನ್ನ ಮನಸ್ಸಿಗೆ ತುಂಬಾ ಹತ್ತಿರವಾಯಿತು ಅಂತಾನೆ ಹೇಳಬಹುದು. ಅದನ್ನ ನಿಮ್ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಅದೇನಪ್ಪ ಅಂದ್ರೆ, ನಿಲ್ಲದೆ ಬರುವ ನೋವುಗಳು, ನಿಲ್ಲದೆ ಹೋಗುವ ನಲಿವುಗಳು, ನಿಲುಕದ ನಿರೀಕ್ಷೆಗಳು, ನಿಲುಕುವ ನಿರಾಸೆಗಳು, ಪ್ರತಿದಿನ ಎದುರಿಸುವ ಪರೀಕ್ಷೆಗಳು, ಪ್ರತಿ ಕ್ಷಣ ಕಾಡುವ ಪರಿಸ್ಥಿತಿಗಳು, ಇವೆಲ್ಲವೂ ನಮ್ಮ ಬದುಕಿಗೆ ಅದ್ಭುತ ಪಾಠಗಳು. ಎಷ್ಟು ನಿಜ ಅಲ್ವಾ ಸ್ನೇಹಿತರೆ? ನಾವು ಜೀವನವನ್ನು ಒಂದು ರಸ್ತೆಗೆ ಹೋಲಿಸಿದ್ರೆ ಆ ರಸ್ತೆಯಲ್ಲಿ ಏರಿಳಿತಗಳಿರೋದು ಸಹಜ. ಕೆಲವೊಂದ್ಸರಿ ಕಷ್ಟಗಳು ನಿಲ್ಲದೆ ಸಾಲು ಸಾಲಾಗಿ ಬರ್ತಾ ಇರುತ್ತೆ. ಆಗ ನಮಗನ್ಸೋದು, ಏನಪ್ಪಾ ಇದು, ನನಗೊಬ್ಬನಿಗೆ ಇಷ್ಟೊಂದು ಸಂಕಷ್ಟನಾ ಅಂತ. ಆದ್ರೆ ನೆನ್ಪಿಡಿ ಸ್ನೇಹಿತರೆ, ಸುಖ ಬಂದಾಗ ನಾವು ಹೇಗೆ ಸಂಭ್ರಮಿಸ್ತೀವೋ, ನೋವು ಬಂದಾಗ್ಲೂ ಕೂಡ ಅದನ್ನ ಸ್ವೀಕರಿಸಬೇಕು. ಯಾಕೆಂದ್ರೆ ಆ ನೋವು ನಮಗೆ ತಾಳ್ಮೆಯನ್ನ ಕಲಿಸುತ್ತೆ. ನಿಲುಕದ ಯಾವುದೋ ದೊಡ್ಡ ಆಸೆಗಳ ಹಿಂದೆ ಓಡೋದಕ್ಕಿಂತ ನಮ್ಮ ಕೈಗೆ ನಿಲುಕುವ ಸಣ್ಣ ಸಣ್ಣ ಸಂತೋಷಗಳಲ್ಲಿ ನೆಮ್ಮದಿ ಹುಡುಕೋದು ಎಷ್ಟು ಮುಖ್ಯ ಅನ್ನೋದನ್ನ ಇವತ್ತಿನ ಈ ಪರಿಸ್ಥಿತಿ ನಮಗೆ ಕಲ್ಸ್ಕೊಡ್ತಾ ಇದೆ ಅಂತಾನೆ ಹೇಳ್ಬಹುದು. ಬದುಕು ಅಂದ್ರೇನೆ ಒಂದು ದೊಡ್ಡ ಶಾಲೆ ಅಲ್ವಾ? ಇಲ್ಲಿ ಪರೀಕ್ಷೆ ಮೊದಲೇ ಬರುತ್ತೆ, ಪಾಠ ಆಮೇಲೆ ಸಿಗುತ್ತೆ. ಹಾಗಾಗಿ ಇವತ್ತು ನಿಮ್ಮ ಮುಂದೆ ಯಾವುದೇ ಸವಾಲು ಇರಲಿ, ಅದನ್ನ ಒಂದು ಅದ್ಭುತ ಪಾಠ ಅಂತ ಭಾವಿಸಿ ಎದುರಿಸಿ. ಸೋಲಲಿ ಅಥವಾ ಗೆಲ್ಲಲಿ, ಅನುಭವ ಮಾತ್ರ ಖಂಡಿತ ನಿಮ್ಮದಾಗುತ್ತೆ. ಸೊ ನಿಮ್ಮ ಈ ದಿನದ ಪಯಣ ಸುಖಕರವಾಗಿರಲಿ. ಕಷ್ಟಗಳಿಗೆ ಹೆದರಬೇಡಿ, ಅವುಗಳನ್ನ ಮೆಟ್ಟಿ ನಿಲ್ಲೋ ಶಕ್ತಿ ನಿಮ್ಮಲ್ಲಿದೆ. ನಗ್ತಾ ಇರಿ, ನಗಿಸ್ತಾ ಇರಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಸೂರ್ಯನ ಕಿರಣಗಳು ಮರಗಿಡಗಳ ನಡುವೆ ಇಣುಕಿ ನೋಡ್ತಾ ಇದೆ. ಇವತ್ತಿನ ಹೊಸ ಭರವಸೆಯನ್ನ ಹೊತ್ತು ತಂದಿವೆ. ಸೊ ಇವತ್ತಿನ ಸುಂದರ ಮುಂಜಾನೆಯಲ್ಲಿ ಒಂದು ಪುಟ್ಟ ಕಥೆಯ ಜೊತೆಗೆ ನಿಮ್ ಮುಂದೆ ಬಂದಿದ್ದೀನಿ. ಒಂದಾನೊಂದು ಕಾಲದಲ್ಲಿ ಒಬ್ಬ ರೈತ ಒಂದು ಸುಂದರವಾದ ಗುಲಾಬಿ ಗಿಡವನ್ನ ಬೆಳೆಸಿದ್ದ. ಅದರಲ್ಲಿ ಅದ್ಭುತವಾದ ಹೂಗಳು ಅರಳ್ತಾ ಇದ್ವು. ಆದ್ರೆ ಒಂದು ದಿನ ಜೋರಾದ ಗಾಳಿ ಬೀಸಿ ಗಿಡದಲ್ಲಿದ್ದ ಅತಿ ಸುಂದರವಾದ ಹೂವೊಂದು ಕೆಳಗೆ ಉದುರಿ ಬಿಟ್ಟು ಆ ಹೂವು ಮಣ್ಣಿನಲ್ಲಿ ಬಿದ್ದು ಬಾಡಿ ಹೋಗುತ್ತಿರೋದನ್ನ ನೋಡಿ ರೈತನಿಗೆ ತುಂಬಾ ಬೇಜಾರಾಯ್ತು. ಛೇ, ಇಷ್ಟು ದಿನ ಕಾಪಾಡಿಕೊಂಡು ಬಂದಿದ್ದ ಹೂವು ಹೋದವಲ್ಲ ಅಂತ ಅಳೋದಕ್ಕೆ ಶುರು ಮಾಡ್ತಾನೆ. ಆಗ ಅವನ ಸ್ನೇಹಿತ ಬಂದು ಒಂದು ಮಾತು ಹೇಳ್ತಾನೆ. ಸ್ನೇಹಿತರೆ, ಗೆಳೆಯ, ಉದುರಿದ ಹೂವಿನ ಬಗ್ಗೆ ಯೋಚನೆ ಮಾಡಬೇಡ. ಆ ಹೂವು ಮತ್ತೆ ಅರಳೋದಿಲ್ಲ. ಆದರೆ ಒಮ್ಮೆ ಕೆಳಗಡೆ ಮಣ್ಣಿನ ಆಳದಲ್ಲಿರುವ ಆ ಗಿಡದ ಬೇರುಗಳನ್ನ ನೋಡು. ಅವು ಇವತ್ತಿಗೂ ಗಟ್ಟಿಯಾಗಿದೆ. ಆ ಬೇರುಗಳು ಭದ್ರವಾಗಿದ್ರೆ ನಾಳೆ ಇವತ್ತಿಗಿಂತಲೂ 100 ಪಟ್ಟು ಹೆಚ್ಚು ಸುಂದರವಾದ ಹೂವುಗಳು ಅದೇ ಗಿಡದಲ್ಲಿ ಅರಳುತ್ತೆ ಅಲ್ವಾ? ಸೊ ಸ್ನೇಹಿತರೆ, ನಮ್ಮ ಬದುಕು ಕೂಡ ಹಾಗೆ ಅಲ್ವಾ? ಮರದಿಂದ ಕೆಳಗೆ ಬಿದ್ದ ಹೂವು ಮತ್ತೆ ಅರಳೋದಿಲ್ಲ. ಆದರೆ ಬೇರುಗಳು ಗಟ್ಟಿಯಾಗಿದ್ದರೆ ಮತ್ತೆ

ಹೂಗಳು ಹುಟ್ಟುತ್ತವೆ. ಹಾಗೆಯೇ ನಮ್ಮ ಜೀವನದಲ್ಲಿ ಇದುವರೆಗೆ ಏನನ್ನ ಕಳೆದುಕೊಂಡಿದ್ದೇವೆ ಅನ್ನೋದಕ್ಕಿಂತ ಇನ್ನು ಜೀವನದಲ್ಲಿ ಮುಂದೆ ಎಷ್ಟೊಂದು ಬೆಳಿಬೇಕಿದೆ ಅನ್ನೋದು ಮುಖ್ಯ. ಸೊ ಸ್ನೇಹಿತರೆ, ನಾವು ಕೆಲಸ ಕಳ್ಕೊಂಡಿರಬಹುದು, ಪ್ರೀತಿ ಪಾತ್ರರಿಂದ ದೂರವಾಗಿರಬಹುದು, ಅಥವಾ ಸೋಲನ್ನ ಅನುಭವಿಸ್ತಾ ಇರಬಹುದು. ಆದ್ರೆ ನೆನ್ಪಿಡಿ, ನಿಮ್ಮ ಆತ್ಮವಿಶ್ವಾಸ ಅನ್ನೋ ಬೇರು ಗಟ್ಟಿಯಾಗಿದ್ರೆ ಹೋದ ಅವಕಾಶಗಳಿಗಿಂತ ಸಾವಿರ ಪಟ್ಟು ಹೆಚ್ಚಿನ ಸುಂದರ ಕ್ಷಣಗಳು ನಿಮ್ಮ ಜೀವನದಲ್ಲಿ ಮತ್ತೆ ಅರಳುತ್ತೆ. ಕಳೆದು ಹೋದದನ್ನ ನೋಡಿ ಕೊರಗಬೇಡಿ, ಮುಂದೆ ಬೆಳೆಯೋ ಅವಕಾಶಗಳನ್ನ ನೋಡಿ ಮುಗುಳ್ನಕ್ಕೂ ಸ್ವಾಗತಿಸಿ. ಸೊ ಸ್ನೇಹಿತರೆ, ಸೋಲು ಅನ್ನೋದು ಉದುರಿದ ಹೂವಿನಂತೆ, ಪ್ರಯತ್ನ ಅನ್ನೋದು ಗಟ್ಟಿಯಾದ ಬೇರಿನಂತೆ. ಬೇರು ಗಟ್ಟಿಯಾಗಿದ್ರೆ ವಸಂತ ಮತ್ತೆ ಬಂದೇ ಬರುತ್ತೆ, ಏನಂತೀರಾ? ಸೊ ಇವತ್ತಿನ ದಿನ ನಿಮಗಾಗಿ ಹೊಸ ಹೂವುಗಳನ್ನ ಅರಳಿಸಲಿ ಅಂತ ಹಾರೈಸುತ್ತ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಜುಲೈ 18. ಬೆಳಗ್ಗೆ ಎದ್ದು ಕ್ಯಾಲೆಂಡರ್ ನೋಡಿದಾಗ ನನಗೊಂದು ಮಾತು ನೆನಪಾಯಿತು. ಜಗತ್ತಿನಲ್ಲಿ ಹುಟ್ಟೋ ಪ್ರತಿ ಮನುಷ್ಯನೂ ಇತಿಹಾಸ ಸೃಷ್ಟಿಸಲ್ಲ, ಆದರೆ ಇತಿಹಾಸ ಸೃಷ್ಟಿಸಿದವರ ಹುಟ್ಟು ಹಬ್ಬವನ್ನ ಇಡೀ ಜಗತ್ತೇ ಆಚರಿಸುತ್ತೆ. ಎಸ್, ಇವತ್ತು ಜಗತ್ತಿನಾದ್ಯಂತ ನೆಲ್ಸನ್ ಮಂಡೇಲಾ ಇಂಟರ್ನ್ಯಾಷನಲ್ ಡೇ ಸೆಲೆಬ್ರೇಟ್ ಮಾಡಲಾಗ್ತಾ ಇದೆ. ಯಾರು ಈ ಮಂಡೇಲಾ ಅಂತ ಕೇಳ್ತೀರಾ? ಇವರ ಲೈಫ್ನಿಂದ ನಾವು ಕಲಿಬೇಕಾದ ಸೀಕ್ರೆಟ್ ಸೂತ್ರ ಏನು ಅಂತ ಹೇಳ್ತೀನಿ, ಕೇಳಿ ಸ್ನೇಹಿತರೆ. ದಕ್ಷಿಣ ಆಫ್ರಿಕಾದಲ್ಲಿ ಹುಟ್ಟಿ ವರ್ಣಭೇದ ನೀತಿಯ ವಿರುದ್ಧ ಹೋರಾಡಿದ ಇವರನ್ನ ಅಲ್ಲಿನ ಜನ ಪ್ರೀತಿಯಿಂದ ಮಡಿಬಾ ಅಂತ ಕರೀತಾರೆ. ನಮ್ಮ ದೇಶಕ್ಕೆ ಮಹಾತ್ಮ ಗಾಂಧೀಜಿಯವರು ಹೇಗೋ ಹಾಗೆ ದಕ್ಷಿಣ ಆಫ್ರಿಕಕ್ಕೆ ಈ ನೆಲ್ಸನ್ ಮಂಡೇಲಾ ಅವರು. ಸೊ ಸ್ನೇಹಿತರೆ, ನಮಗೆ ಇಂಟರ್ನೆಟ್ 1 ಗಂಟೆ ಕೈ ಕೊಟ್ರೆ ಅಥವಾ ಒಂದು ರೂಮ್ನಲ್ಲಿ ಲಾಕ್ ಆದ್ರೇನೆ ಉಸಿರುಗಟ್ಟಿದ ಹಾಗೆ ಅನ್ಸುತ್ತೆ ಅಲ್ವಾ? ಆದ್ರೆ ಮಂಡೇಲಾ ಅವರು ತಮ್ಮ ದೇಶದ ಜನರ ಸ್ವಾತಂತ್ರ್ಯಕ್ಕಾಗಿ, ಸಮಾನತೆಗಾಗಿ ಬರೋಬ್ಬರಿ 27 ವರ್ಷಗಳ ಕಾಲ ಜೈಲು ಶಿಕ್ಷೆ ಅನುಭವಿಸಿದ್ರು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಸ್ನೇಹಿತರೆ, 27 ವರ್ಷ ಆದ್ರೂ ಅವರ ಹೋರಾಟದ ಕಿಚ್ಚು ಮಾತ್ರ ಕಮ್ಮಿ ಆಗ್ಲಿಲ್ಲ. ಕೊನೆಗೆ ಜೈಲಿಂದ ಹೊರಬಂದು ದಕ್ಷಿಣ ಆಫ್ರಿಕಾದ ಮೊದಲ ಕಪ್ಪು ವರ್ಣೀಯ ಅಧ್ಯಕ್ಷರಾದ್ರು. ಇವರ ಈ ತ್ಯಾಗಕ್ಕೆ ಜಗತ್ತಿನ ಅತ್ಯುನ್ನತ ನೋಬಲ್ ಶಾಂತಿ ಪ್ರಶಸ್ತಿ ಮಾತ್ರವಲ್ಲ, ನಮ್ಮ ಭಾರತದ ಹೆಮ್ಮೆಯ ಭಾರತ ರತ್ನ ಪ್ರಶಸ್ತಿ ಕೂಡ ಇವರ ಮುಡಿಗೇರಿದೆ. ಸೊ ಈ ದಿನದ ಅತಿ ದೊಡ್ಡ ಬ್ಯೂಟಿನೇ ಬೇರೆ ಇದೆ ಸ್ನೇಹಿತರೆ. ವಿಶ್ವಸಂಸ್ಥೆ ಈ ದಿನವನ್ನ ಬರೀ ರಜಾ ದಿನ ಅಂತ ಅನೌನ್ಸ್ ಮಾಡಿಲ್ಲ. ಮಂಡೇಲಾ ಅವರು ಸಮಾಜ ಸೇವೆಗಾಗಿ ತಮ್ಮ ಜೀವನದ 67 ವರ್ಷಗಳನ್ನ ಮುಡಿಪಾಗಿಟ್ಟಿದ್ರು. ಅದಕ್ಕಾಗಿಯೇ ಇವತ್ತು ಇಡೀ ಜಗತ್ತಿಗೆ ಒಂದು ಚಾಲೆಂಜ್ ನೀಡಲಾಗುತ್ತೆ. ನಿಮ್ಮ ದಿನದ 24 ಗಂಟೆಗಳಲ್ಲಿ ಕೇವಲ 67 ನಿಮಿಷಗಳನ್ನ ಸಮಾಜ ಸೇವೆಗಾಗಿ ಮೀಸಲಿಡಿ. ಅಂದ ಹಾಗೆ ನೀವೇನು ದೊಡ್ಡ ಹೋರಾಟ ಮಾಡಬೇಕಾಗಿಲ್ಲ ಸ್ನೇಹಿತರೆ. ನಿಮ್ಮ ಏರಿಯಾದಲ್ಲಿ ಬಿದ್ದಿರೋ ಕಸವನ್ನ ಕ್ಲೀನ್ ಮಾಡೋದು ಇರಬಹುದು, ಹಸಿದ ಯಾರಿಗಾದ್ರೂ ಒಂದು ಹೊತ್ತಿನ ಊಟ ಕೊಡಿಸೋದೇ ಇರಬಹುದು, ನಿಮ್ಮ ಕೈಯಲಾದ ಸಣ್ಣ ಸಹಾಯ ಮಂಡೇಲಾ ಅವರೇ ಹೇಳಿರೋ ಹಾಗೆ ಶಿಕ್ಷಣ ಅನ್ನೋದು ಜಗತ್ತನ್ನೇ ಬದಲಾಯಿಸಬಲ್ಲ ಅತ್ಯಂತ ಶಕ್ತಿಶಾಲಿ ಅಸ್ತ್ರ. ಹಾಗಾದ್ರೆ ಇವತ್ತಿನ ನಿಮ್ಮ 67 ನಿಮಿಷಗಳನ್ನ ನೀವು ಹೇಗೆ ಕಳಿತೀರಾ ಅನ್ನೋದನ್ನ ನಮ್ಮ ವಾಟ್ಸಪ್ ಮುಖಾಂತರ ನೀವು ತಿಳಿಸಬಹುದು ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಇವತ್ತು ಜುಲೈ 18, ಕ್ಯಾಲೆಂಡರ್ನಲ್ಲಿ ಇವತ್ತು ವರ್ಲ್ಡ್ ಲಿಸ್ನಿಂಗ್ ಡೇ. ಪ್ರತಿದಿನ ನಾವು ಮಾತಾಡ್ತೀವಿ, ನೀವು ಕೇಳ್ತೀರಾ, ಆದ್ರೆ ಇವತ್ತು ಒಂದಿನ ನಾನು ನಿಮ್ಮನ್ನ ಒಂದು ಪುಟ್ಟ ರಿಕ್ವೆಸ್ಟ್ ಮಾಡ್ತೀನಿ. ಜಸ್ಟ್ ಒಂದು 10 ಸೆಕೆಂಡ್ ಕಣ್ಮುಚ್ಚಿ ನಿಮ್ಮ ಸುತ್ತಮುತ್ತ ಇರೋ ಶಬ್ದಗಳನ್ನ ಆಲಿಸಿ. ಏನೇನೋ ಕೇಳಿಸ್ತು, ದೂರದಲ್ಲಿ ಹೋಗ್ತಾ ಇರೋ ಗಾಡಿಯ ಹಾರ್ನ್ ಇರಬಹುದು, ಕಿಟಕಿ ಹತ್ರ ಬಡಿತಾ ಇರೋ ಗಾಳಿ ಇರಬಹುದು, ಅಡುಗೆ ಮನೆಯಲ್ಲಿ ಅಮ್ಮ ಮಾಡ್ತಿರೋ ಅಡುಗೆ ಸೌಂಡ್ ಇರಬಹುದು, ಅಥವಾ ನಿಮ್ಮದೇ ಹೃದಯದ ಬಡಿತನೂ ಇರಬಹುದು. ಇದನ್ನೇ ಕರೆಯೋದು ಎಕೋಸ್ಟಿಕ್ ಎಕಾಲಜಿ ಅಂತ. ಅಂದ್ರೆ ನಮ್ಮ ಪರಿಸರದ ಧ್ವನಿಗಳನ್ನು ಅರ್ಥ ಮಾಡ್ಕೊಳ್ಳೋದು ಅಂತ ಅರ್ಥ. ಈ ದಿನವನ್ನ ನಾವು ಯಾಕೆ ಆಚರಿಸ್ತೀವಿ ಗೊತ್ತಾ? ಕೆನಡಾದ ಖ್ಯಾತ ಸಂಯೋಜಕ ಮತ್ತು ಪರಿಸರವಾದಿ ಆರ್ ಮುರ್ರೇಶ್ ಹ್ಯಾಫರ್ ಅವರ ಜನ್ಮದಿನದ ನೆನಪಿಗಾಗಿ. ಅವರು ಜಗತ್ತಿಗೆ ಒಂದು ಅದ್ಭುತವಾದ ಮಾತು ಹೇಳ್ಕೊಟ್ರು ಸ್ನೇಹಿತರೆ. ಜಗತ್ತನ್ನು ಬರೀ ಕಣ್ಣುಗಳಿಂದ ನೋಡಬೇಡಿ, ಕಿವಿಗಳಿಂದ ಆಲಿಸಿ ಅಂತ. ಸೊ ಈ ದಿನವನ್ನ ಕೇವಲ ರೇಡಿಯೋದಲ್ಲಷ್ಟೇ ಅಲ್ಲ, ನಮ್ಮ ಲೈಫ್ನಲ್ಲೂ ಹೇಗೆ ಅಳವಡಿಸಿಕೊಳ್ಬಹುದು ಅಂತ ಒಂದಿಷ್ಟು ಮಾಹಿತಿ ನಿಮಗೆ ತಿಳಿಸ್ತೀನಿ. ಇವತ್ತು ಇಯರ್ಫೋನ್ನಲ್ಲಿ ಹಾಡು ಕೇಳೋದನ್ನ ಸ್ವಲ್ಪ ಹೊತ್ತು ನಿಲ್ಲಿಸಿ. ಗಿಡ ಮರಗಳ ಮರ್ಮರ, ಹಕ್ಕಿಗಳ ಚಿಲಿಪಿಲಿ, ಮಳೆಯ ಸಿಂಚನದ ಒರಿಜಿನಲ್ ಮ್ಯೂಸಿಕ್ ಕೇಳಿ. ನಂಬಿ ಸ್ನೇಹಿತರೆ, ಇದಕ್ಕಿಂತ ದೊಡ್ಡ ಸ್ಟ್ರೆಸ್ ಬೂಸ್ಟರ್ ಇನ್ನೊಂದಿಲ್ಲ ಅಂತಾನೆ ಹೇಳಬಹುದು. ಯಾರಾದರೂ ನಿಮ್ಮ ಹತ್ತಿರ ಬಂದು ಮಾತನಾಡುವಾಗ ಬರೀ ಉತ್ತರ ಕೊಡೋಕೋಸ್ಕರ ಕೇಳ್ಬೇಡಿ, ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಕೇಳಿ. ಕೆಲವೊಂದ್ಸರಿ ನಮ್ಮವರು ಬಯಸೋದು ನಮ್ಮ ಸಲಹೆಗಳನ್ನಲ್ಲ ಸ್ನೇಹಿತರೆ, ಕೇವಲ ನಮ್ಮ ಕಿವಿಗಳನ್ನ ಅಷ್ಟೇ. ಮಾತಿನಷ್ಟೇ ಮೌನವೂ ಸುಂದರ. ದಿನದಲ್ಲಿ 5 ನಿಮಿಷ ಸಂಪೂರ್ಣ ಮೌನವಾಗಿದ್ದು ನೋಡಿ, ನಿಮ್ಮ ಒಳಗಿನ ಧ್ವನಿ ನಿಮಗೆ ಸ್ಪಷ್ಟವಾಗಿ ಕೇಳಿಸುತ್ತೆ. ಸೊ ಸ್ನೇಹಿತರೆ, ಮಾತನಾಡುವುದು ಒಂದು ಬೆಳ್ಳಿಯಾದ್ರೆ ಆಲಿಸುವುದು ಚಿನ್ನವಿದ್ದಂತೆ. ನಾವು ಮಾತನಾಡುವಾಗ ನಮಗೆ ಗೊತ್ತಿರುವುದನ್ನೇ ಪುನರಾವರ್ತಿಸುತ್ತೇವೆ, ಆದರೆ ಆಲಿಸಿದಾಗ ಹೊಸದನ್ನೇನೋ ಕಲಿಯುತ್ತೇವೆ. ಸೊ ಇವತ್ತಿನ ದಿನ ಕಿವಿಗಳನ್ನ ಮಾತ್ರವಲ್ಲ ಮನಸ್ಸನ್ನು ತೆರೆದಿಟ್ಟು ಕೇಳೋಣ. ಹಾಗಾದ್ರೆ ಇವತ್ತು ನಿಮ್ಮ ಸುತ್ತಮುತ್ತ ಕೇಳಿಸಿದ ಅತ್ಯಂತ ಸುಂದರವಾದ ಧ್ವನಿ ಯಾವುದು ಅಂತ ನಮ್ಮ ವಾಟ್ಸಪ್ ಸಂಖ್ಯೆಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಮ್ಮ ನಗರದ ಅಭಿವೃದ್ಧಿ ನಮ್ಮೆಲ್ಲರ ಜವಾಬ್ದಾರಿ. ನಿಮ್ಮ ಬಡಾವಣೆಯ ರಸ್ತೆಗಳು ಹದಗೆಟ್ಟಿದೆಯೇ? ಕುಡಿಯುವ ನೀರಿನ ಸಮಸ್ಯೆ ಇದೆಯೇ? ಇನ್ನಿತರ ಸಾರ್ವಜನಿಕ ಸೌಲಭ್ಯಗಳ ಕೊರತೆ ನಿಮ್ಮನ್ನ ಕಾಡುತ್ತಿದೆಯೇ? ಹಾಗಾದರೆ ನಿಮ್ಮ ಧ್ವನಿಯನ್ನ ನೇರವಾಗಿ ನಮ್ಮ ಶಾಸಕರಿಗೆ ತಲುಪಿಸಲು ಇಲ್ಲಿದೆ ಒಂದು ಅಪರೂಪದ ಅವಕಾಶ. ನಿಮ್ಮ ರೇಡಿಯೋ ಶಿವಮೊಗ್ಗ 90.8 FM ಪ್ರಸ್ತುತಪಡಿಸುತ್ತಿದೆ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಜನಸ್ಪಂದನ 90.8. ಇದೇ ಜುಲೈ 18 ಶನಿವಾರ ಬೆಳಗ್ಗೆ 11 ಗಂಟೆಗೆ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ SN ಚನ್ನಬಸಪ್ಪ ಅವರು ನೇರವಾಗಿ ನಿಮ್ಮ ಕರೆಗಳಿಗೆ ಉತ್ತರಿಸಲಿದ್ದಾರೆ. ನಿಮ್ಮ ಏರಿಯಾದ ಸಮಸ್ಯೆಗಳನ್ನು ಶಾಸಕರ ಗಮನಕ್ಕೆ ತರಲು ಕರೆ ಮಾಡಿ 9686096279. ನೆನಪಿಡಿ, ಜುಲೈ 18 ಶನಿವಾರ ಬೆಳಗ್ಗೆ 11:20 ಫೋನ್ ಲೈನ್ಗಳು ತೆರೆಯಲಿವೆ. ಕೇಳಲು ಮರೆಯದಿರಿ, ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಶೇಷ ಕಾರ್ಯಕ್ರಮ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿರುವ ವಿಶೇಷ ಕಾರ್ಯಕ್ರಮವಾಗಿದೆ. ಈ ದೇಶದ ಮಹಾನ್ ಚಿಂತಕರಾದ ಮಹಾತ್ಮ ಗಾಂಧೀಜಿರವರ ಬದುಕನ್ನು ಅರಿತುಕೊಳ್ಳುವ ಪ್ರಯತ್ನ ನಮ್ಮದಾಗಿದೆ. ಗಾಂಧೀಜಿರವರ ಬದುಕು ಎಂದರೆ ಅದೊಂದು ತೆರೆದಿಟ್ಟ ಪುಸ್ತಕದಂತೆ. ಗಾಂಧಿ ಅವರ ಬದುಕನ್ನು ಹೆಚ್ಚೆಚ್ಚು ಅರ್ಥ ಮಾಡಿಕೊಳ್ಳುವ ಮುಖಾಂತರವಾಗಿ ನಮ್ಮನ್ನು ನಾವು ಕಂಡುಕೊಳ್ಳಬೇಕಿದೆ. ಹೀಗಾಗಿ ಈ ವಿಶೇಷ ಪ್ರಯತ್ನವನ್ನು ರೇಡಿಯೋ ಶಿವಮೊಗ್ಗ ಮಾಡುತ್ತಿದೆ. ಹಿರಿಯ ಚಿಂತಕ DS ನಾಗಭೂಷಣ್ರವರ ರಚನೆಯ ಗಾಂಧಿ ಕಥನ ಈ ಕೃತಿಯನ್ನು ಧ್ವನಿಯಾಗಿಸಿದ್ದಾರೆ ವಾಣಿ ಪೆರಿಯೋಡಿ. ಈಗ ನೀವು ಕೇಳಲಿದ್ದೀರಿ ಗಾಂಧಿ ಕಥನ.

ನಮಸ್ಕಾರ. ಗಾಂಧಿ ಕಥನ 9. ದಕ್ಷಿಣ ಆಫ್ರಿಕಕ್ಕೆ ವಾಪಸ್ ಬರ್ತಾರೆ ಗಾಂಧೀಜಿಯವರು. ಅಷ್ಟೊತ್ತಿಗೆ ಮೂರನೇ ಮಗ ಕೂಡ ಹುಟ್ಟಿರ್ತಾನೆ. ಆಮೇಲೆ ಒಂದು ಒಟ್ಟಾರೆ ಆಂದೋಲನಕ್ಕೆ ಒಂದು ಸಣ್ಣ ಜಯವೂ ಸಿಕ್ಕಿರ್ತದೆ. ಇದೆಲ್ಲ ಹಿನ್ನೆಲೆಯಲ್ಲಿ ಗಾಂಧಿ ಮತ್ತೆ ಸೌತ್ ಆಫ್ರಿಕಾದಲ್ಲಿ ತಮ್ಮ ಬದುಕನ್ನು ಶುರು ಮಾಡ್ತಾರೆ. ಆ ಹೊತ್ತಿನಲ್ಲಿ ಮಕ್ಕಳು ಕೂಡ ಬೆಳೀತಾ ಇದ್ದ ಕಾರಣ ಮಕ್ಕಳ ಶಿಕ್ಷಣಕ್ಕೆ ಕೂಡ ಸ್ವಲ್ಪ ಗಮನ ಕೊಡ್ತಾರೆ. ಅವರು ಮಕ್ಕಳನ್ನ ಶಾಲೆಗೆ ಕಳಿಸೋದಿಲ್ಲ, ತಮ್ಮ ಮನೆಯಲ್ಲೇ ಓದಿಸ್ತಾರೆ. ಆಮೇಲೆ ಅದರ ಜೊತೆಗೆ ಅವರಿಗೊಂದು ಆಂತರ್ಯದಿಂದ ರೋಗಿಗಳ ಸೇವೆ ಮಾಡೋದು ಒಂದು ಬಹಳ ಆಸಕ್ತಿಯ ವಿಷಯ ಅಲ್ಲ. ಅದಕ್ಕಾಗಿ ಆ ಶುಶ್ರೂಷೆ ಮಾಡುವ ಒಂದು ಪ್ರಾಥಮಿಕ ವೈದ್ಯಕೀಯ ತಿಳುವಳಿಕೆಯನ್ನು ಪಡೀಲಿಕ್ಕಾಗಿ ತುಂಬಾ ಕೆಲಸ ಮಾಡ್ತಾರೆ. ಅದರ ಜೊತೆಗೆ ಒಬ್ಬ ಗೆಳೆಯರು ಡಾಕ್ಟರ್ ಇರ್ತಾರೆ, ಅವರ ಆಸ್ಪತ್ರೆಯಲ್ಲಿ ಉಚಿತ ಸಹಾಯಕರಾಗಿ ಕೆಲಸ ಮಾಡ್ತಾರೆ. ಅಂದ್ರೆ ತಿಳ್ಕೊಳ್ಳಿಕ್ಕೆ ಹೇಗೆ ಶುಶ್ರೂಷೆ ಮಾಡಬೇಕು, ಏನು ವಿಷಯಗಳು ಅಂತೇಳಿ. ಅಷ್ಟೊತ್ತಿನಲ್ಲಿ ಡರ್ಬಾನ್ನಲ್ಲಿ ಪ್ಲೇಗ್ ಕೂಡ ಬಂದಿರ್ತದೆ. ಆವಾಗ ಪುನಃ ಅಲ್ಲಿಯ ನೈರ್ಮಲ್ಯ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾರೆ. ಇಷ್ಟೊತ್ತಿಗೆ ನಾಲ್ಕನೇ ಗರ್ಭಿಣಿಯೂ ಆಗಿರ್ತಾಳೆ. ಮತ್ತೆ ಈ ಸರ್ತಿಯ ಹೆರಿಗೆಯನ್ನ ಗಾಂಧೀಜಿಯೇ ಮಾಡಿಸಿರ್ತಾರೆ. ಹೆಂಡತಿಯ ಹೆರಿಗೆಯನ್ನ ಗಾಂಧೀಜಿಯೇ ಮಾಡಿಸಿರ್ತಾರೆ. ಅಂದ್ರೆ ಯಾವ ಯಾವ ವಿಚಾರದಲ್ಲಿ ಅವರ ಆಸಕ್ತಿ ಇದೆ ಮತ್ತೆ ಅವರ ಪರಿಣತಿ ಇದೆ ಅನ್ನೋದನ್ನ ನಾವು ಗಮನಿಸಬೇಕಾಗಿರೋದು. ಈ ನಾಲ್ಕನೇ ಮಗನಿಗೆ ರಾಮದಾಸ ಅಂತ ಹೆಸರಿಟ್ಟಿರ್ತಾರೆ. ಈ ಹೊತ್ತಿನಲ್ಲಿ ಭಾರತದಲ್ಲಿ ತುಂಬಾ ಭೀಕರವಾದ ಕ್ಷಾಮ ಬಂದಿರ್ತದೆ. ಸೊ ಅದಕ್ಕೂ ಕೂಡ ನಿಧಿ ಸಂಗ್ರಹಿಸುವ ಕೆಲಸವನ್ನ ದಕ್ಷಿಣ ಆಫ್ರಿಕಾದಲ್ಲಿ ಮಾಡ್ತಾರೆ. ಸೊ ಇದೆಲ್ಲ ನಡೀತಾ ಇರ್ತದೆ. ಮಕ್ಕಳಿಗೆ ಮನೆಯಲ್ಲಿಯೇ ಪಾಠ ಮುಂದುವರಿತದೆ, ಮಾತೃಭಾಷೆ ಗುಜರಾತಿಯಲ್ಲೇ ಪಾಠ ಆಗ್ಬೇಕು ಅಂತ. ಮತ್ತೆ ಅವರಿಗೆ ತುಂಬಾ ಹಠ ಇರ್ತದೆ, ಹೊರಗೆ ಬೇರೆ ಸಂಸ್ಕೃತಿಯ ಅಡಿಯಲ್ಲಿ ಪಾಠ ಕಲಿಬಾರ್ದು, ತಮ್ಮದೇ ಆದ ಒಂದು ಸಹಜವಾದ ರೀತಿಯಲ್ಲಿ ಪಾಠ ಕಲಿಬೇಕು. ಅದಕ್ಕಾಗಿ ಅವರಿಗೆ ಶಾಲೆಗೆ ಕಳಿಸ್ಲಿಕ್ಕೆ ಇಷ್ಟವೇ ಇರುವುದಿಲ್ಲ. ಮತ್ತೆ ಒಂಥರ ಅನೌಪಚಾರಿಕ ಶಿಕ್ಷಣದ ಮೂಲಕವೇ ಕಲಿಕೆ ಆಗ್ತದೆ ಮಕ್ಕಳಿಗೆ. ಇದಕ್ಕೆ ಈ ತಂದೆಯ ನಂಬಿಕೆ ಮತ್ತೆ ಜೀವನ ಕ್ರಮವನ್ನ ಮೂರೂ ಮಕ್ಕಳು ಒಪ್ಕೊಂಡಿರ್ತಾರೆ. ಹರಿಲಾಲ ದೊಡ್ಡ ಮಗ ಮಾತ್ರ ಒಪ್ಕೊಳ್ಳೋದಿಲ್ಲ. ಅವನಿಗೆ ತುಂಬಾ ಕಿರಿಕಿರಿ ಆಗ್ತದೆ. ಅವನು ತುಂಬಾ ಬಂಡಾಯ ಹೇಳ್ತಾನೆ. ಬದುಕಿನುದ್ದಕ್ಕೂ ಹರಿಲಾಲನ ಒಂದು ಬಂಡಾಯದ ಕಥೆಗಳು ಕೂಡ ನಮ್ಗೆ ಕೇಳಿ ಬರ್ತದೆ. ಗಾಂಧೀಜಿಗೆ ತುಂಬಾ ತುಂಬಾ ನೋವು ಕೊಟ್ಟಂತಹ ವಿಷಯ ಅದು. ಇಷ್ಟೊತ್ತಿನಲ್ಲಿ ಈ ಬ್ರಿಟಿಷ್ ಸಾಮ್ರಾಜ್ಯ ಸರ್ಕಾರಕ್ಕೆ ಒಂದು ಆಸೆ ಇತ್ತಲ್ಲ, ಅಲ್ಲಿ ಒಂದು ಒಕ್ಕೂಟ ಕಟ್ಟಬೇಕು ಅಂತ. ಎಲ್ಲ ನಾಲ್ಕು ಪ್ರಾಂತ್ಯಗಳನ್ನ ಇಟ್ಟುಕೊಂಡು ಬೋಯರ್ನವರು ಆಡಳಿತ ಮಾಡ್ತಿದ್ದ ಜಾಗದಲ್ಲಿ ಕೂಡ ಸೇರಿಸಿಕೊಂಡು, ಟ್ರಾನ್ಸ್ವಾಲ್ನ ಚಿನ್ನದ ಗಣಿ ವಜ್ರದ ಗಣಿ ಒಂದು ದೊಡ್ಡ ಆಕರ್ಷಣೆ ಆಗಿತ್ತಲ್ಲ. ಅದಕ್ಕೆ ಅವರು ಹೊರಟಾಗ ಮಾತ್ರ ಸಂಧಾನ ಸರಿಯಾಗಿ ನಡೆಯುವುದಿಲ್ಲ. ತುಂಬಾ ಅವರ ಮಧ್ಯೆ ಒಂದು ಒಮ್ಮತ ಬರುವುದಿಲ್ಲ, ಚರ್ಚೆಗಳಾಗ್ತದೆ, ಕಿರಿಕಿರಿ ಆಗ್ತದೆ. ಹಾಗೆ ಆಗಿ ಯುದ್ಧವೇ ಶುರುವಾಗಿ ಬಿಡುತ್ತದೆ. ಬಿಳಿಯರ ಬಿಳಿಯರ ಮಧ್ಯೆ, ಇದು ಬ್ರಿಟಿಷರ ಮತ್ತೆ ಡಚ್ನವರ ಮಧ್ಯೆ ಯುದ್ಧ. 1899 1902 ತನಕ ಈ ಯುದ್ಧ ನಡೀತದೆ. ಈ ಯುದ್ಧಕ್ಕೆ ಬೋಯರ್ ಯುದ್ಧ ಅಂತಾನೆ ಹೆಸರು ಬೀಳ್ತದೆ. ಗಾಂಧೀಜಿಯವರಿಗೆ ಬೋಯರ್ರ ಬಗ್ಗೆ ಕೂಡ ಸಹಾನುಭೂತಿ ಇರ್ತದೆ. ಆದ್ರೆ ಇವರು ಬ್ರಿಟಿಷ್ ಪ್ರಭುತ್ವದ ನಿಷ್ಠಾವಂತ ಪ್ರಜೆ ಅಲ್ವಾ? ಅದಕ್ಕಾಗಿ ಇವರ ಅಹಿಂಸಾವಾದಿನೂ ಹೌದು, ಯುದ್ಧ ವಿರೋಧಿನೂ ಹೌದು. ಆದ್ರೆ ಯುದ್ಧ ಒಂದು ಅನೈತಿಕ ಅಂತ ನಂಬಿದ್ರು ಕೂಡ ಒಮ್ಮೆ ಯುದ್ಧ ಆರಂಭ ಆದ ಮೇಲೆ ತನ್ನಿಂದ ಆದ ರೀತಿಯಲ್ಲಿ ಅದರಲ್ಲಿ ಭಾಗವಹಿಸಬೇಕು ಅಂತ. ಅದಕ್ಕಾಗಿ ಅವ್ರು ಏನ್ ಮಾಡುದು ಅಂತಂದ್ರೆ, ಭಾರತೀಯರ ಒಂದು ವೈದ್ಯ ಶುಶ್ರೂಷೆ ಮಾಡಲಿಕ್ಕೆ ಪಡೆ ನಿರ್ಮಾಣ ಮಾಡ್ತಾರೆ. ಆದ್ರೆ ಸೇವೆ ಮಾಡುವಾಗ ಬ್ರಿಟಿಷರು ಬೋಯರ್ರು ಅಂತ ಹೇಳದೆ ಎಲ್ಲರಿಗೂ ಸೇವೆ ಮಾಡ್ತಾರೆ. ಆದ್ರೆ ಈ ಹೊತ್ತಿನಲ್ಲಿ ಏನಾಗ್ತದೆ ಅಂತಂದ್ರೆ, ಈ ಇಂಗ್ಲಿಷರಿಗೆ ಮತ್ತೆ ಭಾರತೀಯರಿಗೆ ಒಂದು ವಿಭಿನ್ನವಾದ ಒಡನಾಟ ಹುಟ್ಟಿಕೊಳ್ತದೆ. ಯಾಕಂದ್ರೆ ಬೋಯರ್ ವಿರುದ್ಧ ಯುದ್ಧ ಮಾಡುವಾಗ ಇವರು ಪರಸ್ಪರ ಮಾತುಕತೆ ಮಾಡಬೇಕು, ಇವರು ಜೊತೆಗಿರ್ಬೇಕು, ಹಾಗೆ ಒಂದು ಸ್ನೇಹದ ವಾತಾವರಣ ಬೆಳೀತದೆ. ಮುಂದಿನ ಕೆಲಸ ಕಾರ್ಯದಲ್ಲಿ ಇದು ಅನುಕೂಲ ಆಗಬಹುದು ಅಂತ ಒಂದು ನಿರೀಕ್ಷೆ ಕೂಡ ಇರ್ತದೆ. ಇಷ್ಟೆಲ್ಲ ಆಗುವಾಗ ಒಂದು ಹಂತದ ಕೆಲಸ ಮುಗೀತದೇನೋ ಅಂತ ಅನ್ನಿಸಿಬಿಟ್ಟು ಗಾಂಧೀಜಿಯವರು ಮತ್ತೆ ಭಾರತಕ್ಕೆ ಬರಲಿಕ್ಕೆ ಹೊರಡ್ತಾರೆ. ಅದಕ್ಕೊಂದು ಭವ್ಯ ವಿದಾಯ ಆಗ್ತದೆ ಈ ಸರ್ತಿ. ಎಷ್ಟರ ಮಟ್ಟಿಗೆ ಅಂತಂದ್ರೆ, ಚಿನ್ನ ಬೆಳ್ಳಿ ರಾಶಿ ರಾಶಿ ಬಂದು ಬೀಳ್ತದೆ ಅವರಿಗೆ. ಅಂದ್ರೆ ಅಷ್ಟು ಕೊಡುಗೆಗಳು ಬರ್ತದೆ. ಗಾಂಧೀಜಿಗೆ ಅದು ಸಿಕ್ಕಿದ ತಕ್ಷಣ ಗೊತ್ತಲ್ಲ, ತನಗೆ ಬೇಡ, ಅದನ್ನ ಹೇಗಾದ್ರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತ. ಮೊದಲು ಮಕ್ಕಳನ್ನ ಒಪ್ಪಿಸಿ ಬಿಡ್ತಾರೆ, ನೀವೇನ್ ತಕರಾರು ತೆಗಿಬಾರ್ದು, ಇದು ನಾನು ಹೀಗೆ ಯೋಚನೆ ಮಾಡ್ತಾ ಇದ್ದೇನೆ ಅಂತ.
ಕಸ್ತೂರ್ಬಾದ್ದು ಮಾತ್ರ ಅವರಿಗೆ ಹೆದರಿಕೆ ಇರ್ತದೆ. ಕಸ್ತೂರ್ಬಾ ಒಂದು ಬೈತಾರೆ, ತಾರ ಮಾರ ಬೈತಾರೆ. ಎಂತ ಭಿಕಾರಿ ಮಾಡ್ಲಿಕ್ಕೆ ಹೊರಟಿದ್ದೀರಾ ಮಕ್ಕಳನ್ನ? ನನ್ನ ಚಿನ್ನವನ್ನು ಕೂಡ ಹೊತ್ಕೊಂಡು ಹೋಗಿ ಮಾರಿದ್ದೀರಿ. ಈಗ ಸಿಕ್ಕಿದ್ದನ್ನು ಕೂಡ ಒಂದ್ ಸ್ವಲ್ಪ ಇಟ್ಟುಕೊಳ್ಳಿಕ್ಕೆ ನೀವು ಬಿಡುವುದಿಲ್ಲ. ಆ ಸರ ಜನ ಉಡುಗೊರೆ ಕೊಟ್ಟಿದ್ದು ಅದು ಅದನ್ನಾದ್ರೂ ಒಂದು ಇಟ್ಕೊಳ್ತಿದ್ದೆ ನಾನು ಅಂತ ಗಾಂಧಿ ಹೇಳ್ತಾರೆ. ಅದು ಸಾರ್ವಜನಿಕ ಸೇವೆಗಾಗಿ ಸಿಕ್ಕಿದ್ದು, ನನ್ನ ಸಾರ್ವಜನಿಕ ಸೇವೆಗಾಗಿ ಸಿಕ್ಕಿದ್ದು ಅಂತ. ಅವಾಗ ಕಸ್ತೂರ್ಬಾ ಹೇಳ್ತಾರೆ, ನಾನಿಲ್ಲದಿದ್ರೆ ನಿಮ್ಮ ಸಾರ್ವಜನಿಕ ಸೇವೆ ಆಗ್ತಿತ್ತ? ಅದರಲ್ಲಿ ನಂದು ಕೂಡ ಪಾಲಿದೆ. ಮತ್ತೆ ಗಾಂಧಿ ಹೇಳ್ತಾರೆ, ಸೇವೆಗೆ ಪ್ರತಿಫಲ ತಕ್ಕೊಳ್ಳುವುದೇ ಅನೈತಿಕ, ಹಾಗೆ ನಾವು ಆಶೆನೇ ಮಾಡಬಾರ್ದು ಅಂತ. ಕೊನೆಗೆ ಗಾಂಧಿ ಮಾತೇ ನಡೀತದೆ. ಒಂದು ಕ್ಷೇಮ ನಿಧಿಯನ್ನ ಸ್ಥಾಪಿಸಿ ಒಂದು ಟ್ರಸ್ಟ್ ಮಾಡಿ ಅದಕ್ಕೆ ಅದನ್ನೆಲ್ಲನೂ ವಹಿಸಿಕೊಡ್ತಾರೆ. ಮುಂದಿನ ದಿನಗಳಲ್ಲಿ ಮಾತ್ರ ಅದು ದುರುಪಯೋಗ ಆದಾಗ ಗಾಂಧೀಜಿಗೆ ಅನ್ಸುತ್ತೆ, ಈ ಕ್ಷೇಮ ನಿಧಿಯನ್ನು ಸ್ಥಾಪಿಸಬಾರ್ದು, ಒಟ್ಟಾರೆ ಆ ಇಟ್ಟುಕೊಳ್ಳುವುದೇ ಸರಿ ಇಲ್ಲ ಅಂತ. ಹಾಗೆ ಒಂದು ಸಂಗ್ರಹಿಸಿ ಮುಂದಕ್ಕೆ ಅಂತ ಇಟ್ಟುಕೊಳ್ಳುವುದಿದೆ ಅಲ್ಲ, ಆ ಫಿಲಾಸಫಿಯೇ ಸರಿ ಇಲ್ಲ ಅಂತ ಅವರಿಗೆ ಮುಂದೆ ಅನ್ನಿಸ್ತದೆ. ಮತ್ತೆ ಸೌತ್ ಆಫ್ರಿಕನ್ ಅವರಿಗೆ ಹೇಳ್ತಾರೆ, ಅಗತ್ಯ ಬಿದ್ರೆ ನಾನು ಮತ್ತೆ ಬರ್ತೇನೆ ಅಂತ ಹೇಳಿ ಬಾಂಬೆಗೆ ಬರ್ತಾರೆ. ಬಾಂಬೆಗೆ ಬಂದ ಕೂಡಲೇ ಅವರು ಅಮೆರಿಕದ ಜೀವ ವಿಮಾ ಒಂದು ಸಂಸ್ಥೆ ಇರ್ತದೆ, ಅದರಲ್ಲಿ ಒಂದು 10,000 ವಿಮೆ ಮಾಡ್ತಾರೆ. ಅಂದ್ರೆ ಅವರು ಇನ್ನೂ ಪೂರ್ತಿ ತಮ್ಮ ಮಾನಸಿಕ ತೊಳಲಾಟದಿಂದ ಮುಕ್ತರಾಗಿರ್ಲಿಲ್ಲ. ಬೇಕಾ ಬೇಡವಾ, ಇಟ್ಕೋಬೇಕಾ ಬೇಡವಾ, ಇದೆಲ್ಲ ಇತ್ತು. ಇದರ ಬಗ್ಗೆ ಕೂಡ ಅವ್ರು ಆಮೇಲೆ ಹೇಳ್ಕೊಳ್ತಾರೆ, ಅದು ಅವ್ರಿಗೆ ಉಳಿತದೆ ಮನಸ್ಸಲ್ಲಿ, ನಾನು ಹೀಗೆ ಮಾಡಿದ್ನಲ್ಲ, ಒಂದೊಂದು ಹೇಳ್ತೀನಿ ಒಂದು ಮಾಡ್ತೇನೆ ಅಂತ. ಗಾಂಧೀಜಿಯ ಒಂದು ಅತ್ಯುತ್ತಮ ಜೀವನ ಚರಿತ್ರೆಯನ್ನ ಬರೆದ ಇನ್ನೊಬ್ಬ ವ್ಯಕ್ತಿ ಲೂಯಿ ಫಿಶರ್ ಅಂತ. ಎಲ್ಲರೂ ಸಾಧಾರಣ ಈ ಲೂಯಿ ಫಿಶರ್ ಬರೆದಿದ್ದನ್ನ ಕೋಟ್ ಮಾಡ್ತಾರೆ. ಅವರು ತುಂಬಾ ಸಮಗ್ರವಾಗಿ ಗಾಂಧಿ ಚರಿತ್ರೆಯನ್ನ ಗಾಂಧಿ ಹತ್ರ ಮಾತಾಡಿ ಆಶ್ರಮಕ್ಕೆ ಬಂದು, ಅದು ಕೂಡ ಮುಂದೆ ನಮ್ಗೆ ಗೊತ್ತಾಗ್ಲಿಕ್ಕಿದೆ, ಹಾಗೆ ಅದರಲ್ಲಿ ಅವರು ಹೇಳ್ಕೊಂಡಿದ್ದಾರೆ ಆತರ ಜೀವ ವಿಮೆ ಮಾಡಿದ್ರ ಬಗ್ಗೆ. ಈಗ 1901 ಕಲ್ಕತ್ತಾದಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೀತದೆ. 1885 ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಹುಟ್ಟಿಕೊಂಡಿರ್ತದೆ. ಎ.ಒ. ಹ್ಯೂಮ್ ಅನ್ನುವ ನಿವೃತ್ತ ಬ್ರಿಟಿಷ್ ಅಧಿಕಾರಿ ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನಿರ್ಮಾಣಕ್ಕೆ ಒಬ್ಬ ಕಾರಣರಾಗಿರ್ತಾರೆ. ಅಂದ್ರೆ ಈ ಸಿಪಾಯಿ ದಂಗೆ ಎಲ್ಲ ಆದ ಮೇಲೆ ನಮ್ಗೇನಾದ್ರೂ ಪಾಲ್ ಸಿಗ್ಬೋದು, ಇನ್ನೊಂದ್ ಸ್ವಲ್ಪ ಆಡಳಿತದಲ್ಲಿ ಪಾಲ್ ಸಿಗ್ಬೋದು ಅಂತೆಲ್ಲ ವಿಚಾರ ಬಂದಿತ್ತಲ್ಲ ಸರ್ಕಾರದ ಕಡೆಯಿಂದ, ಇದನ್ನೇನಾದ್ರೂ ಮುಂದುವರಿಬಹುದು ಅಂತ ಹೇಳುವ ದೃಷ್ಟಿಯಿಂದ ಇವರು ಸೇರಿರ್ತಾರೆ. ಇದರಲ್ಲಿ ಕಾಂಗ್ರೆಸ್ನ ಉಗ್ರ ರಾಷ್ಟ್ರವಾದಿಗಳು, ಹಿಂದೂ ಧರ್ಮದ ಪ್ರಕಾಂಡ ಪಂಡಿತರು ಅಂತ ಹೇಳಿಸ್ಕೊಂಡ ಲೋಕಮಾನ್ಯ ಬಾಲಗಂಗಾಧರ್ ತಿಲಕರ ಪ್ರಭಾವ ಜಾಸ್ತಿ ಇರ್ತದೆ. ಹಾಗೇನೆ ಅದೇ ಪ್ರಾಂತ್ಯದ ಇನ್ನೊಂದು ಕಡೆಯಿಂದ ವೃತ್ತಿಯಿಂದ ವಕೀಲರಾಗಿದ್ದಂತ ಗೋಪಾಲಕೃಷ್ಣ ಗೋಖಲೆ ಅವರು ಸೌಮ್ಯವಾದಿ ಗುಂಪು, ಇವರೆಲ್ಲರೂ ಸಕ್ರಿಯವಾಗಿರ್ತಾರೆ. ಆದರೆ ಒಟ್ಟಿನಲ್ಲಿ ಕಾಂಗ್ರೆಸ್ ಅನ್ನೋದು ವಿದ್ಯಾವಂತ ಮೇಲ್ಜಾತಿ ಮೇಲ್ವರ್ಗಗಳ ಹಿಂದೂ ಮುಸ್ಲಿಂ ವಕೀಲರು ಜಮೀನ್ದಾರರು ಬಂಡವಾಳಗಾರರು ಇದ್ದಂತಹ ಒಂದು ಪ್ರತಿಷ್ಠಿತ ವರ್ಗದ ವೇದಿಕೆಯಾಗಿರ್ತದೆ. ಈ ಕಾಂಗ್ರೆಸ್ ಕಲ್ಕತ್ತಾ ಅಧಿವೇಶನದಲ್ಲಿ ಗಾಂಧಿ ಅವರಿಗೆ ಗೋಖಲೆದ್ದು ತುಂಬಾ ಸಾಮೀಪ್ಯ ಸಿಗ್ತದೆ, ಒಟ್ಟಿಗೆ ಹೋಗಿರ್ತಾರೆ. ಈ ದಕ್ಷಿಣ ಆಫ್ರಿಕಾದ ಪರಿಸ್ಥಿತಿಯ ಮೇಲೆ ಬ್ರಿಟಿಷರ ಗಮನವನ್ನ ಹೆಚ್ಚಾಗಿ ಸೆಳೆಯುವಂತ ಒಂದು ನಿರ್ಧಾರಗಳು ಈ ಕಾಂಗ್ರೆಸ್ ಅಧಿವೇಶನದಲ್ಲಿ ಆಗ್ಬೇಕು ಅಂತ ಗಾಂಧಿಯ ನಿರೀಕ್ಷೆ ಇರ್ತದೆ. ಆದ್ರೆ ಆ ಕಾಂಗ್ರೆಸ್ ಅಧಿವೇಶನದ ಆಡಂಬರ, ಒಂದು ಕಡೆಯಿಂದ ಅವ್ಯವಸ್ಥೆ ಅಸ್ಪೃಶ್ಯತೆ, ಅದನ್ನೆಲ್ಲ ನೋಡಿ ಇವರಿಗೆ ಭಾರಿ ನಿರಾಶೆ ಆಗ್ತದೆ. ಆಮೇಲೆ ಅವರು ಹೇಗೋ ಅವರು ಜನ ನೋಡಿಕೊಂಡು ಜನರ ಹತ್ರ ಮಾತುಕತೆ ಮಾಡ್ಲಿಕ್ಕೆ ಅಂತ ಹೋದ ಕಡೆ ಸಾಕಷ್ಟು ಸಮಯ ಇರ್ತಾರೆ. ಹಾಗೆ ಕಲ್ಕತ್ತಾದಲ್ಲಿ ಕೂಡ ಅವರು 1 ತಿಂಗಳ ಇರ್ತಾರೆ, ಗೋಖಲೆ ಅವರ ಜೊತೆಗೇನೆ ಇರ್ತಾರೆ. ಗೋಖಲೆ ಅವರ ಜೊತೆ ಇದ್ದಾಗ ಅವರಿಗೆ ಗೋಖಲೆ ಅವರ ನೇರ ಸರಳ ಮನೋಭಾವ ಮಿತವ್ಯಯ ಇದೆಲ್ಲ ತುಂಬಾ ಆಕರ್ಷಣೆ ಆಗ್ತದೆ, ತುಂಬಾ ಅವರಿಗೆ ಪ್ರಭಾವ ಬೀರ್ತದೆ. ಆಮೇಲೆ ಅವರು ವಿವೇಕಾನಂದರ ಭೇಟಿ ಮಾಡ್ಲಿಕ್ಕೆ ಸಹಾಯ ಪ್ರಯತ್ನ ಮಾಡ್ತಾರೆ, ಆದ್ರೆ ಆಗ ಅವರಿಗೆ ಹುಷಾರಿರುವುದಿಲ್ಲ. ಅವರಿಗೆ ಗಾಬರಿಯಾದ ಇನ್ನೊಂದೆರಡು ವಿಷಯಗಳು ಅಂತಂದ್ರೆ, ಕಾಳಿ ಮಂದಿರಕ್ಕೆ ಹೋಗ್ತಾರೆ. ಕಲ್ಕತ್ತಾದ ಕಾಳಿ ಮಂದಿರ ಬಹಳ ಪ್ರಖ್ಯಾತಿ. ಅಲ್ಲಿಗೆ ಹೋದಾಗ ಬಹಿರಂಗವಾಗಿ ಪ್ರಾಣಿ ಬಲೆ ಮಾಡುವುದು, ರಕ್ತದ ಓಕುಳಿ ಮತ್ತೆ ಅದನ್ನೇ ಧರ್ಮದ ಭಾಗ ಅಂತ ಸಮರ್ಥನೆ ಮಾಡುವುದು, ಇದೆಲ್ಲ ಬಹಳ ಬೇಸರ ಆಗಿರ್ತದೆ. ಇದೊಂಥರ ಆಘಾತ ಆಗತ್ತೆ ನೋಡಿ ಅವರಿಗೆ. ಇನ್ನೊಂದು ಕಡೆ ವೈಸ್ರಾಯ್ ಆಗಿದ್ದ ಲಾರ್ಡ್ ಕರ್ಜನ್ರು ಒಂದು ದರ್ಬಾರ್ ಕರೀತಾರೆ. ಆವಾಗ ಈ ರಾಜ ಮಹಾರಾಜರುಗಳೆಲ್ಲ ಒಂದು ಡ್ರೆಸ್ ಹಾಕೊಂಡು ಹೋಗ್ತಾರೆ. ಅದು ಹೇಗಿರ್ತದೆ ಅಂದ್ರೆ, ಬ್ರಿಟಿಷ್ ಸರ್ಕಾರಿ ಕಚೇರಿಯ ಜವಾನರು ಹಾಕಿರ್ತಾರಲ್ಲ ಅಂತ, ಅದಕ್ಕೆ ಹೋಲಿಕೆ ಇರ್ತದೆ. ಅದನ್ನು ನೋಡಿ ಮಾತ್ರ ಗಾಂಧೀಜಿಗೆ ನಗಬೇಕು ಅಳಬೇಕು ಅಂತ ಗೊತ್ತಾಗೋದಿಲ್ಲ. ಅಂತೂ ಅಲ್ಲಿಂದ ಹೊರಡ್ತಾರೆ. ಹೊರಡುವಾಗ ಅವರ ಮತ್ತೆ ಉದ್ದೇಶ ಇರುವುದೇ ದೇಶ ಮತ್ತೆ ಜನರನ್ನ ನೋಡ್ಬೇಕು ಸುತ್ತಾಡ್ಬೇಕು ಅಂತ. ಹಾಗೆ ಹೊರಡುವಾಗ ಗೋಖಲೆ ಅವರು ಅವರಿಗೆ ಒಂದು ಹಿತ್ತಾಳೆ ತಿಂಡಿ ಡಬ್ಬ ಕೊಡ್ತಾರೆ. ನಿಲ್ದಾಣಕ್ಕೆ ಬಂದವರನ್ನ
ಕಳಿಸಿಕೊಡ್ತಾರೆ. ತುಂಬಾ ಪ್ರೀತಿಯ ಒಂದು ಪರಸ್ಪರ ಗೌರವದ ಸಂಬಂಧ ಇರ್ತದೆ. ಈ ಹೊತ್ತಿನಲ್ಲಿ ಅವರು 3ನೇ ದರ್ಜೆಯ ರೈಲು ಪ್ರಯಾಣ ಮಾಡಲಿಕ್ಕೆ ಶುರು ಮಾಡುತ್ತಾರೆ.

0: ಇದುವರೆಗೂ ವಾಣಿ ಪೆರಿಯೋಡಿರವರು ನಡೆಸಿಕೊಟ್ಟ ಗಾಂಧಿ ಕಥನ ಕೇಳಿದಿರಿ. ಈ ಕೃತಿಯ ರಚನೆಕಾರರು ಹಿರಿಯ ಚಿಂತಕ ಡಿಎಸ್ ನಾಗಭೂಷಣ್. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿರುವ ವಿಶೇಷವಾದ ಕಾರ್ಯಕ್ರಮವಾಗಿದೆ. ಈಗ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಸರ್ವೇಷಾಂ ನಮಸ್ಕಾರಾಃ. ಅಹಂ ಅದಿತಿ MS.
2: ಅಹಂ ಶ್ರೀವಿದ್ಯಾ MG.
3: ಅಹಂ ಪದ್ಮಿನಿ ದಿವಾಕರ್.
1: ವಯಂ ಮತ್ತೂರು ಗ್ರಾಮಸ್ಥಃ.
3: ಕಳೆದ ಸಂಡೇ ಸ್ಪಾಟ್ಲೈಟ್ ಪ್ರೋಗ್ರಾಂನಲ್ಲಿ ಮತ್ತೂರಿನ ಕಾರ್ಯಕ್ರಮವನ್ನ ನೀವೆಲ್ಲ ಕೇಳಿ ಪ್ರೋತ್ಸಾಹಿಸಿದ್ದೀರಾ.
2: ಕೇಳುಗರ ಅಪೇಕ್ಷೆಯ ಮೇರೆಗೆ ಈ ಬಾರಿ ವಿಭಿನ್ನ ಗಾಯಕರೊಂದಿಗೆ ವಿಭಿನ್ನ ಹಾಡುಗಳ ಮೂಲಕ ತಮ್ಮೆಲ್ಲರನ್ನು ರಂಜಿಸಲು ಮತ್ತೆ ಬರುತ್ತಿದ್ದೇವೆ.
4: ಇದೇ ಜುಲೈ 19 ಭಾನುವಾರ ಬೆಳಗ್ಗೆ 11 ಗಂಟೆಗೆ ನಡೆಯುವ ಸಂಡೇ ಸ್ಪಾಟ್ಲೈಟ್ ಪ್ರೋಗ್ರಾಂನಲ್ಲಿ ನಾವು ಮತ್ತೆ ಬರ್ತಿದ್ದೇವೆ.
1: ಕೇಳಿ, ಆನಂದಿಸಿ, ಪ್ರೋತ್ಸಾಹಿಸಿ.
5: ಈ ಕಾರ್ಯಕ್ರಮವನ್ನು ಜನಾರ್ದನ್ ಪೈ ಅವರು ನಡೆಸಿಕೊಡಲಿದ್ದು, ಅತಿಥಿಗಳೊಂದಿಗೆ ಮಾತನಾಡಲು ನೀವು ಕರೆ ಮಾಡಬೇಕಾದ ಸಂಖ್ಯೆ 9686609279. ಹಾಗಾದರೆ ತಪ್ಪದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಸಂಡೇ ಸ್ಪಾಟ್ಲೈಟ್ ಇದೇ ಜುಲೈ 19 ಬೆಳಗ್ಗೆ 11 ಗಂಟೆಗೆ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
6: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
7: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
8: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
7: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ.
9: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 RJ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
10: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ನಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ಗೆ ಹೋಗ್ತೀಯಾ?
11: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
10: ನಿನ್ ಮಾತಿನ ಅರ್ಥ, ದಿನಾ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
12: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
13: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
14: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
15: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
14: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
16: ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ವಚನ ವಿಹಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನ್ ಪವಿತ್ರ ದಿನೇಶ್. ವಚನ ಸಾಹಿತ್ಯ ಅನ್ನೋದು ಒಂದು ದೊಡ್ಡ ಸಮುದ್ರ ಇದ್ದ ಹಾಗೆ. ಅಲ್ಲಿ ಸಾಕಷ್ಟು ಜನ ವಚನಕಾರರು ತಮ್ಮದೇ ಆದ ಭಾಷೆಯಲ್ಲಿ ತಮ್ಮದೇ ಅನುಭವಗಳನ್ನ ವಚನಗಳ ಮೂಲಕ ಹೇಳ್ತಾ ಹೋಗ್ತಾರೆ. ಅದು ಸಮಾಜದ ಶಕ್ತಿಯಾಗಿ, ಹಾಗೆ ಈ ವಚನಗಳಲ್ಲಿ ಜೀವನ ಮೌಲ್ಯಗಳು ಅಡಗಿವೆ ಅಂತಾನೆ ಹೇಳ್ಬೋದು. ಅಂತಹ ಜೀವನ ಮೌಲ್ಯವನ್ನ ತಿಳಿಸುವಂತ ಸಾಕಷ್ಟು ವಚನಕಾರರು ತಮ್ಮ ವಚನಗಳನ್ನ ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಅದರಲ್ಲಿ ಸಾಕಷ್ಟು ಜನ ವಚನಕಾರರ ಪರಿಚಯ ನಮಗಿದೆ. ಆದ್ರೆ ಇನ್ನು ಕೆಲವು ಗೌಪ್ಯ ವಚನಕಾರರು ಎಲೆಮರೆ ಕಾಯಿಯಂತೆ ಇದ್ರು ಕೂಡ ಅವರು ಸಹ ಸಮಾಜಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನ ನೀಡಿದ್ದಾರೆ. ಇವರನ್ನ ಸಾಕಷ್ಟು ಜನ ವಚನಕಾರರನ್ನ ಅಲಕ್ಷಿತ ವಚನಕಾರರು ಅಂತಾನೆ ಕರೀತಾರೆ. ಯಾಕೆಂತ ಹೇಳಿದ್ರೆ ಇವರ ಬಗ್ಗೆ ಹೆಚ್ಚು ಮಾಹಿತಿ ದೊರೆಯದ ಕಾರಣ ಇರ್ಬೋದು, ಅಥವಾ ಇವರು ಹೆಚ್ಚು ಪ್ರಚಾರಕ್ಕೆ ಬರದೆ ಹಿಂದೆ ಉಳಿದಂತಹ ಸಾಕಷ್ಟು ಜನ ಶಿವಶರಣರು ಹೆಸರುಗಳನ್ನ ನೋಡ್ತೀವಿ. ಅದರಲ್ಲಿ ಮುಖ್ಯವಾದವರು ಅಂತ ಹೇಳಿದ್ರೆ ಉಗ್ಗಡಿಸುವ ಗಬ್ಬಿ ದೇವಯ್ಯ ಅನ್ನುವಂತಹ ವಚನಕಾರರು ಅನುಭವ ಮಂಟಪದಲ್ಲೇ ಇದ್ದು ಅಲ್ಲಿ ಸಾಕಷ್ಟು ಬಸವಣ್ಣನವರ ಸಮಕಾಲೀನರಾಗಿ ಬಸವಣ್ಣರ ಜೊತೆ ಕೆಲಸ ಮಾಡಿದವರು. ಹಾಗೆ ಅನುಭವ ಮಂಟಪದಲ್ಲಿ ಯಾರೇ ಶಿವಶರಣರು ಬಂದರೂ ಕೂಡ ಅವರಿಗೆ ಒಳಗಡೆ ಬಿಡುವಂತಹ ಕೆಲಸವನ್ನ ಉಗ್ಗಡಿಸುವ ಗಬ್ಬಿ ದೇವಯ್ಯ ಅವರು ಮಾಡ್ತಾ ಇದ್ದಂತೆ. ಹಾಗಾದ್ರೆ ಇವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಶಿವಮೊಗ್ಗದವರೇ ಆದಂತಹ ಶ್ರೀಮತಿ ಗೀತಾ ಅವರು ಮಾಹಿತಿಯನ್ನ ಹೇಳ್ತಾರೆ, ಕೇಳೋಣ ಬನ್ನಿ.
17: ನಾನೀಗ ವಾಚನ ಮಾಡುತ್ತಿರುವ ವಚನ ಅಷ್ಟಾಗಿ ಪ್ರಚಾರವಿರದ ಉಗ್ಗಡಿಸುವ ಗಬ್ಬಿ ದೇವಯ್ಯ ಎಂಬ 12ನೇ ಶತಮಾನದ ವಚನಕಾರರು. ವಚನ ಹೀಗಿದೆ: ಜ್ಞಾನ ಬಾ ಮಾಯೆ ಹೋಗೆಂದು ಕಳುಹುತ್ತಿದ್ದೇನೆ, ಅರಿವು ಬಾ ಅಜ್ಞಾನ ಹೋಗೆಂದು ಕಳುಹುತ್ತಿದ್ದೇನೆ, ನಿಹ್ಕಲ ಬಾ ಸಕಲ ಹೋಗೆಂದು ಕಳುಹುತ್ತಿದ್ದೇನೆ, ನಿಃಪ್ರಪಂಚ ಬಾ ಪ್ರಪಂಚ ಹೋಗೆಂದು ಕಳುಹುತ್ತಿದ್ದೇನೆ, ಕೂಡಲ ಸಂಗಮ ದೇವರಲ್ಲಿ ಬಸವಣ್ಣನ ಬಲ್ಲವರೊಳಗೆ ಕೂಡಿ ಅರಿಯದವರ ಹೊರಗೆ ತಡೆಯುತ್ತಿದ್ದೇನೆ ಎಂಬುದು ಉಗ್ಗಡಿಸುವ ಗಬ್ಬಿ ದೇವಯ್ಯನವರ ವಚನ. ಒಗ್ಗಡಿಸುವ ಗಬ್ಬಿದೇವಯ್ಯನವರ ಕಾಯಕವೆಂದರೆ ಬಸವಣ್ಣನವರ ಮಹಾಮನೆಯ ಅಂದರೆ ದಾಸೋಹದ ಮನೆಯ ಬಾಗಿಲು ಕಾಯುವ ಕಾಯಕ. ತಮ್ಮ ಕಾಯಕದ ಅಂದರೆ ಬಾಗಿಲು ಕಾಯುವ ಕಾಯಕದ ಪರಿಭಾಷೆಯನ್ನು ಬಳಸಿ ಸರಳವಾಗಿ ರಚಿಸಿದ ಅವರ ವಚನಗಳಲ್ಲಿ ಹಾಸ್ಯ ಪ್ರಜ್ಞೆ, ಕಾಯಕ ನಿಷ್ಠೆ ಹಾಗೂ ಬಸವಣ್ಣನವರ ಬಗ್ಗೆ ನಿಷ್ಠೆ ಹಾಗೂ ಭಕ್ತಿ ಪ್ರಕಟವಾಗಿರುವುದನ್ನು ಅವರ ವಚನಗಳಲ್ಲಿ ಕಾಣುತ್ತೇವೆ. ಉಗ್ಗಡಿಸುವ ಗಬ್ಬಿದೇವಯ್ಯನವರ ಅಂಕಿತ ಕೂಡಲ ಸಂಗಮ ದೇವರಲ್ಲಿ ಬಸವಣ್ಣ ಎಂಬುದಾಗಿದೆ. ಈ ಪ್ರಸ್ತುತ ವಚನದಲ್ಲಿ ತಮ್ಮ ಕಾಯಕವಾದ ಬಾಗಿಲು ಕಾಯುವ ಕಾಯಕದಲ್ಲಿ ಏನು ಕರ್ತವ್ಯಗಳನ್ನು ಹಾಗೂ ಹೊಣೆಯನ್ನು ನಿಭಾಯಿಸಬೇಕೋ ಅದನ್ನು ಆಧ್ಯಾತ್ಮಿಕ ಭಾಷೆಗೆ ಅನ್ವಯ ಮಾಡಿ ಹೇಳಿರುವುದು ವ್ಯಕ್ತವಾಗುತ್ತದೆ. ಉಗ್ಗಡಿಸುವುದು ಎಂದರೆ ಹೇಳುವುದನ್ನು ಜೋರಾಗಿ ಹೇಳುವುದು, ಅದರಲ್ಲಿ ನ್ಯಾಯ, ನಿಷ್ಠುರತೆ, ಪ್ರಾಮಾಣಿಕತೆ ಕಂಡುಬರುತ್ತದೆ. ವಿಧ ವಿಧವಾದ ಅಂದರೆ ಬೇರೆ ಬೇರೆ ನೆಲೆಯ ಕಾಯಕಗಳನ್ನು ಕೈಗೊಂಡಿದ್ದ ಕಲ್ಯಾಣದ ಶರಣರಲ್ಲಿ ಮಹಾಮನೆಗೆ ಅನೇಕ ಶರಣರು ಬರುವುದು ಸಾಮಾನ್ಯವಾಗಿತ್ತು. ಹಾಗೆ ಬರುವಂತಹ ಶರಣರನ್ನು ಮೊದಲು ಸ್ವಾಗತಿಸಿ ನಂತರ ಅವರು ನಿಜವಾದ ಶರಣರೇ ಅಥವಾ ಅಲ್ಲವೇ ಎಂಬುದನ್ನು ಪರೀಕ್ಷಿಸಿ ಮಹಾಮನೆಯ ಒಳಗಡೆ ಬಿಡುವ ಅಥವಾ ನಿರಾಕರಿಸುವ ಬಾಗಿಲು ಕಾಯುವ ಕಾಯಕವನ್ನು ಕೈಗೊಂಡಿದ್ದರು ಗಬ್ಬಿದೇವಯ್ಯನವರು. ಇಂತಹ ಅವರ ಕಾಯಕದ ಹಿನ್ನೆಲೆಯಲ್ಲಿ ತಮ್ಮ ಅಂಗಳದೊಳಗೆ, ಅರಿವಿನ ಅಂಗಳದೊಳಗೆ, ಅಂತರಂಗದೊಳಗೆ ಜ್ಞಾನ ಅರಿವು ನಿಹ್ಕಲಗಳನ್ನು ನಿಃಪ್ರಪಂಚಕ್ಕೆ ಸಂತೋಷದಿಂದ ಪ್ರವೇಶವನ್ನು ನೀಡುತ್ತಾರೆ. ನಿಹ್ಕಲವೆಂದರೆ ಸಕಲ ಎಂಬ ಪದಕ್ಕೆ ವಿರುದ್ಧವಾದ ಪದ, ಹಾಗೆಯೇ ನಿಃಪ್ರಪಂಚವೆಂದರೆ ಲೌಕಿಕ ಪ್ರಪಂಚಕ್ಕೆ ವಿರುದ್ಧ ಪದ. ನಿಹ್ ಎಂದರೆ ಶೂನ್ಯ ಎಂದು ಅರ್ಥೈಸಬಹುದು. ಆದರೆ ಈ ಜ್ಞಾನ ಅರಿವು ನಿಹ್ಕಲಗಳು ಅಂತರಂಗದ ಅಂಗಳದೊಳಗೆ ಪ್ರವೇಶಿಸುವ ಮೊದಲೇ ಏನಾದರೂ ಮಾಯೆ, ಅಜ್ಞಾನ, ಸಕಲ ಮತ್ತು ಲೌಕಿಕ ಇವು ಸೇರಿಕೊಂಡು ಬಿಟ್ಟಿದ್ದರೆ ಇವುಗಳನ್ನು ಪ್ರಪಂಚಕ್ಕೆ ಹೊರಹೋಗುವಂತೆ ಸೂಚಿಸುತ್ತಾರೆ. ಅದಕ್ಕೆ ಸೂಕ್ತವಾದ ಕಾರಣವನ್ನು ಸಹ ನೀಡಿದ್ದಾರೆ. ಅದೇನೆಂದರೆ ಬಸವಣ್ಣನವರನ್ನು ಅರಿತವರನ್ನು ಬಲ್ಲವರನ್ನು ಅಂತರಂಗದ ಒಳಗೆ ಹಾಗೂ ಅರಿಯದವರನ್ನು ಹೊರಗೆ ಕಳುಹಿಸುತ್ತಿದ್ದೇನೆ ಎನ್ನುತ್ತಾರೆ. ಇವರ ವಚನವನ್ನು ನೋಡಿದರೆ ಇವರು ತಮ್ಮ ಕಾಯಕವನ್ನು ಅನುಭಾವದ ಹಿನ್ನೆಲೆಯಲ್ಲಿ ಪ್ರಾಮಾಣಿಕವಾಗಿ ಪೂರೈಸಿದ್ದರು ಎಂಬುದನ್ನು ಅರಿಯಬಹುದಾಗಿದೆ. ಇವರ ವಚನಗಳಲ್ಲಿ ಲೋಕನೀತಿ, ಸಮಾಜ ವಿಮರ್ಶೆ, ಲಿಂಗಾಯತ ತತ್ವ ನಿರೂಪಣೆಯ ವಿಷಯಗಳು ಕಂಡುಬರುತ್ತವೆ. ನಿಜವಾದ ಶರಣರಲ್ಲಿ ಇರಬೇಕಾದ ಗುಣಗಳು, ಶರಣ ಎಂದರೆ ಯಾರು ಎಂಬುದು ಈ ವಚನದಲ್ಲಿ ತಿಳಿಯುತ್ತದೆ. ಇಂತಹ ಶರಣರನ್ನೊಳಗೊಂಡ ಪರಿಸರ ಬಸವಣ್ಣನವರ ಕಲ್ಯಾಣವಾಗಿತ್ತು. ಇಂತಹ ಕಲ್ಯಾಣ ಮತ್ತೆ ಉದಯಿಸಲೆಂಬ ಬಯಕೆ ನಮ್ಮದಾಗಲಿ.
18: ಉಗ್ಗಡಿಸುವ ಗಬ್ಬಿ ದೇವಯ್ಯ ಅವರ ಜೀವನ ವೃತ್ತಾಂತದ ಬಗ್ಗೆ ಹಾಗೆ ಅವರ ವಚನದಲ್ಲಿರುವಂತಹ ವಿಮರ್ಶಾತ್ಮಕ ದೃಷ್ಟಿಕೋನದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಶ್ರೀಮತಿ ಬಿ ಜಿ ಗೀತಾ ಅವರು ತುಂಬ ಚೆನ್ನಾಗಿ ವಿವರಿಸಿದರು. ನಂತರದಲ್ಲಿ ಉಗ್ಗಡಿಸುವ ಗಬ್ಬಿ ದೇವಯ್ಯ ಅವರ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನು ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
19: ಮಹಾಮನೆಯ ಅಂಗಳದಲ್ಲಿ ಬಿದ್ದ ಅಕ್ಕಿಯನ್ನು ಒಮ್ಮನವ ಮೀರಿ ಇಮ್ಮನದಲ್ಲಿ ತಂದ ಮಾರಯ್ಯನಿಗೆ ಪತ್ನಿ ಶರಣೆ ಲಕ್ಕಮ್ಮ ಕಾಯಕದ ನಿಜ ಮಹಿಮೆಯನ್ನು ತಿಳಿಸುತ್ತಾ ಅತಿ ಆಸೆಯ ಅಕ್ಕಿ ಅಮರೇಶ್ವರ ಲಿಂಗಕ್ಕೆ ಸಲ್ಲದ ಬೋಣ ಎನ್ನುತ್ತಾಳೆ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದುವರೆಗೆ ಶಿವಮೊಗ್ಗದ ಬಿಜಿ ಗೀತಾ ಅವರು ಉಗ್ಗಡಿಸುವ ಗಬ್ಬಿ ದೇವಯ್ಯ ಅವರ ಕುರಿತು ಮಾಹಿತಿಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
3: ಉಗ್ಗಡಿಸುವ ಗಬ್ಬಿ ದೇವಯ್ಯ ಎಂಬ ಅಜ್ಞಾತ ವಚನಕಾರರದು. ಈಗಾಗಲೇ ತಿಳಿದಿರುವಂತೆ ಒಗ್ಗಡಿಸುವ ಗಬ್ಬಿ ದೇವಯ್ಯನವರು ವೇಷಧಾರಿ ಜಂಗಮರು ಬಸವಣ್ಣನವರ ಮಹಾಮನೆಗೆ ಪ್ರವೇಶಿಸುತ್ತಿದ್ದುದನ್ನು ಅವರನ್ನು ಪರೀಕ್ಷಿಸಿ ಅವರು ನಿಜವಾದ ಶರಣರೇ, ಶರಣ ತತ್ವಗಳನ್ನು ಅಳವಡಿಸಿಕೊಂಡವರೇ ಎಂದು ಪರೀಕ್ಷಿಸಿ ನಿಜವಾದ ಶರಣರನ್ನು ಒಳಗೆ ಬಿಡುವುದು, ಶರಣರಲ್ಲದವರನ್ನು ಒಳಗೆ ಹೋಗದಂತೆ ತಡೆದು ಹೊರಗೆ ಕಳಿಸುವುದು ಅವರ ಕಾಯಕವಾಗಿತ್ತು. ಅವರ ವಚನ ನೋಡೋಣ. ಭಾವ ಭ್ರಮೆವಂತರು ಬಾರದಿರಿ, ಜ್ಞಾನಹೀನರು ಬೇಗ ಹೋಗಿ, ತ್ರಿವಿಧ ಮಲಕ್ಕೆ ಕಚ್ಚಿ ಮುಚ್ಚಿ ಹೊಡೆದಾಡುವ ರತ್ತಲಿರಿ, ನಿರುತ ಸ್ವಯಾನುಭಾವರು ಬನ್ನಿ, ಪರಬ್ರಹ್ಮ ಸ್ವರೂಪರು ಬನ್ನಿ, ಏಕಲಿಂಗ ನಿಷ್ಠಾಪರರು ದೃಢವಂತರು ಬನ್ನಿ, ಸನ್ಮಾರ್ಗ ಸತ್ಕ್ರಿಯಾವಂತರು ಬನ್ನಿ ಎಂದು ನನಗೆ ಕೊಟ್ಟ ಕಾಯಕ ಕೂಡಲ ಸಂಗಮ ದೇವರಲ್ಲಿ ಬಸವಣ್ಣ ಎಂದು ಹೇಳಿದ್ದಾರೆ. ವಚನಗಳು ಅನುಭಾವದ ಅರಮನೆಯಂತೆ ಇವೆ. ವಾಸ್ತವಿಕ ಸತ್ಯವನ್ನು ಲೋಕಕ್ಕೆ ವಿಸ್ಮಯವನ್ನು ತಿಳಿಸುತ್ತದೆ. ತಮ್ಮ ಕಾಯಕದ ಪರಿಭಾಷೆಯನ್ನು ಧಾರ್ಮಿಕ ಹಿನ್ನೆಲೆಗೆ ಪರಿಭಾಷಿಸಿ ವಿವರಿಸುತ್ತಾರೆ. ಭ್ರಮೆವಂತರು, ಜ್ಞಾನಹೀನರು, ಹೊನ್ನು ಹೆಣ್ಣು ಮಣ್ಣು ಅನ್ನ ನೀರು ವಸ್ತ್ರ ವಾಹನ ಆಭರಣ ಇವುಗಳ ಇಚ್ಛೆಯುಳ್ಳ ಜೀವನದ ವಿಲಾಸತೆಯ ಬಗ್ಗೆ ಭ್ರಮೆ ಹೊಂದಿರುವವರು, ದೇವರ ಬಗ್ಗೆ ಅರಿವು ಜ್ಞಾನ ಇಲ್ಲದವರು, ತ್ರಿವಿಧ ಮಲಗಳಾದ ಅಣವಮಲ ಮಾಯಾಮಲ ಹಾಗೂ ಕಾರ್ಮಿಕ ಮಲ ಇವುಗಳ ಬಗ್ಗೆ ಆಸಕ್ತಿ ಇರುವವರು, ನೀವು ಅತ್ತ ಸರಿಯಿರಿ, ನಾನು ನಿಮ್ಮನ್ನು ಒಳಗಡೆ ಬಿಡುವುದಿಲ್ಲವೆಂದು ಹೇಳುತ್ತಾರೆ. ಶರಣರ ನಡೆ ನುಡಿಗಳನ್ನು ಹೊಂದಿರುವವರು, ಗುರುಲಿಂಗ ಜಂಗಮರಲ್ಲಿ ನಿಷ್ಠೆಯುಳ್ಳವರು, ಕಾಯಕ ದಾಸೋಹಗಳಲ್ಲಿ ಶ್ರದ್ಧೆಯುಳ್ಳವರನ್ನು, ಸನ್ಮಾರ್ಗ ಸತ್ಕ್ರಿಯೆಗಳನ್ನು ಮಾಡುವವರನ್ನು ಒಳಗೆ ಬಿಡುತ್ತೇನೆ, ಅಂದರೆ ಅಂತರಂಗ ಶುದ್ಧವಿರುವವರನ್ನು ಒಳಗೆ ಬಿಡುತ್ತೇನೆ. ಇದು ನನಗೆ ಕೊಟ್ಟ ಕಾಯಕವನ್ನು ನಾನು ನಿರ್ವಂಚನೆಯಿಂದ ಮಾಡುತ್ತಿದ್ದೇನೆ ಎಂದಿದ್ದಾರೆ. ಹೀಗೆ ತಮ್ಮ ಕಾಯಕದ ಜೊತೆ ಜೊತೆಗೆ ತನ್ನನ್ನು ತಾನು ಅರಿಯುತ್ತಾ ಅರಿತದ್ದನ್ನು ನಡೆಯಲ್ಲಿ ತೋರುವ, ನಡೆಯಲ್ಲಿ ತೋರಿದ್ದನ್ನು ನುಡಿಯನ್ನಾಗಿಸಿದ ಉಗ್ಗಡಿಸುವ ಗಬ್ಬಿ ದೇವಯ್ಯನವರಿಗೆ ಶರಣು ಎನ್ನೋಣವೇ.
2: ವಚನಕಾರರಾದಂಥ ಉಗ್ಗಡಿಸುವ ಗಬ್ಬಿ ದೇವಯ್ಯ ಅವರ ಕುರಿತಾಗಿ ಶಿವಮೊಗ್ಗದವರೇ ಆದಂತಹ ಶ್ರೀಮತಿ ಬಿಜಿ ಗೀತಾ ಅವರು ಅವರ ವಚನಗಳ ಕುರಿತಾಗಿ ಮಾಹಿತಿಯನ್ನ ಹೇಳ್ತಾ ಇದ್ರು. ನಂತರದಲ್ಲಿ ಕೂಡ ಇನ್ನಷ್ಟು ಮಾಹಿತಿಯನ್ನ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ, ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಮಾತಿಂಗೆ ಅಳವಡದ ಘನ ಮಹಿಮ, ನಡೆನುಡಿಯಲ್ಲಿ ಪ್ರಸನ್ನತೆಯೇ ಮೂರ್ತಿಗೊಂಡ ಮಹಂತ, ಮಾಯೆ ಮುಟ್ಟದ ಜ್ಞಾನಚಂದ್ರಮನಾದ ಅಲ್ಲಮಾ ಪ್ರಭುದೇವರು, ಹೆಣ್ಣು ಹೊಣ್ಣು ಮಣ್ಣು ಮಾಯೆಯೆಲ್ಲ ಮನದ ಮುಂದನ ಆಸೆಯೇ ಮಾಯೆ ಎನ್ನುತ್ತಾರೆ.

0: ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಮಹಾಲಕ್ಷ್ಮಿ ಸ್ವೀಟ್ಸ್.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಶಿವಮೊಗ್ಗದವರೇ ಆದಂತಹ ಶ್ರೀಮತಿ ಬಿಜಿ ಗೀತಾ ಅವರು ಉಗ್ಗಳಿಸುವ ಗಬ್ಬಿ ದೇವಯ್ಯ ಅವರ ವಚನದ ವಿಮರ್ಶಾತ್ಮಕ ದೃಷ್ಟಿಕೋನದ ಬಗ್ಗೆ ಮಾಹಿತಿಯನ್ನು ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಚನಗಳ ಬಗ್ಗೆ ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
3: ಉಗ್ಗಡಿಸುವ ಗಬ್ಬಿ ದೇವಯ್ಯನವರ ಬಗ್ಗೆ ಹೆಚ್ಚಿನ ಮಾಹಿತಿ ಎಲ್ಲೂ ದೊರೆಯುವುದಿಲ್ಲ. ಬಸವಣ್ಣನವರ ಮಹಾಮನೆಯ ಬಾಗಿಲು ಕಾಯುವ ಮತ್ತೊಬ್ಬ ಶರಣ ಗಟ್ಟಿವಾಳಯ್ಯನವರಂತೆಯೇ ಇವರೂ ಸಹ ನಿಶ್ಚಯ ಹಾಗೂ ನಿಷ್ಠೂರದ ಶರಣ ಎಂದು ದೊರಕಿರುವ ಅವರ ವಚನಗಳಿಂದ ತಿಳಿದು ಬರುತ್ತದೆ ಅಷ್ಟೆ. ಉಗ್ಗಡಿಸುವ ಗಬ್ಬಿ ದೇವಯ್ಯನವರು ಬರೆದಿರುವ ವಚನಗಳಲ್ಲಿ ದೊರೆತಿರುವುದು ಕೇವಲ 10 ವಚನಗಳು. ಬಹುತೇಕ ಇವರ ಎಲ್ಲ ವಚನಗಳಲ್ಲಿ ಅವರ ಕಾಯಕದ ಭಾಷೆಯನ್ನು ಬಳಸಿ ಆಧ್ಯಾತ್ಮಿಕ ಭಾಷೆಗೆ ಅನ್ವಯಿಸಿಕೊಂಡು ಹೇಳಿದ್ದಾರೆ. ವಚನವನ್ನು ನೋಡೋಣ. ಬಹು ಜನಗಳೆಲ್ಲ ಓಲಗವಿಲ್ಲ ಹೋಗಿ, ಸುಲಿಗೆವಂತರು ಅಲ್ಲಲ್ಲಿ ನಿಲ್ಲಿ, ಏಕಾಂತ ಸಂಬಂಧರು ಹೋಗಿ, ಲೋಕಾಂತ ಭಂಡರು ನಿಲ್ಲಿ. ಇಂತಿ ಅವರವರ ಸ್ವಸ್ಥಾನಗಳ ಸಲುಗೆ ಏನರಿದು ಬಿಡುತ್ತಿದ್ದೇನೆ. ಕೂಡಲ ಸಂಗಮ ದೇವರಲ್ಲಿ ಬಸವಣ್ಣನ ಕಾಲ ವೇಳೆಯೇನರಿದು, ಅಂದರೆ ಮಹಾಮನೆಗೆ ಬರುವವರನ್ನು ವಿಧ ವಿಧವಾಗಿ ಪ್ರಶ್ನಿಸಿ ಪರೀಕ್ಷಿಸಿ ನಿಜ ಶರಣರು ಎಂಬುದನ್ನು ಗಟ್ಟಿ ಮಾಡಿಕೊಂಡೇ ಅಂಥವರನ್ನು ಮಾತ್ರ ಒಳಗೆ ಹೋಗಲು ಅನುಮತಿ ನೀಡುತ್ತಿದ್ದಾರೆ. ಶರಣರಲ್ಲದಿರುವವರನ್ನು, ಶರಣಧರ್ಮ ಅನುಸರಿಸದೆ ಲೌಕಿಕದಲ್ಲಿರುವವರನ್ನು ಪ್ರಾಪಂಚಿಕರನ್ನು ಭಂಡರೆಂದು ಕರೆದು ಅವರನ್ನು ತಡೆಗಟ್ಟುತ್ತಿದ್ದೇನೆ ಎನ್ನುತ್ತಾರೆ. ನಿಜವಾದ ಶರಣರನ್ನು ಬಹುಜನಗಳು, ಏಕಾಂತ ಸಂಬಂಧರು ಎಂದು ಹೇಳುತ್ತಾರೆ. ಶರಣರಲ್ಲದಿರುವವರನ್ನು ಸಲುಗೆವಂತರು, ಲೋಕಾಂತ ಭಂಡರು ಎನ್ನುತ್ತಾರೆ. ಇದಕ್ಕೆ ಕೂಡಲ ಸಂಗಮ ದೇವರಲ್ಲಿ ಬಸವಣ್ಣನವರನ್ನು ಸಾಕ್ಷಿಯಾಗಿಟ್ಟುಕೊಂಡು ನನ್ನ ಕಾಯಕವನ್ನು ನಿಷ್ಠೆಯಿಂದ ಮಾಡುತ್ತಿದ್ದೇನೆ ಎನ್ನುತ್ತಾರೆ. ಹೀಗೆ ಶರಣರ ಬದುಕು ಹಾಗೂ ಅವರ ವಚನಗಳು ಜೀವನದ ಆದರ್ಶ ತತ್ವಗಳ ಖನಿಜಗಳಾಗಿವೆ. ಹಾಗೂ ಇಂತಹ ಶರಣರು ಇದ್ದ ಕಲ್ಯಾಣವೇ ನಿಜವಾದ ಸಾಧಕರ ಕಲ್ಯಾಣವಾಗಿತ್ತು. ಲಂಚ ವಂಚನಕ್ಕೆ ಕೈಯಾನದೆ ನ್ಯಾಯ ನಿಷ್ಠುರಗಳಾಗಿದ್ದ ಶರಣರ ನಾಡು ಕಲ್ಯಾಣ. ಇಂದಿನ ಪ್ರಸ್ತುತತೆಯ ವಿದ್ಯಮಾನಗಳಲ್ಲಿ ಎಲ್ಲದಕ್ಕೂ ಲಂಚ ರುಷುವತ್ತುಗಳೇ, ಕಾಂಚಾಣದ ಪ್ರಾಬಲ್ಯವೇ ಇರುವ ಇಂದು ಗಬ್ಬಿದೇವಯ್ಯ ಗಟ್ಟಿವಾಳಯ್ಯರಂತಹ ಶರಣರ ಮಾತುಗಳನ್ನು ಹೋಲಿಸಿಕೊಂಡಾಗ ಎಲ್ಲಿಯ 12ನೇ ಶತಮಾನ, ಎಲ್ಲಿಯ 21ನೇ ಶತಮಾನ ಎನಿಸುತ್ತದೆ. ಆದ್ದರಿಂದ ವಚನಕಾರರು ಮತ್ತು ಶರಣರು ಕಂಡ ಕಲ್ಯಾಣ ಮತ್ತೆ ಉದಯಿಸಲೆಂಬ ಆಸೆ. ಅವರ ವಚನಗಳ ಕಣಜಗಳಾಗಿರುವಂತಹ ವಚನಗಳನ್ನು ಹಾಗೂ ಇಂತಹ ಶರಣರ ನಡೆನುಡಿಯ ಕಲ್ಯಾಣವನ್ನು ಕನಸಿನ ಬೆನ್ನೇರಿ ಹೋಗೋಣವೇ. ಧನ್ಯವಾದಗಳು.
2: ನಮ್ಮ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉಗ್ಗಡಿಸುವ ಗಬ್ಬಿ ದೇವಯ್ಯ ಅವರ ವಚನಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ರೆ, ಅಂದರೆ ಎಲೆಮರೆ ಕಾಯಿಯಂತೆ ಎಲ್ಲೂ ಪ್ರಚಾರವನ್ನು ಬಯಸದೆ ಪ್ರಚಾರಕ್ಕೆ ಬಾರದೇ ಇದ್ದರೂ ಕೂಡ ಅವರ ವಚನಗಳು ನಮ್ಮ ಸಮಾಜಕ್ಕೆ ದಾರಿದೀಪದಂತೆ ಮಾರ್ಗದರ್ಶಕವಾಗಿವೆ ಅಂತಲೇ ಹೇಳ್ಬೋದು. ಇಂಥ ಉಗ್ಗಡಿಸುವ ಗಬ್ಬಿ ದೇವಯ್ಯ ಅವರ ವಚನಗಳ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನು ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದೀರಾ. ನಿಮಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಯಿತು. ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದವರೇ ಆದಂತಹ ಶ್ರೀಮತಿ ಬಿಜಿ ಗೀತಾ ಅವರು ಭಾಗವಹಿಸಿ ಉಗ್ಗಡಿಸುವ ಗಬ್ಬಿ ದೇವಯ್ಯ ಅವರ ವಚನಗಳ ಕುರಿತು ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ರು. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ವಚನಕಾರರ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಶರಣೆ ಅಮುಗೆ ರಾಯಮ್ಮ ನಿಷ್ಠುರವಾದಿ, ವಿಡಂಬನೆ ಅವಳ ವಚನಗಳ ಮೂಲ ಆಶಯ. ತಾವು ಜ್ಞಾನಿಗಳೆಂದು ತಿರುಗುವ ವೇಷಧಾರಿಗಳನ್ನು ಆಕೆ ಟೀಕಿಸಿದ್ದಾಳೆ. ಜ್ಞಾನ ಹಾದಿಯ ವಸ್ತುವಲ್ಲ, ಜೇಬಿನಲ್ಲಿಯ ಹುರುಳಿಯಲ್ಲ, ಚೀಲದೊಳಗನ ಜೀರಿಗೆಯಲ್ಲ ಎನ್ನುತ್ತಾಳೆ ಈ ಮಹಾಜ್ಞಾನಿ.

ಲಿಂಗಾಯತ ತತ್ವ ಸಿದ್ಧಾಂತವನ್ನೆಲ್ಲ ಮೂರೇ ಮೂರು ಅಕ್ಷರಗಳಲ್ಲಿ ಹಿಡಿದಿಟ್ಟ ಪದ ಕಾಯಕ ಮತ್ತು ದಾಸೋಹ. ಕಾಯಕದಲ್ಲಿ ಮನ ಅಳವಟ್ಟಾಗ ಅದುವೇ ಮಹಾಪೂಜೆ. ಮನಸ್ಸು ಅರಳುವ ಮಾತುಗಳೇ ಮಹಾಮಂತ್ರಗಳು. ತ್ರಿಕರಣಗಳ ಅಶುದ್ಧಿಯೇ ವೃತಹೀನತೆ. ವಚಿಸುವಲ್ಲಿ, ಚಲಿಸುವಲ್ಲಿ, ನಯನಿಸುವಲ್ಲಿ ಪರಿಶುದ್ಧವಾಗಿರಬೇಕೆನ್ನುತ್ತಾಳೆ ಬಾಚಿಕಾಯಕದ ಬಸವಯ್ಯಗಳ ಪುಣ್ಯಸ್ತ್ರೀ ಕಾಳವ್ವೆ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
3: ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ನಮಸ್ಕಾರ, ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಕ್ಷಣದೊಳಗೆ ಅಕ್ಷಯ, ಕ್ಷಣವದೊಂದೇ ಅನಂತ ಕಾಲ ತಾನಾಗುವುದು ಅನುಭವಕ್ಕೆ ಸತ್ವ ಶಿವ ಸುಂದರಗಳ ಮರೆ, ಮನ ತುಂಬು ಶಶಿಯಾಗಿ ನೆನಪಮೃತವಾಗುವುದು ಕ್ಷಣದೊಳಕ್ಷಯ ಕಾಣೋ ಮಂಕುತಿಮ್ಮ. ಕ್ಷಣವದೊಂದೇ ಕ್ಷಣವು ಅದು ಒಂದೇ, ಅದೊಂದೇ ಕ್ಷಣ. ಅನಂತ ಕಾಲ ತಾನಾಗುವುದು, ತುಂಬ ವರ್ಷದವರೆಗೆ, ಅನಂತ ಕಾಲದವರೆಗೆ ತಾನಾಗತ್ತೆ. ಅನುಭವಕ್ಕೆ ಸತ್ವ ಶಿವ ಸುಂದರಗಳ ಮರೆ, ಸುಂದರಗಳು ಅಮರೆ ಅಂತ ಅದು, ಸುಂದರಗಳು ಅಮರೆ. ಅನುಭವಕ್ಕೆ ಸತ್ವ ಶಿವ ಸುಂದರಗಳು ಅಂಟಿಕೊಂಡ್ರೆ ಅಂತ ಅಮರೆ ಅಂದರೆ. ಮನ ತುಂಬು ಶಶಿಯಾಗಿ, ಮನಸ್ಸು ತುಂಬಿದ ಶಶಿ ಚಂದ್ರನಾಗಲಿ, ನೆನಪಮೃತವಾಗುವುದು, ನೆನಪು ಅನ್ನೋದು ಅಮೃತವಾಗತ್ತೆ. ಕ್ಷಣದೊಳ ಅಕ್ಷಯ ಕಾಣೋ ಮಂಕುತಿಮ್ಮ, ಕ್ಷಣದೊಳಗಡೆ ಅಕ್ಷಯ ಆಗತ್ತೆ ಎಲ್ಲ ಪ್ರತಿಯೊಂದು ಕ್ಷಣ ಅಂತ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಕ್ಷಣವದೊಂದೇ ಅನಂತ ಕಾಲ ತಾನಾಗುವುದು ಅನುಭವಕ್ಕೆ ಸತ್ವ ಶಿವ ಸುಂದರಗಳ ಮರೆ, ಮನ ತುಂಬು ಶಶಿಯಾಗಿ ನೆನಪಮೃತವಾಗುವುದು ಕ್ಷಣದೊಳಕ್ಷಯ ಕಾಣೋ ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ ಬನ್ನಿ. ಸೌಂದರ್ಯಾನುಭವ ಕ್ಷಣಕಾಲವೇ ಆದರೂ ಅನಂತ ಕಾಲ ಸುಖವನ್ನು ಕೊಡುತ್ತೆ. ಸತ್ಯ ಶಿವ ಸುಂದರಗಳು ಅನುಭವಕ್ಕೆ ಬಂದರೆ ಮನಸ್ಸು ತುಂಬು ಚಂದಿರನಂತೆ ಆಗುತ್ತೆ, ನೆನಪು ಅಮೃತ ಆಗತ್ತೆ, ಕ್ಷಣದ ಸೌಂದರ್ಯ ಸುಖ ಅಕ್ಷಯವಾಗತ್ತೆ. ಹೌದಲ್ವಾ, ನಮ್ಮ ಅನುಭವಕ್ಕೆ ಬರುವಂತಹ ಪ್ರತಿ ಗಳಿಗೆಯಲ್ಲೂ ನಾವು ಸುಂದರತೆನ ಕಾಣಬೇಕು ಅಥವಾ ಕಾಣೋ ಮನೋಭಾವವನ್ನು ಬೆಳೆಸ್ಕೊಳ್ಬೇಕು. ಪರಮಾತ್ಮನ ಸೃಷ್ಟಿಯಲ್ಲಿಯ ಪ್ರತಿಯೊಂದರಲ್ಲೂ ಒಂದು ಸತ್ವವನ್ನ, ಪೂರ್ಣತೆಯನ್ನ ಮತ್ತೆ ಅದರಲ್ಲಿನ ಸುಂದರತೆಯನ್ನ ಕಾಣ್ಬೇಕು ನಾವು. ಹಾಗೆ ನಮಗೆ ಕಂಡಾಗ ನಮ್ಮ ಮನಸ್ಸು ಸಹ ಶಾಂತವಾಗಿ ಪ್ರಫುಲ್ಲವಾಗಿರುತ್ತೆ, ಕಹಿ ನೆನಪುಗಳೆಲ್ಲ ಕರಗತ್ತೆ. ನಮ್ಮ ಬದುಕಿನ ಪ್ರತಿ ಕ್ಷಣನ ನಾವು ನರಳೋದಕ್ಕಿಂತ ನಿರಂತರವಾಗಿ ಸುಖವಾಗಿ ಬದುಕಬಹುದು. ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ನಿಜವಾದ ಸಂತೋಷ ಅಥವಾ ಆನಂದ ಅನ್ನೋದು ಏನು ಅನ್ನೋದೇ ಗೊತ್ತಿರೋದಿಲ್ಲ. ಯಾವುದನ್ನೋ ಸಂತೋಷ ಅಥವಾ ಆನಂದ ಅಂತ ಅನ್ಕೊಂಡು ಬಿಟ್ಟಿರ್ತೀವಿ. ಕ್ಷಣಿಕವಾದ ಆ ಸುಖವೋ ಆನಂದನೋ ಇಲ್ದಿದ್ದಾಗ ಮತ್ತೆ ಯಾವುದ್ರದ್ದೋ ಹಿಂದೆ ನಾವು ಓಡ್ತೀವಿ. ನಿರಂತರ ಓಟದಲ್ಲಿ ನಲುಗಿಬಿಡ್ತೀವಿ, ಜರ್ಜರಿತರಾಗ್ತೀವಿ, ಮತ್ತೆ ನಿರಾಶರು ಕೂಡ ಆಗ್ತೀವಿ. ನೋಟ ನಿಂತರೆ ಓಟ ಕೂಡ ನಿಲ್ಬಹುದು. ಹಾಗಾಗಿ ನಿಜವಾದ ಆನಂದಕ್ಕೆ ಅಂತರ್ಮುಖಿಗಳಾಗ್ಬೇಕು. ಮನ ತುಂಬ ಶಶಿಯಾಗಿ ಅಂತ ಗುಂಡಪ್ಪನವ್ರು ಹೇಳೋ ಹಾಗೆ ಮನಸ್ಸನ್ನ ಶಾಂತಗೊಳಿಸಬೇಕು. ಮನ ಪಟಲದಲ್ಲಿ ನಡೆಯೋ ಲಕ್ಷಾಂತರ ಯೋಚನೆಗಳಿಗೆ ತಡೆ ಹಾಕದೆ ಅವುಗಳು ಇಲ್ಲದ ಹಾಗೆ ಮಾಡಬೇಕು. ಮನಸ್ಸಿನ ಭಾವಕ್ಕೆ ಸತ್ವ ಶಿವ ಸುಂದರಗಳನ್ನು ತುಂಬಿಕೊಳ್ಬೇಕು. ಆಗ ಈ ಜಗತ್ತಿನ ಎಲ್ಲವೂ ಸುಂದರವಾಗಿ ಕಂಡು ಮನಸ್ಸು ಆನಂದ ಸಾಗರದಲ್ಲಿ ಓಲಾಡುತ್ತೆ. ಆಗ ಕ್ಷಣದಲ್ಲಿ ಪಡೆಯೋ ಕ್ಷಣಿಕಾನಂದ ಕ್ಷೀಣಿಸಿ ಕ್ಷಣ ಕ್ಷೀಣಿಸದೆ ಅನಂತವಾಗಿ ಮುದ ನೀಡುತ್ತೆ. ಅಂತಹ ಮನೋಭಾವ ನಮ್ಮದಾಗ್ಬಿಟ್ರೆ ಒಳ್ಳೇದಲ್ವಾ? ಈ ಕಗ್ಗಕ್ಕೆ ನಾನೊಂದು ಉದಾಹರಣೆ ಹೇಳ್ತೀನಿ. ನಿಮಗೆಲ್ಲ ಬದರಿನಾಥ್ ಗೊತ್ತಿರಬೇಕು. ಹಿಮಾಚ್ಛಾದಿತವಾದ ಪರ್ವತಗಳಿಂದ ಸುತ್ತುವರಿದಂತಹ ಜಾಗ. ಅಲ್ಲಿನ ಸೂರ್ಯೋದಯನ ನೋಡಬೇಕು. ಒಂದು ಅರೆ ಕ್ಷಣದಲ್ಲಿ ನಾವು ನೋಡ್ತಾ ಇರುವಂಥ ಹಿಮಶಿಖರಗಳಿಗೆ ಬೆಂಕಿ ಹೊತ್ತಿ ಧಗಧಗನೆ ಉರಿಯೋ ಹಾಗೆ ಕಾಣಿಸುತ್ತೆ. ನಾವು ಬೆರಗಾಗಿ ನೋಡ್ತಿದ್ದ ಹಾಗೆ ಆ ಬೆಂಕಿಯ ಜ್ವಾಲೆಗಳು ನಿಧಾನಕ್ಕೆ ಕರಗಿದ್ರೂ ಶಿಖರಗಳು ಹೊನ್ನ ಕಳಶದ ಹಾಗೆ ಹೊಳೆಯುತ್ತೆ. ಇದು ಬೆಳಕಿನ ಸೂರ್ಯಕಿರಣಗಳು ಹಿಮದ ಕೋಡುಗಳ ಮೇಲೆ ಬಿದ್ದು ಪ್ರತಿಫಲಿಸಿದಾಗ ಆಗುವಂತಹ ವೈಭವದ ದೃಶ್ಯ. ಅದು ಎಷ್ಟು ಹೊತ್ತಾಗಿರುತ್ತೆ? 5 ನಿಮಿಷನೋ, ಹೆಚ್ಚು ಅಂದರೆ 10 ನಿಮಿಷ ಆಗಿರ್ಬೋದು. ಆದರೆ ಅದು ನಮ್ಮ ಮನಪಟಲದಲ್ಲಿ ಅಚ್ಚೊತ್ತಿ ನಿಂತು ಬದುಕಿರೋವರೆಗೂ ಪುನಃ ಪುನಃ ಸ್ಮರಿಸಿಕೊಳ್ಳೋ ಹಾಗೆ ಮಾಡುತ್ತೆ. ಆ ನಿಸರ್ಗದ ಅನನ್ಯ ಸೌಂದರ್ಯದ ಕ್ಷಣ ಅಮೃತವೇ ಅಲ್ವಾ? ಇನ್ನೊಂದು ಕತೆ ಹೇಳ್ತೀನಿ. ನಿಮ್ಗೆಲ್ರಿಗೂ ಭಾರತ ರತ್ನ ಪಂಡಿತ ಬಿಸ್ಮಿಲ್ಲಾ ಖಾನ್ ಗೊತ್ತಿರ್ತಾರೆ. ಅವರು ಎಷ್ಟೊಂದು ದೇಶಗಳಲ್ಲಿ ದೊಡ್ಡ ದೊಡ್ಡವ್ರ ಮುಂದೆ ಕಾರ್ಯಕ್ರಮ ಕೊಟ್ಟಿರ್ತಾರಲ್ವಾ? ಅವರಿಗೂ ಸಹ ನೀವು ಮರೆಯೋದಕ್ ಆಗದೆ ಇರುವಂತಹ ಒಂದು ಘಟನೆ ಯಾವುದು ಅಂತ ಕೇಳಿದ್ರೆ, ಅವರು ಒಂದು ಚಿಕ್ಕ ಪ್ಲಾಸ್ಟಿಕ್ ಲಕೋಟೆನ ತಗೊಂಡ್ ಬಂದು ಅದರಲ್ಲಿರೋ ಒಂದು ಬಟ್ಟೆನ ತೋರಿಸ್ತಾರೆ. ಅದು ಏನಪ್ಪ ಅಂತ ನೋಡಿದ್ರೆ, ಸಂಗೀತಗಾರರೆಲ್ಲ ಕಾರ್ಯಕ್ರಮ ನೀಡಬೇಕಾದ್ರೆ ಶೇರ್ವಾನಿ ಮೇಲೆ ಹಾಕಿಕೊಳ್ಳುವಂತ ಜಾಕೆಟ್ ಅದು. ಅದನ್ ದಿಟ್ಟಿಸಿ ನೋಡ್ತಾ ಜಾಕೆಟ್ ನ ಒಂದು ಭಾಗನ ತೋರಿಸ್ತಾ, ನೋಡಿ ಇಲ್ಲೇ ಗಾಂಧೀಜಿ ಅವರು ಕೈ ಇಟ್ಟಿದ್ರು. ಇದು 1939 ಸುಮಾರಲ್ಲಿ ಇವರ ಅಂದ್ರೆ ಬಿಸ್ಮಿಲ್ಲಾ ಖಾನ್ ಅವರ ಶಹನಾಯಿ ವಾದನವನ್ನ ಮೆಚ್ಕೊಂಡ ಮಹಾತ್ಮ ಗಾಂಧೀಜಿ ಅವರು ಇವರ ಹೆಗಲ್ ಮೇಲೆ ಕೈ ಇಟ್ಟು ಬಹುತ ಚಾಂದಿದ್ರಂತೆ. ಅವರು ಆ ಕೈನ ಎಷ್ಟೊತ್ತು ಇಟ್ಟಿರ್ಬೋದು? 5 ಸೆಕೆಂಡೋ 10 ಸೆಕೆಂಡು ಅಲ್ವಾ? ಆದರೆ ಆ ಕ್ಷಣ ಬಿಸ್ಮಿಲ್ಲಾ ಖಾನ್ ಅವರ ಬಾಳಿನ ಉದ್ದಕ್ಕೂ ಬೆಳದಿಂಗಳಾಗಿ ಹರಡಿತ್ತು ನೋಡಿ. ಈ ಥರದ ಸುಮಾರು ವಿಷಯಗಳು ಎಲ್ಲರ ಅನುಭವಕ್ಕೂ ಬಂದಿರುತ್ತಲ್ವಾ? ನಮ್ಮ ಬದುಕಲ್ಲಿ ಆದ ಸಂತಸದ, ಆತಂಕದ, ಸಾಧನೆಯ, ಧನ್ಯತೆಯ ಕ್ಷಣಗಳು ಬದುಕಿದ್ದು ಕೆಲವೇ ಕಾಲ, ಆದರೆ ಅವುಗಳ ನೆನಪು ಬಾಳಲ್ಲಿ ತುಂಬಿಕೊಂಡಿದೆ. ಈ ಮಾತನ್ನೇ ಇಲ್ಲಿ ಕಗ್ಗ ಹೇಳ್ತಾ ಇರೋದು. ಯಾವ ಅನುಭವಕ್ಕೆ ಸತ್ವದ, ಶಿವದ, ಸುಂದರದ ಸ್ಪರ್ಶ ಆಗಿದೆಯೋ ಅದರ ನೆನಪು ಬೆಳದಿಂಗಳಾಗಿ ಮನ ತುಂಬತ್ತೆ, ಅಮೃತವಾಗತ್ತೆ ಅಂತ. ನಿಮ್ಗೇನು ಅನ್ನಿಸ್ತು? ಅನಿಸಿಕೆನ ಕಳಿಸ್ಕೊಡ್ಬೋದು. ನಾನು ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
2: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ದಿನೇಶ್ ಹೊಸನಗರ್ ಇವರು ಇವತ್ತು ಒಂದು ಮಳೆಯ ಕುರಿತಾದಂತಹ ಗಾದೆ, ಹಾಗೆ ಆ ಗಾದೆಗೆ ಪೂರಕವಾದಂತಹ ವಿಚಾರವನ್ನ ತಿಳಿಸ್ಕೊಡ್ತಾರೆ, ಕೇಳೋಣ ಬನ್ನಿ.
8: ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ನಿಮಗೆ ಉತ್ತರೆಯ ಮಳೆ ಬಗ್ಗೆ ಹೇಳಲಿಕ್ಕಂತ ಬಂದಿನಿ. ಉತ್ತರೆ ಮಳೆಯು ಸಹ ಬೇರೆ ಎಲ್ಲ ಮಳೆಕ್ಕಿಂತನೂ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಂತಹ ಮಳೆ. ಉತ್ತರೆ ಮಳೆ ಹೇಗ್ ಬರುತ್ತೆ ಅನ್ನೋದಕ್ಕೆ ಒಂದು ಗಾದೆ ಮಾತಿದೆ. ಉತ್ತರೆ ಮಳೆ ಹತ್ತಿ ಹಾರದಂಗ್ ಬರುತ್ತೆ ಅಂತ. ಅಂದ್ರೆ ಅಷ್ಟು ಸ್ಮೂತ್ ಆಗಿ ಗುಡುಗು ಸಿಡ್ಲಿನ ಆರ್ಭಟ ಇಲ್ಲದೆ ಬಹಳ ಮೆತ್ತಗೆ ಬರುವಂತ ಮಳೆ. ಅದಕ್ಕೆ ಇದನ್ನ ಅತ್ಯಂತ ಸೌಮ್ಯ ಸ್ವಭಾವದ ಮಳೆ ಅಂತಾನು ಸಹ ಕರೀತಾರೆ. ಅದಕ್ಕೆ ಇದನ್ನ ಎಷ್ಟು ಉಪಯೋಗಕಾರಿ ಈ ಮಳೆ ಅನ್ನೋದಕ್ಕೆ, ಬೆಳೆಗೆ ಹಾಲುಣಿಸುವ ಮಳೆ ಅಂತಾನು ಈ ಮಳೆಗೆ ಒಂದು ಗಾದೆ ಇದೆ. ಅಂದ್ರೆ ಈ ಮಳೆ ಬರುವಷ್ಟೊತ್ತಿಗೆ ತೆನೆ ಎಲ್ಲ ಹಾಲು ಕಟ್ಟುತ್ತೆ. ಹಾಲು ಕಟ್ಟಬೇಕು ಅಂದ್ರೆ ಈ ಮಳೆ ಚೆನ್ನಾಗಿ ಬರಬೇಕು. ಈ ಮಳೆ ಚೆನ್ನಾಗಿ ಬಂದ್ರೆ ಹಾಲು ಚೆನ್ನಾಗಿ ಕಟ್ಟುತ್ತೆ ಅಂತ. ಅದಕ್ಕೆ ಒಂದು ಜಾನಪದದಲ್ಲಿ ಒಂದು ತ್ರಿಪದಿ ಇದೆ. ಆ ತ್ರಿಪದಿ ಹೇಗಿದೆಯಪ್ಪ ಅಂತ ಹೇಳಿದ್ರೆ, ಉತ್ತರೆ ಮಳೆ ಬಂದು ಕುತ್ತಿಗೆಯು ಮುರಿದಾವೋ ನನ್ನ ತಾಯಿ, ಮುತ್ತಿನಂತ ಜೋಳಕ್ಕೆ ತೆನೆ ಹಾಲುಂಬಿಸಿ, ಮುತ್ತಿನಂತ ಜೋಳಕ್ಕೆ ತಲೆ ಹಾಲುಂಬಿಸಿ, ಹೆತ್ತ ತಾಯಿಯಂತೆ ಸಲಿದಾಳೋ ಉತ್ತರೆ ಹೆತ್ತ ತಾಯಿ ಅಂತ ಸೆಳೆದಾಳು. ಎಷ್ಟು ಚೆನ್ನಾಗಿ ಈ ಮಾತು ಇದರಲ್ಲಿ ಕಾಣಿಸುತ್ತೆ ಅಂತ ಹೇಳಿದ್ರೆ, ಇದು ಗ್ರಾಮೀಣ ಹೆಂಗಸರು ರಾಗಿ ಬೀಸುವಾಗ ಹೊಲದ ಕೆಲಸ ಮಾಡ್ಬೇಕಾದ್ರೆ ಹೇಳ್ತಾ ಹೋಗ್ತಾರೆ. ಅಂದ್ರೆ ಉತ್ತರ ಮಳೆ ಬಂದ ತಕ್ಷಣ ಕುತ್ತಿಗೆ ಮುರಿದಾವು, ಅಂದ್ರೆ ಉತ್ತರ ಮಳೆ ಬಂದ ತಕ್ಷಣ ತೆನೆಗಳೆಲ್ಲ ಹಾಲು ಕಟ್ಕೊಂಡು ಭಾರ ಆಗಿ ತೂಗುತ್ತೆ, ಕೆಳಗೆ ತೂಗುತ್ತೆ, ಉತ್ತರ ಮಳೆ ಬಂದಾಗ ಕೆಳಗೆ ಬೀರುತ್ತೇವೆ ಅಂತ. ಅಂದ್ರೆ ಅದು ಅಷ್ಟು ಉತ್ತಮವಾದ ಮಳೆ ಅಂತ ಹೇಳ್ದಂಗೆ, ಉತ್ತರ ಮಳೆ ಬೆಳೆಗೆ ಹಾಲುಣಿಸುವ ಮಳೆ ಅಂತ ಹೇಳ್ತಾರಲ್ಲ ಹಾಗೆ. ಇದು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಗ್ರಾಮೀಣ ಸಂಸಾರ, ಅದರಲ್ಲಿ 4 ಜನ ಮಕ್ಕಳಿರ್ತಾರೆ, 3 ಗಂಡು 1 ಹೆಣ್ಣು. ಆ ಹೆಣ್ಣಿನ ಹೆಸರು ಉತ್ತರೆ ಅಂತ. ಇದು ಬೇರೆ ಎಲ್ಲ ಗಂಡು ಮಕ್ಳಿಗೆ ಇರುವಷ್ಟು ಪ್ರಾಚಸ್ತ್ಯತೆ ಈ ಹೆಣ್ಮಕ್ಳಿಗೆ ಇರೋದಿಲ್ಲ. ಆದ್ರೆ ಅವಳು ಕೆಲಸ ಮಾಡ್ಬೇಕು, ಆದ್ರೆ ಇದು ತುಂಬಾ ಸೌಮ್ಯ ಸ್ವಭಾವದವಳು. ಬಟ್ ಯಾವುದಕ್ಕೂ ಬೇಜಾರು ಮಾಡ್ಕೊಳ್ತಿರ್ಲಿಲ್ಲ, ತನ್ನ ಕೆಲಸ ತಾನು ಮಾಡ್ಕೊಂಡು ಹೋಗ್ತಾ ಇದ್ಲು. ಅವಳು ದಿನಾಗ್ಲೂ ತನ್ನ ಹಳ್ಳಿಯಿಂದ ಒಂದು ಕರಡಿ ಬೆಟ್ಟ ಅಂತಿರುತ್ತೆ, ಅದನ್ನ ದಾಟಿ ಆ ಕಡೆ ಹೋಗಿ ಅವ್ರಿಗೆ ಹೊಲದಲ್ಲಿ ಕೆಲಸ ಮಾಡೋರಿಗೆ ಊಟ ಕೊಟ್ಟು ಮತ್ತೆ ಅಲ್ಲಿ ಕೆಲಸ ಮಾಡ್ಬೇಕಿತ್ತು. ಆತರ ಒಂದು ರೂಟಿ ಇರುತ್ತೆ. ಆದ್ರೆ ವಿಶೇಷ ಅಂತ ಹೇಳಿದ್ರೆ, ಇವಳು ಬಂದಾಗ ಅಲ್ಲಿರುವ ಬೆಳೆಗಳ ಜೊತೆ ಜೀವ ಕಳೆ ಬಂದಂಗೆ ಆಗ್ತಿತ್ತು. ಇದನ್ನ ಒಂದು ಮುದುಕಿ ಚೆನ್ನಾಗಿ ನೋಡ್ತಾ ದಿನ ನೋಡ್ತಾ ಅದನ್ನ ಗಮನಿಸ್ತಾ ಇರ್ತಿದ್ಲು. ಒಂದ್ ದಿವಸ ಆ ಮುದುಕಿ ಅವ್ರ ಅಣ್ಣ ತಮ್ಮದಿರೋದೆಲ್ಲ ಕರೆದು ಹೇಳ್ತಾಳೆ, ನಿನ್ ತಂಗಿ ಉತ್ತರ ತುಂಬಾ ಚೆನ್ನ ನೋಡ್ಕೊ, ಅವಳೊಂದು ವಿಶೇಷ ಶಕ್ತಿ ಇದೆ, ಅವಳು ತುಂಬಾ ಒಳ್ಳೆ ಮನಸ್ಸಿನ ಹುಡುಗಿ ಅಂತ ಹೇಳ್ತಾರೆ. ಅವಾಗ ಅವ್ರ ಅಪ್ಪ ಹೇಳ್ತಾಳೆ, ಅದೇನು ಹುಡುಗಿ ಅಲ್ವಾ, ಅದನ್ನೇನ್ ನೋಡ್ಕೊಳ್ಳೋದಿರುತ್ತೆ, ಅದು ಈಗಾಗ್ಲೇ ಒಂಥರ ಬಾರವೆ ನಮ್ಗೆ ಅಂತ ಒಣಗ್ತಾನೆ. ಇನ್ ಹಿಂಗ ಹಿಂಗೆ ಹೇಳ್ಬೇಡ, ಅಲ್ಲಿ ಅವಳು ಬರ್ಬೇಕಾದ್ರೆ ಕರಡಿ ಗುಡ್ದ ಬರ್ತಾಳೆ, ಒಬ್ಬೊಬ್ಬಳೆ ಕಳಿಸ್ಬೇಡ, ಯಾಕಂದ್ರೆ ಯಾರು ಜೊತೆಗಿರ್ಲಿ ಹೆಣ್ಮಗ್ಳು ಅವಳು ಅಂತ ಹೇಳ್ತಾರೆ. ಆ ಹುಡುಗಿ ಆ ಉತ್ತರೆಯ ತಂದೆ ಹೇಳ್ತಾನೆ, ಹೋದ್ರೆ ಹೋಗ್ಲಿ ಬಿಡು, ಒಂದ್ ಮದುವೆ ಮಾಡೋ ಖರ್ಚಾರು ಉಳಿತು, ಏನಕ್ಕೆ ಸುಮ್ಮನೆ ದಂಡ ಅಂತ ಒಣಗ್ತಾನೆ. ಆ ಅಜ್ಜಿಯ ಆತಂಕ ಸತ್ಯನೇ ಆಗ್ಬಿಡುತ್ತೆ. ಒಂದ್ ದಿವಸ ಉತ್ತರೆ ಹಳ್ಳಿಯಿಂದ ಹೊರಟು ಆ ಕರಡಿ ಗುಡ್ಡ ದಾಟಿ ಹೊಲಕ್ಕೆ ಬರಬೇಕಾದ್ರೆ ಮಧ್ಯದಲ್ಲಿ ಕಣ್ಮರೆ ಆಗ್ಬಿಡ್ತಾಳೆ, ಬರೋದೇ ಇಲ್ಲ. ಹಾಗಂತ ಬರ್ದಿಲ್ಲ ಅಂತೇಳಿ ಅವ್ರ ಮನೆಯವ್ರು ಯಾರು ತಲೆ ಕೆಡಿಸ್ಕೊಳ್ದಿಲ್ಲ, ಹೋದ್ರು ಹೋಯ್ತು ಅಂತ ಸುಮ್ಮನೆ ಆಗ್ಬಿಡ್ತು. ಆದ್ರೆ ಇದ್ದಕ್ಕಿದ್ದಂಗೆ ಎಲ್ಲ ಬಳೆಗಳು ಸಹ ಜೀವ ಕಳೆಯನ್ನ ಕಳ್ಕೊಂತ ಬರ್ತವೆ. ಎಲ್ಲರೂ ತುಂಬಾ ಚೆನ್ನಾಗಿ ಕೃಷಿ ಮಾಡ್ತಾ ಇದ್ರು ಸಹ ಯಾಕೆ ಬೆಳೆಗಳು ಇನ್ನು ಚೆನ್ನಾಗಿ ಬರ್ತಾ ಇಲ್ಲ, ತೆನೆ ಹಾಲು ಕಟ್ತಾ ಇಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾಗ ಅಜ್ಜಿ ಹೇಳಿದ ಮಾತು ಕೆಲವರಿಗೆ

0: ಅಜ್ಜಿ ಕೆಲವರಿಗೆಲ್ಲ ಹೇಳ್ತಾಳೆ, ನೋಡು ಉತ್ತರ ಬರ್ದಿಂದ ಹಿಂಗಾಗುತ್ತೆ, ಉತ್ತರ ಬರದೇ ಇರೋದ್ರಿಂದ ಹಿಂಗಾಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಊರ್ನವರೆಲ್ಲ ತಲೆ ಕೆಡಿಸ್ಕೊಂಡ್ಬಿಡ್ತಾರೆ, ಇರ್ಬೋದೇನೋ ಹಾಗೆ ಆಗಿರ್ಬೋದೇನೋ ಅಂತೇಳಿ ಅವಾಗ ಊರ್ನವರೆಲ್ಲ ಸೇರಿ ಉತ್ತರನ ಕರಡಿ ಬೆಟ್ಟ ಹುಡ್ಕೋಕೆ ಹೋಗ್ತಾರೆ. ಯಾರಿಗೂ ಸಿಗೋದೇ ಇಲ್ಲ, ಎಷ್ಟು ಹುಡುಕಿದ್ರು ಸಿಗೋದೇ ಇಲ್ಲ. ಅಷ್ಟರೊಳಗೆ ಏನಾಗುತ್ತೆ, ಏನು ಬೆಳೆಗಳಿರ್ತಾವಲ್ಲ ಅವೆಲ್ಲ ಫುಲ್ಲು ಒಣಗ್ತಾ ಬಂದ್ಬಿಡ್ತಾವೆ, ಎಲ್ಲವೂ ಸಹ ತೆನೆ ಗಟ್ಟಿಯಾಗದೆ ಜಳ್ಳು ಆಗ್ತಾ ಹೋಗ್ತದೆ. ಅವಾಗ ಮತ್ತಿಷ್ಟು ಇವ್ರಿಗೆ ಆತಂಕ ಆಗುತ್ತೆ, ಪುನಃ ಮತ್ತೆ ಹುಡುಕ್ತಾ ಹುಡುಕ್ತಾ ಹೋದಾಗ ಆಕೆ ಮುತ್ತಿನ ಹಾರ ಒಂದು ಭಾಗದಲ್ಲಿ ಸಿಗುತ್ತೆ. ಆ ಮುತ್ತಿನ ಹಾರ ಹಿಡ್ಕೊಂಡು ಏನ್ ಮುತ್ತಿನ ಹಾರ ಸಿಕ್ತು ಅಂತ ಹೇಳಿದ್ರೆ ಅವಾಗ ಹೇಳ್ತಾ ಅಜ್ಜಿ ಸಿಗಲ್ಲ ಅವಳು, ಮುತ್ತಿನ ಹಾರ ಸಿಕ್ಕಿದೆ ಅಂದ್ರೆ ಕೊಳದೆ ಮುತ್ತಿನ ಹಾರ ಸಿಕ್ಕಿದೆ ಅವಳು ಸಿಗೋದಿಲ್ಲ. ಒಂದು ಕೆಲಸ ಮಾಡಿ ಆ ಮುತ್ತಿನ ಹಾರ ಹಿಡ್ಕೊಂಡು ಗೌರಿ ಪೂಜೆ ಮಾಡೋಣ ಅಂತ ಹೆಣ್ಮಕ್ಳಿಗೆಲ್ಲ ಹೇಳ್ತಾರೆ. ಸರಿ, ಅದೇ ಮುತ್ತಿನ ಹಿಡ್ಕೊಂಡು ಗೌರಿ ಪೂಜೆ ಮಾಡ್ತಾರೆ. ಗೌರಿ ಪೂಜೆ ಮಾಡಿದಾಗ ಅಲ್ಲಿ ದೇವಿ ಪ್ರತ್ಯಕ್ಷ ಆಗ್ತಾರೆ. ಏನ್ ಬೇಕು ನಿಮ್ಗೆ ಅಂತ ಕೇಳಿದಾಗ ಅಲ್ಲಿ ಒಂದು ತ್ರಿಪದಿ ಕೊಟ್ಟಿದ್ರು. ಹೇಗಿರುತ್ತೆ ನೋಡಿ, ಮೊಗೆ ಹೊಗೆಯಾದರೇನು ಹುಬ್ಬೆ ಹಬ್ಬೆ ಆದ್ರೇನು, ಮೊಗೆ ಹೊಗೆಯಾದರೇನು ಹುಬ್ಬೆ ಹಬ್ಬೆ ಆದ್ರೇನು, ಉತ್ತರೇ ಬಾರದಿದ್ರೆ ಜಗದೊಳಗೆ, ಉತ್ತರೇ ಬಾರದಿದ್ರೆ ಜಗದೊಳಗೆ ಬಿತ್ತದ ಬೆಳೆಯೆಲ್ಲ ಬರಿದಾಗೋ, ಬಿತ್ತದ ಬೆಳೆಯೆಲ್ಲ ಬರಿದಾಗೋ ಅಂತ ಹೇಳ್ತಾರೆ. ಇದು ತ್ರಿಪದಿ ಜನಪದ. ಇದನ್ನ ಕೇಳಿದಾಗ ಆ ದೇವಿ ಹೇಳ್ತಾರೆ, ಆಯ್ತು ಹಾಗಾದ್ರೆ ನಿಮ್ಗೆ ಉತ್ತರ ಕಳಿಸ್ತೀನಿ, ಆದ್ರೆ ಹೇಳದ್ ನೋಡ್ರೆ ಮಳೆಯಾಗೆ ಬೇಕು ಅನ್ಸುತ್ತೆ ಅವಳು, ಹಾಗಾಗಿ ಉತ್ತರ ಇನ್ಮೇಲೆ ಮಳೆ ಆಗಿ ಬರ್ತಾಳೆ ಅಂತ ಹೇಳ್ತಾರೆ. ಅದ್ರ ಮೇಲಿಂದ ಉತ್ತರ ಮಳೆ ಆಗ್ಬೋದು, ಅಲ್ಲಿರುವ ಎಲ್ಲ ತೆನೆಗಳಿಗೆ ಕಾಳುಗಳಿಗೆ ಹಾಲುಣಿಸಿ ಹೋಗ್ತಾಳೆ ಅನ್ನುವಂಥದ್ದು ಒಂದು ಗಾದೆ ಮಾತು. ಇವಾಗ್ಲೂ ಸಹ ಇದೆ, ಈಗೂ ಸಹ ಹಳ್ಳಿಗಳಲ್ಲಿ ಈ ಉತ್ತರ ತಿಂಗಳಲ್ಲಿ ಉತ್ತರ ಗೌರಿ ಅಂತಾನು ಮಾಡ್ತಾರೆ ಅಂತ ಕೆಲವು ಮಾತು ಕೆಲ ಕಡೆ ನಡೀತಾ ಇದೆ. ಇದ್ರ ಜೊತೆಗೆ ಈ ಉತ್ತರ ಮಳೆಯ ವಿಶೇಷತೆ ಏನ್ ಹೇಳಿದಾಗ, ಉತ್ತರ ಮಳೆ ಬಂದಾಗ ಏನಾಗುತ್ತೆ, ಉತ್ತರ ಮಳೆ ಬಿದ್ರೆ ನಾಯಿ ಅನ್ನ ತಿನ್ನುತ್ತೆ ಅಂತ. ನಾವು ಬೆಳೆ ಕಮ್ಮಿ ಆದ್ರೆ ನಾವು ನಮ್ಗಷ್ಟಕ್ಕೆ ಒಂದು ಅನ್ನನೂ ಕಳಸ ವೇಸ್ಟ್ ಮಾಡಕ್ ಹೊರಗೆ ಹಾಕಕ್ ಯೋಚನೆ ಮಾಡೋದಿಲ್ಲ. ಬೆಳೆ ಚೆನ್ನಾಗಿ ಬಂದ್ರೆ ನಾವು ತಿಂದು ಸ್ವಲ್ಪ ನಾಯಿಗೂ ಮಾಡ್ಕೊಂಡು ಹಾಕ್ತೀವಿ. ಹಂಗಾಗಿ ಹೇಳ್ತಿದ್ದು ಉತ್ತರ ಮಳೆ ಬಂದಾಗ ಬೆಳೆ ಸಮೃದ್ಧಿ ಆಗ್ತದೆ. ಬೆಳೆ ಸಮೃದ್ಧಿ ಆದ್ರಿಂದ ನಾಯಿಗೂ ಒಂದು ತುತ್ತ ಅನ್ನ ಸಿಗುತ್ತೆ, ಇಲ್ಲಾಂದ್ರೆ ನಾಯಿಗೆ ನಮ್ಗೆ ಇಲ್ಲ, ಇನ್ನು ನಾಯಿಗೆಲ್ಲಿ ಹಾಕೋಣ ಹೇಳಿ ಮಾತು ಬರುತ್ತಲ್ಲ ಹಾಗೆ. ಆದ್ರೆ ಎಲ್ಲಾರು ಉತ್ತರೆಗೆ ಸಿಟ್ಟು ಬಂದು ಗುಡುಗ್ ಬಿಟ್ರೆ ಮತ್ತೆ ಇನ್ಯಾವ ಮಳೆನೂ ಬರೋದಿಲ್ಲ. ಉತ್ತರ ಮಳೆ ಗುಡುಗೋದಿಲ್ಲ ಸಾಮಾನ್ಯ, ಯಾಕಂದ್ರೆ ಬಹಳ ಸೌಮ್ಯ ಅವಳಿಗೆ. ಎಷ್ಟೇ ಕಷ್ಟ ಬಂದ್ರೂ ಅದೆಲ್ಲವನ್ನು ಸಹಿಸಿಕೊಂಡು ಹೇಗೆ ಸೌಮ್ಯವಾದ ಹುಡುಗಿಯಾಗಿ ಎಲ್ಲರನ್ನು ಪ್ರೀತಿಸ್ತಾ ಎಲ್ಲರಿಗೂ ಒಳ್ಳೆಯ ಮಾಡಬೇಕು ಅನ್ನೋ ಮನಸ್ಥಿತಿಲೇ ಇರೋದ್ರಿಂದ ಅವಳು ಗುಡುಗೋದಿಲ್ಲ. ಹಾಗೂ ಒಮ್ಮೆ ಅವಳಿಗೇನಾದ್ರು ನಮ್ಮಿಂದ ತೊಂದರೆಯಾಗಿ ಸಿಟ್ಟು ಬಂದು ಗುಡುಗಿದ್ದು ಅಂತ ಹೇಳಿದ್ರೆ ಆ ವರ್ಷ ನಾವು ಬರಗಾಲ ಕಟ್ಟಿಟ್ಬಿಟ್ಟು ಬೆಳೆದಿದ್ದ ಬೆಳೆನೂ ಸಹ ಕೈ ಸಿಗೋದಿಲ್ಲ ಅನ್ನೋ ಮಾತು ಇದೆ. ಹೀಗೆ ಉತ್ತರ ಮಳೆ ಬಗ್ಗೆ ನಿಮ್ ಜೊತೆ ಹಂಚಿಕೊಳ್ಳಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಮತ್ತೊಮ್ಮೆ ಕೇಳಿಸ್ಕೊಂಡಂತ ಎಲ್ಲರಿಗೂ ಸಹ ಧನ್ಯವಾದಗಳು.
1: ಉತ್ತರೆ ಮಳೆಯ ಕುರಿತಾದಂತಹ ಒಂದು ಗಾದೆ, ಹಾಗೆ ಈ ಗಾದೆಗೆ ಪೂರಕವಾದಂತಹ ಒಂದು ಕಥೆಯನ್ನ ತಿಳಿಸಿಕೊಟ್ಟಂತ ದಿನೇಶ್ ಹೊಸನಗರ್ ಅವರಿಗೆ ಧನ್ಯವಾದಗಳು.
2: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
3: ಮಕ್ಕಳೇ, ನಿನ್ನೆ ಅಷ್ಟೇ ಕರ್ಣನ ಅಂತಿಮ ಕ್ಷಣಗಳಲ್ಲಿ ಏನಾಯ್ತು ಅಂತ ನಾನು ಹೇಳಿದ್ದೆ ಅಲ್ವಾ?
4: ಅಂದ್ರೆ ಇವತ್ತು ಕರ್ಣನ ಕಥೆನೇ ಹೇಳ್ತೀಯಾ ನೀನು?
3: ಬುದ್ಧಿವಂತರು ನೀವು. ಇವತ್ತು ಕರ್ಣನಿಗೆ ಅವನ ಅಂತಿಮ ಕ್ಷಣಗಳಲ್ಲಿ ಎಲ್ಲಾನೂ ಕೂಡ ಪ್ರತಿಕೂಲ ಯಾಕಾಯ್ತು ಅನ್ನೋದರ ಬಗ್ಗೆ ಹೇಳ್ತೀನಿ.
4: ಪ್ರತಿಕೂಲ ಅಂದ್ರೆ ಏನು?
3: ಪ್ರತಿಕೂಲ ಅಂದ್ರೆ ಅವನ ವಿರುದ್ಧ ಅಂತ. ಅವನ ವಿರುದ್ಧ ಯಾಕೆ ಹೀಗೆಲ್ಲ ಆಯ್ತು ಅಂತ.
4: ಯಾಕಾಯ್ತು ಅದನ್ನೇ ಪೊನ್ನಜ್ಜಿ ಹೇಳ್ತಾಳೆ.
3: ಹೌದು ಚಿಟ್ಟೆ, ಅವನಿಗೆ ಮೂರು ಶಾಪಗಳಿದ್ವು, ಅದ್ರ ಬಗ್ಗೆ ಇವತ್ತು ಹೇಳ್ತೀನಿ. ಕರ್ಣ ಕುಂತಿಯ ಜ್ಯೇಷ್ಠ ಪುತ್ರನಾಗಿದ್ದ. ದೂರ್ವಾಸ ಮುನಿಗಳು ಕೊಟ್ಟ ವರವನ್ನ ಪರೀಕ್ಷೆ ಮಾಡಕ್ಕೆ ಹೋಗಿ ಹುಡುಗಾಟದಲ್ಲಿ ಕುಂತಿ ಸೂರ್ಯದೇವನನ್ನ ಆಹ್ವಾನಿಸಿ ಪಡೆದ ಮಗನೇ ಕರ್ಣ ಆಗಿದ್ದ. ಆಮೇಲೆ ಮದುವೆಗೆ ಮುಂಚೆನೇ ಮಗನನ್ನು ಪಡೆದಿದ್ದಕ್ಕೆ ಲೋಕದ ಅಪವಾದ ಬರುತ್ತೆ ಅಂತ ಹೆದರಿ ಮಗುವನ್ನು ನದಿಯಲ್ಲಿ ಕುಂತಿ ತೇಲಿಬಿಡ್ತಾಳೆ. ಅದನ್ನು ಅಧಿರಥ ಮತ್ತು ರಾಧೆ ಎನ್ನುವ ದಂಪತಿಗಳು ಪಡೆದು ಸಾಕ್ತಾರೆ. ಹೀಗೆ ಹುಟ್ಟಿನಿಂದ ಕ್ಷತ್ರಿಯ ಆಗಿದ್ದರೂ ಲೋಕಕ್ಕೆ ಸೂತ ಪುತ್ರನಾಗಿ ಉಳಿದು ಹೋಗ್ತಾನೆ ಕರ್ಣ. ಅನೇಕ ಅಪಮಾನಗಳನ್ನು ಆತ ಅನುಭವಿಸ್ತಾನೆ. ಅವನ ನಿಜವಾದ ವ್ಯಕ್ತಿತ್ವದ ಅನಾವರಣ ಆಗುವಂತಹ ಒಂದು ವೇದಿಕೆ ಅವನಿಗೆ ಕೊನೆ ತನಕ ಸಿಗೋದೇ ಇಲ್ಲ. ಕುಂತಿ, ಕೃಷ್ಣ, ದುರ್ಯೋಧನ, ಇಂದ್ರ ಇವರಿಂದ ಆತ ಧರ್ಮ ಸಂಕಟಕ್ಕೆ ಒಳಗಾಗ್ತಾನೆ. ಶೂರ, ಧೀರ, ಕೊಡುಗೈ ದಾನಿಯಾಗಿ ಅದ್ವಿತೀಯ ಪೌರುಷ ಮೆರೆದ ಕರ್ಣ ತನ್ನ ಜೀವಿತದ ಅವಧಿಯಲ್ಲಿ ಮೂರು ಶಾಪಗಳಿಗೆ ತುತ್ತಾಗ್ತಾನೆ. ಹಾಗಾಗಿ ಅವನ ಅಂತಿಮ ಕ್ಷಣಗಳು ಆ ಮೂರು ಶಾಪಗಳ ಫಲಸ್ವರೂಪವಾಗಿ ಅವನಿಗೆ ಒಂದು ದಾರುಣ ಅಂತ್ಯವನ್ನು ಕೊಡುತ್ತೆ. ಆ ಮೂರು ಶಾಪಗಳ ಹಿನ್ನೆಲೆ ಹೀಗಿದೆ ಮಕ್ಕಳೇ. ಮೊದಲನೇ ಶಾಪ ಪರಶುರಾಮರ ಶಾಪ ಆಗಿತ್ತು. ಅವನ ತಂದೆ ಅಧಿರಥ ರಥ ನಡೆಸುವ ಕಾರ್ಯದತ್ತ ಗಮನ ಕೊಡು ಅಂತ ಕರ್ಣನಿಗೆ ಹೇಳ್ತಾನೆ. ಆದರೆ ಕರ್ಣ ಅದರತ್ತ ತನ್ನ ಒಲವನ್ನು ತೋರಿಸೋದಿಲ್ಲ. ಅವನದ್ದು ಕ್ಷತ್ರಿಯ ರಕ್ತ ಆಗಿತ್ತು. ಯುದ್ಧ ಶಾಸ್ತ್ರಗಳನ್ನು ಕಲಿಯುವತ್ತ ಅವನ ಮನಸ್ಸು ತುಡಿತಾ ಇತ್ತು. ಬಿಲ್ಲು ವಿದ್ಯೆಯಲ್ಲಿ ಅಧಿಕ ಆಸಕ್ತಿಯನ್ನು ಆತ ಹೊಂದಿದ್ದ. ಒಬ್ಬ ಒಳ್ಳೆಯ ಗುರುವಿಗಾಗಿ ಆತ ಹುಡುಕಾಟ ನಡೆಸ್ತಾನೆ. ಆಗ ಅವನಿಗೆ ಪರಶುರಾಮರ ಹೆಸರು ಕೇಳಿಬರುತ್ತೆ. ಮಹಾಪರಾಕ್ರಮಿ ಅನ್ನುವ ಬಿರುದನ್ನು ಹೊತ್ತ ಪರಶುರಾಮರೇ ತನ್ನ ಗುರು ಆಗಬೇಕು ಅಂತ ಆತ ಬಯಸ್ತಾನೆ. ಆದರೆ ಪರಶುರಾಮರು ಬ್ರಾಹ್ಮಣರಿಗೆ ಮಾತ್ರ ಶಿಕ್ಷಣವನ್ನು ಕೊಡ್ತಾ ಇದ್ರು. ಬಿಲ್ಲು ವಿದ್ಯೆಯನ್ನು ಕಲಿಬೇಕು ಅನ್ನುವ ಕರ್ಣ ನಮ್ಮ ತುಡಿತ ಸಾಕಾರವಾಗೋಕೆ ಇದರಿಂದ ಅಸಾಧ್ಯವಾಗಿತ್ತು. ಆತ ಮುಂದಿನ ಪರಿಣಾಮವನ್ನು ಯೋಚನೆ ಮಾಡದೆ ಪರಶುರಾಮರ ಹತ್ರ ಬಂದು ತಾನು ಬ್ರಾಹ್ಮಣ ಅಂತ ಸುಳ್ಳು ಹೇಳಿ ಬಿಲ್ಲು ವಿದ್ಯೆ ಕಲಿಯೋಕೆ ಮುಂದಾಗ್ತಾನೆ. ಕರ್ಣ ಪರಶುರಾಮರು ಹೇಳಿಕೊಟ್ಟ ಎಲ್ಲ ವಿದ್ಯೆಗಳನ್ನು ಶೀಘ್ರವಾಗಿ ಕಲಿತು ಗುರುಗಳ ಅಚ್ಚುಮೆಚ್ಚಿನ ಶಿಷ್ಯನಾಗ್ಬಿಡ್ತಾನೆ. ಒಂದು ಸಲ ತುಂಬ ಬಳಲಿದ್ದ ಪರಶುರಾಮರು ಶಿಷ್ಯ ಕರ್ಣನ ತೊಡೆಯ ಮೇಲೆ ತಲೆ ಇಟ್ಟು ವಿಶ್ರಮಿಸಿಕೊಳ್ತಾ ಇದ್ರು. ಆಗ ದುಂಬಿ ಒಂದು ಬಂದು ಕರ್ಣನ ತೊಡೆಯನ್ನು ಕಚ್ಚಿ ಹಿಡಿದು ಕೊರೆಯೋಕೆ ಶುರು ಮಾಡುತ್ತೆ. ಕರ್ಣನಿಗೆ ಇದರಿಂದ ತುಂಬ ವೇದನೆಯಾಗುತ್ತೆ. ಆದರೆ ಅಲುಗಾಡಿದರೆ ಗುರುಗಳ ವಿಶ್ರಾಂತಿಗೆ ಭಂಗ ಬರುತ್ತೆ ಅಂತ ಅಂದ್ಕೊಂಡು ಅವನು ಅದನ್ನು ತುಟಿ ಕಚ್ಚಿ ತಡ್ಕೊಳ್ತಾನೆ. ಸ್ವಲ್ಪ ಹೊತ್ತಿಗೆ ದುಂಬಿಯ ಕೊರತದಿಂದ ಕರ್ಣನ ಗಾಯದಿಂದ ರಕ್ತ ಹರಿಯೋಕೆ ಆರಂಭ ಆಗುತ್ತೆ. ಆ ಹರಿದ ರಕ್ತ ಗುರು ಪರಶುರಾಮರ ಮೈಯನ್ನು ತೇವಗೊಳಿಸಿ ಪರಶುರಾಮರು ಎಚ್ಚೆತ್ತುಕೊಳ್ತಾರೆ. ಎದುರಿಗಿನ ದೃಶ್ಯ ನೋಡಿದಾಗ ಅವರಿಗೆ ಸತ್ಯ ದರ್ಶನ ಆಗುತ್ತೆ. ಇಂತಹ ತೀವ್ರತರವಾದಂತಹ ನೋವನ್ನು ಒಬ್ಬ ಕ್ಷತ್ರಿಯ ಮಾತ್ರ ಸಹಿಸೋಕೆ ಸಾಧ್ಯ, ಈತ ಬ್ರಾಹ್ಮಣನಲ್ಲ, ಈತ ಕ್ಷತ್ರಿಯನೇ ಇರಬೇಕು ಅಂತ ಅವರು ಊಹೆ ಮಾಡ್ತಾರೆ. ಮತ್ತು ಸುಳ್ಳು ಹೇಳಿ ಶಸ್ತ್ರಾಭ್ಯಾಸ ಮಾಡಿದ ನಿನಗೆ ಈ ವಿದ್ಯೆ ನಿನ್ನ ಅವಶ್ಯಕತೆಯ ಸಮಯದಲ್ಲಿ ದಕ್ಕದೇ ಹೋಗಲಿ, ನಿನಗೆ ಯಾವಾಗ ಈ ವಿದ್ಯೆಯ ಅವಶ್ಯಕತೆ ಇರುವುದೋ ಆಗ ಅದು ನಿನ್ನ ಸ್ಮರಣೆಗೆ ಬರದೇ ಹೋಗಲಿ ಅಂತ ಶಪಿಸಿ ಬಿಡ್ತಾರೆ.
4: ಅಯ್ಯೋ ದೇವ್ರೇ, ಹೀಗಾಗಬಾರ್ದಾಗಿತ್ತು.
1: ಕರ್ಣ ಸುಳ್ಳು ಹೇಳ್ದ ನಿಜ.
5: ಆದರೆ ಇಷ್ಟು ದೊಡ್ಡ ಶಿಕ್ಷೆ ಪರಶುರಾಮರು ಕೊಡಬಾರ್ದಿತ್ತು.
4: ಹೋಗಲಿ, ಇನ್ನೊಂದು ಶಾಪ ಯಾವುದು?
3: ಇದು ಮೊದಲನೆಯ ಶಾಪ ಆಯಿತು. ನಂತರ ಬಂದಿದ್ದು ಭೂದೇವಿಯ ಶಾಪ. ಒಂದ್ಸಲ ಕರ್ಣ ರಾಜಬೀದಿಯಲ್ಲಿ ತಿರುಗಾಡ್ತಾ ಇದ್ದಾಗ ಒಬ್ಬ ಹೆಣ್ಣು ಮಗುವನ್ನು ತಿಳಿಯದೆ ಡಿಕ್ಕಿ ಹೊಡಿತಾನೆ. ಆಗ ಆ ಹೆಣ್ಣು ಮಗಳ ಕೈಯಲ್ಲಿದ್ದ ತುಪ್ಪದ ಗಡಿಗೆ ಜಾರಿ ತುಪ್ಪ ಚೆಲ್ಲಿ ಹೋಗುತ್ತೆ. ಆ ಹೆಣ್ಣುಮಗು ಜೋರಾಗಿ ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡುತ್ತೆ. ಕರ್ಣ ಅವಳನ್ನು ಸಮಾಧಾನಿಸ್ತಾನೆ. ಅದಕ್ಕೆ ಆ ಹೆಣ್ಮಗು, ತುಪ್ಪ ಚೆಲ್ಲಿದ ವಿಷಯ ನನ್ನ ಮಲತಾಯಿಗೆ ತಿಳಿದ್ರೆ ನನಗೆ ಕಠಿಣ ಶಿಕ್ಷೆಯನ್ನು ಕೊಡ್ತಾಳೆ ಅಂತ ತನ್ನ ಅಳುವನ್ನು ಮುಂದುವರಿಸ್ತಾಳೆ. ಆಗ ಕರ್ಣ, ಅಳ್ಬೇಡ ಮಗು, ನಾನು ನಿನಗೆ ಬೇರೆ ತುಪ್ಪ ತಂದುಕೊಡ್ತೀನಿ, ಅದನ್ನು ನಿನ್ನ ತಾಯಿಗೆ ಕೊಡು ಮಗಳೇ ಅಂತ ಸಂತೈಸ್ತಾನೆ. ಅದಕ್ಕೆ ಅವಳು, ಇಲ್ಲ, ಬೇರೆ ತುಪ್ಪವನ್ನು ನನ್ನ ಮಲತಾಯಿ ಗುರುತಿಸಿಬಿಡ್ತಾಳೆ, ನನಗೆ ಆ ತುಪ್ಪನೇ ಬೇಕು ಅಂತ ಹಠ ಹಿಡಿತಾಳೆ. ಆಗ ಕರ್ಣ ವಿಧಿಯಿಲ್ಲದೆ ಮಣ್ಣಿಗೆ ಬಿದ್ದ ತುಪ್ಪವನ್ನು ಹಿಂಡಿ ಹಿಂಡಿ ಆ ಹೆಣ್ಣು ಮಗುವಿಗೆ ಕೊಡ್ತಾನೆ. ಹಾಗೆ ಮಣ್ಣನ್ನು ಹಿಂಡಿದ್ರಿಂದ ಭೂದೇವಿಗೆ ತುಂಬ ವೇದನೆಯಾಗುತ್ತೆ. ನೋವನ್ನು ಉಂಡ ಭೂದೇವಿ ಕುಪಿತಳಾಗಿ, ಎಲ್ಲವೋ ಕರ್ಣ, ನನ್ನನ್ನು ಹಿಂಡಿ ಹಿಂಡಿ ನೋವನ್ನು ಕೊಟ್ಟಿದ್ದೀಯ, ನಿನ್ನ ಯುದ್ಧರಥ ಮಣ್ಣಿನಲ್ಲಿ ಹೂತು ಹೋಗಲಿ, ನೀನು ಕೂಡ ನನ್ನಂತೆ ನೋವನ್ನು ಅನುಭವಿಸು ಅಂತ ಶಪಿಸಿಬಿಡ್ತಾಳೆ.
4: ಅಯ್ಯೋ ದೇವ್ರೆ, ನಾವು ಭೂಮಿ ಮೇಲೆ ಏನೆಲ್ಲ ಮಾಡ್ತೀವಿ
6: ಅಂದ್ರೆ ಭೂದೇವಿ ಕೋಪ ಮಾಡ್ಕೊಂತಾಳ ನಮ್ಮ ಮೇಲೆ.
3: ನಾವು ಆದಷ್ಟು ಪರಿಸರ ಹಾಳು ಮಾಡುವ ಕೆಲಸವನ್ನ ಮಾಡಬಾರ್ದು ಮಕ್ಕಳೇ. ಇರ್ಲಿ, ಮುಂದಿನ ಶಾಪವನ್ನ ಕೇಳಿ. ಕೊನೆಯದು ಬ್ರಾಹ್ಮಣನ ಶಾಪ. ಒಂದ್ಸಲ ಶಬ್ದವೇದಿ ಬಾಣದ ಪ್ರಯೋಗದಲ್ಲಿ ಪ್ರವೀಣನಾದ ಕರ್ಣ ಒಂದು ದನವನ್ನು ಯಾವುದೋ ಮೃಗ ಅಂತ ತಿಳಿದು ಬಾಣ ಪ್ರಯೋಗ ಮಾಡ್ತಾನೆ. ಅವನ ಬಾಣ ತಗುಲಿ ಗೋವು ಮರಣವನ್ನು ಹೊಂದುತ್ತೆ. ಆ ಗೋವು ಒಬ್ಬ ಬ್ರಾಹ್ಮಣನಿಗೆ ಸೇರಿದ್ದಾಗಿತ್ತು. ಅವನ ಜೀವನ ನಿರ್ವಹಣೆಗೆ ಇರುವ ಏಕೈಕ ದಾರಿ ಆ ಹಸು ಆಗಿತ್ತು. ಇದರಿಂದ ಕೋಪಗೊಂಡ ಅವನು, ಎಲೈ ವೀರನೇ, ಬೇಟೆಯ ಹುಚ್ಚಿನಲ್ಲಿ ನಿರಪರಾಧಿಯಾದ ನನ್ನ ಜೀವನಕ್ಕೆ ಆಧಾರವಾದ ಗೋವನ್ನು ಹೊಡೆದು ಬಿಟ್ಟಿದ್ದೀಯಾ. ಗೋ ಹತ್ಯೆ ಘೋರ ಪಾಪ ಎಂದು ನಿನಗೆ ತಿಳಿದಿಲ್ಲವೇ? ಹೇಗೆ ಈ ಗೋವು ತನ್ನ ಅರಿವಿಗೆ ಗೊತ್ತಾಗದಂತೆ ಬಾಣ ಪ್ರಯೋಗಕ್ಕೆ ಒಳಗಾಗಿ ಸಾವು ಕಂಡಿದೆಯೋ, ಹಾಗೆಯೇ ನಿನ್ನ ಸಾವು ಆಗಲಿ ಎಂದು ಶಪಿಸಿಬಿಟ್ಟಿದ್ದ.
4: ಇಲ್ಲ, ಅವನು ಗೊತ್ತಿಲ್ಲದೆ ಹಸುನ್ ಕೊಂದ.
6: ಆದರೂ ಅವನಿಗೆ ಶಿಕ್ಷೆನಾ?
3: ಒಳ್ಳೆ ಪ್ರಶ್ನೆನೆ. ಆದರೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಯಾರಿಗಾದರೂ ನೋವಾದರೆ ಅದು ನೋವೇ ಅಲ್ವೇ? ಆದರೆ ಗೊತ್ತಿಲ್ಲದೆ ನೋವು ಮಾಡಿದರೆ ನಾವು ಅನುಭವಿಸುವ ಅದರ ಫಲದ ತೀವ್ರತೆ ಕಡಿಮೆಯಾಗಿರುತ್ತೆ. ಈ ರೀತಿಯಾಗಿ ಆ ಮೂರು ಶಾಪಗಳೇ ಕುರುಕ್ಷೇತ್ರದ 17ನೆಯ ದಿನದ ಕರ್ಣಾರ್ಜುನರ ನಡುವಿನ ಯುದ್ಧದಲ್ಲಿ ಫಲಿಸಿ ಅವನ ಅಂತ್ಯವನ್ನು ಬರೆಯುತ್ತೆ. ಒಂದ್ಸಲ ಕೃಷ್ಣ ಕರ್ಣನಲ್ಲಿ ಹೇಳಿದನಂತೆ, ನಿನ್ನ ಮೂರು ಶಾಪಗಳು ಏಕಕಾಲದಲ್ಲಿ ಎರಗಿದಾಗ ನಿನ್ನ ಅಂತಿಮ ಕ್ಷಣ ಹತ್ತಿರವಾಯಿತು ಅಂತ ನೀನು ತಿಳಿ ಅಂತ. ಕರ್ಣನ ರಥ ಕೆಸರಿನಲ್ಲಿ ಹೂತೋಗುತ್ತೆ. ಅಸ್ತ್ರಗಳನ್ನು ಪ್ರಯೋಗ ಮಾಡುವಾಗ ಅವನಿಗೆ ಸರಿಯಾದ ಮಂತ್ರಗಳ ಸ್ಮರಣೆ ಆಗೋದೇ ಇಲ್ಲ. ಕೊನೆಗೆ ಕರ್ಣ ರಥದ ಚಕ್ರ ಎತ್ತುತ್ತಾ ಇರಬೇಕಾದ ಸಮಯದಲ್ಲಿ ಕೃಷ್ಣನ ಒತ್ತಾಯಕ್ಕೆ ಮಣಿದು ಅರ್ಜುನ ನಿಶಸ್ತ್ರನಾದ ಕರ್ಣನ ಅವಸಾನಕ್ಕೆ ಕಾರಣನಾಗ್ತಾನೆ. ಈ ರೀತಿಯಾಗಿ ಮಹಾಭಾರತದ ದುರಂತ ನಾಯಕನಾಗಿ ಜನಮನದಲ್ಲಿ ವಿಷಾದ ಅನುಕಂಪವನ್ನು ಹುಟ್ಟಿಸುವ ಪಾತ್ರವೇ ಕರ್ಣನಾಗಿದ್ದ. ಹೌದು, ನಾವು ಮಾಡಿದ ಪೂರ್ವಜನ್ಮದ ಪಾಪಕರ್ಮಗಳು ಶಾಪದ ರೂಪದಲ್ಲಿ ನಮ್ಮನ್ನು ಶಿಕ್ಷಿಸೋಕೆ ಬರುತ್ತವೆ.
6: ಈ ಕರ್ಮಫಲಗಳ ಬಗ್ಗೆ ಕೇಳಿದರೆ ಹೆದರಿಕೆನೇ ಆಗತ್ತೆ.
3: ಹೆದರಿಕೆ ಯಾಕೆ ಮಕ್ಕಳೇ? ನಾವು ಎಚ್ಚರಿಕೆಯಿಂದ ಇರಬೇಕು ಅಷ್ಟೇ.
4: ಅದು ಹೌದು ಅಣ್ಣು.
3: ಏ ತಂಟ್ಲು ಮಾರಿ ಮಕ್ಕಳೇ, ನನ್ನ ಮಾತನ್ನು ಅಣಕಿಸ್ತೀರಾ?
2: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಇವರಿಗೆ ಧನ್ಯವಾದಗಳು.
7: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಅಮ್ಮ, ನಾನ್ ದೊಡ್ಡಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
5: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
4: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
5: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
6: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
7: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
10: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಮಣಿಪಾಲ್ ಕಸ್ತೂರ್ಬಾ ಆಸ್ಪತ್ರೆಯು ಮಣಿಪಾಲ್ ಆರೋಗ್ಯ ಕಾರ್ಡ್ 2026 ನೋಂದಾವಣೆ ಆರಂಭಗೊಳಿಸಿದೆ ಎಂದು ಘೋಷಿಸಿದೆ. ಕರ್ನಾಟಕ ಮತ್ತು ನೆರೆಯ ರಾಜ್ಯದಾದ್ಯಂತ ಕುಟುಂಬಗಳು ಕೈಗೆಟುಕುವ ಗುಣಮಟ್ಟದ ಆರೋಗ್ಯ ಸೇವೆಯಿಂದ ಪ್ರಯೋಜನ ಪಡೆಯುವಂತೆ ಆಹ್ವಾನಿಸಿದೆ. ಈ ಸಂದರ್ಭದಲ್ಲಿ ನೋಂದಾವಣೆಗೆ 31 August 2026 ಕೊನೆಯ ದಿನಾಂಕವಾಗಿದ್ದು, ಸಾರ್ವಜನಿಕರು ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ಆಸ್ಪತ್ರೆ ತಿಳಿಸಿದೆ. ಈ ಉಪಕ್ರಮದ ಕುರಿತು ಮಾತನಾಡಿದ ಆಸ್ಪತ್ರೆಯ ಪ್ರತಿನಿಧಿಗಳು, ಮಣಿಪಾಲ್ ಆರೋಗ್ಯ ಕಾರ್ಡ್ 1 ವರ್ಷದ ಸದಸ್ಯತ್ವ ಕಾರ್ಯಕ್ರಮವಾಗಿದ್ದು, ವ್ಯಕ್ತಿಗಳು ಮತ್ತು ಕುಟುಂಬಗಳಿಗೆ ಕೈಗೆಟುಕುವ ಆರೋಗ್ಯ ಸೇವೆಯನ್ನು ಒದಗಿಸಲು ವಿನ್ಯಾಸಗೊಳಿಸಲಾಗಿದೆ. ಸಂಪೂರ್ಣ ಕುಟುಂಬಕ್ಕಾಗಿ ಶ್ರೇಷ್ಠ ಮೌಲ್ಯ ವಿಶ್ವಾಸಾರ್ಹ ಸೇವೆ ಎಂಬ ಟ್ಯಾಗ್ನ ಅಡಿಯಲ್ಲಿ ಕಾರ್ಡ್ ವಿತರಿಸಲಾಗುವುದು. ಸಮೂಹ ಆಸ್ಪತ್ರೆಗಳು ಶ್ರೇಣಿಯ ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತಿದೆ. ಕಾರ್ಡ್ ಪ್ರಯೋಜನಗಳು ನೋಂದಾವಣಿಯ ನಂತರ ತಿಂಗಳ 15 ಜಾರಿಗೆ ಬರುತ್ತದೆ ಮತ್ತು 15 August 2027 ಮಾನ್ಯವಾಗುತ್ತದೆ. 8867579797 ಈ ನಂಬರ್ಗೆ ಮಿಸ್ ಕಾಲ್ ನೀಡುವ ಮೂಲಕ ತಮ್ಮ ಕಾರ್ಡ್ ನೋಂದಾವಣೆ ಸ್ಥಿತಿ ಮತ್ತು ಸಿಂಧುತ್ವ ವಿವರಗಳನ್ನು ಪರಿಶೀಲಿಸಬಹುದು. ಇತರ ಆಸ್ಪತ್ರೆಗಳಲ್ಲಿ ರಿಯಾಯಿತಿಗಳು, ಸದಸ್ಯತ್ವ ಪ್ರಯೋಜನಗಳು ಮತ್ತು ನೋಂದಾವಣೆ ಕುರಿತು ವಿವರಗಳನ್ನು ತಿಳಿಯಬಹುದಾಗಿದೆ. ಮಣಿಪಾಲ್ ಆರೋಗ್ಯ ಕಾರ್ಡ್ 2026 ನೋಂದಾವಣೆಯು ನಮ್ಮ ಅಧಿಕೃತ ಪ್ರತಿನಿಧಿಗಳ ಮೂಲಕ ಮತ್ತು ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಮಾಹಿತಿ ಕೇಂದ್ರಗಳಲ್ಲಿ ಲಭ್ಯವಿರುತ್ತದೆ. ಮುಂದಿನ ವಿವರ. 2026 ಶಾಲಾ ಶಿಕ್ಷಣ ಇಲಾಖೆಯಿಂದ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಶಾಲಾ ಶಿಕ್ಷಣ ವ್ಯಾಪ್ತಿಯ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಕಾಯಂ ಆಗಿ ನೇಮಕವಾಗಿರುವ ಅನುದಾನಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಅನುದಾನ ಸಹಿತವಾಗಿ ಅನುಮೋದನೆಗೊಂಡು ಕನಿಷ್ಠ 10 ವರ್ಷಗಳ ತೃಪ್ತಿದಾಯಕ ಸೇವೆಯನ್ನ ಸಲ್ಲಿಸಿರುವ ಶಿಕ್ಷಕರು, ದೈಹಿಕ ಶಿಕ್ಷಕರು, ವಿಶೇಷ ಶಿಕ್ಷಕರು ಹಾಗೂ ಮುಖ್ಯ ಶಿಕ್ಷಕರುಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತರು ಶಾಲಾ ಶಿಕ್ಷಣ ಇಲಾಖೆಯ ಅಂತರ್ಜಾಲದಲ್ಲಿ ಮಾಹಿತಿಯನ್ನ ಪಡೆಯಬಹುದು ಅಥವಾ ಹೆಚ್ಚಿನ ಮಾಹಿತಿಗಾಗಿ ಆಯಾ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನ ಸಂಪರ್ಕಿಸಬಹುದೆಂದು ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೊನೆಯ ದಿನಾಂಕ July 31 ಒಳಗೆ ಅರ್ಜಿಯನ್ನ ಸಲ್ಲಿಸಬಹುದು. ಮುಂದಿನ ವಿವರ. ಬೆಕ್ಕಿನ ಕಲ್ಮಠದ ಯೋಗ ಕೇಂದ್ರದ ಮಹಾಪೋಷಕರಾದ ಶ್ರೀ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಶ್ರೀ ಶಿವಗಂಗಾ ಯೋಗ ಕೇಂದ್ರದ ಕಿರು ಮಾಹಿತಿಯನ್ನ ಒಳಗೊಂಡ ಕರಪತ್ರವನ್ನ ಅನಾವರಣಗೊಳಿಸಿದರು. ಈ ಕಾರ್ಯಕ್ರಮದಲ್ಲಿ ಶ್ರೀ CR ರುದ್ರಾರಾಧ್ಯರು, ಕಾರ್ಯಾಧ್ಯಕ್ಷರು ಶ್ರೀ ಎಸ್ ರುದ್ರೇಗೌಡರು, ಅಧ್ಯಕ್ಷರು ಶ್ರೀ ಹೊಸತೋಟ ಸೂರ್ಯನಾರಾಯಣ್ ಖಜಾನ್ಸಿ, ಶ್ರೀ ಹಾಲಪ್ಪನವರು ಹಾಗೂ ಶಿವಗಂಗಾ ಯೋಗ ಕೇಂದ್ರದ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಜಿ ವಿಜಯಕುಮಾರ್, ಪೋಷಕರು ಹಾಗೂ ಯೋಗ ಶಿಕ್ಷಕರಾದ ಜಿಎಸ್ ಓಂಕಾರಪ್ಪ ಇತರರು ಉಪಸ್ಥಿತರಿದ್ದರು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ದಿನದ ವಿಶೇಷ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಮ್ಮ ನಗರದ ಅಭಿವೃದ್ಧಿ ನಮ್ಮೆಲ್ಲರ ಜವಾಬ್ದಾರಿ. ನಿಮ್ಮ ಬಡಾವಣೆಯ ರಸ್ತೆಗಳು ಹದಗೆಟ್ಟಿದೆಯೇ? ಕುಡಿಯುವ ನೀರಿನ ಸಮಸ್ಯೆ ಇದೆಯೇ? ಇನ್ನಿತರ ಸಾರ್ವಜನಿಕ ಸೌಲಭ್ಯಗಳ ಕೊರತೆ ನಿಮ್ಮನ್ನ ಕಾಡುತ್ತಿದೆಯೇ? ಹಾಗಾದರೆ ನಿಮ್ಮ ಧ್ವನಿಯನ್ನ ನೇರವಾಗಿ ನಮ್ಮ ಶಾಸಕರಿಗೆ ತಲುಪಿಸಲು ಇಲ್ಲಿದೆ ಒಂದು ಅಪರೂಪದ ಅವಕಾಶ. ನಿಮ್ಮ ರೇಡಿಯೋ ಶಿವಮೊಗ್ಗ 90.8 FM ಪ್ರಸ್ತುತಪಡಿಸುತ್ತಿದೆ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಜನಸ್ಪಂದನ 90.8. ಇದೇ ಜುಲೈ 18 ಶನಿವಾರ ಬೆಳಗ್ಗೆ 11 ಗಂಟೆಗೆ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ SN ಚನ್ನಬಸಪ್ಪ ಅವರು ನೇರವಾಗಿ ನಿಮ್ಮ ಕರೆಗಳಿಗೆ ಉತ್ತರಿಸಲಿದ್ದಾರೆ. ನಿಮ್ಮ ಏರಿಯಾದ ಸಮಸ್ಯೆಗಳನ್ನು ಶಾಸಕರ ಗಮನಕ್ಕೆ ತರಲು ಕರೆ ಮಾಡಿ 9686096279. ನೆನಪಿಡಿ, ಜುಲೈ 18 ಶನಿವಾರ ಬೆಳಗ್ಗೆ 11:20 ಫೋನ್ ಲೈನ್ಗಳು ತೆರೆಯಲಿವೆ. ಕೇಳಲು ಮರೆಯದಿರಿ, ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನಗರದ ಗೋಪಾಳದಲ್ಲಿರುವ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಕ್ಲಿನಿಕ್ ಆವರಣದಲ್ಲಿ ಇಂದು ಬೆಳಗ್ಗೆ 10 ಗಂಟೆಗೆ ಉಚಿತ ಮೂಳೆ ಸಾಂದ್ರತೆ ಪರೀಕ್ಷೆ ಹಾಗೂ ವೈದ್ಯಕೀಯ ತಪಾಸಣಾ ಶಿಬಿರವನ್ನ ಆಯೋಜಿಸಲಾಗಿದೆ. ಬೆಳಗ್ಗೆ 10 ರಿಂದ 1 ಗಂಟೆಯವರೆಗೆ ಶಿಬಿರ ನಡೆಯಲಿದ್ದು, ಶಿಬಿರದಲ್ಲಿ ಪಾಲ್ಗೊಳ್ಳುವ ಎಲ್ಲರಿಗೂ ಹೆಸರನ್ನ ನೋಂದಾಯಿಸಿಕೊಂಡು BMD ಪರೀಕ್ಷೆ ಮತ್ತು ವೈದ್ಯರ ತಪಾಸಣೆ ಸಂಪೂರ್ಣ ಉಚಿತವಾಗಿ ಮಾಡಲಾಗುವುದು. ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಚೇತನ್ MLರೋಗಿಗಳಿಗೆ ಉಚಿತ ತಪಾಸಣೆ ನಡೆಸಿ ಸೂಕ್ತ ಮಾರ್ಗದರ್ಶನ ನೀಡಲಿದ್ದಾರೆ. ದೀರ್ಘಕಾಲದ ಮೊಣಕಾಲು ಹಾಗೂ ಸೊಂಟದ ನೋವು, ಕೀಲು ನೋವು, ಮೆಟ್ಟಿಲು ಹತ್ತಲು ಮತ್ತು ಇಳಿಯಲು ಕಷ್ಟಪಡುತ್ತಿರುವವರು, ಮೂಳೆ ಸವೆತ ಅಥವಾ ಮೂಳೆಯ ಸಾಂದ್ರತೆ ಕಡಿಮೆಯಾಗಿರುವ ಸಮಸ್ಯೆಯಿಂದ ಬಳಲುತ್ತಿರುವವರು ಈ ಶಿಬಿರದಲ್ಲಿ ನೋಂದಾಯಿಸಿಕೊಂಡು ಇದರ ಸದುಪಯೋಗ ಪಡಿಸಿಕೊಳ್ಳಬಹುದು. ವಿಶೇಷವಾಗಿ ಮಹಿಳೆಯರು ಮತ್ತು ವೃದ್ಧರಲ್ಲಿ ಮೂಳೆಯ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವುದು ಹಾಗೂ ಆರಂಭದಲ್ಲಿಯೇ ರೋಗವನ್ನ ಪತ್ತೆ ಹಚ್ಚುವ ಉದ್ದೇಶದಿಂದ ಈ ಶಿಬಿರವನ್ನ ಆಯೋಜಿಸಲಾಗಿದೆ ಎಂದು ಆಸ್ಪತ್ರೆಯ ಆಡಳಿತ ಮಂಡಳಿ ತಿಳಿಸಿದೆ. ಮುಂದಿನ ವಿವರ. ನಗರದ PES ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ವತಿಯಿಂದ ಪ್ರಥಮ ವರ್ಷದ ಪದವಿ ವಿದ್ಯಾರ್ಥಿಗಳಿಗಾಗಿ ಕ್ಯಾಂಪಸ್ನಿಂದ ಕಾರ್ಪೊರೇಟರ್ ಜಗತ್ತಿಗೆ ನಿಮ್ಮ ಪಯಣದ ಆರಂಭ ಇಂದಿನಿಂದಲೇ ಎಂಬ ವಿಷಯದ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಬೆಂಗಳೂರು ಸಂಸ್ಥೆಯ ನಿರ್ವಾಹಕ ಉಪಾಧ್ಯಕ್ಷೆ ಸಹನಾ ಶೆಟ್ಟಿ ಮಾತನಾಡುತ್ತಾ, ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಯಶಸ್ವಿಯಾಗಲು ಶೈಕ್ಷಣಿಕ ಜ್ಞಾನದ ಜೊತೆಗೆ ಉದ್ಯೋಗಪರ ಕೌಶಲ್ಯಗಳನ್ನ ಬೆಳೆಸಿಕೊಳ್ಳುವುದು ಅತ್ಯಗತ್ಯ ಎಂದು ತಿಳಿಸಿದರು. ವಿದ್ಯಾರ್ಥಿಗಳು ತರಗತಿಯ ಕಲಿಕೆಯನ್ನ ವೃತ್ತಿ ಜೀವನದ ಯಶಸ್ವಿನೊಂದಿಗೆ ಸಂಯೋಜಿಸಬೇಕು. ಸಂವಹನ ಕೌಶಲ್ಯ, ನಾಯಕತ್ವ, ಸಮಸ್ಯೆ ಪರಿಹಾರ ಸಾಮರ್ಥ್ಯ, ತಂಡದೊಂದಿಗೆ ಕಾರ್ಯನಿರ್ವಹಿಸುವ ಮನೋಭಾವ ಹಾಗೂ ನಿರಂತರ ಕಲಿಕೆಯ ಅಭ್ಯಾಸವು ಉತ್ತಮ ವೃತ್ತಿ ಜೀವನ ನಿರ್ಮಾಣಕ್ಕೆ ಪೂರಕವಾಗಿದೆ ಎಂದು ತಿಳಿಸಿದರು. ಮುಂದಿನ ವಿವರ. ನಗರದ ದಿವಂಗತ ಮಣೂರು ಗೋವಿಂದರಾಯ ಪ್ರಭು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಜುಲೈ 19 ಭಾನುವಾರ ಸಂಜೆ 5:30 ನಗರದ ಕುವೆಂಪು ರಂಗಮಂದಿರದಲ್ಲಿ SP ಬಾಲಸುಬ್ರಹ್ಮಣ್ಯಂ ಸ್ಮರಣೆಯಲ್ಲಿ ಗೀತ ಗಾಯನ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇದೇ ಸಂದರ್ಭದಲ್ಲಿ ಇತ್ತೀಚೆಗೆ ನಿಧನರಾದ ಗಾನಕೋಗಿಲೆ ಎಸ್ ಜಾನಕಿ ಅಮ್ಮನವರಿಗೂ ಶ್ರದ್ಧಾಂಜಲಿ ಸಲ್ಲಿಸಲಾಗುವುದು ಎಂದು ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಪ್ರಕಾಶ್ ಪ್ರಭು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮಲೆನಾಡಿನ ಖ್ಯಾತ ಗಾಯಕರಾದ ಪಾರ್ಥ ಚಿರಂತನ್, ಪೃಥ್ವಿ ಗೌಡ, ಸಂಜಯ್ ಕುಮಾರ್, ಅಮಿತ್ ಕುಮಾರ್, ವಿಶಾಖ್ ಹಾಗೂ ಕಾರ್ತಿಕ್ ನಾಗಲಾಪುರ್ ಸಹೋದರರು ಪಾಲ್ಗೊಳ್ಳಲಿದ್ದಾರೆ. ನುರಿತ ವಾದ್ಯ ವೃಂದದ ಜೊತೆಗೆ ನಡೆಯಲಿರುವ ಈ ಕಾರ್ಯಕ್ರಮದ ಸಂಪೂರ್ಣ ಪರಿಕಲ್ಪನೆ ನಿರೂಪಣೆ ವಿನಯ್ ಶಿವಮೊಗ್ಗ ಮಾಡಲಿದ್ದು, ಇದೇ ಸಂದರ್ಭದಲ್ಲಿ SP ಬಾಲಸುಬ್ರಹ್ಮಣ್ಯಂ ಅವರ ಜೊತೆ ವೇದಿಕೆಯನ್ನ ಹಂಚಿಕೊಂಡಿರುವ ಗಾಯಕರಾದ KS ಸುರೇಖಾ ಹಾಗೂ ಸುರೇಖಾ ಹೆಗಡೆ ಅವರನ್ನ ಗೌರವಿಸಲಾಗುವುದು. ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ಸದಸ್ಯರಾದ DS ಅರುಣ್ ಹಾಗೂ ಯುವ ನಾಯಕ ಕಾಂತೇಶ್ ಭಾಗವಹಿಸಲಿದ್ದಾರೆ. ಸುಮಾರು 3.5 ತಾಸಿನ ಹಳೆಯ ಮಧುರ ಗೀತೆಗಳ ಕಾರ್ಯಕ್ರಮ ಇದಾಗಿದೆ. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದ್ ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ದಿನದ ವಿಶೇಷ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಭಜನೆ ಎಂಬ ಮೂರಕ್ಷರದಲ್ಲಿ ಅತೀವ ಶಕ್ತಿ ಅಡಗಿದೆ ಎಂದು ಮೂತ್ರಕೋಶ ಹಾಗೂ ಮೂತ್ರಪಿಂಡ ತಜ್ಞರಾದ ಚಂದ್ರಶೇಖರ್ ಹೇಳಿದರು. ಗೋಪಾಳದ ನಾಗಸುಬ್ರಹ್ಮಣ್ಯ.

0: ಸಿಗುತ್ತದೆ. ನಮ್ಮಲ್ಲಿನ ಭಕ್ತಿ ಭಾವವನ್ನು ಜಾಗೃತಗೊಳಿಸುತ್ತದೆ. ಹರಿಕಥೆ, ಕೀರ್ತನೆ ಮತ್ತು ಭಜನೆಗಳ ಮೂಲಕ ನಮ್ಮ ಹಿರಿಯರು ಆಧ್ಯಾತ್ಮ ಮೌಲ್ಯಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಎಂದು ತಿಳಿಸಿದರು. ನಾವು ಭಜನೆ ಮಾಡುವಾಗ ಅಥವಾ ಕೇಳುವಾಗ ನಮ್ಮ ಮನಸ್ಸು ಲೌಕಿಕ ಚಿಂತನೆಗಳಿಂದ ದೂರವಾಗಿ ದೇವರ ನಾಮಸ್ಮರಣೆಯಲ್ಲಿ ಲೀನವಾಗುತ್ತದೆ. ಇದು ಭಗವಂತನ ಸಾಮೀಪ್ಯ ಅನುಭವಿಸುವ ಮಾರ್ಗ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ನಾಗಸುಬ್ರಹ್ಮಣ್ಯ ದೇವಸ್ಥಾನ ಸೇವಾ ಸಮಿತಿ ಅಧ್ಯಕ್ಷರಾದ ಎಚ್ ರಾಮಲಿಂಗಪ್ಪ, ಕಾರ್ಯದರ್ಶಿ ರಮೇಶ್, ದೇವಾಲಯದ ಪ್ರಧಾನ ಅರ್ಚಕರಾದ ಸಂದೇಶ್ ಉಪಾಧ್ಯ, ಪತ್ರಕರ್ತರಾದ ಮೋಹನ್ ಕೃಷ್ಣ ಮುಂತಾದವರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಮೈಸೂರಿನ ರಾಜ್ಯ ಶಿಕ್ಷಕರ ಪ್ರತಿಭಾ ಚಿತ್ರಕಲಾ ಶಿಕ್ಷಕರ ಸಮಿತಿ ಹಾಗೂ TLM ವತಿಯಿಂದ ಆನ್ಲೈನ್ ಮೂಲಕ ಏರ್ಪಡಿಸಿದ ರಾಜ್ಯ ಮಟ್ಟದ ಚಿತ್ರಕಲಾ ಸ್ಪರ್ಧೆಯ ಕಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳ ವಿಭಾಗದಲ್ಲಿ ನಗರದ ಪಿ ಸಮೃದ್ಧಿ ತೃತೀಯ ಸ್ಥಾನ ಪಡೆದಿದ್ದಾರೆ. ರಾಜ್ಯ ಶಿಕ್ಷಕರ ಪ್ರತಿಭಾ ಪರಿಷತ್ನಿಂದ ನಗದು ಪುರಸ್ಕಾರ ಹಾಗೂ ಪ್ರಶಸ್ತಿ ಪತ್ರ ನೀಡಲಾಯಿತು. ಮುಂದಿನ ವಿವರ. ಬದಲಾಗುತ್ತಿರುವ ಜಗತ್ತಿನಲ್ಲಿ ಅಭಿವೃದ್ಧಿ ಹೊಂದಲು ತಾಂತ್ರಿಕ, ಡಿಜಿಟಲ್, ಕೃತಕ ಬುದ್ಧಿಮತ್ತೆ ಮತ್ತು ವೃತ್ತಿಪರ ಸಾಮರ್ಥ್ಯಗಳಿಗೆ ಕೌಶಲ್ಯಗಳು ಅಗತ್ಯ ಎಂದು ರುದ್ರೇಗೌಡರು ತಿಳಿಸಿದರು. ಕೃತಕ ಬುದ್ಧಿಮತ್ತೆ, ಹಸಿರು ಪರಿವರ್ತನೆ ಮತ್ತು ಸಾಮಾಜಿಕ ಭಾವನಾತ್ಮಕ ಬುದ್ಧಿಮತ್ತೆಯಂತಹ ಕ್ಷೇತ್ರಗಳಲ್ಲಿ ಯುವಕರು ಹೊಂದಿಕೊಳ್ಳಲು ಮತ್ತು ಮುನ್ನಡೆಸಲು ಪ್ರೋತ್ಸಾಹಿಸುವುದು ಅಗತ್ಯ. ಪ್ರಸ್ತುತ ಕೌಶಲ್ಯ ಉದ್ಯೋಗ ಮಾರುಕಟ್ಟೆಯ ಅಗತ್ಯಗಳಿಗೆ ಹೊಂದಿಕೆಯಾಗುವುದಿಲ್ಲ ಮತ್ತು ಉದ್ಯೋಗಗಳು ತಾಂತ್ರಿಕ ಅಡಚಣೆಗಳಿಂದಾಗಿ ರೂಪಾಂತರಗೊಳ್ಳುವ ನಿರೀಕ್ಷೆ ಇದೆ ಎಂದು ಹಿರಿಯ ಕೈಗಾರಿಕೋದ್ಯಮಿ ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಎಸ್ ರುದ್ರೇಗೌಡರು ಹೇಳಿದರು. ನಗರದ ಜಿಲ್ಲಾ ಕೈಗಾರಿಕಾ ಸಂಘದಿಂದ ನಡೆದ ವಿಶ್ವ ಯುವ ಕೌಶಲ್ಯ ದಿನ 2026 ಪ್ರಯುಕ್ತ ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ಎಂಬ ಕಾರ್ಯಕ್ರಮದಲ್ಲಿ ಗಿಡ ನೆಡುವ ಮೂಲಕ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಭವಿಷ್ಯದಲ್ಲಿ ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ. ಸರ್ಕಾರಗಳು, ಶಿಕ್ಷಣ ತಜ್ಞರು, ಉದ್ಯೋಗದಾತರು ಮತ್ತು ಯುವ ಜನರನ್ನ ಒಟ್ಟುಗೂಡಿಸಿ ಸಮಗ್ರ ಮತ್ತು ಭವಿಷ್ಯಕ್ಕೆ ಸಿದ್ಧವಾದ ವೃತ್ತಿಪರ ಶಿಕ್ಷಣದ ಕುರಿತು ಚರ್ಚಿಸಬೇಕು. ಸಾಂಪ್ರದಾಯಿಕ ಪದವಿ ಕೇಂದ್ರ ಶಿಕ್ಷಣ ಮಾದರಿಯನ್ನ ಎದುರಿಸಲು ಮತ್ತು ಜನಸಂಖ್ಯಾ ಲಾಭಾಂಶವನ್ನ ಅನ್ಲಾಕ್ ಮಾಡಲು ಕೌಶಲ್ಯ ಮೊದಲು, ಪರಿಸರ ವ್ಯವಸ್ಥೆಯನ್ನ ನಿರ್ಮಿಸುವತ್ತ ಕೇಂದ್ರೀಕೃತವಾಗುವುದು ಅತ್ಯಗತ್ಯ ಎಂದು ತಿಳಿಸಿದರು. ಸಂಘದ ಕಾರ್ಯದರ್ಶಿ ವಿಶ್ವೇಶ್ವರಯ್ಯ ಎಸ್ ರವರು ಪ್ರಾಸ್ತಾವಿಕ ನುಡಿಗಳಲ್ಲಿ ಶಿವಮೊಗ್ಗ ಹಾಗೂ ರಾಜ್ಯದ ಇತರ ಎರಡನೇ ಹಂತ ಮೂರನೇ ಹಂತದ ನಗರಗಳಲ್ಲಿ ಅಗತ್ಯವಾಗಿ ಮಾರುಕಟ್ಟೆ ವ್ಯವಸ್ಥೆ ಮಾಡಲು ಫ್ರೆಂಡ್ ಸೆಂಟರ್ ಅಗತ್ಯವಾಗಿ ಬೇಕಾಗುತ್ತದೆ ಎಂದು ಸಭೆಗೆ ಮನವಿ ಮಾಡಿದರು. ಜಂಟಿ ನಿರ್ದೇಶಕರಾದ ಆರ್ ಗಣೇಶ್ ಅವರು ಕೈಗಾರಿಕಾ ಸಂಘದ ಮನವಿಯನ್ನ ಸ್ವೀಕರಿಸಿ ಮಾತನಾಡುತ್ತಾ, ಜಿಲ್ಲಾ ಕೈಗಾರಿಕಾ ಸಂಘಕ್ಕೆ ಸಂಪೂರ್ಣ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು. ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಉಪಾಧ್ಯಕ್ಷರಾದ ಜಿ ವಿಜಯಕುಮಾರ್, ಕಾರ್ಯದರ್ಶಿ ಎಂಎ ಸುರೇಶ್, ಖಜಾಂಚಿ ಮನೋಹರ್, ವಿವಿಧ ಕೈಗಾರಿಕಾ ವಸಾಹತುಗಳಿಂದ ಪ್ರತಿನಿಧಿಗಳು ಭಾಗವಹಿಸಿದ್ದರು.
1: ಇಲ್ಲಿಗೆ ಇವತ್ತಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರೇಡಿಯೋ ಕೇಳಕ್ಕೆ ಈಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಕೇಳಿರಿ ಪ್ರತಿ ಕ್ಷಣ ಕ್ಷಣದಲ್ಲೂ, ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
3: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
4: ಬ್ರೋ, ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸಿಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
5: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
6: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
7: ಹೂನೇ ರೆಡಿ ಆಗ್ತಾ ಇದೆ.
6: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
8: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
5: ಯಾರು ಮಧ್ಯವರ್ತಿಗಳಿಲ್ಲದೆ ಇರೋದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
9: ಹೆಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಾ? ಆರಾಮಾಗಿ, ಆರೋಗ್ಯವಾಗಿ, ಖುಷಿ ಖುಷಿಯಾಗಿ ನಗ್ನಗ್ತಾ ಇದ್ದೀರಾ ಅಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ಜೊತೆಗೇನಪ್ಪ ಅಂದ್ರೆ, ನಿಮ್ಮೆಲ್ರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಹೆಸರೇ ಹೇಳ್ತಾ ಇದೆ, ಪರಿಸರ ಪರಿಚಯ. ಅಂದ ಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಕಾರ್ಯಕ್ರಮ. ಅದರಲ್ಲೂ ಪರಿಸರ ಪರಿಚಯ ಅನ್ನುವಾಗ ನದಿ, ಬೆಟ್ಟ, ಕಾಡು, ಗುಡ್ಡ, ಜಲಪಾತಗಳು, ಜಲಚರಗಳು, ಪ್ರಾಣಿ, ಪಕ್ಷಿ, ಹಣ್ಣು, ತರಕಾರಿ, ಹೂವು ಎಲ್ಲವೂ ಕೂಡ ನೆನಪಾಗುತ್ತೆ. ಇದರ ಜೊತೆಗೆ ಪರಿಸರ ಕಾಳಜಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಕೂಡ. ಹೌದು, ಹಾಗಿದ್ರೆ ಇವತ್ತು ಪರಿಸರ ಲೋಕದಲ್ಲಿ ಒಂದು ವಿಸ್ಮಯವಾಗಿರುವಂತಹ ಪಕ್ಷಿಯ ಬಗ್ಗೆ ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋಣ ಅಂತ. ಕೇಳುಗರೆ, ಈ ಪಕ್ಷಿಗಳ ಲೋಕನೇ ಒಂದು ಸುಂದರ ವಿಸ್ಮಯವಾದಂತಹ ಜಗತ್ತು ಅಂತ ಹೇಳ್ಬೋದು. ಪಕ್ಷಿಗಳೆಲ್ಲರೂ ಕೂಡ ಮುಂದಕ್ಕೆ ಹಾರೋದು ನೋಡಿದೀವಿ, ಅದೊಂದು ರೀತಿ ಖುಷಿ ಪಡೋದೆ. ಆದ್ರೆ ಒಂದು ಪಕ್ಷಿ ಇದೆ ಕಣ್ರಿ, ಅದು ಹಿಂದಕ್ಕೂ ಹಾರುತ್ತೆ, ಮುಂದಕ್ಕೂ ಹಾರುತ್ತೆ. ಯಾವ ಪಕ್ಷಿ ಅರ್ಪಿತ? ಅದು ಮುಂದಕ್ಕೆ ಹಾರೋದಕ್ಕೆ ಹಿಂದಕ್ಕೆ ಬೇರೆ ಹಾರುತ್ತಾ ಅಂತ ನೀವು ಕೇಳಿದ್ರೆ, ಖಂಡಿತವಾಗ್ಲೂ ಹಿಂದಕ್ಕೂ ಕೂಡ ಹಾರಬಲ್ಲಂತಹ ಒಂದು ಪಕ್ಷಿ ಯಾವ್ದಿದು ಅಂದ್ರೆ, ಅದೇನಿ? ಹಮ್ಮಿಂಗ್ ಬರ್ಡ್. ಹೌದು, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಒಂದು ಮಾತಿದೆ. ಅದಕ್ಕೆ ಉತ್ತಮ ಉದಾಹರಣೆ ಅಂದ್ರೆ ಬಹುಶಃ ಈ ಒಂದು ಹಮ್ಮಿಂಗ್ ಬರ್ಡ್ ಅನ್ಬೋದು. ಹೌದು, ನಮ್ಮ ಪ್ರಕೃತಿಯ ಪುಟ್ಟ ವಿಸ್ಮಯ ಕೂಡ. ಹೌದು, ನೀವೆಲ್ಲಾದ್ರೂ ಹೂವಿನ ಮೇಲೆ ಗಾಳಿಯಲ್ಲಿ ನಿಂತು ಈ ರೆಕ್ಕೆ ಬಡಿಯುವಂತಹ ಪಕ್ಷಿ, ಅದರಲ್ಲೂ ಪುಟ್ಟ ಪಕ್ಷಿಯನ್ನ ನೋಡಿದಿರಾ? ಅದು ವಿಶೇಷವಾದ ಪಕ್ಷಿನೇ. ಹೌದು, ಇದು ಹಾರುವಾಗ ಒಂದ್ ರೀತಿ ಒಳ್ಳೆ ಸದ್ದನ್ನ ಮಾಡ್ಕೊಂಡು ಹಾರತ್ತೆ. ಸೊ ಅದೇನೇ ಹಮ್ಮಿಂಗ್ ಬರ್ಡ್, ನೋಡೋಕೆ ಚಿಕ್ಕದಾಗಿದೆ, ಆದ್ರೆ ಇವತ್ತಿನ ಟೆಕ್ನಾಲಜಿಯ ಫೈಟರ್ ಜೆಟ್ಗಳಿಗೆ ನಾಚಿಕೊಳ್ಳುವಂತಹ ಸಾಮರ್ಥ್ಯ ಈ ಪುಟ್ಟ ಹಕ್ಕಿಗಿದೆ. ನಿಮಗೆ ಗೊತ್ತಾ ಕೇಳುಗರೆ, ನಾನಾಗ್ಲೇ ಹೇಳ್ತಾ ಇದ್ದೆ, ಪ್ರಪಂಚದ ಏಕೈಕ ಪಕ್ಷಿ ಹಿಮ್ಮುಖವಾಗಿ ಅಂದ್ರೆ ಬ್ಯಾಕ್ವರ್ಡ್ ಆಗಿ ಕೂಡ ಹಾರಬಲ್ಲದು ಅಂದ್ರೆ ಅದೇನೇ ಹಮ್ಮಿಂಗ್ ಬರ್ಡ್. ಇದರ ರೆಕ್ಕೆಗಳು ಎಷ್ಟು ವೇಗವಾಗಿ ಅಲೆಗಾಡುತ್ತೆ ಗೊತ್ತಾ? ಸೆಕೆಂಡಿಗೆ ಸುಮಾರು 50-60 ಬಾರಿ. ಇದೇ ಕಾರಣಕ್ಕೆ ಅದು ಹಾರುವಾಗ ಹಮ್ಮಿಂಗ್ ಸೌಂಡ್ ಬರುತ್ತೆ. ಕನ್ನಡದಲ್ಲಿ ಇದನ್ನ ಜೇಂಕಾರ ಅಂತ ಕೂಡ ಕರೀತಾರೆ. ಕೇಳುಗರೆ, ಇವುಗಳಿಗೆ ಹೂವಿನ ಮಕರಂದ ಅಂದ್ರೆ ಅಚ್ಚುಮೆಚ್ಚು. ಇವುಗಳ ದೇಹದ ಮೆಟಬಾಲಿಸಂ ಅಂದ್ರೆ ಶಕ್ತಿ ಬೆಳೆಸಿಕೊಳ್ಳುವಂತಹ ವೇಗ ಎಷ್ಟೊಂದು ಅಂದ್ರೆ ಒಂದು ದಿನಕ್ಕೆ ತನ್ನ ತೂಕಕ್ಕಿಂತ 8 ಜಾಸ್ತಿ ಆಹಾರವನ್ನ ತಿನ್ನಬೇಕು ಈ ಒಂದು ಹಮ್ಮಿಂಗ್ ಬರ್ಡ್. ಅಬಾಬಾ, ಈ ವಿಷಯ ತುಂಬಾ ವಿಭಿನ್ನವಾಗಿದೆ ಅಲ್ವಾ? ಈಗ ಅಕಸ್ಮಾತ್ ನಾವೊಂದು 50 ಇದೀವಿ ಅಂದ್ರೆ ನಾವು 100 ಆಹಾರ ಸೇವಿಸ್ಬೇಕು ಅಂದ್ರೆ ಹೇಗಿರುತ್ತೆ ಅಲ್ವಾ? ಆದ್ರೆ ಈ ಹಮ್ಮಿಂಗ್ ಬರ್ಡ್ಗೆ ಅಷ್ಟು ಆಹಾರ ಬೇಕೇ ಬೇಕು. ಇದರ ಮೆಟಬಾಲಿಸಂ ಇಷ್ಟೊಂದು ಇರುವಂತದ್ದು, ಇದರ ಶಕ್ತಿ ಬಳಸ್ಕೊಳ್ಳುತ್ತೆ. ಅದಕ್ಕಾಗಿ ಈ ಒಂದು ಹಮ್ಮಿಂಗ್ ಬರ್ಡ್ಗೆ ಒಂದು ದಿನಕ್ಕೆ ತನ್ನ ತೂಕಕ್ಕಿಂತ 2 ಜಾಸ್ತಿ ಆಹಾರ ತಿನ್ಲೇಬೇಕಾಗತ್ತೆ. ಕೇಳುಗರೆ, ಗಾತ್ರ ಚಿಕ್ಕದಾಗಿರಬಹುದು, ಆದ್ರೆ ಇವು ಪ್ರಕೃತಿಯ ಅತ್ಯಂತ ವೇಗವಾದಂತಹ ಚಾಣಾಕ್ಷ ಪಕ್ಷಿಗಳು ಕೂಡ ಹೌದು. ನಮ್ಮ ಬದುಕು ಅಷ್ಟೇ, ನಾವು ಎಷ್ಟೇ ಚಿಕ್ಕವರ

ಹಾಗಿದ್ರೂ ನಮ್ಮ ಪ್ರಯತ್ನ ಹಾಗೆ ವೇಗ ಅದ್ಭುತವಾಗಿದ್ರೆ ಜಗತ್ತೇ ನಮ್ಮತ್ತ ತಿರುಗಿ ನೋಡುತ್ತೆ ಅಲ್ವಾ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಪ್ರಾಣಿಗಳಿಂದ ಪಕ್ಷಿಗಳಿಂದ ಕಲಿಯುವಂತ ಪಾಠ ತುಂಬಾನೇ ಇದೆ ಅಂತ. ಈ ಹಮ್ಮಿಂಗ್ ಬರ್ಡ್ ನೋಡಿ ಕೂಡ ನಾವು ಕಲಿಯುವಂತ ವಿಷಯಗಳು ಇದೆ. ಹಾಗಿದ್ರೆ ಕೇಳುಗರೆ, ಈ ಒಂದು ಹಮ್ಮಿಂಗ್ ಬರ್ಡ್ ಬಗ್ಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋದು ಬಾಕಿ ಇದೆ, ಖಂಡಿತವಾಗ್ಲೂ ಹಂಚ್ಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ, ಒಂದು ಗೀತೆಯನ್ನು ಕೂಡ ಕೇಳ್ಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ಪಕ್ಷಿಯ ಬಗ್ಗೆ ಮಾತನಾಡ್ತಿದ್ದೆ, ಅದೇನೇ ಹಮ್ಮಿಂಗ್ ಬರ್ಡ್ಗಳು. ಕನ್ನಡದಲ್ಲಿ ಜೇಂಕಾರ ಹಕ್ಕಿ ಅಥವಾ ಗುನುಗುವ ಹಕ್ಕಿ ಅಂತ ಕೂಡ ಕರೀತಾರೆ. ಇನ್ನು ಜಗತ್ತಿನ ಅತ್ಯಂತ ಚಿಕ್ಕ ಹಾಗೆ ವಿಶಿಷ್ಟವಾದಂತಹ ಪಕ್ಷಿಗಳು ಇವಾಗಿದೆ. ನಾನಾಗ್ಲೇ ಹೇಳ್ತಾ ಇದ್ದೆ, ಹಿಮ್ಮುಖವಾಗಿ ಹಾರುವಂತಹ ಸಾಮರ್ಥ್ಯ ಹೊಂದಿರುವಂತಹ ಪಕ್ಷಿ ಇನ್ನು ಹಮ್ಮಿಂಗ್ ಬರ್ಡ್ಗಳು. ಜಗತ್ತಿನಲ್ಲೇ ಬ್ಯಾಕ್ವರ್ಡ್ ಆಗಿ ಹಾರಬಲ್ಲಂತ ಏಕೈಕ ಪಕ್ಷಿ. ಇನ್ನು ಇವು ಗಾಳಿಯಲ್ಲಿ ಒಂದು ಕಡೆ ಸ್ಥಿರವಾಗಿ ನಿಂತು ಹೂವಿನ ಮಕರಂದವನ್ನ ಹೀರುವಂತಹ ಅದ್ಭುತ ಕೌಶಲ್ಯವನ್ನ ಹೊಂದಿದೆ. ಇವುಗಳ ಭುಜದ ಕೀಲುಗಳು ತುಂಬಾ ವಿಶಿಷ್ಟವಾಗಿದ್ದು ತಮ್ಮ ರೆಕ್ಕೆಗಳನ್ನ 180 ಡಿಗ್ರಿಯಷ್ಟು ಎಲ್ಲಾ ದಿಕ್ಕುಗಳಲ್ಲಿ ತಿರುಗಿಸೋಕೆ ಅನುವು ಮಾಡಿಕೊಡುತ್ತೆ. ಅದಕ್ಕಾಗಿ ಇವು ಹಿಮ್ಮುಖವಾಗಿ ಹಾರಬಲ್ಲಂತ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ಹಾಗಿದ್ರೆ ಇಷ್ಟು ಚೂಟಿಯಾಗಿರುವಂತಹ ಪಕ್ಷಿ ತಿನ್ನೋದಾದ್ರೂ ಏನು, ಇದರ ಆಹಾರ ಪದ್ಧತಿ ಏನು ಅಂತ ನೀವು ಕೇಳೋದಾದ್ರೆ, ಇವು ಮುಖ್ಯವಾಗಿ ಹೂವಿನ ಮಕರಂದವನ್ನ ಸೇವಿಸುತ್ತೆ. ಇವುಗಳಿಗೆ ತುಂಬಾ ಹೆಚ್ಚಿನ ಶಕ್ತಿಯ ಅಗತ್ಯವಿರುತ್ತೆ. ಆದ್ರಿಂದ ದಿನವಿಡೀ ನೂರಾರು ಹೂಗಳಿಗೆ ಭೇಟಿ ನೀಡ್ತಾನೆ ಇರುತ್ತೆ. ಇನ್ನು ಯಾವುದೇ ಉಷ್ಣ ರಕ್ತದ ಪ್ರಾಣಿಗಳಲ್ಲಿ ಇವು ಅತಿ ಹೆಚ್ಚಿನ ಚಯಾಪಚಯ ಕ್ರಿಯೆಯನ್ನ ಹೊಂದಿದಂತಹ ಪಕ್ಷಿಯಾಗಿದ್ದು, ರಾತ್ರಿಯ ವೇಳೆಯಲ್ಲಿ ಅಥವಾ ಆಹಾರ ಸಿಗದಿದ್ದಾಗ ಇವು ತಮ್ಮ ಶಕ್ತಿಯನ್ನ ಸಂರಕ್ಷಿಸಿಕೊಳ್ಳೋಕೆ ಟಾರ್ಪರ್ ಅನ್ನು ಸುಪ್ತ ವ್ಯವಸ್ಥೆಗೆ ಜಾರುತ್ತೆ. ಇದು ಒಂದ್ ರೀತಿ ವಿಶೇಷವಾಗಿದೆ. ಇನ್ನು ಈ ಹಕ್ಕಿಗಳಿಗೆ ನೆಲದ ಮೇಲೆ ನಡೆಯೋಕೆ ಸಾಧ್ಯ ಇಲ್ಲ, ಕೇವಲ ಹಾರಿ ಕುಪ್ಪಳಿಸೋಕೆ ಮಾತ್ರ ಇವುಗಳಿಗೆ ಸಾಧ್ಯ. ಹಾಗಿದ್ರೆ ಅರ್ಪಿತಾ, ಈ ಪಕ್ಷಿಗಳನ್ನ ನಾವು ಭಾರತದಲ್ಲಿ ನೋಡಬಹುದಾ ಅಂತ ಕೇಳಿದ್ರೆ ಅದು ಸ್ವಲ್ಪ ಕಷ್ಟನೇ ಕೇಳುವರೆ. ಯಾಕಪ್ಪ ಅಂದ್ರೆ, ಈ ಪಕ್ಷಿಗಳು ಹೆಚ್ಚಾಗಿ ಅಮೆರಿಕ ಖಂಡಗಳಲ್ಲಿ ಹಾಗೆ ಕೆರಿಬಿಯನ್ ದ್ವೀಪಗಳಲ್ಲಿ ಕಂಡು ಬರುತ್ತೆ. ಇವು ತಮ್ಮ ವರ್ಣರಂಜಿತ ಗರಿಗಳಿಂದ ಪಕ್ಷಿ ಪ್ರಿಯರನ್ನ ಆಕರ್ಷಿಸುತ್ತೆ. ಹಾಗಿದ್ರೆ ಕೇಳುಗರೆ, ಈ ಹಮ್ಮಿಂಗ್ ಬರ್ಡ್ ಅಥವಾ ಜೇಂಕಾರ ಹಕ್ಕಿಯ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡೋದಾದ್ರೆ, ಇದರ ಹೃದಯ ಬಡಿತ ಇದೆಯಲ್ಲ, ಅದೊಂದು ರೀತಿ ವಿಸ್ಮಯನೇ ಅನ್ಬೋದು. ಹೌದು, ಹಮ್ಮಿಂಗ್ ಬರ್ಡ್ನ ಹೃದಯದ ಬಡಿತ ಅಸಾಮಾನ್ಯವಾಗಿದೆ. ಯಾಕೋತಾ, ಇವುಗಳು ಹಾರುವಾಗ ನಿಮಿಷಕ್ಕೆ ಸುಮಾರು 1200 ಬಾರಿ ಹೃದಯ ಬಡಿತವನ್ನ ಹೊಂದಿರುತ್ತೆ. ಅಬ್ಬಬ್ಬಾ, 1200 ಬಾರಿ ಹೃದಯ ಬಡಿಯುತ್ತೆ, ಅದು ಒಂದು ನಿಮಿಷಕ್ಕೆ ಅಂದ್ರೆ ಎಷ್ಟು ಸ್ಪೀಡ್ ಆಗಿ ಇದರ ಹೃದಯ ಬಡಿಬಹುದು ಅಲ್ವಾ? ವಿಶ್ರಾಂತಿ ಪಡೆಯುವಾಗ ಇವುಗಳ ಹೃದಯದ ಬಡಿತ ನಿಮಿಷಕ್ಕೆ 250ಕ್ಕಿಂತ ಹೆಚ್ಚಿರುತ್ತೆ. ಎಷ್ಟು ವಿಶೇಷವಾಗಿದೆ ಅಲ್ವಾ? ಖಂಡಿತವಾಗ್ಲೂ. ಇನ್ನು ಈ ಹಮ್ಮಿಂಗ್ ಬರ್ಡ್ಗಳ ಗರಿಗಳು ಇಂದ್ರಧನಸ್ಸಿನಂತೆ ಹೊಳಿತಾ ಇರುತ್ತೆ. ನೀವೆಲ್ಲ ನೋಡಬಹುದು ಇಂದ್ರಧನಸ್ಸು ಎಷ್ಟು ಹೊಳಿತಾ ಇರುತ್ತೋ ಆ ರೀತಿ ಹಮ್ಮಿಂಗ್ ಬರ್ಡ್ಗಳ ಗರಿಗಳು ಹೊಳಿತಾ ಇರುತ್ತೆ. ಇದು ಕೇವಲ ಬಣ್ಣದ ವರ್ಣ ದ್ರವ್ಯವಲ್ಲ, ಅಂದ್ರೆ ಪಿಗ್ಮೆಂಟಿಗೋಸ್ಕರ ಅಲ್ಲ, ಬದಲಿಗೆ ಇವುಗಳ ಗರಿಯ ರಚನೆ ಸೂರ್ಯನ ಬೆಳಕನ್ನ ಬೇರೆ ಬೇರೆ ಕೋನಗಳಲ್ಲಿ ಪ್ರತಿಫಲಿಸುತ್ತೆ. ಅದಕ್ಕಾಗಿನೇ ಇವು ಒಂದೊಂದು ಕೋನದಿಂದ ನೋಡಿದಾಗ ಒಂದೊಂದು ಬಣ್ಣದಲ್ಲಿ ಕೂಡ ಕಾಣುವಂತದ್ದು. ಕೇಳುಗರೆ, ಕೆಲವು ಹಮ್ಮಿಂಗ್ ಬರ್ಡ್ಗಳು ವಲಸೆ ಹೋಗುವಾಗ 1000 ಕಿಲೋಮೀಟರ್ ದೂರವನ್ನ ಕ್ರಮಿಸುತ್ತೆ. ಉದಾಹರಣೆಗೆ ರೂಫಸ್ ಹಮ್ಮಿಂಗ್ ಬರ್ಡ್ ಅಂತ ಒಂದು ಹಮ್ಮಿಂಗ್ ಬರ್ಡ್ ಇದೆ. ತನ್ನ ಸಣ್ಣ ದೇಹದೊಂದಿಗೆ ಕೆನಡಾದಿಂದ ಮೆಕ್ಸಿಕೋದವರೆಗೆ 1000 ಮೈಲಿಗಳಷ್ಟು ಪ್ರಯಾಣ ಮಾಡಬಲ್ಲಂತ ಸಾಮರ್ಥ್ಯವನ್ನ ಹೊಂದಿದೆ. ಈ ಪಕ್ಷಿಯನ್ನ ಬೇರೆ ಸಸ್ತನಿಗಳಾಗಿರ್ಬೋದು ಅಥವಾ ಬೇರೆ ಪಕ್ಷಿಗಳಿಗೆ ಹೋಲಿಸೋಕ್ಕೂ ಕೂಡ ಸಾಧ್ಯವಿಲ್ಲ, ಅಷ್ಟು ವಿಶೇಷವಾದಂತಹ ಕ್ವಾಲಿಟೀಸ್ ಅನ್ನ ಹೊಂದಿದೆ. ಕೇಳುಗರೆ, ಈ ಹಮ್ಮಿಂಗ್ ಬರ್ಡ್ ಬಗ್ಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯ ಹೇಳೋದು ಬಾಕಿ ಇದೆ, ಖಂಡಿತವಾಗ್ಲೂ ಹೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ, ಇನ್ನೊಂದು ಗೀತೆಯನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಹಮ್ಮಿಂಗ್ ಬರ್ಡ್ ಅಥವಾ ಜೇಂಕಾರದ ಹಕ್ಕಿಯ ಬಗ್ಗೆ ಮಾತನಾಡ್ತಾ ಇದ್ದೆ. ಇವು ಸುಮಾರು 5-20 cm ವರೆಗೆ ಉದ್ದ ಇರುತ್ತೆ. ಇನ್ನು ಕೇವಲ 2-20 grams ತೂಕ ಕೂಡ ಇರುತ್ತೆ. ಅತೀ ಚಿಕ್ಕದಾದಂತಹ ಪಕ್ಷಿ ಆಯ್ತಾ ಇದು. ಇನ್ನು ಪ್ರಪಂಚದಲ್ಲಿ ಸುಮಾರು 368 ಹೆಚ್ಚು ಜಾತಿಯ ಹಮ್ಮಿಂಗ್ ಬರ್ಡ್ಗಳಿವೆ. ಇವು ಹೆಚ್ಚಾಗಿ ಅಮೆರಿಕ ಖಂಡದ ಉಷ್ಣವಲಯಗಳಲ್ಲಿ ಕಂಡು ಬರುವಂತಹ ಹಕ್ಕಿ. ಈ ಪುಟ್ಟ ಪಕ್ಷಿ ಎಷ್ಟು ವರ್ಷ ಬದುಕಬಲ್ಲದು ಅಂತ ನೀವು ಕೇಳುದಾದ್ರೆ, ಇದ್ರ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯ ಕೂಡ ಇದೆ ಕೇಳುಗರೆ. ಹಮ್ಮಿಂಗ್ ಬರ್ಡ್ಗಳ ಜೀವಿತಾವಧಿ ಬಗ್ಗೆ ಮಾತನಾಡಬೇಕಾದ್ರೆ, ಇವುಗಳ ಜೀವಿತಾವಧಿ ಕಾಡಿನಲ್ಲಿರುವಾಗ ಹೆಚ್ಚಾಗಿ ಹಮ್ಮಿಂಗ್ ಬರ್ಡ್ಗಳು ಸರಾಸರಿ 3-5 ವರ್ಷಗಳ ಕಾಲ ಬದುಕುತ್ತೆ. ಇವುಗಳ ಜೀವಿತಾವಧಿಯ ಮೇಲೆ ದೊಡ್ಡ ಪ್ರಭಾವ ಬೀರೋದು ಅವುಗಳ ಮೊದಲ ವರ್ಷದ ಬದುಕು. ಹೌದು, ಸುಮಾರು 80-90% ಹಮ್ಮಿಂಗ್ ಬರ್ಡ್ಗಳು ತಮ್ಮ ಮೊದಲ ವರ್ಷದಲ್ಲಿ ಸಾವನ್ನಪ್ಪುತ್ತೆ. ಮುಖ್ಯವಾಗಿ ಆಹಾರದ ಕೊರತೆ ಅಥವಾ ಹವಾಮಾನದ ವೈಪರೀತ್ಯದಿಂದ ಇವು ಬೇಗ ಸಾವನ್ನಪ್ಪುತ್ತೆ. ಇನ್ನು ಕೆಲವೊಂದು ಬೇಟೆಗಾರ ಪ್ರಾಣಿಗಳಿಂದ ಕೂಡ ಇದು ಜಾಸ್ತಿ ಸಮಯ ಬದುಕಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ಅವು ತಮ್ಮ ಕಷ್ಟಕರವಾದ ಮೊದಲ ವರ್ಷವನ್ನ ದಾಟಿದ್ರೆ ನಂತರದ ವರ್ಷಗಳಲ್ಲಿ ಅವುಗಳು ಬದುಕುಳಿಯುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಕೆಲವು ದಾಖಲೆಗಳ ಪ್ರಕಾರ ಇವು 10 ವರ್ಷಗಳಿಗಿಂತ ಹೆಚ್ಚು ಕಾಲ ಬದುಕಿರುವ ನಿದರ್ಶನಗಳು ಕೂಡ ಇದೆ. ಅದಕ್ಕೆ ಒಂದು ಉದಾಹರಣೆ ಅಂದ್ರೆ ಅಮೆರಿಕದಲ್ಲಿ ಗುರುತಿಸಲಾದಂತಹ ಒಂದು ಬ್ರಾಡ್ ಟೇಲ್ ಈ ಒಂದು ಹಮ್ಮಿಂಗ್ ಬರ್ಡ್ ಬರೋಬ್ಬರಿ 12 ವರ್ಷಕ್ಕೂ ಹೆಚ್ಚು ಕಾಲ ಬದುಕಿತ್ತು ಕೇಳುಗರೆ. ಈ ಹಕ್ಕಿಗಳಿಗೆ ಅದ್ಭುತವಾದಂತಹ ನೆನಪಿನ ಶಕ್ತಿ ಇದೆ. ಹೌದು, ಯಾವ ಹೂಗಳಲ್ಲಿ ಹೆಚ್ಚು ಮಕರಂದ ಸಿಗುತ್ತೆ, ಇನ್ನು ಯಾವ ಹೂಗಳನ್ನ ತಾವು ಈಗಾಗಲೇ ಖಾಲಿ ಮಾಡಿದೀವಿ ಅನ್ನೋದನ್ನ ನಿಖರವಾಗಿ ನೆನಪಿಟ್ಕೊಳ್ಳುತ್ತೆ. ತಮ್ಮ ನೆಚ್ಚಿನ ಹೂವಿನ ತೋಟಕ್ಕೆ ಇವು ಪ್ರತಿ ವರ್ಷ ಕೂಡ ಮರಳಿ ಬರುತ್ತೆ. ಇದು ಕೇವಲ ಮಕರಂದಕ್ಕಾಗಿ ಹೂಗಳನ್ನ ಅವಲಂಬಿಸೋದಿಲ್ಲ, ಜೊತೆಗೆ ಸಣ್ಣ ಸಣ್ಣ ಹುಳು ಹುಪ್ಪಡಿಗಳನ್ನ ಹಿಡಿದು ತಿನ್ನುತ್ತೆ. ಇದರಿಂದ ತಮ್ಮ ದೇಹಕ್ಕೆ ಅಗತ್ಯವಾದ ಪ್ರೋಟೀನ್ ಅನ್ನ ಪಡ್ಕೊಳ್ಳುತ್ತೆ. ಹಾಗಿದ್ರೆ ಹಮ್ಮಿಂಗ್ ಬರ್ಡ್ಗಳಿಂದ ಪರಿಸರಕ್ಕೆ ಏನು ಉಪಯೋಗ ಅಂತ ನೀವು ಕೇಳೋದಾದ್ರೆ, ಕೇಳುಗರೆ, ಇವು ಪರಿಸರಕ್ಕೆ ಬಹಳ ಉಪಕಾರಿ. ಹೂವಿನಿಂದ ಹೂವಿಗೆ ಮಕರಂದವನ್ನ ಹೀರುವಾಗ ಇವು ಪರಾಗಸ್ಪರ್ಶಕ್ಕೆ ಸಹಾಯ ಮಾಡುತ್ತೆ. ಇದು ಹೂಗಳು ಮತ್ತಷ್ಟು ಬೆಳೆಯೋಕೆ ಹಾಗೆ ಬೀಜಗಳನ್ನ ಉತ್ಪಾದಿಸೋಕೆ ತುಂಬಾ ಪ್ರಮುಖ ಪಾತ್ರವನ್ನ ವಹಿಸುವಂತದ್ದು. ಕೇಳುಗರೆ, ಒಂದ್ ವಿಷಯ ಗೊತ್ತಾ, ಮನುಷ್ಯರಾದ ನಾವು 1 ಗಂಟೆಗೆ 5-6 kilometers ವೇಗದಲ್ಲಿ ನಡೀತೀವಿ. ಆದ್ರೆ ಹಮ್ಮಿಂಗ್ ಬರ್ಡ್ ತನ್ನ ಪುಟ್ಟ ರೆಕ್ಕೆಗಳನ್ನ ಬಡಿತಾ ಗಂಟೆಗೆ 50 kilometers ಹೆಚ್ಚಿನ ವೇಗದಲ್ಲಿ ಸಾಗುತ್ತೆ. ಅಂದ್ರೆ ಅದರ ಗಾತ್ರಕ್ಕೆ ಹೋಲಿಸಿದ್ರೆ ಅದು ಸೂಪರ್ಸಾನಿಕ್ ಜೆಟ್ ವೇಗಕ್ಕಿಂತ ಸ್ಪೀಡ್ ಆಗಿ ಹಾರುತ್ತೆ ಅಂತ ಅರ್ಥ ಅಲ್ವಾ? ಖಂಡಿತವಾಗ್ಲೂ ಈ ಪುಟ್ಟ ಹಕ್ಕಿಗೆ ಇಷ್ಟೊಂದು ಸಾಮರ್ಥ್ಯ ಇದೆ ಅನ್ನುವಾಗ ನಾವುಗಳು ಕೂಡ ಈ ಪುಟ್ಟ ಹಕ್ಕಿಗಿಂತ ಹೆಚ್ಚಾಗಿ ಸಾಧನೆಯನ್ನ ಮಾಡಬಹುದು ಅಲ್ವಾ? ಖಂಡಿತವಾಗ್ಲೂ ಮಾಡಬಹುದು. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹಮ್ಮಿಂಗ್ ಬರ್ಡ್ ಬಗ್ಗೆ ಕೊಟ್ಟಂತಹ ಒಂದಿಷ್ಟು ಮಾಹಿತಿ ನಿಮಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗಿದ ಮೇಲೆ ಕಾರ್ಯಕ್ರಮ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: सर्वेषां नमस्काराः।
1: अहम् अदिति एम् एस्।
2: अहं श्रीविद्या एम् जी।
3: अहं पद्मिनी दिवाकर्।
0: वयं मत्तूरु ग्रामस्थाः।
3: ಕಳೆದ ಸಂಡೆ ಸ್ಪಾಟ್ಲೈಟ್ ಪ್ರೋಗ್ರಾಂನಲ್ಲಿ ಮತ್ತೂರಿನ ಕಾರ್ಯಕ್ರಮವನ್ನು ನೀವೆಲ್ಲ ಕೇಳಿ ಪ್ರೋತ್ಸಾಹಿಸಿದ್ದೀರಾ.
1: ಕೇಳುಗರ ಅಪೇಕ್ಷೆಯ ಮೇರೆಗೆ ಈ ಬಾರಿ ವಿಭಿನ್ನ ಗಾಯಕರೊಂದಿಗೆ ವಿಭಿನ್ನ ಹಾಡುಗಳ ಮೂಲಕ ತಮ್ಮೆಲ್ಲರನ್ನು ರಂಜಿಸಲು ಮತ್ತೆ ಬರುತ್ತಿದ್ದೇವೆ. ಇದೇ ಜುಲೈ 19 ಭಾನುವಾರ ಬೆಳಗ್ಗೆ 11 ಗಂಟೆಗೆ ನಡೆಯುವ ಸಂಡೆ ಸ್ಪಾಟ್ಲೈಟ್ ಪ್ರೋಗ್ರಾಂನಲ್ಲಿ ನಾವು ಮತ್ತೆ ಬರ್ತಿದ್ದೇವೆ.
0: ಕೇಳಿ ಆನಂದಿಸಿ ಪ್ರೋತ್ಸಾಹಿಸಿ.
4: ಈ ಕಾರ್ಯಕ್ರಮವನ್ನು ಜನಾರ್ದನ್ ಪೈ ಅವರು ನಡೆಸಿಕೊಡಲಿದ್ದು, ಅತಿಥಿಗಳೊಂದಿಗೆ ಮಾತನಾಡಲು ನೀವು ಕರೆ ಮಾಡಬೇಕಾದ ಸಂಖ್ಯೆ 9686096279. ಹಾಗಾದರೆ ತಪ್ಪದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಸಂಡೇ ಸ್ಪಾಟ್ಲೈಟ್ ಇದೇ ಜುಲೈ 19 ಬೆಳಗ್ಗೆ 11 ಗಂಟೆಗೆ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
5: ಅಜ್ಜಿ, ನನ್ ಸ್ಯಾಲರಿ ಬಂದಿದೆ, ಬಾ ಹೊರಗಡೆ ಹೋಗಿ ಒಳ್ಳೆ ಡಿನ್ನರ್ ಮಾಡೋಣ.
6: ಕಂದ, ನನಗೆ ಊಟದ ಕೊನೆಯಲ್ಲಿ ಮೊಸರನ್ನ ತಿಂದೇ ಇದ್ರೆ ನನಗೆ ನಿದ್ದೆನೆ ಬರಲ್ಲ.
5: ಅದಕ್ಕೆ ನಂದಿನಿ ಗಟ್ಟಿ ಮೊಸರು ಮಾತ್ರ ಯೂಸ್ ಮಾಡೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿರೋದು.
7: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
8: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಮೊಸರು.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಕಣ್ರಿ, ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ. ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ, ಒಂದೊಂದು ಪ್ಲೇಸ್ಗಳಿಗೆ ಹೋಗೋದಕ್ಕೆ ಇಷ್ಟಪಡ್ತಾರೆ. ಹಾಗೆ ಟ್ರಾವೆಲಿಂಗ್ ಅನ್ನೋದು ಕೆಲವರು ಆಗಾಗ ಒಮ್ಮೊಮ್ಮೆ ರಿಫ್ರೆಶ್ಮೆಂಟ್ಗೆ ಹೋದರೆ ಇನ್ನು ಕೆಲವರಿಗೆ ಹಾಬಿ ಆಗಿರುತ್ತೆ ಅಂತಲೇ ಹೇಳಬಹುದಲ್ವಾ. ಅದೇ ರೀತಿಯಾಗಿ ಟ್ರಾವೆಲಿಂಗ್ ಅನ್ನೋದು ನಮ್ಮ ಜ್ಞಾನವನ್ನು ಹೆಚ್ಚಿಸುತ್ತೆ. ಯಾಕೆ ಅಂತ ಹೇಳಿದ್ರೆ, ನಾವು ಯಾವುದೋ ಒಂದು ಪ್ಲೇಸಿಗೆ ಹೋಗ್ತಿದ್ದೀವಿ ಅಂದರೆ ಆ ಪ್ಲೇಸ್ ಬಗ್ಗೆ ತಿಳ್ಕೊಳ್ತೀವಿ, ಅಲ್ಲಿನ ಸುತ್ತಮುತ್ತಲಿನ ಸ್ಥಳದ ಬಗ್ಗೆ ತಿಳ್ಕೊಳ್ತೀವಿ, ಅಲ್ಲಿನ ಪರಿಸರ, ಅಲ್ಲಿನ ಜನಜೀವನ ಪದ್ಧತಿ ಇರ್ಬೋದು, ಅಲ್ಲಿನ ಭಾಷೆ ಇರ್ಬೋದು, ಅಲ್ಲಿನ ಸಂಸ್ಕೃತಿ, ಅಲ್ಲಿನ ಆಹಾರ ಪದ್ಧತಿ, ಹೀಗೆ ಅನೇಕ ವಿಷಯಗಳನ್ನು ನಾವು ಟ್ರಾವೆಲಿಂಗ್ ಮಾಡುವುದರಿಂದ ತಿಳ್ಕೊಳ್ತೀವಿ ಅಂತಲೇ ಹೇಳ್ಬೋದು. ಇನ್ನು ಟ್ರಾವೆಲಿಂಗ್ ಅಂದ ತಕ್ಷಣ ಎಲ್ಲೋ ದೂರ ಹೋಗಬೇಕಂತ ಏನೂ ಇಲ್ಲ. ಕೆಲವೊಮ್ಮೆ ನಮ್ಮ ಸುತ್ತಮುತ್ತಲೂ ನಮ್ಮ ಹತ್ತಿರದಲ್ಲೇ ಎಷ್ಟು ಅದ್ಭುತವಾಗಿರೋ ಪ್ಲೇಸ್ಗಳೆಲ್ಲ ಇರುತ್ತೆ ಅಲ್ವಾ. ಅದೇ ರೀತಿಯಾಗಿ ನಾನು ನಿಮಗೊಂದು ಅದ್ಭುತವಾಗಿರೋ ಪ್ಲೇಸ್ನ ಬಗ್ಗೆ ಪರಿಚಯಿಸೋಣ ಅಂತ ಹೊರಟಿದ್ದೀನಿ. ಸ್ನೇಹಿತರೆ, ಅವನತಿಯನ್ನು ಹೊಂತಾ ಇರುವಂತಹ ಜೀವಿಗಳಿರ್ಬೋದು ಅಥವಾ ಒಂದಿಷ್ಟು ವಿಶೇಷವಾಗಿರುವಂತಹ ಜೀವಿಗಳನ್ನೆಲ್ಲ ರಕ್ಷಿಸೋದು ಅಂತ ಹೇಳಿದ್ರೆ ಮೀಸಲು ಅರಣ್ಯ ಪ್ರದೇಶ ಅಂತಲೇ ಹೇಳಬಹುದು. ಸೊ ಅದೇ ರೀತಿಯಾಗಿ ಇವತ್ತೊಂದು ಕರ್ನಾಟಕದಲ್ಲಿರುವಂತಹ ಒಂದು ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳಿದ್ರೆ ಅದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಅಥವಾ ಬಂಡೀಪುರ ನ್ಯಾಷನಲ್ ಪಾರ್ಕ್ ಅಂತಲೇ ಹೇಳ್ಬೋದು. ಸೊ ಹಾಗಿದ್ರೆ ಈ ಒಂದು ಬಂಡೀಪುರ ನ್ಯಾಷನಲ್ ಪಾರ್ಕ್ ಅಥವಾ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಬಗ್ಗೆ, ಹಾಗೆ ಇಲ್ಲಿ ಯಾವೆಲ್ಲ ಜೀವಿಗಳು ನಮಗೆ ನೋಡ್ಲಿಕ್ಕೆ ಸಿಗ್ತವೆ, ಹಾಗೆ ಇದರ ವಿಸ್ತೀರ್ಣ ಏನಿದೆ, ಇದರ ವಿಶೇಷತೆ ಏನು ಅನ್ನೋದ್ರ ಬಗ್ಗೆಯೆಲ್ಲ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ನಾನಾಗ್ಲೇ ಹೇಳ್ತಾ ಇದ್ದು ನಮ್ಮ ಕರ್ನಾಟಕದಲ್ಲಿ ಇರೋದು ಅಂತ, ನಮ್ಮ ಕರ್ನಾಟಕದ ಹೆಮ್ಮೆ. ಸೊ ಇದು ಇರೋದು ಚಾಮರಾಜನಗರ ಜಿಲ್ಲೆಯಲ್ಲಿ. ಈ ಒಂದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವನ್ನ ನೋಡಬಹುದಾಗಿದೆ. ಇನ್ನು ಕೇರಳದಲ್ಲಿರುವಂತಹ ವಯನಾಡ್ ಉದ್ಯಾನವನ ಎಲ್ರಿಗೂ ಕೂಡ ಗೊತ್ತೇ ಇರಬಹುದು. ಹಾಗೆ ಈ ಒಂದು ಕೇರಳದ ವಯನಾಡ್ ಉದ್ಯಾನವನಕ್ಕೆ ಹೊಂದಿಕೊಂಡು ಈ ಒಂದು ತಮಿಳುನಾಡಲ್ಲಿರುವಂತಹ ಮಧುಮಲೈ ರಾಷ್ಟ್ರೀಯ ಉದ್ಯಾನವನ, ಹಾಗೆ ಕೇರಳದಲ್ಲಿರುವಂತಹ ವಯನಾಡ್ ವನ್ಯಜೀವಿ ಅಭಯಾರಣ್ಯ, ಇದಕ್ಕೆ ಹೊಂದಿಕೊಂಡು ಈ ಒಂದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಇದೆ. ಹಾಗೆ ನಾನು ಇದು ಮೀಸಲು ಪ್ರದೇಶ ಅಂತ ಹೇಳ್ತಾ ಇದ್ದೆ. ಈ ಒಂದು ಮೀಸಲು ಪ್ರದೇಶವನ್ನ ಸ್ಥಾಪಿಸಲ್ಪಟ್ಟಿದ್ದು 1974. ಹಾಗೆ ಈ ಒಂದು ಪ್ರದೇಶವನ್ನ ಹುಲಿ ಮೀಸಲು ಪ್ರದೇಶವನ್ನಾಗಿ ಸ್ಥಾಪಿಸಲಾಯಿತು. ಈ ಒಂದು ಜಾಗ ಏನಿದೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ಇದು ಮೊದಲು ಮೈಸೂರಿನ ಸಾಮ್ರಾಜ್ಯದ ಮಹಾರಾಜರ ಖಾಸಗಿ ಭೇಟಿಯಾಡಲು ಮೀಸಲಾಗಿದ್ದಂತಹ ಒಂದು ಪ್ರದೇಶವಾಗಿತ್ತು. ಅಂದರೆ ಈಗ ರಾಜ ಮಹಾರಾಜರು ಭೇಟಿಯಾಡುವಂತಹ ಸಂಪ್ರದಾಯ ಆಗ ಏನಿತ್ತು, ಸೊ ಅದಕ್ಕಾಗಿ ಮೀಸಲಿದ್ದ ಪ್ರದೇಶ ಈ ಒಂದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವಾಗಿತ್ತು. ಆದರೆ ತದನಂತರದಲ್ಲಿ ಈ ಒಂದು ಪ್ರದೇಶವನ್ನು ಹುಲಿ ಸಂರಕ್ಷಣಾ ಪ್ರದೇಶವನ್ನಾಗಿ ಮಾರ್ಪಾಡು ಮಾಡಲಾಯಿತು. ಸೊ ಹಾಗಿದ್ರೆ ಇದು ಎಷ್ಟು ವಿಸ್ತೀರ್ಣವನ್ನ ಹೊಂದಿದೆ, ಈ ಒಂದು ಪ್ರದೇಶದಲ್ಲಿ ಯಾವೆಲ್ಲ ಜೀವಿಗಳನ್ನ ನಾವು ನೋಡಬಹುದಾಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ನಿಮ್ಗೆ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ, ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ఎస్, వెల్కమ్ బ్యాక్ టు రేడియో శివమొగ్గ 90.8 ఎఫ్ఎం సముదాయ బానులి. భరవసెగాగి భవిష్యక్కాగి నమ్మ బానులి. నాను నిమ ఆర్ జె రక్షితా ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಪ್ರಾಣಿ ಪಕ್ಷಿಗಳನ್ನ ರಕ್ಷಿಸ್ತಾ ಇರುವಂತಹ ಅರಣ್ಯ ಪ್ರದೇಶದ ಬಗ್ಗೆ ಹೇಳ್ತಾ ಇದೆ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಬಗ್ಗೆ ಹೇಳ್ತಾ ಇದೆ. ಸೊ ಹಾಗೆ ಇದು ಯಾವೆಲ್ಲ ಪ್ರದೇಶದಲ್ಲಿ ಕಂಡು ಬರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೆ. ಸೊ ಹಾಗಿದ್ರೆ ಈ ಒಂದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಈ ಒಂದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಪ್ರಾಜೆಕ್ಟ್ 1974 ಪ್ರಾರಂಭ ಆಯಿತು ಅಂತ ನಾನು ಆಗಲೇ ಹೇಳ್ತಾ ಇದ್ದೆ. ಇನ್ನು ಇದರ ವಿಸ್ತೀರ್ಣವನ್ನು ನಾವು ನೋಡೋದಾದರೆ, ಈ ಉದ್ಯಾನವನ 874 ಚದರ ಕಿಲೋಮೀಟರ್ನಷ್ಟು ವ್ಯಾಪ್ತಿಯನ್ನು ಹೊಂದಿದೆ. ಇನ್ನು ಈ ಪ್ರದೇಶದಲ್ಲಿ ಅಂದರೆ ಒಟ್ಟು 337 ಚದರ ಮೈಲಿಯಷ್ಟು ವ್ಯಾಪ್ತಿಯನ್ನು ಇದು ಹೊಂದಿದೆ. ಹಾಗೆ ಇಲ್ಲಿ ಅಳಿವಿನ ಅಂಚಿನಲ್ಲಿರುವಂತಹ ಅನೇಕ ವನ್ಯಜೀವಿಗಳನ್ನು ಇಲ್ಲಿ ರಕ್ಷಿಸಿಡಲಾಗ್ತಾ ಇದೆ. ಇದರ ಸಮೀಪ ಇರುವಂತಹ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ 643 ಕಿಲೋಮೀಟರ್, ಹಾಗೆ ಮಧುಮಲೈ ರಾಷ್ಟ್ರೀಯ ಉದ್ಯಾನವನ 320 ಕಿಲೋಮೀಟರ್, ಅಂದರೆ 120 ಚದರ ಮೈಲಿಯಷ್ಟು ಇದೆ. ಹಾಗೆ ವಯನಾಡ್ ವನ್ಯಜೀವಿ ಅಭಯಾರಣ್ಯ 344 ಕಿಲೋಮೀಟರ್, ಹಾಗೆ ನೀಲಗಿರಿ ಜೀವಗೋಳ ರಿಸರ್ವ್ ಒಟ್ಟು 2183 ಕಿಲೋಮೀಟರ್. ಇದರ ಒಟ್ಟು ಪ್ರದೇಶವನ್ನು ನೋಡುತ್ತಾದರೆ, ದಕ್ಷಿಣ ಭಾರತದ ಅತಿ ದೊಡ್ಡ ಸಂರಕ್ಷಿತ ಪ್ರದೇಶ ಮತ್ತು ದಕ್ಷಿಣ ಏಷ್ಯಾದ ಕಾಡು ಆನೆಗಳ ದೊಡ್ಡ ಆವಾಸ ಸ್ಥಾನವನ್ನು ಹೊಂದಿರುವಂತಹ ಪ್ರದೇಶ ಇದಾಗಿದೆ ಅಂತಲೇ ಹೇಳಬಹುದು. ಇನ್ನು ಇದು ಮೈಸೂರಿನಿಂದ 80 ಕಿಲೋಮೀಟರ್ನಷ್ಟು ದೂರದಲ್ಲಿದೆ. ಹಾಗೆ ಊಟಿಯ ಪ್ರಮುಖ ಪ್ರವಾಸಿ ತಾಣ ಇದಾಗಿದೆ. ಇನ್ನು ಇದಕ್ಕೆ ಸಮೀಪದಲ್ಲೇ ಊಟಿ ಇರೋ ಕಾರಣವಾಗಿ ಇನ್ನಷ್ಟು ಪ್ರಸಿದ್ಧಿಯನ್ನು ಹೊಂದೋದಕ್ಕೆ ಕಾರಣ ಆಯಿತು. ಹಾಗೆ ಜನ ಇಲ್ಲಿಗೆ ಬರೋದಕ್ಕೆ ಕೂಡ ಕಾರಣವಾಯಿತು ಅಂತಲೇ ಹೇಳಬಹುದು. ಇನ್ನು ನಾವೀಗ ಏನು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಅಂತ ಕರಿತೀವಿ, ಆದರೆ ಇದರ ಮೊದಲ ಹೆಸರು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಆಗಿರಲಿಲ್ಲ. ಬದಲಾಗಿ ಇದನ್ನ ವೇಣುಗೋಪಾಲ ವನ್ಯಜೀವಿ ಉದ್ಯಾನ ಅಂತ ಹೇಳಿ ಕರೆಯಲಾಗ್ತಾ ಇತ್ತು. ಮೈಸೂರು ಸಾಮ್ರಾಜ್ಯದ ಮಹಾರಾಜ 1991 90 ಕಿಲೋಮೀಟರ್ ಅಭಯಾರಣ್ಯವನ್ನು ನಿರ್ಮಿಸ್ತಾರೆ. ಹಾಗೆ ಇದಕ್ಕೆ ವೇಣುಗೋಪಾಲ ವನ್ಯಜೀವಿ ಉದ್ಯಾನವನ ಅಂತ ಹೇಳಿ ಹೆಸರಿಡ್ತಾರೆ. ಹಾಗೆ ನಾನು ಆಗಲೇ ಹೇಳಿದ ಹಾಗೆ ಇದನ್ನು ಟೈಗರ್ ರಿಸರ್ವ್ ಫಾರೆಸ್ಟ್ ಆಗಿ 1973 ಆರಂಭಿಸಲಾಯಿತು. ಹಾಗೆ ಸುಮಾರು 800 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇದನ್ನು ಆರಂಭಿಸಲಾಯಿತು. ಹಾಗಿದ್ರೆ ಇಲ್ಲಿ ಯಾವೆಲ್ಲ ಜೀವ ಸಂಕುಲಗಳು ಇದೆ ಅಂತ ನೋಡೋದಾದರೆ, ಈ ಒಂದು ಬಂಡೀಪುರದಲ್ಲಿ ಹುಲಿ, ಕರಡಿ, ಚಿರತೆ, ಜಿಂಕೆ, ಕಾಡು ನಾಯಿ ಇದೆ. ಹಾಗೆ ಕಾಡು ಹಂದಿ, ಕಾಡೆಮ್ಮೆ, ಹೀಗೆ ಸಾಕಷ್ಟು ಅಪರೂಪದ ಜೀವಿಗಳನ್ನು ನಾವು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದಲ್ಲಿ ನೋಡಬಹುದಾಗಿದೆ. ಅಷ್ಟೇ ಅಲ್ಲದೆ ನಾನಾಗಲೇ ಹೇಳಿದ ಹಾಗೆ ಅಳಿವಿನ ಅಂಚಿನಲ್ಲಿರುವಂತಹ ವನ್ಯಜೀವಿಗಳು ಹಲವಾರು ಈ ಒಂದು ಪ್ರದೇಶದಲ್ಲಿ ಇದೆ ಅಂತಲೇ ಹೇಳಬಹುದು. ಹಾಗೆಯೇ ಇಲ್ಲಿ ವಿಶೇಷವಾಗಿ ರೆಡ್ ಹೆಡೆಡ್ ವಲ್ಚರ್ ಅನ್ನು ನೋಡಬಹುದು, ಜೊತೆಗೆ ಭಾರತೀಯ ಆನೆ, ಹಾಗೆ ಸ್ಲಾತ್ ಬಿಯರ್ಸ್ಗಳನ್ನು ನೋಡಬಹುದಾಗಿದೆ, ಸಾಂಬಾರ್ ಡೀರ್, ಈ ರೀತಿ ಅನೇಕ ರೀತಿಯ ಜೀವಿಗಳನ್ನು ನಾವಿಲ್ಲಿ ನೋಡಬಹುದಾಗಿದೆ. ಹಾಗಿದ್ರೆ ಸ್ನೇಹಿತರೆ, ಒಂದು ಬಂಡೀಪುರ ನ್ಯಾಷನಲ್ ಪಾರ್ಕ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನಿಮ್ಗೆ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದ್ಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನಾನು ಬಂಡೀಪುರ ನ್ಯಾಷನಲ್ ಪಾರ್ಕ್ ಅಥವಾ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಬಗ್ಗೆ ಹೇಳ್ತಾ ಇದ್ದೆ. ಹಾಗೆ ಇಲ್ಲಿ ಯಾವೆಲ್ಲ ರೀತಿಯ ಜೀವಿಗಳು, ಜೀವ ವೈವಿಧ್ಯತೆಗಳು ಕಂಡು ಬರುತ್ತೆ ಅನ್ನೋದಾಗಿ ಹೇಳ್ತಾ ಇದೆ. ಸೊ ಹಾಗೆಯೇ ಇದರ ವಿಸ್ತೀರ್ಣದ ಬಗ್ಗೆ ಎಲ್ಲ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದೆ. ಸೊ ಹಾಗಿದ್ರೆ ಬಂಡೀಪುರ ನ್ಯಾಷನಲ್ ಪಾರ್ಕ್ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಆಗ್ಲೇ ನಾನು ಯಾವೆಲ್ಲ ರೀತಿಯ ಪ್ರಾಣಿಗಳು ಇಲ್ಲಿ ಇದೆ ಅನ್ನೋದಾಗಿ ಒಂದಿಷ್ಟು ಮಾಹಿತಿಯನ್ನ ಹೇಳ್ತಾ ಇದ್ದೆ. ಸೊ ಹಾಗೆ ಆಗ್ಲೇ ಹೇಳ್ತಾ ಇದ್ದೆ, ಸ್ಲಾತ್ ಕರಡಿಗಳಿರುತ್ತೆ, ಹಾಗೆ ಸಾಂಬಾರ್ಡಿ ಈ ರೀತಿಯ ಒಂದಿಷ್ಟು ಜೀವಿಗಳು ಕಂಡುಬರುತ್ತೆ ಅಂತ. ಹಾಗೆ ಇಲ್ಲಿ ಹೆಬಾವುಗಳು, ನರಿಗಳು, ಮುಗ್ಗರ್ಗಳು, ಹಾಗೆ ನಾಲ್ಕು ಕೊಂಬಿನ ಹಲ್ಲಿಗಳಂತಹ ಜೀವಿಗಳು, ಅಳಿವಿನಂಚಿನಲ್ಲಿರುವಂತಹ ಅನೇಕ ಪ್ರಭೇದದ ಜೀವಿಗಳು ಇಲ್ಲಿ ಕಂಡುಬರುತ್ತೆ. ಹಾಗೆ 200 ಹೆಚ್ಚು ಜಾತಿಯ ಪಕ್ಷಿಗಳು ಮತ್ತು ಸಸ್ಯವರ್ಗವನ್ನು ಕೂಡ ನೋಡಬಹುದಾಗಿದೆ. ಹಾಗೆ ಇಲ್ಲಿ ಯಾವೆಲ್ಲ ರೀತಿಯ ಸಸ್ಯವರ್ಗವನ್ನು ನಾವು ನೋಡ್ಬೋದು ಅಂತ ನೋಡೋದಾದರೆ, ತೇಗ, ರೋಸ್ ವುಡ್ ಅನ್ನು ನಾವು ಹೇಳ್ತೀವಿ, ರೋಸ್ ವುಡ್ ಅಂತ ಅದು ಸಿಗುತ್ತೆ. ಹಾಗೆ ಶ್ರೀಗಂಧದ ಮರವನ್ನು ಇಲ್ಲಿ ನೋಡಬಹುದಾಗಿದೆ. ಹಾಗೆ ಇಂಡಿಯನ್ ಲಾರೆಲ್ಗಳು, ಇಂಡಿಯನ್ ಕಿನೋ ಮರ, ದೈತ್ಯ ಬಿದಿರುಗಳನ್ನು ಇಲ್ಲಿ ನೋಡಬಹುದಾಗಿದೆ. ಹೀಗೆ ಅನೇಕ ರೀತಿಯ ಗಿಡ ಮರಗಳು ಕೂಡ ಸಮೃದ್ಧವಾಗಿ ಈ ಒಂದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇದೆ ಅಂತಲೇ ಹೇಳಬಹುದು. ಹಾಗಿದ್ರೆ ಇಲ್ಲಿ ಟೈಮಿಂಗ್ ಹೇಗಿರುತ್ತೆ, ಯಾವ ರೀತಿ ಹೋಗಬೇಕು ಅಂತ ನೀವು ಕೇಳ್ಬೋದು. ಇಲ್ಲಿಗೆ ಜೀಪ್ ಸಫಾರಿಯನ್ನು ನಿಯೋಜನೆ ಮಾಡಲಾಗಿದೆ. ಇಲ್ಲಿ ಜೀಪ್ ಸಫಾರಿಯನ್ನು ನಾವು ಹೋಗಬಹುದಾಗಿದೆ. ಹಾಗೆ ಮಿನಿ ಬಸ್ ಸಫಾರಿಗಳು ಕೂಡ ಇಲ್ಲಿ ಇದೆ. ಹಾಗೆ ಇಲ್ಲಿ ಬಸ್ ಸಫಾರಿ ಬೆಳಗ್ಗೆ 6:15 ಬೆಳಗ್ಗೆ 9:00 ಮತ್ತು ಮಧ್ಯಾಹ್ನ 12:15 ಸಂಜೆ 5:00 ಇರುತ್ತೆ. ಇನ್ನು ಒಬ್ಬರಿಗೆ ಚಾರ್ಜಸ್ 350 ರೂಪಾಯಿ ಇರುತ್ತೆ. ಹಾಗೆ ಜೀಪ್ ಸವಾರಿಯನ್ನು 3,000 ರೂಪಾಯಿ ಪಾವತಿಸಬೇಕಾಗುತ್ತೆ. ಹಾಗೆ ಪ್ರಯಾಣಿಕರಿಗೆ ಬೆಳಗ್ಗೆ 6:15 ಬೆಳಗ್ಗೆ 8:00, ಹಾಗೆ ಬೆಳಗ್ಗೆ 8:00 ಬೆಳಗ್ಗೆ 9:45, ಹಾಗೆ ಮಧ್ಯಾಹ್ನ 2:30 ಸಂಜೆ 4:30 ಮತ್ತು ಸಂಜೆ 4:30 ಸಂಜೆ 6:30 ನಡೆಸಲಾಗುತ್ತೆ. ಹಾಗೆ ಮೊದಲೆಲ್ಲ ಇಲ್ಲಿ ಆನೆ ಸಫಾರಿಯನ್ನು ನೋಡಬಹುದಾಗಿತ್ತು, ಬಟ್ ಇತ್ತೀಚಿನ ದಿನಗಳಲ್ಲಿ ಆನೆ ಸಫಾರಿಯನ್ನು ನಿಲ್ಲಿಸಲಾಗಿದೆ ಅಂತ ಹೇಳಿ ಒಂದಿಷ್ಟು ಮಾಹಿತಿಗಳು ಸಿಗ್ತಾ ಇದೆ. ಇನ್ನು ಎಷ್ಟೋ ಜನ ಯೋಚನೆ ಮಾಡ್ತಾ ಇರ್ತಾರೆ, ಈ ಒಂದು ನ್ಯಾಷನಲ್ ಪಾರ್ಕ್ ಏನಿರುತ್ತೆ, ಇದು ನಮ್ಮ ಮನೋರಂಜನೆಗಾಗಿ ಅಥವಾ ನಾವು ಒಂದಿಷ್ಟು ಜೀವಿಗಳನ್ನು ಹೋಗಿ ಸಫಾರಿ ಮಾಡೋದ್ರ ಮೂಲಕವಾಗಿ ಅವುಗಳನ್ನು ನೋಡೋದಕ್ಕೆ ಅಂತ. ಆದರೆ ಅಷ್ಟೇ ಅಲ್ಲ, ಈ ಒಂದು ರಾಷ್ಟ್ರೀಯ ಉದ್ಯಾನವನಗಳು ಅಥವಾ ಈ ರೀತಿಯಾಗಿ ಇದನ್ನು ಏನು ಹೇಳ್ತೀವಿ, ಮೀಸಲು ಅರಣ್ಯ ಪ್ರದೇಶ ಅಂತ ನಾವೇನು ಕರಿತೀವಿ, ಇದು

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
0: ಹೂನೆ, ರೆಡಿ ಆಗ್ತಾ ಇದೆ.
1: ಏ, ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
2: ಯಾರು ಮಧ್ಯವರ್ತಿಗಳಿಲ್ಲದೇ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಸಂಗೀತವು ಕೂಡ ಕಲೆಯ ಒಂದು ರೂಪ. ಅಷ್ಟೇ ಅಲ್ಲದೆ ಭಾವನೆಗಳ ಅಭಿವ್ಯಕ್ತಿ. ಒಂದು ಗೀತೆ ನಮ್ಮನ್ನು ನಗುವಿನ ಲೋಕಕ್ಕೆ ಕರೆದೊಯ್ಯತ್ತೆ. ಕೆಲವು ಗೀತೆಗಳು ಭಾವನಾತ್ಮಕವಾಗಿ ಅಳುವನ್ನು ತರಿಸ್ತವೆ. ಇನ್ನು ಕೆಲವು ಗೀತೆಗಳು ವ್ಯಕ್ತಿತ್ವವನ್ನು ಗಟ್ಟಿಗೊಳಿಸ್ತವೆ. ಇನ್ನು ಕೆಲವು ಗೀತೆಗಳು ಪ್ರೀತಿಯನ್ನು ಹಂಚ್ತವೆ. ಇನ್ನು ಕೆಲವು ಗೀತೆಗಳು ಕಲ್ಪನಾ ಪ್ರಪಂಚದಲ್ಲಿ ತೇಲಿಸ್ತವೆ. ಸಂಗೀತ ಅಂದರೆ ಕೇವಲ ಗೀತೆಗಳಲ್ಲ, ಅದು ಭಾವನೆಗಳ ಭಾಷೆ. ಮಾತಾಡಲಿಕ್ಕೆ ಆಗದೇ ಇರೋದನ್ನೆಲ್ಲ ಸಂಗೀತ ಹಾಡಿನ ಮೂಲಕ ಹೇಳುತ್ತೆ. ಒಂದು ಉತ್ತಮ ಸಂಗೀತವನ್ನು ಆಲಿಸುವಿಕೆಯಿಂದ ಟೆನ್ಷನ್ ಕಡಿಮೆ ಆಗತ್ತೆ, ನೆನಪಿನ ಶಕ್ತಿ ಹೆಚ್ಚಾಗತ್ತೆ, ಭಾವನೆಗಳು ವ್ಯಕ್ತವಾಗ್ತವೆ, ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನು ಕಾಪಾಡ್ದಂತಾಗತ್ತೆ, ಹಾಗೆ ಜನರನ್ನು ಒಂದು ಮಾಡಿಸತ್ತೆ. ಸ್ನೇಹಿತರೆ, ಭಾಷೆ ಯಾವುದಾದ್ರೇನು, ಒಂದು ಗೀತೆ ಅಂತ ಬಂದಾಗ ಎಲ್ಲರೂ ಕೂಡ ಒಟ್ಟಾಗಿ ಡ್ಯಾನ್ಸ್ ಮಾಡೋದಿರ್ಬೋದು, ಖುಷಿಯನ್ನು ಹಂಚ್ಕೊಳ್ಳೋದಿರ್ಬೋದು, ಎಲ್ಲದೂ ಕೂಡ ಅಲ್ಲಿರುತ್ತೆ. ಸೊ ಸಂಗೀತಕ್ಕೆ ಅಷ್ಟೊಂದು ಅದ್ಭುತವಾದಂತಹ ಶಕ್ತಿ ಇದೆ. ಅದು ಯಾವುದಾದ್ರೂ ಸಂಗೀತ ಆಗಿರಲಿ, ಭಾವಗೀತೆ, ದಾಸರ ಪದ, ಜನಪದ, ಸಿನಿಮಾ ಹಾಡು, ಭಕ್ತಿಗೀತೆ, ಅದು ಹಳೆಯ ಕಾಲದಾಗಿರಲಿ, ಹೊಸ ಕಾಲದಾಗಿರಲಿ, ಯಾವುದಾದ್ರೂ ಆಗಿರಲಿ, ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವಂಥದ್ದು ಸಂಗೀತ. ಸ್ನೇಹಿತರೆ, ಇಂತಹ ಸಂಗೀತವನ್ನೇ ಪ್ರವೃತ್ತಿಯಾಗಿ ಬೆಳೆಸ್ಕೊಂಡು ಸಾಕಷ್ಟು ಗೀತೆಗಳನ್ನು ರಚನೆ ಮಾಡಿದರೆ ಈ ನಮ್ಮ ಸಾಹಿತಿಗಳು. ಸ್ನೇಹಿತರೆ, ಇವರು ಮೂಲತಃ ಶಿವಮೊಗ್ಗದವರು. BSNL ಕಾರ್ಯನಿರ್ವಹಿಸಿ ಸ್ವಯಂ ನಿವೃತ್ತಿಯನ್ನು ಪಡೆದಂಥವರು. ವೃತ್ತಿಯಾಗಿ ಅದನ್ನು ಆಯ್ಕೆ ಮಾಡಿಕೊಂಡ್ರೆ ಪ್ರವೃತ್ತಿಯಾಗಿ ಹಾಡು ಕೇಳುವುದು, ಹಾಡನ್ನು ಹಾಡುವುದು, ಪುಸ್ತಕ ಓದುವುದು, ಕವನ ಬರೆಯುವುದು, ಹಾಗೆ ಹಿಂದಿ ಚಿತ್ರಗೀತೆಗಳನ್ನು ಕನ್ನಡಕ್ಕೆ ಭಾವಾನುವಾದ ಮಾಡುವಂಥದ್ದು ಇವರ ಪ್ರವೃತ್ತಿಯಾಗಿದೆ. ಅಷ್ಟೇ ಅಲ್ಲದೆ ಇವರಿಗೆ ಸಂಗೀತ ಕೇಳೋದು, ಗೀತೆಗಳನ್ನು ಬರೆಯೋದು ಎಷ್ಟು ಅಚ್ಚುಮೆಚ್ಚೋ ಅದೇ ರೀತಿಯಲ್ಲಿ ಸಾಕಷ್ಟು ಕೃತಿಗಳನ್ನು ಕೂಡ ಬರೆದಿದ್ದಾರೆ. ಸ್ನೇಹಿತರೆ, ಇವರ ಬಿಡುಗಡೆಯಾಗಿರುವ ಕೃತಿಗಳು ಶಾರದಾಂಬೆಯ ಮಡಿಲೊಳು, ಶಾರದಾಂಬೆಯ ಮುಡಿಯೋಳು, ಶಾರಿಸುತೆ ಜೋಗುಳ ಗೀತೆ, ಶಾರಿಸುತೆಯ ಟರ್ಕಿಯ ಪ್ರವಾಸ ಕತೆ, ಭಜಿಸು ಮನವೆ ಭಕ್ತಿಗೀತೆ, ಭಾವತರಂಗ, ಶಾರಿಸುತೆ ಕವಿತೆ, ಇಷ್ಟೆಲ್ಲ ಕೃತಿಗಳನ್ನು ಬರೆದಿದ್ದಾರೆ ಈ ನಮ್ಮ ಲೇಖಕಿ. ಆ ನಮ್ಮ ಶಿವಮೊಗ್ಗದ ಲೇಖಕಿ ಯಾರಪ್ಪ ಅಂದರೆ, ಅವರೇ ಶಿವಮೊಗ್ಗದ ಸರಸ್ವತಿ TN ರವರು. ಸ್ನೇಹಿತರೆ, ಸರಸ್ವತಿ TN ಅವರಿಗೆ ಸಂಗೀತ ಅಂದರೆ ಎಲ್ಲಿಲ್ಲದ ಆಸಕ್ತಿ. ಆಸಕ್ತಿ ಅಷ್ಟೇ ಅಲ್ಲ, ಭಕ್ತಿ ಕೂಡ. ಈ ದಿನ ಅವರು ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಅವರೇ ಬರೆದಂತಹ ಗೀತೆಗಳನ್ನು ನಮಗೆ ಪರಿಚಯ ಮಾಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಸುನೋ AI ಮೂಲಕ ಅವರೇ ಜನರೇಟ್ ಮಾಡಿದ್ದಾರೆ ಸ್ನೇಹಿತರೆ ಅವರು ಬರೆದಂತಹ ಗೀತೆಗಳನ್ನು. ತಡ ಮಾಡೋದು ಬೇಡ, ಆ ಎಲ್ಲ ಗೀತೆಗಳನ್ನು ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಕೇಳೋಣ. ಕಾರ್ಯಕ್ರಮವನ್ನು ಶುರು ಮಾಡೋಣ.

0: ಖಂಡಿತವಾಗ್ಲೂ ಸರಸ್ವತಿ ಮೇಡಮ್ ಅವರು ಬರೆದಂತಹ ಗೀತೆಯನ್ನ ಕೇಳ್ತಾ ಇದ್ರೆ ಮನದಲ್ಲಿ ಅನುರಾಗ ಅರಳೇ ಅರಳತ್ತೆ. ಮೇಡಮ್, ನಿಮ್ಮ ಒಂದು ಸಾಹಿತ್ಯ ತುಂಬಾ ಚೆನ್ನಾಗಿದೆ. ಸ್ನೇಹಿತರ ಕೇಳ್ತಾ ಇದ್ದೀರಲ್ವಾ, ಒಂದು ಗೀತೆ ನಮ್ಮನ್ನ ಖುಷಿ ಪಡಿಸತ್ತೆ, ಮನಸ್ಸಿಗೆ ನೆಮ್ಮದಿಯನ್ನ ನೀಡತ್ತೆ, ಅಂತಹ ಗೀತೆ ಕೂಡ ಇದಾಗಿದೆ ಅಂತ ಹೇಳ್ತಾ ಮತ್ತಷ್ಟು ಸರಸ್ವತಿ ಮೇಡಮ್ ಅವರು ರಚನೆ ಮಾಡಿದಂತಹ ಗೀತೆಗಳನ್ನ ಕೇಳೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಸರ್ವೇಷಾಂ ನಮಸ್ಕಾರಾಹ,
2: ಅಹಂ ಅದಿತಿ MS,
3: ಅಹಂ ಶ್ರೀವಿದ್ಯಾ MG,
4: ಅಹಂ ಪದ್ಮಿನಿ ದಿವಾಕರ್,
1: ವಯಂ ಮತ್ತೂರು ಗ್ರಾಮಸ್ಥ.
4: ಕಳೆದ ಸಂಡೇ ಸ್ಪಾಟ್ಲೈಟ್ ಪ್ರೋಗ್ರಾಂನಲ್ಲಿ ಮತ್ತೂರಿನ ಕಾರ್ಯಕ್ರಮವನ್ನ ನೀವೆಲ್ಲ ಕೇಳಿ ಪ್ರೋತ್ಸಾಹಿಸಿದ್ದೀರಾ.
3: ಕೇಳುಗರ ಅಪೇಕ್ಷೆಯ ಮೇರೆಗೆ ಈ ಬಾರಿ ವಿಭಿನ್ನ ಗಾಯಕರೊಂದಿಗೆ ವಿಭಿನ್ನ ಹಾಡುಗಳ ಮೂಲಕ ತಮ್ಮೆಲ್ಲರನ್ನು ರಂಜಿಸಲು ಮತ್ತೆ ಬರುತ್ತಿದ್ದೇವೆ.
2: ಇದೇ ಜುಲೈ 19 ಭಾನುವಾರ ಬೆಳಗ್ಗೆ 11 ಗಂಟೆಗೆ ನಡೆಯುವ ಸಂಡೇ ಸ್ಪಾಟ್ಲೈಟ್ ಪ್ರೋಗ್ರಾಂನಲ್ಲಿ ನಾವು ಮತ್ತೆ ಬರ್ತಿದ್ದೇವೆ.
1: ಕೇಳಿ ಆನಂದಿಸಿ ಪ್ರೋತ್ಸಾಹಿಸಿ.
5: ಈ ಕಾರ್ಯಕ್ರಮವನ್ನು ಜನಾರ್ದನ್ ಪೈ ಅವರು ನಡೆಸಿಕೊಡಲಿದ್ದು, ಅತಿಥಿಗಳೊಂದಿಗೆ ಮಾತನಾಡಲು ನೀವು ಕರೆ ಮಾಡಬೇಕಾದ ಸಂಖ್ಯೆ 9686609279. ಹಾಗಾದರೆ ತಪ್ಪದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಸಂಡೇ ಸ್ಪಾಟ್ಲೈಟ್ ಇದೇ ಜುಲೈ 19 ಬೆಳಗ್ಗೆ 11 ಗಂಟೆಗೆ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ. ನಮ್ಮ ನಗರದ ಅಭಿವೃದ್ಧಿ ನಮ್ಮೆಲ್ಲರ ಜವಾಬ್ದಾರಿ. ನಿಮ್ಮ ಬಡಾವಣೆಯ ರಸ್ತೆಗಳು ಹದಗೆಟ್ಟಿದೆಯೇ? ಕುಡಿಯುವ ನೀರಿನ ಸಮಸ್ಯೆ ಇದೆಯೇ? ಇನ್ನಿತರ ಸಾರ್ವಜನಿಕ ಸೌಲಭ್ಯಗಳ ಕೊರತೆ ನಿಮ್ಮನ್ನ ಕಾಡುತ್ತಿದೆಯೇ? ಹಾಗಾದರೆ ನಿಮ್ಮ ಧ್ವನಿಯನ್ನ ನೇರವಾಗಿ ನಮ್ಮ ಶಾಸಕರಿಗೆ ತಲುಪಿಸಲು ಇಲ್ಲಿದೆ ಒಂದು ಅಪರೂಪದ ಅವಕಾಶ. ನಿಮ್ಮ ರೇಡಿಯೋ ಶಿವಮೊಗ್ಗ 90.8 FM ಪ್ರಸ್ತುತಪಡಿಸುತ್ತಿದೆ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಜನಸ್ಪಂದನ 90.8. ಇದೇ ಜುಲೈ 18 ಶನಿವಾರ ಬೆಳಗ್ಗೆ 11 ಗಂಟೆಗೆ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ SN ಚನ್ನಬಸಪ್ಪ ಅವರು ನೇರವಾಗಿ ನಿಮ್ಮ ಕರೆಗಳಿಗೆ ಉತ್ತರಿಸಲಿದ್ದಾರೆ. ನಿಮ್ಮ ಏರಿಯಾದ ಸಮಸ್ಯೆಗಳನ್ನು ಶಾಸಕರ ಗಮನಕ್ಕೆ ತರಲು ಕರೆ ಮಾಡಿ 9686096279. ನೆನಪಿಡಿ, ಜುಲೈ 18 ಶನಿವಾರ ಬೆಳಗ್ಗೆ 11:20 ಫೋನ್ ಲೈನ್ಗಳು ತೆರೆಯಲಿವೆ. ಕೇಳಲು ಮರೆಯದಿರಿ, ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲೆಯ ವಿನೋಬನಗರದ ಸಾಹಿತಿಗಳಾದ ಸರಸ್ವತಿ TN ಅವರು ಅವರೇ ಬರೆದಂತಹ ಗೀತೆಗಳನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಅದು ಮುಖ್ಯವಾಗಿ ಸುನೋ AI ಮೂಲಕ ಜನರೇಟ್ ಮಾಡಿದರೆ ಅವರು ಬರೆದಂತಹ ಗೀತೆಗಳನ್ನು. ಮನಸ್ಸಿಗೆ ಮುದ ನೀಡುವಂತಹ ಗೀತೆಯನ್ನು ಕೇಳ್ಕೊಂಡು ಬಂದ್ವಿ. ಅದೇ ರೀತಿಯಲ್ಲಿ ಮತ್ತಷ್ಟು ಗೀತೆಗಳನ್ನು ರಚನೆ ಮಾಡಿದ್ದಾರೆ. ತಡ ಮಾಡೋದು ಬೇಡ, ಆ ಗೀತೆಗಳನ್ನು ಕೂಡ ಕೇಳೋಣ.

0: ಯಾವ ಜನ್ಮದ ಬಂದವೋ ಸಂಗಾತಿ ಆದೆ ನೀನು ಅನ್ನುವಂತಹ ಪ್ರೀತಿಯನ್ನ ವ್ಯಕ್ತಪಡಿಸುವಂತಹ ಗೀತೆ ತುಂಬಾನೇ ಚೆನ್ನಾಗಿದೆ. ಅದರಲ್ಲೂ ಕೆಲವೊಂದು ಸಾಲುಗಳನ್ನ ಕೇಳಿದಾಗ ತುಂಬಾನೇ ಇಷ್ಟ ಆಗತ್ತೆ. ಮಳೆ ಬಂದಾಗ ಇಳೆ ನಾಚುವಂತೆ, ಮಳೆ ಬಂದಾಗ ಭೂಮಿಗೆ ಎಷ್ಟು ಖುಷಿಯಾಗತ್ತೋ ಆ ರೀತಿಯಲ್ಲಿ ಸಖಿ ತನ್ನ ಸಖನನ್ನು ನೋಡಿದಾಗ ಅವಳಿಗೂ ಕೂಡ ಮನಸ್ಸಿಗೆ ಅಷ್ಟೇ ಖುಷಿ ಆಗತ್ತೆ ಅನ್ನುವಂತಹ ಒಂದು ಯೋಚನೆಯಲ್ಲಿ ತುಂಬ ಚೆನ್ನಾಗಿ ಗೀತೆಯನ್ನು ಬರೆದಿದ್ದಾರೆ ಸರಸ್ವತಿ ಟಿ ಎನ್ ಮೇಡಮ್ ಅವರು. ಸಖಿ ತನ್ನ ಸಖನನ್ನು ಕುರಿತು ಯಾವೆಲ್ಲ ರೀತಿಯಲ್ಲಿ ಪ್ರೀತಿಯನ್ನು ವ್ಯಕ್ತಪಡಿಸ್ಬೋದೋ ಆ ಎಲ್ಲ ರೀತಿಯಿಂದಲೂ ಪ್ರೀತಿಯನ್ನು ತುಂಬ ಚೆನ್ನಾಗಿ ಗೀತೆಗಳ ಮೂಲಕ ವ್ಯಕ್ತಪಡಿಸಿದ್ದಾರೆ. ಸೊ ನಾನು ಆಗಲೇ ಹೇಳಿದಾಗೆ ಸ್ನೇಹಿತರೆ, ಮಾತಲ್ಲಿ ಹೇಳದೇ ಇರುವಂಥದ್ದನ್ನು ಗೀತೆಗಳಲ್ಲಿ ವ್ಯಕ್ತಪಡಿಸಬಹುದು ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಆಗತ್ತೆ ಈ ಗೀತೆ ಅಲ್ವಾ. ಈ ರೀತಿಯಲ್ಲಿ ಮತ್ತಷ್ಟು ಗೀತೆಗಳನ್ನು ರಚನೆ ಮಾಡಿದ್ದಾರೆ ಸರಸ್ವತಿ ಟಿ ಎನ್ ಮೇಡಮ್ ಅವರು. ಆ ಎಲ್ಲ ಗೀತೆಗಳನ್ನು ಕೇಳೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಸರ್ವೇಷಾಂ ನಮಸ್ಕಾರಾಹ,
2: ಅಹಂ ಅದಿತಿ MS,
3: ಅಹಂ ಶ್ರೀವಿದ್ಯಾ MG,
4: ಅಹಂ ಪದ್ಮಿನಿ ದಿವಾಕರ್,
1: ವಯಂ ಮತ್ತೂರು ಗ್ರಾಮಸ್ಥ.
4: ಕಳೆದ ಸಂಡೇ ಸ್ಪಾಟ್ಲೈಟ್ ಪ್ರೋಗ್ರಾಂನಲ್ಲಿ ಮತ್ತೂರಿನ ಕಾರ್ಯಕ್ರಮವನ್ನ ನೀವೆಲ್ಲ ಕೇಳಿ ಪ್ರೋತ್ಸಾಹಿಸಿದ್ದೀರಾ.
3: ಕೇಳುಗರ ಅಪೇಕ್ಷೆಯ ಮೇರೆಗೆ ಈ ಬಾರಿ ವಿಭಿನ್ನ ಗಾಯಕರೊಂದಿಗೆ ವಿಭಿನ್ನ ಹಾಡುಗಳ ಮೂಲಕ ತಮ್ಮೆಲ್ಲರನ್ನು ರಂಜಿಸಲು ಮತ್ತೆ ಬರುತ್ತಿದ್ದೇವೆ.
2: ಇದೇ ಜುಲೈ 19 ಭಾನುವಾರ ಬೆಳಗ್ಗೆ 11 ಗಂಟೆಗೆ ನಡೆಯುವ ಸಂಡೇ ಸ್ಪಾಟ್ಲೈಟ್ ಪ್ರೋಗ್ರಾಂನಲ್ಲಿ ನಾವು ಮತ್ತೆ ಬರ್ತಿದ್ದೇವೆ.
1: ಕೇಳಿ ಆನಂದಿಸಿ ಪ್ರೋತ್ಸಾಹಿಸಿ.
5: ಈ ಕಾರ್ಯಕ್ರಮವನ್ನು ಜನಾರ್ದನ್ ಪೈ ಅವರು ನಡೆಸಿಕೊಡಲಿದ್ದು, ಅತಿಥಿಗಳೊಂದಿಗೆ ಮಾತನಾಡಲು ನೀವು ಕರೆ ಮಾಡಬೇಕಾದ ಸಂಖ್ಯೆ 9686096279. ಹಾಗಾದರೆ ತಪ್ಪದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಸಂಡೇ ಸ್ಪಾಟ್ಲೈಟ್ ಇದೇ ಜುಲೈ 19 ಬೆಳಗ್ಗೆ 11 ಗಂಟೆಗೆ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ. ನಮ್ಮ ನಗರದ ಅಭಿವೃದ್ಧಿ ನಮ್ಮೆಲ್ಲರ ಜವಾಬ್ದಾರಿ. ನಿಮ್ಮ ಬಡಾವಣೆಯ ರಸ್ತೆಗಳು ಹದಗೆಟ್ಟಿದೆಯೇ? ಕುಡಿಯುವ ನೀರಿನ ಸಮಸ್ಯೆ ಇದೆಯೇ? ಇನ್ನಿತರ ಸಾರ್ವಜನಿಕ ಸೌಲಭ್ಯಗಳ ಕೊರತೆ ನಿಮ್ಮನ್ನ ಕಾಡುತ್ತಿದೆಯೇ? ಹಾಗಾದರೆ ನಿಮ್ಮ ಧ್ವನಿಯನ್ನ ನೇರವಾಗಿ ನಮ್ಮ ಶಾಸಕರಿಗೆ ತಲುಪಿಸಲು ಇಲ್ಲಿದೆ ಒಂದು ಅಪರೂಪದ ಅವಕಾಶ. ನಿಮ್ಮ ರೇಡಿಯೋ ಶಿವಮೊಗ್ಗ 90.8 FM ಪ್ರಸ್ತುತ ಪಡಿಸುತ್ತಿದೆ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಜನಸ್ಪಂದನ 90.8. ಇದೇ ಜುಲೈ 18 ಶನಿವಾರ ಬೆಳಗ್ಗೆ 11 ಗಂಟೆಗೆ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ SN ಚನ್ನಬಸಪ್ಪ ಅವರು ನೇರವಾಗಿ ನಿಮ್ಮ ಕರೆಗಳಿಗೆ ಉತ್ತರಿಸಲಿದ್ದಾರೆ. ನಿಮ್ಮ ಏರಿಯಾದ ಸಮಸ್ಯೆಗಳನ್ನು ಶಾಸಕರ ಗಮನಕ್ಕೆ ತರಲು ಕರೆ ಮಾಡಿ 9686096279. ನೆನಪಿಡಿ, ಜುಲೈ 18 ಶನಿವಾರ ಬೆಳಗ್ಗೆ 11:20 ಫೋನ್ ಲೈನ್ಗಳು ತೆರೆಯಲಿವೆ. ಕೇಳಲು ಮರೆಯದಿರಿ, ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶಿವಮೊಗ್ಗ ಜಿಲ್ಲೆಯ ವಿನೋಬನಗರದ ಸಾಹಿತಿಗಳಾದ ಸರಸ್ವತಿ ಟಿ ಎನ್ ಮೇಡಮ್ ಅವರಿದ್ದಾರೆ. ಈ ದಿನ ಸರಸ್ವತಿ ಟಿ ಎನ್ ಮೇಡಮ್ ಅವರು ಅವರೇ ಬರೆದಂತಹ ಗೀತೆಗಳನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಸುನೋ AI ಮೂಲಕ ಜನರೇಟ್ ಮಾಡಿದರೆ ಅವರು ಬರೆದಂತಹ ಗೀತೆಗಳನ್ನು. ಯಾವ ಜನ್ಮದ ಬಂದವೋ ನಾಕಾಣೆ, ಸಂಗಾತಿ ನೀನಾದೆ ಸಖ ಅನ್ನುವಂತಹ ಸಖಿ ತನ್ನ ಪ್ರೀತಿಯ ಸಖನನ್ನು ನೆನಪು ಮಾಡಿಕೊಳ್ಳುವಂತಹ ಗೀತೆಯ ರಚನೆ ತುಂಬ ಚೆನ್ನಾಗಿತ್ತು. ಈ ರೀತಿಯ ಮತ್ತಷ್ಟು ಗೀತೆಗಳನ್ನು ಕೇಳೋಣ.

ಖಂಡಿತವಾಗ್ಲೂ ಸಂಶಯ ಅನ್ನುವಂಥದ್ದು ಇದ್ದಾಗ ಅದು ಜೀವನದ ಸುಖ ಸಂತೋಷವನ್ನೇ ಮುಳುಗಿಸುತ್ತೆ. ಮುಳುಗಿಸಿದೆ ಜೀವನದ ಸಂಶಯದ ಸುಳಿ ಅನ್ನುವಂತಹ ಗೀತೆಯ ರಚನೆ ತುಂಬ ಚೆನ್ನಾಗಿತ್ತು. ಇದೇ ರೀತಿಯಲ್ಲಿ ಮತ್ತೊಂದು ಗೀತೆಯನ್ನು ಕೇಳೋಣ.

0: ಸ್ನೇಹಿತರೆ ಕೇಳ್ತಾ ಇದ್ದೀರಲ್ವಾ, ಒಂದಕ್ಕಿಂತ ಒಂದು ಗೀತೆಗಳು ಅದ್ಭುತವಾಗಿದ್ದಾವೆ. ಸರಸ್ವತಿ ಟಿ ಎನ್ ಮೇಡಮ್ ಅವರು ತುಂಬಾ ಚೆನ್ನಾಗಿ ಈ ಗೀತೆಗಳನ್ನ ರಚನೆ ಮಾಡಿದ್ದಾರೆ. ನಿಮಗೂ ಕೂಡ ಈ ರೀತಿಯಲ್ಲಿ ಗೀತೆಗಳನ್ನ ರಚನೆ ಮಾಡಬೇಕು ಅಂತ ಆಸೆ ಆಗ್ತಾ ಇದೆಯಾ, ಅಥವಾ ನೀವು ಕೂಡ ಈ ರೀತಿಯಲ್ಲಿ ಗೀತೆಗಳನ್ನ ಬರಿತಾ ಇದ್ದೀರಾ? ಹಾಗಾದ್ರೆ ಮತ್ತೆ ಆಗ್ತಡ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನೀವು ಕೂಡ ನೀವು ಬರೆದಂತಹ ಗೀತೆಗಳನ್ನ ಪ್ರಸ್ತುತಪಡಿಸಬಹುದು. ಅದರೊಟ್ಟಿಗೆ ನೀವು ಓದಿರುವಂತಹ ಪುಸ್ತಕ ಇರ್ಬೋದು, ಹಾಗೆ ನಿಮ್ಮ ನೆಚ್ಚಿನ ಕವಿಯ ಬಗ್ಗೆ ತಿಳಿಸ್ಬೋದು, ಭಾವಗೀತೆಗಳನ್ನು ಹಾಡ್ಬೋದು, ನಿಮ್ಮ ನೆಚ್ಚಿನ ಕಾದಂಬರಿಯ ಪರಿಚಯ ಕೂಡ ಮಾಡಿಕೊಡ್ಬೋದು. ಅದು ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಮಾತ್ರ. ನೀವು ಮಾಡಬೇಕಾಗಿರೋದಿಷ್ಟೇ, 9686096279 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದರೆ ನಾನು ಕೂಡ ನೀವು ತಿಳಿಸಿದಂತಹ ಮಾಹಿತಿಯನ್ನು ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ. ಈ ದಿನ ಸರಸ್ವತಿ ಟಿ ಎನ್ ಮೇಡಮ್ ಅವರು ತುಂಬ ಚೆನ್ನಾಗಿ ಅವರು ಬರೆದಂತಹ ಗೀತೆಗಳನ್ನು ಸುನೋ AI ಮೂಲಕ ಜನರೇಟ್ ಮಾಡಿ ನಮಗೆ ಕೇಳಿಸಿದ್ದಾರೆ. ಸರಸ್ವತಿ ಟಿ ಎನ್ ಮೇಡಮ್, ಈ ರೀತಿಯಲ್ಲಿ ಮತ್ತಷ್ಟು ಗೀತೆಗಳು ನಿಮ್ಮಿಂದ ರಚನೆಯಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ನಿಮಗೆ ಸ್ಪೆಷಲ್ಲಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಸ್ನೇಹಿತರೆ, ಇದಾಗಿತ್ತು ಈ ದಿನದ ವಿಶೇಷ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
1: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
1: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
5: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
6: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೆ ಆಡ್ಲಿಲ್ಲ.
7: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800 30 90 309, ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
10: ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ, ಬೆಳಗಿನ ಸಮಯ 10 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಾಯ್ತು ಆರ್ ಜೆ ಶ್ರೀಧರ್. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತವನ್ನು ತಿಳಿಸ್ತಾ ಇದ್ದೀನಿ. ಸೊ ಹಾಗೆ ನೀವೀಗ ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು, ಹಾಡುಗಳನ್ನು ಹಾಡ್ತಾ ಎಂಜಾಯ್ ಮಾಡಬಹುದು. ಸೊ ಹಾಗೆ ಇವತ್ತು ವೀಕೆಂಡ್ ಕೂಡ ಆಗಿರೋದ್ರಿಂದ ಬರ್ಡೇನ ಆಚರಿಸ್ಕೊಳ್ತಾ ಇರುವಂತಹ ಎಲ್ಲರಿಗೂ ಕೂಡ, ಹಾಗೆ ಆನಿವರ್ಸರಿನ ಆಚರಿಸ್ಕೊಳ್ತಾ ಇರುವಂಥವರಿಗೆ ಎಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ವಿಶಸ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ. ಆ್ಯಂಡ್ ಹಾಗೆ ನೀವು ಕೂಡ ಯಾರಿಗಾದರೂ ಬರ್ಡೇ ವಿಶಸ್ನ ಅಥವಾ ಆನಿವರ್ಸರಿ ವಿಶಸ್ನ ತಿಳಿಸ್ಬೇಕು ಅಂತಂದರೆ ಖಂಡಿತವಾಗ್ಲೂ ಕರೆ ಮಾಡಿ ಅಥವಾ ಮೆಸೇಜ್ನ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡ್ತಾ ಅವರಿಗೂ ಕೂಡ ವಿಶ್ನ ಮಾಡಿ ಹಾಗೆ ಸೂಪರ್ ಹಿಟ್ ಸಾಂಗ್ಸ್ಗಳನ್ನ ಕೂಡ ಹಾಡ್ಬೋದು. ಸೊ ಹಾಗಿದ್ರೆ ಇವತ್ತಿನ ವಿಷಯ ಏನಪ್ಪ ಅಂತ ಕೇಳ್ತಾ ಇದ್ರಾ, ಇವತ್ತು ಮಿನುಗುತ್ತಾರೆ ಕಲ್ಪನಾ ಅವರ ಹುಟ್ಟುಹಬ್ಬ ಕೂಡ ಇದೆ. ಸೊ ಅವರಿಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ, ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಿನುಗುತ್ತಾರೆ ಕಲ್ಪನಾ ಅವರ ಹಾಡುಗಳನ್ನ ಹಾಡಬಹುದು. ಸೊ ಅವರನ್ನ ಸ್ಮರಿಸ್ಕೊಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ನಟಿಸಿರುವಂತಹ ಸಿನಿಮಾಗಳು, ನಿಮಗೆ ಯಾವ ತುಂಬ ಇಷ್ಟ ಆಗುತ್ತೆ ಆ ಸಿನಿಮಾದ ಹಾಡಿಂದ ಹಾಡನ್ನು ಕೂಡ ಹಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ನೀವು ಕರೆ ಮಾಡಬೇಕಿರುವಂತಹ ಸಂಖ್ಯೆ 9686279687 9602979, ಈ ಸಂಖ್ಯೆಗೆ ಕರೆ ಮಾಡಿ ನಮ್ಮ ಜೊತೆಯಲ್ಲಿ ಮಾತಾಡ್ತಾ ನೀವು ಕೂಡ ಹಾಡಿ ಎಂಜಾಯ್ ಮಾಡಿ. ಸೊ ಫಸ್ಟ್ ಯಾರು ಕಾಲ್ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ. ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳೋಣ. ಹಲೋ ಹಲೋ ನಮಸ್ತೆ.
11: ನಮಸ್ತೆ, ಗುಡ್ ಮಾರ್ನಿಂಗ್
10: ಮೀನಾ ಅವರು. ಹೇಗಿದ್ದೀರಾ ಮೀನಾ ಅವರೇ?
11: ಚೆನ್ನಾಗಿದ್ದೀವಿ.
10: ಓಕೆ, ಏನು ಟಿಫನ್ ಮಾಡಿದ್ರಿ ಇವತ್ತು?
11: ಟಿಫನ್ ಮಂಡಕ್ಕಿ ಒಗ್ಗರಣೆ.
10: ಓಕೆ ಓಕೆ. ಸೊ ಮೀನಾ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಿನುಗುತ್ತಾರೆ ಕಲ್ಪನಾ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಹಾಡುಗಳನ್ನ ಹಾಡಬೇಕು.
11: ನನಗೆ ಸರಿ ಸಾಟಿ ಇಲ್ಲ ಬಿಡಿ ಅಲ್ವಾ. ಹಲೋ.
10: ಹೇಳಿ ಹೇಳಿ.
11: ಕಲ್ಪನಾ ಅವರು ಅಂದ್ರೆ ನಮಗೂ ತುಂಬಾ ಇಷ್ಟ. ಅವ್ರ ನಟನೆ ಎಲ್ಲ ತುಂಬಾ ಒಳ್ಳೆ ಒಳ್ಳೆ ಫಿಲ್ಮ್ ಗಳನ್ನ ಕೊಟ್ಟಿದ್ದಾರೆ. ಅವ್ರದೊಂದು ಹಾಡು ಹೇಳಕ್ ಬಯಸ್ತೀನಿ.
12: ಗಗನವೆಲ್ಲೋ ಭೂಮಿಯೋ ಎಲ್ಲೋ ಒಂದೂವರಿಯೇನ, ಎನಗೆ ನೀಡಿದ ವಚನವ ಕೇಳಿ ತೀಲಿ ತೀಲಿ ಓದಿನ. ನೂತನ ಜಗ

0: ಹರುಷದಿ ಕುಣಿ ಕುಣಿದಾಡಿತು, ಗಗನವು ಇಲ್ಲೋ ಭೂಮಿಯು ಇಲ್ಲೋ ಒಂದೂರಿಯೇನ. ಓಕೆ
1: ಸರ್. ಓಕೆ, ತುಂಬಾ ಚೆನ್ನಾಗಿರುವಂತಹ ಹಾಡನ್ನ ಹಾಡಿದ್ರಿ, ಥ್ಯಾಂಕ್ ಯು. ಓಕೆ, ಮೀನಾ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿರುವಂತಹ ಹಾಡನ್ನ ಹಾಡ್ತಾ ಎಂಜಾಯ್ ಮಾಡಿದ್ರು. ಸೊ ಹಾಗೆ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ನೋಡ್ತೀವಿ ಅಂತಂದ್ರೆ, ಕೆಲವೇ ಕೆಲವು ನಟಿಯರು ತಮ್ಮ ಅದ್ಭುತ ಅಭಿನಯದಿಂದ ಯಾವತ್ತಿಗೂ ಕೂಡ ಜೀವಂತವಾಗಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಅಂತಹ ಅಪರೂಪದ ಕಲಾವಿದೆಯರಲ್ಲಿ ಮೊದಲನೇ ಸಾಲಿಗೆ ಬರುವಂಥವರು ಮಿನುಗುತ್ತಾರೆ ಕಲ್ಪನಾ ಅವರು. ಸೊ ಹಾಗಾಗಿ ಇವತ್ತು ಅವರ ಹಾಡುಗಳನ್ನು ಹಾಡ್ತಾ, ಹಾಗೆ ಅವರ ಸಿನಿಮಾ ಪಯಣ ಹೇಗಿತ್ತು ಮತ್ತು ಅವರ ಸಾಧನೆಗಳೇನು ಇದೆಲ್ಲದರ ಬಗ್ಗೆ ಮಾತಾಡ್ತಾ ಹೋಗೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಅವರ ಯಾವ ಸಿನಿಮಾ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ಆ ಸಿನಿಮಾದಿಂದ ಆ ಹಾಡನ್ನು ಕೂಡ ಹಾಡಿ ಅಂತ ಹೇಳ್ತಾ, ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
2: ನಮಸ್ತೆ ಸರ್.
1: ನಮಸ್ತೆ ಸೌಮ್ಯ ಅವರು, ಹೇಗಿದ್ದೀರಾ?
2: ಆರಾಮಿದ್ದೀರಿ ಸರ್? ತಾವು ಆರಾಮಿದ್ದೀರಿ?
1: ಹ್ಮ್, ನಾವು ಆರಾಮಾಗಿದ್ವಿ.
2: ನಾನು ಒಂದ್ ಹಾಡ ಹೇಳ್ತೇನ್ರಿ.
1: ಓಕೆ, ಹಾಡಿ.
2: ನೀ ನಡೆವ ದಾರಿಯಲ್ಲಿ ನಗೆ ಹೂ ಬಾಡದಿರಲಿ, ಬದುಕೆಂಬ ಬುತ್ತಿಯಲ್ಲಿ ಶೈಪಾಲು ನಿನಗಿರಲಿ, ಕೈಯೆಲ್ಲ ನನಗಿರಲಿ. ಓಕೆ ಸರ್.
1: ಓಕೆ ಸೌಮ್ಯ ಅವರೇ, ಯಾವ ಸಿನಿಮಾ ನಿಮಗೆ ಇಷ್ಟ ಆಗುತ್ತೆ ಕಲ್ಪನಾ ಅವ್ರದ್ದು?
2: ಸರ್, ತುಂಬಾ ಚೆನ್ನಾಗಿ ಮಾಡಿದಂತದ್ದು ಎರಡು ಕನಸುಗಳು. ಮತ್ತೆ ಇದು ಬಂಗಾರ ಹೂನು ಕೂಡ ಚೆನ್ನಾಗ್ಯದ. ಆದ್ರೂ ಎರಡು ಕನಸು ತುಂಬಾ ಅಂದ್ರೆ ನೋಡುವಂತ ಸಿನಿಮಾ ಮಾಡಿದ್ದವರು, ಕನಸಿನೊಳಗೆ ತೇಲಾಡ್ತಿರ್ತಾರು, ಹಾಗಾಗಿ ಎರಡು ಕನಸು ಅಂತ ಹೆಸರು ಇಟ್ಟಿರ್ಬಹುದು ಅಂತ ಅನ್ಕೋತೀನಿ.
1: ಓಕೆ, ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ಹಾಡಿದ್ರಿ.
2: ಓಕೆ ಸರ್, ನಮಸ್ಕಾರ.
1: ನಮಸ್ತೆ. ಸೌಮ್ಯ ಅವರು ಕರೆ ಮಾಡಿದ್ರು ವಿಜಯಪುರದಿಂದ, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡಿನ ಹಾಡಿದ್ರು. ಸೊ ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಹಾಗೆ ಅವ್ರ ಜೊತೆ ಕೂಡ ಮಾತಾಡೋಣ. ನೀವು ಕೂಡ ಕರೆ ಮಾಡಿ ಮಿನುಗುತ್ತಾರೆ ಕಲ್ಪನಾ ಅವರ ಹಾಡುಗಳನ್ನ ಹಾಡ್ತಾ ಎಂಜಾಯ್ ಮಾಡಬಹುದು. ಹಾಗೆ ಅವರು ನಟಿಸಿರುವಂತಹ ಸಿನಿಮಾಗಳಲ್ಲಿ ನಿಮಗೆ ತುಂಬಾ ಇಷ್ಟವಾದಂತಹ ಸಿನಿಮಾ ಯಾವುದು ಮತ್ತೆ ಯಾಕೆ ಅನ್ನೋದ್ರ ಬಗ್ಗೆ ಕೂಡ ಹೇಳಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
3: ಹಲೋ ಹಲೋ, ನಮಸ್ಕಾರ ಸಿದ್ದು ಸರ್.
1: ನಮಸ್ತೆ ಮೀನಾ ಅವರು.
3: ಹೌದು ಸರ್.
1: ಹೇಗಿದ್ದೀರಾ ಮೀನಾ ಅವರೇ?
3: ಹಾ, ಚೆನ್ನಾಗಿದ್ದೀಪ್ಪ. ನಮ್ದು ತಿಂಡಿ ಇವತ್ತು ಮಂಡಕ್ಕಿ ಉಸಳಿ ಮಾಡಿದ್ದೆ.
1: ಸೂಪರ್ ಅಲ್ಲ, ಬಣ್ಣಗಿಣ್ಣ ಮಾಡ್ಬೇಕಿದೆ ಹಂಗೇನೆ.
3: ಇಲ್ಲ, ಮಾಡಿದೀವಿ ಮೆಣಸಿನ್ಕಾಯಿ.
1: ಹೌದಾ? ಅದನ್ನ ಮಿಸ್ ಮಾಡ್ಬಿಟ್ರಲ್ಲ ಅಂತ. ಓಕೆ ಓಕೆ. ಸೊ ಮೀನಾ ಅವರೇ, ಇವತ್ತು ಕಲ್ಪನಾ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಹಾಡುಗಳನ್ನ ಹಾಡ್ಬೇಕು, ಅವರಿಗೆ ಅವರ ಯಾವ ಸಿನಿಮಾ ನಿಮಗೆ ತುಂಬಾ ಇಷ್ಟ ಆಗುತ್ತೆ?
3: ಅವರ ನನ್ಗೆ ಎಲ್ಲಾ ಚಿತ್ರಗಳನ್ನು ತುಂಬಾ ಇಷ್ಟ. ಅದರಲ್ಲೂ ಶರಪಂಜರ್ ಚಿತ್ರ ಅಂತೂ ಇನ್ನೂ ಮನೋಜ್ಞವಾದಂತ ಚಿತ್ರ ಅಂತ ಹೇಳ್ಬೋದು. ಈಗ ನಾನು ಅದೇ ಶರಪಂಜರ್ದ ಒಂದು ಹಾಡು ಹಾಕ್ತಾ ಇದ್ದೀನಿ.

0: ಧನ್ಯವಾದ ಸರ್.
1: ಓಕೆ, ಧನ್ಯವಾದಗಳು, ಚೆನ್ನಾಗಿರುವಂತಹ ಹಾಡನ್ನ ಹಾಡಿದ್ರಿ. ಥ್ಯಾಂಕ್ ಯು.
0: ಓಕೆ, ಥ್ಯಾಂಕ್ ಯು.
1: ಓಕೆ, ವೀನವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಶರಪಂಜರ ಸಿನಿಮಾದ ಒಂದು ಹಾಡನ್ನು ಹಾಡಿದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಿನುಗುತ್ತಾರೆ ಕಲ್ಪನಾ ಅವರ ಹಾಡುಗಳನ್ನ ಹಾಡಬಹುದು. ಅವರ ಸಿನಿಮಾಗಳನ್ನಂತೂ ನೋಡಿರ್ತೀರಾ, ಅವರ ಅಭಿನಯ ಎಷ್ಟು ಚೆನ್ನಾಗಿರುತ್ತೆ. ಹಾಗೆ ಅವರು ಎಲ್ಲ ಒಂದು ಫೀಲಿಂಗ್ನ ಕೂಡ ತುಂಬ ಚೆನ್ನಾಗಿ ಸಿನಿಮಾಗಳಲ್ಲಿ ತೋರಿಸಿರೋದನ್ನ ನೋಡಬಹುದು ನೀವು. ಸೊ ಹಾಗೀಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
2: ನಮಸ್ತೆ ಸರ್, ನಾನು ಹಾಸನ್ನಿಂದ ಬಸವೇಶ್ವರ ನಗರದಿಂದ ಪ್ರೇಮ.
1: ಪ್ರೇಮ ಅವರು ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ ಸರ್.
1: ಹೇಗಿದೆ ಮೇಡಮ್ ಹಾಸನ?
2: ಸ್ವಲ್ಪ ಮೋಡ ಸರ್, ಇವತ್ತು ಮಳೆ ಏನ್ ಬಂದಿಲ್ಲ ಸರ್, ಸ್ವಲ್ಪ ಮೋಡ ತರ ಇದೆ ಸರ್, ಇವತ್ತು ಬಿಸಿಲು ಕಡಿಮೆ ಆಗಿ ಮೋಡ ಇದೆ.
1: ಓಕೆ, ಸೊ ಪ್ರೇಮ ಅವರೇ
2: ಹೇಳಿ,
1: ಕಲ್ಪನಾ ಅವರ ಯಾವ ಸಿನಿಮಾ ನಿಮಗೆ ತುಂಬಾ ಇಷ್ಟ ಆಗುತ್ತೆ?
2: ನನಗೆ ಇದು ಎರಡು ಕನಸು ಇಷ್ಟ ಸರ್, ಅದು ಒಂದು ಎರಡು ಸಲ ನೋಡಿದೀನಿ. ಎಲ್ಲಾನು ಇಷ್ಟನೇ ಸರ್, ಅದ್ರಲ್ಲಿ ಒಂಥರ ವಿಶೇಷವಾಗಿದೆ ಸರ್ ಅದು.
1: ಓಕೆ, ಯಾವ ಸಾಂಗ್ನ ಹಾಡ್ತೀರಾ ಮೇಡಮ್ ಅವ್ರದ್ದು?
2: ನಾನು ಬಿಳಿಗಿರಿ ರಂಗಯ್ಯ ಹಾಡ್ತೀನಿ ಸರ್. ಬಿಳಿಗಿರಿ ರಂಗಯ್ಯ ನೀನೇ ಹೇಳಯ್ಯ ಶ್ರೀರಂಗನಾಯ.

0: ಇಷ್ಟ ಆಗಿದೆ ಸರ್.
1: ಹಳೆ ಥ್ಯಾಂಕ್ ಯು ಪ್ರೇಮ ಅವರೇ ಕರೆ ಮಾಡೋದಕ್ಕೆ. ಸೊ ಪ್ರೇಮ ಅವರು ಕರೆ ಮಾಡಿದ್ರು, ಹಾಸನಿಂದ ಅವರು ಕೂಡ ಕರೆ ಮಾಡಿ ಹಾಡನ್ನ ಹಾಡ್ತಾ ಇದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕಲ್ಪನಾ ಅವರ ಹಾಡುಗಳನ್ನ ಹಾಡಬಹುದು. ಸೊ ಅವರ ಹಲವಾರು ಸಿನಿಮಾಗಳಿದವೆ, ಆ ಹಲವಾರು ಸಿನಿಮಾಗಳಲ್ಲಿ ಸೂಪರ್ ಹಿಟ್ ಸಾಂಗ್ಸ್ಗಳನ್ನ ನೀವು ಕೂಡ ಕೇಳಿರ್ತೀರ, ಆ್ಯಂಡ್ ಅಂತಹ ಹಾಡುಗಳನ್ನ ಹಾಡಿ ಅಂತ ಹೇಳ್ತಾ ನಾವು ಕಲ್ಪನಾ ಅವರ ಬಾಲ್ಯವನ್ನು ಮತ್ತು ಅವರ ಎಜುಕೇಷನ್ನ ನೋಡ್ತೀವಿ ಅಂತಂದರೆ, ಸೊ ಅವರ ಮೂಲ ಹೆಸರು ಶರತ್ ಲತಾ ಆಗಿರುತ್ತೆ. 18 ಜುಲೈ 1943 ಇವರ ಜನನ ಆಗುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯವರು, ಕರ್ನಾಟಕದವರು ಅನ್ನೋದಕ್ಕೆ ನಮಗೆ ಹೆಮ್ಮೆ ಅಂತಲೇ ಹೇಳ್ಬೋದು. ಬಾಲ್ಯದಿಂದಲೇ ನೃತ್ಯ ಮತ್ತು ಕಲೆಯ ಬಗ್ಗೆ ಅಪಾರ ಆಸಕ್ತಿಯನ್ನು ಹೊಂದಿರ್ತಾರೆ. ಶಾಲಾ ಶಿಕ್ಷಣದ ನಂತರ ಕುಟುಂಬದ ಪರಿಸ್ಥಿತಿಯಿಂದ ಸಿನಿಮಾ ಕ್ಷೇತ್ರಕ್ಕೆ ಹೆಜ್ಜೆಯನ್ನು ಇಡ್ತಾರೆ. ಹಾಗೆ ಭರತನಾಟ್ಯ ಸೇರಿದಂತೆ ನೃತ್ಯದಲ್ಲಿ ತರಬೇತಿಯನ್ನು ಕೂಡ ಪಡ್ಕೊಂಡಿರ್ತಾರೆ. ಆ್ಯಂಡ್ ಅವರ ಸಿನಿಮಾ ಪಯಣವನ್ನು ಕೂಡ ನಾವು ನೋಡ್ತೀವಿ ಅಂತಂದರೆ, ಸುಮಾರು 1963 ಚಿತ್ರರಂಗವನ್ನು ಪ್ರವೇಶ ಮಾಡ್ತಾರೆ. ಆರಂಭದಲ್ಲಿ ಸಣ್ಣ ಸಣ್ಣ ಪಾತ್ರಗಳಲ್ಲಿ ಅಭಿನಯಿಸ್ತಾ ನಂತರ ನಾಯಕಿಯಾಗಿ ವೇಗವಾಗಿ ಬೆಳೀತಾರೆ ಅಂತಲೇ ಹೇಳ್ಬೋದು. ಸೊ ನೀವು ಕೂಡ ಕಲ್ಪನಾ ಅವರ ಸಿನಿಮಾಗಳನ್ನು ನೋಡಿದಿರ ಅಂತಂದರೆ ಅವರ ಸಿನಿಮಾದ ಹಾಡುಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಡ್ಬೋದು. ಹಾಗೆ ಅವರು ನಟಿಸಿರುವಂತಹ ಸಿನಿಮಾಗಳಲ್ಲಿ ನಿಮಗೆ ತುಂಬಾ ಇಷ್ಟವಾದಂತಹ ಸಿನಿಮಾ ಯಾವುದನ್ನೋದ್ರ ಬಗ್ಗೆ ಕೂಡ ಹೇಳ್ಬೋದು. ಸೊ ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
2: ಸರ್, ಗುಡ್ ಮಾರ್ನಿಂಗ್.
1: ವೆರಿ ಗುಡ್ ಮಾರ್ನಿಂಗ್. ಯಾರಿದು?
2: ನಮ್ಮ ಹೆಸರು ಚಂದ್ರಶೇಖರ್ ಅಂತೇಳಿ.
1: ಚಂದ್ರಶೇಖರ್ ಅವರು ಎಲ್ಲಿ?
2: ಶಿವಮೊಗ್ಗ, ಕೃಷಿನಗರದಿಂದ.
1: ಓಕೆ. ಸೊ ಚಂದ್ರಶೇಖರ್ ಅವರೇ, ಏನ್ ಮಾಡ್ಕೊಂಡಿರೋದು ನೀವು?
2: ಸರ್, ನಾನು ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತೀನಿ ಸರ್.
1: ಓಕೆ ಓಕೆ. ಸೊ ಸರ್, ಕಲ್ಪನಾ ಅವರ ಸಿನಿಮಾಗಳನ್ನ ನೋಡಿದ್ರ ನೀವು?
2: ಹಾ ಸರ್, ನೋಡಿದೀನಿ ಸರ್.
1: ಓಕೆ, ಯಾವ ಸಿನಿಮಾ ನಿಮಗೆ ತುಂಬಾ ಇಷ್ಟ ಆಗುತ್ತೆ?
2: ಬಯಲುದಾರಿ ಸರ್.
1: ಬಯಲುದಾರಿ. ಓಕೆ.
2: ಹಾ ಸರ್.
1: ಸೊ ನಿಮ್ಮ ಫೇವರೇಟ್ ಸಾಂಗ್ ನ ಹೇಳಿ ಸರ್, ಕಲ್ಪನಾ ಅವರು ನಟಿಸಿದ ಸಾಂಗ್.
2: ಓಕೆ ಓಕೆ ಸರ್.
1: ಓಕೆ.
2: ಬಾನಲ್ಲು ನೀನೇ, ಭೂಮಿಯಲ್ಲು ನೀನೇ, ಎಲ್ಲೆಲ್ಲೂ ನೀನೇ, ನನ್ನಲ್ಲೂ ನೀನೇ, ಹೂವಲ್ಲೂ ನೀನೇ, ನಗುವಲ್ಲೂ ನೀನೇ. ಓಕೆ
1: ಓಕೆ. ಥ್ಯಾಂಕ್ ಯು.
2: ಓಕೆ.
1: ಚಂದ್ರಶೇಖರ್ ಅವರು ಕರೆ ಮಾಡಿದ್ರು ಶಿವಮೊಗ್ಗದಿಂದ, ಅವರು ಕೂಡ ಕರೆ ಮಾಡಿ ಕಲ್ಪನಾ ಅವರ ಹಾಡನ್ನ ಹಾಡಿದ್ರು. ಸೊ ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಏನೊಬ್ರು ಕಾಲರ್ ಕೂಡ ಇದಾರೆ, ಬನ್ನಿ ಅವ್ರ ಜೊತೆ ಕೂಡ ಮಾತಾಡೋಣ. ಹಾಗೆಯೇ ಕಲ್ಪನಾ ಅವರ ಅಭಿನಯವನ್ನು ನಾವು ನೋಡ್ತೀವಿ ಅಂತ ಅಂದರೆ, ಸೊ ಅವರು ಭಾವನಾತ್ಮಕ ಪಾತ್ರಗಳಲ್ಲಿ ಹಾಗೆ ಹೆಚ್ಚು ಕಣ್ಣು ಸನ್ನೆನಲ್ಲಿ ಮಾಡುವಂತಹ ಅಭಿನಯ ತುಂಬಾ ಚೆನ್ನಾಗಿರುತ್ತೆ ಅವರ ನಟನೆಯಲ್ಲಿ. ಹಾಗೆ ಸಂಭಾಷಣೆ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಮತ್ತು ದುಃಖದ ಪಾತ್ರಗಳಲ್ಲಿ ನಾವು ನೋಡ್ತೀವಿ ಅಂತಂದರೆ, ಹಲವಾರು ಸಿನಿಮಾಗಳಲ್ಲಿ ಶರಪಂಜರ ಆಗಿರ್ಬೋದು, ಹಾಗೆ ಈ ಬಯಲುದಾರಿ, ಇದರಲ್ಲೆಲ್ಲ ಕೂಡ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಸೊ ಹಾಗೆ ನೀವು ಕೂಡ ಅವರ ಸಿನಿಮಾಗಳನ್ನ ನೋಡಿದಿರಿ ಅಂತಂದರೆ, ಅವರ ಸಿನಿಮಾಗಳಲ್ಲಿ ನಿಮಗೆ ಇಷ್ಟವಾದಂತಹ ಒಂದು ಹಾಡನ್ನು ಕೂಡ ಹಾಡಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ತೆ. ನಮಸ್ತೆ.
3: ನಮಸ್ಕಾರ. ಗುಡ್ ಮಾರ್ನಿಂಗ್. ನಾನು ಬ್ರಹ್ಮಾನಂದ ರಾನಡೆ, ವಿದ್ಯಾನ ಮಗ.
1: ಬ್ರಹ್ಮಾನಂದ ಅವರೇ, ಹೇಗಿದ್ದೀರಾ?
3: ಫೈನ್ ಸರ್. ತಿಂಡಿ ಆಯ್ತಾ ಸರ್?
1: ಆಗಿದೆ. ನಿಮ್ದಾಯ್ತಾ?
3: ನಂದು ಆಯ್ತು ಸರ್. ಇವತ್ತು ನಮ್ದು ಚಿತ್ರಾನ್ನ. ನಿಮ್ದು?
1: ನಮ್ದು ಇವತ್ತು ಚಪಾತಿ.
3: ಸರ್, ಇವತ್ತು ಒಳ್ಳೆ ಟಾಪಿಕ್ ತಂದಿದ್ದೀರಾ. ಮೀನುಗುತ್ತಾರೆ ಕಲ್ಪನಾ ಅವರು, ಅವ್ರದ್ದು ಗೆಜ್ಜೆ ಪೂಜೆ, ಸಾಕ್ಷಾತ್ಕಾರ, ಎರಡು ಕನಸು, ಬಯಲುದಾರಿ, ಈ ಫಿಲಮ್ ಅಲ್ಲೆಲ್ಲ ನೋಡ್ಬಿಟ್ರೆ ಅವ್ರ ಆಕ್ಟಿಂಗ್ ಸೂಪರ್. ಅದ್ರಲ್ಲೂ ಅವ್ರ ಧ್ವನಿ ಇದೆಯಲ್ಲ ಸರ್, ಅದ್ ಯಾವಾಗ್ಲೂ ನೆನ್ಪಿಡ್ತಕ್ಕಂತ ವಿಶೇಷ ಧ್ವನಿ. ನಾನು ಇವತ್ತು ಬಯಲುದಾರಿ 1976 ತೆರೆ ಕಂಡಿದ್ದು, ಅದರಿಂದ ಹಾಡನ್ನ ಹಾಡ್ತಾ ಇದ್ದೀನಿ.

0: ಆಯ್ತು ಸರ್, ಒಂದ್ ನೋಡಿ.
1: ಓಕೆ, ಥ್ಯಾಂಕ್ ಯು, ಚೆನ್ನಾಗಿ ಹಾಡಿದ್ರಿ.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಇದಕ್ಕೆಲ್ಲ ಎಫ್ ಎಂ ಎ ಕಾರಣ.
1: ಓಕೆ ಓಕೆ, ಬ್ರಹ್ಮಾನಂದ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಬಯಲುದಾರಿ ಸಿನಿಮಾದ ಹಾಡನ್ನು ಹಾಡಿದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಹಾಗೆ ಕಲ್ಪನಾ ಅವರ ಸಿನಿಮಾಗಳನ್ನು ನೋಡಿದಿರಿ ಅಂತಂದರೆ ಅವರ ಸಿನಿಮಾಗಳಲ್ಲಿ ನಿಮಗೆ ತುಂಬ ಇಷ್ಟವಾದಂತಹ ಸಿನಿಮಾ ಯಾವುದು, ಆ್ಯಂಡ್ ಆ ಸಿನಿಮಾದಿಂದ ಹಾಡನ್ನು ಕೂಡ ಹಾಡಬಹುದು ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
2: ಹಲೋ
1: ಹಲೋ,
2: ಕಾಲ್ ಕೊಡಪ್ಪ.
1: ಹಲೋ ಹಲೋ
2: ಹಲೋ,
1: ನಮಸ್ತೆ.
2: ನಾನು ಮಾತಾಡ್ದೆ ಕೇಳಿಸ್ಬಿಡ್ತಾ?
1: ಕೇಳಿಸ್ತು ಕೇಳಿಸ್ತು. ಆಶಾ ಪ್ರಕಾಶ್ ಅವರು ಹೇಗಿದ್ದೀರಾ?
2: ನಿಮ್ಮಂತ ಒಂದು ಹಾರೈಕೆ ಅಂದ್ರೆ ತುಂಬಾ ಚೆನ್ನಾಗಿದ್ದೀನಪ್ಪ, ದೇವ್ರ ದಯದಿಂದ.
1: ಓಕೆ, ಸೊ ಆಶಾ ಪ್ರಕಾಶ್ ಅವರೇ, ಕಲ್ಪನಾ ಅವರ ಯಾವ ಸಿನಿಮಾ ನಿಮಗೆ ತುಂಬಾ ಇಷ್ಟ ಆಗುತ್ತೆ?
2: ಕಲ್ಪನಾ ಅಂದ್ರೆ ಎಲ್ಲಾ ಹಾಡು ಇಷ್ಟ, ಎಲ್ಲಾ ಪಿಕ್ಚರು ಇಷ್ಟ.
1: ಹೇಳಿ ಮತ್ತೆ ಅವರ ಸಿನಿಮಾದ ಒಂದು ಹಾಡನ್ನ.
2: ಹಲೋ,
1: ಅವರ ಸಿನಿಮಾದ ಹಾಡನ್ನ ಹಾಡಿ.
2: ಹಲೋ
1: ಹಲೋ,
2: ಯಾವ ಹಾಡೇನಪ್ಪ?
1: ಅವ್ರ ಸಿನಿಮಾದ ನಿಮಗೆ ಇಷ್ಟವಾದಂತಹ ಹಾಡನ್ನ ಹಾಡಿ.
2: ಇಲ್ಲ.

0: ಕಣ್ಣ ಕಾಂತಿ ದೀವಿಗೆ ಮನದ ಗುಡಿಯ ದೇವಗೆ.
1: ಇದು
0: ಓಕೆ ಮಿಟ ಪಿಕ್ಚರ್.
1: ಹಾ ಹಾ ಓಕೆ ಓಕೆ, ಚೆನ್ನಾಗಿ ಹಾಡಿದ್ರಿ, ಥ್ಯಾಂಕ್ ಯು. ಓಕೆ, ಆಶಾ ಪ್ರಕಾಶ್ ಅವರು ಕರೆ ಮಾಡಿದರು, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡನ್ನ ಹಾಡಿದ್ರು. ಸೊ ಹಾಗೀಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
2: ಹಲೋ, ನಮಸ್ತೆ ಸರ್. ಶುಭೋದಯ.
1: ನಮಸ್ತೆ ಶುಭೋದಯ. ಉಮಾ ಅವರು ಹೇಗಿದ್ದೀರಾ?
2: ಆರಾಮಿದ್ದೀವಿ ಸರ್, ನೀವು?
1: ನಾವು ಆರಾಮಾಗಿದ್ದೀವಿ. ಹಾ ಆಗಿದೆ. ಇವತ್ತು ಮಿನುಗುತ್ತಾರೆ ಕಲ್ಪನಾ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಹಾಡುಗಳನ್ನ ಹಾಡಬೇಕು ಮೇಡಮ್.
2: ಹ್ಞೂ ಸರ್, ಒಂದು ತಗೊಂಡಿದ್ದೀನಿ ಸರ್.
1: ಓಕೆ,

0: ಕೇಳಿದೆ ಮಧುಮಾಸ ಚಂದ್ರಮ ನೈದಿಲೆಗೆ ಸಂಭ್ರಮ. ಥ್ಯಾಂಕ್ ಯು ಸರ್.
1: ಓಕೆ, ಥ್ಯಾಂಕ್ ಯು ಉಮಾ ಅವರೇ, ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಥ್ಯಾಂಕ್ ಯು
0: ಸರ್. ಥ್ಯಾಂಕ್ ಯು.
1: ಓಕೆ, ಉಮಾ ಅವರು ಕರೆ ಮಾಡಿದ್ರು ಶಿವಮೊಗ್ಗದಿಂದ, ಅವರು ಕೂಡ

ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ಜೆ ಶ್ರೀಧರ್, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಪ್ರಿಯ ವಿದ್ಯುತ್ ಗ್ರಾಹಕರೇ, ಗಮನಿಸಿ, ಇದು ಮೆಸ್ಕಾಂ ಪ್ರಕಟಣೆ. ಗೃಹ ಜ್ಯೋತಿಯ ಅರ್ಹ ಫಲಾನುಭವಿಗಳನ್ನ ಗುರುತಿಸಿ ಪರಿಶೀಲಿಸಿ ಸೌಲಭ್ಯವನ್ನು ಮುಂದುವರಿಸಲು ಮೆಸ್ಕಾಂನ ಮೀಟರ್ ರೀಡರ್ಗಳು ಖುದ್ದಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಅಗತ್ಯ ದಾಖಲೆಯನ್ನು ಪಡೆದು ಅಲ್ಲಿಯೇ ನಿಮ್ಮ ಅರ್ಜಿಯನ್ನು ತುಂಬಲು ಸಹಕರಿಸಲಿದ್ದಾರೆ. ಈ ನಿಟ್ಟಿನಲ್ಲಿ ನಿಮ್ಮ ಸಹಕಾರ ಅತ್ಯಗತ್ಯ. ಗೃಹ ಜ್ಯೋತಿ ಸೌಲಭ್ಯ ಮುಂದುವರಿಸಲು ಬೇಕಾದ ದಾಖಲಾತಿಗಳ ಪಟ್ಟಿ ಹೀಗಿದೆ: ಆಧಾರ್ ಕಾರ್ಡ್, ವೋಟರ್ ಐಡಿ, ರೇಷನ್ ಕಾರ್ಡ್, ಪಾನ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ನ ಫೋಟೋ, ಜಾತಿ ಪ್ರಮಾಣ ಪತ್ರ. ಬಾಡಿಗೆದಾರರಾಗಿದ್ದಲ್ಲಿ ರೆಂಟಲ್ ಅಗ್ರಿಮೆಂಟ್ ಅನ್ನ ಕಡ್ಡಾಯವಾಗಿ ನೀಡಬೇಕಾಗುತ್ತದೆ. ಸಮೀಕ್ಷೆಯ ದಿನದಂದು ಗೃಹ ಜ್ಯೋತಿ ಫಲಾನುಭವಿಗಳು ಕಡ್ಡಾಯವಾಗಿ ತಮ್ಮ ಮನೆಯಲ್ಲಿ ಹಾಜರಿದ್ದು ಅಗತ್ಯ ದಾಖಲೆಗಳನ್ನ ಹಾಗೂ ಮಾಹಿತಿಯನ್ನ ಮೆಸ್ಕಾಂ ಸಿಬ್ಬಂದಿಗೆ ನೀಡಿ ಸಮೀಕ್ಷೆಗೆ ಸಹಕರಿಸಬೇಕಾಗಿ ಕೋರಲಾಗಿದೆ. ಈ ಪರಿಶೀಲನಾ ಪ್ರಕ್ರಿಯೆಗೆ ಮೆಸ್ಕಾಂ ಗ್ರಾಹಕರು ದಯವಿಟ್ಟು ಸ್ಪಂದಿಸಿ ಈ ಕಾರ್ಯವನ್ನ ಯಶಸ್ವಿಗೊಳಿಸಲು ಸಹಕರಿಸಬೇಕಾಗಿ ವಿನಂತಿಸಲಾಗಿದೆ. ಇದು ಮೆಸ್ಕಾಂ ಪ್ರಕಟಣೆ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ
4: ರಾಮು? ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
3: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
4: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್

0: ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತದೆ ಕಣೋ.
1: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
0: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇರೋದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನಾನು ಆರ್ಜೆ ಶ್ರೀಧರ್. ಇದು ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಿನುಗುತ್ತಾರೆ ಕಲ್ಪನಾ ಅವರ ಹಾಡುಗಳನ್ನು ಹಾಡ್ತಾ ಎಂಜಾಯ್ ಮಾಡಬಹುದು. ಆ್ಯಂಡ್ ನೀವು ಕೂಡ ಕಲ್ಪನಾ ಅವರ ಸಿನಿಮಾಗಳನ್ನು ನೋಡಿದಿರಾ ಅಂತಂದರೆ, ಅವರ ಸಿನಿಮಾಗಳನ್ನು ಎಂಜಾಯ್ ಮಾಡಿದಿರಾ ಅಂತಂದರೆ, ಸೊ ಅವರ ಅಭಿನಯದ ಬಗ್ಗೆ ನೀವು ಕೂಡ ಹೇಳ್ಬೋದು. ಹಾಗೆ ಅವರು ನಟಿಸಿರುವಂತಹ ಸಿನಿಮಾದ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಕೂಡ ಹಾಡ್ಬೋದು. ಆ್ಯಂಡ್ ಹಾಗೆ ಇವತ್ತು ಇನ್ನೊಂದು ಸ್ಪೆಷಲ್ ಆಗಿರುವಂತಹ ವಿಷಯವನ್ನು ಹೇಳಬೇಕು ಅಂತಂದರೆ, ಈಗ ನಮಗೆಲ್ಲರಿಗೂ ಕೂಡ ನಮ್ಮ ನಗರದ ಅಭಿವೃದ್ಧಿ ನಮ್ಮೆಲ್ಲರ ಜವಾಬ್ದಾರಿ ಅನ್ನೋದು ಗೊತ್ತೇ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಏರಿಯಾದಲ್ಲಿ, ಅಂದರೆ ಶಿವಮೊಗ್ಗದಲ್ಲಿರುವಂತಹ ನಿಮ್ಮ ಏರಿಯಾದಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಅಥವಾ ಸಾರ್ವಜನಿಕ ಸೌಲಭ್ಯಗಳ ಬಗ್ಗೆ ಏನಾದರೂ ನೀವು ಹೇಳಬೇಕು ಅಂತಂದರೆ, ಮಾತಾಡಬೇಕು ಅಂತಂದರೆ, ಇವತ್ತು ರೇಡಿಯೋ ಶಿವಮೊಗ್ಗ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಸೊ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಬೆಳಗ್ಗೆ 11 ಗಂಟೆಯಿಂದ ವಿಶೇಷವಾದಂತಹ ಕಾರ್ಯಕ್ರಮ ಬರ್ತಾ ಇದೆ, ನೇರ ಪ್ರಸಾರ. ನಮ್ಮ ಶಿವಮೊಗ್ಗ ನಗರದ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಎಸ್ ಎನ್ ಚನ್ನಬಸಪ್ಪ ಅವರು ನೇರವಾಗಿ ನಿಮ್ಮ ಜೊತೆನಲ್ಲಿ ಮಾತಾಡ್ತಾರೆ. 11:20 ಕಾಲ್ ಮಾಡಿ, ನೀವು 11:20 ಕಾಲ್ಗಳನ್ನು ಸ್ವೀಕಾರ ಮಾಡಲಾಗುತ್ತೆ. ಸೊ ನಿಮ್ಮ ಸುತ್ತಮುತ್ತಲಿರುವಂತಹ ಸಮಸ್ಯೆಗಳಾಗಿರ್ಬೋದು ಅಥವಾ ಏನಾದರೂ ಸೌಲಭ್ಯಗಳ ಅವಶ್ಯಕತೆ ಇದ್ದರೆ ಅದರ ಬಗ್ಗೆ ಇವತ್ತು ನೇರವಾಗಿ ಶಾಸಕರೊಂದಿಗೆ ಮಾತಾಡ್ಬೋದು ಅಂತ ಹೇಳ್ತಾ, ನಮ್ಮ ಸಂಖ್ಯೆಗೆ ಕರೆ ಮಾಡಿ 9686869627279 ಈ ಸಂಖ್ಯೆಗೆ ಕರೆ ಮಾಡಿ ಮಾತಾಡಿ. ಆ್ಯಂಡ್ ಹಾಗೀಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಯಾರು, ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳೋಣ. ಹಲೋ ಹಲೋ ನಮಸ್ತೆ.
4: ನಮಸ್ತೆ ಸರ್, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಸರ್.
3: ಸುಬ್ರಹ್ಮಣ್ಯ ಅವರು, ಹೇಗಿದ್ದೀರಾ?
4: ನಾವು ಚೆನ್ನಾಗಿದ್ದೀವಿ ಸರ್, ನೀವು ಹೇಗಿದ್ದೀರಾ ಸರ್?
3: ನಾವು ಆರಾಮಾಗಿದ್ದೀವಿ. ಹೇಗಿದೆ ಬೆಂಗಳೂರು?
4: ಬೆಂಗಳೂರು ನಿನ್ನೆ ಸ್ವಲ್ಪ ಮಳೆ ಆಯ್ತು, ಸ್ವಲ್ಪ ಕೂಲ್ ಆಗಿದೆ ಸರ್.
3: ಓಕೆ. ಸೊ ಸುಬ್ರಹ್ಮಣ್ಯ, ಇವತ್ತು ಕಲ್ಪನಾ ಅವರ ಸಿನಿಮಾದ ಹಾಡುಗಳನ್ನ ಹಾಡಬೇಕು. ಅವರು ನಟಿಸಿರುವಂತಹ ಯಾವ ಸಿನಿಮಾ ನಿಮಗೆ ತುಂಬಾ ಇಷ್ಟ ಆಗುತ್ತೆ?
4: ನನಗೆ ಶರಪಂಜರನ್ನೇ ತುಂಬಾ ಇಷ್ಟ ಆಗುತ್ತೆ ಸರ್. ಅದ್ರಲ್ಲಿ ಗೀತೆಗಳು ಒಂದಕ್ಕಿಂತ ಒಂದು ಟಾಪ್ ಆಗಿದೆ ಸರ್. ವಿಜಯ ನರಸಿಂಹ ಅವರ ಸಾಹಿತ್ಯ ಇದೆ, ಹಾಗೆ ವಿಜಯ ಭಾಸ್ಕರ್ ಅವರ ಇದು ಸಂಗೀತ ಕೂಡ ಇದೆ. ಚೆನ್ನಾಗಿ ಇಷ್ಟ ಆಗುತ್ತೆ ಸರ್ ಅದ.
3: ಓಕೆ. ಸೊ ಹಾಡಿ ನಿಮ್ಮ ಇಷ್ಟದ ಒಂದು ಕಲ್ಪನಾ ಅವರು ನಟಿಸಿರುವ ಹಾಡನ.
4: ಸರಿ ಸರ್. 14 ವರ್ಷ ವನವಾಸದಿಂದ ಮರಳಿ ಬಂದಳು ಸೀತೆ, ಮರಳಿ ಬಂದಳು ಸೀತೆ, ಸಾರ್ವಭೌಮ ಶ್ರೀರಾಮಚಂದ್ರನ ಪ್ರೇಮದಾಸರೆ ಒಂದೇ ಸಾಕೆಂದಳು ಆ ಮಾತೆ. 14 ವರ್ಷ ವನವಾಸದಿಂದ ಮರಳಿ ಬಂದಳು ಸೀತೆ, ಮರಳಿ ಬಂದಳು ಸೀತೆ, ಅಗ್ನಿ ಪರೀಕ್ಷೆಯ ಸತ್ವ ಪರೀಕ್ಷೆಗೆ ಗುರಿಯಾದಳು ಸೀತೆ, ಅಗ್ನಿ ಪರೀಕ್ಷೆಯ ಸತ್ವ ಪರೀಕ್ಷೆಗೆ ಗುರಿಯಾದಳು ಸೀತೆ, ಅಗ್ನಿಯು ದಹಿಸಿದ ಘೋಷಿಸಿದ ಸೀತೆ ಪುನೀತೆ, ಸೀತೆ ಪುನೀತೆ, ಅಲ್ಪಗಸ ಕಲ್ಪನೆ ಮಾತಿಗೆ ಅಳುತಿಹ ಶ್ರೀರಾಮ, ಅಲ್ಪಗನಸನ ಕಲ್ಪನೆ ಮಾತಿಗೆ ಅಳುತಿದ ಶ್ರೀರಾಮ, ಸೀತೆ ಕಲುಷಿತೆ ಸೀತೆ ದೋಷಿತೆ ಎಂದನೆ ರಾಜ ರಾಮ, ಮತ್ತೆ ಸೀತೆಯ ಕಾಡಿಗಟ್ಟಿದ ನ್ಯಾಯವಾದಿ ರಾಮ. ಹದಿನಾಲ್ಕು ವರ್ಷ ವನವಾಸದಿಂದ ಮರಳಿ ಬಂದಳು ಸೀತೆ, ಮರಳಿ ಬಂದಳು ಸೀತೆ.
3: ಓಕೆ ಚೆನ್ನಾಗಿ ಸುಬ್ರಹ್ಮಣ್ಯರೇ, ಥ್ಯಾಂಕ್ ಯು.
4: ಥ್ಯಾಂಕ್ ಯು ಸೋ ಮಚ್ ಸರ್.
3: ಓಕೆ, ಸುಬ್ರಹ್ಮಣ್ಯ ಅವರು ಕರೆ ಮಾಡಿದ್ರು ಬೆಂಗಳೂರಿನಿಂದ, ಅವರು ಕೂಡ ಕರೆ ಮಾಡಿ ಹಾಡನ್ನು ಹಾಡಿದ್ರು. ಸೊ ಹಾಗೆ ನಮ್ಮ ಜೊತೆ ಮಾತಾಡೋಕೆ ಏನೊಬ್ರು ಕಾಲರ್ ಕೊಡಿದರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ
5: ಹಲೋ,
3: ನಮಸ್ತೆ.
5: ನಮಸ್ತೆ ಶ್ರೀಧರ್, ಹೇಗಿದ್ದೀರಾ?
3: ನಾವು ಆರಾಮಾಗಿದ್ದೀವಿ. ಶುಭ ಅವರು ಹೇಗಿದ್ದೀರಾ ನೀವು?
5: ಓ ಚೆನ್ನಾಗಿದ್ದೀವಪ್ಪ.
3: ಓಕೆ, ಇವತ್ತು ಕಲ್ಪನಾ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಹಾಡುಗಳನ್ನ ಹಾಡಬೇಕು
5: ಅಲ್ವಾ? ನನ್ನ ಅವರು ಕೂಡ ನನ್ನ ಮೆಚ್ಚಿನ ನಟಿ, ಅವರಿಗೂ ಶುಭಾಶಯ, ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ.
3: ಓಕೆ, ಅವರ ಯಾವ ಸಿನಿಮಾ ನಿಮಗೆ ತುಂಬಾ ಇಷ್ಟ ಆಗುತ್ತೆ?
5: ನನಗೆ ಆಕ್ಚುಲಿ ಇದು ತ್ರಿವೇಣಿ ಕಾದಂಬರಿ ಆಧಾರಿತವಾದ ಇದು ಉಂಟಲ್ಲ ಎರಡು ಕನಸು, ಮತ್ತೆ ಶರಪಂಜರ, ಅದೆಲ್ಲ ತುಂಬಾ ಇಷ್ಟ. ಮತ್ತೆ ಇದು ನಾನುಚ್ಚಿದ ಹುಡುಗ,
3: ಓಕೆ,
5: ಅದು ಅದೆಲ್ಲ ತುಂಬಾ ಇಷ್ಟ. ಅವ್ರೆಲ್ಲ ನಡೆಸಿದಂತ ಎಲ್ಲಾ ಸಿನಿಮಾಗಳಾಗ್ಲಿ ಅವ್ರದ್ದು ಇದಾಗ್ಲಿ ಎಲ್ಲ ಚೆನ್ನಾಗಿ ಚೆನ್ನಾಗಿರುತ್ತೆ. ಮತ್ತೆ ನಿನಗೋ ತಾರೆ ಅಂತ ಒಳ್ಳೆ ಹೆಸರು ತಗೊಂಡಿರೋದು ಅವರ ನಾಟ್ಯ ನಟನೆಯಿಂದ.
3: ಹೌದು,
5: ಅವ್ರು ಒಳ್ಳೆ ನಿನಗೂ ತಾರೆ ಆಗಿದ್ದಾರೆ. ಅವರಿಗೋಸ್ಕರ ನಾ ಮೆಚ್ಚಿದ ಹುಡುಗ ಚಿತ್ರದ ಈ ಹಾಡು
3: ಹೇಳ್ತೀನಿ.
5: ಮಂಗಳ ತಾಯಿ ಸುತಿನ ಮಧುರವಾಗಲಿ, ನಿನ್ನೊಲುಮೆ ಮನೆಯ ನಂದ ದೀಪವಾಗಲಿ. ಮಂಗಳ ತಾಯಿ ಸುತಿನ ಮಧುರವಾಗಲಿ, ನಿನ್ನೊಲುಮೆ ಮನೆಯ ನಂದ ದೀಪವಾಗಲಿ. ಅನುರಾಗ ತರಾಗ ಮಾಲೆ ನಿಮ್ಮದಾಗಲಿ, ಅಪಸ್ವರದ ಛಾಯೆಯೆಂದು ಕಾಣದಾಗಲಿ. ಅನುರಾಗ ತರಾಗ ಮಾಲೆ ನಿಮ್ಮದಾಗಲಿ, ಅಪಸ್ವರದ ಛಾಯೆಯೆಂದು ಕಾಣದಾಗಲಿ. ಶ್ರುತಿಯೊಡನೆ ಸ್ವರನಾದ ಲೀನವಾಗಲಿ, ಶುಭ ಗೀತೆ ಮೆರೆಯಲಿ. ಮಂಗಳ ದಿನ

0: തന്റെ തായി ദാരി തോറും കണ്ണുകളെരടു അവര പ്രേമ ദൂരവാകി ಮಕ್ಕಳು ಕೊರುಡು.
1: ಓಕೆ ಶುಭ ಅವರೇ, ಥ್ಯಾಂಕ್ ಯು, ತುಂಬ ಚೆನ್ನಾಗಿ ಹಾಡನ್ನು ಹಾಡ್ತಿದ್ರಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಏನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಕೂಡ ಮಾತಾಡೋಣ. ಹಲೋ
2: ಹಲೋ
1: ಹಲೋ, ನಮಸ್ತೆ.
2: ಗುಡ್ ಮಾರ್ನಿಂಗ್.
1: ವೆರಿ ಗುಡ್ ಮಾರ್ನಿಂಗ್. ಹಾ,
2: ತಿಂಡಿ ಆಯ್ತಾ?
1: ತಿಂಡಿ ಆಯ್ತು. ಯಾರಿದು?
2: ಸುನಂದ.
1: ಸುನಂದ ಅವರು, ಹೇಗಿದ್ದೀರಾ ನೀವು?
2: ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ?
1: ನಾವು ಆರಾಮಾಗಿದ್ದೀವಿ.
2: ಇವತ್ತೇನು ನಮ್ಮ ಮೆಚ್ಚಿನ ನಟಿಯದು ತಗೊಂಡ್ ಬಂದ್ಬಿಟ್ಟಿದ್ದೀರಾ ಟಾಪಿಕ್, ತುಂಬಾ ಖುಷಿ ಆಯ್ತು. ನಮ್ಮೆಲ್ಲ ಕಲ್ಪನಾ ದೊಡ್ಡ ಅಭಿನೇತ್ರಿ, ಅವ್ರ ಬಗ್ಗೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಹೇಳಕ್ ಸಾಧ್ಯ ಇಲ್ಲ. ಚಿಕ್ಕವಯಸ್ಸಿಗೆ ತುಂಬಾ ದೊಡ್ಡ ದೊಡ್ಡ ಚಿತ್ರಗಳಲ್ಲಿ ಅಭಿನಯದ ಇದನ್ನೇ ತೋರಿಸಿರುವಂತ ನಟಿಯವರು, ಪುಟ್ಟಣ್ಣ ಪೊಂಗಲ್ ಅವರ ಅಚ್ಚುಮೆಚ್ಚಿನ ನಟಿ ಅವರು. ಭಾವ ತುಂಬಿ ಮಾಡ್ತಾ ಇದ್ದಂತ ಯಾವ್ದು ಅಂತ ಲಿಸ್ಟೇ ದೊಡ್ಡ ಲಿಸ್ಟೇ ಇದೆ ಹೇಳ್ಬೇಕು ಅಂದ್ರೆ.
1: ಓಕೆ, ಅವರು ಯಾವ ಸಿನಿಮಾ ಇಷ್ಟ ನಿಮಗೆ?
2: ನನ್ಗೆ ಅವ್ರದ್ದು ಗೆಜ್ಜೆ ಪೂಜೆ, ಶಳಕಂಜರ, ಮತ್ತೆ ಇದು ಎರಡು ಕನಸು. ಆಮೇಲೆ ತುಂಬಾ ಪಿಕ್ಚರ್ ಇದೆ ಬಿಡಿ, ಸದ್ಯಕ್ಕೆ ನೆನಪಾಗಿರೋ ಒಂದ್ ಐದಾರು. ಯಾವ್ದು ಎಲ್ಲಾ ಚಿತ್ರಗಳು ಅವ್ರು ಅದ್ರಲ್ಲಿ ಕಡಿಮೆ, ಇದ್ರಲ್ಲಿ ಜಾಸ್ತಿ ಅಂತಾನೆ ಇಲ್ಲ. ಎಲ್ಲದ್ರಲ್ಲೂ ಅವರು ಭಾವಪೂರ್ಣವಾಗಿ ಅಭಿನಯಿಸ್ತಾ ಇದ್ರು
1: ಅಲ್ವಾ,
2: ಅದ್ರೊಳಗೆ ಇನ್ವಾಲ್ವ್ ಆಗೋಗ್ಬಿಡ್ತಾ ಇದ್ರು ಅವರು ಅಲ್ವಾ.
1: ಓಕೆ, ನಿಮ್ಮ ನೆಚ್ಚಿನ ಹಾಡನ್ನ ಹಾಡಿ ಮೇಡಮ್.
2: ನೆಚ್ಚಿನ ಹಾಡು ತುಂಬಾ ಇದೆ, ನಿಮ್ಗೆ ಯಾವ ಹಾಡು ಇಷ್ಟ ಹೇಳಿ ಅದನ್ನ ಹತ್ರ ಹೇಳಕ್ ಟ್ರೈ
1: ಮಾಡ್ತೀನಿ. ಕಲ್ಪನಾ ಅವರು ನಟಿಸಿರುವ ಸಿನಿಮಾ ಹಾಡು ಅದನ್ನೇ ಹಾಡಿ.
2: ಎಲ್ಲಾದ್ರೂ ಇಷ್ಟ ಇದ್ರಲ್ಲಿ ತಕ್ಷಣ ಬಂದಿದ್ದು ಹೇಳ್ತೀನಿ.
1: ಓಕೆ ಓಕೆ, ಹಾಡಿ.
2: ಎರಡು ಕಂತದ್ದೇ ಹೇಳ್ತೀನಿ.
1: ಓಕೆ.
2: ಮುಂಜಿಸಲೆಂದ

0: ಹೂಗಳ ತಂದೆ.
1: ಓಕೆ ಸುನಂದ ಅವರೆ, ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
0: ಥ್ಯಾಂಕ್ ಯು ವೆರಿ ಮಚ್.
1: ಓಕೆ, ಸುನಂದ ಅವರು ಕರೆ ಮಾಡಿದ್ರು ಬೆಂಗಳೂರಿನಿಂದ, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡನ್ನ ಹಾಡಿದ್ರು. ಸೊ ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಏನವರು ಕಾಲ್ ಇದ್ರೆ ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
2: ಸರ್, ನಮಸ್ತೆ ಸರ್, ಉಲ್ಲಾಸ್ ವಿದ್ಯಾನಗರ.
1: ನಮಸ್ತೆ ಉಲ್ಲಾಸ್ ಅವರು, ಹೇಗಿದ್ದೀರಾ?
2: ಹಾ ಸರ್, ತಿಂಡಿ ಆಯ್ತಾ ಸರ್?
1: ಆಗಿದೆ, ನಿಮ್ದಾಯ್ತಾ?
2: ಹಾ ಸರ್, ಈಗಾಯ್ತು, ಪಲಾವ್ ಮಾಡಿದ್ರು.
1: ಓಕೆ, ಸೊ ಉಲ್ಲಾಸ್ ಅವರೇ, ಇವತ್ತು ಕಲ್ಪನಾ ಅವರ ಸಿನಿಮಾದ ಹಾಡನ್ನ ಹಾಡಬೇಕು.
2: ಹಾ ಸರ್, ಹೇಳ ಸರ್.

0: ಎಲ್ಲ ವಿಧಿಯೇ ಹೂಡಿವಳ ಸಂಚನ್ನು ಒಡೆಯಿ ತನ್ನ ಬೊಂಗನ ಸನ್ನು.
1: ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಉಲ್ಲಾಸ್ ಅವರೇ. ಸೊ ಉಲ್ಲಾಸ್ ಅವರು ಕರೆ ಮಾಡಿದರು, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡನ್ನು ಹಾಡಿದ್ರು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು, ಹಾಡ್ಬೋದು ಅಂತ ಹೇಳ್ತಾ, ಸೊ ಕನ್ನಡದ ಸಿನಿಮಾಗಳಲ್ಲಿ ಕಲ್ಪನಾ ಅವರು ನಟಿಸೋದ್ರ ಜೊತೆಯಲ್ಲಿ ತಮಿಳು ಮತ್ತು ತೆಲುಗು ಸಿನಿಮಾಗಳಲ್ಲಿ ಕೂಡ ನಟನೆಯನ್ನು ಮಾಡ್ತಾರೆ. ಸುಮಾರು 80 ಹೆಚ್ಚು ಚಿತ್ರಗಳಲ್ಲಿ ಅಭಿನಯವನ್ನು ಮಾಡ್ತಾರೆ. ನಮ್ಮ ಕನ್ನಡದ ಪ್ರಮುಖ ಸಿನಿಮಾಗಳು ಅಂತ ನಾವು ನೋಡೋದಾದರೆ ಶರಪಂಜರ, ಬೆಳ್ಳಿಮೋಡ, ಗೆಜ್ಜೆ ಪೂಜೆ, ಎರಡು ಕನಸು, ಕಪ್ಪು ಬಿಳುಪು, ಹಂಸಗೀತೆ, ಉಯ್ಯಾಲೆ, ಮನಸ್ಸಾಕ್ಷಿ, ಈ ರೀತಿಯ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಹಾಗೆ ಅವರ ಅಭಿನಯದ ಬಗ್ಗೆ ನೀವೆಲ್ಲ ಕೂಡ ನೋಡಿರ್ತೀರಾ, ಅವರ ಅಭಿನಯವನ್ನು ತುಂಬಾ ಇಷ್ಟಪಟ್ಟು ಅವರ ಒಂದು ಕಾಸ್ಟ್ಯೂಮ್ನ ಕೂಡ ತುಂಬ ಜನ ಅಳವಡಿಸ್ಕೊಂಡಿದ್ದೆ. ಸೊ ಹಾಗೆ ಅವರ ವೈಯಕ್ತಿಕ ಜೀವನ ಕೂಡ ಚೆನ್ನಾಗಿತ್ತು. ಸೊ ಹಾಗೆ ಅವರಿಗೆ ಬಂದಂತಹ ಪ್ರಶಸ್ತಿಗಳನ್ನು ನಾವು ನೋಡ್ತೀವಿ ಅಂತಂದರೆ ರಾಷ್ಟ್ರಮಟ್ಟದ ಗೌರವ ಅವರಿಗೆ ಸಿಗುತ್ತೆ. ಶರಪಂಜರ ಚಿತ್ರದ ಅಭಿನಯಕ್ಕಾಗಿ ರಾಷ್ಟ್ರಮಟ್ಟದಲ್ಲಿ ಅಪಾರವಾದಂತಹ ಮೆಚ್ಚುಗೆಯನ್ನು ಪಡ್ಕೊಳ್ತಾರೆ. ಅಷ್ಟೇ ಅಲ್ಲದೆ ನಮ್ಮ ಕರ್ನಾಟಕ ರಾಜ್ಯ ಪ್ರಶಸ್ತಿಗಳು, ಅನೇಕ ವಿಮರ್ಶಕರ ಪ್ರಶಸ್ತಿಗಳು ಕೂಡ ಅವರಿಗೆ ಬರುತ್ತೆ. ಸೊ ಹಾಗೆಯೇ ಅವರು ನಟಿಸಿರುವಂತಹ ಸಿನಿಮಾಗಳಲ್ಲಿ ನೀವು ಕೂಡ ನೋಡಿ ಇಷ್ಟಪಟ್ಟು ಅವರ ಸಿನಿಮಾದ ಹಾಡುಗಳನ್ನು ಗುನುಕ್ತಾ ಇದ್ದರೆ ಅಂತಹ ಹಾಡುಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಡ್ಬೋದು. ಸೊ ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಏನವರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಕೂಡ ಮಾತಾಡೋಣ. ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳೋಣ. ಹಲೋ
2: ಹಲೋ
1: ಹಲೋ, ನಮಸ್ತೆ.
2: ಗುಡ್ ಮಾರ್ನಿಂಗ್ ಸರ್.
1: ವೆರಿ ಗುಡ್ ಮಾರ್ನಿಂಗ್. ಶಾಂತಿನಿ ಅವರಾ?
2: ಹಲೋ
1: ಹಲೋ, ಕೇಳಿಸ್ತಾ ಇದೆಯಾ? ಓಕೆ, ಶಾಂತಿನಿ ಅವರಾ? ಹೇಗಿದ್ದೀರಿ ಮೇಡಮ್?
2: ಚೆನ್ನಾಗಿದ್ದೀನಿ, ತಾವು?
1: ನಾವು ಆರಾಮಾಗಿದ್ದೀವಿ. ಇವತ್ತು ಮಿನುಗು ತಾರೆ ಕಲ್ಪನಾ ಅವರ ಹಾಡುಗಳನ್ನ ಹಾಡಬೇಕು.
2: ಗೊತ್ತಾಯ್ತು ಸರ್.
1: ಯಾವ ಹಾಡನ್ನ ಹಾಡ್ತೀರಾ ಮೇಡಮ್?
2: ಹಣ್ಣಲ್ಲೇ ಚಿಗುರಿದಾಗ.
1: ಓಕೆ.
2: ಬಾರ ಒಲಿದು

0: ಥ್ಯಾಂಕ್ ಯು ಸರ್.
1: ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಚೆನ್ನಾಗಿ ಹಾಡಿದ್ರಿ.
0: ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್.
1: ಓಕೆ, ಶಾಂತಿನಿ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡನ್ನು ಹಾಡಿದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕಲ್ಪನಾ ಅವರ ಹಾಡುಗಳನ್ನು ಹಾಡ್ತಾ ಎಂಜಾಯ್ ಮಾಡಬಹುದು. ಅದಕ್ಕೆ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ, ಹಾಗೆ ನಿಮಗೋಸ್ಕರ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೂಡ ಪ್ಲೇ ಮಾಡ್ತೀನಿ. ಹಾಡನ್ನು ಕೂಡ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜ ಶ್ರೀಧರ್, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
3: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
2: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
9: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
8: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
9: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
8: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
9: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
8: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
10: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042. ಮೊಬೈಲ್ ಸಂಖ್ಯೆ 9535191545.

0: ಬಯಲುದಾರಿ ಸಿನಿಮಾದ ಸೂಪರ್ ಆಗಿರುವಂತಹ ಸಾಂಗ್ ನ ಎಂಜಾಯ್ ಮಾಡ್ತಾ ಇದ್ರ. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಆರ್ಜೆ ಶ್ರೀಧರ್, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶೋ ಮೊಗ್ಗೆ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸುಖ ಮೆನುಗುತ್ತಾರೆ ಕಲ್ಪನಾ ಅವರು, ಹಲವಾರು ಪ್ರಶಸ್ತಿಗಳನ್ನು ಕೂಡ ಪಡ್ಕೊಂಡಿದ್ರಂತೆ ಆಗಲೇ ಹೇಳ್ತಾ ಇದ್ದೆ. ಸೊ ಹಾಗೆ ಅವರಿಗೆ ಫಿಲ್ಮ್ ಫೇರ್ ಪ್ರಶಸ್ತಿಗಳು ಕೂಡ ಸಿಕ್ಕಿದೆ. ಅತ್ಯುತ್ತಮ ನಟಿ ಅನ್ನುವಂತಹ ಪ್ರಶಸ್ತಿ ಯಾವ ಜನ್ಮದ ಮೈತ್ರಿ 1972 ಸಿನಿಮಾಕ್ಕೆ ಬಂದಿದೆ. ಹಾಗೆ ಬೆಳ್ಳಿಮೋಡ 1967 ಸಿನಿಮಾಗೆ ಅತ್ಯುತ್ತಮ ನಟಿ ಅಂಥೇಳಿ ಪ್ರಶಸ್ತಿ ಕೂಡ ಬಂದಿದೆ, ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯಾಗಿ. ಸೊ ಇದಲ್ಲದೆ ಹನ್ನೆಲೆ ಚಿಗುರಿದಾಗ ಎನ್ನುವ ಸಿನಿಮಾಕ್ಕೂ ಕೂಡ ಅತ್ಯುತ್ತಮ ನಟಿ ಪ್ರಶಸ್ತಿ ಕೂಡ ಬಂದಿದೆ. ಸೊ ಹೀಗೆ ಅವರು ನಟಿಸಿರುವಂತಹ ಸಿನಿಮಾಗಳಲ್ಲಿ ಜನರ ಪ್ರೀತಿಯನ್ನು ಗಳಿಸಿರೋ ಜೊತೆಯಲ್ಲಿ ಪ್ರಶಸ್ತಿಗಳನ್ನು ಕೂಡ ಗಳಿಸಿದ್ದಾರೆ. ಹಾಗೆ ನೀವು ಕೂಡ ಅವರ ಸಿನಿಮಾಗಳನ್ನು ನೋಡಿದಿರಾ ಅಂತಂದರೆ ಅವರ ಸಿನಿಮಾಗಳಲ್ಲಿ ನಿಮಗೆ ತುಂಬಾ ಇಷ್ಟವಾದಂತಹ ಸಿನಿಮಾ ಯಾವುದು, ಮತ್ತೆ ಆ ಸಿನಿಮಾದ ಹಾಡನ್ನು ಕೂಡ ಹಾಡಬಹುದು ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
1: ಹಲೋ,
0: ನಮಸ್ತೆ.
1: ನಮಸ್ತೆ ಶ್ರೀಧರ್.
0: ನಮಸ್ತೆ ಶಾಂತ ಅವರು, ಹೇಗಿದ್ದೀರಾ?
1: ಹಲೋ,
0: ಹಲೋ ಶಾಂತ ಅವರು, ಎಲ್ಲೋ ಹುಟ್ರೆ?
1: ಓಕೆ, ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ಶ್ರೀಧರ್ ಕೇಳುವರಿಗೂ ಮತ್ತು ಎಫ್ಎಂ ಬಾನುಲಿ ಕೇಂದ್ರ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ಶ್ರೀಧರ್.
0: ಓಕೆ, ಥ್ಯಾಂಕ್ ಯು. ಹಾಗೆ ಈಗ ಯಾವ ಸಿನಿಮಾದ ಹಾಡನ ಹಾಡ್ತಾ ಇದ್ದೀರಾ ಕಲ್ಪನಾ ಅವರ? ಯಾವ ಹಾಡನ ಹಾಡ್ತೀರಾ?
1: ನಾ ಗೆಜ್ಜೆ ಪೂಜೆ ಇದೆ ಹೇಳ್ತಾ ಇದ್ದೀನಿ.
0: ಹ್ಮ್ ಹಾಡಿ.
1: ಪಂಚಮ ವೇದ ಪ್ರೇಮದ ನಾದ ಪಂಚಮ

0: ಓಕೆ ಶಾಂತ ಅವರೇ, ಚೆನ್ನಾಗಿ ಹಾಡನ್ನು ಹಾಡ್ತಾ ಇದ್ರಿ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಸೊ ಶಾಂತ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಕಲ್ಪನಾ ಅವರ ಹಾಡನ್ನು ಹಾಡ್ತಾ ಇದ್ರು. ಸೊ ಹಾಗೆ ನಿಮ್ಮ ಜೊತೆ ಮಾತಾಡೋದಕ್ಕೆ ಏನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ, ಹಲೋ, ನಮಸ್ತೆ.
1: ಮತ್ತೆ ತಿಂಡಿ ಆಯ್ತಾ?
0: ತಿಂಡಿ ಆಗಿದೆ ರಾಜು ಅವರು, ನಿಮ್ದಾಯ್ತಾ?
1: ನಮ್ದು ಆಯ್ತು. ಏನ್ ತಿಂಡಿ ತಿನ್ಕೊಂಬಂದ್ರಿ?
0: ನಾವಿವತ್ತು ಚಪಾತಿ, ನೀವು?
1: ನಾವಿವತ್ತು ಸಾವಿಗೆ ಉಪ್ಪಿಟ್ಟು.
0: ಓಕೆ ರಾಜು ಅವರೇ,
1: ನಂತರ ನಮ್ಮ ನಿಮ್ಮ ಭೇಟಿ, ಅದಕ್ಕೂ ಕಲ್ಪನಾ ಅವ್ರು ಬರ್ಬೇಕಿತ್ತೇನು?
0: ಹೌದು. ಸೊ ಇವತ್ತು ಕಲ್ಪನಾ ಅವರ ಯಾವ ಸಿನಿಮಾ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ?
1: ಕಲ್ಪನಾ ಅವರು ಸಾಮಾನ್ಯ ಎಲ್ಲಾದ್ರೂ ಒಂಥರ, ಅವ್ರ ಅಭಿನಯ ಏನೇ ಒಂಥರ ಚಂದ ಅಲ್ಲ ಸರ್, ಯಾವ ಫಿಲಂ ಅಂತ ಹೇಳೋದು. ಅದ್ರಾಗ ಬಯಲು ದಾರಿ, ಬೆಳ್ಳಿ ಮೋಡ, ಆಮೇಲೆ ಕಪ್ಪು ಬಿಳುಪು, ಆಮೇಲೆ ಜಯ ವಿಜಯ್ ಅಂತ ಡಬಲ್ ಆಕ್ಟಿಂಗ್ ಮಾಡಿದ್ರು ಸರ್, ಒಂದು ಹಳೆಯ ಫಿಲಂ ಅವ್ರು. ಒಂದು ಕಳ್ಳನ್ ಪಾತ್ರ ಮತ್ತೊಂದು ಸಾಧು ಪಾತ್ರ ಮಾಡಿದ್ರು, ಅದೊಂದು ತುಂಬಾ ಚೆನ್ನಾಗಿತ್ತು ಫಿಲಂ. ಅದನ್ನು ಅಷ್ಟೇನೆ, ಸಾಮಾನ್ಯ ಅವರು ಯಾವ ಫಿಲಮನ್ನು ಇದ್ ಮಾಡಂಗಿಲ್ಲ, ಚೆನ್ನಾಗಿರುತ್ತೆ. ನಾನು ಹಾಡೋ ಹಾಡು ಬೆಳಗಿರಿ ರಂಗಯ್ಯ.

0: ಧನ್ಯವಾದ ಶ್ರೀಧರ್.
1: ಓಕೆ, ಥ್ಯಾಂಕ್ ಯು ರಾಜು ಅವರೇ.
0: ಥ್ಯಾಂಕ್ ಯು.
1: ಓಕೆ, ರಾಜು ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡನ್ನ ಹಾಡಿದ್ರು. ಸೊ ಹಾಗೆ ನಮ್ಮ ಜೊತೆ ಮಾತಾಡೋಕೆ ಇನ್ನೊಬ್ರು ಕಾಲರ್ ಇದ್ದಾರೆ, ಮನೆ ಅವ್ರ ಜೊತೆ ಕೂಡ ಮಾತಾಡೋಣ. ಹಲೋ
2: ಸರ್, ನಮಸ್ತೆ ಸರ್, ಸತೀಶ್ ವಿದ್ಯಾನಗರ.
1: ನಮಸ್ತೆ ಸತೀಶ್ ಅವರೇ, ಹೇಗಿದ್ದೀರಾ?
2: ಆರಾಮಿದ್ದೀವಿ ಸರ್.
1: ಓಕೆ,
2: ಆಯ್ತಾ ಸರ್?
1: ಆಗಿದೆ, ನಿಮ್ದಾಯ್ತಾ?
2: ನಮ್ದು ಆಯ್ತು ಸರ್.
1: ಓಕೆ ಸತೀಶ್ ಅವರೇ, ಇವತ್ತು ಕಲ್ಪನಾ ಅವರ ಹಾಡುಗಳನ್ನ ಹಾಡಬೇಕು ಅವರ ಸಿನಿಮಾದಿಂದ.
2: ಸರ್ ಒಂದು ಹಾಕ್ತೀನಿ ಸರ್.
1: ಓಕೆ ಹಾಡಿ.

0: ಜೀವನ ತಪೋನಿಧಿ ಕಾವೇರಿ ನೀನೆ ಜೇನಿನ ಜೀವನದಿ ಕೃಷಿ ಜನ ಜೀವನ.
1: ಓಕೆ ಸತೀಶ್ವರೇ, ಚೆನ್ನಾಗಿ ಹಾಡನ್ನ ಹಾಡ್ತಿದ್ರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಸೊ ಹಾಗೆ ಈಗ ಇನ್ನೊಬ್ರು ಲಾಸ್ಟ್ ಕಲರ್ ಇದ್ರೆ ಅವ್ರ ಜೊತೆ ಕೂಡ ಮಾತಾಡೋಣ. ಹಲೋ,
2: ನಮಸ್ತೆ ಸರ್ ಅಂತ ಇಂತ ಕಾಲಿತ್ತು.
1: ಓಕೆ ನಮಸ್ತೆ ಕಲ್ಪನಾ ಅವರು.
2: ಸರ್ ನನ್ನ ಹೆಸರು ನನಗೆ ಸಿಗಲ್ಲೇನೋ ಅನ್ಕೊಂಡೆ ಇವತ್ತು.
1: ಇಲ್ಲ ನಿಮಗೆ ಸಿಕ್ತು ನೋಡಿ, ಕೊನೆಗೆ
2: ಅಷ್ಟು ಇಷ್ಟಪಟ್ಟು ಹೆಸರಿಟ್ಟು ನಂಗೆ ಹೆಸರು ನನ್ನ ಹೆಸರು ಬೇ ಸಿಗಲ್ಲ ಅಂತ.
1: ಓಕೆ ಕಲ್ಪನಾ ಅವರು ನಿಮಗೆ ತುಂಬಾ ಇಷ್ಟನಾ?
2: ಸರ್ ತುಂಬಾ ಇಷ್ಟ ಸರ್.
1: ಓಕೆ, ಅವ್ರು ಯಾವ ಸಿನಿಮಾ ನಿಮಗೆ ತುಂಬಾ ಇಷ್ಟ ಆಗುತ್ತೆ?
2: ಗುಡೇ ತುಂಬಾ ಇಷ್ಟ ಸರ್. ಡೈಲಾಗ್ ಸಣ್ಣವ್ರ ತರ ಮಾತಾಡ್ತಾರಲ್ಲ ಸರ್, ಆ ತರದ್ದೆಲ್ಲ ತುಂಬಾ ಇಷ್ಟ. ನೀವ್ ಅಂದ್ರೆ ನಂಗೆ ಇಷ್ಟ ಅಂತ.
1: ಓಕೆ, ಅವ್ರು ಯಾವ ಸಿನಿಮಾದ ಹಾಡನ್ನ ಹಾಡ್ತೀರಾ ಮೇಡಮ್?
2: ಸರ್
1: ಅವ್ರು ಯಾವ ಸಿನಿಮಾದ ಹಾಡನ್ನ ಹಾಡ್ತೀರಾ?
2: ಸರ್ ಎರಡು ಕರಸಿಂದ ತಗೊಂಡಿದ್ದೀನಿ ಸರ್. ನಾನ್ ತಗೊಂಡಿದ್ದು ಒಬ್ರು ಹಾಡಿದ್ರು ಪೂಜಿತ್
1: ಅಲ್ಲಿಂದೆ. ಹಾಡಿ ಹಾಡಿ.
2: ತಂ ನಂ ತಂ ನಂ ತಂ ನಂ ನಿನ್ನೆ ಮನಸ್ಸು ಮಿಡಿಯುತ್ತಿದೆ, ಓ ಸೋತಿದೆ ಕೈಯಲ್ಲಿ ಕುಣಿವ ಹೀವನ್ನ ಬಳೆಯು ಗಲ್ ಗಲ್.

0: ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಕಲ್ಪನಾ ಅವರೇ ಕರೆ ಮಾಡಿದ್ದಕ್ಕೆ.
1: ತುಂಬಾ ಟ್ರೈ ಮಾಡಿ ಕೊನೆಗೆ ಸಿಕ್ತು ಸರ್.
0: ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಕಲ್ಪನಾ ಅವರು ಕರೆ ಮಾಡಿದ್ರು ಶಿವಮೊಗ್ಗದಿಂದ, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಕರೆ ಮಾಡಿದ್ರು ಎಲ್ಲರೂ ಕೂಡ ಧನ್ಯವಾದಗಳು. ಹಾಗೆ ಯಾರಿಗೆಲ್ಲ ಕರೆ ಸಿಕ್ಕಿಲ್ಲ ಯಾರು ಕೂಡ ಬೇಜಾರಾಗಬೇಡಿ, ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ರೆ ನಮ್ಮ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆಗಳನ್ನ ಕೂಡ ತಿಳಿಸಿ ಅಂತ ಹೇಳ್ತಾ, ಹಾಗೆ ಇವತ್ತು ಇನ್ನೊಂದು ಸ್ಪೆಷಲ್ ಆಗಿರುವಂತಹ ಕಾರ್ಯಕ್ರಮ ಇದೆ ಅಂತ ಹೇಳ್ತಾ ಇದ್ದೆ. ನಮ್ಮ ನಗರದ ಅಭಿವೃದ್ಧಿ ನಮ್ಮೆಲ್ಲರ ಜವಾಬ್ದಾರಿ ಆಗಿರೋದ್ರಿಂದ ಸೊ ನಮ್ಮ ಶಿವಮೊಗ್ಗದ ಜನರು ಎಲ್ಲರೂ ಕೂಡ ನಿಮ್ಮ ಬಡಾವಣೆಯ ಅಲ್ಲಿರುವಂತಹ ಸಮಸ್ಯೆಗಳಾಗಿರ್ಬೋದು ಅಥವಾ ಸಾರ್ವಜನಿಕ ಸೌಲಭ್ಯಗಳಾಗಿರ್ಬೋದು, ಇದ್ರ ಬಗ್ಗೆ ನಿಮಗೇನಾದ್ರು ಪ್ರಶ್ನೆಗಳಿತ್ತಂದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡ್ಬೋದು. ಇದೇ 11 ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ, ವಿಶೇಷವಾದಂತಹ ಕಾರ್ಯಕ್ರಮ. ಇದರಲ್ಲಿ ನಮ್ಮ ಶಿವಮೊಗ್ಗ ನಗರದ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಎನ್ ಚನ್ನಬಸಪ್ಪ ಅವರು ನೇರವಾಗಿ ನಿಮ್ಮ ಕರೆಗಳಿಗೆ ಉತ್ತರವನ್ನು ನೀಡ್ತಾರೆ. ಸೊ ನಿಮ್ಮ ಏರಿಯಾದಲ್ಲಿರುವಂತಹ ವಿಚಾರಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರ ಜೊತೆ ಮಾತಾಡಿ ನಮ್ಮ ಸಂಖ್ಯೆ 9686609962729 ಈ ಸಂಖ್ಯೆಗೆ ಕರೆ ಮಾಡಿ, ಆ್ಯಂಡ್ 11:20 ಕಾಲ್ಗಳನ್ನು ನಾವು ರಿಸೀವ್ ಮಾಡ್ತೀವಿ. 11:20 ಕರೆ ಮಾಡೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಹಾಗೆ ಕಲ್ಪನಾ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಬಹಳಷ್ಟು ಜನ ಅವರ ಹಾಡುಗಳನ್ನು ಹಾಡಿ ಎಂಜಾಯ್ ಮಾಡಿದ್ರು ಅಂತ ಅಂದ್ಕೊಳ್ತಾ ಇವತ್ತಿನ ಕಾರ್ಯಕ್ರಮನ ಕೂಡ ಮುಗಿಸ್ತಾ ಇದ್ದೀನಿ. ಹಾಗೆ ಅವರು 1979 ಮೇ ತಿಂಗಳ 12 ನಿಧನರಾಗ್ತಾರೆ. ಕೇವಲ 35 ವಯಸ್ಸಿನಲ್ಲಿ ಅವರು ಆಗಲಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಹಾಗೆ ಅವರು ನಟಿಸಿರುವಂತಹ ಸಿನಿಮಾಗಳಲ್ಲಿ ಅವರ ಹಾಡುಗಳಲ್ಲಿ ಈಗಲೂ ಕೂಡ ಜೀವಂತವಾಗಿದ್ದಾರೆ. ಅವರ ಹಾಡುಗಳನ್ನು ಕೇಳ್ತಾರೆ, ಎಂಜಾಯ್ ಮಾಡ್ತಾರೆ ಅಂತ ಹೇಳ್ತಾ ಇವಾಗ ನಿಮ್ಮೆಲ್ಲರಿಗೋಸ್ಕರ ಈ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಹಾಡಿ ಹಾಕಿ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನಾನು ಆರ್ ಜೆ ಶ್ರೀಧರ್, ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864788. ಸಂಖ್ಯೆ ಮತ್ತೊಮ್ಮೆ 9449864798.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
3: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯಿತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90-309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್, ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
3: ಹಲೋ, ಗುಡ್ ಮಾರ್ನಿಂಗ್ ಶಿವಮೊಗ್ಗ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ಇವತ್ತಿನ ನಮ್ಮ ಶನಿವಾರ ಜುಲೈ 18, ಇವತ್ತಿನ ದಿನ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕೆ ಗೊತ್ತಾ? ನಮ್ಮ ಶಿವಮೊಗ್ಗ ನಗರದ ನಾಯಕ, ಜನಸಾಮಾನ್ಯರ ಧ್ವನಿ, ಸದಾ ಲವಲವಿಕೆಯಿಂದ ಜನರ ಮಧ್ಯೆ ಓಡಾಡೋ ನಮ್ಮ ಪ್ರೀತಿಯ ಶಾಸಕರಾದ ಶ್ರೀ ಎಸ್ ಎನ್ ಚನ್ನಬಸಪ್ಪನವರು ಇವತ್ತು ನಮ್ಮ ರೇಡಿಯೋ ಶಿವಮೊಗ್ಗ ಸ್ಟುಡಿಯೋದಲ್ಲಿದ್ದಾರೆ. ಸೊ ಇದು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಪರಿಸರ ಅಧ್ಯಯನ ಕೇಂದ್ರ ಇವರ ಸಹಯೋಗದಲ್ಲಿ ಜನಸ್ಪಂದನ 90.8 ಶಾಸಕರೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಸೊ ಸ್ನೇಹಿತರೆ, ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ, ರೇಡಿಯೋ ಶಿವಮೊಗ್ಗ 90.8 FM ಸಮಸ್ತ ಕೇಳುಗರ ಪರವಾಗಿ ಹಾಗೂ ನಮ್ಮ ರೇಡಿಯೋ ಶಿವಮೊಗ್ಗದ ಕುಟುಂಬದ ಪರವಾಗಿ ನಮ್ಮ ಶಾಸಕರಾದ ಎಸ್ ಎನ್ ಚನ್ನಬಸಪ್ಪ ಅವರಿಗೆ ವಂದನೆಗಳನ್ನು ನಾವು ತಿಳಿಸ್ತಾ ಇದ್ದೀವಿ. ನಮಸ್ಕಾರ ಸರ್.
4: ನಮಸ್ಕಾರ. ನಮಸ್ಕಾರ, ಎಲ್ಲರಿಗೂ ಶುಭೋದಯ.
3: ಎಸ್, ನಮ್ಮ ನೋಡಿದ್ರ ನಮ್ಮ ಶಾಸಕರ ಖದರ್ ಅವರು ಹೇಳ್ತ ಶುಭೋದಯ ಅನ್ನೋದ್ರಲ್ಲೇ ಎಷ್ಟು ಖದರ್ ಇದೆ ಅಲ್ವಾ. ಸೊ ಶಿವಮೊಗ್ಗದಲ್ಲಿ ಗಲ್ಲಿ ಗಲ್ಲಿಗಳಲ್ಲೂ ಚನ್ನಬಸಪ್ಪಜಿಯವರ ಹೆಸರೇ ಕೇಳಿ ಬರುತ್ತೆ. ಸೊ ಶಿವಮೊಗ್ಗದ ರಸ್ತೆಗಳು, ನಗರದ ಅಭಿವೃದ್ಧಿ ಯೋಜನೆಗಳು, ಪರಿಸರ ಕಾಳಜಿ ಬಗ್ಗೆ ಅವರ ಕನಸುಗಳೇನು ಅನ್ನೋದನ್ನು ತಿಳಿಯೋದಕ್ಕೆ ನೀವು ರೆಡಿ ಇದ್ದೀರಾ ತಾನೆ? ಸೊ ಜೊತೆಗೆ ನಮ್ಮ ನೆಚ್ಚಿನ ಶಾಸಕರ ವೈಯಕ್ತಿಕ ಜೀವನದ ಕೆಲವು ಸ್ವಾರಸ್ಯಕರ ಸಂಗತಿಗಳು ಕೂಡ ಅನಾವರಣಗೊಳ್ಳಲಿದೆ. ಸೊ ನಿಮ್ಮ ಪ್ರಶ್ನೆಗಳು ನಮಗೆ ನೇರವಾಗಿ ಕರೆ ಮಾಡಿ ಕೇಳಬಹುದು. ಕರೆ ಮಾಡಬೇಕಾದ ಸಂಖ್ಯೆ 9686609926279. ಹಾಗೆ ಷರತ್ತು ಅನ್ವಯಿಸಲಾಗಿದೆ. ಏನಪ್ಪ ಅಂತಂದರೆ, ಯಾವುದೇ ಪೊಲಿಟಿಕಲ್ ಪ್ರಶ್ನೆಗಳು ಕೇಳುವಂತಿಲ್ಲ, ಕೇವಲ ನಮ್ಮ ಸ್ಮಾರ್ಟ್ ಸಿಟಿ ಶಿವಮೊಗ್ಗದ ಅಭಿವೃದ್ಧಿಯ ಬಗ್ಗೆ ಪ್ರಶ್ನೆಗಳು ಕೇಳಬಹುದು ಅಂತ ಹೇಳ್ತಾ, ಕೇಳುಗರೇ ಕಾರ್ಯಕ್ರಮ ಸಖತ್ ಇಂಟ್ರೆಸ್ಟ್ ಆಗಿರುತ್ತೆ, ಎಲ್ಲೂ ಹೋಗಬೇಡಿ, ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಹೆಂಗಮ್ಮ ಮಲ್ಗೆ ಮಾರು,
6: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಆಯ್ತಾ ನಿಂತವ?
5: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
6: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ, ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
7: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
8: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
8: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
9: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
10: ಸರ್ವೇಶಾಂ ನಮಸ್ಕಾರಾಃ.
11: ಅಹಂ ಅದಿತಿ MS.
12: ಅಹಂ ಶ್ರೀವಿದ್ಯಾ MG.
13: ಅಹಂ ಪದ್ಮಿನಿ ದಿವಾಕರ್.
10: ವಯಂ ಮತ್ತೂರು ಗ್ರಾಮಸ್ಥಃ.
13: ಕಳೆದ ಸಂಡೇ ಸ್ಪಾಟ್ಲೈಟ್ ಪ್ರೋಗ್ರಾಂನಲ್ಲಿ ಮತ್ತೂರಿನ ಕಾರ್ಯಕ್ರಮವನ್ನ ನೀವೆಲ್ಲ ಕೇಳಿ ಪ್ರೋತ್ಸಾಹಿಸಿದ್ದೀರಾ.
11: ಕೇಳುಗರ ಅಪೇಕ್ಷೆಯ ಮೇರೆಗೆ ಈ ಬಾರಿ ವಿಭಿನ್ನ ಗಾಯಕರೊಂದಿಗೆ ವಿಭಿನ್ನ ಹಾಡುಗಳ ಮೂಲಕ ತಮ್ಮೆಲ್ಲರನ್ನು ರಂಜಿಸಲು ಮತ್ತೆ ಬರುತ್ತಿದ್ದೇವೆ.
14: ಇದೇ ಜುಲೈ 19 ಭಾನುವಾರ ಬೆಳಗ್ಗೆ 11 ನಡೆಯುವ ಸಂಡೇ ಸ್ಪಾಟ್ಲೈಟ್ ಪ್ರೋಗ್ರಾಂನಲ್ಲಿ ನಾವು ಮತ್ತೆ ಬರ್ತಿದ್ದೇವೆ.
10: ಕೇಳಿ ಆನಂದಿಸಿ ಪ್ರೋತ್ಸಾಹಿಸಿ.
1: ಈ ಕಾರ್ಯಕ್ರಮವನ್ನು ಜನಾರ್ದನ್ ಪೈ ಅವರು ನಡೆಸಿಕೊಡಲಿದ್ದು, ಅತಿಥಿಗಳೊಂದಿಗೆ ಮಾತನಾಡಲು ನೀವು ಕರೆ ಮಾಡಬೇಕಾದ ಸಂಖ್ಯೆ 9686096279. ಹಾಗಾದರೆ ತಪ್ಪದೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಸಂಡೇ ಸ್ಪಾಟ್ಲೈಟ್ ಇದೇ ಜುಲೈ 19 ಬೆಳಗ್ಗೆ 11 ಗಂಟೆಗೆ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
12: ನಾವು ಮಕ್ಕಳು, ಮುಂದಿನ ಪ್ರಜೆಗಳು, ನಮಗೊಂದಿಷ್ಟು ಉಳಿಸಿ.
15: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
16: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
17: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
15: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
18: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
15: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
9: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕೇಳುಗರೆ, ನಮ್ಮ ಮಲೆನಾಡಿನ ಹೆಬ್ಬಾಗಿಲು ಸಾಂಸ್ಕೃತಿಕ ನಗರಿ ಶಿವಮೊಗ್ಗ. ಇಲ್ಲಿನ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಏನೋ ಒಂದು ವಿಶಿಷ್ಟವಾದ ಕಥೆ ಇರುತ್ತೆ ಅಲ್ವಾ. ಅದರಲ್ಲೂ ನಮ್ಮ ನಾಡನ್ನ, ನಮ್ಮ ನಗರವನ್ನ ಮುನ್ನಡೆಸುವ ನಾಯಕರ ಜರ್ನಿ ಇದೆಯಲ್ಲ, ಅದು ನಿಜಕ್ಕೂ ಅಷ್ಟೇ ರೋಚಕ ಮತ್ತು ಸ್ಫೂರ್ತಿದಾಯಕವಾಗಿರುತ್ತೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಹೆಮ್ಮೆಯ ಶಿವಮೊಗ್ಗ ನಗರ ಕ್ಷೇತ್ರದ ಶಾಸಕರಾಗಿರುವ, ಜನಸಾಮಾನ್ಯರ ಜೊತೆ ಸದಾ ಬೆರೆತಿರುವ ಧೀಮಂತ ನಾಯಕರಾದ SN ಚನ್ನಬಸಪ್ಪಾಜಿ ಅವರು. ಹೇಳ್ಬೋದು ನಮ್ಮ ಅಪ್ಪಾಜಿ ಅಂತ ಹೇಳೋದಕ್ಕೆ ನಮಗೆ ಖುಷಿಯಾಗುತ್ತೆ. ಎಸ್, ನಾವೆಲ್ಲರೂ ಅವರನ್ನು ಪ್ರೀತಿಯಿಂದ ಚೆನ್ನಿ ಅಂತಲೇ ಕರಿತೀವಿ, ಓಕೆನಾ? ಎಸ್, ಚೆನ್ನಿ ಸರ್ ಅವರು, ಅವರ ಬಗ್ಗೆ ಒಂದಿಷ್ಟು ಮಾತಾಡಿ, ಎಷ್ಟು ಮಾತಾಡಿದ್ರು ಸಾಲದು ಅನ್ಸುತ್ತೆ ನನಗಂತೂ. ಸೊ ಚೆನ್ನಿ ಸರ್ ಅವರು ಜುಲೈ 8, 1963 ಓಕೆ, ಶ್ರೀ ನಿಂಗಪ್ಪ ಹಾಗೂ ಶ್ರೀಮತಿ ನಾಗರತ್ನಮ್ಮ ದಂಪತಿಗಳ 4ನೇ ಪುತ್ರನಾಗಿ ಜನಿಸಿದ ಇವರು. ತೀರಾ ಬಾಲ್ಯದಿಂದಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಗರಡಿಯಲ್ಲಿ ಸ್ವಯಂ ಸೇವಕರಾಗಿ ರೂಪುಗೊಂಡರು. ಸಜ್ಜನರ ಸಹವಾಸ ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆದರ್ಶ ತತ್ವಗಳು ಇವರ ಸಮಾಜಮುಖಿ ಜೀವನಕ್ಕೆ ಅಡಿಪಾಯವಾದವು ಸ್ನೇಹಿತರೆ. ಸೊ ಹಾಗೆ ಶಿವಮೊಗ್ಗೆಯ ಪ್ರತಿಷ್ಠಿತ ಕೋಟೆ ಯುವಕರ ಸಂಘದ ಸದಸ್ಯ, ನಿರ್ದೇಶಕ ಹಾಗೂ ಕಾರ್ಯದರ್ಶಿಯಾಗಿ, ಹಾಗೆ ಹಿಂದೂ ಸಂಘಟನಾ ಮಹಾಮಂಡಳಿಯ ನಿರ್ದೇಶಕ ಹಾಗೂ ಸಹ ಕಾರ್ಯದರ್ಶಿಯಾಗಿ ನಾನಾ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಇನ್ನು ರಾಜಕೀಯ ಕ್ಷೇತ್ರಕ್ಕೆ ಬಂದರೆ ಇವರ ಜರ್ನಿ ನಿಜಕ್ಕೂ ಅದ್ಭುತ ಅಂತಲೇ ಹೇಳ್ಬೋದು. 1980 ಪ್ರಪ್ರಥಮ ಬಾರಿಗೆ ಸಕ್ರಿಯ ರಾಜಕೀಯ ಪ್ರವೇಶಿಸಿದ ಚೆನ್ನಿಯವರು ಭಾರತೀಯ ಜನತಾ ಪಾರ್ಟಿಯ ನಗರಾಧ್ಯಕ್ಷರಾಗಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯ ಪ್ರಭಾರಿಯಾಗಿ, ಹೀಗೆ ಪಕ್ಷ ನೀಡಿದ ಪ್ರತಿಯೊಂದು ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಬಂದಿರ್ತಾರೆ. ಸೊ ಶಿವಮೊಗ್ಗ ನಗರ ಸಭೆಯಲ್ಲಿ ಇವರ ಹೆಜ್ಜೆ ಗುರುತುಗಳು ಚಿರಸ್ಥಾಯಿ ಅಂತಲೇ ಹೇಳ್ಬೋದು. 1992 ಹಾಗೆ 1998 ಹಾಗೂ 2008 ಸತತ 3 ನಗರಸಭಾ ಸದಸ್ಯರಾಗಿ ಆಯ್ಕೆಯಾಗಿ ಇಡೀ ನಗರದ ಜನರ ವಿಶ್ವಾಸ ಗಳಿಸಿದರು. ಅಷ್ಟೇ ಅಲ್ಲ, 2012 ನಗರಸಭಾ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಅಭಿವೃದ್ಧಿ ವಿಷಯಕ್ಕೆ ಬಂದರೆ ಇವರು ನಮ್ಮ 2006 ಶಿವಮೊಗ್ಗ ಭದ್ರಾವತಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಅನೇಕ ಕೈಗೊಂಡ ಕಾರ್ಯಗಳನ್ನು ಮಾಡಿರ್ತಾರೆ. ಮುಂದೆ 2018 ಮಹಾನಗರ ಪಾಲಿಕೆ ಸದಸ್ಯರಾಗಿ ಆಯ್ಕೆಯಾಗಿ, ತದನಂತರ ಉಪಮೇಯರ್ ಆಗಿ ಹಾಗೂ ಆಡಳಿತ ಪಕ್ಷದ ನಾಯಕರಾಗಿ ವಿವಿಧ ಜನಪರ ಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಂಡಿರ್ತಾರೆ ಅಂತಲೇ ಹೇಳ್ಬೋದು. ಸೊ ಹೀಗೆ ನಮ್ಮ ಜನಸಾಮಾನ್ಯರ ಧ್ವನಿಯಾಗಿ, ಮುಖಂಡರಾಗಿ ಬೆಳೆದು ಬಂದ ನಮ್ಮ ಚನ್ನಬಸಪ್ಪ ಅವರು, ಶಾಸಕರು, ಅವರ ಸುದೀರ್ಘ ಸಾರ್ವಜನಿಕ ಸೇವೆಯ ಬದುಕು ಪ್ರತಿಯೊಬ್ಬರಿಗೂ ಮಾದರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಹಾಗಾದರೆ ಬನ್ನಿ, ಸದಾ ಜನರ ಮಧ್ಯೆ ಇರುವ ನಮ್ಮ ಆಪ್ತ ಶಾಸಕರಾಗಿರುವ SN ಚನ್ನಬಸಪ್ಪನವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಯಾವಾಗ್ಲೂ ಜನಸಂದಣಿ ಮೀಟಿಂಗ್ಸ್ ಅಂತ ಬ್ಯುಸಿ ಆಗಿರ್ತೀರಾ. ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಾಗ ನಿಮಗೆ ಯಾವ ರೀತಿ ಖುಷಿ ಕೊಡ್ತೀವಿ ಸರ್?
4: ಆನಂದವಾಗಿದೆ ನನಗೆ.
3: ಓಕೆ,
4: ಯಾಕಂದ್ರೆ ಶಿವಮೊಗ್ಗದಲ್ಲಿ ಈ ರೀತಿಯ ಬಾನುಲಿ ಪ್ರಸಾದ ಆಗ್ತಾ ಇರೋವಂಥದ್ದು ಒಂದು ಹೆಮ್ಮೆಯ ಸಂಗತಿ ಇದೆ.
3: ಓಕೆ,
4: ನಾವು ಆಕಾಶವಾಣಿ ಭದ್ರಾವತಿಯಲ್ಲಿ ಕೇಳ್ತಾ ಇದ್ವಿ, ಅವತ್ತಿನ ದಿನಗಳದ್ದು ನೆನಪಾಗತ್ತೆ ನಮಗೆ. ಯಾಕಂದರೆ ಬಾನುಲಿ ಪ್ರಸಾರ ಅಂತಾದಾಗ ನಮ್ಮ ಹಿಂದಿನ ನೆನಪುಗಳು ಆಗಿಬಿಡುತ್ತೆ. ಹಾಗಾಗಿ ತುಂಬ ಸಂತೋಷ ಆಗಿದೆ ಏನಂದರೆ, ನಾವು ಭದ್ರಾವತಿಗೆ ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇದ್ವಿ ನಾಟಕಗಳೆಲ್ಲ ಹೇಳಲಿಕ್ಕೆ, ನಾಟಕಗಳನ್ನು ಕಲಿಸ್ಲಿಕ್ಕೆ. ಕಲಿಸಿರೋ ನಾಟಕವನ್ನು ಅಲ್ಲಿ ಬಾನುಲಿ ಪ್ರಸಾರ ಮಾಡಲಿಕ್ಕೋಸ್ಕರ ಹೋಗ್ತಾ ಇದ್ವಿ. ನಮಗೆ ಇವತ್ತು ನೆನಪಾಗತ್ತೆ, ಕಲಾಜ್ಯೋತಿ ಅಂತ ನಮ್ಮ ಸಂಸ್ಥೆ ಇತ್ತು. ಆ ಸಂಸ್ಥೆ ಇದ್ದಿದ್ದ ಮಕ್ಕಳಿಗೋಸ್ಕರ, ಮಕ್ಕಳ ರಂಗ ತರಬೇತಿ ದೃಷ್ಟಿಯಿಂದ, ಲಂಗ ನಾಟಕೋತ್ಸವ ಲಂಗ ಚಟುವಟಿಕೆಗಳ ದೃಷ್ಟಿಯಿಂದ ಇದನ್ನು ಮಾಡ್ತಾ ಇದ್ವಲ್ಲ. ಸೊ ಹಾಗಾಗಿ ಅಲ್ಲಿಗೆ ಹೋಗಿದ್ದ ನೆನಪು ನನಗೆ ಮರುಕಳಿಸುತ್ತೆ.
3: ಓಕೆ ಓಕೆ ಸರ್, ತುಂಬ ಚೆನ್ನಾಗಿ ಹೇಳಿದ್ರಿ. ಹಾಗೆ ಸರ್, ಈಗ ಮೊದಲನೇ ಬಾರಿ ನೀವು ಶಾಸಕರಾಗಿರೋದು ಹೇಗೆ ಅನಿಸ್ತಾ ಇದೆ ಅಂತ?
4: ಸಂತೋಷ ಇದೆ.
3: ಓಕೆ,
4: ಯಾಕಂದರೆ ಶಾಸಕ ಸ್ಥಾನ ಇದೆಯಲ್ಲ, ಅದು ನಮ್ಮ ಸಂಘಟನೆಯ ಹಿನ್ನೆಲೆಯಲ್ಲಿ ಸಿಕ್ಕಿರುವಂಥ ದೊಡ್ಡ ಒಂದು ಸಂಘಟನೆಯ ಕೊಡುಗೆ ಇದೆ ನನಗೆ. ನನ್ನ ಜೀವನದಲ್ಲಿ ನೆನಪಲ್ಲಿ ಇಟ್ಕೊಳ್ಳೋಂಥ ಒಂದು ಸಂಗತಿ ಈ ಕ್ಷೇತ್ರ ನನಗೆ ಮಾಡಿಬಿಡ್ತು. ಮತ್ತು ಒಟ್ಟು ಸಾರ್ವಜನಿಕ ಜೀವನ ಇದೆಯಲ್ಲ, ಇದು ನಮಗೆ ಕಳೆದ 40 ವರ್ಷದಿಂದ ಇರುವಂಥದ್ದು.
3: ಓಕೆ ಸರ್, ಓಕೆ.
4: ಸಂಘದ ಸ್ವಯಂ ಸೇವಕನಾಗಿ, ಕಾರ್ಯಕರ್ತನಾಗಿ, ಸಂಘದ ಜವಾಬ್ದಾರಿ ನಿರ್ವಹಣೆ ಮಾಡಿ, ಪಾರ್ಟಿಲಿ ಜವಾಬ್ದಾರಿ ನಿರ್ವಹಣೆ ಮಾಡಿ ಈಗಲೂ ಮಾಡ್ತಾ ಇದ್ದೇವೆ.
3: ಓಕೆ ಸರ್.
4: ಆದರೆ ಶಾಸಕ ಸ್ಥಾನ ಇದೆಯಲ್ಲ, ಇದು ನಿಜವಾಗ್ಲೂ ಕೂಡ ಒಂದು ಜೀವನದಲ್ಲಿ ನೆನಪಿಟ್ಕೊಳ್ಳುವಂಥ ಒಂದು ಅವಿಸ್ಮರಣೀಯ ಸಂದರ್ಭ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ಅನೇಕ ಸಂಗತಿಗಳಿಗೆ ಪರಿಹಾರ ಹುಡುಕಕ್ಕೆ ಸಿಕ್ಕಿರುವಂಥ ಜಾಗ ಇದು. ಹಾಗಾಗಿ ಎಂಥ ಸಮಸ್ಯೆ ಆದರೂ ಕೂಡ ಪರಿಹಾರ ಸಿಗತ್ತೆ ಅನ್ನೋಂಥ ನಂಬಿಕೆ ವಿಶ್ವಾಸ ನಮಗಿರೋದ್ರಿಂದ ಅದಕ್ಕೆ ಪೂರಕವಾಗಿ ಯೋಚನೆಯನ್ನು ಮಾಡ್ತಾ ಹೋದರೆ ನಿಜವಾಗ್ಲೂ ಆ ಶಾಸಕಾಂಗ ಪಕ್ಷದ ಶಾಸಕಾಂಗದ ಒಂದು ವಿಧಾನಸಭೆ ಅಧಿವೇಶನದಲ್ಲಿ ನಡಿಬೇಕಾದ್ರೆ ಅಲ್ಲಿ ನಾವು ಬಹಳ ವಿಶ್ವಾಸವನ್ನು ಜಾಸ್ತಿ ಆಗಿದೆ, ನಮಗೆ ಹಿಂಬಡಿ ಜಾಸ್ತಿ ಆಗಿದೆ, ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ ನಮಗೆ. ಹಾಗಾಗಿ ನಿಜವಾಗ್ಲೂ ಇದೊಂದು ಒಳ್ಳೆಯ ಜಾಗ ಇದು, ಅತ್ಯಂತ ಜವಾಬ್ದಾರಿಯುತವಾದಂಥ ಜಾಗ ಇದು. ಇದನ್ನು ಹೇಗೆಗೋ ಬಳಕೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ನಮ್ಮ ಹಿರಿಯರು ಕಟ್ಟಿಕೊಟ್ಟಂಥ ಈ ವ್ಯವಸ್ಥೆ ಇದೆಯಲ್ಲ, ನಿಜವಾಗ್ಲೂ ನಾನು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ನನಗೆ ಬಹಳ ವಿಶ್ವಾಸ ಬಂತು. ತುಂಬ ಸಂಗತಿಗಳನ್ನು, ತುಂಬ ಸಮಸ್ಯೆಗಳಿಗೆ ಪರಿಹಾರವನ್ನು ಈ ಜಾಗದಲ್ಲಿ ಹುಡುಕ್ಬೋದು ಅಂತೇಳಿ ನಮಗೆ ಅನಿಸುತ್ತೆ. ಆ ರೀತಿ ಕೆಲಸ ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ, ಅದು ನಮಗೆ ತುಂಬ ಸಂತೋಷ.
3: ಓಕೆ ಸರ್, ಓಕೆ. ಸರ್, ಈಗ ಕಾರ್ಪೊರೇಟ್ ಆಗಿದ್ರಿ ಅಂದರೆ ಈಗ ಶಾಸಕರಾಗಿ ಆಗಿದ್ದೀರಿ, ಹೇಗೆ ಅನಿಸ್ತಾ ಇದೆ ಅಂತ?
4: ಒಳ್ಳೆ ಪ್ರಶ್ನೆ ಕೇಳಿದಿರಿ. ಏನಂದರೆ ಶಾಸಕರಾದಾಗಲೂ ಕೂಡ ಸಾಮಾನ್ಯ ಜನರ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಂಡು ಕೆಲಸವನ್ನು ಮಾಡಬೇಕು, ಮೂಲ ಸೌಕರ್ಯಗಳ ಬಗ್ಗೆ ಆದ್ಯತೆಯನ್ನು ಕೊಡಬೇಕು. ಒಬ್ಬ ನಗರಸಭಾ ಸದಸ್ಯನಾಗಿದ್ದಂಥ ಸಂದರ್ಭದಲ್ಲೂ ಕೂಡ ಆ ದಿಕ್ಕಲ್ಲಿ ಹೆಜ್ಜೆಯನ್ನು ಇಡುವಂಥ ಕೆಲಸವನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ಮತ್ತು ನಮ್ಮದು ಜೀವನದೊಳಗೆ ಸಿಕ್ಕಂಥ ಸಂಗತಿಗಳಿದೆಯಲ್ಲ, ಬಡವರ ಪರವಾದಂಥ ವಿಶೇಷವಾದಂಥ ಸಂಗತಿಗಳಿಗೆ ಹೋರಾಟ ಮಾಡಿದ್ದಿದೆಯಲ್ಲ, ಆ ಹೋರಾಟದ ನೆನಪುಗಳನ್ನು ಮಾಡಿಕೊಳ್ಳುತ್ತಾ ನಾವು ಚುನಾಯಿತರಾದಂಥ ಸಂದರ್ಭದಲ್ಲಿ ಆ ಕಾರ್ಯಕ್ಕೆ ಶಕ್ತಿ ಕೊಡುವಂಥ ಸಂಗತಿಯನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಯಿತು. ನಮಗೆ ಒಬ್ಬ ನಗರಸಭಾ ಸದಸ್ಯನಾಗಿದ್ದೆ, ಮೂಲ ಸೌಕರ್ಯಗಳು ಬೇಕು ಅಂತೇಳಿ ಹೋರಾಟ ಮಾಡಿದ್ವಿ, ಆ ಹೋರಾಟ ಮಾಡಿದಂಥ ಸಂದರ್ಭಗಳನ್ನು ನೆನಪು ಮಾಡಿಕೊಂಡು ಅದಕ್ಕೆ ಶಕ್ತಿ ಕೊಡೋ ಕೆಲಸವನ್ನು ನಾವು ಮಾಡಿದ್ವಿ. ಅನೇಕ ರೀತಿಯ ಉದಾಹರಣೆಗೆ ಸ್ಲಮ್ಮಿನ ಸಂಗತಿಗಳನ್ನ ಗಮನದಲ್ಲಿ ಇಟ್ಕೊಂಡು ಯೋಚನೆ ಮಾಡಿದಾಗ ಸ್ಲಮ್ಮಿನ ವ್ಯಕ್ತಿಗಳಿಗೆ, ಸ್ಲಮ್ಮಲ್ಲಿ ವಾಸ ಮಾಡ್ತಿರೋಂಥ ಜನ ನೆಮ್ಮದಿಯಾಗಿ ವಾಸ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಹೋರಾಟಗಳನ್ನು ರೂಪಿಸಿದ್ವಿ. ನಾವು ಹೋರಾಟ ರೂಪಿಸಿ ಬೆಂಗಳೂರು ತನಕ ಹೋರಾಟವನ್ನು ತಗೊಂಡು ಹೋಗಿದ್ವಿ, ಅದರಲ್ಲಿ ಯಶಸ್ಸನ್ನು ಕೂಡ ಕಂಡಿದ್ವಿ ನಾವು. ಸೊ ಹಾಗಾಗಿ ಆ ರೀತಿ ಅಂದರೆ ಯಾವ ಹಂತದಲ್ಲಿ ಇತ್ತು ಸ್ಲಮ್ ಅಂತ ಹೇಳಿದ್ರೆ ಪ್ರಾಣಿಗಳು ಕೂಡ ಸರಿಯಾದಂಥ ರೀತಿಯಲ್ಲಿ ವಾಸ ಮಾಡೋಕೆ ಆಗ್ತಿರಲಿಲ್ಲ, ಅಂಥ ಜಾಗದಲ್ಲಿ ಜನ ವಾಸ ಮಾಡ್ತಾ ಇದ್ರು. ನಮ್ಮ ಸಂಘಟನೆ ಯೋಚನೆ ಮಾಡಿತು, ಅವತ್ತಿದ್ದಂಥ ನಾಯಕರ ಜೊತೆಗಳಲ್ಲಿ ಚರ್ಚೆ ಮಾಡಿ ನೇತೃತ್ವದಲ್ಲಿ ನಾವು ಹೋರಾಟಗಳನ್ನು ಮಾಡಿದಂಥ ಪರಿಣಾಮ ಆ ಒಂದು ಜಾಗಕ್ಕೆ ಇವತ್ತು ನ್ಯಾಯ ಕೊಡೋಕ್ಕೆ ಅವಕಾಶ ಆಗಿದ್ದು ಈ ಚುನಾಯಿತ ಜಾಗಗಳಿಂದ ನಮಗೆ. ಸೊ ಹಾಗಾಗಿ ಯಾವುದನ್ನು ಉದ್ದೇಶವನ್ನು ಇಟ್ಕೊಂಡು ಹೋರಾಟ ಪ್ರಾರಂಭ ಮಾಡಿದ್ವಿ ಆ ಹೋರಾಟಕ್ಕೆ ನ್ಯಾಯ ಕೊಡುವಂಥ ರೀತಿಯೊಳಗಡೆ ನಮ್ಮ ಕಾರ್ಯ ಆಗಿರುವಂಥದ್ದು ನಾನು ನಿಜವಾಗ್ಲೂ ಕೂಡ ಸಂತೋಷ ತರುವಂಥ ಕೆಲಸ ಅದಾಗಿದೆ ಅಂತ ನಾನಂತೂ ಭಾವಿಸ್ತೇನೆ.
3: ಓಕೆ ಸರ್, ಓಕೆ. ಸೊ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ ಸರ್. ಈಗ ನನ್ನ ಮೊದಲೇ ಪ್ರಶ್ನೆ ಏನಪ್ಪ ಅಂತಂದರೆ, ಮೊದಲನೇದಾಗಿ ಸಂಚಾರ ವ್ಯವಸ್ಥೆ ಬಗ್ಗೆ ಕೇಳಬೇಕು. ಯಾಕಂದರೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಅಂತ ನಾವು ನಮ್ಮ ರೇಡಿಯೋದಲ್ಲಿ ಸಾಕಷ್ಟು ಜಾಗೃತಿ ಮೂಡಿಸ್ತಾ ಇರ್ತೀವಿ. ಆದರೆ ಉಷಾ ನರ್ಸಿಂಗ್ ಹೋಮ್ ಸರ್ಕಲ್ ಮತ್ತು ಅಕ್ಕ ಮಹಾದೇವಿ ಸರ್ಕಲ್ಗಳಲ್ಲಿ ಪೀಕ್ ಅವರ್ಸ್ನಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇರತ್ತೆ. ಸೊ ಅದನ್ನು ತಡೆಯೋದಕ್ಕೆ ಶಾಶ್ವತ ಮಾಸ್ಟರ್ ಪ್ಲಾನ್ ಏನಾದರೂ ಇದೆಯಾ ಸರ್?
4: ಖಂಡಿತ ಇದೆ.
3: ಓಕೆ,
4: ನಾವು ಮಾಡಿದ್ದೇವೆ. ಈ ಹಿಂದೆ ಆ ಸರ್ಕಲ್ಲು ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಸಾಕಷ್ಟು ತೊಡಕುಗಳನ್ನು ಕಂಡಿದ್ದಂತ ಸರ್ಕಲ್ ಅದ ಕಮಲ್ ವಿರುದ್ಧ ಉಷಾನಂದ ಸಿಂಗಮ್ ಅಲ್ಲಿ ಇದ್ದಿದ್ದರಿಂದ ಉಷಾನಂದ ಸಿಂಗಮ್ ಸರ್ಕಲ್ ಅಂತ ಹೇಳೋದಕ್ಕೆ ಸ್ವಲ್ಪ ಪ್ರತೀತಿಲ್ಲಿದೆ. ಆದರೆ ನಗರಸಭೆ ಅದನ್ನು ಅಕ್ಕಮಹಾದೇವಿ ವೃತ್ತ ಅಂತ ಕರೆದಿದೆ. ಆದರೆ ಎಲ್ಲೋ ಒಂದು ಕಡೆಗೆ ಆ ವೃತ್ತ ಚೆನ್ನಾಗಾಗಬೇಕು ಅಂಥೇಳಿ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಲೋಕಸಭಾ ಸದಸ್ಯರು ಎಂ ಪಿ ರಾಘವೇಂದ್ರ ಅವರು ಆ ಸರ್ಕಲ್ಗೆ ವಿಶೇಷವಾದಂಥ ರೀತಿ ಒಳಗಡೆ, ಯಾಕಂದರೆ ಅಲ್ಲಿ ಫ್ಲೈಓವರ್ ಆದ ಪರಿಣಾಮ ನಮಗೆ, ಯಾಕಂದರೆ ಜನದಟ್ಟಣೆ ನಮಗೆ ಪರಿಹಾರ ಬೇಕು ಅಂತ ಯೋಚನೆ ಮಾಡ್ತಾ ಇದ್ವಲ್ಲ, ಅದಕ್ಕೆ ಪೂರಕವಾದಂಥ ರೀತಿಯೊಳಗಡೆ ನಮ್ಮ ಫ್ಲೈಓವರ್ ನಾವು ಮಾಡಿದ್ದಂಥದ್ದು. ಫ್ಲೈಓವರ್ ಮಾಡಿದಾಗ ಸರ್ಕಲಲ್ಲಿ ಸ್ವಲ್ಪ ಸಮಸ್ಯೆಗಳು ಪ್ರಾರಂಭ ಆಯಿತು. ಹಾಗಾಗಿ ಅಲ್ಲೊಂದು ಅಂಡರ್ ಪಾಸು ಮಾಡಿದ್ದೇವೆ, ಹಾಗೆಯೇ ಫ್ಲೈಓವರ್ ನಾವು ಮಾಡಿಕೊಂಡಿದ್ದೇವೆ. ಜಲದಟ್ಟಣೆ ಇರುವಂಥ ಜಾಗನೇ ಇದು. ಇದಾದ ತಕ್ಷಣ ಬಗೆಹರಿತು ಅಂತ ಅಂದ್ಕೊಂಡಿದ್ವಿ. ಆ ಸರ್ಕಲನ್ನು ಸರಿಯಾದಂಥ ರೀತಿಗೆ ನಿರ್ವಹಣೆ ಮಾಡಲಿಕ್ಕೆ ಸ್ವಲ್ಪ ಸಮಯ ತಗೊಳ್ತು. ಅದಕ್ಕೆ ರಾಘವೇಂದ್ರ ಅವರು ಇವತ್ತು ಅದಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಸರ್ಕಲ್ ನಿರ್ವಹಣೆಗೋಸ್ಕರನೇ ಅದಕ್ಕೆ ಹಣವನ್ನು ಕೂಡ ಕೇಂದ್ರ ಸರ್ಕಾರದಿಂದಲೇ ಕೊಟ್ಟರು, ಹಾಗೆ ಮಹಾನಗರ ಪಾಲಿಕೆಯ ಸಹಕಾರದಿಂದ ಈ ಕಾರ್ಯವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ್ದೇವೆ. ಅಲ್ಲೊಂದು ಈಗಾಗಲೇ ಸಿಗ್ನಲ್ ಬೇಕು, ಸಿಗ್ನಲ್ ಬೇಕು ಅಂಥೇಳಿ ತಾತ್ಕಾಲಿಕವಾಗಿ ಅಲ್ಲೊಂದು ಅರೇಂಜ್ಮೆಂಟನ್ನು ಮಾಡಿಕೊಂಡಿದ್ದೇವೆ. ಈ ದಿಕ್ಕೊಳಗಡೆ ವಿಶೇಷವಾಗಿ ಪೊಲೀಸ್ ಇಲಾಖೆ ಜೊತೆಗೆ ಸಹಕಾರಕ್ಕೆ ನಾವು ಕೈ ಚಾಚಿದ್ವಿ. ಅವರು ವಿಶೇಷವಾಗಿ ಆರಂಭದೊಳಗಡೆ ಒಂದು ಏನು ಮಾಡಬೇಕು ಅಂತ ಯೋಚನೆ ಮಾಡಿದ್ದಾರೆ. ಈಗ ಸಮಗ್ರವಾಗಿ ಬೇಕಾಗಿರುವಂಥ ಸಂಗತಿನ ಯೋಚನೆ ಮಾಡಿ ಅದಕ್ಕೆ ಸಿಗ್ನಲ್ ಲೈಟ್ಸ್ಗಳನ್ನ ಅಳವಡಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ. ಜನದಟ್ಟಣೆ ಆಗ್ತಾ ಇದೆ, ಇದು ಒಂದು ಮೊದಲನೇದು. ಅದಕ್ಕೆ ಪರಿಹಾರ ಹುಡ್ಕೊಳ್ಳೋಂಥ ಕೆಲಸ ಮಾಡಿದ್ದೇವೆ. 200 feet ರೋಡನ್ನು ನಾವು ಈಗಾಗಲೇ ನಾವು ಮಾಡ್ತಾ ಇದ್ದೇವೆ. ಸೊ ಅದು ಕೂಡ ನಮಗೆ ಅನುಕೂಲ ಆಗತ್ತೆ. ಊರಿನ ಹೊರಭಾಗದೊಳಗಡೆ 200 feet ರೋಡ್ ಬರೋದ್ರಿಂದ ಒಂದಷ್ಟು ದೊಡ್ಡ ದೊಡ್ಡ ವಾಹನಗಳು ಅದಕ್ಕೆ ಆ ಜಾಗಕ್ಕೆ ಶಿಫ್ಟ್ ಮಾಡೋದ್ರಿಂದ ಓಡಾಟಕ್ಕೆ ನಮಗೆ ಅನುಕೂಲ ಆಗುತ್ತೆ. ಇಲ್ಲಿ ಊರೊಳಗಡೆ ಸ್ವಲ್ಪ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಜನದಟ್ಟಣೆ ಜಾಸ್ತಿ ಆಗ್ತಾ ಇದೆ, ವಾಹನಗಳ ಸಂಖ್ಯೆನೂ ತುಂಬ ಇರೋದ್ರಿಂದ ಸ್ವಲ್ಪ ಸಹಜವಾದಂಥ ರೀತಿಯಲ್ಲಿ ಓಡಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ನಾವು ಮಾಡ್ಕೊಳ್ಳೋಂಥ ಪ್ರಕ್ರಿಯೆಗೆ ಈಗಾಗಲೇ ಚಾಲನೆ ಕೊಟ್ಟಿದ್ದೇವೆ, ಖಂಡಿತವಾಗ್ಲೂ ಯಶಸ್ವಿ ಆಗ್ತವೆ.
3: ಓಕೆ ಸರ್, ಓಕೆ, ಕೇಳಿಸ್ಕೊಂಡಲ್ವ ಸ್ನೇಹಿತರೆ? ನನ್ನ ಪ್ರಶ್ನೆಯೂ ಕೂಡ ನಿಮ್ಮ ಪ್ರಶ್ನೆ ಆಗಿತ್ತು, ಈಗ ಉತ್ತರವನ್ನು ಕೂಡ ನೀವು ಕಂಡುಕೊಂಡಿದ್ದೀರಿ ಅಂತ ನಾನು ತಿಳ್ಕೊಳ್ತೀನಿ. ಸೊ ನಮ್ಮ ಮಲೆನಾಡಿನ ಶಿವಮೊಗ್ಗದ ಜನರೇ, ಇವತ್ತು ನಿಮಗೊಂದು ಸೂಪರ್ ಆದ ಅವಕಾಶ. ನಿಮ್ಮ ಏರಿಯಾದ ರಸ್ತೆಗಳಿರಬಹುದು, ಕುಡಿಯುವ ನೀರಿನ ಸಮಸ್ಯೆ ಇರಬಹುದು, ಅಥವಾ ಶಿವಮೊಗ್ಗದ ಮುಂದಿನ ಸುವರ್ಣ ಭವಿಷ್ಯದ ಬಗ್ಗೆ ನೀವು ಶಾಸಕರಲ್ಲಿ ಮಾತಾಡಬೇಕಾ? ನಿಮ್ಮ ಪ್ರಶ್ನೆಗಳನ್ನು, ನಿಮ್ಮ ಅನಿಸಿಕೆಗಳನ್ನು ನೇರವಾಗಿ ಅವರ ಗಮನಕ್ಕೆ ತರಬೇಕಾ? ಹಾಗಾದರೆ ತಡೆಯಾಕೆ, ಈಗಲೇ ಫೋನ್ ಕೈಗೆತ್ಕೊಂಡು ನಮ್ಮ ಇವತ್ತಿನ ವಿಶೇಷ ಫೋನ್ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಶಾಸಕರಾದ ಎಸ್ ಎನ್ ಚನ್ನಬಸಪ್ಪನವರು ಲೈವ್ನಲ್ಲಿದ್ದಾರೆ. ಸೊ ನೀವು ಕೂಡ ಅವರ ಜೊತೆ ನೇರವಾಗಿ ಮಾತಾಡಬಹುದು. ಡಯಲ್ ಮಾಡಬೇಕಾದ್ರೂ ಸಂಖ್ಯೆ 9686090926279. ಹಾಗಾದ್ರೆ ನಿಮ್ಮ ಸಮಸ್ಯೆಗಳು ಸೊಲ್ಯೂಷನ್, ಸೊ ಎಲ್ಲದಕ್ಕೂ ಒಂದೊಂದು ಸೊಲ್ಯೂಷನ್ಸ್ ಇರುತ್ತೆ, ಖಂಡಿತ ಸೊಲ್ಯೂಷನ್ ಸಾಲ್ವ್ ಆಗಲಿ ಅನ್ನೋ ಭರವಸೆಯಲ್ಲಿ ನೀವು ಕರೆ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಈಗ ಮೊದಲನೇ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
19: ಹಲೋ, ನಮಸ್ತೆ ಮೇಡಮ್.
3: ನಮಸ್ತೆ, ಯಾರಿದು?
19: ಮೇಡಮ್, ನಾನು ಶಿವಮೊಗ್ಗದಿಂದ ರತ್ನ ಅಂತ.
3: ಓಕೆ ರತ್ನಾ ಮೇಡಮ್.
19: ಹಾ ಮೇಡಮ್
3: ಹೇಳಿ, ನಮ್ಮ ಚನ್ನಬಸಪ್ಪ ಅವರು ಇಲ್ಲೇ ಇದಾರೆ, ಮಾತಾಡಿ.
19: ಶಾಸಕರು ಚಂದ್ರಶೇಖರ್ಗೆ ನಮಸ್ಕಾರ.
4: ನಮಸ್ಕಾರ ಕಣಮ್ಮ.
19: ಸರ್, ನಾನು ಸಿಂಗಲ್ ಪೇರೆಂಟ್ ಅಂದ್ರೆ ಹಸ್ಬೆಂಡ್ ಇಲ್ಲ ಸರ್. ನಾನು ಆಶ್ರಯ ಸಮಿತಿ ಇದಕ್ಕೆ ನಾನು ಅಪ್ಲಿಕೇಶನ್ ಹಾಕಿ ಮನೆ ಬಂದಿದ್ದೆ ಸರ್. ಆದ್ರೆ ನಮ್ಗೆ ಇನ್ನೊಂದು ಮನೆ ಹ್ಯಾಂಡ್ ಓವರ್ ಮಾಡಿಲ್ಲ, ಮನೆಗೆಲ್ಲ ಅದು ಏನು ಸರಿ ಮಾಡಿಲ್ಲ ಸರ್. ಮನೆಗೆಲ್ಲ ಪ್ರಾಬ್ಲಮ್ ಇದೆ. ನಾವು ಸಿಂಗಲ್ ಪೇರೆಂಟ್ ಇರೋದ್ರಿಂದ ಲೋನ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಲೋನ್ ಮಾಡ್ಸಕ್ಕೆ ಅಂತ ಹೇಳಿ ನಮ್ದು ಇನ್ಕಮ್ ಸರ್ಟಿಫಿಕೇಟ್ ಕ್ಯಾನ್ಸಲ್ ಮಾಡಿ ನೀವು 1 lakh rupees ಮಾಡಿಸ್ಬೇಕು, ಇಲ್ಲಾಂದ್ರೆ ಲೋನ್ ಕೊಡಲ್ಲ ಅಂತ ಹೇಳಿದ್ರು. ಆ 1 lakh rupees ಕ್ಯಾಶ್ ಇನ್ಕಮ್ ಮಾಡಿದ್ಮೇಲೆ ನಮ್ದು ಪೆನ್ಷನ್ನೇ ಬರ್ತಾ ಇಲ್ಲ ಸರ್, ವಿಡೋ ಪೆನ್ಷನ್.
4: ಹೌದು, ಒಂದು ಪ್ರಾಬ್ಲಮ್ ಬೇಕು ಅಂದ್ರೆ ಒಂದು ಕಳ್ಕೊಳ್ಳೋ.

0: ನನಗೆ ಆಶ್ರಯ ಸಮಿತಿ ಮೀಟಿಂಗ್ಗಳನ್ನು ಎರಡು ಸರಿ ಮುಂದಕ್ಕೆ ಹಾಕೊಂಡೆ. 8ನೇ ತಾರೀಕು ತನಕ ಅವಕಾಶ ಕೊಟ್ಟಿದ್ದಾರೆ SIR. ಅದು ಮುಗಿದ ಮೇಲೆ ಎರಡನೇ ವಾರದೊಳಗಡೆ ನಾನು ಆಶ್ರಯ ಮೀಟಿಂಗ್ ಕರಿತೇನೆ, ನಿಮಗೆ ಪರಿಹಾರ ಹುಡುಕೋ ಕೆಲಸ ನಾನು ಮಾಡಿಕೊಡ್ತೀನಮ್ಮ, ಏನು ಯೋಚನೆ ಮಾಡಬೇಡಿ. ಆದರೆ ಇನ್ಕಮ್ ಕ್ರೈಟೀರಿಯಾ ಬಂದಿರೋದ್ರಿಂದ ನಿಮ್ಮದು ಎಲ್ಲದೂ ಕೂಡ ರದ್ದಾಗಿದೆ. ಪೆನ್ಷನ್ ಏನು ಬರ್ತಾ ಇತ್ತು ನಿಮಗೆ, ವಿಧವಾ ವೇತನ ಬರ್ತಾ ಇತ್ತು ಅಂತ ಅಂದ್ಕೊಂಡಿದ್ದೀನಿ, ಅದು ರದ್ದಾಗಿದೆ. ಅದಕ್ಕೂ ಪೂರ್ವಕವಾಗಿ ವಿಧಾನಸಭೆ ಅಧಿವೇಶನ ನಾವು ಚರ್ಚೆ ಮಾಡಿದೆ. ಇನ್ಕಮ್ ಕ್ರೈಟೀರಿಯಾ ಜಾಸ್ತಿ ಮಾಡಬೇಕು, 3 ಲಕ್ಷಕ್ಕೆ ತೊಗೊಂಡೋಗಬೇಕು ಅಂತ ಈಗಾಗಲೇ ನಾವು ಚರ್ಚೆ ಮಾಡಿದ್ದೇವೆ. ಹಾಗಾದಾಗ ನಿಮಗೆ ಪೆನ್ಷನ್ನು ಬರುತ್ತೆ, ನಿಮ್ಮ ಮನೆಯೂ ಕೂಡ ಉಳಿಯತ್ತಮ್ಮ.
1: ಓಕೆ, ಎಸ್ ನಾಗರತ್ನವರೇ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅನ್ಕೊಳ್ತೀನಿ. ಸೊ ಸ್ನೇಹಿತರೆ, ಹಾಗೆ ನಮ್ಮ ಕೇಳುಗರೆ, ಒಂದು ರಿಕ್ವೆಸ್ಟ್ ಇದೆ. ಏನಪ್ಪಾ ಅಂತಂದರೆ, ನೇರವಾಗಿ ಪ್ರಶ್ನೆ ಕೇಳಿ ಚರ್ಚೆ ನೀವು ಫೋನ್ ಕಾಲ್ ಕಟ್ ಆದ ನಂತರ ನೀವು ಕೇಳಿಸ್ಕೊಳ್ಬೋದು, ಶಾಸಕರು ಉತ್ತರಿಸ್ತಾರೆ ಅಂತಾನೆ ಹೇಳ್ತೀನಿ. ಓಕೆನಾ? ಎಸ್, ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
2: ಹಲೋ
1: ನಮಸ್ತೆ.
2: ನಮಸ್ತೆ,
1: ಯಾರಿದು?
2: ಪ್ರೇಮ್ ಕುಮಾರ್ ಅಂತ.
1: ಓಕೆ ಪ್ರೇಮ್,
2: ರತ್ನಾಕರ್ ಲೇಔಟ್.
1: ಓಕೆ ಪ್ರೇಮ್ ಕುಮಾರ್ ಅವರೇ, ನಮ್ಮ ಶಾಸಕರಾದ.
0: ನಮಸ್ಕಾರ ಸರ್.
2: ನಮಸ್ಕಾರ ಸರ್, ಪ್ರೇಮ್ ಕುಮಾರ್, ರಿಟೈರ್ಡ್ ವಾಲಿಬಾಲ್ ಕೋಚ್.
0: ಜನ ಚೆನ್ನೈ ಮಾತಾಡ್ತೀನಿ
2: ಸರ್. ನಾವು ಸ್ಟೇಡಿಯಂ ಅಲ್ಲಿ ದಿವಸ ರಾತ್ರಿ 8 ಗಂಟೆವರೆಗೂ ಇರ್ತೇವೆ. ಅಲ್ಲಿ 8 ಗಂಟೆಗೆ ಮೇನ್ ಗೇಟ್ ಕ್ಲೋಸ್ ಮಾಡ್ತಾರೆ.
0: ವೆರಿ ಗುಡ್.
2: ಮುಂಚೆ ಕೊರೋನಾ ಪೀರಿಯಡ್ ಗಿಂತ 9 ಗಂಟೆ ಇತ್ತು ಸರ್ ಟೈಮಿಂಗು, ಅದು ಒಂದು 1/2 ಗಂಟೆ ಜಾಸ್ತಿ ಮಾಡಿಸಿದ್ರೆ ನಮ್ಮ ಹಿರಿಯ ನಾಗರಿಕರಿಗೆ ಎಲ್ಲರೂ ಬಂದು ವಾಕ್ ಮಾಡ್ತಾರೆ ಸರ್ ಈಗೆಲ್ಲ ಅಲ್ಲಿ ಸ್ಟೇಡಿಯಂ ಅಲ್ಲಿ.
0: ಅಲ್ಲ, ಸಣ್ಣ ಗೇಟ್ ಒಂದು ಓಪನ್ ಇರಲ್ವಾ?
2: 8 ಗಂಟೆಗೆ ಕ್ಲೋಸ್ ಮಾಡ್ತಾರೆ ಸರ್.
0: ಆಯ್ತು, ನಾನು ಮಾತಾಡ್ತೀನಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ.
2: ಓಕೆ ಸರ್.
0: ರೇಖಾ ನಾಯಕರ ಜೊತೆ ಮಾತಾಡ್ತೀನಿ, ಪರಿಹಾರ ಹುಡುಕೊಳ್ತೀನಿ.
2: ಓಕೆ ಸರ್. ಓಕೆ, ಥ್ಯಾಂಕ್ ಯು.
0: ಖಂಡಿತ ಮಾತಾಡ್ತೀನಿ.
1: ಓಕೆ, ಥ್ಯಾಂಕ್ ಯು ಪ್ರೇಮ್ ಕುಮಾರ್ ಅವರೇ, ಥ್ಯಾಂಕ್ ಯು. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ
3: ಹಲೋ ಮೇಡಮ್,
1: ನಮಸ್ತೆ.
3: ನಮಸ್ತೆ,
1: ಯಾರಿದು?
3: ಪ್ರೇಮಲತಾ ಅಂತ.
1: ಪ್ರೇಮಲತಾ, ಓಕೆ, ಮಾತಾಡಿಮ್ಮ.
0: ನಮಸ್ಕಾರ ಹೇಳಮ್ಮ.
3: ನಮಸ್ಕಾರ ಸರ್. ನಾವು ಫಿರ್ದಾಲ್ ರೋಡ್ ಗಾಡಿ ಕೊಪ್ಪದಲ್ಲಿ ರೋಡ್ ಫುಲ್ ಹಾಳಾಗಿದೆ ಸರ್, ನೀವು ನೋಡಿರ್ತೀರಾ. ಅದೊಂದು ಸಮಸ್ಯೆ ಬಗೆಹರಿಸ್ಬೇಕು. ಮತ್ತೆ ನಮ್ದು ಸಂಭ್ರಮ ಲೇಔಟ್ ಒಳಗಡೆ ಒಂದು ಪಾರ್ಕ್ ಬರುತ್ತೆ,
0: ಹೌದು,
3: ಎಕ್ಸ್ಟೆನ್ಷನ್ ವೈರ್ ಕೆಳಗಡೆ ಅದೊಂಚೂರು ಕ್ಲಿಯರ್ ಮಾಡಿಸ್ಬೇಕು ಸರ್, ಕ್ಲೀನ್ ಮಾಡಿಸ್ಬೇಕು.
0: ಮಾಡಿಸ್ಕೊಡ್ತೀನಮ್ಮ. ಯಾಕಂದ್ರೆ ಪುರದಾಳ್ ರಸ್ತೆ ಅಂತ ಹೇಳಿದಕ್ಕೆ ನೆನಪಾಗಿದ್ದು ನನಗೆ, PMGSY ಆ ರಸ್ತೆಯನ್ನು ಜೋಡಿಸ್ಕೊಂಡಿದ್ದೀನಿ. ಹಲೋ, ಹಾಗಾಗಿ ಆ ರಸ್ತೆಯನ್ನು ನಿಮ್ಗೆ ಅಭಿವೃದ್ಧಿ ಪಡಿಸೋಕ್ಕೆ ನವಂಬರಿಂದ ಮೋಸ್ಟ್ಲಿ ಕೆಲಸ ಶುರು ಆಗತ್ತಮ್ಮ. ತುಂಬ ಸುಮಾರು 3 ಕಿಲೋಮೀಟರ್ ತನಕ ರಸ್ತೆ ನಿಮಗೋಸ್ಕರ ಮಾಡಿಸ್ಕೊಡ್ತಾ ಇದ್ದೀವಿ. PMGSY ಪ್ರಧಾನಮಂತ್ರಿ ಇದರ ಅಡಿಯೊಳಗಡೆ ಅದನ್ನು ಜೋಡಿಸ್ಕೊಂಡಿದ್ದೀವಿ. ಅದೀಗಾಗಲೇ ಕಾಮಗಾರಿಗೆ ಈಗಾಗಲೇ ಟೆಂಡರ್ ಪ್ರೋಸೆಸ್ ಆಗಿದೆ. ನವಂಬರಲ್ಲಿ ಮೋಸ್ಟ್ಲಿ ನಿಮ್ಮ ಕೆಲಸ, ಮಳೆಗಾಲ ಮುಗಿದ ನಂತರ ನವಂಬರ್ ಒಳಗಡೆ ನಿಮ್ಮ ಕೆಲಸ ಶುರು ಮಾಡಿಸ್ಕೊಡ್ತೀನಮ್ಮ. ಖಂಡಿತ. ಪಾರ್ಕ್ ಹೇಳಿದ್ದೀನಿ, ಪಾರ್ಕನ್ನು ಅಭಿವೃದ್ಧಿಪಡಿಸ್ಕೊಡ್ತೀನಿ, ಅದನ್ನು ಪ್ರಾಧಿಕಾರದಿಂದ ಅಭಿವೃದ್ಧಿಪಡಿಸ್ಕೊಡ್ತೀನಿ.
1: ಓಕೆ ಓಕೆ, ಪ್ರೇಮಲತಾ ಅವರೇ, ಉತ್ತರ ಸಿಕ್ತು ಅಂತ ಅನ್ಕೊಳ್ತೀನಿ ನಮ್ಮ ಶಾಸಕರಿಂದ. ಓಕೆ, ಥ್ಯಾಂಕ್ ಯು. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ
4: ಹಲೋ
1: ನಮಸ್ತೆ, ಯಾರಿದು?
4: ವಾಸುದೇವ್.
1: ವಾಸುದೇವ್ ಸರ್, ನಮಸ್ತೆ ಸರ್.
0: ನಮಸ್ಕಾರ ಹೇಳಿ ವಾಸುದೇವ್ ಅವರೇ, ಚೆನ್ನೈ ಮಾತಾಡ್ತೀನಿ.
4: ನಮ್ದು ರಸ್ತೆಗೆ ರಸ್ತೆ ಸರ್, KSRTC ರಸ್ತೆನೇ ಆಗಿಲ್ಲ.
0: ಅಲ್ಲಿ 4 ಕ್ರಾಸ್ ಮುಗಿದಿದೆ ಅಲ್ವಾ?
4: ಅಲ್ಲ, 3 ಕ್ರಾಸ್ ಆಗಿಲ್ಲ ಸರ್, 3 ಕ್ರಾಸ್ ಇದೆ.
0: ಅಲ್ಲ, 4 ಕ್ರಾಸ್ ಮುಗಿಸಿದ್ದೀನಿ, ಇನ್ 3 ಕ್ರಾಸ್ ಬಾಕಿ ಇದೆ.
4: ಇಲ್ಲ ಸರ್, KSRTC ರಸ್ತೆನೇ ಮಾಡಿಲ್ಲ ಸರ್. ಅಲ್ಲಿ
0: KSRTC ಲೇಔಟ್ ಇಲ್ಲಿ ತಾನೇ ನಮ್ಮ ಕಟ್ಟೆ ಸುಬ್ಬಣ್ಣ ಹಿಂಭಾಗ,
4: ಇದು ಪ್ರಿಯದರ್ಶಿನಿ ಸ್ಕೂಲ್ ಪಕ್ಕ.
0: ಅದೇ ಕಟ್ಟೆ ಸುಬ್ಬಣ್ಣ ಹಿಂಭಾಗ, ಕಟ್ಟೆ ಸುಬ್ಬಣ್ಣ ಕಲ್ಯಾಣ ಮಂದಿರ ಹಿಂಭಾಗ.
4: ಅಲ್ಲ ಸರ್,
0: ಇಲ್ಲಿ ಕಾಶಿಪುರದ ಹತ್ರ.
4: ಕಾಶಿಪುರ,
0: ಅಲ್ಲಿ UGD ಆಗಿದೆ, ಡ್ರೈನ್ ವರ್ಕ್ ಎಲ್ಲದೆಲ್ಲ ಮುಗಿದಿದೆ ಅಲ್ಲಿ ಆ ಏರಿಯಾದ್ದು.
4: ರೋಡ್ ಇಲ್ಲ ಸರ್, ರೋಡ್ ಇಲ್ಲ, ಸುಮಾರು ಜನ ಬಿಟ್ಟಿದ್ದಾರೆ ಈಗ.
0: ಖಂಡಿತ ಈಗ ಮಾಡಿಸ್ಕೊಡ್ತೀನಣ್ಣ.
4: ಸುಮಾರು ಸುತ್ತಿ ಹೇಳಿದ್ರೆ ಸರ್ ನಿಮಗೆ?
0: ಇಲ್ಲ, ಮಾಡಿಸ್ಕೊಡ್ತೀನಿ. ಯಾಕಂದ್ರೆ ಮಹಾತ್ಮ ಗಾಂಧಿ ನಗರ ತಂದ್ರೆ ಅದನ್ನ ಸೇರಿಸ್ಕೊಂಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಖಂಡಿತ ಅದನ್ನ ಮಾಡ್ಕೊಡ್ತೀನಿ. ಮಳೆಗಾಲ ಮುಗಿದ ತಕ್ಷಣ ಶುರು ಮಾಡಿಸ್ತೀವಿ, ಟೆಂಡರ್ ಎಲ್ಲ ಆಗಿದೆ, ಮಾಡಿಸ್ಕೊಡ್ತೀನಿ.
1: ಓಕೆ ಸರ್, ಓಕೆ. ಸೊ ವಾಸುದೇವ್ ಸರ್ ಅವರಿಗೂ ಕೂಡ ಉತ್ತರ ಸಿಕ್ತು ಅಂತ ಅನ್ಕೊಳ್ತೀನಿ ಸರ್. ಹಾಗೆ ಚನ್ನಬಸಪ್ಪ ಸರ್, ನನ್ನದೊಂದು ಇನ್ನ ಒಂದು ಪ್ರಶ್ನೆ ಇದೆ. ಏನಪ್ಪ ಅಂತಂದ್ರೆ, ನಮಗೆ ಸಾಕಷ್ಟು ಈ ನಮ್ಮ ಸಿಟಿ ಬಸ್ಗಳು ಈಗ ಸರ್ಕಲಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ನಮ್ಮ ಶಿವಪ್ಪ ನಾಯಕ ಸರ್ಕಲಲ್ಲಿ ಆಗಿರ್ಬೋದು ಅಥವಾ ಸ್ಟೇಡಿಯಂ ಸರ್ಕಲ್ ಆಗಿರ್ಬೋದು, ಅಲ್ಲಿ ಏನಾಗುತ್ತೆ, ನಾವು ಲೆಫ್ಟ್ ಕಟ್ ತಗೊಳ್ತಿದ್ದಂಗೆ ಅಲ್ಲಿ ಬಸ್ ಸ್ಟಾಪ್ ಇಲ್ಲ ಅಲ್ಲಿ ಆಕ್ಚುಲಿ. ಸೊ ಅಲ್ಲಿ ಪ್ರೈವೇಟ್ ಬಸ್ ಸ್ಟಾಪ್ ಅಲ್ಲಿ ನಿಲ್ಲಿಸುವಾಗ ಹಿಂದ್ಗಡೆ ಸಿಗ್ನಲ್ ಬಿಟ್ಟಾಗ ಇಲ್ಲಿ ವೆಹಿಕಲ್ಸ್ ಹೋಗುವಾಗ ಒಂದು 30 ಸೆಕೆಂಡ್ಸ್ ವರೆಗೂ ಅಲ್ಲೇ ನಿಂತ್ಬಿಡತ್ತೆ, ಅಲ್ಲಿ ಜಾಮ್ ಆಗತ್ತೆ. ಸೊ ಪ್ರೈವೇಟ್ ಬಸ್ ಅವ್ರಿಗೆ ಏನಾದರೂ ಸ್ವಲ್ಪ ಏನಾದ್ರು ಹೇಳ್ಬೋದಾ ಅಂತ ಅಲ್ಲಿ?
0: ಇಲ್ಲ, ಬಸ್ ನಿಲ್ದಾಣ

0: ಇಲ್ಲ ಇಲ್ಲ, ಬಸ್ ಸ್ಟಾಪ್ಗಳು ಮಾಡಿದಿರೋವಂಥದ್ದು ಜಾಗದಲ್ಲಿ ಬಸ್ ನಿಲ್ಲತ್ತೆ ಅಂತ ನನಗೂ ನಂಬಿಕೆ ಇಲ್ಲ. ಇವತ್ತು
1: ಓಕೆ ಓಕೆ,
0: ಎಲ್ಲಿ ಕ್ರಾಸ್ ರೋಡ್ ಬರುತ್ತೆ ಅಲ್ಲಿ ನಿಲ್ಲಿಸ್ಕೊಂಡು ಬಿಡ್ತಾರೆ.
1: ಖಂಡಿತ ಖಂಡಿತ.
0: ಎಲ್ಲಿ ಬಸ್ ಶೆಲ್ಟರ್ಗಳನ್ನು ಮಾಡಿರ್ತೇವೆ ಶೆಲ್ಟರ್ಗಳನ್ನು ಅಲ್ಲೇ ನಿಲ್ಲಿಸಬೇಕಾಗತ್ತೆ. ಕೆಲವು ಕಡೆ ಆ ಕೆಲಸ ಮಾಡ್ತಾರೆ, ಇನ್ನು ಕೆಲವು ಕಡೆಗೆ ಅಲ್ಲಿ ನಿಲ್ಲಿಸಲ್ಲ. ಸರ್ಕಲ್ಗಳು ಎಂಟ್ರ್ ಆಗ್ತಿದ್ದಾಗ ಅಲ್ಲೇ ನಿಲ್ಲಿಸ್ಕೊಳ್ತಾರೆ. ಜನ ಅಲ್ಲೂ ಜನನೂ ಅಪೇಕ್ಷೆ ಪಟ್ಟು ಬಿಡ್ತಾರೆ, ನಾವು ಇಲ್ಲಿ ಎಳಿತೀವಿ ಅಂತ. ಈ ಥರದ ನಡೆಯ ಹಾಗಾಗಿ ಈ ಸಮಸ್ಯೆ ಇದೆ. ಹಾಗಾಗಿ ಟ್ರಾಫಿಕ್ನವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಇದಕ್ಕೆ ಇನ್ನೊಂದು ಪರ್ಮನೆಂಟ್ ಆಗಿ ಒಂದು ಸೊಲ್ಯೂಷನ್ ಅನ್ನು ಕಂಡುಹಿಡ್ಕೊಳ್ತೇವೆ. ಜಾಗ ಇರೋ ಜಾಗದೊಳಗೆ ಸಮಸ್ಯೆ ಇಲ್ಲ ನಮಗೆ, ಅಲ್ಲಿ ಬಸ್ ಬೇ ಅಂತಾನೆ ಮಾಡ್ಕೊಂಡಿದ್ದೇವೆ. ಎಲ್ಲಿ ಸ್ವಲ್ಪ ಇಕ್ಕಟ್ಟಿದೆ ಆ ಜಾಗಕ್ಕೆ ಎಲ್ಲಿ ಏನು ಮಾಡಬೇಕು ಅಂತ. ಉದಾಹರಣೆಗೆ ನೀವು ನಂಗೆ ಕಣ್ಮುಂದೆ ಬರುವಂಥದ್ದು ಈಗ ಭಗತ್ ಸಿಂಗ್ ಸರ್ಕಲ್ ಅಂದರೆ ಪೊಲೀಸ್ ಚೌಕಿ ವಿನೋಮ್ ನಗರ, ಅಲ್ಲೂ ಹಾಗೇನೆ ಸರ್ಕಲ್ಲಲ್ಲೇ ನಮ್ಮದು ಇದು ಬಂದುಬಿಟ್ಟಿದೆ ಬಸ್ ಶೆಲ್ಟ್ರಲ್ಲಿ. ಅದನ್ನು ಆ ಕಡೆ ಈ ಕಡೆ ಶಿಫ್ಟ್ ಮಾಡಬೇಕು ಅಂತ ಭಾಳ ಪ್ರಯತ್ನ ನಡೀತು. ಅಲ್ಲಿ ನಮಗೆ ಪ್ರಾಬ್ಲಮ್ ಆಯಿತು. ಶಿಫ್ಟ್ ಮಾಡೋಕ್ಕೆ ಶುರು ಮಾಡಬೇಕು ಅಂದಾಗ ಅಲ್ಲೊಂದಷ್ಟು ಅಡೆತಡೆಗಳು ಬಂತು. ಹಾಗಾಗಿ ಅಲ್ಲಿ ಮಾಡೋಕ್ಕೆ ಆಗಲಿಲ್ಲ. ಯಾಕೆಂದರೆ ಅಕ್ಕಪಕ್ಕದಲ್ಲಿ ಯಾರೋ ಕನ್ಸ್ಟ್ರಕ್ಷನ್ ಮಾಡ್ತಾರೆ, ಬಿಲ್ಡಿಂಗ್ ಕಟ್ಟಬೇಕು ಅಂತ ಯೋಚನೆ ಮಾಡ್ತಾರೆ, ನಮಗೆ ಬಸ್ ಶೆಲ್ಟರ್ ಅಡ್ಡ ಆಗತ್ತೆ ಅಂತ. ಈ ಥರದ ಸ್ವಲ್ಪ ಸಮಸ್ಯೆಗಳು ಬಂತು. ಹಾಗೆ ಅದು ಹಾಗೆ ಉಳ್ಕೊಂಡಿದೆ ಅಲ್ಲಿ. ಈ ಥರದ ಸ್ವಲ್ಪ ಮೂಲ ಸಮಸ್ಯೆಗಳಿದೆ, ಪರಿಹಾರ ಹುಡ್ಕೊಳ್ಳುವಂಥ ಕೆಲಸವನ್ನು ನಾನು ಮಾಡ್ತೇನೆ. ನೀವು ಹೇಳ್ತೀರ ಸರಿ ಇದೆ, ಅದರಿಗೆ ಟ್ರಾಫಿಕ್ನವ್ರ ಜೊತೆ ಕೂತ್ಕೊಂಡು ಅದನ್ನು ಸಾಲ್ಟ್ ಔಟ್ ಮಾಡಿ.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಕೆಳಗರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಏನಪ್ಪಾ ಅಂತಂದರೆ ನೀವು ಭಯ ಪಡಬೇಡಿ, ನಮ್ಮ ಚೆನ್ನಿ ಸರ್ ಇದ್ದಾರೆ ನಮ್ಮ ಪಕ್ಕದಲ್ಲೇ. ನಿಮ್ಮ ಒಂದು ನೇರ ಪ್ರಶ್ನೆಗಳನ್ನು ಸಿಂಪಲ್ ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ ಕೇಳಿ ನಿಮ್ಮ ಉತ್ತರವನ್ನು ಕೂಡ ಪಡ್ಕೊಳ್ಬೋದು. ನಿಮ್ಮ ಪ್ರಶ್ನೆ ಕೇಳಿ ನೀವು ಆರಾಮಾಗಿ ಕಟ್ ಮಾಡ್ಬೋದು, ನೀವು ಕೇಳಿಸ್ಕೋಬೋದು ನಮ್ಮ ಸರ್ ಹೇಳಿರುವಂತಹ ಒಂದು ಪರಿಹಾರದ ಬಗ್ಗೆ. ಓಕೆನಾ? ಎಸ್, ಈಗ ನಮ್ಮ ಸಾರ್ವಜನಿಕರ ಪ್ರಶ್ನೆ ಸ್ನೇಹಿತರೆ ಸರ್, ಅದಕ್ಕಿಂತ ಮುಂಚೆ ಒಂದು ಕರೆಯನ್ನ ಸ್ವೀಕರಿಸ್ತೀವಿ. ಹಲೋ,
2: ಹಲೋ,
1: ನಮಸ್ತೆ.
2: ನಮಸ್ತೆ ಮೇಡಮ್.
1: ಯಾರಿದು?
2: ಭರತ್ ಮೇಡಮ್, ಗೋಪಾಲ ಇಂದ ಮಾತಾಡ್ತಾ ಇದ್ದೆ.
1: ಯಾರು ಇನ್ನೊಮ್ಮೆ ಹೇಳುವುದಾ?
2: ಭರತ್ ಅಂತ, ಗೋಪಾಲ ಇಂದ ಮಾತಾಡ್ತಾ ಇದ್ದೆ.
1: ಓಕೆ ಓಕೆ, ಭರತ್ ಅವರೇ ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ.
0: ಭರತ್ ಹೇಳಿ, ಚೆನ್ನೈ ಮಾತಾಡ್ತೀನಿ.
2: ಚಂದ್ರಶೇಖರ್ ಸರ್ ನಮಸ್ತೆ. ಸರ್ ಇಲ್ಲಿ ಗೋಪಾಲ ಇಂದ ಬಸ್ ಸ್ಟ್ಯಾಂಡ್ ಟುವರ್ಡ್ಸ್ ಬಸ್ ಸ್ಟ್ಯಾಂಡ್ ಮಿಲ್ಗಟ್ಟ ರೋಡ್ ಇಲ್ಲಿ, ಅದು ಅರ್ಧ ಡಬಲ್ ರೋಡ್ ಆಗಿದೆ, ಇನ್ನರ್ಧ ರೋಡ್ ಡಬಲ್ ರೋಡ್ ಆಗಿಲ್ಲ. ಆಲ್ರೆಡಿ ಎಲ್ಲ ಇದೆಲ್ಲ ಕಾಮಗಾರಿ ಆಗ ಅರ್ಧದಲ್ಲಿ ನಿಂತು ಬಿಡಿದೆ ಅದು.
0: ಸರಿ, ಇದನ್ನು ಹೇಳ್ತಿರೋದು ಭರತ್, ಅದಕ್ಕೆ ಈಗಾಗಲೇ ಒಂದು ಪ್ರಯತ್ನ ನಡೆದಿರೋದು ಏನು ಅಂತ ಹೇಳಿದ್ರೆ, ಡಬಲ್ ರೋಡ್ ಕಂಪ್ಲೀಟ್ ಮುಗಿಸ್ಕೊಡ್ತೇವೆ ಅದನ್ನು. ಅಲ್ಲಿ ಸ್ವಲ್ಪ ಪರಿಹಾರ ಕೊಡೋಂಥ ಸ್ವಲ್ಪ ಡಿಸ್ಪ್ಯೂಟ್ ಆಗಿ ಕೂತ್ಕೊಂಡಿತ್ತು, ಪರಿಹಾರ ಕೊಡೋಕ್ಕಾಗಿ ಸಾಧ್ಯ ಆಗದೆ ಅಲ್ಲಿ ಅಲ್ಲಿನ ಆರು ಮನೆ ತೊಂದರೆ ಮಾಡಿದ್ದಾರೆ. ಯಾಕಂದರೆ ಅವರು ಕೋರ್ಟಿಗೆ ಹೋಗಿದ್ದಾರೆ, ಅದರ ಪರಿಣಾಮ ಸ್ವಲ್ಪ ಸಮಸ್ಯೆಗಳಾಗಿದೆ. ಅದು ಪರಿಹಾರ ಹುಡ್ಕೊಂಡಿದ್ದೀವಿ, ಅವರಿಗಾಗಲೇ ಒಪ್ಕೊಂಡಿದ್ದಾರೆ. ನಾವು ಪರಿಹಾರಕ್ಕೆ ಸ್ವಲ್ಪ ಹೆಚ್ಚು ಹಣ ಕೊಡಬೇಕು ಅಂತ ಕೇಳಿದ್ದಾರೆ ಅದೊಂದು. ಜೊತೆಗೆ ಅಲ್ಲಿ ಡ್ರೈನೇಜು ಮತ್ತು ರಸ್ತೆ ಎರಡೂ ಅಗಲೀಕರಣ ಆಗಬೇಕು. ಪ್ರತಿ ಮಳೆಗಾಲದಲ್ಲಿ ನಮ್ಮ ನೀರು ನಿಂತ್ಕೊಳ್ತಾ ಇದೆ ಅಲ್ಲ, ಆರು ಮನೆಗಳು ಅಡ್ಡ ಇರೋದ್ರಿಂದ. ಸೊ ಹಾಗಾಗಿ ಸ್ವಲ್ಪ ರೆವಿನ್ಯೂ ಸ್ಟೇಟಸ್ ಇಲ್ಲಿ ಇರೋದು ಸ್ವಲ್ಪ ಸಮಸ್ಯೆ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ಪರಿಹಾರ ಕೊಟ್ಕೊಳ್ಳೋಕೆ ಸ್ವಲ್ಪ ಸಮಸ್ಯೆ ನಗರ ಪಾಲಿಕೆಯಿಂದಲೇ ಕೊಡಬೇಕಾಗಿರೋದ್ರಿಂದ, ಈಗಾಗಲೇ ಆಯುಕ್ತರು ಕಮಿಷನರು ಆಯುಕ್ತರಾಗಿರೋಂಥ ಮಾಯಣ್ಣಗೌಡರು ಅವರಿಗಾಗಲೇ ಅದಕ್ಕೊಂದು ನಾವೊಂದು ಸರಿ ಇನ್ಸ್ಪೆಕ್ಷನ್ ಮಾಡಿ ನಾಲ್ಕಾರು ಬಾರಿ ಇನ್ಸ್ಪೆಕ್ಷನ್ ಮಾಡಿದ್ದೇವೆ. ಒಂದು ರೂಪ ಕೊಡುವಂಥ ಕೆಲಸ ಈಗಾಗಲೇ ಒಂದು ಹಂತಕ್ಕೆ ಬಂದಿದೆ. ಅಲ್ಲಿ ಕಾರ್ಪೊರೇಟರ್ ವಿಶ್ವನಾಥ್ ಅವರು ಕೂಡ ಅದ್ರ ಆಸಕ್ತಿಯನ್ನು ತೊಗೊಂಡಿದ್ದಾರೆ. ಸೊ ಹಾಗಾಗಿ ಈಗ ಒಂದು ಎರಡು ಮೂರು ಮೀಟಿಂಗ್ ಅವ್ರ ಜೊತೆನೂ ಆರು ಜನ ಜೊತೆನೂ ಆಗಿದೆ. ಅದನ್ನು ಪರಿಹಾರ ಮಾಡಿಕೊಂಡು ಎರಡು ಅರ್ಧ ಆಗಿರೋಂಥ ರಸ್ತೆಯನ್ನು ಮುಂದುವರಿಸ್ಲಿಕ್ಕೆ ಈಗಾಗಲೇ ನಾನು ಅದಕ್ಕೊಂದಷ್ಟು ಹಣ ಇನ್ನೊಂದಷ್ಟು ಜೋಡಿಸ್ಕೊಳ್ಳೋಂಥ ಪ್ರಯತ್ನ ನಾನು ಮಾಡಿದ್ದೇನೆ ಸೊ ಲ್ಯಾಡಲ್ಲಿ. ಸೊ ಹಾಗಾಗಿ ಆ ಕೆಲಸನೂ ಕೂಡ ಮಾಡಿಕೊಡ್ತೀನಿ ಬೇಗ.
2: ಹಾಂ ಸರ್,
1: ಓಕೆ ಸರ್, ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಓಕೆ ಸರ್, ಈಗ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ,
3: ಹಲೋ,
1: ನಮಸ್ತೆ.
3: ನಮಸ್ತೆ ಮ್ಯಾಮ್.
1: ಯಾರಿದು?
3: ನಾವು ಈಶ್ವರ್ ಪ್ಯಾರಡೈಸ್ ಶಿವಮೊಗ್ಗದಿಂದ ಕಾಲ್ ಮಾಡ್ತಿರೋದು.
1: ಓಕೆ, ತಮ್ಮ ಹೆಸರು ಮೇಡಮ್?
3: ಸುಕನ್ಯಾ ಮ್ಯಾಮ್.
1: ಸುಕನ್ಯಾ, ಸುಕನ್ಯಾ ಅವರೇ ಪ್ರಶ್ನೆ ಕೇಳಿ ಮಾ.
3: ನಮ್ಮ ಲೇಔಟ್ ಅಲ್ಲಿ ಪಾರ್ಕ್ ಇದೆ ಮೇಡಮ್.
1: ಇಲ್ಲ ಸರ್, ನಮ್ಮ
3: ಚೆನ್ನಾಗಿ.
0: ಸುಕನ್ಯಾ ಮೇಡಮ್ ಹೇಳಿ, ಚೆನ್ನೈ ಮಾತಾಡ್ತೀನಿ.
3: ನಮಸ್ತೆ ಸರ್, ಕಲನ್ಗೌಡ ಸರ್. ಈಶ್ವರ್ ಪ್ಯಾರಡೈಸ್ ಅಲ್ಲಿ ಸರ್ ಪಾರ್ಕ್ ಇದೆ, ಪಾರ್ಕ್ ಅಲ್ಲಿ ಹಿರಿಯ ನಾಗರಿಕರಿಗೆ ವಾಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಒಂದ್ ಸ್ವಲ್ಪ ಕ್ಲೀನ್ ಆಗ್ಬಿಟ್ಟು ಒಂದ್ ಸ್ವಲ್ಪ ಎಕ್ಸಸೈಸ್ ಹಾಕಿಸ್ಕೊಟ್ರೆ ಒಳ್ಳೇದು ಅಂತ ಅನ್ಸುತ್ತೆ ಸರ್.
0: ಆಯ್ತು, ಜಿಮ್ ಎಕ್ವಿಪ್ಮೆಂಟ್ಸ್ ಬೇಕು ನಿಮಗೆ? ಆಯ್ತು, ನಾನು ನೋಟ್ ಮಾಡ್ಕೊಳ್ತೀನಿ. ಆ ಜಾಗಕ್ಕೆ ಒಂದ್ಸರಿ ಬರ್ತೀನಮ್ಮ, ನಾನು ಈಶ್ವರ್ ಪ್ಯಾರಡೈಸ್ಗೆ ಬರ್ತೀನಿ. ಮತ್ತೋಡ್ ಕ್ರಾಸಿಗೆ ನಾನು ಇಲ್ಲಿ ಹತ್ರನೇ ಬಂದಿದ್ದೀನಿ. ನಿಮ್ಮ ಹತ್ರನೇ ಬಂದಿದ್ದೀನಿ ನಾನು ಅಲ್ಲ, ನಿಮ್ಮ ಮತ್ತೋಳ್ ಕ್ರಾಸ್ ಹತ್ರನೇ ಬಂದಿದ್ದೀನಿ. ಸಾಧ್ಯ ಆದ್ರೆ ಹೋಗ್ತಾ ನೋಡ್ಕೊಂಡು ಹೋಗ್ತೀನಿ, ಇಲ್ಲಾಂದ್ರೆ ಇನ್ನೊಂದ್ಸರಿ ಅದಕ್ಕೋಸ್ಕರ ನಾನು ಬರ್ತೀನಿ. ಖಂಡಿತ ಆ ಕೆಲಸ ಮಾಡ್ಕೊಡ್ತೀನಮ್ಮ.
1: ಓಕೆ ಓಕೆ ಸರ್, ಸುಕನ್ಯಾ ಮೇಡಮ್ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಕೇಳುಗರೆ, ಎಲ್ಲ ಸಮಸ್ಯೆಗಳಿಗೂ ತಕ್ಷಣಕ್ಕೆ ಪರಿಹಾರ ಅಸಾಧ್ಯ. ಸಮಸ್ಯೆ ಶಾಸಕರ ಗಮನಕ್ಕೆ ತಂದರೆ ಪರಿಹಾರದ ಯೋಜನೆ ರೂಪಿಸಬಹುದು ಅಂತ ನಮ್ಮ ಭಾವನೆ. ಎಸ್, ಈಗ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ,
4: ಹಲೋ,
1: ನಮಸ್ತೆ.
4: ನಮಸ್ತೆ,
1: ಯಾರಿದು?
4: ಮೇಡಮ್ ಮೂರ್ತಿ ಅಂತ ಹೇಳಿ ಶಿವಮೊಗ್ಗದಿಂದ ಮಾತಾಡ್ತೀರಿ. ನಮಸ್ತೆ ಮೇಡಮ್.
1: ಓಕೆ ಮೂರ್ತಿ ಅವರೇ, ನಿಮ್ಮ ಪ್ರಶ್ನೆ ಕೇಳಿ ಮೂರ್ತಿ ಅವರೇ. ಶಾಸಕರು ಇಲ್ಲೇ ಇದ್ದಾರೆ.
4: ದಯಮಾಡಿ ನಮ್ಮ ಎಂ ಎಲ್ ಎ ಸಾಹೇಬ್ರಿಗೆ ಒಂಚೂರು ಮಾತಾಡಬೇಕಾಯ್ತು ಮೇಡಮ್.
1: ಮಾತಾಡಿ
0: ಹೇಳೋಣ. ಮೂರ್ತಿ ಚೆನ್ನೈ ಮಾತಾಡ್ತಿದ್ದೇನ.
4: ಅಣ್ಣ ನಮಸ್ತೆ. ನಮಸ್ತೆ ಅಣ್ಣ.
0: ನಮಸ್ಕಾರ.
4: ಏನಿಲ್ಲ, ಶಿವಮೊಗ್ಗ ನಗರದಲ್ಲಿ ತಮ್ಮ ಅವಧಿಯಲ್ಲಿ ಒಳ್ಳೆ ಕೆಲಸ ನಡೀತಾ ಇದೆ ನೋಡಿ, ತುಂಬಾ ಸಂತೋಷ ಆಗ್ತಿದೆ.
0: ಧನ್ಯವಾದ.
4: ಜೊತೆಗೆ ಇನ್ನಷ್ಟು ಸಾರ್ವಜನಿಕ ಕೆಲಸ ಆಗ್ಬೇಕಾಗಿದೆ ಅಣ್ಣ. ಒಟ್ಟಿಗೆ ಏನಾಗಿದೆ ಅಂದ್ರೆ ಫುಡ್ ಇರ್ಬೋದು ಅಥವಾ ಮುನ್ಸಿಪಾಲಿಟಿ ಸಮಸ್ಯೆ ಇರ್ಬೋದು, ಈ ತರದ ಎಲ್ಲ ಸಮಸ್ಯೆಗಳನ್ನ ಒಂದು ಅಂಬೇಡ್ಕರ್ ಬಂದಲ್ಲಿ ಎಲ್ಲಾ ಸಮುದಾಯದವ್ರನ್ನ ಕರೆದು ಬಿಟ್ಟು ಒಂದು ವಿಚಾರಣಾ ಸಂಕೀರ್ಣ ತರ ಮಾಡಿ ಹಿಂದೆ ಮುಂಚೆ ಮಾಡಿದಿರಿ. ತಾವು ಅಧಿಕಾರ ಅಲ್ಲೇ ಕೂತಿ ಅಲ್ಲೇ ನೇರವಾಗಿ ಉತ್ತರವನ್ನ ಇದು ಅವರು ಏನು ಪರಿಹಾರ ಮಾಡಿದ್ರೆ ತುಂಬಾ ತಲೆ ಆಗುತ್ತಣ್ಣ ನಿಮ್ಮ ಅಭಿಪ್ರಾಯದಲ್ಲಿ.
0: ಓಕೆ ಓಕೆ, ಯೋಚನೆ ಮಾಡಿ ಕಮಿಷನರ್ ಜೊತೆ ಚರ್ಚೆ ಮಾಡಿಬಿಟ್ಟು ಇದಕ್ಕೆ ಒಂದು ರೂಪ ಕೊಡ್ತೀನಣ್ಣ.
1: ಓಕೆ ಎಸ್, ಮೂರ್ತಿ ಅವ್ರಿಗೂ ಕೂಡ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಅಂತ ಹೇಳ್ತಾ. ಸ್ನೇಹಿತರೆ, ವಾಟ್ಸಪ್ ಮೂಲಕವೂ ಕೂಡ ನೀವು ಪ್ರಶ್ನೆಗಳನ್ನು ಕೇಳಬಹುದು. ನಿರಂತರವಾಗಿ ಕಾಲ್ ಬರ್ತಾ ಇದೆ, ಎಲ್ಲರ ಕಾಲ್ ತಗೊಳ್ಳೋದಕ್ಕೆ ಸಾಧ್ಯ ಆಗದೆ ಇದ್ರೆ ಯೋಚನೆ ಮಾಡಬೇಡಿ, ವಾಟ್ಸಪ್ ಮೂಲಕ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು ಅಂತ ಹೇಳ್ತಾ ಈಗ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ,
5: ಹಲೋ,
1: ನಮಸ್ತೆ.
5: ನಮಸ್ತೆ ಮ್ಯಾಮ್.
1: ಯಾರಿದು?
5: ಇದು ಸಹ್ಯಾದ್ರಿ ಕಾಲೇಜಿಂದ ನಿಹಾರಿಕಾ ಅಂತ. ಫೈನಲ್ ಇಯರ್ ಬೇಸ್ ಆಲ್ರೆಡಿ ಔಟ್ಪುಟ್ ಆಗಿದ್ದೀನಿ.
1: ಓಕೆ ನಿಹಾರಿಕಾ, ಪ್ರಶ್ನೆ ಕೇಳಮ.
5: ಮ್ಯಾಮ್, ರೀಸೆಂಟ್ಲಿ ನಮ್ ಕಾಲೇಜಲ್ಲಿ MSc ನ ಕ್ಲೋಸ್ ಮಾಡ್ತಾ ಇದಾರೆ. ಮುಂಚೆ ಇತ್ತು. ಸೊ ಇದರಿಂದ ಲೋಕಲ್ ಎಡ್ಸ್ ಮತ್ತೆ ಫೈನಾನ್ಶಿಯಲ್ ವೀಕ್ ಇರೋ ಫ್ಯಾಮಿಲೀಸ್ ಗೆಲ್ಲ ಸ್ಟೂಡೆಂಟ್ಸ್ ಗೆ ತುಂಬಾ ಹೆಲ್ಪ್ ಆಗೋದಿಲ್ಲ ಮ್ಯಾಮ್. ಅವ್ರ ಎಜುಕೇಶನ್ ಕೂಡ ಡಿಸ್ಕಂಟಿನ್ಯೂ ಆಗೋ ಸಿಚುಯೇಷನ್ ಬರುತ್ತೆ. ಸೊ ಆದ್ರಿಂದ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಸರಿಗೆ MSc ನ ಡಿಸ್ಕ್ಲೋಸ್ ಮಾಡೋದ್ ಬೇಡ, ರಿಓಪನ್ ಆಗ್ಬೇಕು, ಅವ್ರ ಎಜುಕೇಶನ್ ಕಂಟಿನ್ಯೂ ಆಗ್ಬೇಕಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ.
0: PG ಕೋರ್ಸ್ ಬಗ್ಗೆ ಹೇಳ್ತಾ ಇದೀರಿ ನೀವಲ್ವಾ
5: ಸರ್?
0: PG ಕೋರ್ಸ್ ಬಗ್ಗೆ ಹೇಳ್ತಾ ಇದೀರಲ್ವಾ
1: ನಿಹಾರಿಕಾ?
0: ನಿಹಾರಿಕಾ, ಈಗ ನೀವೇನು ಹೇಳಿದಿರ ಆ ಸಬ್ಜೆಕ್ಟನ್ನ ಈಗಾಗಲೇ ನಾನು ಸಂಬಂಧಪಟ್ಟಂತ ನಿಮ್ಮ CEO ಇಲ್ಲಿ CEO ಆಗಿದ್ರು, ಈಗ ಅಡಿಷನಲ್ ಆಗಿ ಚಾರ್ಜ್ ತಗೊಂಡಿದ್ದಾರೆ, ರಿಜಿಸ್ಟರ್ ಆಗಿದ್ದಾರೆ. ಅವ್ರ ಹತ್ರ ಈ ವಿಷಯ ನಾನು ಈಗಾಗಲೇ ನಾನು ಮಾತಾಡಿದ್ದೀನಿ. ಅದಕ್ಕೆ ಪೂರಕವಾಗಿ ಅವ್ರೇನಂದ್ರೆ, ಅವರು ಇಲ್ಲಿ ಕ್ಲೋಸ್ ಮಾಡೋದು ಅಂತ ಹೇಳಿದ್ರೆ ನಾವು ಯೂನಿವರ್ಸಿಟಿನಲ್ಲಿ ಓಪನ್ ಮಾಡ್ಕೊಂಡಿದ್ದೀವಿ ಸರ್, ಅಲ್ಲೇ ಜಾಯಿನ್ ಆಗಲಿ ಅಂತ ಹೇಳ್ತಾ ಇದ್ದಾರೆ.
5: ಅಲ್ಲ ಒಂದು ಸೆಕೆಂಡ್.
0: ಹಾಗಾಗಿ ಏನೇ ಅಂದರೂ ಅದು ದೂರ ಆಗತ್ತೆ, ಓಡಾಟಕ್ಕೆ ಸಮಸ್ಯೆ, ಎಲ್ಲ ಸಂಗತಿಗಳು ಅವ್ರಿಗೆ ತಿಳಿಸೋ ಕೆಲಸ ನಾನು ಮಾಡಿದ್ದೀನಿ. ಈಗ ಅವರ ಅವರಿಗೆ ಪತ್ರನೂ ಕೂಡ ಕೊಟ್ಟಿದ್ದೇನೆ, ಅವ್ರ ಜೊತೆ ಸುಮಾರು 1.5 ಗಂಟೆಗಳ ಕಾಲ ಚರ್ಚೆ ಮಾಡಿದ್ದೇನೆ. ಇದರಿಂದ ಏನಾಗುತ್ತೆ ಅವರು ಹೇಳಿದ್ದಾರೆ, ನಾನು ಏನಾಗಬೇಕು ನಾನು ಹೇಳಿದ್ದೀನಿ. VC ಅವ್ರನ್ನ ಭೇಟಿ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ದೀನಿ. VC ಅವರು ಭಾಳ ಬ್ಯುಸಿ ಇದ್ದಾರೆ, ಫೋನಿಗೂ ಸಿಗದೆ ಇರೋಂಥ ಸ್ಥಿತಿಯೊಳಗಡೆ ನಮ್ಮ VC ಇರೋದ್ರಿಂದ ನಾನೇ ನೇರವಾಗಿ ಅಲ್ಲಿಗೆ ಹೋಗಬೇಕಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಇದಕ್ಕೊಂದು ಪರಿಹಾರ ಹುಡುಕೋ ಕೆಲಸ ಖಂಡಿತ ಮಾಡ್ತೀನಮ್ಮ. ಈಗಾಗಲೇ ನಾನು ಆ ವಿಚಾರದೊಳಗಡೆ ಈಗಾಗಲೇ ನಾನು ಮುಂದೆ ಹೆಜ್ಜೆ ಇಟ್ಟಿದ್ದೀನಮ್ಮ.
1: ಓಕೆ, ಥ್ಯಾಂಕ್ ಯು ನಿಹಾರಿಕಾ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ಎಸ್, ಮತ್ತೊಂದು ಕರೆ ಸ್ವೀಕರಿಸೋಣ. ಹಲೋ, ಓಕೆ ಎಸ್, ಕರೆ ಕಟ್ ಆಯಿತು. ಕೇಳುಗರೆ, ನಮ್ಮ ವಿದ್ಯಾರ್ಥಿಗಳು, ವಯೋವೃದ್ಧರು, ಗೃಹಿಣಿಯರು, ಸ್ವಯಂ ಉದ್ಯೋಗಿಗಳು, ಸಮಾಜ ಎಲ್ಲ, ಈ ಒಂದು ಸಮಾಜದಲ್ಲಿ ಎಲ್ಲ ವರ್ಗದವರು ಕೂಡ ಕಾಲ್ ಮಾಡ್ತಾ ಇದ್ದಾರೆ. ಇದು ರೇಡಿಯೋ ಬಗ್ಗೆ ಇಟ್ಕೊಂಡಿರುವಂತಹ ಭರವಸೆ, ನಮ್ಮ ಶಾಸಕರ ಬಗ್ಗೆ ಇರುವ ಭರವಸೆ. ಕೇಳುಗರೆ, ಧನ್ಯವಾದಗಳು ಅಂತ ಹೇಳ್ತಾ ಈಗ ಒಂದು ಪುಟ್ಟ ವಿರಾಮವನ್ನ ತಗೊಂಡು ಮತ್ತೆ ವಾಪಸ್ ಬರ್ತೀನಿ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: सर्वेषां नमस्काराः।
1: अहम् अदिति एम् एस्।
2: अहं श्रीविद्या एम् जि।
3: अहं पद्मिनी दिवाकर्।
0: वयं मत्तूरु ग्रामस्थाः।
3: ಕಳೆದ ಸಂಡೆ ಸ್ಪಾಟ್ಲೈಟ್ ಪ್ರೋಗ್ರಾಂನಲ್ಲಿ ಮತ್ತೂರಿನ ಕಾರ್ಯಕ್ರಮವನ್ನು ನೀವೆಲ್ಲ ಕೇಳಿ ಪ್ರೋತ್ಸಾಹಿಸಿದ್ದೀರಾ.
1: ಕೇಳುಗರ ಅಪೇಕ್ಷೆಯ ಮೇರೆಗೆ ಈ ಬಾರಿ ವಿಭಿನ್ನ ಗಾಯಕರೊಂದಿಗೆ ವಿಭಿನ್ನ ಹಾಡುಗಳ ಮೂಲಕ ತಮ್ಮೆಲ್ಲರನ್ನು ರಂಜಿಸಲು ಮತ್ತೆ ಬರುತ್ತಿದ್ದೇವೆ. ಇದೇ ಜುಲೈ 19 ಭಾನುವಾರ ಬೆಳಗ್ಗೆ 11 ಗಂಟೆಗೆ ನಡೆಯುವ ಸಂಡೆ ಸ್ಪಾಟ್ಲೈಟ್ ಪ್ರೋಗ್ರಾಂನಲ್ಲಿ ನಾವು ಮತ್ತೆ ಬರ್ತಿದ್ದೇವೆ.
0: ಕೇಳಿ, ಆನಂದಿಸಿ, ಪ್ರೋತ್ಸಾಹಿಸಿ.
4: ಈ ಕಾರ್ಯಕ್ರಮವನ್ನು ಜನಾರ್ದನ್ ಪೈ ಅವರು ನಡೆಸಿಕೊಡಲಿದ್ದು, ಅತಿಥಿಗಳೊಂದಿಗೆ ಮಾತನಾಡಲು ನೀವು ಕರೆ ಮಾಡಬೇಕಾದ ಸಂಖ್ಯೆ 9686090279. ಹಾಗಾದರೆ ತಪ್ಪದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಸಂಡೇ ಸ್ಪಾಟ್ಲೈಟ್ ಇದೇ ಜುಲೈ 19 ಬೆಳಗ್ಗೆ 11 ಗಂಟೆಗೆ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಹಲೋ ಗೆಳೆಯರೆ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಬ್ಯಾಕ್ ಮತ್ತೊಮ್ಮೆ ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸೊ ಇವತ್ತಿನ ಶಾಸಕರೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ ನಡೀತಾ ಇದೆ. ಹಾಗೆ ನಮ್ಮ ಚನ್ನಬಸಪ್ಪನವರು ಇಲ್ಲೇ ಇದ್ದಾರೆ, ನಮ್ಮ ಶಾಸಕರಾದ ಪ್ರೀತಿಯ ಚೆನ್ನಿಸರವರು ಇದ್ದಾರೆ. ಸೊ ಈಗ ತಾನೇ ನಾನು ವಾಟ್ಸಪ್ನಲ್ಲಿ ಸಾಕಷ್ಟು ಪ್ರಶ್ನೆಗಳು ಬಂದಿದೆ ಸರ್. ಸೊ ಅದರಲ್ಲಿ ಈಗ ನಮ್ಮ ತೋಸಿಫ್ ಅನ್ನೋರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಏನಪ್ಪ ಅಂತಂದರೆ, ಸರ್, ಒಬ್ಬ ಅಂಧ ವ್ಯಕ್ತಿಯ ಬಳಿ ಕೋಲ್ ಮುರಿದು ಹೋಗಿದೆ. ಸೊ ಅದರಿಂದ ಅವರು ವಿಕಲಚೇತನರ ಕಚೇರಿಗೆ ಹೋಗಿದ್ರು. ಆದರೆ ವಿಕಲಚೇತನರ ಅಧಿಕಾರಿ ಯಾವುದೇ ಶಿಬಿರಗಳನ್ನು ಆಯೋಜಿಸಿದರೆ ಮಾತ್ರ ಅದನ್ನು ನೀಡಲಾಗುವುದು ಅಂತ ಹೇಳ್ತಾರೆ. ಸೊ ಈ ವಿಷಯದಲ್ಲಿ ವಿಕಲಚೇತನರ ಕಚೇರಿಯೇ ವಿಕಲಚೇತನ ವ್ಯಕ್ತಿಗೆ ಸಹಾಯ ಮಾಡದಿದ್ದರೆ ಆ ವಿಕಲಚೇತನ ವ್ಯಕ್ತಿ ಎಲ್ಲಿಗೆ ಹೋಗಬೇಕು ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ ಸರ್.
1: ತೋಸಿಫ್ ಅವರು, ಏನು ಯೋಚನೆ ಮಾಡಬೇಡಿ. ಸಂಜೆ 4:00 ಮೇಲೆ ನನ್ನ ಆಫೀಸಲ್ಲಿ ಕಚೇರಿಯಲ್ಲಿ ಇರ್ತೇನೆ, ಕರ್ತವ್ಯ ಭವನದಲ್ಲಿ, ಶೋಪನಾಯಕ ಮಾರ್ಕೆಟಿನ ಹಿಂಭಾಗ, ನೆಹರು ರೋಡ್, ಅಲ್ಲಿ ಕರ್ತವ್ಯ ಭವನ ಅಂತೇಳಿ ನನ್ನ ಆಫೀಸ್ ಇದೆ. ಅಲ್ಲಿಗೆ ಬನ್ನಿ, ನಾನೇ ಇರ್ತೇನೆ, ನಿಮ್ಮ ಸಮಸ್ಯೆ ಪರಿಹಾರ ಹುಡುಕೊಡ್ತೇನೆ.
0: ಓಕೆ, ತೋಸಿಫ್ ಅವರೇ, ನಿಮಗೆ ಉತ್ತರ ಸಿಕ್ತು ಅಂತ ಅನ್ಕೊಳ್ತಾ. ಈಗ ನಮ್ಮ ಕೇಳುಗರು ಸಾಕಷ್ಟು ಕರೆಗಳು ಮಾಡ್ತಾ ಇದ್ದಾರೆ, ಒಂದು ಕರೆಯನ್ನು ಸ್ವೀಕರಿಸೋಣ. ಹಲೋ, ಹಲೋ, ಹಲೋ,
2: ಹಲೋ,
0: ನಮಸ್ತೆ.
2: ನಮಸ್ತೆ ಸರ್.
0: ನಮಸ್ತೆ, ಯಾರಿದು ನಿಮ್ಮ ಹೆಸರು?
2: ಹಲೋ,
0: ನಮಸ್ತೆ ಸರ್, ಹೇಳಿ.
2: ಹಲೋ, ಕೇಳಿಸ್ತಿದೆಯಾ?
0: ಕೇಳಿಸ್ತಾ ಇದೆ, ಹೇಳಿ ಸರ್.
2: ಹಲೋ, ಈ ಸುದ್ದಿ ಕೊಟ್ಟಿದ್ವಿ ನಮ್ಮ ಶಿವಮೊಗ್ಗದಲ್ಲಿ.
0: ತಮ್ಮ ಹೆಸರು ಹೇಳ್ಬೋದಾ?
2: ಜಿ ಶ್ಯಾಮಲಾ ಅಂತ ಹೇಳಿ.
0: ಓಕೆ.
2: ಹಲೋ, 7-8 ಅಂಜನಮೂರ್ತಿ ಅಂತ ಕೆ ಸರ್ಕಾರ ಗೋಪಿ ಸರ್ಕಲ್ ಹತ್ರ.
0: ಓಕೆ.
2: ಅವರು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟರು, ಅದು ಈ ಸ್ವಲ್ಪ ಮಾಡ್ಕೊಡ್ತೀನ ಮೇಡಮ್.
1: ಅಣ್ಣ, ಚೆನ್ನಿ ಮಾತಾಡ್ತಾ ಇದ್ದೀನಿ. ಈ ಸ್ವತ್ತು ಮಾಡ್ಕೊಡಕ್ಕೆ ನಾನು ಹೇಳ್ತೀನಿ ನಂಗೆ ಅದು, ಯಾಕಂದರೆ ಎಲ್ಲ SIR ಅಲ್ಲಿ ಕೆಲಸದಲ್ಲಿ ಇದ್ದಾರೆ, ಬ್ಯುಸಿ ಇದ್ದಾರೆ. 8 SIR ಏನು ಇರಲಿಲ್ಲ, ಆದರೆ ಯಾಕೆ ಸಮಸ್ಯೆ ಮಾಡಿದ್ರೆ ಕೇಳ್ಕೊಳ್ತೀನಿ. ನಂಗೆ ಒಂಚೂರು ಮಾಹಿತಿ ಕೊಟ್ಬಿಡೋಣ, ಸಾಯಂಕಾಲ ಆಫೀಸಿಗೆ ತೊಗೊಂಡು ಬಂದು ನಾನು ಮಾಡ್ಕೊಡ್ತೀನಿ.
0: ಓಕೆ, ಧನ್ಯವಾದಗಳು ಶ್ಯಾಮಲ ಅಂತ ತಿಳಿಸಿದ್ರು ಅವ್ರ ಹೆಸರು. ಆದರೆ ಇನ್ನೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ,
3: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು?
3: ನಾನು ನವೀನ್ ಕುಮಾರ್ ಅಂತ, ಶಿವಮೊಗ್ಗದಿಂದ.
0: ಓಕೆ ಸರ್, ನಿಮ್ಮ ಪ್ರಶ್ನೆ ಕೇಳಿ ಸರ್.
3: ಶಾಸಕರು ಕೇಳೋದು, ಈಗ ಬೀದಿ ಬದಿ ವ್ಯಾಪಾರಿಗಳಿಗೆ ಸ್ಥಳಗಳಲ್ಲಿ ನಿಲ್ಲಕ್ ಬಿಡ್ತಾ ಇಲ್ಲ, ತಗಿರಿ ಅಂತ ಇದಾರೆ. ಈಗ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದ್ ಎಲ್ಲಾರ ಸೂಕ್ತ ಒಂದ್ ಜಾಗ ಮಾಡ್ಕೊಟ್ರೆ ಎಲ್ಲಾರ ಮಾಡ್ತಾರ ಅವ್ರ ವ್ಯಾಪಾರನ. ಇವ್ರು ಅದನ್ನ ಮಾಡ್ತಾ ಎಲ್ಲ ಬಂದು ನಗರಸಭೆಯವ್ರು ನೋಟಿಸ್ ಕೊಡ್ತಾ ಇದಾರೆ, ನಮ್ಮ ಆಟೋ ಮೇಲೆ ನೋಟಿಸ್ ಎಲ್ಲ ಅಂಟಿಸ್ತಾ ಇದಾರೆ, ನೀವು ಗಾಡಿಗಳನ್ನ ತೆಗಿಬೇಕು ವಾರದೊಳಗಡೆ ಅಂತ. ಈಗ ನಾವ್
1: ಅಂಗಡಿ
3: ಸರ್ ಫ್ರೀಡಂ ಪಾರ್ಕ್ ಹತ್ರ
1: ಫ್ರೀಡಂ ಪಾತ್ರಕ್ಕೆ ಇಟ್ಕೊಂಡಿದ್ದೀರಿ. ಫ್ರೀಡಂ ಪಾರ್ಕ್ ತುಂಬಾ ಚೆನ್ನಾಗಿ ಮಾಡಿದೀವಲ್ವಾ?
3: ಹೌದು.
1: ಹಾಗೇನೆ ಶಿವಮೊಗ್ಗ ಚೆನ್ನಾಗಿ ಮಾಡಬೇಕು ಅಂತ ಯೋಚನೆ ಮಾಡಿ ಒಂದಷ್ಟು ಸಂಗತಿಗಳು ನಡೀತಾ ಇದೆ. ಆದ್ರೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ನಾವು ಶಕ್ತಿ ಕೊಡೋ ಕೆಲಸ ನರೇಂದ್ರ ಮೋದಿ ಅವರ ನೇತೃತ್ವ ನಾವು ಮಾಡ್ತಾ ಇದೀವಿ ಅಲ್ವಾ? ಹಾಗೇನೆ ಲೋಕಲ್ ಬಾಡಿಗಳು ಕೂಡ ಇದಕ್ಕೆ ವಿಶೇಷವಾಗಿ ಶಕ್ತಿಯನ್ನು ಕೊಡ್ತಾ ಇದೆ. ಹಾಗಾಗಿ ನಾನು ಈಗಾಗಲೇ ಯೋಚನೆ ಮಾಡಿದ್ದೇವೆ, ಸುಪ್ರೀಂ ಕೋರ್ಟಿನ ತೀರ್ಮಾನ ಏನಿದ್ರು ಅದು ನಡೆಯುತ್ತೆ. ಸುಪ್ರೀಂ ಕೋರ್ಟಿನ ಆದೇಶ ನಾವು ಪಾಲನೆ ಮಾಡಬೇಕು, ನಾವು ಮಾಡ್ತೇವೆ. ಆದರೆ ನಿಮಗೇನಾಗಬೇಕು ಅಂತ ನೀವೇನು ಹೇಳ್ತಾ ಇದ್ರಲ್ಲ, ಫುಡ್ ಕೋರ್ಟ್ ಮಾಡಿಕೊಡಬೇಕು ಅಂಥೇಳಿ, ಅದಕ್ಕೆ ಶಿವಮೊಗ್ಗ ನಗರದೊಳಗಡೆ 6 ಕಡೆಗಳಲ್ಲಿ ನಾವು ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೇವೆ ಎಲ್ಲೆಲ್ಲಿ ಮಾಡಬೇಕು ಅಂತ ನಿಶ್ಚಯ ಮಾಡ್ತಾ ಇದ್ದೇವೆ. ನಿಮಗೆ ತೊಂದರೆ ಆಗದಿರೋ ಹಾಗೆ ನಿಮಗೆ ಶಿಫ್ಟ್ ಮಾಡಿ ನಿಮಗೆ ಅನುಕೂಲ ಮಾಡಿಕೊಳ್ಳೋ ಕೆಲಸವನ್ನು ನಾವು ಮಾಡ್ತೇವೆ. ಏನು ಯೋಚನೆ ಮಾಡಬೇಡ್ರಿ, ನಾಳೆ ಬೆಳಗ್ಗೆ ಬಂದು ತೆಗೀರಿ ಅಂತ ಹೇಳಿದ್ರೆ ತೆಗಿಯೋಕೆ ಕಷ್ಟ ಆಗುತ್ತೆ. ನಿಮಗೆ ಆಲ್ಟರ್ನೇಟಿವ್ ಯೋಚನೆ ಮಾಡಿ ನಿಮಗೆ ಮಾಡಿಸ್ಕೊಳ್ಳೋಂಥ ಕೆಲಸ ಮಾಡ್ತೇವೆ. ಹಾಗೆ ನಾಗರಿಕರಿಗೆ ಓಡಾಡಲಿಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕಾದ್ರೆ ನನ್ನ ಜವಾಬ್ದಾರಿ ನಮ್ಮದೂ ಇದೆ, ನಿಮ್ಮದೂ ಇದೆ. ಹಾಗಾಗಿ ನಿಮಗೂ ತೊಂದರೆ ಆಗದೇ ಹಾಗೆ ನಾಗರಿಕರಿಗೂ ತೊಂದರೆ ಆಗದೇ ಈ ಕೆಲಸನ ಮಾಡ್ಕೊಡ್ತೀವಿ ನವೀನ್ ಅವರೇ, ಯೋಚನೆ ಮಾಡಬೇಡಿ.
0: ಓಕೆ, ಧನ್ಯವಾದಗಳು ನವೀನ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಈಗ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ,
4: ಹಲೋ, ನಮಸ್ತೆ.
0: ನಮಸ್ತೆ, ಯಾರಿದು?
4: ಶ್ವೇತಾ ಮೇಡಮ್, ನಾನು ಕರಿಬಸರಾಜ್ ಅಂತ ಹೇಳಿ.
0: ಓಕೆ,
4: ನಮ್ಮ ಶಾಸಕರು, ಆತ್ಮೀಯ ಸ್ನೇಹಿತರು,
1: ಹೇಳಿ ಬಸಣ್ಣ.
4: ಚೆನ್ನೈಣ್ಣ ಅವರಿಗೆ ನಮಸ್ತೆ.
1: ನಮಸ್ಕಾರ ಹೇಳೋಣ.
4: ನೀವು ನಮ್ಮ ಹೆಮ್ಮೆ ಶಾಸಕರಾಗಿರೋದಕ್ಕೆ ಜನತೆ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು.
1: ಥ್ಯಾಂಕ್ ಯು, ಧನ್ಯವಾದ.
4: ಎಸ್ ಅಣ್ಣ, ನಿಮ್ಮಿಂದ ಇನ್ನೂ ಹೆಚ್ಚಿನ ಶಿವಮೊಗ್ಗ ಜಿಲ್ಲೆ ನಗರ ಅಭಿವೃದ್ಧಿ ಆಗ್ಲಿ, ನಗರದ ಸೌಂದರ್ಯ ಹೆಚ್ಚಲಿ, ಮೂಲ ಸೌಕರ್ಯಗಳು ಅಭಿವೃದ್ಧಿ ಆಗ್ಲಿ, ಮುಖ್ಯವಾಗಿ ಕುಡಿಯುವ ನೀರು. ಕುಡಿಯುವ ನೀರು ಹೆಚ್ಚಾಗಿ ಕಲುಷಿತ ಆಗ್ತಾ ಇದೆ. ನಮ್ದು ಮನೆ ಅಶೋಕ ನಗರ, ಹಾಗಾಗಿ ಸ್ವಲ್ಪ ಹೆಚ್ಚಾಗಿ ಕಲುಷಿತ ಆಗಿ ಬರ್ತಾ ಇರುತ್ತೆ. ಅದು ಕನೆಕ್ಟ್ ಆಗ್ತಾ ಇದೆ ಮೋಸ್ಟ್ಲಿ UGD ಕನೆಕ್ಷನ್ ಗೆ.
1: ಹಾಗಾದ್ರೆ
4: ಸರಿ ಕಂಪ್ಲೇಂಟ್ ಮಾಡಿದ್ವಿ.
1: ನಿಮ್ ಲೈನಿಂದ ಮಾತ್ರ ನನ್ನದು ಏನ್ ಸಮಸ್ಯೆ ಆಗಿದೆ, ನಾನು ನಾಳೆ ನಮ್ಮ ಇವರು ನಮ್ಮ ವಾಟರ್ ಬೋರ್ಡ್ ಇಂಜಿನಿಯರ್ಗೆ ಎಲ್ಲಬ್ಬಲ್ಲಿ ಕಳಿಸ್ಕೊಡ್ತೀನಿ, ನಿಮ್ ನಂಬರ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಕಳಿಸ್ಕೊಡ್ತೀನಿ, ನಿಮ್ಮ ಹತ್ರ ಮಾತಾಡ್ಕೊಂಡು
4: ನಾನು
1: ಮಾಡ್ತೀನಿ, ನನ್ಗೆ ನಾಳೆ ಕಳಿಸ್ಕೊಡ್ತೀನಿ ಅಧಿಕಾರಿಗಳು ನಿಮ್ಮ ಜೊತೆಗೆ ನಿಮ್ಮ ಮನೆಗೆ.
5: ಓಕೆ, ಎಸ್ ಥ್ಯಾಂಕ್ ಯು ಕರಬಸಪ್ಪ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಈಗ ಮತ್ತೊಂದು ಕರೆ ಸ್ವೀಕರಿಸೋ ಸಮಯ ಆಗಿದೆ ಅಂತ ಹೇಳ್ತಾ ಓಕೆ ಕರೆ ಕಟ್ಟಾಯಿತು. ಸ್ನೇಹಿತರೆ, ಕೇಳೋದರೆ ಈ ನೀವು ಕೂಡ ಕರೆ ಮಾಡ್ಬೋದು, ಕರೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ನೇರವಾಗಿ ಕೇಳ್ಬೋದು. ನಿಮ್ಮ ಪರ್ಸ್ನಲ್ ಕ್ವೆಶನ್ಸ್ ಬಿಟ್ಟು ನಿಮ್ಮ ಏನು ನಮ್ಮ ಸ್ಮಾರ್ಟ್ ಸಿಟಿ ಶಿವಮೊಗ್ಗದ ಬಗ್ಗೆ, ಅಭಿವೃದ್ಧಿಯ ಬಗ್ಗೆ ನಮ್ಮ ಶಾಸಕರ ಬಳಿ ನೀವು ಪ್ರಶ್ನೆಯನ್ನು ಕೇಳ್ಬೋದು ಅಂತ ಹೇಳ್ತಾ ಈಗ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ,
6: ಹಲೋ,
5: ನಮಸ್ತೆ.
6: ನಮಸ್ತೆ, ನಮಸ್ತೆ ಮೇಡಮ್.
5: ನಮಸ್ತೆ, ಯಾರಿದು?
6: ಸರಳ ಅಂತ.
5: ಸರಳ ಅವ್ರೆ, ಹೇಳಿ. ನಮ್ಮ
6: ತರೀಕೆರೆ ಹತ್ರ ಗೆಜ್ಜೆನಹಳ್ಳಿಯಿಂದ ಮಾತಾಡ್ತಾ ಇದ್ದೀನಿ.
5: ಓಕೆ ಮಾ, ಓಕೆ, ಪ್ರಶ್ನೆ ಕೇಳಿ ಮಾ.
6: ನಮ್ಮ ಪ್ರಶ್ನೆ ಬಂದಿದ್ದು ಶಾಸಕರಿಗೆ ಮೇಡಮ್.
1: ನಮಸ್ಕಾರ ಹೇಳಿ ಮಾ.
6: ನಮಸ್ತೆ, ನಮಸ್ತೆ ಸರ್.
1: ನಮಸ್ಕಾರ ಹೇಳಮ್ಮ.
6: ಸರ್, ನಮ್ಮ ಮಕ್ಕಳು ಗೆಜ್ಜೆನಹಳ್ಳಿಯಿಂದ ಅಲ್ಲಿ ಅಮೃತಾಪುರದಿಂದ ಎಲ್ಲ ಸಹ್ಯಾದ್ರಿ ಕಾಲೇಜಿಗೆ ಬಿ ಎಸ್ ಸಿ ಹೋಗ್ತಾ ಇದ್ರು, ಈಗ ಮುಗಿಸಿದ್ದಾರೆ ಸರ್. ಈಗ ಎಮ್ ಎಸ್ ಸಿ ಕೆಮಿಸ್ಟ್ರಿ ಅಲ್ಲೇ ಓದ್ಬೇಕು ಅಂತ ಪಾಪ ಬಹಳ ಆಸೆ ಇಟ್ಕೊಂಡಿದ್ರು. ಈ ಸರಿ ನೋಡಿದ್ರೆ ಅದು ನೋಟಿಫಿಕೇಶನ್ ಅಲ್ಲಿ ಸಹ್ಯಾದ್ರಿ ಕಾಲೇಜೇ ತೋರಿಸಿಲ್ಲ
1: ಸರ್. ನಮ್ಗೆ
6: ಅಲ್ಲಿಂದ ಗೆಜ್ಜೆನಹಳ್ಳಿಯಿಂದ ಯೂನಿವರ್ಸಿಟಿ ಓಡಾಡ್ಲಿಕ್ಕೆ ಬಹಳ ಕಷ್ಟ ಆಗುತ್ತೆ ಸರ್.
1: ಹೌದಮ್ಮ, ನಿಮ್ಮ ಸಮಸ್ಯೆನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಈ ತರ ನಮ್ಮ ಸಂಬಂಧಪಟ್ಟಂತ ಅಧಿಕಾರಿ ಜೊತೆ ಈಗಾಗಲೇ ನಾನು ಮಾತಾಡಿದ್ದೀನಿ. ನಿಮ್ಮ ರಿಜಿಸ್ಟ್ರಾರ್ ಜೊತೆ, ಹೇಮಂತ್ ಅಂತೇಳಿ ರಿಜಿಸ್ಟ್ರಾರ್, ಅವ್ರ ಜೊತೆ ಮಾತಾಡಿದ್ದೀನಿ. ವಿ ಸಿ ಅವರಿಗೂ ಮಾತಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದಕ್ಕೊಂದು ಪರಿಹಾರ ಹುಡುಕೋ ಕೆಲಸ ಈಗಾಗಲೇ ಮಾಡ್ತೀನಮ್ಮ, ಖಂಡಿತ ಮಾಡಿಸ್ಕೊಡ್ತೀನಿ.
6: ಮಕ್ಕಳಿಗೆ ಬಹಳ ತೊಂದರೆ ಆಗ್ತಿದೆ.
1: ಖಂಡಿತ ಮಾಡ್ಕೊಡ್ತೀನಮ್ಮ.
5: ಓಕೆ, ಸರಳ ಅವರಿಗೆ ಧನ್ಯವಾದಗಳು ಅಂತ ಹೇಳ್ತಾ ಸ್ನೇಹಿತರೆ, ಸರ್ ಈಗ ಶಾಸಕರಾಗಿ ಅರ್ಧ ಅವಧಿ ಮುಗಿದಿದೆ, ನಿಮ್ಮ ಮುಂದೆ ಇರುವ ಗುರಿ ಯೋಜನೆಗಳು ಏನು ಅಂತ ಹೇಳ್ಬೋದಾ ಸರ್?
1: ಗುರಿ ತುಂಬಾ ಇದೆ.
5: ಓಕೆ,
1: 10 ಅಡಿ ಗುಂಡಿ ಹಾರಬೇಕು ಅಂತಿದೆ. ಆದರೆ ಏನಾಗತ್ತೆ, ನಮ್ಮ ಗುರಿಗೆ ತಕ್ಕಂತೆ ನಮ್ಮ ವೇಗಕ್ಕೆ ತಕ್ಕಂತೆ ಸರ್ಕಾರ ನಮ್ಮ ಜೊತೆ ಸ್ಪಂದನೆ ಮಾಡೋ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ, ಇಲ್ಲ ಅಂತಲ್ಲ. ಆದರೂ ಕೂಡ ಆ ಗುರಿಯನ್ನು ದಾಟೋ ಅಂತ ಕೆಲಸವಲ್ಲ. 10 ಅಡಿ ಗುಂಡಿಯನ್ನು 11 ಅಡಿ ತನಕ ಹಾರಬೇಕು, ಇಲ್ಲ 10 ಅಡಿಕ್ಕಿಂತ ಜಾಸ್ತಿ ಹಾರಬೇಕು ಅಂತಾರೆ. ಅಂದರೆ 9.75 9ಕ್ಕಿಂತ ಕಡಿಮೆ ಆದ್ರೂ ಗುಂಡಿಲೇ ಬಿದ್ದಿರ್ತೀವಿ. ಆದರೆ ಅದನ್ನು ಅರ್ಥ ಮಾಡಿಕೊಂಡು ಕಾರ್ಯ ಮಾಡಲಿಕ್ಕೆ ಬೇಕಾದಂಥ ರೀತಿಯೊಳಗೆ ಆಲೋಚನೆಗಳು ಈಗಾಗಲೇ ನಡೆದಿದೆ. ಶಿವಮೊಗ್ಗ ನಗರ ಹೇಗಿರಬೇಕು ಅಂತ ನಾಗರಿಕರ ಸಹಕಾರ ನಾವು ಈಗಾಗಲೇ ತೊಗೊಳ್ಳೋ ಪ್ರಯತ್ನ ಮಾಡಿದೆ, ಸಲಹೆಗಳನ್ನು ತೊಗೊಂಡಿದ್ದೇನೆ. ಸಂಘ ಸಂಸ್ಥೆಗಳ ಸರಕಾರ ಸಲಹೆಗಳನ್ನು ತೊಗೊಂಡಿದ್ದೇನೆ, ಶಿಕ್ಷಕರ ಸಲಹೆಗಳನ್ನು ತೊಗೊಂಡಿದ್ದೇನೆ, ಇಂಜಿನಿಯರ್ಸ್ಗಳನ್ನ ಸಲಹೆಗಳನ್ನು ತೊಗೊಂಡಿದ್ದೇನೆ, ಹಾಗೆಯೇ ಕೈಗಾರಿಕೋದ್ಯಮಗಳ ಸಲಹೆಗಳನ್ನು ಕೂಡ ತೊಗೊಂಡಿದ್ದೇವೆ. ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಸಂಗತಿಗಳನ್ನು, ಅದು ಅವ್ರಿಗೆ ಬೇಕಾದಂಥ ಏನು ಅವಶ್ಯಕತೆಗಳಿದೆ ಅದನ್ನು ಈಡೇರಿಸಲಿಕ್ಕೆ ಈಗಾಗಲೇ ನಾವು ಒಂದಷ್ಟು ಪ್ರಯತ್ನಗಳು ಮಾಡಿದ್ದೇವೆ. ಪೂರ್ತಿ ಮಾಡಿಬಿಟ್ಟಿದ್ದೀವಿ ಅಂತ ಏನಿಲ್ಲ, ಅಂದರೆ ಸಮಾಧಾನ ಇಲ್ವಾ? ಸಮಾಧಾನ ಇದೆ. ಆದರೆ ಎಲ್ಲ ಒಂದು ಕಡೆಗೆ ಸರ್ಕಾರ ನಮ್ಮದಿದ್ದಾಗ ಆಗುವಂಥ ವೇಗಕ್ಕೂ, ನಮ್ಮ ಕಾರ್ಯದ ವೇಗಕ್ಕೂ, ನಾವು ವಿರೋಧ ಪಕ್ಷದಲ್ಲಿದ್ದಾಗ ಆಗಬೇಕಾದಂಥ ವೇಗಕ್ಕೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಆದರೆ ಸಂಬಂಧಗಳನ್ನು ಗಟ್ಟಿ ಮಾಡಿಕೊಂಡು ಯಾವುದೇ ಸರ್ಕಾರ ಇದ್ದರೂ ಮೂಲ ಸೌಕರ್ಯಗಳ ಬಗ್ಗೆ ಯೋಚನೆ ಮಾಡುವಂಥದ್ದು ಭಾಳ ಅವಶ್ಯಕತೆ ಇದೆ ಅಂತೇಳಿ ಸರ್ಕಾರದ ಗಮನ ಈಗಾಗಲೇ ಸೆಳೆದಿದ್ದೇವೆ. ಈಗಾಗಲೇ ಅಲ್ಪ ಸ್ವಲ್ಪ ಸಹಕಾರಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅಭಿವೃದ್ಧಿ ಪಥಕ್ಕೆ ತೊಗೊಂಡೋಗಬೇಕು ಅನ್ನೋದು ಅಪೇಕ್ಷೆ ಏನಿದೆ ಅದನ್ನು ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡ್ತೇವೆ. ಯಾವುದೇ ರೀತಿಯ ಒಂದೇ ಸರಿಗೆ ಇದನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಆದರೆ ಯೋಜನೆ ಸಿದ್ಧಪಡಿಸಿದ್ದೇವೆ, ಯಾವಾಗ ಏನು ಮಾಡಬೇಕು ಅಂತ ಯೋಚನೆ ಮಾಡಿದ್ದೇವೆ. ಸೊ ಅದ್ರ ಪರಿಣಾಮ ಈಗ ಮಹಾತ್ಮ ಗಾಂಧಿ ನಗರೋತ್ಥಾನ ಯೋಜನೆಗಳು ಒಂದಷ್ಟು ಚಟುವಟಿಕೆಗಳನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಆದರೆ ಅದು ಶುರು ಆಯಿತು ಕಳೆದ 3 ವರ್ಷದಿಂದ 2.5 ವರ್ಷದಿಂದ ನಾವು ಅದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಯಾಕಂದರೆ ಒಂದು ಲೋಕಲ್ ಬಾಡಿಗೆ ಬೇಕಾಗಿರೋಂಥ ಒಂದು ಹಣ ಅದು ಸರ್ಕಾರನೇ ಕೊಡಬೇಕದು. ಸೊ ಹಾಗಾಗಿ ನಮ್ಮ ಈ ಹಿಂದಿದ್ದಂಥ ಎಲ್ಲ ಸರ್ಕಾರಗಳು ಕೂಡ ಕೊಟ್ಟಿದ್ರು, ಯಡಿಯೂರಪ್ಪನವ್ರು ಕೊಟ್ಟಿದ್ರು, ಕುಮಾರಸ್ವಾಮಿ ಅವರು ಕೊಟ್ಟಿ ಎಲ್ಲ ಕೊಟ್ಟಿದ್ರು. ಆದರೆ ಈಗಲೂ ಕೊಟ್ಟಿದ್ದಾರೆ ತುಂಬ ದಿನಗಳ ನಂತರ. ಆದರೆ ಈಗ ಸ್ವಲ್ಪ ಮಳೆ ಪ್ರಾಬ್ಲಮ್ ಆಗಿದ್ದರಿಂದ ಕಾಮಗಾರಿಗೆ ಸ್ವಲ್ಪ ತೊಳಕು ಉಂಟಾಗಿದೆ. ಹಾಗಾಗಿ ಆಲ್ಮೋಸ್ಟ್ 35 ವಾರ್ಡ್ಗಳನ್ನು ಅನೇಕ ಕಾರ್ಯಗಳನ್ನು ಜೋಡಿಸುವಂಥ ಕೆಲಸ ನಾಗರಿಕರು ಏನು ಹೇಳಿದಾರೆ ಅನೇಕ ಸಂಗತಿ ಅದಕ್ಕೆ ಅಡಕ ಆಗಿದೆ. ಅದನ್ನು ಯೋಚನೆ ಮಾಡಿ ಈಗಾಗಲೇ ಕಾರ್ಯೋನ್ಮುಖ ಆಗಿದ್ದೇವೆ. ಮಳೆ ಎಲ್ಲ ನೋಡ್ಕೊಂಡು ಕೆಲಸ ನಡೀತಾ ಇದೆ, ಕೆಲವು ಕಡೆ ನಡೀತಾ ಇದೆ, ಡ್ರೈನ್ ವರ್ಕಲ್ಲಿ ಕೆಲಸ ನಡೀತಾ ಇದೆ. ರಸ್ತೆ ಕಾಮಗಾರಿಗಳು ಶುರು ಆಗುವಂಥದ್ದು ಏನಿದ್ರು ಮಳೆ ನಿಂತ ನಕ್ಷೆ ಶುರು ಮಾಡಬೇಕಾಗತ್ತೆ. ಹಾಗಾಗಿ ಯಾವ್ದು ಯಾವಾಗ ಮಾಡಬೇಕು ಅಂತ ಯೋಚನೆ ನಡೀತಾ. ಆದರೆ ಇದನ್ನು ಹೊರತುಪಡಿಸಿ ಇನ್ನೊಂದೆರಡು ಸಂಗತಿಗಳಿದೆ. ನಾವು ಟರ್ಮಿನಲ್ ಬೇಕು ಅಂತ, ಟ್ರಕ್ ಟರ್ಮಿನಲ್ ಬೇಕು ಅಂತ ಯೋಚನೆ ಮಾಡಿದ್ವಿ. ಆ ಟ್ರಕ್ ಟರ್ಮಿನಲ್ ಬೇಕು ಅಂತ ಯೋಚನೆ ಮಾಡಿದಂಥ ಸಂಗತಿಗಳು ಇನ್ನು ಹಾಗೆ ಪೆಂಡಿಂಗ್ ಆಗಿ ಉಳ್ಕೊಂಡಿದೆ. ಅದಕ್ಕೆ ಜಾಗದ ಅವಶ್ಯಕತೆ, ಮತ್ತೊಂದು ಅದು ವಿಶೇಷವಾಗಿ ದೇವರಾಜರಸು ಟ್ರಕ್ ಟರ್ಮಿನಲ್ ಮೂಲಕ ಜೊತೆಗೆ ಮಾತುಕತೆ ಮಾಡಿದ್ದೇವೆ, ಡಿ ಸಿ ಅವ್ರ ಜೊತೆ ಮಾತುಕತೆ ಮಾಡಿದ್ದೇವೆ, ಸರ್ಕಾರದ ಜೊತೆ ಮಾತುಕತೆ ನಡೀತಾನೆ ಇದೆ. ಅದಾದರೆ ಅನೇಕ ಅದಕ್ಕೆ ಒಂದು ಪರಿಹಾರ ಒಂದು ಒಳ್ಳೆಯ ರೀತಿಯಲ್ಲಿ ಸಿಗತ್ತೆ ನಮಗೆ ಅಂತ ಅನಿಸುತ್ತೆ ನಮಗೆ. ಹಾಗೆ ಈ ಥರದ ಒಂದಷ್ಟು ಕಲ್ಪನೆಗಳಿದೆ. ಬೇರೆ ಬೇರೆ ಪರ್ಮನೆಂಟಾಗಿ ಒಂದಷ್ಟು ಸಂಗತಿಗಳು ಮಾಡಬೇಕು ಅನ್ನೋಂಥದ್ದು ಇದೆ. ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಏನೋ ಇದೆ, ಆದರೆ ಪ್ರೈವೇಟು ಬಸ್ಗಳಿಗೆ ಓಡಾಟಕ್ಕೆ ಒಂದು ನಿಲ್ದಾಣ ಬೇಕಲ್ಲ, ಜನ ಹೋಗ್ಲಿಕ್ಕೆ ನಿಲ್ದಾಣ ಇದೆ, ಬಸ್ ನಿಲ್ಲಿಕ್ಕೆ ಬೇಕಾದಂಥ ಸಂಗತಿ ಇದೆಯಲ್ಲ, ಅದು ಸ್ವಲ್ಪ ತೊಡಕಾಗಿದೆ ನಮಗೆ. ಕೆ ಎಸ್ ಆರ್ ಟಿ ಸಿ ಡಿಪೋ ಇದೆ, ಆದರೆ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಡಿಪೋ ಅವಶ್ಯಕತೆ ಇದೆ ಅಂತ ನಾವು ಮನಗೊಂಡಿದ್ವಿ ನಾವು. ಸೊ ಹಾಗಾಗಿ ಅದಕ್ಕೂ ಕೂಡ ಕೈ ಹಾಕಿದ್ದೇವೆ. ಇದೊಂದು ಎಜುಕೇಷನಲ್ ಹಬ್ ಇದು, ಹಾಗಾಗಿ ಇಲ್ಲಿಗೆ ಬೇಕಾಗಿರುವಂಥ ಎಲ್ಲೆಲ್ಲಿ ಸುಮಾರು 11 ಜಿಲ್ಲೆಯಿಂದ ಜನ ಇಲ್ಲಿಗೆ ಬರ್ತಾರೆ, ವಿದ್ಯಾರ್ಥಿಗಳು, ವಿದ್ಯಾರ್ಥಿ ವಿದ್ಯಾರ್ಥಿನಿಯರು. ಹಾಗಾಗಿ ಹಾಸ್ಟೆಲ್ಸ್ಗಳು, ಅವಕಾಶಗಳ ಅವಶ್ಯಕತೆ ಇದೆ. ಹಾಗಾಗಿ ಬೇಕು, ಬೇಡಿಕೆಗಳು ತುಂಬ ಇರೋದ್ರಿಂದ ಅದು ಕನ್ಸ್ಟ್ರಕ್ಷನ್ಗೂ ಈಗಾಗಲೇ ಯೋಚನೆ ಮಾಡಿ ಕೆಲಸ ಮಾಡೋಂಥ ಕೆಲಸ ಮಾಡ್ತಾ ಇದ್ದೇವೆ. ಒಂದು ವಿಷನ್ ಇಟ್ಕೊಂಡು ಇದೊಂದು ಸೌಂದರ್ಯಕ್ಕೆ ಸಂಬಂಧಪಟ್ಟಂಥ ಸಂಗತಿಗಳನ್ನು ಕೂಡ ಯೋಚನೆ ಮಾಡ್ತಾ ಇದ್ದೇವೆ. ಹಾಗಾಗಿ ನಮಗೆ ಯಾಕೆ ಅಂದರೆ ಅವ್ನು ಕಲ್ಪನೆ ಇಟ್ಕೊಂಡು ಕೆಲಸ ಮಾಡಬೇಕು ಅಂತ ಆದಾಗ ಶಿವಮೊಗ್ಗದಲ್ಲಿ ನಿಮಗೆ ಇವತ್ತು ನೆನಪು ಮಾಡಬೇಕು ಅಂತ ಅನಿಸುತ್ತೆ ನನಗೆ. ಒಂದು ನಗರಸಭೆ, ಒಂದು ನಗರಸಭೆ ಪರಿಸರ ಬಜೆಟ್ ಮಂಡನೆ ಮಾಡಿರುವಂತಹ ನಗರಸಭೆ ಅದರ ರಾಜ್ಯದಲ್ಲಿ ಇದ್ರೆ ಅದು ಶಿವಮೊಗ್ಗದಲ್ಲಿ ಮಾತ್ರ. ಅವಾಗ ನಾವು ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿದ್ದೆ. ಆ ಸಂದರ್ಭದೊಳಗಡೆ ಹೇಗೆ ಕೃಷಿ ಬಜೆಟ್ ನ ಮಂಡನೆ ಮಾಡಿದಂತ ಕೀರ್ತಿಗೆ ಯಡಿಯೂರಪ್ಪ ಪಾತ್ರರಾಗಿದ್ರು. ಅದೇ ರೀತಿ ನಗರಸಭೆ ಅಧ್ಯಕ್ಷ ಆದಂತ ಸಂದರ್ಭದಲ್ಲಿಂದು ಪರಿಸರ ಬಜೆಟ್ ಮಾಡಿರುವಂತದ್ದು ಸಂತೋಷ ನಮ್ಮ ಜೀವನದಲ್ಲಿ ಇದೆ. ಹಾಗಾಗಿ ಇದು ನಿಜವಾಗ್ಲೂ ನಮಗೆ ಆ ದಿಕ್ಕಲ್ಲಿ ಹೆಜ್ಜೆ ಇಡುವಂತ ಕೆಲಸ ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಇನ್ನೊಂದಷ್ಟು ಸಂಗತಿಗಳು ಅಗತ್ಯ ಇದೆ, ಇದನ್ನು ಮಾಡ್ತೇವೆ. ಸರ್ಕಾರಿ ಶಾಲೆಗಳು, ಸರ್ಕಾರಿ ಕಾಲೇಜುಗಳಿಗೆ ಬಗ್ಗೆ ಸ್ವಲ್ಪ ವಿಶೇಷ ಗಮನ ಕೊಡ್ತಾ ಇದ್ದೇವೆ. ಯಾಕೆಂದರೆ ಬೇಕದು, ಕೆಲವು ಮುಚ್ಚೋ ಕೆಲಸ ನಡೆದರೂ ಕೂಡ ಅದು ಇರೋದನ್ನ ಉಳಿಸ್ಕೊಳ್ಳೋಂಥ ಕೆಲಸ ನಾವು ಮಾಡಬೇಕಾಗತ್ತೆ. ಅದಕ್ಕೆ ಬೇಕಾದಂಥ ಸಂಗತಿಗಳನ್ನು ಮಾಡ್ತೇವೆ. ಆಸೆ ತುಂಬ ಇದೆ, ಕಲ್ಪನೆಗಳು ತುಂಬ ಇದೆ. ಅದಕ್ಕೆ ಆರ್ಥಿಕವಾದಂಥ ಸಬಲತೆ ಶಕ್ತಿ ಬರಬೇಕು ಅಂತಾದಾಗ ಸೊ ಎಲ್ಲರನ್ನು ಜೋಡಿಸ್ಕೊಂಡು ಕೆಲಸ ಮಾಡುವಂಥದ್ದು ನಮ್ಮ ಎಮ್ ಎಲ್ ಸಿಗಳಿದ್ದಾರೆ, ಅವ್ರ ಜೊತೆ ನಮ್ಮ ಎಂ ಪಿ ಅವರಿದ್ದಾರೆ. ಅವರ ಅಭಿವೃದ್ಧಿಗೆ ಮತ್ತೊಂದು ಹೆಸರು ಅಂತೇಳಿ ತಪ್ಪೇನಿಲ್ಲ, ಸುಮ್ಮನೆ ಅವ್ರ ಬಗ್ಗೆ ಹೇಳ್ತಿದ್ದೀನಿ ಅಂತಲ್ಲ, ಅವರು ಅನೇಕ ಸಂಗತಿ ಯೋಚನೆ ಮಾಡ್ತಾ ಇದ್ದಾರೆ. ನನ್ನ ಸಹ್ಯಾದ್ರಿ ಕಾಲೇಜಿಗೆ ಹೋಗಿದ್ರು, ಒಂದು ವಿಜ್ಞಾನ ಭವನ ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಸೊ ಅದು ಈಗಾಗಲೇ ಕೊಡುಗೆ ಕೊಡಬೇಕಾಗಿದೆ. ಸೊ ಹಾಗಾಗಿ ಈ ಥರದ ಅವ್ರ ಸಹಕಾರ, ಒಟ್ಟು ರಾಜ್ಯ ಸರ್ಕಾರದ ಸಹಕಾರ ನಾವು ತಗೊಂಡು ಮುಂದೆ ಬರುವಂತ ನಮ್ಮ ಸರ್ಕಾರದೊಳಗಡೆ ಈ ಕೆಲಸ ಎಲ್ಲದನ್ನು ಕೂಡ ಮಾಡ್ತೇವೆ ಅನ್ನೋ ವಿಶ್ವಾಸದೊಂದಿಗೆ ಇವತ್ತು ತುಂಬಾ ಸಂತೋಷದಿಂದ ಪಾಲ್ಗೊಂಡಿದ್ದೇವೆ.
7: ತುಂಬಾ ಚೆನ್ನಾಗಿ ಮಾತಾಡ, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಸರ್. ಹಾಗೆ ಇವಾಗ ನಮ್ಮ ನಗರದ ಹೊರವಲಯದ ಬಡಾವಣೆಗಳಲ್ಲಿ ರಸ್ತೆಗಳ ದುರಸ್ಥಿತಿ ವಿಶೇಷ ಯೋಜನೆ ಅಗತ್ಯ ಇದೆಯಾ ಅಂತ?
1: ಮುಂಚೆ ನಾವು ಔಟ್ಸ್ಕರ್ಟ್ ಬಿಟ್ಟಿರಲಿಲ್ಲ, ಈಗ ಔಟ್ಸ್ಕರ್ಟ್ ಯಾಕಂದ್ರೆ ಬೆಳೀತಾ ಇದೆ ಶಿವಮೊಗ್ಗ. ಕಣ್ಣು ಬಿಡೋದ್ರೊಳಗಡೆ ಲೇಔಟ್ಗಳು ಅಭಿವೃದ್ಧಿ ಆಗ್ತಾ ಇದೆ, ಆದರೆ ಅದರ ಜನವಸತಿ ಪ್ರಾರಂಭ ಆಗ್ತಾ ಇದೆ. ಪ್ರಾಬ್ಲಮ್ ಏನಾಗ್ತಿದೆ ಅಂತ ಹೇಳಿದ್ರೆ, ಅವರು 120 ಸೈಟ್ ಮಾಡಿದರೆ ಲೇಔಟಲ್ಲಿ 20 ಮನೆಗಳು ಮಾತ್ರ ನಿರ್ಮಾಣ ಆಗಿಬಿಡುತ್ತೆ, 15 ಮನೆ ಮಾತ್ರ ನಿರ್ಮಾಣ ಆಗುತ್ತೆ. ಅವಾಗ ಫೆಸಿಲಿಟೀಸ್ ಕೊಡೋದಿದೆಯಲ್ಲ, ಸ್ವಲ್ಪ ಸಮಸ್ಯೆ ಆಗುತ್ತೆ ನಮಗೆ. ಕೊಡಬಾರ್ದು ಅಲ್ಲ, ಅದಕ್ಕೆ ಕೊಡೋದು ಕಷ್ಟ ಆಗುತ್ತೆ, ಯಾಕಂದರೆ ರೇಟ್ ದೊಡ್ಡದು, ವಾಸ ಮಾಡುವಂಥ ಸಂಖ್ಯೆ ಕಡಿಮೆ, ಒಬ್ಬೊಬ್ಬರು ಒಂದೊಂದು ಕಡೆಗಳಲ್ಲಿ ಮನೆಗಳನ್ನು ಕಟ್ಕೊಂಡಿರ್ತಾರೆ. ಅಲ್ಲಿ ಆ ರಸ್ತೆಯಲ್ಲಿ ಒಂದು 2-3 ಮನೆ ಬರುತ್ತೆ, ಈ ಕಡೆ ಒಂದು 5-6 ಮನೆ ಬರುತ್ತೆ, ಇದು ನಮಗೆ ಕಷ್ಟ. ಆದರೂ ಕೊಡೋವಂಥ ದಿಕ್ಕಿಗೆ ಕೈ ಹಾಕ್ತಾ ಇದ್ದೇವೆ, ಯಾಕಂದರೆ ನಮ್ಮ ಕಮಿಟ್ಮೆಂಟ್ ಇದೆ. ನಾವು ಲೇಔಟಿಗೆ ಪರ್ಮಿಷನ್ ಕೊಡಬೇಕಾದ್ರೆ ನಗರಸಭೆದೊಂದು ನಗರಪಾಲಿಕೆ, ಈಗ ಆ ನಗರಪಾಲಿಕೆ ಒಂದು ಪರ್ಮಿಷನ್ ಕೇಳಿರ್ತಾರೋ, ಮುಂದೆ ಈ ಲೇಔಟ್ ಬಡಾವಣೆ ನಿರ್ಮಾಣ ಆದಮೇಲೆ ಕುಡಿಯುವ ನೀರಿನ ವ್ಯವಸ್ಥೆ, ಮೂಲ ಸೌಕರ್ಯಗಳಿಗೆ ನೀವು ಶಕ್ತಿ ಕೊಡ್ತೀಲ್ಲ ಅಂತ ಕೇಳಿರ್ತಾರೆ. ಹೂ ಅಂತ ಒಪ್ಪಿಗೆ ಕೊಟ್ಬಿಟ್ಟಿರ್ತಾರೆ, ಕುಡಿಯೋ ನೀರು ಕೊಡಲೇಬೇಕು, ನಮ್ಮ ಆದ್ಯತೆ ಅದು. ಸೊ ಹಾಗಾಗಿ 20 ಮನೆ ಆಗಲಿ 18 ಮನೆ ಆಗಲಿ ಕೊಡಬೇಕು, ಸ್ವಲ್ಪ ತಡ ಆಗತ್ತೆ. ಹಾಗಾಗಿ ನಾವೀಗ ಏನು ಯೋಚನೆ ಮಾಡಿದ್ದೇವೆ, ಹೊರ ಭಾಗದಲ್ಲಿ ಔಟ್ಸ್ಕರ್ಟಿನ ಲೇಔಟ್ಗಳಿಗೆ UGD ವ್ಯವಸ್ಥೆಗಳಿರಲಿಲ್ಲ. ಈಗ ಅದಕ್ಕೆ ಈಗಾಗಲೇ 98 ಕೋಟಿ ರೂಪಾಯಿ ಹಣನ ಅದಕ್ಕೆ ಇದಿಟ್ಬಿಟ್ಟು ಆ ಕೆಲಸನ ಕೂಡ ಮಾಡ್ತಾ ಇದ್ದೇವೆ. ಸೊ ಔಟ್ಸ್ಕರ್ಟ್ಗಳ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೆ, ಡೆವಲಪ್ಮೆಂಟ್, ರಸ್ತೆ, ಮೂಲ ಸೌಕರ್ಯ, ಡ್ರೈನ್, ವಾಟರ್ ಸಪ್ಲೈ ಎಲ್ಲದನ್ನು ಕೂಡ ಮಾಡ್ಕೊಳ್ಳೋಕ್ಕೆ ನಾವು ಸಿದ್ಧತೆ ನಡೆಸ್ತಾ ಇದ್ದೇವೆ, ನಡೆಸ್ಕೊಂಡಿದ್ದೇವೆ, ಆಲೋಚನೆಯಲ್ಲಿ ಇದ್ದೇವೆ ನಾವು.
7: ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಈಗ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ,
8: ಹಲೋ,
7: ನಮಸ್ತೆ.
8: ರವಿಕುಮಾರ್.
7: ಓಕೆ ರವಿಕುಮಾರ್ ಸರ್, ಹೇಳಿ ಹೇಳಿ ಸರ್. ಶಾಸಕರು ಇಲ್ಲೇ ಇದ್ದಾರೆ, ಮಾತಾಡಿ ಸರ್.
1: ನಮಸ್ಕಾರ, ಹೇಳಿ ರವಿ ಅವರೇ.
8: ನಾವು ನಲ ರವಿ ಅಂತೇಳಿ
1: ಹೇಳೋಣ.
8: ನಾನು ಇಲ್ಲೇ ಎದುರುಗಡೆ
9: ಜಿಎನ್ಸಿಸಿ ಕಾಲೇಜು ರೋಡ್ ಇದೆಯಲ್ಲ, ಆ ರೋಡ್ ಗಳೆಲ್ಲ ವೆಹಿಕಲ್ ಬಾರಿ ನಿಲ್ಲಿಸ್ತಾರಣ್ಣ, ವಯಸ್ಸಾದವರಿಗೆಲ್ಲ ತೊಂದರೆ ಆಗುತ್ತೆ. ಬಾಳ ಅಂದ್ರೆ ಸಿಕ್ಕಾಬಿಡ್ಲೆ ತೊಂದರೆ ಆಗುತ್ತೆ, ವೆಹಿಕಲ್ ಅಂತೂ ಸಿಕ್ಕಾಬಿಡ್ಲೆ ಹೊಡಿತಾರೆ ಹುಡುಗರು. ಸಂಜೆ ಒಂದ್ ಟೈಮು ಬೆಳಿಗ್ಗೆ ಒಂದ್ ಟೈಮು ಒಂದ್ ಇಬ್ರು ಪೊಲೀಸ್ ನಿಲ್ಸ್ಬೇಕಣ್ಣ ಅಲ್ಲಿ.
1: ಆಯ್ತು, ನಾನು ಟ್ರಾಫಿಕ್ ಟ್ರಾಫಿಕ್ ಪೊಲೀಸ್ ಜೊತೆ ಮಾತಾಡ್ತೀನಿ. ಟ್ರಾಫಿಕ್ ಮತ್ತೆ ಮಾಮೂಲಿ ಪೊಲೀಸ್ ಇಲಾಖೆ ಮಾತಾಡ್ತೀನಿ, ಖಂಡಿತ ಮಾತಾಡ್ತೀನಿ. ಡಿಪಾರ್ಟ್ಮೆಂಟ್ ಒಂದ್ ಎರಡು ಸರಿ ಅಲ್ಲಿ ಬಂದು ಹೋಗಕ್ ಪ್ಲಾನ್ ನೋಡ್ಕೊಂಡು ಜೀಪ್ ಒಂದ್ ಸರಿ ಒಂದ್ಸರಿ ಬಂದು ಹೋದ್ರೆ ಅನುಕೂಲ ಆಗತ್ತೆ, ಅದ್ರ ವ್ಯವಸ್ಥೆ ನಾನು ಮಾಡ್ತೀನಪ್ಪ.
7: ಓಕೆ, ಥ್ಯಾಂಕ್ ಯು ರವಿಕುಮಾರ್ ಸರ್ ಅವರಿಗೆ. ಸೊ ಕೇಳುಗರೆ, ನೀವು ಕೂಡ ಕರೆ ಮಾಡ್ಬೋದು, ಸಮಯ ಆಗಿದೆ. ಆದರೂ ಕೂಡ ನಮ್ಮ ಶಾಸಕರಿಗೆ ನಾವು ಹೀಗೇನೆ ಕಳಿಸಿದ್ರೆ ಹೇಗೆ, ಸ್ವಲ್ಪ ರ್ಯಾಪಿಡ್ ಕ್ವೆಶನ್ಸ್ನ ಕೇಳಬೇಕಲ್ವಾ? ಸೊ ಹಾಗಾಗಿ ಒಂದು ಪುಟ್ಟ ಬ್ರೇಕ್ನ ನಂತರ ಮತ್ತೆ ವಾಪಸ್ ಬರ್ತೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಬಹಳ ಶ್ರಮ ಅಂತ.
1: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಎಸ್, ಇವತ್ತಿನ ನಮ್ಮ ಈ ವಿಶೇಷವಾದ ಕಾರ್ಯಕ್ರಮ ನಮ್ಮ ಶಿವಮೊಗ್ಗದ ಶಾಸಕರೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಸಾಕಷ್ಟು ನಮ್ಮ ಕೇಳುಗರು ಪ್ರಶ್ನೆಗಳನ್ನು ವಾಟ್ಸಪ್ ಮುಖಾಂತರ ಕಳಿಸಿದ್ದಾರೆ. ಹಾಗೆ ನೀವು ಕೂಡ ಕರೆ ಮಾಡಬಹುದು. ಕರೆ ಮಾಡಬೇಕಾದ ಸಂಖ್ಯೆ 9686096279 ಅಂತ ಹೇಳ್ತಾ ಎಸ್, ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ,
2: ಹಲೋ, ನಮಸ್ತೆ.
1: ನಮಸ್ತೆ,
2: ನಾವು KSRTC ಲೇಔಟ್ ಇಂದ ಶಿವಮೊಗ್ಗ ಕಾಶಿಪುರ.
1: ಓಕೆ, ಹೇಳಿ ಮಾ,
2: ನಮ್ಮ ಹೆಸರು ಹೇಳ್ಬೋದಾ? ಒಂದು ರಿಕ್ವೆಸ್ಟ್ ಮಾಡ್ಕೊಂಬೇಕಿತ್ತು. ನಾವು ಹೋಗಿದೀವಿ ತುಂಬಾ ಸಲ ಅವ್ರ ಹತ್ರ. ನಮ್ ಲೇಔಟ್ ಅಲ್ಲಿ ಎಲ್ಲ ಏಜ್ ಆದವರು ಇದಾರೆ. ನಮ್ಗೆ ರೋಡ್ ಒಂದು ವ್ಯವಸ್ಥೆ ಆಗೇ ಇಲ್ಲ ಇನ್ನು, ತುಂಬಾ ದಿವಸದಿಂದ ಹೇಳ್ತಾ ಇದೀವಿ. ಯಾಕೆಂದ್ರೆ ಎಲ್ಲ ರಿಟೈರ್ಡ್ ಪರ್ಸನ್ಸ್ ಇದೀವಿ ಇಲ್ಲಿ ಎಲ್ಲ, ಹಾಗಾಗಿ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಓಡಾಡೋದೆಲ್ಲ.
3: ಬಂದಿದ್ದೀನಿ, ಸುಮಾರು ಸರಿ ಬಂದಿದ್ದೀನಮ್ಮ.
2: ಒಂಚೂರು ರೋಡ್ ವ್ಯವಸ್ಥೆ ಒಂದು,
3: ನಾನು ತುಂಬಾ ಸರಿ ಬಂದಿದ್ದೀನಿ ಅಲ್ಲಿಗೆ. ನಿಮ್ ರಾಘವಿಶ್ವ ಅವ್ರ ಮನೆ ಇದೆಯಲ್ಲ, ಆ ಮನೆ ಲೈನಲ್ಲೆಲ್ಲ ನಾನು ಸ್ವಲ್ಪ ಚರಂಡಿಗಳೆಲ್ಲ ಮಾಡಿಕೊಟ್ಟಿದ್ವಿ. ರಸ್ತೆಗೂ ಈಗಾಗಲೇ ಜೋಡಿಸ್ಕೊಂಡಿದ್ದೀವಿ. UGD ಕೆಲಸ ಮುಗಿದಿದೆ ಅಲ್ಲಿ, ಹಾಗಾಗಿ ನಾನು ನೋಡಿದ್ದೀನಿ. ಪರಿಸ್ಥಿತಿ ಗೊತ್ತಿರೋದ್ರಿಂದ ಅದಕ್ಕೆ ಈಗಾಗಲೇ ಕಾಮಗಾರಿ ಪ್ರಾರಂಭ ಮಾಡಕ್ಕೆ ತೀರ್ಮಾನ ಮಾಡಿದ್ದೇವೆ, ಖಂಡಿತ ಮಾಡಿಕೊಡ್ತೀವಮ್ಮ. ಮಳೆಗಾಲ ಸ್ವಲ್ಪ ತೊಂದರೆ ಆಗ್ತಾ ಇದೆ ನಮಗೆ, ಮಾಡಿಕೊಡ್ತೀನಿ. ನಾನೇ ಬರ್ತೀನಿ ಒಂದ್ಸರಿ ಅಲ್ಲಿಗೆ.
1: ಓಕೆ, ಎಸ್, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಈಗ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ,
4: ಹಲೋ,
1: ನಮಸ್ತೆ.
4: ನಮಸ್ತೆ, ಶಾಸಕರು ಇದ್ದಾರಾ?
1: ಹಾ, ಇದ್ದಾರೆ ಸರ್. ತಮ್ಮ ಹೆಸರು ಹೇಳ್ಬೋದಾ?
4: ಬೋರೇಗೌಡ ಅಂತ, ಅಶೋಕ್ ಅವ್ರ ಫ್ರೆಂಡ್ ಗೋಪಾಲ.
1: ಓಕೆ, ಓಕೆ,
3: ನಮಸ್ಕಾರ, ಹೇಳೋಣ. ಚೆನ್ನೈ ಮಾತ.
4: ಅಣ್ಣ ನಮಸ್ತೆ.
3: ಹೇಳೋಣ.
4: ಏನಿಲ್ಲ, ನಮ್ದು ಅಶೋಕ ಗ್ರ್ಯಾಂಡ್ ಎದುರುಗಡೆಯಿಂದ ಗೋಪಾಲ ಟರ್ನ್ ಆಗ್ತಾ ಇಲ್ಲಣ.
3: ಹೌದು,
4: ಅಲ್ಲಿ ನಮ್ದು ಅಂಗಡಿ ಇದೆ, ಕಾಲಭೈರೇಶ್ವರ ಸ್ಟೋರು. ಅಲ್ಲಿ ಮೇಲ್ಗಡೆ ಆ ಕಡೆ ಮಟನ್ ಅಂಗಡಿಯಿಂದ ಉದ್ದಕ್ಕೂ ನಮ್ಮ ಅಂಗಡಿ ತಕ್ಕೆ ಒಂದು ಗುಂಡಿ ಮಾಡ್ಬಿಟ್ಟಾರಣ. ಮಳೆಗಾಲದಾಗೆ ಫುಲ್ ನೀರ್ ನಿಂತ್ಕೊಂಡ್ಬಿಡುತ್ತೆ. ಅಲ್ಲಿ ಈ ಕಡೆ ಮೇನ್ ರೋಡ್ ಕಡೆ
3: ನೇತಾಜಿ ಸರ್ಕಲ್ ಹತ್ರ ಏನೋ
4: ಅಲ್ಲ ಅಣ್ಣ, ಗಾಯನ ಗೇಟ್ ಹತ್ರ ಟರ್ನ್ ಆಗ್ತಿರಲ್ಲ ನೀವು?
3: ಹೌದು, ಲೆಫ್ಟ್ ಟರ್ನ್ ಆಗ್ತಿವಿ.
4: ಟರ್ನ್ ಆಗ್ತಿದ್ರೆ ನಮ್ದು ಕಾಲಭೈರವೇಶ್ವರ ಸ್ಟೋರ್ ಅಂತ ಇದೆಯಲ್ಲ
3: ಎದುರುಗಡೆನೆ.
4: ನೋಡೋಣ, ಅಲ್ಲಿ ಮೇಲಿಂದಲೂ ನಮ್ಮ ಅಂಗಡಿ ತಕ್ಕಲೇ ಗುಂಡಿ ಮಾಡ್ಬಿಟ್ಟಾರಣ. ಅಲ್ಲೊಂದ್ ಪೈಪ್ ಹಾಕಿದೀನಿ, ರೋಡ್ ಕಡೆನು ಹೈಟ್ ಆಗ್ಬಿಟ್ಟಿದೆ, ಆ ಕಡೆಯಿಂದನು ಡೌನ್ ಆಗ್ಬಿಟ್ಟಿದೆ. ಮಳೆ ಬಂತು ಅಂದ್ರೆ ಅಣ್ಣ ಫುಲ್ ನೀರು ನಮ್ಮ ಅಂಗಡಿ ಮುಂದೆ ಸಿಕ್ಕಾಬಟ್ಟೆ.
3: ವೆಹಿಕಲ್ ಹೋಯ್ತು ಅಂದ್ರೆ ನಿಮ್ಮ ಅಂಗಡಿಗೆ ಹಾಲತ್ತೆ,
4: ಸಿಡಿತದೆ
3: ಮಕ್ಕಳು. ನಾನೇ ಬರ್ತೀನಿ, ಬಂದಾಗ ಅದೊಂಚೂರು ನೋಡಿ ಇಂಜಿನಿಯರ್ ಹೇಳ್ಬಿಟ್ಟು ಅದನ್ನ ಮುಚ್ಚಿಸ್ಕೊಡ್ತೀನಿ ಅಣ್ಣ.
1: ಓಕೆ, ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಬೋರೇಗೌಡ ಸರ್. ಕೇಳುಗರೆ, ನಿಮ್ಮ ಪ್ರಶ್ನೆ ನೇರವಾಗಿರಲಿ, ಓಕೆ, ನಾ ನೇರವಾಗಿದ್ರೆ ಕೂಡ ನಾವು ನಮ್ಮ ಶಾಸಕರು ಅದನ್ನ ಈಸಿಯಾಗಿ ಆನ್ಸರ್ ಮಾಡಬಹುದು ಅಂತ ಹೇಳ್ತಾ ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ, ಹಲೋ, ಹಲೋ, ನಮಸ್ತೆ. ನಿಮ್ಮ ಹೆಸರು?
5: ವಿಜಯ್.
1: ವಿಜಯ್ ಸರ್, ಶಾಸಕರು ಇಲ್ಲೇ ಇದ್ದಾರೆ, ಮಾತಾಡಿ.
3: ನಮಸ್ಕಾರ, ಹೇಳೋಣ. ನಮಸ್ಕಾರ, ಹೇಳಿ ವಿಜಯ್. ಚಾಲುಕ್ಯನಗರ
5: ಮುನ್ಸಿಪಲ್ ವಾಟರ್ ಇನ್ನು ಬಂದಿಲ್ಲ.
3: ಯಾವ ಬಡಾವಣೆ ನಿಮ್ದು? ಅಲ್ಲ, ಚಾಲುಕ್ಯನಗರದಲ್ಲಿ ಬೇರೆ ಬೇರೆ ಹೊಸ ಬಡಾವಣೆ. ಹೊಸ ಬಡಾವಣೆ
1: ವಿಜಯ್ ಅವರೇ, ನಿಮ್ಮ ಹಲೋ ಕರೆಕ್ಟ್? ಓಕೆ,
3: ಸ್ವಲ್ಪ ಬ್ರೇಕ್ ಸರ್ವಿಸ್ ಇದೆ. ಚಾಲುಕ್ಯ ನಗರದಲ್ಲಿ ಇರುವಂತ ಸುತ್ತಮುತ್ತ ಬಡಾವಣೆಗೆ ಡೆವಲಪ್ ಆಗಿದೆ, ಅಲ್ಲಿಗೆ ನೀರು ಬೇಕು ಅಂತ ಕೇಳ್ತಾ ಇದ್ದಾರೆ. ಹ್ಯಾಂಡ್ ಓವರ್ ಪ್ರೋಸೆಸ್ ಆಗಿದೆ, ಏನಾಗಿದೆ ತಿಳ್ಕೊಂಡು ಅವ್ರಿಗೆ ನೀರು ಕೊಡೋ ಕೆಲಸ ನಾ ಮಾಡ್ತೇನೆ.
1: ಓಕೆ, ಓಕೆ ಸರ್. ಓಕೆ, ಸೊ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ, ಹಲೋ, ಹೇಳಿ,
4: ಕೇಳಿಸ್ತಾ?
1: ನಮಸ್ತೆ ಸರ್. ನಮಸ್ತೆ.
6: ನಮಸ್ತೆ, ಶಾಸಕರು ಸಿಗ್ತಾರಾ?
1: ಹಾ, ಸಿಗ್ತಾರೆ.
3: ನಮಸ್ಕಾರ, ಚೆನ್ನೈ ಮಾತಾಡ್ತೀನಿ.
6: ಚೆನ್ನೈನ ನಮಸ್ತೆ, ನಾನು ಫಣೀಶಾ, ವಿಲೋಮ್ ನಗರದಿಂದ.
3: ಪಾಪ, ಚೆನ್ನಾಗಿದ್ದೀರಣ್ಣ. ಹೇಳಣ.
6: ಊರಲ್ಲಿ ತುಂಬಾ ಬೀದಿ ನಾಯಿಗಳ ಸಮಸ್ಯೆ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ.
3: ಹೌದು,
6: ಅದಕ್ಕೆ ಏನಾದ್ರು ಒಂದು ಪರಿಹಾರ ಕಂಡು ಹಿಡ್ಕೊಳ್ಬಹುದಾ? ತುಂಬಾ ಆಕ್ಸಿಡೆಂಟ್ಸ್ ಆಗ್ತಾ ಇದೆ.
3: ಫಣೀಶಿಗ ಸುಮ್ನೆ ಒಂದ್ಸರಿ ಒಬ್ರು ಸ್ನೇಹಿತರು ಬೆಳಗ್ಗೆನೆ ಫೋನ್ ಮಾಡಿದ್ರು ನಂಗೆ, ಒಂದ್ ತಿಂಗಳ ಕೆಳಗೆ. ಸುಮ್ನೆ ಇದನ್ನ ಹೀಗೆ ತಗೊಂಡು ಹೀಗೆ ಬಿಟ್ಬಿಡಿ, ನಾನು ಮಾತಾಡ್ತೀನಿ ಆಮೇಲೆ. ಅವ್ರೇನು ಹೇಳಿದ್ರು, ಹಣ ಸಿಕ್ಕಾಪಟ್ಟೆ ಬೀದಿ ನಾಯಿಗಳು ಜಾಸ್ತಿ ಆಗಿಬಿಟ್ಟಿದೆ ಅಂತ ಹೇಳಿದ್ರು. ನಾನು ಹೇಳಿದೆ ಜನಸಂಖ್ಯೆ ಕಡಿಮೆ ಆದ್ಮೇಲೆ ಅದೇ ಜಾಸ್ತಿ ಆಗೋದು ಅಂತ ಹೇಳಿದೆ ಅವರಿಗೆ. ಅವ್ರು ಮುಂದೊಡ್ದೊಂದು ಮಾತು ಹೇಳಿದ್ರು ಪಂಡಿತನಾಗೆ, ಏನಂದ್ರೆ ನೀವು ನಮಗೆ ಹೇಳಂಗಿಲ್ಲ ಅಂದ್ರು. ಯಾಕೆ ಕೇಳಿದೆ ನಾನು, ನಾನು 9 ಜನ ಮಕ್ಕಳು ನಮಗೆ ಅಂದ್ರೆ ಅವರು ಇಲ್ಲಿ ಇದು ಸುಪ್ರೀಂ ಕೋರ್ಟ್ ತೀರ್ಮಾನ ಬೇರೆ ಬೇರೆ ಥರ ಇರೋದ್ರಿಂದ ಅಧಿಕಾರಿಗಳು ಕೆಲಸ ಮಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದಾರೆ. ಮುಂಚೆ ನಾಯಿಗಳನ್ನ ನಾವು ಸಾಯಿಸ್ತಾ ಇದ್ದೀವಿ ನಗರಸಭೆಯಿಂದ ಪಂಡೀಶ್.
0: ಹೌದು,
3: ಈಗೇನಾಗಿದೆ ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಟ್ಬಿಟ್ಟಿದೆ, ಅದೇ ಕಾರಣಕ್ಕೂ ಅದನ್ನು ಸಂಹಾರ ಮಾಡಬಾರ್ದು ಅಂತ.
0: ಹೌದು,
3: ಸೊ ಅದ್ರ ಪರಿಣಾಮ ಅಧಿಕಾರಿಗಳಿಗೆ ಇವತ್ತು ಜೈಲು ಶಿಕ್ಷೆ ಆಗಿದೆ. ಈ ಥರದ್ದೆಲ್ಲ ಆಗಿರೋದ್ರಿಂದ ಇದನ್ನು ಬಿಗಿಯಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಆಪರೇಷನ್ ಮಾಡಿಸ್ಬೇಕು ಮಕ್ಕಳಾಗದೆ ಇದ್ದಾಗೆ ಅಂತ ಯೋಚನೆ ಮಾಡ್ತಾರಲ್ಲ, ಅದೇ ರೀತಿ ನಾಯಿಗಳಿಗೂ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ.
0: ಅದಕ್ಕೊಂದು ರಿಹ್ಯಾಬಿಲಿಟೇಷನ್ ಸೆಂಟರ್
3: ಹೇಳದ್ನಲ್ಲ, ಈಗ ಹೀಗೆ ನಾವೇನು ಜನವಾಸ ಮಾಡೋಕ್ಕೆ ಬಡಾವಣೆಗಳನ್ನ ಹೇಗೆ ನಿರ್ಮಾಣ ಮಾಡ್ತಾ ಇದ್ದೀವಿ, ಗೋಶಾಲೆಗಳನ್ನು ಹೇಗೆ ನಿರ್ಮಾಣ ಮಾಡ್ತಾ ಇದ್ದೀವಿ, ಶ್ವಾನ ಶಾಲೆನೂ ಮಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಸುಪ್ರೀಂ ಕೋರ್ಟಿನ ಆದೇಶದ ಪ್ರಕಾರ. ನಾವು ಇದನ್ನು ದ್ವಂದ್ವ ಸಮಸ್ಯೆ ಅಲ್ವಾ ಸಮಸ್ಯೆ, ಯಾಕೆಂದರೆ ಏನೇ ಆಪರೇಷನ್ ಮಾಡಿದ್ರು ನಾಯಿ ಮಕ್ಕಳನ್ನ ಕಚ್ಚುತ್ತೆ.
0: ಹೌದು,
3: ಅದರಿಂದ ಹೊರಗಡೆ ತರೋಕ್ಕಾಗಲ್ಲ ನಮಗೆ. ಇದೊಂದು ಜ್ವಲಂತ ಸಮಸ್ಯೆ, ಜ್ವಲಂತ ಸಮಸ್ಯೆ ಪರಿಹಾರ ನಾವು ಸೆಷನ್ನಲ್ಲೂ ಇದನ್ನು ರೈಸ್ ಮಾಡಿದ್ವಿ. ನಾನು ಮತ್ತು ಅರುಣ್ ಇದನ್ನು ಚರ್ಚೆ ಮಾಡಿ ಬಿಗಿ ಮಾಡೋಕ್ಬೇಕು ಅಂತ ಯೋಚನೆ ಮಾಡಿದ್ವಿ. ಸೊ ಹಾಗಾಗಿ ಇದಕ್ಕೆ ಒಂದು ರೂಪ ಕೊಡೋ ಕೆಲಸ ನಾವು ಮಾಡ್ತೀವಿ. ಸುಪ್ರೀಂ ಕೋರ್ಟಲ್ಲೇ ಇದಕ್ಕೆ ಪರಿಹಾರ ಹುಡ್ಕೋಬೇಕಾಗತ್ತೆ. ಪರಿಸ್ಥಿತಿ ಹೀಗಿದೆ ಇವತ್ತು, ಖಂಡಿತ ನಾನು ಮಾಡ್ತೀವಿ, ಅಧಿಕಾರಿ ಜೊತೆ ಮಾತುಕತೆ ಮಾಡಿಕೊಳ್ತೇವೆ. ನೀವು ಹೇಳಿದಾಗ ರಿಹಾಬಿಲಿಟೇಷನ್ ಸೆಂಟರ್ ಅವರಿಗೆ ಅದು ಮಾಡಲೇಬೇಕಾಗ್ತದೆ. ರಿಹಾಬಿಲಿಟೇಷನ್ ಸೆಂಟರ್ ಹೇಗೆ ಮಾಡ್ತೀವಿ ಬೇರೆ ಬೇರೆ ಸಂಗತಿಗಳಿಗೆ, ನಾಯಿಗಳಿಗೆ ಅದನ್ನೇ ಮಾಡೋ ಸ್ಥಿತಿ ನಿರ್ಮಾಣ ಆಗಿದೆ ಅಣ್ಣ.
1: ಓಕೆ, ಎಸ್ ಪನೀಶ್ ಅವರಿಗೆ ಕರೆ ಮಾಡೋದಕ್ಕೆ ಧನ್ಯವಾದಗಳು ಹೇಳ್ತಾ. ಸೊ ಸ್ನೇಹಿತರೆ, ಈಗ ನಮ್ಮ ಚೆನ್ನಿ ಸರ್ ಅವರಿಗೆ ಒಂದು ರ್ಯಾಪಿಡ್ ಕ್ವಶನ್ ಇದೆ. ಓಕೆನಾ, ಈ ಒಂದು ಕ್ವಶನ್ ನೀವೆಲ್ಲ ಸಂತೋಷವಾಗಿ ಆನಂದಿಸ್ತೀರಾ ಅಂತ ಅನ್ಕೊಳ್ತೀನಿ ಸರ್. ಈಗ ಶಿವಮೊಗ್ಗದಲ್ಲಿ ನಿಮಗೆ ತುಂಬಾ ಇಷ್ಟವಾದ ತಿಂಡಿ ಯಾವುದು ಮತ್ತೆ ಎಲ್ಲಿ ಸಿಗುತ್ತೆ?
3: ಗಸಗಸೆ ಪಾಯಸ ಅದರ ಮನೆಗಳಲ್ಲೇ ಸಿಗೋದು.
1: ಓಹೋ, ಸೂಪರ್ ಸೂಪರ್. ಓಕೆ, ಈಗ ಶಿವಮೊಗ್ಗದಲ್ಲಿ ಮಳೆಗಾಲ ಇಷ್ಟ ಆಗುತ್ತೋ ಅಥವಾ ಚಳಿಗಾಲ ಇಷ್ಟ ಆಗುತ್ತೋ?
3: ನಾವು ಎಲ್ಲವನ್ನೂ ಸಮನಾಗಿ ಸ್ವೀಕಾರ ಮಾಡ್ತೀವಿ. ಯಾಕಂದ್ರೆ ನನಗೆ ಮಳೆಗಾಲದಲ್ಲಿ ಛತ್ರಿ ಇಟ್ಕೊಂಡೆ ಗೊತ್ತಿಲ್ಲ, ನನಗೆ ಸ್ವೆಟರ್ ಹಾಕೊಂಡು ಗೊತ್ತಿಲ್ಲ, ಚಳಿಗಾಲದಲ್ಲಿ ರೈನ್ ಕೋಟ್ ಹಾಕೊಂಡು ಗೊತ್ತಿಲ್ಲ ನನಗೆ. ಸೊ ಹಾಗಾಗಿ ಇದನ್ನೆಲ್ಲವನ್ನು ಸಲೀಸಾಗಿ ಸಹಜವಾಗಿ ಸ್ವೀಕರಿಸಿ ಅದನ್ನು ಅದರೊಳಗೆ ಎಂಜಾಯ್ಮೆಂಟ್ ಮಾಡ್ತೇನೆ, ಎಂಜಾಯ್ ಮಾಡ್ತೇನೆ.
1: ಓಕೆ ಓಕೆ ಸರ್, ಈಗ ರಾಜಕಾರಣಕ್ಕೆ ಬರದೇ ಇದ್ದಿದ್ರೆ ಚನ್ನಬಸಪ್ಪ ಅವರು ಏನಾಗ್ತಾ ಇದ್ರು?
3: ಒಬ್ಬ ಸ್ವಯಂ ಸೇವಕನಾಗಿ ಬಹಳ ಮುಂದಕ್ಕೆ ಹೋಗ್ತಿದ್ದೆ ಕೆಲಸ ಮಾಡಿಕೊಂಡು.
1: ಓಕೆ, ನಿಮ್ಮ ಹತ್ತಿರದಿಂದ ಬಲ್ಲವರು ಕರೆಯೋ ಚೆನ್ನಿ ಅನ್ನೋ ಹೆಸರು ಇಷ್ಟನಾ ಅಥವಾ ಶಾಸಕರು ಅನ್ನೋ ಪ್ರೋಟೋಕಾಲ್ ಇಷ್ಟ ಆಗುತ್ತಾ?
3: ಚೆನ್ನಿನೇ ಇಷ್ಟ ಆಗುತ್ತೆ.
1: ಸೂಪರ್ ಸೂಪರ್. ಓಕೆ ಸರ್,
3: ನನಗೆ ಅಷ್ಟೇ ಅಲ್ಲ ಜನಕ್ಕೂ ಅದೇ ಇಷ್ಟ.
1: ಖಂಡಿತ ಖಂಡಿತ, ಎಕ್ಸ್ಪೆಕ್ಟೆಡ್ ಇದು. ಓಕೆ ಸರ್, ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ನಮ್ಮ ಕೇಳುಗರ ಒಂದು ಪ್ರಶ್ನೆಗೆ ಉತ್ತರಿಸಿ ಚೆನ್ನಿ ಸರ್ ಅಂತಂದ್ರೆ ಅಪ್ಪಾಜಿ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳು.
3: ಧನ್ಯವಾದ ಧನ್ಯವಾದ ಧನ್ಯವಾದ, ಚೆನ್ನಾಗಿ ನಡೆಸ್ಕೊಟ್ಟಿದ್ರಿ, ಅಭಿನಂದನೆಗಳು.
1: ಥ್ಯಾಂಕ್ ಯು ಸರ್.
3: ಧನ್ಯವಾದ, ನಮಸ್ಕಾರ.
1: ಓಕೆ ಸ್ನೇಹಿತರೆ, ಕೇಳಿಸ್ಕೊಂಡ್ರಿ ಅಲ್ವಾ ನಮ್ಮ ಶಿವಮೊಗ್ಗದ ಶಾಸಕರಾದ ಚನ್ನಬಸಪ್ಪನವರು
3: ಹೇಳ.
1: ಹೇಳಿ ಸರ್, ಹೇಳಿ ಸರ್.
3: ಒಂದು ಶ್ರೋತೃಗಳಿಗೆ ನಂದು ವಿನಂತಿ ಅಂದ್ರೆ, ಒಂದು ಇವತ್ತು ನಾನು ಇಲ್ಲಿ ಬಂದಿದ್ದೇನೆ, 3 ವರ್ಷ ಆಯ್ತು. ಅದೇ ನನ್ನ ಆಫೀಸ್ ನೇರ ರೋಡಲ್ಲಿ ಇದೆ, ಕರ್ತವ್ಯ ಭವನ ಅಂತ ಮಾಡಿದ್ದಾನೆ. ನಿಮ್ದೇನೇ ಇದ್ದರೂ ನನಗೆ ದಯಮಾಡಿ ಬಂದು ಅಲ್ಲಿಗೆ ಬಂದು ವಿಷಯ ತಿಳಿಸಿದ್ರು ಪರವಾಗಿಲ್ಲ. ನನ್ನ ಫೋನ್ ನಂಬರ್ ಇಟ್ಕೊಂಡ್ಬಿಡಿ, 9448139480 ಈ ನಂಬರಿಗೆ ಮಾಡಿದ್ರೆ ಖಂಡಿತವಾಗ್ಲೂ ಸಮಸ್ಯೆಗೆ ಪರಿಹಾರ ಹುಡ್ಕೋ ಕೆಲಸವನ್ನು ನಾನು ಮಾಡ್ತೇನೆ, ನಿಮ್ಮ ಜೊತೆ ನಾನು ಇರ್ತೇನೆ. ನಮಸ್ಕಾರ.
1: ಓಕೆ, ಥ್ಯಾಂಕ್ ಯು ಅಂತ ಹೇಳ್ತೇನೆ ಸರ್. ಇಷ್ಟೊತ್ತು ನಮ್ಮ ಚನ್ನಬಸಪ್ಪನವರು, ಶ್ರೀ ಎಸ್ ಎನ್ ಚನ್ನಬಸಪ್ಪನವರಿಗೆ ಮತ್ತೊಮ್ಮೆ ರೇಡಿಯೋ ಶಿವಮೊಗ್ಗ 90.8 FM ತಂಡದ ಪರವಾಗಿ ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಪರವಾಗಿ ಹಾಗೂ ಮಲೆನಾಡಿನ ಸಮಸ್ತ ಕೇಳುಗರ ಪರವಾಗಿ ಕೋಟಿ ಕೋಟಿ ಧನ್ಯವಾದಗಳು ಸರ್ ಅಂತ ಹೇಳ್ತಾ, ಹಾಗೆ ಕಾರ್ಯಕ್ರಮದ ಉದ್ದಕ್ಕೂ ವಾಟ್ಸಪ್ ಮೂಲಕ ಪ್ರಶ್ನೆಗಳನ್ನು ಕಳಿಸಿ ಮೆಸೇಜ್ ಮಾಡಿ ನಮ್ಮೊಂದಿಗೆ ಕನೆಕ್ಟ್ ಆಗಿದ್ದ ನಮ್ಮ ಪ್ರೀತಿಯ ಕೇಳುಗ ಬಳಗದವರಿಗೂ ಹಾಗೆ ಸಾರ್ವಜನಿಕರಿಗೂ ನಿಮ್ಮ ಪ್ರೀತಿ ಹೀಗೆ ಇರಲಿ. ಮುಂಜಾನೆಯ ಮಂಜಿನ ಹನಿಗಳಂತೆ ನಿಮ್ಮ ಮುಖದಲ್ಲಿ ನಗು ಸದಾ ಇರಲಿ, ನಗ್ತಾ ಇರಿ, ನಗಿಸ್ತಾ ಇರಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
7: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
8: ನಿಮ್ಮ ಮನೆ ಮನದ ಕೈರುಚಿ.
9: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
10: ಸರ್ವೇಷಾಂ ನಮಸ್ಕಾರಾಃ.
11: ಅಹಂ ಅದಿತಿ MS.
12: ಅಹಂ ಶ್ರೀವಿದ್ಯಾ MG.
13: ಅಹಂ ಪದ್ಮಿನಿ ದಿವಾಕರ್.
10: ವಯಂ ಮತ್ತೂರು ಗ್ರಾಮಸ್ಥಃ.
13: ಕಳೆದ ಸಂಡೇ ಸ್ಪಾಟ್ಲೈಟ್ ಪ್ರೋಗ್ರಾಂನಲ್ಲಿ ಮತ್ತೂರಿನ ಕಾರ್ಯಕ್ರಮವನ್ನ ನೀವೆಲ್ಲ ಕೇಳಿ ಪ್ರೋತ್ಸಾಹಿಸಿದ್ದೀರಾ.
12: ಕೇಳುಗರ ಅಪೇಕ್ಷೆಯ ಮೇರೆಗೆ ಈ ಬಾರಿ ವಿಭಿನ್ನ ಗಾಯಕರೊಂದಿಗೆ ವಿಭಿನ್ನ ಹಾಡುಗಳ ಮೂಲಕ ತಮ್ಮೆಲ್ಲರನ್ನು ರಂಜಿಸಲು ಮತ್ತೆ ಬರುತ್ತಿದ್ದೇವೆ.
11: ಇದೇ ಜುಲೈ 19 ಭಾನುವಾರ ಬೆಳಗ್ಗೆ 11 ಗಂಟೆಗೆ ನಡೆಯುವ ಸಂಡೇ ಸ್ಪಾಟ್ಲೈಟ್ ಪ್ರೋಗ್ರಾಂನಲ್ಲಿ ನಾವು ಮತ್ತೆ ಬರ್ತಿದ್ದೇವೆ.
10: ಕೇಳಿ ಆನಂದಿಸಿ ಪ್ರೋತ್ಸಾಹಿಸಿ.
14: ಈ ಕಾರ್ಯಕ್ರಮವನ್ನು ಜನಾರ್ದನ್ ಪೈ ಅವರು ನಡೆಸಿಕೊಡಲಿದ್ದು, ಅತಿಥಿಗಳೊಂದಿಗೆ ಮಾತನಾಡಲು ನೀವು ಕರೆ ಮಾಡಬೇಕಾದ ಸಂಖ್ಯೆ 9686096279. ಹಾಗಾದರೆ ತಪ್ಪದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಸಂಡೇ ಸ್ಪಾಟ್ಲೈಟ್ ಇದೇ ಜುಲೈ 19 ಬೆಳಗ್ಗೆ 11 ಗಂಟೆಗೆ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ

0: ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
1: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
2: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ, ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
3: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
2: ನೋಡಿ, ನಾವ್ ಯಾವ ಊರಲ್ಲಿ ಇರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ, ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
3: ಹಾಗಲ್ಲ ಡಾಕ್ಟ್ರೆ, ಫಾರಿನ್ ಇಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
2: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
4: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿಯಿಂದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
2: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
5: ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು.
2: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
6: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
7: ನಿಮ್ಮ ಮನೆ ಮನದ ಕೈರುಚಿ.
0: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
10: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
10: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
10: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
10: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
11: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road which is bound to lead us to you.

0: ಜೈ ಭೀಮ್. ಅಂಬೇಡ್ಕರ್ ಓದಿಗೆ ಸ್ವಾಗತ. ನಾವೇಕೆ ಧರ್ಮಾಂತರ ಮಾಡಲು ಇಚ್ಛಿಸುತ್ತೇವೆ? ಈ ಭಾಷಣದ ಎರಡನೇ ಭಾಗ. ಅನುವಾದ ಸರಜು ಕಡ್ಕರ್. ಸಮಾಜ ಹಾಗೂ ವ್ಯಕ್ತಿ. ಯಾವ ಪ್ರಕಾರ ಸಮುದ್ರದಲ್ಲಿ ಒಂದು ಹನಿ ನೀರು ಸೇರುವುದರಿಂದ ಅದು ಲೋಪವಾಗುತ್ತದೆಯೋ, ಹಾಗೆಯೇ ಮನುಷ್ಯನಿಗೆ ಅವನು ಕೇವಲ ಸಮಾಜದಲ್ಲಿ ಇರುವುದರಿಂದ ಅವನು ಲೋಪವಾಗಲಾರನು. ಅವನ ಜನ್ಮ ಸಮಾಜದ ಸೇವೆಗಾಗಿರದೆ ಆತ್ಮೋನ್ನತಿಗಾಗಿ ಇರುತ್ತದೆ. ಆದ್ದರಿಂದಲೇ ಸುಧಾರಣೆ ಹೊಂದಿದ ರಾಷ್ಟ್ರಗಳಲ್ಲಿ ಒಬ್ಬ ಮನುಷ್ಯನು ಮತ್ತೊಬ್ಬನನ್ನು ಗುಲಾಮನನ್ನಾಗಿ ಮಾಡಿಕೊಳ್ಳಲಾರನು. ಯಾವ ಧರ್ಮದಲ್ಲಿ ವ್ಯಕ್ತಿಗೆ ಪ್ರಾಧಾನ್ಯತೆ ಇರುವುದಿಲ್ಲವೋ ಆ ಧರ್ಮ ನನಗೆ ಮಾನ್ಯವಾಗಲಾರದು. ಅದೇ ತೆರನಾಗಿ ಯಾವ ಧರ್ಮದಲ್ಲಿ ಒಂದು ವರ್ಗ ವಿದ್ಯಾರ್ಜನೆ ಮಾಡಬೇಕು, ಮತ್ತೊಂದು ವರ್ಗ ಶಸ್ತ್ರ ಹಿಡಿಯಬೇಕು, ಮೂರನೆಯವನು ವ್ಯಾಪಾರ ಮಾಡಬೇಕು ಹಾಗೂ ನಾಲ್ಕನೆಯವನು ಕೇವಲ ಸೇವೆ ಮಾಡಬೇಕು ಎಂದು ನಿರ್ಣಯಿಸಿದ ಧರ್ಮ ನನಗೆ ಮಾನ್ಯವಾಗುವುದಿಲ್ಲ. ವಿದ್ಯೆ ಹಾಗೂ ಶಸ್ತ್ರಗಳು ಪ್ರತಿಯೊಬ್ಬನಿಗೆ ಅವಶ್ಯ ಎಂದು ನನಗನಿಸುತ್ತದೆ. ಯಾವ ಧರ್ಮ ಇದನ್ನು ಮರೆಯುತ್ತದೆಯೋ, ಅಂದರೆ ಒಬ್ಬನನ್ನು ಸುಜ್ಞಾನಿಯನ್ನಾಗಿ ಮಾಡಲು ಉಳಿದೆಲ್ಲರನ್ನು ಅಜ್ಞಾನದಲ್ಲಿರಿಸಲು ಮಾಡುತ್ತದೆಯೋ ಅದು ಧರ್ಮವಾಗಲಾರದು. ಯಾವ ಧರ್ಮ ಒಬ್ಬನಿಗೆ ಶಸ್ತ್ರ ಕೊಟ್ಟು ಮತ್ತೊಬ್ಬನನ್ನು ನಿಶಸ್ತ್ರನನ್ನಾಗಿ ಮಾಡುತ್ತದೆಯೋ, ಯಾವ ಧರ್ಮ ಕೆಲವರಿಗೆ ಹಣ ಸಂಪಾದಿಸಲು ಅನುಮತಿ ನೀಡಿ ಉಳಿದವರಿಗೆ ಅವರ ಮೇಲೆ ಅವಲಂಬಿತರನ್ನಾಗಿ ಇರುವಂತೆ ಮಾಡುತ್ತದೆಯೋ ಅದು ಧರ್ಮವಾಗದೆ ಸ್ವಾರ್ಥತೆ ಆಗುತ್ತದೆ. ಹಿಂದೂ ಧರ್ಮದಲ್ಲಿನ ಚಾತುರ್ವರ್ಣವೇ ಇದಾಗಿರುತ್ತದೆ. ಆದ್ದರಿಂದ ಹಿಂದೂ ಧರ್ಮದಲ್ಲಿ ನಿಮ್ಮ ಹಿತಕ್ಕೆ ಬೆಲೆ ಇದೆಯೋ ಎಂಬ ವಿಚಾರ ಮಾಡಿರಿ. ವ್ಯಕ್ತಿಯ ಆತ್ಮೋನ್ನತಿಯ ಪೋಷಕವಾಗುವಂತಹ ವಾತಾವರಣ ನಿರ್ಮಾಣ ಮಾಡುವುದೇ ಧರ್ಮದ ಮೂಲಭೂತ ಕಲ್ಪನೆಯಾಗಿದೆ. ಇದನ್ನು ನೀವು ಒಪ್ಪಿದರೆ ಹಿಂದೂ ಧರ್ಮದಿಂದ ನಿಮ್ಮ ಆತ್ಮೋನ್ನತಿ ಆಗಲಾರದೆಂದು ನಿಮಗೆ ಮನವರಿಕೆಯಾಗುತ್ತದೆ. ವ್ಯಕ್ತಿಯ ವಿಕಾಸಕ್ಕೆ ಮೂರು ವಿಷಯಗಳ ಅವಶ್ಯಕತೆ ಇರುತ್ತದೆ. ಅವು ಸಹಾನುಭೂತಿ, ಸಮಾನತೆ ಹಾಗೂ ಸ್ವಾತಂತ್ರ್ಯ. ಆದರೆ ಹಿಂದೂ ಧರ್ಮದಲ್ಲಿ ನಿಮಗೆ ಈ ಮೂರರಲ್ಲಿ ಒಂದಾದರೂ ಲಭ್ಯವಿದೆ ಎಂದು ಎಂದಾದರೂ ಅನಿಸಿದೆಯೇ? ಹಿಂದೂ ಧರ್ಮದಲ್ಲಿ ನಿಮಗೆ ಸಹಾನುಭೂತಿ ಇದೆಯೇ? ಹಿಂದೂ ಧರ್ಮದಲ್ಲಿ ನಿಮ್ಮ ಬಗ್ಗೆ ಸಹಾನುಭೂತಿಯು ಶೂನ್ಯವಾಗಿದೆ. ಎಲ್ಲಿಯೂ ಯಾರೂ ನಿಮ್ಮ ಬಗ್ಗೆ ಸಹಾನುಭೂತಿ ತೋರಿಸಲಾರರು. ಆತ್ಮೀಯತೆ ಇಲ್ಲವೇ ಇಲ್ಲ. ಹಿಂದೂಗಳು ನಿಮ್ಮನ್ನು ಪರಕೀಯರಿಗಿಂತಲೂ ಪರಕೀಯರು ಎಂದು ತಿಳಿಯುತ್ತಾರೆ. ಸ್ಪೃಶ್ಯರು ಅಸ್ಪೃಶ್ಯರನ್ನು ಬಾಂಧವರೆಂದು ತಿಳಿಯುವುದು ಅಸಾಧ್ಯ. ಮುಸಲ್ಮಾನರು ಹಿಂದೂಗಳಿಗೆ ಸಮೀಪದವರಾಗಿ ಕಂಡುಬರುತ್ತಾರೆ. ಅವರ ಕೂಡ ಹಿಂದೂಗಳ ಸ್ನೇಹ ಸಂಬಂಧದಲ್ಲಿಯ ಒಂದು ನೂರಾಂಶ ಸ್ನೇಹ ಸಂಬಂಧ ಸಹ ಹಿಂದೂಗಳಿಂದ ನಮಗೆ ಸಿಗಲಾರದು. ಹಿಂದೂ ಮುಸಲ್ಮಾನರು ಸರಕಾರಿ ಕ್ಷೇತ್ರ ಹಾಗೂ ವ್ಯಾಪಾರ ಮುಂತಾದವುಗಳಲ್ಲಿ ಒಬ್ಬರಿಗೊಬ್ಬರು ಸಹಕಾರ ಸಹಾಯ ಮಾಡುತ್ತಾರೆ. ಆದರೆ ನಮ್ಮ ಕೂಡ ಸಹಕಾರದಿಂದ ವರ್ತಿಸಿದ ಒಂದಾದರೂ ಉದಾಹರಣೆ ಸಿಗಲಾರದು. ಇದಕ್ಕೆ ವಿರುದ್ಧವಾಗಿ ಸದಾಕಾಲ ನಿಮ್ಮ ಕೂಡ ಅವರ ಅಸಹಕಾರ ಇರುತ್ತದೆ. ಅದೂ ಅಲ್ಲದೆ ನಿಮಗೆ ಕೋರ್ಟಿನಲ್ಲಿ ನ್ಯಾಯ ಸಿಗಬಹುದೆಂದು ಅನ್ನಿಸಿದ್ದರೆ ಅಥವಾ ಪೊಲೀಸರು ನಿಮಗೆ ಸಹಾಯ ಮಾಡಬಹುದೆಂದು ಅನ್ನಿಸಿದ್ದರೆ ಅದು ಸರಿಯಿಲ್ಲ. ಇದಕ್ಕೆ ಕಾರಣ ನಿಮ್ಮ ಬಗ್ಗೆ ಹಿಂದೂಗಳಿಗೆ ಯಾವುದೇ ತರಹದ ಸಹಾನುಭೂತಿ ಇರುವುದಿಲ್ಲ. ಇದು ನಿಜವಿದ್ದಲ್ಲಿ ವೈರತ್ವದ ಭಾವನೆಯಿಂದ ಕೂಡಿದ ಹಿಂದೂಗಳೊಂದಿಗೆ ಇರುವುದರಿಂದ ನಿಮಗೆ ಯಾವ ಉಪಯೋಗವಿದೆ ಎಂಬುದನ್ನು ವಿಚಾರ ಮಾಡಿರಿ. ಹಿಂದೂ ಸಮಾಜದಲ್ಲಿ ನಿಮ್ಮ ಕೂಡ ಸಮಾನತೆ ಇದೆಯೇ? ಹಿಂದೂಗಳು ನಿಮ್ಮ ಕೂಡ ಸಮಾನತೆ ಭಾವನೆಯಿಂದ ನಡೆದುಕೊಳ್ಳುತ್ತಾರೆಯೇ? ಎಂಬುದು ಅತಿ ಮುಖ್ಯವಾದ ಪ್ರಶ್ನೆಯಾಗಿದೆ. ಅಸ್ಪೃಶ್ಯತೆಯಂತಹ ಉಗ್ರ ಸ್ವರೂಪದ ಅಸಮಾನತೆಯು ಜಗತ್ತಿನ ಇತಿಹಾಸದಲ್ಲಿ ಬೇರೆ ಯಾವ ಕಡೆಗೂ ದೊರಕಲಾರದು. ಅಂದರೆ ಒಬ್ಬ ಮನುಷ್ಯನನ್ನು ಬೇರೊಬ್ಬ ಮನುಷ್ಯ ಮುಟ್ಟಬಾರದೆಂದು ಹಿಂದೂ ಧರ್ಮ ಬಿಟ್ಟು ಬೇರೆ ಯಾವ ಧರ್ಮದಲ್ಲಿಯೂ ಹೇಳಿಲ್ಲ. ನಾವು ಮುಟ್ಟುವುದರಿಂದ ಅವರ ನೀರು ಅಶುದ್ಧವಾಗುತ್ತದೆ, ನಮ್ಮ ಸ್ಪೃಶ್ಯರಿಂದ ಅವರ ದೇವರು, ನಮ್ಮ ಸ್ಪರ್ಶದಿಂದ ಅವರ ದೇವರು ಅಪವಿತ್ರವಾಗುತ್ತಾನೆ, ಇಂತಹ ಹಿಂದೂವನ್ನು ಮನುಷ್ಯನೆಂದು ನಾವು ಕರೆಯಬಹುದೇ? ಹಿಂದೂಗಳಿಗೆ ನಿಮ್ಮ ಬಗ್ಗೆ ಸಹಾನುಭೂತಿ ಇಲ್ಲ, ಅದರ ಬದಲು ನಿಮ್ಮ ಬಗ್ಗೆ ಅಸಹ್ಯ ಭಾವನೆ ಇದೆ. ಈ ಹೊತ್ತಿಗೂ ಹಳ್ಳಿಯಲ್ಲಿ ಸ್ಪೃಶ್ಯನೊಬ್ಬ ಉಪವಾಸ ಬಿಡುವಾಗ ಅವನ ಕಿವಿಯ ಮೇಲೆ ಹೊಲೆಯ ಎಂಬ ಶಬ್ದ ಬಿದ್ದರೆ ಅವನು ಊಟ ಮಾಡಲಾರ. ಅಸ್ಪೃಶ್ಯತೆಯು ಹಿಂದೂ ಧರ್ಮದ ಕಳಂಕವಾಗಿದೆ ಎಂದು ಕೆಲವು ಹಿಂದೂಗಳು ಹೇಳುವುದರಲ್ಲಿ ಅರ್ಥವಿಲ್ಲ. ಹಿಂದೂ ಧರ್ಮ ಕಳಂಕ ಧರ್ಮವೆಂದೇ ಯಾರೇ ಇಂದು ಹಿಂದೂ ಹೇಳುವುದಿಲ್ಲ. ಆದರೆ ಅಸ್ಪೃಶ್ಯರು ಕಳಂಕರು, ಅಪವಿತ್ರರು ಎಂದು ಮಾತ್ರ ಅವರು ಹೇಳುತ್ತಾರೆ. ಇದಕ್ಕೆ ಕಾರಣ, ನೀವು ಹಿಂದೂ ಧರ್ಮದಲ್ಲಿ ಮುಂದುವರಿಯುತ್ತಿರುವುದು, ನಿಮ್ಮಲ್ಲಿ ಯಾರಾದರೂ ಮುಸಲ್ಮಾನರಾದರೆ ಅವರು ಅಸ್ಪೃಶ್ಯರಲ್ಲ, ಕ್ರಿಶ್ಚಿಯನ್ನರಾದರೆ ಅವರು ಅಸ್ಪೃಶ್ಯರಲ್ಲ, ಅವರನ್ನು ಹಿಂದೂಗಳು ಮನ್ನಿಸುತ್ತಾರೆ. ತ್ರಾವಣಕೋರ ಪಟ್ಟಣದಲ್ಲಿ ತಿಯಾ ಜಾತಿಯವರು ಅಸ್ಪೃಶ್ಯರು, ಅವರಿಗೆ ದಾರಿಯಲ್ಲಿ ಹೋಗಲು ಅನುಮತಿ ಇಲ್ಲ. ಕೆಲವು ದಿನಗಳ ಹಿಂದೆ ಅವರಲ್ಲಿ ಕೆಲವರು ಸಿಖ್ ಧರ್ಮ ಸ್ವೀಕರಿಸಿದರು, ಕೂಡಲೇ ಅವರಿಗೆ ದಾರಿಯಲ್ಲಿ ಹೋಗುವ ಅನುಮತಿ ನೀಡಲಾಯಿತು. ಅಂದರೆ ನೀವು ಹಿಂದೂ ಧರ್ಮದಲ್ಲಿ ಮುಂದುವರಿಯುವುದರಿಂದ ಅಸ್ಪೃಶ್ಯರೆಂಬ ಕಳಂಕ ಕೂಡ ನಿಮ್ಮ ಬೆನ್ನು ಹತ್ತಿಯೇ ಇರುತ್ತದೆ. ಹಿಂದೂಗಳು ನಿಮಗೆ ನೀವು ಶಿಕ್ಷಣ ಪಡೆಯಿರಿ, ನೀವು ಸ್ವಚ್ಛವಾಗಿರಿ, ಇದರಿಂದ ನಾವು ನಿಮ್ಮ ಕೂಡ ಸಮಾನತೆಯಿಂದ ನಡೆದುಕೊಳ್ಳುತ್ತೇವೆ ಎಂದು ಹೇಳುತ್ತಾರೆ. ಆದರೆ ಇಂದು ಅಶಿಕ್ಷಿತ, ಅಸ್ವಚ್ಛ ಹಾಗೂ ದರಿದ್ರ ಅಸ್ಪೃಶ್ಯನ ಕೂಡ ಯಾವ ತೆರನಾದ ನಡೆನುಡಿ ಹಿಂದೂಗಳಿಂದ ದೊರಕುತ್ತದೆಯೋ ಅದೇ ತೆರನಾದ ನಡೆನುಡಿ ಶಿಕ್ಷಿತ, ಸ್ವಚ್ಛ ಹಾಗೂ ಧನವಂತ ಅಸ್ಪೃಶ್ಯನಿಗೂ ಈ ಹಿಂದೂಗಳಿಂದ ದೊರಕುವುದರಲ್ಲಿ ಸಂಶಯವಿಲ್ಲ. ಆದರೂ ನಾವು ಶಿಕ್ಷಣ ಪಡೆಯಲು, ಹಣ ಗಳಿಸಲು ಹಾಗೂ ಉತ್ತಮ ಬಟ್ಟೆ ತೊಡಲು ಇಚ್ಛಿಸಿದರೂ ಅದೇ ನಮಗೆ ಸಾಧನವಾಗಲಾರದು. ಮುಸಲ್ಮಾನ ಕ್ರಿಶ್ಚಿಯನ್ ಧರ್ಮಗಳಲ್ಲಿ ಸಮಾನತೆ, ಸಹಕಾರ ಇವು ಧನ, ಸ್ವಚ್ಛತೆ ಹಾಗೂ ಶಿಕ್ಷಣದ ಮೇಲೆಯೇ ಅವಲಂಬಿಸಿರುವುದಿಲ್ಲ. ಮನುಷ್ಯನಲ್ಲಿ ಮಾನವೀಯತೆಯೇ ಮಹತ್ವದ್ದಾಗಿರುತ್ತದೆ. ಈ ಎರಡು ಧರ್ಮಗಳು ಇದನ್ನು ನಂಬುತ್ತವೆ. ಅಲ್ಲದೆ ಒಬ್ಬರು ಮತ್ತೊಬ್ಬರನ್ನು ಅಪಮಾನಿಸಬಾರದು, ಅಸಮಾನತೆಯಿಂದ ವರ್ತಿಸಬಾರದೆಂದು ಆ ಧರ್ಮಗಳಲ್ಲಿ ಹೇಳಿದೆ. ಆದರೆ ಹಿಂದೂ ಧರ್ಮದಲ್ಲಿ ಇಂತಹ ತತ್ವಗಳ ಲೋಪವಿದೆ. ಯಾವ ಧರ್ಮದಲ್ಲಿ ಮಾನವೀಯತೆಗೆ ಬೆಲೆ ಇಲ್ಲವೋ ಅದು ಧರ್ಮವೇ? ಅಂತಹ ಧರ್ಮದಲ್ಲಿ ಮುಂದುವರೆಯುವುದರಿಂದ ಉಪಯೋಗವೇನು? ಬಾಯಿಯಿಂದ ಸರ್ವಂಭೂತಿ ಈಶ್ವರ ಅಂತ ಜಪಿಸಿ ಕೃತಿಯಿಂದ ಮನುಷ್ಯನನ್ನು ಹೀಯಾಳಿಸುವ ಹಿಂದೂ ಜನರು ಬಾಯಿಯಲ್ಲಿ ರಾಮ, ಬಗಲಲ್ಲಿ ಚೂರಿ ಎಂಬ ಉಕ್ತಿಗೆ ಯೋಗ್ಯವಾಗಿದ್ದಾರೆ. ಆದ್ದರಿಂದ ನೀವು ಹಿಂದೂಗಳ ಸಂಬಂಧ ಬಿಡಿರಿ, ಯಾಕೆಂದರೆ ಹಿಂದೂ ಧರ್ಮದಲ್ಲಿ ನಿಮಗೆ ಮಾನ ಮರ್ಯಾದೆ ದೊರಕಲಾರದು. ಅಷ್ಟೇ ಏಕೆ, ಅಂತಹ ಯಾವ ಧರ್ಮಗಳಲ್ಲಿ ಉಚ್ಚ ನೀಚ, ಶ್ರೇಷ್ಠ ಕನಿಷ್ಠ ಎನ್ನುವ ಬೋಧನೆ ಇಲ್ಲವೋ ಅಂತಹ ಮುಸಲ್ಮಾನ ಕ್ರಿಶ್ಚಿಯನ್ ಧರ್ಮದವರು ಸಹ ಹಿಂದೂಗಳಂತೆ ನಿಮ್ಮನ್ನು ನೀಚ ಎಂದು ತಿಳಿದು ನಿಮ್ಮ ಕೂಡ ವರ್ತಿಸುತ್ತಾ ಇದ್ದಾರೆ. ಅಸ್ಪೃಶ್ಯರಾದ ನಮ್ಮನ್ನು ಹಿಂದೂಸ್ತಾನದಲ್ಲಿ ಎಲ್ಲರಿಗಿಂತಲೂ ಕೀಳು ಎಂದು ತಿಳಿಯಲಾಗಿದೆ. ಇಂತಹ ಅಪಮಾನಕರ ಸ್ಥಿತಿಯನ್ನು ಹೊಡೆದೋಡಿಸಲು, ಇಂತಹ ಕಳಂಕ ತೊಳೆಯಲು ಯಾವುದಾದರೂ ಮಾರ್ಗವಿದ್ದರೆ, ಉಪಾಯವಿದ್ದರೆ ಅದು ಹಿಂದೂ ಧರ್ಮದ, ಹಿಂದೂ ಸಮಾಜದ ತ್ಯಾಗ ಮಾಡುವುದು. ಇದೊಂದೇ ಉಪಾಯವಾಗಿದೆ. ಹಿಂದೂ ಧರ್ಮದಲ್ಲಿ ನಿಮಗೆ ಸ್ವಾತಂತ್ರ್ಯವಿದೆಯೇ? ಭಾರತದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೆ ಕಾಯ್ದೆಯಿಂದ ಇರುವಷ್ಟು ವ್ಯವಸಾಯ ಸ್ವಾತಂತ್ರ್ಯ ನಿಮಗಿಲ್ಲ. ಪ್ರತಿಯೊಬ್ಬನಿಗೆ ಕಾಯ್ದೆಯಿಂದ ಎಷ್ಟು ವ್ಯಕ್ತಿ ಸ್ವಾತಂತ್ರ್ಯವಿದೆ ಅಷ್ಟೊಂದು ವ್ಯಕ್ತಿ ಸ್ವಾತಂತ್ರ್ಯ ನಿಮಗಿಲ್ಲ. ಆದರೂ ಕೆಲವು ಜನರು ಆ ಸ್ವಾತಂತ್ರ್ಯವೆಲ್ಲ ನಿಮಗಿದೆ ಎಂದು ಹೇಳುತ್ತಾರೆ. ಆದರೆ ಇದರಲ್ಲಿ ಏನಾದರೂ ಅರ್ಥವಿದೆಯೇ? ಯಾರಿಗೆ ಹುಟ್ಟಿನಿಂದಲೇ ನಿಶ್ಚಿತಗೊಳಿಸಿದ ಉದ್ಯೋಗದ ಹೊರತು ಬೇರೆ ಯಾವುದೇ ಉದ್ಯೋಗ ಮಾಡಬಾರದೆಂದು ಸಮಾಜ ಕಟ್ಟಳೆ ಹಾಕಿದೆಯೋ ಅಂತಹ ಸಮಾಜದಲ್ಲಿ ಮನುಷ್ಯನಿಗೆ ಉದ್ಯೋಗ ಸ್ವಾತಂತ್ರ್ಯವಿದೆಯೇ? ಯಾರಿಗೆ ಹಣ ಸಂಪಾದಿಸಲು ಯಾವುದೇ ವರ್ಗವು ತೆರೆದಿರುವುದಿಲ್ಲವೋ ಅಂತಹವನಿಗೆ ನಿನ್ನ ಸಂಪತ್ತಿಗೆ ನೀನೇ ಒಡೆಯ, ನಿನ್ನ ಸಂಪತ್ತು ಉಪಭೋಗಿಸಲು ನೀನೇ ಹಕ್ಕುದಾರ ಎಂದು ಹೇಳುವುದೆಂದರೆ ಅವನನ್ನು ಅಪಮಾನಿತನನ್ನಾಗಿ ಮಾಡುವ ಕೃತಿಯಾಗಿದೆ. ಕಾಯ್ದೆಯಿಂದ ಅನೇಕ ಹಕ್ಕುಗಳನ್ನು ಕೊಟ್ಟಿರಬಹುದು, ಆದರೆ ಅವುಗಳ ಉಪಯೋಗ ಮಾಡಲು ಸಮಾಜ ಅವಕಾಶ ಕೊಟ್ಟರೆ ಮಾತ್ರ ಅದಕ್ಕೊಂದು ಮಹತ್ವ ಪ್ರಾಪ್ತವಾಗುತ್ತದೆ. ಕಾಯ್ದೆಯಿಂದ ಅಸ್ಪೃಶ್ಯರು ಒಳ್ಳೆ ಬಟ್ಟೆ ತೊಡಬಹುದೆಂದು ಸಮಾಜ ಅವಕಾಶ ಕೊಟ್ಟರೂ ಹಿಂದೂ ಸಮಾಜ ಅದಕ್ಕೆ ವಿರೋಧವಾಗಿದ್ದರೆ ಅದರ ಉಪಯೋಗವೇನು? ಅಸ್ಪೃಶ್ಯರು ತಾಮ್ರ ಹಿತ್ತಾಳೆ ಪಾತ್ರೆ ಉಪಯೋಗಿಸಲು ಹಿಂದೂಗಳು ಅವಕಾಶ ಕೊಡುವುದಿಲ್ಲ. ಹಂಚಿನ ಮನೆಯಲ್ಲಿ ವಾಸಿಸಲು ಅವರಿಗೆ ಅವಕಾಶ ಕೊಡುವುದಿಲ್ಲ. ಇಂತಹ ಅನೇಕ ಹಕ್ಕು ಕಾಯ್ದೆಯಿಂದ ಅಸ್ಪೃಶ್ಯರಿಗೆ ದೊರೆತರೂ ಹಿಂದೂ ಸಮಾಜ ಅವುಗಳ ಉಪಯೋಗಕ್ಕೆ ಅವಕಾಶ ಕೊಡುವುದಿಲ್ಲ. ಹಾಗಾದರೆ ಈ ಹಕ್ಕುಗಳಿಂದ ಲಾಭವೇನು? ಈಗ ಅಸ್ಪೃಶ್ಯರಿಗೆ ಕಾಯ್ದೆಯಿಂದ ದೊರಕುವ ಹಕ್ಕುಗಳಿಂದಲೂ ಸಾಮಾಜಿಕ ಹಕ್ಕುಗಳ ಅವಶ್ಯಕತೆ ಹೆಚ್ಚಾಗಿದೆ. ಮಾನಸಿಕ ಸ್ವಾತಂತ್ರ್ಯವೇ ನಿಜವಾದ ಸ್ವಾತಂತ್ರ್ಯವಾಗಿದೆ. ಯಾರು ಮನಸ್ಸಿನಿಂದ ಸ್ವಾತಂತ್ರ್ಯವನಾಗಿಲ್ಲವೋ ಅವನು ಸ್ವಾತಂತ್ರ್ಯವಿದ್ದರೂ ಗುಲಾಮನಾಗಿರುತ್ತಾನೆ. ಅಂತಹವನು ಸೆರೆಮನೆಯಲ್ಲಿ ಇದ್ದ ಹಾಗೆ, ಅವನು ಸತ್ತ ಹಾಗೆ. ಯಾರು ತನ್ನ ಬುದ್ಧಿಯನ್ನು ಜಾಗೃತವಾಗಿಟ್ಟು ತನ್ನ ಹಕ್ಕುಗಳು ಯಾವುವು, ತನ್ನ ಅಧಿಕಾರಗಳಾವುವು, ತನ್ನ ಕರ್ತವ್ಯಗಳಾವುವು ಎಂಬುವುಗಳ ಬಗ್ಗೆ ತಿಳಿದುಕೊಳ್ಳುತ್ತಾನೋ ಅವನೇ ಸ್ವಾತಂತ್ರ್ಯವಾಗಿರುತ್ತಾನೆಂದು ನಾನು ನಂಬುತ್ತೇನೆ. ಅಂದರೆ ಯಾವನು ಸರ್ವವನ್ನು ತನ್ನ ಸ್ವಾಧೀನದಲ್ಲಿಟ್ಟುಕೊಂಡಿರುತ್ತಾನೋ ಅವನೇ ನಿಜವಾಗಿಯೂ ಸ್ವತಂತ್ರನಾಗಿರುತ್ತಾನೆ ಎಂದು ನಾನು ಭಾವಿಸುತ್ತೇನೆ. ಅಂದರೆ ನೀವು ಸ್ವತಂತ್ರರಾಗಿರುತ್ತೀರಾ? ನಿಮ್ಮ ಧ್ಯೇಯ ನಿಮ್ಮ ಸ್ವಾಧೀನದಲ್ಲಿ ಇದೆಯೇ? ನನ್ನ ಪ್ರಕಾರ ನೀವು ಸ್ವಾತಂತ್ರರಾಗಿಲ್ಲ, ಬದಲು ನೀವು ದಾಸರಾಗಿದ್ದೀರಿ. ಇಷ್ಟೇ ಅಲ್ಲ, ನಿಮ್ಮ ದಾಸ್ಯತ್ವಕ್ಕೆ ಸೀಮೆ ಉಳಿದಿರುವುದಿಲ್ಲ. ಹಿಂದೂ ಧರ್ಮದಲ್ಲಿ ಯಾರಿಗೂ ವಿಚಾರ ಸ್ವಾತಂತ್ರ್ಯ ಇಲ್ಲ. ವೇದದಲ್ಲಿ ಹೇಳಿದಂತೆ ನಡೆದುಕೊಳ್ಳಬೇಕು, ಸ್ಮೃತಿಯಲ್ಲಿ ಇಲ್ಲದಿದ್ದರೆ ಪುರೋಹಿತರು ಹೇಳಿದಂತೆ ನಡೆಯಬೇಕು. ಎಲ್ಲಿಯವರೆಗೆ ನೀವು ಹಿಂದೂ ಧರ್ಮದಲ್ಲಿ ಇರುತ್ತೀರೋ ಅಲ್ಲಿಯವರೆಗೆ ನಿಮಗೆ ವಿಚಾರ ಸ್ವಾತಂತ್ರ್ಯವಿಲ್ಲ. ಹಿಂದೂ ಧರ್ಮದ ಪ್ರಕಾರ ಎಲ್ಲರೂ ಬೌದ್ಧಿಕ ಗುಲಾಮಗಿರಿಯಲ್ಲಿ ಸಿಲುಕಿರುತ್ತಾರೆ. ಆದರೆ ಈ ಗುಲಾಮಗಿರಿಯ ದುಷ್ಪರಿಣಾಮಗಳನ್ನು ಎಲ್ಲರೂ ಅನುಭವಿಸುವುದಿಲ್ಲ. ಅದು ಕೇವಲ ಅಸ್ಪೃಶ್ಯರಿಗೆ ಸೀಮಿತವಾಗಿದೆ. ಅಷ್ಟೇ ಅಲ್ಲ, ಈ ತೆರನಾದ ಗುಲಾಮಗಿರಿಯಿಂದ ನೀವು ಹೊರಬರದಂತೆ ವ್ಯವಸ್ಥೆ ಮಾಡಲಾಗಿದೆ. ಆದ್ದರಿಂದ ನಿಮಗೆ ಸ್ವಾತಂತ್ರ್ಯ ಬೇಕಾಗಿದ್ದರೆ ನೀವು ಧರ್ಮಾಂತರ ಮಾಡುವುದು ಅವಶ್ಯವಿದೆ. ಅಸ್ಪೃಶ್ಯರ ಸಂಘಟನೆ ಹಾಗೂ ಧರ್ಮಾಂತರ. ಅಸ್ಪೃಶ್ಯತಾ ನಿವಾರಣೆ ಆಂದೋಲನದ ಬಗ್ಗೆ ಕೆಲವರ ಅಭಿಪ್ರಾಯವೇನೆಂದರೆ, ಅಸ್ಪೃಶ್ಯರಲ್ಲಿ ಅನೇಕ ಉಪಜಾತಿಗಳಿದ್ದು ಅವರವರೇ ಜಾತಿ ಭೇದ ಮಾಡುತ್ತಾರೆ. ವಲಯ ಮಾದಿಗರು ಒಬ್ಬರ ಕೈಯಿಂದ ಮತ್ತೊಬ್ಬರು ತಿನ್ನುವುದಿಲ್ಲ, ಆದ್ದರಿಂದ ಅವರೇ ಅಸ್ಪೃಶ್ಯತೆಯನ್ನು ಪಾಲಿಸುತ್ತಾರೆ. ಅಸ್ಪೃಶ್ಯರೇ ಅಸ್ಪೃಶ್ಯತೆಯನ್ನು ಪಾಲಿಸುವುದರಿಂದ ಅನ್ಯ ಸವರ್ಣೀಯರಿಗೆ ಅಸ್ಪೃಶ್ಯತೆಯನ್ನು ಬಿಡಿರಿ ಎಂದು ಹೇಳುವುದರಲ್ಲಿ ಅರ್ಥವಿಲ್ಲ ಹಾಗೂ ಅಧಿಕಾರವಿಲ್ಲವೆಂದು ಹೇಳಲಾಗುತ್ತಿದೆ. ಮೊದಲು ನಿಮ್ಮಲ್ಲಿಯ ಜಾತಿ ಭೇದ ಅಸ್ಪೃಶ್ಯತೆ ಹೋಗಲಾಡಿಸಿ ಆ ನಂತರ ನಮ್ಮ ಕಡೆಗೆ ಬನ್ನಿರಿ ಎಂದು ಹೇಳಲಾಗುತ್ತಿದೆ. ಇದರಲ್ಲಿ ಸತ್ಯತೆ ಇದೆ, ನಾವು ಒಪ್ಪಲೇಬೇಕು. ಆದರೆ ಟೀಕೆಯಲ್ಲಿ ಮಾಡಿದ ಆರೋಪ ಮಾತ್ರ ನಿಜವಾಗಿರುವುದಿಲ್ಲ. ಇದಕ್ಕೆ ಅಸ್ಪೃಶ್ಯರು ಒಣೆ ಎಂದು ಹೇಳುವುದರಲ್ಲಿ ಅರ್ಥವಿಲ್ಲ. ಜಾತಿ ಭೇದ ಹಾಗೂ ಅಸ್ಪೃಶ್ಯತೆಯ ಉಗಮ ಅಸ್ಪೃಶ್ಯದಿಂದ ಆಗಿಲ್ಲ. ಜಾತಿ ಭೇದ ಹಾಗೂ ಅಸ್ಪೃಶ್ಯತೆ ಸವರ್ಣೀಯರಿಂದ ಪ್ರಾರಂಭವಾಗಿದೆ. ಅಂದರೆ ಜಾತಿ ಭೇದ ಹಾಗೂ ಅಸ್ಪೃಶ್ಯತೆ ಇವುಗಳ ಜವಾಬ್ದಾರಿ ಸವರ್ಣೀಯರದ್ದಾಗಿರುತ್ತದೆ. ಈಗ್ಗೆ ಈ ಜವಾಬ್ದಾರಿಯ ಬಗ್ಗೆ ನಾವೆಲ್ಲರೂ ವಿಚಾರ ಮಾಡಬೇಕಾಗಿದೆ. ಹೊಲೆಯ ಜಾತಿಯ ಪ್ರಮುಖರು ಜಾತಿ ಭೇದ ಬೇಕೆಂದು ಹೇಳುವವರು ಇರಲಿಕ್ಕಿಲ್ಲ. ಸುಶಿಕ್ಷಿತ ಒಲೆಯನ್ನು ಜಾತಿ ಭೇದ ಹೋಗಲಾಡಿಸಲು ಪ್ರಯತ್ನಿಸಬಹುದು, ಆದರೆ ಸುಶಿಕ್ಷಿತ ಸವರ್ಣೀಯರು ಜಾತಿ ಭೇದ ಹೋಗಲಾಡಿಸಲು ಪ್ರಯತ್ನಿಸಲಿಕ್ಕಿಲ್ಲ. ಕಲಿತ ಹೊಲೆಯ ಮಾದಿಗರು ಊಟ ಉಪಚಾರ ವಧುವರರ ಸಂಬಂಧ ಸಮ್ಮತಿಸಬಹುದು. ನೀವು ಜಾತಿ ಭೇದ ಮುರಿಯಲು ಪ್ರಯತ್ನಿಸುತ್ತಿರುವ ಬಗ್ಗೆ ನಾನು ನಿಮ್ಮನ್ನು ಅಭಿನಂದಿಸುತ್ತೇನೆ. ಆದರೆ ಜಾತಿ ಭೇದ ಹೇಗೆ ಹೋಗಲಾಡಿಸಬೇಕು ಎಂಬ ಬಗ್ಗೆ ಅವಶ್ಯವಾಗಿ ವಿಚಾರ ವಿನಿಮಯ ಮಾಡಬೇಕಾಗಿದೆ. ಸಹಭೋಜನದಿಂದ ಅಥವಾ ಸಹ ವಿವಾಹದಿಂದ ಜಾತಿ ಭೇದ ಹೋಗಲಿಕ್ಕಿಲ್ಲ. ಜಾತಿ ಭೇದ ಒಂದು ಮಾನಸಿಕ ಸ್ಥಿತಿಯಾಗಿದೆ, ಒಂದು ಮಾನಸಿಕ ವ್ಯಥೆ ಆಗಿದೆ. ಇವುಗಳ ಜಾಗೃತಿಗೆ ಹಿಂದೂ ಧರ್ಮದಲ್ಲಿ ಹೇಳಿಕೆ ಕಾರಣವಾಗಿದೆ. ಇದಕ್ಕೆ ಕಾರಣ ನಾವು ಹಿಂದೂಗಳಾಗಿ ಮುಂದುವರಿಯುವುದು. ಹುಳಿಯನ್ನು ರುಚಿ ಮಾಡಬಹುದು, ಆದರೆ ವಿಷವನ್ನು ಅಮೃತವನ್ನಾಗಿ ಮಾಡಲು ಸಾಧ್ಯವಿಲ್ಲ. ಹಿಂದೂ ಧರ್ಮದಲ್ಲಿ ಇದ್ದೇ ಜಾತಿ ಭೇದ ನಷ್ಟ ಮಾಡೋಣವೆಂದರೆ ವಿಷವನ್ನು ಅಮೃತ ಮಾಡಿದಂತಾಗುತ್ತದೆ. ನಮ್ಮ ಮನಸ್ಸಿನಲ್ಲಿಯ ಜಾತಿ ಭೇದ ಹಾಗೂ ಅಸ್ಪೃಶ್ಯತೆ ನಿರ್ಮೂಲನೆ ಮಾಡಲು ನಾವು ಧರ್ಮಾಂತರ ಮಾಡುವುದು ಅತಿ ಅವಶ್ಯವಾಗಿದೆ.
1: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
1: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
0: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
1: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
3: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಈ ಅಡುಗೆ ಅನ್ನುವಂತಹ ವಿಷಯಕ್ಕೆ ಬಂದಾಗ ಒಂದೊಂದು ಕಡೆ ಒಂದೊಂದು ಅಡುಗೆ ತುಂಬಾನೇ ಫೇಮಸ್ ಆಗಿರುತ್ತೆ. ಅದರಲ್ಲೂ ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ಅಡುಗೆ ಅಂದರೆ ಅದು ಉತ್ತರ ಕರ್ನಾಟಕ ಶೈಲಿಯ ಅಡುಗೆ. ತುಂಬಾನೇ ವಿಭಿನ್ನವಾಗಿರುತ್ತೆ, ಹಾಗೆ ಟೇಸ್ಟಿ ಕೂಡ ಒಂದು ರೀತಿಯಲ್ಲಿ ಸಖತ್ತಾಗಿ ಖುಷಿ ಕೊಡುತ್ತೆ. ಜೊತೆಗೆ ರುಚಿಯಲ್ಲೂ ಕೂಡ ಆ ಕಡಕ್ ರೊಟ್ಟಿ, ಎಣ್ಣೆಗಾಯಿ ಬದನೆಕಾಯಿ ಪಲ್ಯ, ಆ ಕಾಳುಗಳ ಪಲ್ಯಗಳು, ಜೊತೆಗೆ ಚಟ್ನಿ ಪುಡಿಗಳು, ಕರಿಂಡಿ, ಕೆಂಪು ಚಟ್ನಿ, ಮೆಂತೆ ಚಟ್ನಿ, ಮೆಣಸಿನಕಾಯಿ ಚಟ್ನಿ, ಜೊತೆಗೆ ಶೇಂಗಾ ಹೋಳಿಗೆ, ಸಜ್ಜಿಗೆ, ಖಾರ ಮಂಡಕ್ಕಿ, ಮಿರ್ಚಿ ಮಂಡಕ್ಕಿ, ಕಡಕ್ ಚಾಯ್, ಕಡಕ್ ರೊಟ್ಟಿ ಜೊತೆಗೆ ಖಾರದ ಪಲ್ಯಗಳು, ಮೂಲಂಗಿ ಸೊಪ್ಪು, ಈರುಳ್ಳಿ, ಮಸ್ತ್ ಮಜಾ ಕೊಡುತ್ತೆ, ಹಾಗೆ ಖುಷಿಯಾಗತ್ತೆ ತಿನ್ನಲಿಕ್ಕೆ. ಆದರೆ ಸ್ನೇಹಿತರೆ, ಇನ್ನು ಮಲೆನಾಡಿನ ಜನರಿಗೆ ಈ ಕಡಕ್ ರೊಟ್ಟಿ ಅಂದರೆ ಅಷ್ಟಿಷ್ಟ ಆಗಲ್ಲ. ಅದೇನು ಪೇಪರ್ ಇದ್ದಾಗಿರುತ್ತೆ, ಒಣ ರೊಟ್ಟಿ ಯಾರು ತಿಂತಾರೆ ಅಂತ ಹೇಳೋರು ತುಂಬ ಜನ ಇದ್ದಾರೆ. ಜೊತೆಗೆ ಉತ್ತರ ಕರ್ನಾಟಕದ ಜನರಿಗೂ ಕೆಲವರಿಗೆ ಈ ರಾಗಿ ಮುದ್ದೆ, ಅಕ್ಕಿ ಮುದ್ದೆ, ಜೋಳದ ಮುದ್ದೆ ತಿನ್ನಲಿಕ್ಕೆ ಬರೋದಿಲ್ಲ. ನಮಗೆ ಮುದ್ದೆ ಮುರಿಯೋಕ್ಕೂ ಬರಲ್ಲ, ನುಂಗೋಕ್ಕೂ ಬರಲ್ಲ, ಅಗಿಲಿಕ್ಕೂ ಬರಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಹೇಳೋದು ಒಂದೊಂದು ಭಾಗದಲ್ಲಿ ಒಂದೊಂದು ಅಡುಗೆಗಳು ಫೇಮಸ್ ಅಂತ. ಆದರೆ ಸ್ನೇಹಿತರೆ, ಈಗ ಕಾಲ ಬದಲಾಗಿದೆ. ಎಲ್ಲ ರೀತಿಯ ಅಡುಗೆಗಳು ಎಲ್ಲ ಕಡೆ ಕೂಡ ಸಾಕಷ್ಟು ರೀತಿಯಲ್ಲಿ ಸಿಗ್ತಾ ಇದೆ. ರೋಡ್ ಸೈಡು ಎಷ್ಟೋ ಜನ ವ್ಯಾನ್ಗಳಲ್ಲಿ, ಹಾಗೆ ತಳ್ಳೋ ಗಾಡಿಗಳಲ್ಲಿ ವಿಭಿನ್ನವಾಗಿ ಅಡುಗೆಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಸಾಕಷ್ಟು ಖಾನಾವಳಿಗಳು ಕೂಡ ಬಂದಿವೆ. ಹಾಗೆ ಮೆಸ್ ಅಂತ ಈಗ ಮನೆ ಮನೆಗಳಲ್ಲಿ ಡಿಫ್ರೆಂಟಾಗಿ ಅಡುಗೆಗಳನ್ನು ಕೂಡ ಮಾಡ್ತಾರೆ. ಈ ಅಡುಗೆ ಮಾಡೋದೇ ಈಗ ದೊಡ್ಡ ಬಿಸ್ನೆಸ್ ಆಗಿ ಬೆಳೆದಿದೆ ಕೂಡ. ಎಷ್ಟೋ ಜನರಿಗೆ ಉದ್ಯೋಗವನ್ನು ಕೊಟ್ಟಿದೆ ಈ ಅಡುಗೆ ಕೆಲಸ. ಎಷ್ಟೋ ಜನರು ಅಡುಗೆ ಮಾಡೋದ್ರ ಮುಖಾಂತರ ಜೀವನವನ್ನು ತುಂಬ ಚೆನ್ನಾಗಿ ಕಟ್ಕೊಂಡಿದ್ದಾರೆ ಕೂಡ. ಮಾಡುವಂತಹ ಆಸಕ್ತಿ, ಶ್ರದ್ಧೆ ಇರಬೇಕಷ್ಟೆ. ಈಗ ಉತ್ತರ ಕರ್ನಾಟಕದಲ್ಲಿ ಸಿಗುವಂತಹ ಕಡಕ್ ರೊಟ್ಟಿ ಶಿವಮೊಗ್ಗದಲ್ಲೂ ಸಿಗತ್ತೆ. ಶಿವಮೊಗ್ಗದಲ್ಲಿ ಮಾಡುವಂತಹ ರಾಗಿ ಅಂಬ್ಲಿ, ಜೋಳದ ಮುದ್ದೆ, ಅಕ್ಕಿ ಮುದ್ದೆ, ರಾಗಿ ಮುದ್ದೆ ಉತ್ತರ ಕರ್ನಾಟಕದಲ್ಲೂ ಕೂಡ ಸಿಗತ್ತೆ. ಕಾಲ ಬದಲಾಗಿದೆ, ಜನರು ಕೂಡ ವಿಭಿನ್ನತೆಯನ್ನ ಕಾಣ್ತಾ ಇದ್ದಾರೆ ಇತ್ತೀಚೆಗೆ. ಇದರೊಟ್ಟಿಗೆ ಆರೋಗ್ಯಯುತವಾದ ಬದುಕನ್ನು ಕಟ್ಕೊಳ್ಳೋದು ನಮ್ಮ ಕೈಯಲ್ಲೇ ಇದೆ. ಯಾವುದು ದಿ ಬೆಸ್ಟ್ ಅಂತ ತಿಳ್ಕೊಂಡು ನಮ್ಮ ಆರೋಗ್ಯವನ್ನು ನಾವು ನೋಡ್ಕೊಳ್ಬೇಕಾಗತ್ತೆ. ನಮ್ಮ ಆರೋಗ್ಯಕ್ಕೆ ನಾವೇ ಜವಾಬ್ದಾರರು ಅಂತ ಹೇಳ್ತಾ ಈ ದಿನದ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಮಂಜುಳಾ ಮೇಡಮ್ ಅವರು ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ವಡೆಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗಿದ್ದಾರೆ. ತಡ ಮಾಡೋದು ಬೇಡ, ಶಿವಮೊಗ್ಗದ ಮಂಜುಳಾ ಮೇಡಮ್ ಅವರಿಂದ ಜೋಳದ ವಡೆಯನ್ನು ಹೇಗೆ ಮಾಡ್ಕೊಳ್ಬೇಕು, ಅದಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು, ಹೇಗೆ ಅದನ್ನು ತಯಾರು ಮಾಡ್ತಾರೆ ಅನ್ನೋದನ್ನು ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಮಂಜುಳಾ ಮೇಡಮ್ ಅವರು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಯಾದ ಜೋಳದ ವಡೆಯನ್ನು ಯಾವ ರೀತಿ ಮಾಡ್ಕೊಳ್ಬೇಕು, ಯಾವ ಕ್ರಮದಲ್ಲಿ ಮಾಡಬೇಕು, ಜೋಳದ ವಡೆ ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗಿದ್ದಾರೆ. ತಡ ಮಾಡೋದು ಬೇಡ, ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಜೋಳದ ವಡೆ ಬಗ್ಗೆ ಮಂಜುಳಾ ಮೇಡಮ್ ಅವರಿಂದ ಕೇಳೋಣ.
5: ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಹೇಳ್ಕೊಡ್ತೀನಿ. ಅದೇನಪ್ಪ ಅಂದರೆ ಜೋಳದ ವಡೆ. ಇದು ಉದ್ದಿನ ವಡೆ ಥರ ಏನಿರಲ್ಲ, ಅಂದರೆ ಸಿಮಿಲರ್ ಟು ಪೂರಿ ಥರ ಇರುತ್ತೆ. ಆದರೆ ಇದನ್ನು ಮಾಡೋದು ಜೋಳದ ಹಿಟ್ಟಿನಲ್ಲಿ. ಸೊ ಜೋಳದ ವಡೆ ಮಾಡೋಕ್ಕೆ ಏನು ಸಾಮಗ್ರಿಗಳು ಬೇಕಂದರೆ, 2 ಕಪ್ಪು ಜೋಳದ ಹಿಟ್ಟು, 1 ಕಪ್ಪು ಗೋಧಿ ಹಿಟ್ಟು, 1/2 ಕಪ್ಪು ಅಕ್ಕಿ ಹಿಟ್ಟು, ಇನ್ನು 1/2 ಕಪ್ಪು ಕಡಲೆಬೇಳೆ ಹಿಟ್ಟು. ಸೊ ಈ 4 ಹಿಟ್ಟನ್ನು ಜರಡಿ ಹಿಡಿದು ಒಂದು ಪಾತ್ರೆ ಹಾಕೋಬೇಕು. ಇದಕ್ಕೆ ಸ್ವಲ್ಪ ಉಪ್ಪು, ಅರಶಿನ ಪುಡಿ ಹಾಕೋಬೇಕು. ನಂತರ ಒಂದು ಮಿಕ್ಸಿ ಜಾರಲ್ಲಿ 5-6 ಹಸಿಮೆಣಸಿನಕಾಯಿ, ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು, ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಆಮೇಲೆ ಬೆಳ್ಳುಳ್ಳಿ, ಹಸಿ ಶುಂಠಿ, ಆಮೇಲೆ ಒಂದು ದೊಡ್ಡ ಸೈಜಿಂದು ಈರುಳ್ಳಿ, ಸಣ್ಣ ಹೆಚ್ಚಿದಂತ ಈರುಳ್ಳಿ, ಸ್ವಲ್ಪ ಇಂಗು, ಸ್ವಲ್ಪ ಜೀರಿಗೆ, ಆಮೇಲೆ ಬೇಕಿದ್ರೆ ಒಂದು ಸ್ಪೂನು ಧನಿಯಾ ಕಾಳು, ಕೊತ್ತಂಬರಿ ಬೀಜ ಅಂತ ಹೇಳ್ತೀವಲ್ಲ ಅದು, ಇದಿಷ್ಟು ಹಾಕ್ಕೊಂಡು ತರಿ ತರಿಯಾಗಿ ರುಬ್ಬಬೇಕು. ಇಲ್ಲ ಸಣ್ಣಾಗಿನೂ ರುಬ್ಕೋಬೇಕು. ಇದು ಚೆನ್ನಾಗಿ ರುಬ್ಬಿದ ಮೇಲೆ ಈ ಪೇಸ್ಟನ್ನು ನಾವು ಹಿಟ್ಟು ರೆಡಿ ಮಾಡ್ಕೊಂಡಿರ್ತೀವಲ್ವ, ಎಲ್ಲ ಸೇರಿಸಿ ಆ ಪಾತ್ರೆಗೆ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಸಿ ಇಡಬೇಕು.
4: ಸ್ನೇಹಿತರೆ, ಸಾಮಾನ್ಯವಾಗಿ ಜೋಳದ ವಡೆ ಅಂದ ತಕ್ಷಣ ನಮಗೆ ತಟ್ಟಂತ ನೆನಪಾಗೋದು ಮಿರ್ಚಿ, ಉದ್ದಿನ ವಡೆ, ಪಕೋಡ, ಹಾಗೆ ಬಜಿ, ಕಡಲೆಬೇಳೆ ವಡೆ, ಈ ರೀತಿಯ ರೆಸಿಪಿಗಳು ನೆನಪಾಗತ್ತೆ. ಆದರೆ ಉತ್ತರ ಕರ್ನಾಟಕದಲ್ಲಿ ಇದು ಸ್ಪೆಷಲ್ ಆಗಿ ಜೋಳದ ವಡೆ ಅಂತಾನೆ ಮಾಡ್ತಾರೆ. ಆದರೆ ಇದು ಉದ್ದಿನ ವಡೆ ಅಥವಾ ಕಡಲೆಬೇಳೆ ವಡೆ ಥರ ಇರೋದಿಲ್ಲ, ತುಂಬ ಡಿಫ್ರೆಂಟ್ ಆಗಿರುತ್ತೆ. ಗೋಧಿ ಹಿಟ್ಟು, ಜೋಳದಿಟ್ಟು, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು ಸೇರಿಸಿ ಮಾಡುವಂತಹ ವಡೆಯಾಗಿದೆ. ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ವಡೆ ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ತಿಳಿಸ್ಕೊಟ್ರು. ಈ ಜೋಳದ ವಡೆಯನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನು ಮಂಜುಳಾ ಮೇಡಮ್ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಮಂಜುಳಾ ಮೇಡಮ್ ಅವರು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಯಾದಂತಹ ಜೋಳದ ವಡೆ ಬಗ್ಗೆ ತಿಳಿಸ್ತಾ ಇದ್ದಾರೆ. ಈ ಜೋಳದ ವಡೆ ಮಾಡ್ಕೊಳ್ಲಿಕ್ಕೆ 2 ಕಪ್ ಜೋಳದ ಹಿಟ್ಟು, ಅದರೊಟ್ಟಿಗೆ ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಉಪ್ಪು, ಅರಿಶಿನ ಪುಡಿ, 5-6 ಹಸಿಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹಸಿ ಶುಂಠಿ, ಈರುಳ್ಳಿ, ಜೀರಿಗೆ, ಧನಿಯಾ ಕಾಳನ್ನು ರೆಡಿ ಮಾಡಿಟ್ಕೊಂಡಿದ್ದಾರೆ. ಇಷ್ಟೆಲ್ಲ ಸಾಮಗ್ರಿಗಳು ಬೇಕು ಉತ್ತರ ಕರ್ನಾಟಕದ ರೆಸಿಪಿಯಾದ ಜೋಳದ ವಡೆಯನ್ನು ಮಾಡ್ಕೊಳ್ಲಿಕ್ಕೆ. ಇಷ್ಟೆಲ್ಲ ಸಾಮಗ್ರಿಗಳನ್ನು ಬಳಸಿ ಹೇಗೆ ಇದನ್ನು ತಯಾರು ಮಾಡ್ತಾರೆ ಅನ್ನೋದನ್ನು ಮಂಜುಳಾ ಮೇಡಮ್ ಅವರಿಂದ ಕೇಳೋಣ.
3: ಜೋಳದ ವಡೆನ ನಾವು ತಿಂಡಿ ಥರನೂ ಮಾಡ್ಕೋಬೋದು ಬೆಳಗ್ಗೆ, ಇಲ್ಲಾಂದ್ರೆ

0: ಸ್ನ್ಯಾಕ್ಸ್ ಥರನೂ ನಾವು ಸಾಯಂಕಾಲ ಹೊತ್ತು ಮಾಡ್ಕೋಬೇಕು. ಈಗ ನಾವು ನಮ್ಮ ಕಡೆನ ಹುಬ್ಳಿ ಸೈಡ್ ಕಡೆ ಎಲ್ಲ ಬೆಳಗ್ಗೆ ತಿಂಡಿಗೆ ಜಾಸ್ತಿ ಮಾಡೋದು. ಸೊ ಹಾಗಾಗಿ ಈ ಹಿಟ್ಟನ್ನ ನಾವು ರಾತ್ರಿನೇ ಕಲಸಿ ಇಡಬೇಕು, ಗಟ್ಟಿಯಾಗಿ ಕಲಸಿಡ್ಬೇಕು. ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಈ ಮಸಾಲೆ ಹಸಿಮೆಣಸಿನಕಾಯಿ ಪೇಸ್ಟ್ ಎಲ್ಲ ಹಾಕ್ಕೊಂಡು ಹಿಟ್ಟಿ ಜೋಳದ ಹಿಟ್ಟಿಗೆ ಚೆನ್ನಾಗಿ ಕಲಸಿ ಗಟ್ಟಿಯಾಗಿ ಇಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ಇದನ್ನ ಒಂಚೂರು ಇನ್ನೊಂಚೂರು ನಾದ್ಕೊಂಡು ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಕೈಗೆ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ನಾದಿ ಪೂರಿ ಹೇಗೆ ಮಾಡ್ತೀವಲ್ಲ ಅದೇ ಥರ ಸ್ವಲ್ಪ ಹಿಟ್ಟನ್ನು ತಗೊಂಡು ಹಿಂಗೆ ಚಪಾತಿ ಪೂರಿ ಎಲ್ಲ ಹೇಗೆ ಲಟ್ಟಿಸ್ತೀವಲ್ಲ ಹಾಗೆ ಒಂದು ಪ್ಲಾಸ್ಟಿಕ್ ಪೇಪರ್ ಮೇಲೆ ಲಟ್ಟಿಸ್ಬಿಟ್ಟು ಕಾದ ಎಣ್ಣೆಯಲ್ಲಿ ಚೆನ್ನಾಗಿ ಕೆಂಪ್ಗಾಗೋ ಹಾಗೆ ಕರಿಬೇಕು. ತುಂಬ ಕೆಂಪ್ಗಾಗೋಕ್ಕೂ ಬಿಡಬಾರ್ದು. ಸೇಮ್ ಹೇಗೆ ಪೂರಿ ನಾವು ಮಾಡ್ತೀವಲ್ವಾ, ಪೂರಿ ಹೇಗೆ ಕರಿತೀವಲ್ವಾ, ಅದೇ ಥರ ಇದು ಕರಿಬೇಕು. ಇದು ಉಬ್ಬುತ್ತೆ ಚೆನ್ನಾಗಿ ಪೂರಿ ಥರ. ಸೊ ಜೋಳದ ವಡೆ ರೆಡಿ ಆಯಿತು. ಸೊ ಇದಕ್ಕೆ ನಾವು ಕೊಬ್ಬರಿ ಚಟ್ನಿ ಆದರೂ ಮಾಡ್ಕೋಬೋದು, ಅಥವಾ ಮೊಸರು, ಉಪ್ಪಿನಕಾಯಿ ಇದ್ರ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಧನ್ಯವಾದಗಳು.
1: ಸ್ನೇಹಿತರೆ, ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಗಳೇ ಹಾಗೆ ತುಂಬ ವಿಭಿನ್ನವಾಗಿ ರುಚಿಯನ್ನು ಕೊಡುವಂಥದ್ದು. ಈ ಉತ್ತರ ಕರ್ನಾಟಕದ ಆಹಾರದ ಒಂದು ವಿಶಿಷ್ಟತೆ ಏನಪ್ಪ ಅಂದರೆ ಖಾರ್ಖಾರವಾಗಿ ಮಾಡುವಂಥದ್ದು. ಈ ಜೋಳದ ರೊಟ್ಟಿ, ಎಣ್ಣೆಗಾಯಿ ಬದನೆಕಾಯಿ ಪಲ್ಯ ಇರ್ಬೋದು, ಶೇಂಗಾ ಚಟ್ನಿ, ಈ ಕಡಕ್ ರೊಟ್ಟಿ, ಅದರೊಟ್ಟಿಗೆ ಈ ಹುರುಳಿ ಕಾಳು ಪಲ್ಯ, ಕೆಂಪು ಮೆಣಸಿನಕಾಯಿ ಚಟ್ನಿ, ಶೇಂಗಾ ಹೋಳಿಗೆ, ಇವೆಲ್ಲವೂ ಕೂಡ ಉತ್ತರ ಕರ್ನಾಟಕದ ಸ್ಪೆಷಲ್ ಖಾದ್ಯಗಳು ಸ್ನೇಹಿತರೆ. ಇವೆಲ್ಲವೂ ವಿಶಿಷ್ಟ ರುಚಿಯನ್ನು ಕೊಡ್ತವೆ, ಹಾಗೆ ಫೇಮಸ್ ಕೂಡ. ಸೊ ಅಂತಹ ಫೇಮಸ್ ರೆಸಿಪಿಗಳಲ್ಲಿ ಒಂದಾದಂತಹ ಜೋಳದ ವಡೆಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ರು ಶಿವಮೊಗ್ಗದ ಮಂಜುಳಾ ಮೇಡಮ್ ಅವರು. ನಮಗೆ ವಡೆ ಅಂದ ತಕ್ಷಣ ನಾವು ಮಾಡ್ಕೊಳ್ಳುವಂತಹ ಈ ಪಕೋಡ, ಬಜಿ, ಕಡಲೆಬೇಳೆ ವಡೆ, ಹಾಗೆ ಉದ್ದಿನ ವಡೆ ನೆನಪಾಗ್ಬಿಡತ್ತೆ. ಇದು ಡಿಫ್ರೆಂಟ್ ಆಗಿರುವಂತಹ ಜೋಳದ ವಡೆ ಸ್ನೇಹಿತರೆ. ನೀವು ಕೂಡ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡುವುದರ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಸ್ನೇಹಿತರೆ ನೀವು ಕೂಡ ಈ ರೀತಿಯ ಸ್ಪೆಷಲ್ ಖಾದ್ಯಗಳನ್ನು ಮಾಡ್ತೀರಾ ಮತ್ತೆ ಆಗ್ತಡ 9686096279 9686096279 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದರೆ ನಾನು ಕೂಡ ನಿಮ್ಮ ಸ್ಪೆಷಲ್ ಖಾದ್ಯಗಳನ್ನು, ಸ್ಪೆಷಲ್ ರೆಸಿಪಿಗಳನ್ನು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ, ಈ ದಿನ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ವಡೆಯನ್ನು ತಿಳಿಸ್ಕೊಟ್ಟಂತಹ ಶಿವಮೊಗ್ಗದ ಮಂಜುಳಾ ಮೇಡಮ್ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತೀರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: सर्वेषां नमस्काराः।
1: अहम् अदिति एम् एस्।
2: अहं श्रीविद्या एम् जि।
3: अहं पद्मिनी दिवाकर्।
0: वयं मत्तूरु ग्रामस्थाः।
3: ಕಳೆದ ಸಂಡೆ ಸ್ಪಾಟ್ಲೈಟ್ ಪ್ರೋಗ್ರಾಂನಲ್ಲಿ ಮತ್ತೂರಿನ ಕಾರ್ಯಕ್ರಮವನ್ನ ನೀವೆಲ್ಲ ಕೇಳಿ ಪ್ರೋತ್ಸಾಹಿಸಿದ್ದೀರಾ.
2: ಕೇಳುಗರ ಅಪೇಕ್ಷೆಯ ಮೇರೆಗೆ ಈ ಬಾರಿ ವಿಭಿನ್ನ ಗಾಯಕರೊಂದಿಗೆ ವಿಭಿನ್ನ ಹಾಡುಗಳ ಮೂಲಕ ತಮ್ಮೆಲ್ಲರನ್ನು ರಂಜಿಸಲು ಮತ್ತೆ ಬರುತ್ತಿದ್ದೇವೆ.
1: ಇದೇ ಜುಲೈ 19 ಭಾನುವಾರ ಬೆಳಗ್ಗೆ 11 ಗಂಟೆಗೆ ನಡೆಯುವ ಸಂಡೆ ಸ್ಪಾಟ್ಲೈಟ್ ಪ್ರೋಗ್ರಾಂನಲ್ಲಿ ನಾವು ಮತ್ತೆ ಬರ್ತಿದ್ದೇವೆ.
0: ಕೇಳಿ ಆನಂದಿಸಿ ಪ್ರೋತ್ಸಾಹಿಸಿ.
4: ಈ ಕಾರ್ಯಕ್ರಮವನ್ನು ಜನಾರ್ದನ್ ಪೈ ಅವರು ನಡೆಸಿಕೊಡಲಿದ್ದು, ಅತಿಥಿಗಳೊಂದಿಗೆ ಮಾತನಾಡಲು ನೀವು ಕರೆ ಮಾಡಬೇಕಾದ ಸಂಖ್ಯೆ 9686090279. ಹಾಗಾದರೆ ತಪ್ಪದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಸಂಡೇ ಸ್ಪಾಟ್ಲೈಟ್ ಇದೇ ಜುಲೈ 19 ಬೆಳಗ್ಗೆ 11 ಗಂಟೆಗೆ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
5: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
6: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ಸುತ್ತಮುತ್ತ ಕಾರ್ಯಕ್ರಮ. ರೇಡಿಯೋ ಶಿವಮೊಗ್ಗ 90.8 FM ಆಯೋಜನೆ ಮಾಡಿದ್ದ ನಮ್ಮ ನಗರದ ಅಭಿವೃದ್ಧಿ ನಮ್ಮೆಲ್ಲರ ಜವಾಬ್ದಾರಿ ವಿಶೇಷ ಕಾರ್ಯಕ್ರಮ ಇಂದು ಬೆಳಗ್ಗೆ 11 ಗಂಟೆಯಿಂದ ಆರಂಭವಾಗಿತ್ತು. ಇದರಲ್ಲಿ ಶಿವಮೊಗ್ಗ ನಗರದ ರಸ್ತೆಯ ಸಮಸ್ಯೆಗಳು, ಕುಡಿಯುವ ನೀರಿನ ಸಮಸ್ಯೆ, ಇನ್ನಿತರ ಸಾರ್ವಜನಿಕ ಸೌಲಭ್ಯಗಳ ಕೊರತೆಯ ಕುರಿತು ಶಿವಮೊಗ್ಗ ನಗರದ ವಿವಿಧ ಭಾಗಗಳಿಂದ ಸುಮಾರು 100ಕ್ಕೂ ಹೆಚ್ಚು ಕರೆಗಳು ಬಂದಿದ್ದವು. ಅದರಲ್ಲಿ 25ಕ್ಕೂ ಹೆಚ್ಚು ಕರೆಗಳಿಗೆ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಎಸ್ ಎನ್ ಚನ್ನಬಸಪ್ಪರವರು ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ. ಈ ವಿಶೇಷ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ ಆರ್ಜೆ ಶ್ವೇತಾರವರು ನಡೆಸಿದ್ದು, ಈ ವಿಶೇಷ ಕಾರ್ಯಕ್ರಮದ ಭಾಗವಾಗಿ ರೇಡಿಯೋ ಶಿವಮೊಗ್ಗದ ಆರ್ಜೆಗಳಾದ ಶ್ರೀಧರ್, ರಕ್ಷಿತಾ, ಮಹಾಲಕ್ಷ್ಮಿ, ಅರ್ಪಿತಾ ಹಾಗೂ ತಾಂತ್ರಿಕ ಸಿಬ್ಬಂದಿ ಶ್ರೀಕಾಂತ್, ನಿಲಯದ ನಿರ್ದೇಶಕರಾದ ಜಿಎಲ್ ಜನಾರ್ದನ್ ಹಾಗೂ ರೇಡಿಯೋ ಶಿವಮೊಗ್ಗ ಎಫ್ಎಂನ ಕೋಆರ್ಡಿನೇಟರ್ ಆದ ಗುರುಪ್ರಸಾದ್ರವರು ಹಾಗೂ ಹಾಲಸ್ವಾಮಿ ಇನ್ನಿತರರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಶಿವಮೊಗ್ಗ ನಗರದಲ್ಲಿ ಅರ್ಹತಾ ಪತ್ರ ನವೀಕರಿಸದೆ ನಿಯಮಬಾಹಿರವಾಗಿ ಸಂಚರಿಸುತ್ತಿರುವ ಆಟೋರಿಕ್ಷಾಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಎಚ್ಚರಿಸಿದ್ದಾರೆ. ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಅಧ್ಯಕ್ಷತೆಯಲ್ಲಿ ನಡೆದ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಸಭೆಯಲ್ಲಿ ಈ ಕುರಿತು ಚರ್ಚೆ ನಡೆಸಿದ್ದು, ನಿಯಮ ಉಲ್ಲಂಘಿಸುವ ವಾಹನಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲು ನಿರ್ದೇಶಿಸಲಾಗಿದೆ. ಈ ಹಿನ್ನೆಲೆ ಎಫ್ಸಿ ಅವಧಿ ಮುಕ್ತಾಯವಾಗಿರುವ ಆಟೋರಿಕ್ಷಾಗಳ ಚಾಲಕರು ಅಥವಾ ಮಾಲೀಕರು ತಕ್ಷಣ ಸಂಬಂಧಪಟ್ಟ ಸಾರಿಗೆ ಕಚೇರಿಯಲ್ಲಿ ನಿಗದಿತ ಶುಲ್ಕ ಪಾವತಿಸಿ ನಂತರ ತಮ್ಮ ವಾಹನಗಳನ್ನು ಮಲವಗೊಪ್ಪದ ಡ್ರೈವಿಂಗ್ ಟ್ರ್ಯಾಕ್ನಲ್ಲಿ ಹಾಜರುಪಡಿಸಿ ಅರ್ಹತಾ ಪತ್ರ ನವೀಕರಿಸಿಕೊಳ್ಳಲು ಸೂಚಿಸಿದೆ. ತಪ್ಪಿದ್ದಲ್ಲಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಆರ್ಟಿಒ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗ ನಗರದ ಆರ್ಟ್ ಆಫ್ ಲಿವಿಂಗ್ ಜ್ಞಾನಕ್ಷೇತ್ರ ಮತ್ತು ಶ್ರೀ ರವಿಶಂಕರ್ ವಿದ್ಯಾಮಂದಿರದಿಂದ ಜುಲೈ 19 ಮತ್ತು 20ರಂದು ಶ್ರೀ ಸೋಮನಾಥ ಜ್ಯೋತಿರ್ಲಿಂಗ ದರ್ಶನ ಹಮ್ಮಿಕೊಳ್ಳಲಾಗಿದೆ ಎಂದು ಆರ್ಟ್ ಆಫ್ ಲಿವಿಂಗ್ನ ರಾಜ್ಯ ಸಂಚಾಲಕ ಬಿ ಮೂರ್ತಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸನಾತನ ಧರ್ಮದಂತೆ 12 ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೆಯದಾದ ಸೋಮನಾಥ ದೇವಾಲಯವನ್ನು ಸತ್ಯಯುಗದಲ್ಲಿ ಚಂದ್ರ ಪ್ರತಿಷ್ಠಾಪಿಸಿದ್ದ, ದ್ವಾಪರದಲ್ಲಿ ಶ್ರೀಕೃಷ್ಣ ಇಲ್ಲಿಯೇ ತಪಸ್ಸು ಮಾಡಿದ್ದನೆಂಬ ಪ್ರತೀತಿದೆ ಎಂದರು. ಈ ಜ್ಯೋತಿರ್ಲಿಂಗ ಕೇಂದ್ರ ಪ್ರಬಲ ಕಾಂತಿಯ ಶಕ್ತಿ ಹೊಂದಿದೆ. ಮೊಹಮ್ಮದ್ ಗಜ್ನಿ ಸೋಮನಾಥ ದೇವಾಲಯದ ಮೇಲೆ ದಾಳಿ ವೇಳೆ ಲಿಂಗವನ್ನು ಛಿದ್ರ ಮಾಡಿದ್ದ, ಆದರೆ ಇದನ್ನು ಅಗ್ನಿಹೋತ್ರಿ ಪುರೋಹಿತರು ತಲೆಮಾರುಗಳಿಂದ ಸಂರಕ್ಷಿಸಿಕೊಂಡು ಬಂದಿದ್ದರು. ಈ ಶಿವಲಿಂಗವನ್ನು 2002ರಲ್ಲಿ ಅಗ್ನಿಹೋತ್ರಿಗಳು ರವಿಶಂಕರ್ ಗುರೂಜಿ ಅವರಿಗೆ ನೀಡಿದ್ದಾರೆ ಎಂದು ತಿಳಿಸಿದರು. ಜ್ಯೋತಿರ್ಲಿಂಗದ ಸ್ಥಿರ ಪ್ರತಿಷ್ಠಾಪನೆಗೆ ಮೊದಲು ರಾಜ್ಯದ ಪ್ರಮುಖ ನಗರಗಳಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಗುರೂಜಿ ವ್ಯವಸ್ಥೆ ಮಾಡಿದ್ದಾರೆ. ಜುಲೈ 19ರ ಬೆಳಗ್ಗೆ 9:30ರಿಂದ ಮಧ್ಯಾಹ್ನ 1:30ರವರೆಗೆ ಹಾಗೂ ಸಂಜೆ 4ರಿಂದ 8ರವರೆಗೆ ನವಲೆಯ ನವನಗರದ ಆರ್ಟ್ ಆಫ್ ಲಿವಿಂಗ್ನ ಜ್ಞಾನಕ್ಷೇತ್ರದಲ್ಲಿ ಹಾಗೂ ಜುಲೈ 20ರಂದು ಬೆಳಗ್ಗೆ 9:30ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಜೆಎಚ್ ಪಟೇಲ್ ಬಡಾವಣೆಯ ಶ್ರೀ ರವಿಶಂಕರ ವಿದ್ಯಾಮಂದಿರ ಹಾಗೂ ಭದ್ರಾವತಿಯ ಶ್ರೀ ಮಂಜುನಾಥ್ ಕಲ್ಯಾಣ ಮಂದಿರದಲ್ಲಿ ಸಂಜೆ 4:30ರಿಂದ ರಾತ್ರಿ 8:30ರವರೆಗೆ ಮೂಲ ಜ್ಯೋತಿರ್ಲಿಂಗ ದರ್ಶನ, ರುದ್ರಪೂಜೆ ಹಾಗೂ ದಿವ್ಯ ಸತ್ಸಂಗ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ರಮೇಶ್ ಬಾಬು, ಪ್ರಹ್ಲಾದ್ ದೀಕ್ಷಿತ್, ಪ್ರಕಾಶ್, ಸಾಧ್ವಿ ಶುಭಕರಿ ಮತ್ತಿತರರು ಹಾಜರಿದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ರೋಟರಿ ಕ್ಲಬ್, ಇನ್ನರ್ ವೀಲ್ ಸಾಗರ ಯೂನಿಟ್, ರೈತ ಉತ್ಪಾದಕರ ಸಂಘ ಹಾಗೂ ಬೆನಕಾ ಇವೆಂಟ್ ಸಹಯೋಗದಲ್ಲಿ ಜುಲೈ 17 ಇಂದಿನಿಂದ 19 ಗಾಂಧಿ ಮೈದಾನದಲ್ಲಿ ಬೃಹತ್ ಹಲಸು ಮಾವಿನ ಮೇಳ ಆಯೋಜಿಸಲಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರೋಟರಿ ಅಧ್ಯಕ್ಷ ಬಿಎಲ್ ಶಿವಪ್ಪ, ಪ್ರತಿದಿನ ಬೆಳಗ್ಗೆ 10 ರಾತ್ರಿ 9:30 ಮೇಳ ನಡೆಯಲಿದ್ದು, ಸ್ಥಳೀಯ ಹಾಗೂ ದೇಶೀಯ ಉತ್ಪನ್ನಗಳಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಮೇಳದಲ್ಲಿ ವಿವಿಧ ತಳಿಯ ಹಲಸು, ಮಾವಿನ ಪ್ರದರ್ಶನ ಹಾಗೂ ಮಾರಾಟದ ಜೊತೆಗೆ ಹಲಸು ಮತ್ತು ಮಾವಿನಿಂದ ತಯಾರಿಸಿದ ವಿಶೇಷ ಆಹಾರ ಪದಾರ್ಥಗಳು, ರಾಜ್ಯದ ವಿವಿಧ ಭಾಗಗಳಿಂದ ಉತ್ಪನ್ನಗಳು, ಕರಕುಶಲ ವಸ್ತುಗಳು, ಪುಸ್ತಕಗಳು, ಆಭರಣಗಳು, ಇಳಕಲ್ ಸೀರೆ, ಮೈಸೂರು ಸಿಲ್ಕ್ ಸೀರೆ ಸೇರಿದಂತೆ ವಿವಿಧ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಇರಲಿವೆ ಎಂದರು. ಬೆನಕಾ ಇವೆಂಟ್ಸ್ನ ಗಣೇಶ್ ಶೆಟ್ಟಿ ಮಾತನಾಡಿ, ಕಳೆದ ವರ್ಷದ ಯಶಸ್ಸಿನ ಹಿನ್ನೆಲೆಯಲ್ಲಿ ಈ ಬಾರಿ ಇನ್ನಷ್ಟು ವಿಶಾಲವಾಗಿ ಸುಮಾರು 30 ಹೆಚ್ಚು ಮಳಿಗೆಗಳನ್ನು ಸ್ಥಾಪಿಸಲಾಗಿದೆ. ಮೇಳಕ್ಕೆ ಆಗಮಿಸುವ ಪ್ರತಿಯೊಬ್ಬರಿಗೂ ಉಚಿತವಾಗಿ ಹಲಸಿನ ಜಿಲೇಬಿ ವಿತರಿಸಲಾಗುವುದು ಎಂದರು. ಪದ್ಮರಾಜು, ಭವಾನಿ, ನಾಗರಾಜ ಹೆಗಡೆ, ಜಗದೀಶ್, ವನಿತಾ, ಭಾಸ್ಕರ್ ಉಪಸ್ಥಿತರಿದ್ದರು. ಮುಂದಿನ ವಿವರ. ಮಣೂರು ಗೋವಿಂದರಾಯ ಪ್ರಭು ಚಾರಿಟೇಬಲ್ ಟ್ರಸ್ಟ್ನಿಂದ ಗಾಯಕ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ಮರಣಾರ್ಥ ಜಿಲ್ಲೆಯ ಗಾಯಕರಿಂದ ಜುಲೈ 19 ಸಂಜೆ 5:30 ಗಾನ ನಮನ ಕಾರ್ಯಕ್ರಮವನ್ನು ಕುವೆಂಪು ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕಾರ್ಯಕ್ರಮದ ಸಂಚಾಲಕ ವಿನಯ್ ಶಿವಮೊಗ್ಗ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಲೆನಾಡಿನ ಗಾಯಕರಾದ ಪಾರ್ಥ ಚಿರಂತನ್, ಪೃಥ್ವಿಗೌಡ, ಸಂಜನಾ ಕುಮಾರ್, ಅಮಿತ್, ವಿಶಾಖ್ ಹಾಗೂ ಕಾರ್ತಿಕ್ ನಾಗಲಾಪುರ್ ಸಹೋದರರು 3 ಹೆಚ್ಚು ಕಾಲ ಗಾಯನ ಕಾರ್ಯಕ್ರಮ ನೀಡಲಿದ್ದಾರೆ. ವಿನಯ್ ಶಿವಮೊಗ್ಗ ಪರಿಕಲ್ಪನೆ ನಿರೂಪಣೆ ಮಾಡಲಿದ್ದಾರೆ ಎಂದರು. ಗಾಯಕಿಯರಾದ ಕೆಎಸ್ ಸುರೇಖ ಹಾಗೂ ಸುರೇಖ ಹೆಗಡೆ ಅವರನ್ನು ಗೌರವಿಸಲಾಗುವುದು, ಇತ್ತೀಚೆಗೆ ನಿಧನರಾದ ಗಾನಕೋಗಿಲೆ ಎಸ್ ಜಾನಕಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಗುವುದು. ಜನಪ್ರತಿನಿಧಿಗಳು ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಮುಂದಿನ ವಿವರ. ಈಶ್ವರ್ ಫೌಂಡೇಶನ್ನಿಂದ ತಾಲೂಕಿನ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಹತ್ವದ ಬದಲಾವಣೆ ತರುವ ಉದ್ದೇಶದಿಂದ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿ ಉದ್ಯೋಗಾಕಾಂಕ್ಷಿಗಳಿಗೆ ಮಾರ್ಗದರ್ಶನ ನೀಡುವ ನಿಟ್ಟಿನಲ್ಲಿ ಜುಲೈ 19 ಬೆಳಗ್ಗೆ 9 ಪಟ್ಟಣದ ಸಾಂಸ್ಕೃತಿಕ ಭವನದಲ್ಲಿ ಸಾಧಕರ ಸಂಭ್ರಮ ವಿನೂತನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಫೌಂಡೇಶನ್ ಅಧ್ಯಕ್ಷ ಎನ್ವಿ ಈರೇಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ತಾಲೂಕಿನ 1200 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಗುವುದು ಎಂದರು. ಸಾಧಕರಾದ ರೈತ ದುರ್ಗಪ್ಪ ಅಂಗಡಿ, ಮಾಜಿ ಸೈನಿಕ ವೀರೇಶಯ್ಯ, ಸರ್ವೋತ್ತಮ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಶ್ರೀನಿವಾಸ್, ಅಂತಾರಾಷ್ಟ್ರೀಯ ಪಂಜು ಕುಸ್ತಿ ವಿಜೇತೆ ಗೌರಮ್ಮ ಹಾಗೂ ಅಂತಾರಾಷ್ಟ್ರೀಯ ಮಾಸ್ಟರ್ಸ್ ಈಜು ಸ್ಪರ್ಧೆ ವಿಜೇತ ಡಾಕ್ಟರ್ ರವಿ ಅವರಿಗೆ 2026 ಸಾಲಿನ ಈಶ್ವರ್ ಕಾಯಕ ರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ವಿಶೇಷ ಕಾರ್ಯಾಗಾರವೂ ನಡೆಯಲಿದೆ. ಯುವಜನರಿಗೆ ಉದ್ಯೋಗಾವಕಾಶಗಳು ಹಾಗೂ ಐಎಎಸ್, ನೀಟ್, ಕೆಎಎಸ್, ಪೊಲೀಸ್, ಪಿಡಿಒ, ಎಫ್ಡಿಎ, ಎಸ್ಡಿಎ ಸೇರಿದಂತೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ನುರಿತ ತಜ್ಞರು ಮಾರ್ಗದರ್ಶನ ನೀಡಲಿದ್ದಾರೆ. ಬೆಂಗಳೂರಿನ ಇನ್ಸೈಟ್ಸ್ ಐಎಎಸ್ ಸಂಸ್ಥಾಪಕ ಬಿಜಿ ವಿನಯ್ ಕುಮಾರ್, ಧಾರವಾಡ ವಿಸ್ತಾರ ಜಿಂದಗಿ ಪ್ರೈವೇಟ್ ಲಿಮಿಟೆಡ್ನ ಸಂಸ್ಥಾಪಕ ಮಹೇಶ್ ಮಾಸಾಳ ಹಾಗೂ ಶಿಕಾರಿಪುರದ ಸಾಧನಾ ಅಕಾಡೆಮಿಯ ಬಿ ಮಂಜುನಾಥ್ ಉಪನ್ಯಾಸ ನೀಡಲಿದ್ದಾರೆ. ಮೂಲೆಗದ್ದೆ ಮಠದ ಶ್ರೀ ಅಭಿನವ ಚನ್ನಬಸವ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದಾರೆ. ಮಾಜಿ ಸಚಿವ ಎಸ್ ಮಧುವಂಗಾರಪ್ಪ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಈಶ್ವರ್ ಫೌಂಡೇಶನ್ ಅಧ್ಯಕ್ಷ ಎನ್ವಿ ಈರೇಶ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಬಿಇಒ ಲೋಕೇಶಪ್ಪ, ಶಿವಮೊಗ್ಗದ ಬಸವ ಸಂಗಮ ಅಧ್ಯಕ್ಷ ಚೇತನ್ ಕುಮಾರ್, ಮಮತಾ ಈರೇಶ್ ಮತ್ತಿತರರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಡಿಡಿ ಶಿವಕುಮಾರ್, ಸಂದಿಮನೆ ಶಿವಕುಮಾರ್, ಕುಮಾರಸ್ವಾಮಿ, ಸಮೀರ್ ಉಪಸ್ಥಿತರಿದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ, ಅಲ್ಲಿವರೆಗೆ ಕೇಳ್ತಾರಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್ಜೆ ಶ್ರೀಧರ್, ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಪತ್ರಿಕಾ ದಿನಾಚರಣೆ ಅಂಗವಾಗಿ ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ವತಿಯಿಂದ ಪತ್ರಕರ್ತರು, ಶಿವಮೊಗ್ಗ ಜಿಲ್ಲಾ ವ್ಯಾಪ್ತಿಯ ಪತ್ರಿಕಾ ಸಿಬ್ಬಂದಿ ಹಾಗೂ ಪತ್ರಿಕಾ ವಿತರಕರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಯೋಜಿಸಲಾಗಿದೆ. 2025-26 ಸಾಲಿನ SSLC ಮತ್ತು PUCಯಲ್ಲಿ ಶೇಕಡ 80% ಹೆಚ್ಚು ಅಂಕ ಪಡೆದ ಮಕ್ಕಳು ಅರ್ಜಿ ಸಲ್ಲಿಸಬಹುದು. ಅಂಕಪಟ್ಟಿ ಪ್ರತಿ, ಆಧಾರ್ ಕಾರ್ಡ್, 2 ಭಾವಚಿತ್ರ ಹಾಗೂ ಪೋಷಕರು ಪತ್ರಿಕಾ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕುರಿತ ದೃಢೀಕರಣ ಪತ್ರದೊಂದಿಗೆ ಜುಲೈ 20 ಒಳಗಾಗಿ ಪತ್ರಿಕಾ ಭವನದಲ್ಲಿ ಅರ್ಜಿ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ 9341110728 ಅಥವಾ 9341126340 ಈ ನಂಬರುಗಳಿಗೆ ಸಂಪರ್ಕಿಸಬಹುದು. ಮುಂದಿನ ವಿವರ. ಸಾಗರ ಮಾರಿಕಾಂಬಾ ನ್ಯಾಸ ಪ್ರತಿಷ್ಠಾನ, ಶೃಂಗೇರಿ ಶಂಕರಮಠ ಹಾಗೂ ಅಭಿನಯ ಸಾಗರ ಆಶ್ರಯದಲ್ಲಿ ಚೆನ್ನೈ ಮೂಲದ ಮಾನ್ವಿತ ಹೆಲ್ತ್ ಕೇರ್ ಸಹಯೋಗದೊಂದಿಗೆ ಜುಲೈ 18 ಬೆಳಗ್ಗೆ 10 ಸಂಜೆ 5 ನಗರದ ಶೃಂಗೇರಿ ಶಂಕರಮಠದಲ್ಲಿ ಹೃದಯ ತಪಾಸಣಾ ಉಚಿತ ಶಿಬಿರ ಆಯೋಜಿಸಲಾಗಿದೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪ್ರತಿಷ್ಠಾನದ ಅಧ್ಯಕ್ಷ ಎಂ ನಾಗರಾಜ್, ಶಿಬಿರದಲ್ಲಿ ರಕ್ತದೊತ್ತಡ, ಶುಗರ್, ECG ಸೇರಿದಂತೆ ಹೃದಯ ಸಂಬಂಧಿತ ತಪಾಸಣೆ ನಡೆಸಲಾಗುವುದು ಎಂದರು. 6 ತಜ್ಞ ವೈದ್ಯರು, 13 ನರ್ಸ್ಗಳು ಹಾಗೂ NCC ವಿದ್ಯಾರ್ಥಿಗಳು ಶಿಬಿರದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ವರದಿ ಆಧರಿಸಿ ಅಗತ್ಯ ಚಿಕಿತ್ಸೆ ಕುರಿತು ಸಲಹೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 8301037515 ಅಥವಾ 95386336 ಸಂಪರ್ಕಿಸಬಹುದು ಎಂದರು. MD ಆನಂದ್, ವಿ ಶಂಕರ್, ಶರಾವತಿ ಸಿರಾವ್ ಮತ್ತಿತರರು ಹಾಜರಿದ್ದರು. ಮುಂದಿನ ವಿವರ. ರೇಷ್ಮೆ ಇಲಾಖೆ ವತಿಯಿಂದ 2026-27 ಸಾಲಿನ ಜಿಲ್ಲಾ ಪಂಚಾಯತ್ ಯೋಜನೆಗಳಡಿ ರೇಷ್ಮೆ ಬೆಳೆಗಾರರಿಗೆ ಹಾಗೂ ರೇಷ್ಮೆ ಕೃಷಿಯಲ್ಲಿ ಆಸಕ್ತಿಯುಳ್ಳ ರೈತರಿಗೆ ವಿವಿಧ ಸಹಾಯಧನ ಪಡೆಯಲು ಅರ್ಹ ರೈತರಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಈ ಯೋಜನೆಯಡಿ ಹೊಸದಾಗಿ ಹಿಪ್ಪು ನೇರಳೆ ನಾಟಿ ಮಾಡಲು ಬಯಸುವ ರೈತರಿಗೆ, ಆರ್ಥಿಕ ನೆರವು ಮತ್ತು ಸ್ವಂತ ನರ್ಸರಿ ಸ್ಥಾಪಿಸಲು ಇಚ್ಛಿಸುವ ಆಸಕ್ತರಿಗೆ ಸಹಾಯಧನ ನೀಡಲಾಗುವುದು. ಅರ್ಜಿ ಸಲ್ಲಿಸಲು 14 ಕೊನೆಯ ದಿನವಾಗಿದ್ದು, ಆಸಕ್ತ ರೈತರು ನಿಗದಿತ ಕೊನೆಯ ದಿನಾಂಕದೊಳಗೆ ಅಧಿಕೃತ ವೆಬ್ಸೈಟ್ www.shivamogga.nic.in ಭೇಟಿ ನೀಡಿ ಆನ್ಲೈನ್ ಮೂಲಕವೇ ಅರ್ಜಿ ಸಲ್ಲಿಸಬೇಕಾಗಿದೆ. ಯೋಜನೆಯ ನಿಯಮಗಳು, ಅರ್ಹತೆ ಹಾಗೂ ಅಗತ್ಯ ದಾಖಲಾತಿಗಳ ಕುರಿತು ಹೆಚ್ಚಿನ ಮಾಹಿತಿ ಅಗತ್ಯವಿದ್ದಲ್ಲಿ ರೇಷ್ಮೆ ಉಪನಿರ್ದೇಶಕರ ಕಚೇರಿ, 100 ರಸ್ತೆ, ರಾಜೇಂದ್ರನಗರ, ಶಿವಮೊಗ್ಗ ದೂರವಾಣಿ ಸಂಖ್ಯೆ 08182184637 ಸಂಪರ್ಕಿಸಬಹುದೆಂದು ರೇಷ್ಮೆ ಇಲಾಖೆಯ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವತಿಯಿಂದ UPSC ನಾಗರಿಕ ಸೇವಾ ಪರೀಕ್ಷೆಯ ಪೂರ್ವ ತರಬೇತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ಉಚಿತ ಊಟ ಹಾಗೂ ವಸತಿಯೊಂದಿಗೆ ಪೂರ್ವ ತರಬೇತಿಯನ್ನು ನೀಡಲಾಗುವುದು ಎಂದು ಇಲಾಖೆಯ ಪ್ರಕಟಣೆ ತಿಳಿಸಿದೆ. ರಾಜ್ಯದ ಹಿಂದುಳಿದ ವರ್ಗಗಳ ಪ್ರವರ್ಗ 1, 2A, 3A ಹಾಗೂ 3B ಸೇರಿದ ಅರ್ಹ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ. ಅರ್ಜಿ ಸಲ್ಲಿಸಲು 3/8/2026 ಕೊನೆಯ ದಿನಾಂಕವಾಗಿದೆ. ಹೆಚ್ಚಿನ ಮಾಹಿತಿಗಳಿಗಾಗಿ ಮತ್ತು ಅರ್ಜಿ ಸಲ್ಲಿಸಲು ಇಲಾಖೆಯ ಅಧಿಕೃತ ವೆಬ್ಸೈಟ್ https://bcwd.karnataka.gov.in ಅಥವಾ sevasindhuservices.karnataka.gov.in ಅನ್ನು ಸಂಪರ್ಕಿಸಬಹುದು. ಸಾರ್ವಜನಿಕ ರಜಾ ದಿನಗಳನ್ನು ಹೊರತುಪಡಿಸಿ ಬೆಳಗ್ಗೆ 10 ರಿಂದ ಸಂಜೆ 5:30 ಸಹಾಯವಾಣಿ ಸಂಖ್ಯೆ 8050770004 ಸಂಪರ್ಕಿಸಬಹುದು ಎಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ. ಇದರೊಂದಿಗೆ ಇಂದಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
6: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
6: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
6: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
3: 22 ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
5: ನೀವು ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
2: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
7: ನಮಸ್ಕಾರ, ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ಹೊಸ ಜ್ಞಾನ.
8: ಕೇಳು ಕೇಳು ಕೇಳು ಜಾಣ.

0: ಇಂದು ನೀವು ಕೇಳಲಿದ್ದೀರಿ ಸೂಜಿಗೆ ಬಂತು ಆಪತ್ತು. ಪ್ಲಾಸ್ಟಿಕ್ ಪುರಾಣ 15 ಬಾಂಬಿನಿಂದ ಬಟ್ಟೆಯವರೆಗೆ, ಬೀಗಲ್ ಸಾಹಸಯಾನ ಸಂಚಿಕೆ 183 ಹಾಗೂ ವಾರದ ವಿಜ್ಞಾನಿ ಬ್ಯಾರನ್ ವಿಲಿಯಂ ಥಾಮ್ಸನ್ ಕೆಲ್ವಿನ್. ಸೂಜಿಗೆ ಬಂದ ಆಪತ್ತು. ಸೂಜಿ ಗೊತ್ತಲ್ಲ, ಚುಚ್ಚುಮದ್ದು ಅಥವಾ ಔಷಧ ನೀಡಲು ಬಳಸುವ ಸೂಜಿ. ಈ ಸೂಜಿಯ ಬಗ್ಗೆ ಎಷ್ಟೋ ಜನರಿಗೆ ಭಯ. ಅಮ್ಮಂದಿರಂತೂ ಹಠ ಹಿಡಿದ ಮಕ್ಕಳಿಗೆ ಡಾಕ್ಟರ್ ಬಳಿ ಹೋಗಿ ಸೂಜಿ ಚುಚ್ಚಿಸುತ್ತೇನೆ ಅಂತ ಹೆದರಿಸೋದು ಉಂಟು. ಕೆಲವರಿಗೆ ದೊಡ್ಡವರಾದ ಮೇಲೂ ಈ ಸೂಜಿಯ ಆತಂಕ ಇದ್ದೇ ಇರುತ್ತದೆ. ಡಾಕ್ಟ್ರೇ, ಗುಳಿಗೆ ಇಲ್ಲವಾ, ಚುಚ್ಚುಮದ್ದೆ ಬೇಕಾ ಎಂದು ಕೇಳುವವರಿದ್ದಾರೆ. ಸೂಜಿ ಚುರುಕ್ಕೆಂದು ನೋಯಿಸುತ್ತದೆ ಎನ್ನುವುದಕ್ಕೆ ಇವರ ಆತಂಕ. ಇನ್ನೊಂದೆಡೆ ಸೂಜಿ ಅಥವಾ ಚುಚ್ಚುಮದ್ದಿನಿಂದ ಸೋಂಕು ಹರಡುವುದನ್ನು ತಡೆಯುವುದು ಹೇಗೆ ಎನ್ನುವ ಆತಂಕವೂ ಇದೆ. HIV, ಕಾಮಾಲೆ ಮೊದಲಾದ ಕಾಯಿಲೆಗಳನ್ನುಂಟು ಮಾಡುವ ವೈರಸ್ಸುಗಳು ಒಬ್ಬರಿಗೆ ಚುಚ್ಚಿದ ಸೂಜಿಯನ್ನೇ ಇನ್ನೊಬ್ಬರಿಗೆ ಔಷಧ ನೀಡಲು ಬಳಸಿದಾಗ ಸೋಂಕುತ್ತವೆ, ರೋಗವನ್ನು ಹರಡುತ್ತವೆ. ಹೀಗೆ ಸೋಂಕಿನ ಹಾಗೂ ನೋವಿನ ಭಯ ಸೂಜಿಗಳು ಬೇಡವೇ ಬೇಡ ಎನ್ನುವಂತೆ ಕೆಲವರನ್ನು ಪ್ರೇರೇಪಿಸುತ್ತವೆ. ಆದರೆ ಪರ್ಯಾಯವೇನು? ಸೂಜಿ ಇಲ್ಲದೆ ದೇಹದೊಳಗೆ ಔಷಧವನ್ನು ಚುಚ್ಚುವುದು ಹೇಗೆ? ಏಕೆಂದರೆ ಕೆಲವು ಔಷಧಗಳನ್ನು ನೇರವಾಗಿ ರಕ್ತದೊಳಗೆ ಕೂಡಿಸಬೇಕೇ ಹೊರತು ನುಂಗಲು ಸಾಧ್ಯವಿಲ್ಲ. ಒಂದು ವೇಳೆ ನುಂಗಿದರೂ ಬಾಯಿಯಲ್ಲಿರುವ ಜೊಲ್ಲಿನಿಂದಾಗಿ ಅವು ಹಾಳಾಗಬಹುದು, ಕೆಲಸ ಮಾಡದೆ ಹೋಗಬಹುದು. ಹೀಗಾಗಿ ಇತ್ತೀಚೆಗೆ ಔಷಧವನ್ನು ನೀಡಲು ಹೊಸ ಉಪಾಯಗಳನ್ನು ಹುಡುಕಿದ್ದಾರೆ. ಇವುಗಳಲ್ಲಿ ಸೂಜಿಗಳ ತೇಪೆಯೂ ಒಂದು. ಸಣ್ಣ ಬ್ಯಾಂಡೇಜಿನಂತೆ ತೋರುವ ಇದನ್ನು ಚರ್ಮದ ಮೇಲೆ ಅಂಟಿಸಿದರೆ ಸಾಕು, ಅವುಗಳಲ್ಲಿರುವ ನೂರಾರು ಸೂಕ್ಷ್ಮ ಸೂಜಿ ಮೊನೆಗಳು ಚರ್ಮದೊಳಗೆ ತೂರಿ ಗೋಡೆಗೆ ಮೊಳೆ ಹೊಡೆದಂತೆ ಗಟ್ಟಿಯಾಗಿ ಕೂರುತ್ತವೆ. ಆನಂತರ ಈ ಮೊಳೆಗಳು ದೇಹದೊಳಗೆ ಕರಗಿ ಹೋಗುತ್ತವೆ. ಕರಗುವಾಗ ತಮ್ಮಲ್ಲಿ ಕೂಡಿಸಿಟ್ಟಿರುವ ಔಷಧವನ್ನ ದೇಹದೊಳಗೆ ಸೇರಿಸುತ್ತವೆ. ಇಂತಹ ತೇಪೆಯಲ್ಲಿರುವ ಸೂಜಿ ಹೆಚ್ಚು ಎಂದರೆ 1 ಮಿಲಿಮೀಟರ್ ಎತ್ತರ ಇರಬಹುದು ಅಷ್ಟೇ. ಪ್ಯಾಚುಗಳು ಎನ್ನುವ ಇಂತಹ ಸೂಜಿಗಳು ನಿತ್ಯವೂ ಔಷಧ ಚುಚ್ಚಿಸಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಇರುವ ಡಯಾಬಿಟಿಸ್ ರೋಗಿಗಳಿಗೆ ಬಹಳ ಉಪಯುಕ್ತ. ಆದರೆ ಇಲ್ಲೊಂದು ಸಮಸ್ಯೆ ಇದೆ. ಹೀಗೆ ಚರ್ಮಕ್ಕೆ ಅಂಟಿಸುವ ತೇಪೆಗಳಲ್ಲಿ ಇರುವ ಔಷಧ ನಮಗೆ ಬೇಕೆಂದಾಗ ಬೇಕಾದಷ್ಟು ಸುರಿಯುತ್ತದೆ ಎನ್ನುವ ಹಾಗಿಲ್ಲ. ಒಮ್ಮೊಮ್ಮೆ ಇಡೀ ಪ್ಯಾಚಿನಲ್ಲಿರುವ ಎಲ್ಲ ಅಂಶದವೂ ಒಳಸೇರಬಹುದು, ಅಥವಾ ಕೆಲವೊಮ್ಮೆ ಸೇರಬೇಕಾದಕ್ಕಿಂತ ಕಡಿಮೆಯೂ ಸೇರಬಹುದು. ಇದನ್ನು ಸಾಮಾನ್ಯವಾಗಿ ಸೂಜಿಯ ಗಾತ್ರವನ್ನು ನಿಯಂತ್ರಿಸಿ ಸರಿಹೊಂದಿಸಬೇಕಾಗುತ್ತದೆ. ದುರದೃಷ್ಟ ಎಂದರೆ ಪ್ರತಿಯೊಂದು ಗಾತ್ರದ ಸೂಜಿಗೂ ಅದನ್ನು ಎರಕ ಹೊಯ್ಯುವ ಹೊಸದೊಂದು ಅಚ್ಚು ಬೇಕಾಗುತ್ತದೆ. ಸದ್ಯಕ್ಕೆ ಹೀಗೆ ಎರಕ ಹೊಯ್ಯಲು ಪದರ ಪದರವಾಗಿ ಎಚ್ಚರದಿಂದ ಎರಕ ಹೊಯ್ಯುತ್ತಾರೆ. ಇದಕ್ಕಾಗಿ ಕೆಲವು ವಿಶೇಷ ರಾಸಾಯನಿಕಗಳ ಆವಿಯನ್ನು ಬಳಸುವುದರಿಂದ ಎಚ್ಚರಿಕೆ ಬಹಳ ಅಗತ್ಯ. ಕೆಲವು ಸುಸಜ್ಜಿತ ಯಂತ್ರ ಸಾಧನಗಳು, ಕೈಗೌಸು, ಆವಿ ಸೆಳೆಯುವ ಹೊಗೆಗೂಡಿನಂತಹ ಆವಿಗೂಡು, ಒಂದಿಷ್ಟು ಧೂಳು ಇಲ್ಲದ ಕೋಣೆ ಮುಂತಾದವು ಇದಕ್ಕೆ ಬೇಕು. ಈ ತೊಂದರೆಗೆ ಬೆಂಗಳೂರಿನ ಇನ್ಸ್ಟಿಟ್ಯೂಟ್ ಆಫ್ ಸ್ಟೆಮ್ ಸೆಲ್ ಬಯಾಲಜಿ ಸಂಸ್ಥೆಯ ವಿಜ್ಞಾನಿಗಳು ಒಂದು ಪರಿಹಾರ ಹುಡುಕಿದ್ದಾರೆ. ಎರಕ ಹೊಯ್ಯುವ ದ್ರವದ ಪ್ರಮಾಣವನ್ನು ಅನುಸರಿಸಿ ಒಂದೇ ಅಚ್ಚಿನಲ್ಲಿ ಬೇರೆ ಬೇರೆ ಉದ್ದದ ಸೂಜಿಗಳನ್ನು ಸೃಷ್ಟಿಸಬಹುದಂತೆ. ಸಂಸ್ಥೆಯ ವಿಜ್ಞಾನಿ ಪ್ರವೀಣ್ ವೇಮುಲಾ ಮತ್ತು ಅವರ ತಂಡ ಇದಕ್ಕಾಗಿ ವಿಶೇಷವಾದೊಂದು ರಾಸಾಯನಿಕದ ದ್ರಾವಣವನ್ನು ತಯಾರಿಸಿದೆ. ನಿರ್ದಿಷ್ಟ ಸಂಖ್ಯೆಯಲ್ಲಿ ಜೋಡಿಸಿದ ಸೂಜಿಗಳ ಮೇಲೆ ಇದನ್ನು ಹೊಯ್ಯಬಹುದು. ಎಷ್ಟು ಪ್ರಮಾಣ ಹೊಯ್ಯುತ್ತೇವೆಯೋ ಅಷ್ಟು ಉದ್ದದ ಪೊಳ್ಳು ಸೂಜಿ ಸಿದ್ಧವಾಗುತ್ತದೆ. ಇದುವರೆಗೂ ಹೀಗೆ ಸೂಜಿಯನ್ನು ತಯಾರಿಸಲು ಹಲವು ಹಂತಗಳು ಬೇಕಾಗುತ್ತಿದ್ದವು. ಆದರೆ ಈಗ ಒಂದೇ ಬಾರಿ ಎರಕ ಹೊಯ್ದು ಸೂಜಿಯ ತೇಪೆಯನ್ನು ಸೃಷ್ಟಿಸಬಹುದಂತೆ. ಪೊಳ್ಳಾದ ಈ ಸೂಜಿಯೊಳಗೆ ಎಷ್ಟು ಬೇಕೋ ಅಷ್ಟು ಮದ್ದು ಸೇರಿಸಲು ಇನ್ನೊಂದು ಸಾಧನ ತಯಾರಿಸಿದ್ದಾರೆ. ಸಾಧನವನ್ನು ಸೂಜಿಗಳ ಜೊತೆಗೆ ಜೋಡಿಸಿ ತಿರುಗಿಸಿದರೆ ಸಾಕು, ಸೂಜಿಗಳು ಮೈಗೆ ಚುಚ್ಚಿ ಔಷಧವನ್ನು ಸೇರಿಸುತ್ತವೆ. ಇಂತಹ ಸೂಜಿಗಳೊಳಗೆ ಬಿ ಜೀವಸತ್ವವನ್ನು ಎಷ್ಟು ಹೊರ ಸುರಿಯುತ್ತದೆ ಎಂದು ಪರೀಕ್ಷಿಸಿದ್ದಾರೆ. ಹಾಗೆಯೇ ಇಲಿಯ ಮೈ ಮೇಲೆ ತೇಪೆ ಹೆಚ್ಚಿ ನಿರ್ದಿಷ್ಟ ಔಷಧವನ್ನು ಕೂಡಿಸಿದ್ದಾರೆ. ಸೂಜಿಯ ಗಾತ್ರವನ್ನು ಬದಲಿಸಿದರೆ ನಿರ್ದಿಷ್ಟ ಪ್ರಮಾಣದಲ್ಲಿ ಔಷಧ ಮೈಗೂಡಬಹುದೇ ಎಂದು ಪರೀಕ್ಷೆ ಮಾಡಿಯೂ ನೋಡಿದ್ದಾರೆ. ಹೀಗೆ ಸರಳವಾಗಿ ಸೂಜಿ ತೇಪೆಯನ್ನು ತಯಾರಿಸುವ ವಿಧಾನವನ್ನು ಇವರು ರೂಪಿಸಿದ್ದಾರೆ. ಈ ಸೂಜಿ ತೇಪೆಯನ್ನು ಎಲ್ಲೆಂದರಲ್ಲಿ ಸಿದ್ಧಪಡಿಸಬಹುದು ಎನ್ನುವುದು ಇನ್ನೊಂದು ಅನುಕೂಲ. ಈ ಸಂಶೋಧನೆಯ ವಿವರಗಳನ್ನು ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಫಾರ್ಮಸ್ಯೂಟಿಕಲ್ಸ್ ತನ್ನ ಇತ್ತೀಚಿನ ಸಂಚಿಕೆಯಲ್ಲಿ ಪ್ರಕಟಿಸಿದೆ. ಇನ್ನೊಂದೆಡೆ ಚೀನಾದ ಜೇಜಿಯಾಂಗ್ ವಿಶ್ವವಿದ್ಯಾನಿಲಯದ ಲೀ ಹೂ ಮತ್ತು ಸಂಗಡಿಗರು ಮತ್ತೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಇವರು ಅಷ್ಟಪಾದಿ ಆಕ್ಟೋಪಸ್ ತನ್ನ ಬೇಟೆಗಳಿಗೆ ಅಂಟಿಕೊಂಡು ರಕ್ತ ಹೀರುವುದನ್ನೇ ಪ್ರೇರಣೆಯಾಗಿಟ್ಟುಕೊಂಡು ಚರ್ಮಕ್ಕೆ ಭದ್ರವಾಗಿ ಅಂಟಿಕೊಂಡು ಕೂರುವ ಸೂಜಿ ತೇಪೆಯನ್ನ ರೂಪಿಸಿದ್ದಾರೆ. ಆಕ್ಟೋಪಸ್ಗಳು ಹೀರಕಗಳು ಎನ್ನುವಂತಹ ಅಂಗಗಳಿಂದ ಬೇಟೆಯ ದೇಹಕ್ಕೆ ಭದ್ರವಾಗಿ ಅಂಟಿಕೊಳ್ಳುತ್ತವೆ. ಇದೇ ರೀತಿಯಲ್ಲಿ ಅತ್ಯಂತ ಸೂಕ್ಷ್ಮವಾದ ಹೀರಕಗಳನ್ನ ಸೂಜಿಯ ತೇಪೆಯ ಸುತ್ತಲೂ ಹಚ್ಚಿ ತೇಪೆ ಚರ್ಮಕ್ಕೆ ಭದ್ರವಾಗಿ ಅಂಟಿಕೊಳ್ಳುವಂತೆ ಲೀಹೋ ಮಾಡಿದ್ದಾರೆ. ಇದರಿಂದಾಗಿ ತೇಪೆಯ ಸೂಜಿಗಳು ನಿರೀಕ್ಷಿಸಿದಂತೆಯೇ ದೇಹದೊಳಕ್ಕೆ ಚುಚ್ಚಿಕೊಳ್ಳಬಲ್ಲವು. ಈ ಸೂಜಿಗಳು ವಿಶೇಷವೇ, ಅವು ಚರ್ಮದ ಉಷ್ಣತೆಗೆ ತಕ್ಕಂತೆ ಹಿಗ್ಗಿ ಕುಗ್ಗುತ್ತವಂತೆ. ಹೀಗೆ ಅವುಗಳೊಳಗಿಂದ ದೇಹದೊಳಗೆ ಹರಿಯುವ ಔಷಧದ ಪ್ರಮಾಣವನ್ನ ಸೂಜಿಯನ್ನ ಹಿಗ್ಗಿಸಿ ಕುಗ್ಗಿಸಿ ನಿಯಂತ್ರಿಸಬಹುದು. ಚರ್ಮದ ಉಷ್ಣತೆಯನ್ನು ಹೆಚ್ಚು ಕಡಿಮೆ ಮಾಡಿದರೆ ಸಾಕು ಎನ್ನುತ್ತದೆ ಈ ಸುದ್ದಿಯನ್ನ ಪ್ರಕಟಿಸಿರುವ ಸೈನ್ಸ್ ಅಡ್ವಾನ್ಸಸ್ ಪತ್ರಿಕೆ. ಇದು ನಿಮಗೆ ಗೊತ್ತೇ, ಸತು ಅಥವಾ ಜಿಂಕ್ ಒಂದು ಲೋಹ. ತಾಮ್ರದ ಜೊತೆಗೆ ಇದನ್ನು ಬೆರೆಸಿ ಹಿತ್ತಾಳೆಯನ್ನ ತಯಾರಿಸುತ್ತಾರೆ. ಈ ಲೋಹದ ತವರು ಭಾರತ. ಸುಮಾರು 3000 ವರ್ಷಗಳ ಹಿಂದೆಯೇ ಸತುವನ್ನ ಭಾರತೀಯರು ಬಳಸುತ್ತಿದ್ದರು ಎನ್ನುವುದಕ್ಕೆ ಪುರಾವೆಯಾಗಿ ಹರಪ್ಪ ಮೊಹೆಂಜೊದಾರೋವಿನಲ್ಲಿ ಸತುವಿನ ನಾಣ್ಯಗಳು ದೊರೆತಿವೆ. ರಾಜಸ್ಥಾನದ ಜವಾರೆಂಬಲ್ಲಿ ಈ ಲೋಹವನ್ನು ಸಂಸ್ಕರಿಸಲು ಬಳಸುತ್ತಿದ್ದ 1500 ವರ್ಷಗಳ ಹಿಂದಿನ ಕುಲುಮೆಗಳ ಪಳೆಯುಳಿಕೆಗಳು ಕೂಡ ಸಿಕ್ಕಿವೆ.
1: ಪ್ಲಾಸ್ಟಿಕ್ ಪುರಾಣ 15. ಬಾಂಬಿನಿಂದ ಬಟ್ಟೆಯವರೆಗೆ. ಬೆಳಗ್ಗೆ ಎದ್ದ ಕೂಡ್ಲೆ ಮುಖ ತೊಳೆದು ಹಲ್ಲು ಉಜ್ಜುತ್ತೀರಷ್ಟೇ, ಆ ಕ್ಷಣದಿಂದ ರಾತ್ರಿ ಮಲಗುವವರೆಗೂ ನಾವು ಒಂದಲ್ಲ ಒಂದು ರೀತಿಯಲ್ಲಿ ನೈಲಾನಿನ ಬಲೆಯಲ್ಲಿ ಬಂದಿಯಾಗಿರ್ತೇವೆ ಎನ್ನಬಹುದು. ನೈಲಾನ್ ಒಂದು ಪ್ಲಾಸ್ಟಿಕ್ಕು, ನೂಲಿನಂತಹ ಪ್ಲಾಸ್ಟಿಕ್ಕು ಎಣ್ಣೆ. ಮೊತ್ತ ಮೊದಲ ಕೃತಕ ನಾರು ಎನ್ನುವ ಹೆಗ್ಗಳಿಕೆಯು ನೈಲಾನಿಗೆ ಇದೆ. ಬೆಳಗ್ಗೆ ಹಲ್ಲುಜ್ಜಲು ಬಳಸುವಂತಹ ಬ್ರಷ್ನ ಆ ಹೊಳೆಯುವ ರೋಮಗಳು ಇದರದ್ದೆ. ಆನಂತರ ಕಚೇರಿಗೋ ಶಾಲೆಗೋ ಹೊರಡಲು ರೆಡಿ ಆಗಬೇಕಷ್ಟೇ. ಅದಕ್ಕಾಗಿ ಧರಿಸುವ ಸೀರೆಯೋ ಶರ್ಟೋ ನೈಲಾನ್ನದ್ದೂ ಇರಬಹುದು. ಕಾಲಿಗೆ ಧರಿಸುವ ಶೂ ಬೇರೆ, ಪಾಲಿಮಾರ್ನದ್ದಾದ್ರೂ ಅದನ್ನು ಭದ್ರವಾಗಿಸುವ ಲೇಸು ಬಹುತೇಕ ನೈಲಾನಿನಿಂದ ಮಾಡಿತ್ತು. ಊಟದ ಡಬ್ಬಿಯನ್ನು, ಪುಸ್ತಕಗಳನ್ನು, ಲ್ಯಾಪ್ಟಾಪ್ ಅನ್ನು ಹಾಕಿಕೊಂಡು ಕೈಗೆತ್ತಿಕೊಳ್ಳುವ ಆ ಚೀಲವಿದೆಯಲ್ಲ, ಅದು ಕೂಡ ನೈಲಾನ್ನದ್ದು. ನಂತರ ಬಸ್ನಲ್ಲಿ ಕುಳಿತುಕೊಳ್ಳುವ ಸೀಟಿಗೆ ಹೊದಿಸಿರುವ ರೆಕ್ಸಿನ್ನಲ್ಲೂ ನೈಲಾನ್ ಎಳೆಗಳು ಇರಬಹುದು. ಕುಳಿತುಕೊಳ್ಳಲು ಸೀಟು ಸಿಗದೆ ನಿಂತಿರ ಮೇಲೆ ಕಂಬಿಗೆ ಹಾಕಿರುವ ಹಿಡಿ ನೈಲಾನ್ನ ಬಟ್ಟೆಯದ್ದು. ಕಚೇರಿಯಲ್ಲಿ ಕುಳಿತು ಕುರ್ಚಿಯಲ್ಲಿ ಹೆಣೆದಿರುವ ಬಿಳಿಯ ಎಳೆ ಇಲ್ಲವೇ ಸೀಟಿಗೆ ಹೊದಿಸಿರುವ ರಂಧ್ರಮಯ ಬಟ್ಟೆಯಲ್ಲಿ ನೈಲಾನ್ ಇರಬಹುದು. ನೆಲಕ್ಕೆ ಹಾಸಿರುವ ಕಾರ್ಪೆಟ್ನಲ್ಲಿಯೂ ನೈಲಾನ್ ಇರಬಹುದು. ಇಷ್ಟೆಲ್ಲ ಮುಗಿಸಿ ಸಂಜೆ ಮನೆಗೆ ಬರಳಿ, ಉಂಡು ಮಲಗುವಾಗ ನೀವು ಹೊದೆಯುವ ಹೊದಿಕೆಯಲ್ಲೂ ನೈಲಾನ್ ಇದ್ದೇ ಇದ್ದಿತ್ತು. ಏನಿದು ನೈಲಾನ್ ಎಂದು ಅಚ್ಚರಿ ಪಡಬೇಕಿಲ್ಲ. ಸುಮಾರು 100 ವರ್ಷಗಳ ಹಿಂದೆ ಮಾನವ ತಯಾರಿಸಿದ ಕೃತಕ ನಾರು ಇದು. ಇದಕ್ಕೂ ಮೊದಲು ಹಳೆಯ ಹತ್ತಿಯ ನಾರು ಇಲ್ವೇ, ಹಳೆಯ ಹತ್ತಿ ಬಟ್ಟೆಯನ್ನ ಸಂಸ್ಕರಿಸಿ ಅವುಗಳಿಂದ ರೇಯಾನ್ ತಯಾರಿಸ್ತಾ ಇದ್ರು. ಆದರೆ ಅದಕ್ಕಿಂತಲೂ ವಿಶಿಷ್ಟವಾದ, ಹೊಸದಾದ ಹಾಗೂ ಸಂಪೂರ್ಣವಾಗಿ ಅಸಾವಯವ ವಸ್ತುಗಳಿಂದ ತಯಾರಿಸಿದಂತಹ ನಾರು ಎಂದ್ರೆ ನೈಲಾನು. ಬಾಂಬನ್ನೇ ತಯಾರಿಸ್ತಾ ಇದ್ದ ಕಂಪನಿಯೊಂದು ಬಟ್ಟೆ ತಯಾರಿಸುವಂತೆ ಮಾಡಿದ ವಸ್ತು ಎನ್ನಬಹುದು. ನೈಲಾನ್ ಅನ್ನ ಮೊತ್ತ ಮೊದಲು ತಯಾರಿಸಿದ್ದು ಇದೀಗ ರಾಸಾಯನಿಕ ತಯಾರಕರಲ್ಲಿ ಅತ್ಯಂತ ಪ್ರಸಿದ್ಧ ಪಡೆದ ಡುಪಾಂಟ್ ಕೆಮಿಕಲ್ಸ್ ಸಂಸ್ಥೆ ನೈಲಾನ್ ಅನ್ನ ಮೊತ್ತ ಮೊದಲ ಬಾರಿಗೆ ತಯಾರಿಸಿತು. ಅದುವರೆಗೂ ಡುಪಾಂಟ್ ಕಂಪನಿಯ ಒಡೆಯರು ಬಾಂಬು ತಯಾರಿಸಲು ಬಳಸುವ ಸಿಡಿಮದ್ದುಗಳ ತಯಾರಿಕೆಯಲ್ಲಿ ತೊಡಗಿದ್ರು. ಈ ಡುಪಾಂಟ್ ಕಂಪನಿಯ ಚರಿತ್ರೆಯೇ ಸ್ವಾರಸ್ಯಕರ. ಫ್ರಾನ್ಸಿನಲ್ಲಿ ಫ್ರೆಂಚ್ ಕ್ರಾಂತಿ ಆರಂಭವಾಗಿ ಸಿರಿವಂತರು ಹಾಗೂ ಅಧಿಕಾರಿಗಳ ಮಾರಣ ಹೋಮ ನಡೆಯಿತಷ್ಟೇ. ಆಗ ಬದುಕುಳಿಯಲೆಂದು ಅಲ್ಲಿನ ಉದ್ಯಮಿ ವಿಸ್ಕೌಂಟ್ ಡುಪಾಂಟ್ ಡಿನೆಮೋರ್ ಕುಟುಂಬ ಸಮೇತನಾಗಿ ಅಮೆರಿಕಕ್ಕೆ ವಲಸೆ ಹೋದ. ಅಲ್ಲಿ ಪಟಾಕಿ ಹಾಗೂ ಸಿಡಿಮದ್ದುಗಳಲ್ಲಿ ಬಳಸುವಂತಹ ಮದ್ದಿನ ಪುಡಿಯನ್ನು ತಯಾರಿಸಲು ಆರಂಭಿಸಿದ. ಅಮೆರಿಕದ ವಿವಿಧ ಪ್ರಾಂತ್ಯಗಳಲ್ಲಿದ್ದ ಬೇರೆ ಬೇರೆ ಯುರೋಪಿಯನ್ನರು ಹಾಗೂ ಇಂಡಿಯನ್ನರ ನಡುವೆ ಯುದ್ಧ ನಡೀತಾ ಇತ್ತಷ್ಟೇ. ಇದು ಕಂಪನಿಗೆ ಲಾಭದಾಯಕವಾಯಿತು, ಡುಪಾಂಟ್ ಸಿರಿವಂತವಾಯಿತು. 19ನೇ ಶತಮಾನದ ಕೊನೆಯಲ್ಲಿ ಆಲ್ಫ್ರೆಡ್ ನೋಬೆಲ್ ಡೈನಾಮೈಟ್ ಅನ್ನು ಅನ್ವೇಷಿಸಿದ. ಇದು ಡುಪಾಂಟ್ನಂತಹ ಕಂಪನಿಗಳಿಗೆ ಕುತ್ತು ತಂದಿತ್ತು. ಏಕೆಂದರೆ ಡುಪಾಂಟ್ ತಯಾರಿಸ್ತಾ ಇದ್ದ ಕರಿಪುಡಿ ಹೆಸರಿಗೆ ತಕ್ಕಂತೆ ಕರಿಯಾಗಿತ್ತಲ್ಲದೆ ಸಿಡಿದಾಗ ಬಹಳ ಹೊಗೆ ಉಗಿಯುತ್ತಿತ್ತು. ನೋಬೆಲ್ನ ನೈಟ್ರೋಗ್ಲಿಸರಿನ್ ಅಥವಾ ಡೈನಮೈಟ್ಗಳು ಹೊಗೆ ಉಗಿಯದೆ ಸಿಡಿತಾ ಇತ್ತು. ಹೀಗಾಗಿ ಯುರೋಪಿನಲ್ಲಿ ಅದು ಬಹಳ ಪ್ರಸಿದ್ಧವೂ ಆಯಿತು. ಡುಪಾಂಟ್ ಕಂಪನಿಯು ಆಗ ಅಮೆರಿಕೆಯ ಜನರಲ್ ಮೋಟರ್ಸ್ ಕಾರ್ ಕಂಪನಿಯನ್ನ ಖರೀದಿಸಿ ಹೊಸ ವ್ಯಾಪಾರ ಆರಂಭಿಸಿತ್ತು. ಅದರದ್ದೇ ಇನ್ನೊಂದು ಭಾಗ ಸಿಡಿಮದ್ದು ತಯಾರಿಕೆಯನ್ನ ನಿಲ್ಲಿಸಿ ಬಣ್ಣ ಪೇಂಟ್ ಔಷಧಿಗಳ ತಯಾರಿಕೆಗೆ ಸಿದ್ಧವಾಯಿತು. ಇದಕ್ಕಾಗಿ ಸಂಶೋಧನೆಯ ಅಗತ್ಯವೂ ಇತ್ತು. ಕಂಪನಿಯಲ್ಲಿ ಹಿರಿಯ ವಿಜ್ಞಾನಿಯಾಗಿದ್ದ ಸ್ಟೇನ್ ಎಂಬಾತ ಹೊಸದೊಂದು ಸಂಶೋಧನಾ ವಿಭಾಗವನ್ನ ತಯಾರಿಸಲು ಸಿದ್ಧನಾದ. ಆದರೆ ಅವನ ಜೊತೆ ಸೇರಲು ಯಾವ ವಿಜ್ಞಾನಿಗಳು ಸಿದ್ಧರಿರಲಿಲ್ಲ. ಪ್ರಸಿದ್ಧರಲ್ಲದ ಆದರೆ ಒಳ್ಳೆಯ ರಸಾಯನ ವಿಜ್ಞಾನಿ ಯಾರಿದ್ರೂ ಸರಿ ಎಂದು ತೀರ್ಮಾನಕ್ಕೆ ಬಂದಂತಹ ಸ್ಟೇನ್ ವಿಲಿಯಂ ಕೆರೋಥರ್ಸ್ ಎನ್ನುವ ಯುವ ವಿಜ್ಞಾನಿಯನ್ನ ಇದಕ್ಕಾಗಿ ನೇಮಿಸಿದ. ಇದು ಹೊಸದೊಂದು ಪ್ಲಾಸ್ಟಿಕ್ ಯುಗಕ್ಕೆ ನಾಂದಿ ಹಾಡಿತ್ತು. ಅದುವರೆಗೂ ಪ್ಲಾಸ್ಟಿಕ್ ಅಥವಾ ಪಾಲಿಮಾರ್ ಎಂದ್ರೆ ಅಂಟಂಟಾಗಿ ಗೋಂದು ಎಂಬ ನಂಬಿಕೆ ಇತ್ತು. ಪಾಲಿಮಾರ್ಗಳು ಏಕಾಣು ಅಥವಾ ಆಲಿಗೋಮರ್ಗಳು ಜೋಡಿಸಿ ಆದದ್ದು ಎಂಬುದು ಗೊತ್ತಿದ್ರೂ ಅದು ಹೇಗೆ ಎಂಬುದು ತಿಳಿದಿರಲಿಲ್ಲ. ಇದನ್ನ ತಿಳಿಯುವ ಉದ್ದೇಶದಿಂದ ಕ್ಯಾರೋಥರ್ ಹಲವು ಪ್ರಯೋಗಗಳನ್ನ ಯೋಜಿಸಿದ. ಯಾವುದಾದರೂ ರಾಸಾಯನಿಕವನ್ನ ತೆಗೆದುಕೊಂಡು ಅದರ ಅಣುಗಳನ್ನ ಒಂದೊಂದನ್ನಾಗಿ ಜೋಡಿಸಿ ಸರಪಳಿಯನ್ನಾಗಿ ಮಾಡಿದರೆ ಹೇಗೆ ಎನ್ನುವುದು ಅವನ ಐಡಿಯಾ ಆಗಿತ್ತು. ಅದಕ್ಕಾಗಿ ಅವನು ಒಂದರ ಬದಲಿಗೆ ಎರಡು ವಿಭಿನ್ನ ರಾಸಾಯನಿಕಗಳನ್ನು ಬಳಸಲು ತೀರ್ಮಾನಿಸಿದ. ಇದೊಂದು ರೀತಿಯಲ್ಲಿ ಎರಡು ಕೈಗಳಿರುವ ರಾಸಾಯನಿಕಗಳು ಎಂದುಕೊಳ್ಳಿ. ಬಲಗೈ ಇನ್ನೊಂದರ ಎಡಗೈಯನ್ನಷ್ಟೇ ಹಿಡಿಯಬಲ್ಲದ್ದು. ಅಂದ್ರೆ ಅರ್ಥ ಇಷ್ಟೇ, ಹೊಸದೊಂದು ಅಣು ಬಂದು ಸೇರ್ಬೇಕಾದ್ರೆ ಅದು ಒಂದು ಸರದಿಯ ಮೊದಲಲ್ಲಿ ಇಲ್ಲವೇ ಸರದಿಯ ಕೊನೆಯಲ್ಲಿ ಸೇರಿಕೊಳ್ಳಬೇಕಿತ್ತು. ಹೀಗೆ ಇಡೀ ಸರಪಳಿಯಲ್ಲಿ ಒಂದರ ನಂತರ ಇನ್ನೊಂದು ರಾಸಾಯನಿಕದ ಅಣುವಿರುವಂತೆ ಸೃಷ್ಟಿಯಾಗಬೇಕು. ಈ ರೀತಿಯ ಅಣುವನ್ನ ಕ್ಯಾರೋಥರ್ಸ್ ಸೃಷ್ಟಿಸಿದ. ಇದಕ್ಕಾಗಿ ಒಂದೆಡೆ ಕಾರ್ಬಾಕ್ಸಿಲ್ ಎನ್ನುವ ಬಲಗೈ ಹಾಗೂ ಹೈಡ್ರಾಕ್ಸಿಲ್ ಎನ್ನುವ ಎಡಗೈ ತುದಿ ಇರುವ ಎರಡು ಅಣುಗಳನ್ನ ಕ್ಯಾರೋಥರ್ಸ್ ಬಳಸಿದ್ದ. ಕ್ಯಾಪ್ರೋಲಾಕ್ಟಾಮ್ ಮತ್ತು ಅಳಿಪಿಕ್ ಆಮ್ಲಗಳೆಂಬ ಈ ರಾಸಾಯನಿಕಗಳಲ್ಲಿ ಆರು ಕಾರ್ಬನ್ ಪರಮಾಣುಗಳು ಇದ್ದವು. ಇವನ್ನು ಅಮೈಡುಗಳು ಎನ್ನುತ್ತಾರೆ. ಹೀಗೆ ತಯಾರಾದ ಪಾಲಿಮರ್ ಮೃದುವಾದ ಎಳೆಯಾಗಿ ಎಳೆಬಹುದಿತ್ತು. ಈ ಎಳೆ ರೇಷ್ಮೆಯಂತೆ ನಯವಾಗಿ ಹೊಳಪಾಗಿ ಆದರೆ ಅದಕ್ಕಿಂತಲೂ ಗಟ್ಟಿಯಾಗಿತ್ತು. ಹೀಗಾಗಿ ಇದನ್ನ ಬಟ್ಟೆಗಳಲ್ಲಿ ಬಳಸಲು ಆರಂಭಿಸಿದ್ರು. 1938 ಮೊತ್ತ ಮೊದಲ ನೈಲಾನ್ ತಯಾರಾಯಿತು. ಆ ನಂತರ ಇದೇ ತಂತ್ರವನ್ನ ಬಳಸಿ ಹಲವಾರು ಬಗೆಯ ನೈಲಾನ್ ನೂಲುಗಳನ್ನು ತಯಾರಿಸಲಾಗಿದೆ. ಹೀಗೆ ನೈಲಾನ್ ಎನ್ನುವುದು ಒಂದು ವಸ್ತುವಲ್ಲದೆ ಅಂತಹ ವಸ್ತುಗಳ ಒಂದು ವರ್ಗ ಎನ್ನಬಹುದು. ನಾವು ಸಾಮಾನ್ಯರಿಗೆ ಇವು ನೈಲಾನ್, ಆದರೆ ವಿಜ್ಞಾನಿಗಳು ಇವನ್ನ ಪಾಲಿ ಅಮೈಡುಗಳು ಎಂದು ಗುರುತಿಸುತ್ತಾರೆ. ಏಕೆಂದರೆ ಇವುಗಳಲ್ಲಿ ಸಾಮಾನ್ಯವಾಗಿ ಅಮೈಡ್ ರಾಸಾಯನಿಕಗಳು ಬಳಸುತ್ತಾರೆ, ಆದರೆ ಕೃತಕವಾಗಿ ತಯಾರಾದ ಅಮೈಡ್ಗಳು. ನೈಲಾನ್ಗಳನ್ನ ಗುರುತಿಸಲು ಅವುಗಳ ಮುಂದೆ ಎರಡು ಸಂಖ್ಯೆಯನ್ನು ಬಳಸುವುದುಂಟು. ಉದಾಹರಣೆಗೆ ಕ್ಯಾರೋಥರ್ಸ್ ತಯಾರಿಸಿದ ನೈಲಾನ್ ಅನ್ನ ನೈಲಾನ್ 66 ಎಂದು ಹೆಸರಿಸುತ್ತಾರೆ. ನೈಲಾನ್ ಪದದ ಮುಂದೆ ಇರುವಂತಹ ಆ ಸಂಖ್ಯೆಗಳು ಪಾಲಿಮರ್ ಅನ್ನ ತಯಾರಿಸಿದ ರಾಸಾಯನಿಕಗಳಲ್ಲಿ ಇರುವ ಕಾರ್ಬನ್ ಅಣುಗಳ ಸಂಖ್ಯೆಯನ್ನ ತಿಳಿಸುತ್ತದೆ. ಹೀಗೆ ನೈಲಾನ್ 5-11 ಕೂಡ ಇದೆ, ಆದರೆ ಅತ್ಯಂತ ಜನಪ್ರಿಯವಾದ ನೈಲಾನ್ ಎಂದರೆ ನೈಲಾನ್ 66 ಹಾಗೂ ನೈಲಾನ್ 6. ನೈಲಾನ್ 6 ಕೇವಲ ಕ್ಯಾಪ್ರೋಲಾಕ್ಟಮ್ ಅಮೈಡಿನಿಂದಷ್ಟೇ ತಯಾರಾದಂತವು. ನೈಲಾನ್ ಬಲು ಗಟ್ಟಿಯಾದ ವಸ್ತು. ಸಾಕ್ಸಿನಿಂದ ಹಿಡಿದು ಚಾಪೆಗಳು, ನೆಲಹಾದು ಅಥವಾ ಕಾರ್ಪೆಟ್ಗಳನ್ನ ಇದರಿಂದ ತಯಾರಿಸುತ್ತಾರೆ. ಎಷ್ಟೇ ಉಜ್ಜಿದ್ರೂ ಸುಲಭವಾಗಿ ಸವೆಯುವುದಿಲ್ಲವಾದ್ರಿಂದ ಇವುಗಳ ಬಳಕೆ ಕಾರ್ಪೆಟ್ಗಳಲ್ಲಿಯೇ ಹೆಚ್ಚು. ನೈಲಾನ್ ಎಳೆಗಳ ಜೊತೆಗೆ ಇತರೆ ವಸ್ತುಗಳನ್ನ ಸೇರಿಸಿ ಇನ್ನೂ ಹಲವು ಬಗೆಯ ಬಟ್ಟೆಗಳನ್ನ ರೂಪಿಸುವುದುಂಟು. ಇವೆಲ್ಲವನ್ನು ನಾವು ಬಳಸ್ತಾ ಇದ್ದೇವೆ. ನೈಲಾನ್ ಕಸವನ್ನ ಸಂಸ್ಕರಿಸಿ ಮತ್ತೊಮ್ಮೆ ಬಳಸುವುದು ಸಾಧ್ಯ, ಆದರೆ ಅದು ಬಹಳ ದುಬಾರಿ ಕೆಲಸ. ಹೀಗಾಗಿಯೇ ಹಳೆಯ ನೈಲಾನ್ ಬಟ್ಟೆಗಳನ್ನ ಜರತಾರಿ ಸೀರೆಯನ್ನ ಕೊಂಡಂತೆ ಹೆಚ್ಚು ಬೆಲೆ ಕೊಟ್ಟು ಯಾರೂ ಕೊಳ್ಳೋದಿಲ್ಲ. ನಾರಿನ ರೂಪದಲ್ಲಿರುವ ಇದನ್ನ ಗಟ್ಟಿಯಾದ ಮೀನು ಹಿಡಿಯುವ ಬಲೆಗಳು, ಬಟ್ಟೆ ಒಣಗಿಸುವ ಹಗ್ಗಗಳು ಮೊದಲಾದವುಗಳಲ್ಲಿ ಬಳಸುತ್ತಾರೆ. ಒದ್ದೆಯಾದರೂ ಹತ್ತಿಯಂತೆ ಇದು ಮೃದುವಾಗಿ ಬಿಡೋದಿಲ್ಲ ಎನ್ನುವುದೇ ಈ ಬಳಕೆಗೆ ಮೂಲ.
0: ಇದು ನಿಮಗೆ ಗೊತ್ತೇ, ಗಾಜು ಅನ್ನುವಂತಹ ವಸ್ತು ಸಿಗುವುದಕ್ಕೂ ಮೊದಲೇ ಭಾರತದಲ್ಲಿ ಕನ್ನಡಿಗಳು ಬಳಕೆಯಲ್ಲಿ ಇದ್ದುವಂತೆ. ಆದರೆ ಅವು ಗಾಜಿನವಲ್ಲ, ಲೋಹದ ಕನ್ನಡಿಗಳು, ಕಂಚಿನಿಂದ ಮಾಡದಂತವು. ಈಗಲೂ ಕೇರಳದಲ್ಲಿ ಅರಣ್ಮೂಲಂ ಎಂಬಲ್ಲಿ ಕಂಚಿನಿಂದ ಇಂತಹ ನಯವಾದ ಹಾಗೂ ಸ್ಪಷ್ಟವಾದ ಪ್ರತಿಬಿಂಬವನ್ನು ತೋರಿಸುವ ಕನ್ನಡಿಗಳನ್ನ ತಯಾರಿಸುತ್ತಾರೆ. ಇದು ಭಾರತೀಯರ ಲೋಹ ಸಂಸ್ಕರಣೆಯ ಸಾಮರ್ಥ್ಯ ಹಾಗೂ ಪರಂಪರೆಗೆ ಸಾಕ್ಷಿ.
1: ಬೀಗಲ್ ಸಾಹಸಯಾನ. ಸುಪ್ರಸಿದ್ಧ ಜೀವಿ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್ 200 ವರ್ಷಗಳ ಹಿಂದೆ ಬೀಗಲ್ ಹಡಗಿನಲ್ಲಿ ವಿಶ್ವ ಪರ್ಯಟನೆ ಕೈಗೊಂಡಿದ್ದಾಗ ಕಂಡು ದಾಖಲಿಸಿದ್ದ ವೈಜ್ಞಾನಿಕ ಸಂಗತಿಗಳ ಟಿಪ್ಪಣಿಗಳ ಅನುವಾದ, ಸಂಚಿಕೆ 183. ಅದೆಲ್ಲ ಇರಲಿ, ಒಳಗಿರುವ ದ್ವೀಪದ ತೀರದಿಂದ ಇಷ್ಟೊಂದು ದೂರದಲ್ಲಿ ದಿಬ್ಬಗಳು ಹುಟ್ಟಿತಾದರೂ ಹೇಗೆ? ತೀರಕ್ಕೆ ಸಮೀಪದಲ್ಲಿ ಹವಳಗಳು ಬೆಳೆಯುವುದಿಲ್ಲ ಎಂದಲ್ಲ, ಅವು ಬೆಳೆಯುತ್ತವೆ. ಲಗೂನಿನ ಸುತ್ತಲೂ ಇರುವ ನೀರಿನ ಓಣಿಯನ್ನು ಮೆಕ್ಕಲು ಮಣ್ಣು ಆವರಿಸಿಕೊಂಡಿಲ್ಲದಾಗ ಅದರ ಸುತ್ತಲೂ ಜೀವಂತ ಹವಳಗಳ ದಿಬ್ಬಗಳು ಇರುತ್ತವೆ. ನಾನು ಫ್ರಿಂಜಿಂಗ್ ರೀಫ್ ಅಂದರೆ ಸೆರಗು ದಿಬ್ಬಗಳೆಂದು ಹೆಸರಿಸಿದ ಒಂದು ಹವಳ ದಿಬ್ಬಗಳ ವರ್ಗವಿದೆ. ಇದು ಖಂಡಗಳು ಹಾಗೂ ದ್ವೀಪಗಳ ತೀರಗಳ ಅಂಚಿನಲ್ಲಿ ಸೆರಗಿನಂತೆ ಬೆಳೆದಿರುತ್ತವೆ. ಹಾಗೆಯೇ ಬಹಳ ಆಳದಲ್ಲಿ ಜೀವಿಸದೇ ಇರುವಂತಹ ಹವಳದ ಜೀವಿಗಳು ಹೀಗೆ ಕೋಟೆಯಂತೆ ಸುತ್ತುವರೆದ ದಿಬ್ಬವನ್ನು ಯಾವ ಅಡಿಪಾಯದ ಮೇಲೆ ಕಟ್ಟಿರಬಹುದು? ಇದು ಕೂಡ ಅಟಾಲುಗಳ ವಿಷಯದಲ್ಲಿ ನಮಗೆ ಎದುರಾದ ಸವಾಲಿನಂತೆಯೇ ತೋರುತ್ತದೆ, ಹಾಗೂ ಯಾರೂ ಗಮನಿಸದ ವಿಷಯವೂ ಹೌದು. ವಾಣಿಕೊರು, ಗೇಂಬಿಯರ್ ಮತ್ತು ಮೌರುವ ದ್ವೀಪಗಳನ್ನು ಅವುಗಳನ್ನು ಸುತ್ತುವರೆದಿರುವ ದಿಬ್ಬಗಳನ್ನೂ ಸೇರಿಸಿಕೊಂಡು ಉತ್ತರ ದಕ್ಷಿಣವಾಗಿ ಸೇಳಿದ ಚಿತ್ರಗಳನ್ನು ಗಮನಿಸಿದಾಗ ಈ ಸವಾಲು ಸ್ಪಷ್ಟವಾಗಿ ತೋರುತ್ತದೆ. ಈ ದ್ವೀಪಗಳನ್ನಾಗಲಿ ಅಥವಾ ಹೀಗೆಯೇ ದಿಬ್ಬಗಳು ಸುತ್ತುವರೆದಂತಹ ಯಾವುದೇ ದ್ವೀಪಗಳನ್ನು ಯಾವುದೇ ದಿಕ್ಕಿನಲ್ಲಿಯೂ ಕೊಯ್ದ ಚಿತ್ರಗಳ ಸಾಮಾನ್ಯ ಲಕ್ಷಣಗಳು ಒಂದೇ ತೆರನಾಗಿರುತ್ತವೆ ಎನ್ನುವುದನ್ನು ಗಮನಿಸಬಹುದು. ದಿಬ್ಬಗಳನ್ನು ಕಟ್ಟುವ ಹವಳಗಳು 20-30 ಫ್ಯಾದಮಿಗಿಂತಲೂ ಆಳದಲ್ಲಿ ಜೀವಿಸಲಾರವು ಎನ್ನುವುದನ್ನು ನೆನಪಿಟ್ಟುಕೊಂಡರೆ, ದ್ವೀಪದ ಬಲಭಾಗದಲ್ಲಿರುವ ದಿಬ್ಬಗಳು 200 ಫ್ಯಾದಮುಗಳ ಆಳಕ್ಕೆ ಇಳಿದಿರುವುದನ್ನು ಗಮನಿಸಬಹುದು. ಈ ತಡೆಗೋಡೆ ದಿಬ್ಬಗಳು ಯಾವ ಆಧಾರದ ಮೇಲೆ ನಿಂತಿರಬಹುದು? ಅಥವಾ ಪ್ರತಿಯೊಂದು ದ್ವೀಪದ ಸುತ್ತಲೂ ಕುತ್ತಿಗೆಯ ಹಾರದಂತೆ ಸಮುದ್ರದಡಿಯಲ್ಲಿ ಕಲ್ಲಿನ ಜಗಲಿ ಇದೆಯೋ? ಅಥವಾ ಈ ದಿಬ್ಬಗಳು ಬೆಳೆದಿರುವ ಜಾಗದವರೆಗೂ ಬಂದು ತಟಕ್ಕನೆ ಕೊನೆಯಾಗುವ ಮೆಕ್ಕಲ ಮಣ್ಣಿನ ನಿಕ್ಷೇಪವಿದೆ ಎಂದುಕೊಳ್ಳೋಣವೇ? ಒಂದು ವೇಳೆ ಈ ತಡೆಗೋಡೆಗಳು ಹುಟ್ಟುವುದಕ್ಕೂ ಮೊದಲು ಸಮುದ್ರವು ದ್ವೀಪಗಳನ್ನು ಕೊರೆತಿರಬಹುದು ಎಂದುಕೊಳ್ಳೋಣವೆಂದರೆ, ಆಗ ದ್ವೀಪದ ಸುತ್ತಲೂ ಒಂದು ಆಳವಾದ ಕೊರಕಲು ರೂಪುಗೊಂಡು ದ್ವೀಪವು ಕೋಡುಗಲ್ಲಿನಂತೆ ಆಗಿರಬೇಕಿತ್ತಲ್ಲ? ಅಂತಹದ್ದೊಂದು ಇಲ್ಲಿ ಕಾಣುವುದೇ ಅಪರೂಪವಲ್ಲ. ಹೀಗೆ ಆಗಿತ್ತು ಎಂದುಕೊಳ್ಳೋಣ. ಆಗ ಹವಳದ ಜೀವಿಗಳು ಅಗಲವಾದ ಮೆಕ್ಕಲು ಮಣ್ಣಿನ ಪಾತಳಿ ಇರುವ ತೀರದಲ್ಲಿ ಹವಳದ ಜೀವಿಗಳು ಬದುಕಲಾಗದಷ್ಟು ಆಳದ ನೀರಿರುವ ಕಡೆಯಲ್ಲಿ ಕೋಡುಗಲ್ಲಿನಂತಹ ದಿಬ್ಬಗಳ ತುತ್ತ ತುದಿಯಲ್ಲಿರುವ ಗೋಡೆಯಂತೆ ಕಾಣುವ ದಿಬ್ಬಗಳನ್ನು ಹೇಗೆ ಕಟ್ಟಿದವು ಎಂಬುದನ್ನು ವಿವರಿಸುವುದು ಕಷ್ಟ. ಸುತ್ತಲೂ ವಿಶಾಲವಾದ ತೀರಗಳು ಇರುವಂತಹ ದ್ವೀಪಗಳು

0: ಇರುವ ಕಡೆ ಬಿಟ್ಟರೆ ಅನತಿ ದೂರದಲ್ಲಿ 30 ಫ್ಯಾದಮಿನಷ್ಟು ಕಡಿಮೆ ಆಳವಿರುವ ಜಾಗಗಳು ಹುಡುಕಿದರೂ ಸಿಗಲಿಕ್ಕಿಲ್ಲ. ಏಕೆಂದರೆ ಬ್ಯಾರಿಯರ್ ರೀಫ್ ಇರುವ ಹಾಗೂ ಇಲ್ಲದಂತಹ ನಡುನೀರಿನಲ್ಲಿ ಎದ್ದು ಕಾಣುವ ದ್ವೀಪಗಳ ಅಂಚುಗಳು ಸಾಮಾನ್ಯವಾಗಿ ಆಳದ ಕಮರಿಗಳಾಗಿರುತ್ತವೆ. ಹಾಗಿದ್ದರೆ ಈ ಬ್ಯಾರಿಯರ್ ರೀಫ್ಗಳ ಅಡಿಪಾಯವೇನು ಎಂದು ಮತ್ತೆ ಪ್ರಶ್ನಿಸಬೇಕಾಗುತ್ತದೆ. ಅಗಲವಾದ ಹಾಗೂ ಆಳವಾದ ಕೋಟೆಯ ಸುತ್ತಲೂ ಇರುವ ಕಾಲುವೆಯ ಆಚೆಗೆ ನೆಲದಿಂದ ಅಷ್ಟು ದೂರದಲ್ಲಿ ಇವು ಏಕೆ ಇರಬೇಕು? ಇವೆಲ್ಲ ಸಂದೇಹಗಳಿಗೂ ಉತ್ತರ ಶೀಘ್ರವೇ ಸಿಗಲಿದೆ. ಈಗ ದ್ವೀಪಗಳನ್ನು ಸುತ್ತುವರೆದ ಮೂರನೆಯ ಬಗೆಯ ಹವಳದ ದಿಬ್ಬಗಳ ವಿಷಯಕ್ಕೆ ಬರೋಣ. ಇವುಗಳನ್ನು ಕಾಣುವುದು ಕಷ್ಟವಲ್ಲ. ನೆಲ ನೀರಿನ ಅಡಿಗೆ ಇಳಿಜಾರಾಗಿ ಇಳಿದು ತಟಕ್ಕನೆ ಮಾಯವಾಗುತ್ತದೆ. ಹವಳದ ದಿಬ್ಬಗಳ ಅಗಲ ಕೆಲವೇ ಗಜಗಳಿದ್ದು ತೀರದ ಸುತ್ತಲೂ ಸೆರಗಿನ ಅಂಚಿನಂತೆ ರೂಪುಗೊಂಡಿರುತ್ತವೆ. ಇವುಗಳಿರುವಲ್ಲಿ ಇಳಿಜಾರು ಕಡಿದಾಗಿರುವುದಿಲ್ಲ. ಇಳಿಜಾರು ಕೆಲವೊಮ್ಮೆ 1 ಮೈಲಿ ದೂರದವರೆಗೂ ನೀರಿನಡಿಯಲ್ಲಿ ಚಾಚಿಕೊಂಡಿರಬಹುದು. ತೀರದ ಆಚೆಗಿರುವ ನೀರಿನ ಆಳವನ್ನು ಅಳೆದರೆ ಅದು ನಿಧಾನವಾಗಿ ಆಳವಾಗುತ್ತಾ ಹೋಗುವುದನ್ನು ಕಾಣುತ್ತೇವೆ. ದಿಬ್ಬಗಳು ಸಾಮಾನ್ಯವಾಗಿ 20-30 ಫ್ಯಾದಂ ಆಳವಿರುವ ಜಾಗಗಳಲ್ಲಿ ಹವಳದ ದಿಬ್ಬಗಳಿಗೆ ಅಡಿಪಾಯ ಸಿಗುವಷ್ಟು ಆಳದ ಜಾಗದಲ್ಲಿಯಷ್ಟೇ ಕಾಣುತ್ತವೆ. ದಿಬ್ಬದ ಸ್ವರೂಪ ಬ್ಯಾರಿಯರ್ ಅಥವಾ ಅಟಾಲು ದ್ವೀಪಗಳಲ್ಲಿರುವ ಹವಳದ ದಿಬ್ಬಗಳಂತೆಯೇ ಇರುತ್ತದೆ. ಅಗಲ ಕಡಿಮೆಯಷ್ಟೇ. ಫಲವಾಗಿ ಇವುಗಳಲ್ಲಿ ಕಿರುದ್ವೀಪಗಳು ಇಲ್ಲವೇ ಇಲ್ಲ ಎನ್ನುವಷ್ಟು. ದಿಬ್ಬದ ಹೊರಭಾಗದಲ್ಲಿರುವ ಹವಳಗಳ ಬಿರುಸಾದ ಬೆಳವಣಿಗೆ ಹಾಗೂ ಒಳಭಾಗಕ್ಕೆ ಹರಿದು ಬಂದ ಮೆಕ್ಕಲು ಉಸಿರುಗಟ್ಟಿಸಿದ ಕಾರಣದಿಂದಾಗಿ ಹೊರ ಅಂಚು ದಿಬ್ಬದ ಅತಿ ಎತ್ತರವಾದ ಭಾಗವಾಗಿರುತ್ತದೆ. ಈ ಅಂಚು ಹಾಗೂ ಒಳತೀರದ ನಡುವೆ ಮರಳಿನ ತಳವಿರುವ ಕೆಲವೇ ಅಡಿಗಳ ಆಳದ ನೀರೋಣೆ ಇದೆ. ವೆಸ್ಟ್ ಇಂಡೀಸ್ನಲ್ಲಿರುವಂತೆ ಮೇಲ್ಮೈಯ ಬಳಿಯಲ್ಲಿ ಮೆಕ್ಕಲು ಮಣ್ಣು ಸೇರಿಕೊಂಡಿರುವ ಜಾಗಗಳಲ್ಲಿ ಸುತ್ತಲೂ ಇಳಿಜಾರಿರುವ ದ್ವೀಪಗಳಲ್ಲಿ ಇವು ಸ್ವಲ್ಪ ಮಟ್ಟಿಗೆ ಬ್ಯಾರಿಯರ್ ದಿಬ್ಬಗಳನ್ನು ಹೋಲುತ್ತವೆ. ಹವಳದ ದಿಬ್ಬಗಳ ಉಗಮವನ್ನು ವಿವರಿಸುವ ಯಾವುದೇ ತತ್ವವು ಈ ಮೂರು ಬಗೆಯ ಹವಳದ ದಿಬ್ಬಗಳ ರಚನೆಯನ್ನು ವಿವರಿಸದಿದ್ದರೆ ಸಮರ್ಪಕವೆನಿಸುವುದಿಲ್ಲ. ಗಾಳಿ ಹಾಗೂ ಅಲೆಗಳು ವಸ್ತುಗಳನ್ನು ತಂದು ಎರಚುವಷ್ಟು ಕಡಿಮೆ ಎತ್ತರವಿರುವ ಆದರೆ ಅಷ್ಟೇನೂ ಆಳವಿಲ್ಲದ ಅಡಿಪಾಯದ ಮೇಲೆ ನಿಂತ ಜೀವಿಗಳೇ ಕಟ್ಟಿದಂತಹ ಪುಟ್ಟ ದ್ವೀಪಗಳು ಹರಡಿರುವಂತಹ ವಿಶಾಲವಾದ ಪ್ರದೇಶಗಳು ಕುಸಿದಿವೆ ಎಂದು ನಾವು ನಂಬಿದ್ದೇವಷ್ಟೇ. ಹಾಗಿದ್ದರೆ ಸರಳವಾದ ರಚನೆಯಿರುವ ಸೆರಗಿನ ದಿಬ್ಬಗಳು ಸುತ್ತುವರೆದಿರುವ ದ್ವೀಪಗಳನ್ನೇ ತೆಗೆದುಕೊಳ್ಳೋಣ. ಸುತ್ತಲೂ ಹವಳದ ದಿಬ್ಬಗಳಿರುವ ಈ ದ್ವೀಪ ನಿಧಾನವಾಗಿ ಕುಸಿಯಿತು ಎನ್ನಿ. ದ್ವೀಪವು ಕುಸಿಯುತ್ತಿದ್ದಂತೆಯೇ ದಿಬ್ಬದ ಅಂಚಿನಲ್ಲಿರುವ ಜೀವಿಗಳ ಮೇಲೆ ಅಲೆಗಳು ಬಂದು ತಾಕುವುದರಿಂದ ಹವಳದ ಜೀವಿಗಳು ಬೆಳೆದು ದಿಬ್ಬವು ಅರಿವಿಗೇ ಬಾರದಂತೆ ಒಮ್ಮೆಗೆ 1-2 ಅಡಿಗಳಷ್ಟು ಬೆಳೆದು ಮರಳಿ ಎತ್ತರವಾಗಿ ನೀರ ಮೇಲೆ ಕಾಣಿಸುತ್ತದೆ. ಸಮುದ್ರದ ನೀರು ಕ್ರಮೇಣ ಇಷ್ಟಿಷ್ಟೇ ತೀರವನ್ನು ಆಕ್ರಮಿಸುತ್ತದೆ. ದ್ವೀಪವು ಕುಳ್ಳಗು ಪುಟ್ಟದು ಆಗುತ್ತದೆ. ದ್ವೀಪದ ಒಳ ಅಂಚು ಹಾಗೂ ತೀರದ ನಡುವಣ ಜಾಗವು ಕ್ರಮೇಣ ವಿಸ್ತರಿಸುತ್ತದೆ. ಹಲವು 100 ಅಡಿಗಳಷ್ಟು ಕುಸಿದ ಮೇಲೆ ಈ ಸ್ಥಿತಿಯನ್ನು ತಲುಪುವ ದ್ವೀಪ ಹಾಗೂ ದಿಬ್ಬಗಳ ಚಿತ್ರಣವನ್ನು ಚುಕ್ಕಿಗೆರೆಗಳಿಂದ ಸೂಚಿಸಿದೆ. ಹವಳದ ಪುಟ್ಟ ದ್ವೀಪಗಳು ದಿಬ್ಬಗಳಲ್ಲಿ ರೂಪುಗೊಂಡಂತೆ ಅನಿಸುತ್ತವೆ. ನೀರಿನೋಣಿಯಲ್ಲಿ ಹಡಗುಗಳನ್ನು ನಿಲ್ಲಿಸಬಹುದಾದಂತಹ ಲಗೂನುಗಳು ರೂಪುಗೊಳ್ಳುತ್ತವೆ. ಈ ನೀರಿನ ಓಣಿಗಳು ಆಳವಾಗುತ್ತವೆಯೋ ಅಥವಾ ಇಲ್ಲವೋ ಎನ್ನುವುದನ್ನು ದ್ವೀಪಗಳು ಎಷ್ಟು ವೇಗವಾಗಿ ಕುಸಿಯುತ್ತವೆ, ಎಷ್ಟು ಮೆಕ್ಕಲು ಮಣ್ಣು ಬಂದು ಬೀಳುತ್ತದೆ ಎನ್ನುವುದು ಮತ್ತು ಅಲ್ಲಿರುವ ಸೂಕ್ಷ್ಮತಮ ಹವಳದ ಜೀವಿಗಳ ಬೆಳವಣಿಗೆಯನ್ನು ಅವಲಂಬಿಸಿರುತ್ತವೆ. ಈಗ ಈ ಬ್ಯಾರಿಯರ್ ದಿಬ್ಬಗಳು ತಾವು ಸುತ್ತುವರೆದಿರುವ ದ್ವೀಪದಿಂದ ಅಷ್ಟು ದೂರದಲ್ಲಿ ಇರುವುದೇಕೆಂಬುದನ್ನು ನಾವು ಸ್ಪಷ್ಟವಾಗಿ ಮನಗಾಣಬಹುದು. ಹಾಗೆಯೇ ದಿಬ್ಬದ ಹೊರ ಅಂಚಿನಿಂದ ಸಮುದ್ರ ತಳದಲ್ಲಿರುವ ಹಳೆಯ ದಿಬ್ಬದ ಅಡಿಪಾಯವಾಗಿದ್ದ ಗಟ್ಟಿಯಾದ ಕಲ್ಲಿನವರೆಗೂ ನೇರವಾಗಿ ಇಳಿದಂತಹ ಗೆರೆಯು ಹವಳದ ಜೀವಿಗಳು ಬದುಕುವ ಆಳವನ್ನೂ ಮೀರಿ ಕುಸಿತವಾಗಿರುವ ಅಡಿಗಳಷ್ಟು ಉದ್ದವಾಗಿರುತ್ತದೆ ಎನ್ನುವುದನ್ನು ಮನಗಾಣುತ್ತೇವೆ. ಈ ಪುಟ್ಟ ಶಿಲ್ಪಿಗಳು ಹೀಗೆ ತಾವು ಕಟ್ಟಿದ ಬೃಹತ್ ಕಟ್ಟೋಣವು ಮುಳುಗುತ್ತಿದ್ದ ಹಾಗೆಯೇ ಬೇರೆ ಹವಳಗಳು ಹಾಗೂ ಇತರೆ ವಸ್ತುಗಳ ತುಣುಕುಗಳ ಆಧಾರದ ಮೇಲೆಯೇ ಮತ್ತೆ ಕಟ್ಟುತ್ತವೆ. ಈ ವಿವರಣೆ ಹೀಗೆ ವಿವಿಧ ಹವಳದ ದಿಬ್ಬಗಳ ರಚನೆಯನ್ನು ವಿವರಿಸುವುದರಲ್ಲಿ ಇರುವ ಸಮಸ್ಯೆಯನ್ನು ನಿವಾರಿಸಿಬಿಡುತ್ತದೆ.
1: ವಾರದ ವಿಜ್ಞಾನಿ ಬ್ಯಾರನ್ ವಿಲಿಯಂ ಥಾಮ್ಸನ್ ಕೆಲ್ವಿನ್. ಈತ ಐರಿಶ್ ವಿಜ್ಞಾನಿ. ಕೆಲ್ವಿನ್ ಉಷ್ಣತೆಯ ಮಾಪಕವನ್ನು ರೂಪಿಸಿದವ. ವಿಲಿಯಂ ಥಾಮ್ಸನ್ ಹುಟ್ಟಿದ್ದು June 26, 1824 ಇಂಗ್ಲೆಂಡಿನ ಗ್ಲಾಸ್ಗೋ ಹಾಗೂ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದಲ್ಲಿ ವಿದ್ಯಾಭ್ಯಾಸ ಮುಗಿಸಿದ ವಿಲಿಯಂ ಥಾಮ್ಸನ್ ಭೌತವಿಜ್ಞಾನ ಹಾಗೂ ಗಣಿತದಲ್ಲಿ ಆಸಕ್ತನಾಗಿದ್ದ. ವಿದ್ಯಾರ್ಥಿಯ ದೆಸೆಯಿಂದಲೇ ಶಕ್ತಿಯ ವರ್ಗಾವಣೆಯ ಕುರಿತು ಫೋರಿಯರ್ ನಿಯಮಗಳು ಎನ್ನುವ

0: ತತ್ವದ ಬಗ್ಗೆ ಗಣಿತ ಸೂತ್ರಗಳನ್ನು ರಚಿಸಿ ಅಧ್ಯಯನ ಮಾಡಿ ಪ್ರಬಂಧಗಳನ್ನು ಪ್ರಕಟಿಸಿದ್ದ. ಅದರ ಫಲವಾಗಿ ಈತನಿಗೆ ಗ್ಲಾಸ್ಕೋ ವಿಶ್ವವಿದ್ಯಾನಿಲಯದಲ್ಲಿ ಪ್ರೊಫೆಸರ್ ಹುದ್ದೆ ಸಿಕ್ಕಿತ್ತು. ತನ್ನ ಬದುಕಿನ ಕೊನೆಯವರೆಗೂ ಅದೇ ವಿಶ್ವವಿದ್ಯಾನಿಲಯದಲ್ಲಿಯೇ ಈತ ಸಂಶೋಧನೆಯನ್ನು ಮುಂದುವರೆಸಿದ್ದ. ವಿಲಿಯಂ ಥಾಮ್ಸನ್ 19ನೆಯ ಶತಮಾನದಲ್ಲಿ ಇಂಗ್ಲೆಂಡಿನಲ್ಲಿದ್ದ ಅತ್ಯಂತ ಪ್ರಭಾವಿ ಭೌತವಿಜ್ಞಾನಿಗಳಲ್ಲಿ ಒಬ್ಬ. ಕೇವಲ ಭೌತವಿಜ್ಞಾನವನ್ನಲ್ಲದೆ ಇನ್ನೂ ಹಲವು ವಿಷಯಗಳಲ್ಲಿಯೂ ಈತನ ಕೊಡುಗೆ ಇದೆ. ಉದಾಹರಣೆಗೆ, ಭೂಮಿಯ ಮೇಲೆ ಜೀವ ಉಗಮಿಸಿದ ಬಗ್ಗೆ ಈತ ಚಾರ್ಲ್ಸ್ ಡಾರ್ವಿನ್ನ ಸಿದ್ಧಾಂತಗಳನ್ನು ಅಲ್ಲಗಳೆದಿದ್ದ. ಭೂಮಿ ಹದವಾಗಿರುವಾಗ ಜೀವದ ಬೀಜ ಬೇರೆಲ್ಲಿಂದಲೋ ಬಂದು ಇಲ್ಲಿ ಸ್ಥಾಪನೆಯಾಗಿ ವಿಕಾಸ ಆಗಿರಬಹುದು ಎನ್ನುವುದನ್ನು ವೈಜ್ಞಾನಿಕವಾಗಿ ನಾವು ಅಲ್ಲಗಳೆಯಲು ಸಾಧ್ಯವಿಲ್ಲ ಎಂದು ಹೇಳಿ ಪ್ಯಾನ್ಸ್ಪರ್ಮಿಯಾ ಅಂದರೆ ಜೀವ ಬಿತ್ತನೆ ಎನ್ನುವ ವಾದಕ್ಕೆ ಪುಷ್ಟಿ ನೀಡಿದ್ದ. ಅದಕ್ಕಿಂತಲೂ ಮುಖ್ಯವಾಗಿ ಥಾಮ್ಸನ್ನ ಹೆಸರು ಎರಡು ವಿಷಯಗಳ ಕಾರಣವಾಗಿ ಅಜರಾಮರವಾಗಿದೆ. ಮೊದಲನೆಯದು ಥರ್ಮೋಡೈನಮಿಕ್ಸ್ ಅಥವಾ ಉಷ್ಣ ವಹನೆಯ ಎರಡನೆಯ ತತ್ವ. ಈ ತತ್ವದ ಪ್ರಕಾರ ಯಾವುದೇ ವ್ಯವಸ್ಥೆಯಲ್ಲಿರುವ ಒಟ್ಟಾರೆ ಉಷ್ಣತೆ ನಷ್ಟವಾಗುತ್ತಲೇ ಇರಬೇಕು. ಇದರ ಇನ್ನೊಂದು ವಿವರಣೆ ಎಂದರೆ ಯಾವುದೇ ಯಂತ್ರವು ಕಾರ್ಯನಿರ್ವಹಿಸುವಾಗ ತನ್ನಲ್ಲಿರುವ ಎಲ್ಲ ಶಕ್ತಿಯನ್ನು ಕೆಲಸಕ್ಕೆ ಬಳಸಲಾಗುವುದಿಲ್ಲ, ಅದರಲ್ಲಿ ಒಂದಂಶ ಉಷ್ಣವಾಗಿ ನಷ್ಟವಾಗಲೇಬೇಕು. ಥಾಮ್ಸನ್ 19ನೆಯ ಶತಮಾನದ ಉತ್ತರಾರ್ಧ ಭಾಗದಲ್ಲಿ ನಡೆದಿದ್ದಂತಹ ಅಣುಗಳ ಅನ್ವೇಷಣೆ, ರಾಸಾಯನಿಕ ಕ್ರಿಯೆಗಳಲ್ಲಿನ ಉಷ್ಣವಹನ, ಯಂತ್ರಗಳ ಕ್ಷಮತೆ ಮೊದಲಾದ ವಿಷಯಗಳ ಬಗ್ಗೆ ಕೇವಲ ತರ್ಕವನ್ನಷ್ಟೇ ಮಾಡದೆ ಹಲವು ಹೊಸ ತತ್ವಗಳನ್ನು ಸೂತ್ರಗಳನ್ನು ರೂಪಿಸಿದ. ಹಾಗೆಯೇ ಸಾಮಾನ್ಯವಾಗಿ ಘನ, ಅನಿಲ ಹಾಗೂ ದ್ರವರೂಪದಲ್ಲಿರುವ ಎಲ್ಲ ವಸ್ತುಗಳು ಒಂದು ಉಷ್ಣತೆಯಲ್ಲಿ ಘನವಾಗಿ ಬಿಡಬಹುದು ಎಂದು ತರ್ಕಿಸಿದ. ಗಣಿತೀಯವಾಗಿ ಈ ಉಷ್ಣತೆಯನ್ನು ಗುರುತಿಸಿ ಅದು ನೀರು ಮಂಜುಗಟ್ಟುವ ಅಂದರೆ 100 ಡಿಗ್ರಿ ಸೆಲ್ಸಿಯಸ್ಗಿಂತಲೂ 273 ಡಿಗ್ರಿ ತಣ್ಣಗಿರುವ ಸ್ಥಿತಿ ಎಂದು ಹೇಳಿದ. ಅದನ್ನೇ ಹೊಸದೊಂದು ಉಷ್ಣಮಾಪಕದ ಆರಂಭದ ಗಡಿಯಾಗಿ 0 ಡಿಗ್ರಿ ಅಬ್ಸೊಲ್ಯೂಟ್ ಎಂದು ಗುರುತಿಸಿದ. ಇಂದು ಈ 0 ಆರಂಭವಾಗುವ ಉಷ್ಣಮಾಪನವನ್ನು ಕೆಲ್ವಿನ್ ಉಷ್ಣಮಾಪಕ ಎಂದು ಹೇಳುತ್ತಾರೆ. ಈ ಮಾಪಕದ ಪ್ರಕಾರ ನೀರು 273 ಡಿಗ್ರಿ ಕೆಲ್ವಿನ್ ಉಷ್ಣತೆಯಲ್ಲಿ ಮಂಜಾಗುತ್ತದೆ. ಕೆಲ್ವಿನ್ ಇನ್ನೂ ಒಂದು ವಿಷಯಕ್ಕೆ ಕುಪ್ರಸಿದ್ಧ ಅಥವಾ ಸುಪ್ರಸಿದ್ಧ. 20ನೆಯ ಶತಮಾನದಲ್ಲಿ ಪತ್ತೆ ಮಾಡುವುದಕ್ಕೆ ಭೌತವಿಜ್ಞಾನದಲ್ಲಿ ಏನೂ ಉಳಿದಿಲ್ಲ, ನಮಗೆ ತಿಳಿಯಬೇಕಾದದ್ದೆಲ್ಲವನ್ನೂ ನಾವು ಈಗಾಗಲೇ ಅರಿತಾಗಿದೆಯೇ ಎಂದು ಈತ ಹೇಳಿಕೆಯನ್ನು ನೀಡಿದ್ದ. ಪರಮಾಣುವಿನ ರಚನೆ, ವಿಶ್ವದ ಉಗಮ ಮೊದಲಾದ ಸಂಗತಿಗಳನ್ನು ನಾವು ಅರಿತಿದ್ದು ಅನಂತರ. ಹೀಗಾಗಿ ಈ ಮಾತಿನಿಂದ ಕೆಲ್ವಿನ್ ಪ್ರಸಿದ್ಧ. ಥಾಮ್ಸನ್ ನನ್ನ ಕೊಡುಗೆಯನ್ನು ಗಮನಿಸಿ ಬ್ರಿಟಿಷ್ ಸರ್ಕಾರ ಆತನಿಗೆ 1897ರಲ್ಲಿ ನೈಟ್ಹುಡ್ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿತು. ಇಂತಹ ವ್ಯಕ್ತಿಗಳು ಇಂಗ್ಲೆಂಡಿನ ಯಾವುದೇ ಭೌಗೋಳಿಕ ಪ್ರದೇಶದ ಜಮೀನುದಾರರಂತೆ ಹೆಸರು ಇಟ್ಟುಕೊಳ್ಳಬಹುದು. ಥಾಮ್ಸನ್ ತನ್ನ ಊರಿನ ಬಳಿ ಇದ್ದ ಕೆಲ್ವಿನ್ ನದಿಯ ಹೆಸರನ್ನು ತನ್ನ ಹೆಸರಿನ ಜೊತೆಗೆ ಜೋಡಿಸಿಕೊಂಡ. ಹೀಗೆ ಈತ ಹಾಗೂ ಈತ ಅನ್ವೇಷಿಸಿದ ಉಷ್ಣಮಾಪಕ ಸೂಚಿಗೆ ಕೆಲ್ವಿನ್ ಎಂಬ ಹೆಸರು ಅಂಟಿಕೊಂಡಿತು. ಇಂದಿಗೂ ಲಾರ್ಡ್ ಕೆಲ್ವಿನ್ ಎಂದೇ ಈತ ಸುಪ್ರಸಿದ್ಧ. ಇದು ಇಂದಿನ ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ, ಜಾಣ ಧ್ವನಿ ಶ್ರೀಮತಿ ಭಾರತಿ, ಶ್ರೀಮತಿ ತೇಜಸ್ವಿನಿ ರಾಜೇಶ್ ಮತ್ತು ಕೊಳ್ಳೇಗಾಲ ಶರ್ಮ. ಜಾಣ ಸುದ್ದಿ ಒಂದು ಉಚಿತ ಪತ್ರಿಕೆ. ಇದನ್ನು ನೀವು ಎಲ್ಲರೊಂದಿಗೂ ಹಂಚಿಕೊಳ್ಳಬಹುದು. ಪತ್ರಿಕೆಗೆ ಸಲಹೆ ಸೂಚನೆಗಳನ್ನು ನೀಡಬೇಕು ಎನ್ನಿಸಿದರೆ 9886640328 ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ.
1: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
2: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
3: 456ನೆಯ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾಟರ್ ಬೌಂಡ್ ಡಿಸೀಜಸ್, ಜಲವಹಿತ ರೋಗಗಳು ಅಥವಾ ಜಲವಹ್ಯ ರೋಗಗಳು. ಸೊ ಸುಮಾರು 80% ರೋಗಗಳು ಮಾನವರಿಗೆ ನೀರಿನಿಂದ ಬರುತ್ತವೆ. ಹಾಗಾಗಿ ನೀರು ಅತಿ ಮುಖ್ಯ. ನೀರಿನಿಂದ ಹರಡುವ ರೋಗ, ಕುಡಿಯುವ ನೀರಿನಲ್ಲಿ ಕಂಡುಬರುವ ಬ್ಯಾಕ್ಟೀರಿಯಾ, ವೈರಸ್, ಪ್ರೋಟೋಜುವಾ, ಪರಾವಲಂಬಿ ಹುಳುಗಳು ಮುಂತಾದವು ಮಾನವರಲ್ಲಿ ಹಾಗೂ ಪ್ರಾಣಿಗಳಲ್ಲಿ ವಿವಿಧ ರೋಗಗಳನ್ನು ಹರಡುತ್ತವೆ. ಟೈಫಾಯ್ಡ್, ಕಾಲರಾ, ಪೋಲಿಯಾ, ಯಕೃತ್ತು ಉದ್ರೇಕ ಮುಂತಾದ ರೋಗಗಳು ಸಾಮಾನ್ಯವಾಗಿ ನೀರಿನಿಂದ ಹರಡುವ ಕಾಯಿಲೆಗಳು. ಭಾರತದಲ್ಲಿ 80% ಜಲ ಆಕಾರಗಳು ಮಲಿನಗೊಂಡಿವೆ. ಸರೋವರಗಳಲ್ಲಿ, ಕೆರೆಗಳಲ್ಲಿ ದನಕರೆಗಳನ್ನು ತೊಳೆಯುವುದು, ಪಾತ್ರೆ ಬಟ್ಟೆ ಮುಂತಾದವುಗಳನ್ನು ನೀರಿನ ಬಳಿಯೇ ಶುಭ್ರಗೊಳಿಸುತ್ತಾರೆ. ನೀರಿನ ಆಕಾರಗಳ ಬಳಿಯೇ ಮಲಮೂತ್ರಗಳನ್ನು ವಿಸರ್ಜಿಸುವುದು ಮೊದಲಾದ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಮಾನ್ಯ. ಇವುಗಳಿಂದ ರೋಗಗಳು ಹರಡುತ್ತವೆ. ನಗರ ಪ್ರದೇಶಗಳಲ್ಲಿ ನೀರಿನ ಕೊಳವೆಗಳ ಬಳಿಯೇ ಜಲತ್ಯಾಜ್ಯವನ್ನು ಸಾಗಿಸುವ ಕೊಳವೆಗಳು ಹರಿಯುವುದರಿಂದ ಕೆಲವೊಮ್ಮೆ ಕೊಳಗಳು ಬಿರಿದು ಈ ನೀರಿನ ಎರಡು ನೀರುಗಳು ಬೆರೆಯಬಹುದು. ಹೀಗೆ ತ್ಯಾಜ್ಯ ಜಲವು ಬೆರೆತ ನೀರನ್ನು ಕುಡಿಯುವುದರಿಂದ ಜಾಂಡೀಸ್ ರೋಗಗಳು ಬರುತ್ತವೆ. ಅಲ್ಲದೆ ಮಲೇರಿಯಾ, ಡೆಂಗೆ ಮುಂತಾದ ರೋಗಗಳು ಹರಡುವ ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳು ವಾಹಕಗಳಾದ ಸೊಳ್ಳೆ ಮತ್ತಿತರ ಕೀಟಗಳ ಬೆಳವಣಿಗೆಗೆ ನೀರು ಮುಖ್ಯ ಮಾಧ್ಯಮ. ಮಲೇರಿಯಾ ಮುಂತಾದ ನೀರಿನಿಂದ ಹರಡುವ ರೋಗಗಳು ಅನೇಕ ಅಭಿವೃದ್ಧಿಶೀಲ ರಾಷ್ಟ್ರಗಳಿಂದ ನಿರ್ಮೂಲವಾಗಿವೆ ಎಂದು ವರದಿಗಳು ತಿಳಿಸಿದರೂ ಇನ್ನೂ ಹಲವು ರಾಷ್ಟ್ರಗಳಲ್ಲಿ ಇವುಗಳ ಹಾವಳಿ ಇದ್ದೇ ಇದೆ. ಭಾರತದಲ್ಲಿ ನೀರಿನಿಂದ ಹರಡುವ ರೋಗಗಳು ಮಾನವರ, ವಿಶೇಷವಾಗಿ ಶಿಶುಗಳಿಗೆ ಸಾವಿಗೆ ಮುಖ್ಯ ಕಾರಣವಾಗಿದೆ. ಭಾರತದಲ್ಲಿ 1988-1989 ವರ್ಷಗಳಲ್ಲಿ 10 ಮುಖ್ಯ ಮರಣಾಂತಿಕ ರೋಗಗಳ ಸಮೀಕ್ಷೆ ನಡೆಸಲಾಯಿತು. ಈ 10 ರೋಗಗಳಲ್ಲಿ 4 ರೋಗಗಳು ನೀರಿನಿಂದ ಹರಡುವಂಥವು. ನೀರಿನಿಂದ ಹರಡುವ 4 ಮುಖ್ಯ ರೋಗಗಳಾದ ಜಠರ ರಾತ್ರೋ ಉದ್ರೇಕ, ಗ್ಯಾಸ್ಟ್ರೋ ಆಂಟಿಸಿಸ್, ಟೈಫಾಯ್ಡ್, ಅತಿಸಾರ, ಡಿಸೆಂಟ್ರಿ, ಹೊಟ್ಟೆ ನೋವು ಸುಮಾರು 7% ಸಾವಿಗೆ ಕಾರಣವಾಗಿವೆ. ಕಜ್ಜಿಯೇ ಮುಂತಾದ ಚರ್ಮ ಸಂಬಂಧಿ ಕಾಯಿಲೆಗಳು ನೀರಿನಿಂದ ಹರಡುತ್ತವೆ. ಗೃಹಕತ್ಯಗಳಿಂದ ಹೊರಬರುವ ತ್ಯಾಜ್ಯ ಜಲವು ಕುಡಿಯುವ ನೀರಿನ ಆಕಾರಗಳನ್ನು ಸೇರುವುದರಿಂದ ದಿನೇ ದಿನೇ ಕುಸಿಯುತ್ತಿರುವ ಕುಡಿಯುವ ನೀರಿನ ಗುಣಮಟ್ಟ ಈ ರೋಗಗಳು ಹೆಚ್ಚಾಗಲು ಮುಖ್ಯ ಕಾರಣ. ಸೊಳ್ಳೆಗಳಿಂದ ಹರಡುವ ಮಲೇರಿಯಾ ರೋಗವು ಪ್ರತಿ ವರ್ಷವೂ ಸುಮಾರು 400 ಮಿಲಿಯನ್ ಜನರನ್ನು ಬಾಧಿಸುವುದಲ್ಲದೆ ಸುಮಾರು 5 ಮಿಲಿಯನ್ ಜನರನ್ನು ಬಲಿ ತೆಗೆದುಕೊಳ್ಳುತ್ತದೆ. ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಸರ್ಕಾರವು ಹಾಗೂ ಭಾರತ ಸರ್ಕಾರವು ಕುಡಿಯುವ ನೀರಿನ ಯೋಜನೆಯಲ್ಲಿ ಜನರಿಗೆ ವಿಶೇಷವಾಗಿ RO ಪ್ರೋಸೆಸ್ನಿಂದ ಸೋಸಿದ ನೀರನ್ನು ಸಪ್ಲೈ ಮಾಡುತ್ತಿದ್ದಾರೆ. ಇದರಿಂದಾಗಿ ರೋಗಗಳು ಕಡಿಮೆಯಾಗುತ್ತಿವೆ. ಗೃಹಕತ್ಯದಿಂದ ಹೊರಬರುವ ತ್ಯಾಜ್ಯಗಳೊಂದಿಗೆ ಕೈಗಾರಿಕಾ ತ್ಯಾಜ್ಯಗಳು, ವಿಕಿರಣಶೀಲ ವಸ್ತುಗಳು ಕೂಡಿ ಕುಡಿಯುವ ನೀರಿನ ಆಕಾರಗಳನ್ನು ಸೇರುತ್ತವೆ. ಇದರಿಂದ ತಲೆಶೂಲದಿಂದ ಹಿಡಿದು ಕ್ಯಾನ್ಸರ್ ರೋಗಗಳವರೆಗೆ ನಾನಾ ಥರದ ರೋಗಗಳು ಮನುಷ್ಯರನ್ನು ಬಾಧಿಸುತ್ತಿವೆ. ಸಾಮಾನ್ಯವಾಗಿ ಮಾನವರು ಮತ್ತು ಇತರ ಸಸ್ತನಿ ಪ್ರಾಣಿಗಳು ಕರುಳುಗಳನ್ನು ಆಶ್ರಯಿಸುವ ವಿವಿಧ ಬ್ಯಾಕ್ಟೀರಿಯಾಗಳು ಮಲದ ಮೂಲಕ ನೀರಿನ ಆಕಾರಗಳನ್ನು ಸೇರುತ್ತವೆ. ಇವುಗಳಲ್ಲಿ ಎಸ್ತ್ರಿಷ್ಯಾ ಕೋಳಿ ಇವು ಒಂದು. ನೀರಿನಲ್ಲಿರುವ ಈ ಬ್ಯಾಕ್ಟೀರಿಯಾದ ಪ್ರಮಾಣದಿಂದ ನೀರಿನ ಗುಣಮಟ್ಟವನ್ನು ಅಳೆಯುತ್ತಾರೆ. ಎಸ್ತ್ರಿಷ್ಯಾ ಕೋಳಿ ಬ್ಯಾಕ್ಟೀರಿಯಾಗಳಿಲ್ಲದಿದ್ದರೆ ನೀರು ಕುಡಿಯಲು ಯೋಗ್ಯವಾಗಿದೆ ಎಂದು ಅರ್ಥ. ನೀರಿನಲ್ಲಿ ಈ ಬ್ಯಾಕ್ಟೀರಿಯಾಗಳಿದ್ದಲ್ಲಿ ಇತರ ರೋಗಕಾರಿ ಬ್ಯಾಕ್ಟೀರಿಯಾಗಳು ಸಾಮಾನ್ಯವಾಗಿ ಇರುವುದರಿಂದ ಈ ನೀರು ಕುಡಿಯಲು ಯೋಗ್ಯವಲ್ಲ ಎಂದು ನಂಬಲಾಗಿದೆ. ಹೀಗಾಗಿ ಎಸ್ತ್ರಿಷ್ಯಾ ಕೋಳಿಯನ್ನು ಕುಡಿಯುವ ನೀರಿನ ಗುಣಮಟ್ಟ ಸೂಚಕವಾಗಿ ಬಳಸುತ್ತಾರೆ. ಈಜಾಡಲು ಬಳಸುವ ನೀರಿನ 100 ಮಿಲಿಲೀಟರ್ ಗಾತ್ರದಲ್ಲಿ 200ರವರೆಗೆ ಈ ಕೋಲಿ ಬ್ಯಾಕ್ಟೀರಿಯಾಗಳು ಇರಬಹುದು. ಅಂತೆಯೇ ದೋಣಿ ವಿಹಾರ ಮುಂತಾದ ಮನೋರಂಜನಾ ಕಾರ್ಯಗಳಿಗೆ ಬಳಸುವ ನೀರಿನಲ್ಲಿ 100 ಮಿಲಿಲೀಟರ್ ಗಾತ್ರದಲ್ಲಿ 2000 ಈ ಕೋಲಿ ಬ್ಯಾಕ್ಟೀರಿಯಾಗಳು ಇರಬಹುದು. ಆದರೆ ಕುಡಿಯುವ ನೀರಿನಲ್ಲಿ ಯಾವುದೇ ಈ ಕೋಲಿ ಬ್ಯಾಕ್ಟೀರಿಯಾಗಳಿದ್ದರೂ ಅದು ಮಾನವನಿಗೆ ರೋಗವನ್ನು ಹರಡುತ್ತದೆ. ನೀರಿನಿಂದ ಮಾನವರಿಗೆ ಹರಡುವ ಕೆಲವು ಮುಖ್ಯ ರೋಗಗಳು ಹಾಗೂ ರೋಗ ಲಕ್ಷಣಗಳು. ರೋಗ ಕಾಲರಾ, ರೋಗಜನಕ ಇದು ವೈಬ್ರೋ ಕಾಲರಾ ಎಂಬ ಸೂಕ್ಷ್ಮಜೀವಿ ಬ್ಯಾಕ್ಟೀರಿಯಾದಿಂದ. ಲಕ್ಷಣಗಳು ತೀವ್ರ ಅತಿಸಾರ, ವಾಂತಿ, ದ್ರವಾಂಶ ನಷ್ಟದಿಂದ ತೀವ್ರ ಸೆಳೆತ ಉಂಟಾಗುವಿಕೆ ಮತ್ತು ಕುಸಿತ. ಆಮಶಂಕೆ ರೋಗ ಶಿಗೆಲ್ಲಾ ಡಿಸೆಂಟ್ರಿಯಾ ಸೂಕ್ಷ್ಮಾಣುಜೀವಿ ಬ್ಯಾಕ್ಟೀರಿಯಾ ದೊಡ್ಡ ಕರುಳಿನ ಸೋಂಕು ಲಕ್ಷಣಗಳು. ಅದರಿಂದ ತೀವ್ರವಾಗಿ ಬಾಧಿಸುವ ಅತಿಸಾರ ಕಫ ಲೋಳೆ ಮತ್ತು ರಕ್ತದಿಂದ ಕೂಡಿದ ಮಲವಿಸರ್ಜನೆ ಹೊಟ್ಟೆ ಶೂಲ ಕರಳು ಉರಿತ ರೋಗಜನಕ ಕ್ಲರೇಡಿಯಂ ಪರ್ಫಿಂಜಸ್ ಸೂಕ್ಷ್ಮಜೀವಿ ಬ್ಯಾಕ್ಟೀರಿಯಾ ಲಕ್ಷಣಗಳು ಸಣ್ಣ ಕರುಳಿನ ಊತದಿಂದ ಉಂಟಾಗುವ ಅಸ್ತವ್ಯಸ್ತತೆ ಹಸಿವಾಗದಿರುವಿಕೆ ಹೊಟ್ಟೆ ನೋವು ಮತ್ತು ಭೇದಿ. ಟೈಫಾಯ್ಡ್ ಸಾಲ್ಮೊನೆಲ್ಲ ಟೈಫಿ ರೋಗಜನಕ ಬ್ಯಾಕ್ಟೀರಿಯಾ ತಲೆಶೂಲ ನಿಶಕ್ತಿ ಜ್ವರ ಇವು ಪ್ರಾರಂಭಿಕ ಲಕ್ಷಣಗಳು. ಅನಂತರ ಕರುಳಿನಲ್ಲಿ ರಕ್ತಸ್ರಾವ ಸಂಭವಿಸಬಹುದು. ಮೈಯೆಲ್ಲ ಕೆಂಪು ದದ್ದುಗಳು ಏಳಬಹುದು. ಯಕೃತ್ತು ಉದ್ರೇಕ ಹೆಪಟೈಟಿಸ್ ವೈರಸ್ ಎ ಇದು ವೈರಸ್ನಿಂದ ಹರಡುವ ರೋಗ. ಲಕ್ಷಣಗಳು ಯಕೃತ್ತಿನ ಊತದಿಂದಾಗಿ ಕಾಮಾಲೆಯ ಜ್ವರ ತಲೆಶೂಲ ಹಾಗೂ ತಲೆ ಸುತ್ತು ಹಸಿವಾಗದಿರುವಿಕೆ ಸ್ನಾಯುಗಳಲ್ಲಿ ನೋವು. ಪೋಲಿಯೋ ಮೈಲಿಟಿಸ್ ಪೋಲಿಯೋ ವೈರಸ್ನಿಂದ ಉಂಟಾಗುತ್ತದೆ. ವೈರಸ್ ಇದರ ಲಕ್ಷಣಗಳು ಗಂಟಲು ಊತ ಅತಿಸಾರ ಮತ್ತು ಮೈಕೈ ನೋವು ಪ್ರಾರಂಭಿಕ ಸೂಚನೆಗಳು. ವೈರಸ್ಗಳ ಸೋಂಕು ಮೆದುಳು ಬಳ್ಳಿಗೆ ಹಬ್ಬಿದ ಮೇಲೆ ಪಾರ್ಶ್ವವಾಯು ಸಹ ಉಂಟಾಗುತ್ತದೆ. ಕ್ರಿಪ್ಟೋಸ್ಪೋಡಿಯಸ್ ರೋಗ ಕ್ರಿಪ್ಟೋಸ್ಪೋಡಿಯಂ ಸ್ಪೀಸೀಸ್ ಪ್ರೋಟೋಜೋವಾ ಅತಿಸಾರ ಮತ್ತು ಸವೆತ ಇದು 22 ದಿನಗಳವರೆಗೆ ಇರಬಹುದು. ಅಮಿಬಾಯಿಕ್ ಆಮಶಂಕೆ ಎಂಟಮಿಬಾ ಹಿಸ್ಟಾಲಿಟಿಕ ರೋಗ ಲಕ್ಷಣಗಳು ಇವು ಪ್ರೋಟೋಜೋವಾ ದೊಡ್ಡ ಕರುಳಿಗೆ ಸೋಂಕು ತಗಲಿ ಅತಿಸಾರ ಮತ್ತು ಹೊಟ್ಟೆ ನೋವು ಕಾರಣವಾಗುತ್ತದೆ. ರಕ್ತ ಮತ್ತು ಲೋಳೆಯಂತಹ ಕೂಡಿದ ಭೇದಿಯೂ ಆಗುತ್ತದೆ. ಸಿಸ್ಟೋಸೋಮಿಯಾಸಿಸ್ ಬ್ಯಾಕ್ಟೀರಿಯಾ ಸಿಸ್ಟೋಸೋಮಿಯಂ ಸ್ಪೀಸೀಸ್ ಸೊ ಇದು ಫ್ಲೋಕ್ ಎಂದು ಕರೆಯುತ್ತಾರೆ. ಯಕೃತ್ತು ಮತ್ತು ಮೂತ್ರನಾಳಗಳ ಅವ್ಯವಸ್ಥೆಯಾಗಿ ಮೂತ್ರನಾಳದಲ್ಲಿ ರಕ್ತ ಕಾಣಿಸಿಕೊಳ್ಳಬಹುದು. ಅತಿಸಾರ ನಿಶಕ್ತಿ ಹೊಟ್ಟೆ ನೋವುಗಳು ಉಂಟಾಗಬಹುದು. ಅನ್ಮೆಲೋಸೋನಿಯಾಸಿಸ್ ಅನ್ಮೆಲೋಸೋನಿಯಾಸಿ ಜಾತಿಯ ಒಂದು ಕೊಕ್ಕೆ ಹುಳು ಇದರಿಂದಾಗಿ ತೀವ್ರ ರಕ್ತಹೀನತೆ ಮತ್ತು ಕೆಲವು ಸಲ ಬ್ರಾಂಕೈಟಿಸ್ಗಳು ಉಂಟಾಗುತ್ತವೆ. ವಾಟರ್ ಬೋರ್ನ್ ಪ್ಯಾಥೋಜೆನ್ಸ್ ಜಲವೈತ ರೋಗಜನಕ ನೀರಿನಲ್ಲಿ ಕಂಡುಬರುವ ಅಥವಾ ನೀರಿನಲ್ಲಿ ವೃದ್ಧಿಯಾಗುವ ರೋಗಕಾರಿ ಜೀವಿ. ಸಾಮಾನ್ಯವಾಗಿ ಸೂಕ್ಷ್ಮ ಜೀವಿಗಳಿಗೆ ಈ ಪದವನ್ನು ಬಳಸುತ್ತಾರೆ. ನೀರಿನಲ್ಲಿ ಬೆಳೆಯುವ ಬ್ಯಾಕ್ಟೀರಿಯಾಗಳು ವೈರಸ್ಗಳು ಇತರ ಪರಾವಲಂಬಿ ಸೂಕ್ಷ್ಮ ಜೀವಿಗಳು ಮಾನವರಲ್ಲಿ ಹಾಗೂ ಇತರ ಸಸ್ತನಿ ಪ್ರಾಣಿಗಳಲ್ಲಿ ವಿವಿಧ ರೋಗಗಳನ್ನು ಹರಡುತ್ತವೆ. ಸಾಮಾನ್ಯವಾಗಿ ಪ್ರಾಣಿಗಳು ಮಾನವರ ಕರುಳಿನಲ್ಲಿ ವಾಸಿಸುವ ಈ ಜೀವಿಗಳು ಮಲದ ಮುಖಾಂತರ ನೀರಿನ ಆಕಾರಗಳನ್ನು ಸೇರುತ್ತವೆ. ಸಾಲ್ಮೊನೆಲ್ಲ ಶಿಗೆಲ್ಲ ಕರುಳಿಗೆ ಹಾನಿ ಉಂಟು ಮಾಡುವ ಎಸ್ಚರಿಷಿಯಾ ಕೋಲಿ ವೈಬ್ರಿಯೋ ಕಾಲೆರಾ ಎಸ್ಚರಿಷಿಯಾ ಎಂಟಿರೋಕೋಲಿಟಿಕ್ ಕ್ಯಾಂಪೈಲೋ ಬ್ಯಾಕ್ಟರ್ ಫ್ಲೇವೋ ಬ್ಯಾಕ್ಟೀರಿಯಂ ಅಸಿನೆಟೋ ಬ್ಯಾಕ್ಟರ್ ಕ್ಲೈಪ್ಸೆಲ್ಲ ಸೆರೇಷಿಯಾ ಮುಂತಾದ ಸೂಕ್ಷ್ಮಜೀವಿಗಳು ನೀರಿನಲ್ಲಿ ಹೆಚ್ಚಾದಾಗ ಕಣ್ಣು ಕಿವಿ ಮೂಗು ಗಂಟಲು ಲೋಳೆ ಪದರಗಳಿಗೆ ಹಾಗೂ ಚರ್ಮಕ್ಕೆ ಸೋಂಕನ್ನುಂಟು ಮಾಡುತ್ತವೆ. ರೋಗಜನಕಗಳು ಸೋಂಕನ್ನುಂಟು ಮಾಡುವ ಸಾಮರ್ಥ್ಯವು ರೋಗಜನಕದ ಜಾತಿ ಮಾನವರ ವಯಸ್ಸು ಅವರ ಆಹಾರ ಹಾಗೂ ಆರೋಗ್ಯದ ಸ್ಥಿತಿಗತಿ ವಿನಾಯಿತಿ ಸಾಮರ್ಥ್ಯ ಮುಂತಾದವುಗಳನ್ನು ಅವಲಂಬಿಸಿದೆ. ಸಾಮಾನ್ಯವಾಗಿ ಮಕ್ಕಳು ಹಾಗೂ ವೃದ್ಧರಲ್ಲಿ ರೋಗಜನಕಗಳು ದಾಳಿಗೆ ಬೇಗ ತುತ್ತಾಗುತ್ತಾರೆ. ಏಕೆಂದರೆ ಮಕ್ಕಳುಗಳಲ್ಲಿ ಅವರಲ್ಲಿರುವ ಪಾರ್ಟ್ಗಳು ಇನ್ನೂ ಡೆವಲಪ್ ಆಗಿರುವುದಿಲ್ಲ ಹಾಗೂ 60 ವರ್ಷದ ನಂತರ ಈ ಎಲ್ಲ ಪಾರ್ಟ್ಗಳು ಶಕ್ತಿಯನ್ನು ಕಳೆದುಕೊಂಡಿರುತ್ತವೆ. ಹಾಗಾಗಿ ಈ ರೋಗಗಳು ಮಕ್ಕಳಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಹೆಚ್ಚು ಕಾಡಿಸುತ್ತವೆ. ಭಾರತದಲ್ಲಿ ನೀರನ್ನು ಮುಖ್ಯವಾಗಿ ಕೃಷಿಗೆ ಬಳಸುತ್ತಾರೆ. ಸುಮಾರು 92%ಗಿಂತ ಹೆಚ್ಚಿನ ಪ್ರಮಾಣದ ನೀರು ನೀರಾವರಿಗೆ ಬಳಕೆಯಾಗುತ್ತದೆ. 1974 ಎಲ್ಲ ಕ್ಷೇತ್ರಗಳು ಸೇರಿದಂತೆ ಅವಪಾತದ ಅಥವಾ ಮಳೆಯ ಸುಮಾರು 380 ಬಿಲಿಯನ್ ಘನ ಮೀಟರ್ ನೀರನ್ನು ಅಂದರೆ 9.3% ಮಾತ್ರ ಬಳಸಲಾಗಿತ್ತು. 20-25 ಇಸವಿಯ ವೇಳೆಗೆ ಅವಪಾತದ ಮಳೆಯ ಸುಮಾರು 26%ನಷ್ಟು ನೀರನ್ನು ಲಭ್ಯವಿರುವ ತಂತ್ರಜ್ಞಾನಗಳಿಂದ ಬಳಕೆ ಮಾಡಬಹುದೆಂದು ಅಂದಾಜು ಮಾಡಿರುತ್ತಾರೆ. ಇಸ್ವಿ 2025 ವೇಳೆಗೆ ಬಳಸಬಹುದೆಂದು ಅಂದಾಜು ಮಾಡಲಾದ ಈ ಪ್ರಮಾಣವು ಭಾರತದ ಎಲ್ಲ ನೀರಿನ ಅಗತ್ಯಗಳನ್ನು ಪೂರೈಸಲು ಸಾಧ್ಯವಿಲ್ಲ ಎಂದು ಹಲವರು ಅಭಿಪ್ರಾಯಪಡುತ್ತಾರೆ. ಆದರೆ ನೀರಿನ ಆಯವ್ಯಯ ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗುತ್ತದೆ. ಹೀಗಾಗಿ ಸೂಕ್ತ ತಂತ್ರೋಪಾಯಗಳಿಂದ ನೀರನ್ನು ಸಂಗ್ರಹಿಸಿ ಬಳಸುವ ಯೋಜನೆಯನ್ನು ಸ್ಥಳೀಯ ಮಟ್ಟದಲ್ಲಿ ಹಾಕಿಕೊಳ್ಳಬೇಕಾಗುತ್ತದೆ. ರಾಜಸ್ಥಾನ, ತಮಿಳುನಾಡುಗಳು ಆಗಾಗ್ಗೆ ಕಾಡುವ ದೀರ್ಘಕಾಲಿಕ ಬರ ಸ್ಥಳೀಯ ನೀರಿನ ಆಯವ್ಯಯಗಳನ್ನು ತೀವ್ರವಾಗಿ ಬದಲಿಸಬಹುದು. ವಾಟರ್ ಗ್ಯಾಸ್, ಜಲ ಅನಿಲ, ಇಂಗಾಲದ ಮಾನಾಕ್ಸೈಡ್ ಮತ್ತು ಜಲಜನಕದ ಮಿಶ್ರಣ, ಕೆಂಪಗೆ ಕಾದ ಕೋಕ್ನ ಮೇಲೆ ಉಗಿಯನ್ನು ಹಾಯಿಸಿ ಈ ಅನಿಲವನ್ನು ಪಡೆಯುವುದರಿಂದ ಇದನ್ನು ಜಲಾನಿಲವೆಂದು ಹೇಳುತ್ತಾರೆ. ಹಿಂದೆ ಜಲ ಅನಿಲದಿಂದ ಜಲಜನಕವನ್ನು ಪಡೆದು ಅದನ್ನು ಬಳಸಿ ಹೇಬರ್ ವಿಧಾನದಿಂದ ಅಮೋನಿಯಂ ತಯಾರಿಸಲಾಗುತ್ತಿತ್ತು. ಜಲ ಅನಿಲದಿಂದ ಪಡೆದ ಜಲಜನಕವನ್ನು ಇತರ ರಾಸಾಯನಿಕ ಸಂಶ್ಲೇಷಣೆಗಳಿಗೆ ಬಳಸಲಾಗುತ್ತಿತ್ತು. ಈಗ ನೈಸರ್ಗಿಕ ಅನಿಲದಿಂದ ಜಲಜನಕವನ್ನು ಪಡೆಯುತ್ತಾರೆ. ಇಲ್ಲಿಗೆ 457 ಎಪಿಸೋಡ್ ಮುಕ್ತಾಯವಾಯಿತು. ಕ್ಷಮಿಸಿ, 456 ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
2: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
4: ನಮಸ್ಕಾರ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 54 ಪದ್ಯ. ಆ ಪದ್ಯ ಹೀಗಿದೆ. ಈ ನೆರೆದನಿ ಬರುಂ ಎಂದುದಂ ಏನೀವಿರೆ ಪೇಳಿಮೆಂದೊಡಂ ಅನಿ ಬರುಂ ವಿರ್ದರ್ ಮೌನಮೃತದೇ ಗುಣಾಣವ ನಾನೀವೆಂ ನಿಮ್ಮಂ ಬಯಸಿ ಬೇಳುಪುದ ಎಂದಂ. ಈ ಪದ್ಯವನ್ನು ಬಿಡಿಸಿ ಹೀಗೆ ಓದಬಹುದು. ಈ ನೆರೆದ ಅನಿ ಬರುಂ ಎಂದುದಂ ಏಂ ಇವಿರೆ ಪೇಳಿ ಎಂದೊಡಂ ಅನಿ ಬರುಂ ವಿರ್ದರ್ ಮೌನವೃತದೆ ಗುಣಾಣವಂ ನಾನೀವೆಂ ನಿಮ್ಮ ಬಯಸಿ ಬೇಳುಪುದಂ ಎಂದಂ. ಅಂದರೆ ಯಾವಾಗ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರನ್ನು ಉದ್ದೇಶಿಸಿ ಈ ಮಕ್ಕಳನ್ನು ನೀವು ವಿದ್ಯಾವಂತರನ್ನಾಗಿ ಮಾಡಿ ಎಂದು ಹೇಳಿದಾಗ ಅಷ್ಟು ಮಕ್ಕಳನ್ನು ನೋಡಿ ಈ ನೆರೆದ ಅನಿಬರು ಇಲ್ಲಿ ಸೇರುವ ಅಷ್ಟು ಮಂದಿ ಎಂದುದಂ ಏಂ ಇವಿರೆ ನಾನು ಹೇಳುವುದನ್ನು ಈಡೇರಿಸುತ್ತೀರಿ ಹೇಳಿ ಹೇಳಿ ಎಂದೊಡೆ ಅನಿಬರು ಇರ್ದರು ಮೌನವರ್ತದೆ ಅಷ್ಟೂ ಮಂದಿ ಮೌನವಾಗಿದ್ದರು. ಆಗ ಗುಣಾಣವಂ ಗುಣಾಣವಂ ನಾನೀವೆಂ ಗುಣಾಣವನು ನಾನು ಕೊಡುತ್ತೇನೆ ನಿಮ್ಮಂ ಬಯಸಿ ಬೆಳಪುದಂ ಎಂದಂ ನೀವು ಇಷ್ಟಪಟ್ಟು ಏನು ಕೇಳುತ್ತೀರಿ ಅದನ್ನು ನಾನು ಕೊಡುತ್ತೇನೆ ಎಂದು ಹೇಳಿದ. ನಮಸ್ಕಾರ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 55 ಪದ್ಯ. ಆ ಪದ್ಯ ಹೀಗಿದೆ. ಇನಿ ಬರೊಳಗಿ ತನರುವನೆ ಧನುರಾಗಮದಡೆಗೆ ಕುಶಲನಕ್ಕುಂ ಅದಕ್ಕೇಂ ಕಿನಿಸದ್ರಿಂ ಮುನ್ನರಿಪಿದೇನೆ ಭೀಷ್ಮ ಅಲಂಪುಮಿಗೆ ಮುಗುಳ್ಳಗೆ ನಕ್ಕಂ. ಇದನ್ನು ಬಿಡಿಸಿ ಹೀಗೆ ಓದಬಹುದು. ಇನಿ ಬರೊಳಗೆ ಈತನೊರುವನೆ ಧನುರಾಗಮದಡೆಗೆ ಕುಶಲಂ ಅಕ್ಕುಂ ಅದಕ್ಕೆ ಏಂ ಕಿನಿಸದ್ರಿಂ ಮುನ್ನಂ ಅರಿಪಿದೆ ಏನೆ ಭೀಷ್ಮಂ ಅಲಂಪುಮಿಗೆ ಮುಗುಳ್ಳಗೆ ನಕ್ಕಂ. ಇನಿ ಬರೊಳಗೆ ಅಂದರೆ ಇಷ್ಟರಲ್ಲಿ ಈತನೊರುವನೆ ಧನುರಾಗಮದಡೆಗೆ ಬಿಲ್ವಿದ್ಯೆಯಲ್ಲಿ ಕುಶಲಂ ಅಕ್ಕು ಚತುರನು ಆಗುತ್ತಾನೆ. ಅದಕ್ಕೇಂ ಕಿನಿಸದಿರಿ ಅದಕ್ಕೆ ನೀವೇನು ಸಿಟ್ಟಾಗಬೇಡಿ ಮುನ್ನರಿಪಿದೆ ಮೊದಲೇ ನಾನು ಹೇಳುತ್ತೇನೆ ಏನೇ ಏನಲು ಭೀಷ್ಮ ಅಲಂಪುಮಿಗೆ ಸಂತೋಷದಿಂದ ಮುಗುಳ್ನಾಗೆ ನಕ್ಕಂ ಮುಗುಳ್ನಾಗೆ ನಕ್ಕನು ಅಂದರೆ ಸಾಮಾನ್ಯವಾಗಿ ಗುರುಗಳಿಗೆ ಶಿಷ್ಯರು ಯಾರು ಬುದ್ಧಿವಂತರು ಯಾರು ಸಾಧನೆಯನ್ನು ಮಾಡೋರು ಎನ್ನುವುದು ಗೊತ್ತಾಗುತ್ತದೆ. ದ್ರೋಣಾಚಾರ್ಯ ಕೂಡ ಅದೇ ನಿರ್ಣಯವನ್ನು ಮಾಡಿ ಆ ಮೂಲಕ ಅರ್ಜುನನ್ನು ತೋರಿಸಿ ಇಷ್ಟು ಮಂದಿಯಲ್ಲಿ ಈ ಗುಡಾಣವನೊಬ್ಬನೇ ಅರಿಕೇಸರಿಯೊಬ್ಬನೇ ಅಥವಾ ಅರ್ಜುನನೊಬ್ಬನೇ ಬಿಲ್ವಿದ್ಯೆಯಲ್ಲಿ ಕುಶಲನಾಗುತ್ತಾನೆ. ಮೊದಲೇ ಹೇಳ್ತೇನೆ, ಅದಕ್ಕಾಗಿ ನೀವು ಬೇಸರ ಪಡಬಾರದು ಎಂದು ಹೇಳುತ್ತಾರೆ. ಭೀಷ್ಮ ಅದಕ್ಕೆ ಸಂತೋಷದಿಂದ ನಗ್ತಾನಂತೆ.
2: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
5: ಎಲ್ಲರಿಗೂ ನಮಸ್ಕಾರ. ಹೆಲೋ ಎವ್ರಿವನ್. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನು ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ಒಂದಷ್ಟು ಅನ್ಕೌಂಟಬಲ್ ವರ್ಡ್ಸ್ನ ಬಳಸಿ ವಾಕ್ಯ ಮಾಡೋದನ್ನು ನೋಡಿದ್ವಿ. ಕೆಲವು ವಸ್ತುಗಳು ಅವನ್ನ ನಾವು ಕೌಂಟ್ ಮಾಡೋದಕ್ಕೆ ಬರೋದಿಲ್ಲ. ತೂಕ ಮಾಡ್ಬೋದು, ಆದರೆ ಲೆಕ್ಕ ಹಾಕೋದಕ್ಕೆ ಬರಲ್ಲ. ನಂಬರ್ಸ್ಗಳಲ್ಲಿ ಒಂದಿದೆ ಎರಡಿದೆ ಅಂತ ಆ ಥರ ದ್ರವ ಪದಾರ್ಥಗಳಿದ್ದಿರ್ಬೋದು, ಅದ್ರ ಬಗ್ಗೆ ಆ ಥರ ಪದಗಳನ್ನು ಬಳಸಿ ವಾಕ್ಯ ಮಾಡೋದನ್ನು ನೋಡಿದ್ವಿ. ಇನ್ನು ಕೆಲವು ಪದಗಳನ್ನು ತುಂಬ ಒತ್ತಿ ಹೇಳ್ತೀವಿ, ಖಂಡಿತ ಬರಬೇಕು ಈ ಥರ ಪದಗಳು, ನೀನು ಮಾಡಲೇಬೇಕು, ಪ್ಲೀಸ್ ಸುಮ್ಮನಿರು, ಈ ಥರ ಪದಗಳನ್ನು ಬಳಸಿ ವಾಕ್ಯ ಮಾಡೋದು. ದ ಎಂಪಸಿಸ್ ಸೆಂಟೆನ್ಸ್ಗಳನ್ನು ನಾವು ನೋಡಿದ್ವಿ. ಜೊತೆಯಲ್ಲಿ ಕೆಲವು ಮಿಶ್ರ ಪ್ರಯೋಗ ಮೆಸೆಲಿನಿಯಸ್ ಯೂಸಸ್ ಅಂದರೆ ಇಟ್ ದ್ಯಾಟ್ ಅನ್ನು ಬಳಸಿ ಒಂದಷ್ಟು ಮಿಕ್ಸ್ ಆಗಿರುವಂಥ ವಾಕ್ಯಗಳನ್ನು ಕೂಡ ನೋಡಿದ್ವಿ. ಇಲ್ಲಿ ಒಂದಷ್ಟು ನೆನಪಿಡ್ಬೇಕಾಗಿರೋ ವಿಷಯ ಅಂತಂದರೆ ಇಟ್ ಅನ್ನೋದು ಸರ್ವನಾಮ ಅಂದರೆ ಅದಕ್ಕೆ ಪ್ರೊನೌನ್ ಅಂತ ಹೇಳ್ತೀವಿ. ಇದನ್ನು ಬೇರೆ ಬೇರೆ ರೀತಿಲಿ ನಾವು ಬಳಸ್ತೀವಿ. ಯಾವುದಾದ್ರೂ ಚಿಕ್ಕ ಪ್ರಾಣಿ ಚಿಕ್ಕ ಮಕ್ಕಳನ್ನು ಕುರಿತು ಹೇಳಬೇಕಾದ್ರೆ ಇಟ್ ಶಬ್ದನ ಬಳಸ್ತೀವಿ. ಉದಾಹರಣೆ ಹೇಳಬೇಕಂದ್ರೆ ಆಫ್ಟರ್ ಡ್ರೆಸ್ಸಿಂಗ್ ದ ವೌಂಡ್ ಆಫ್ ದ ಡಾಗ್ ದ ಡಾಕ್ಟರ್ ಪೆಟೆಡ್ ಇಟ್ ಆ್ಯಂಡ್ ಸೆಂಟ್ ಇಟ್ ಹೋಮ್. ನೋಡಿ, ನಾಯಿಯ ಗಾಯಕ್ಕೆ ಪಟ್ಟಿ ಕಟ್ಟಿದ ನಂತರ ಡಾಕ್ಟರ್ ಅದರ ಮೈ ತಟ್ಟಿ ಅದನ್ನು ಮನೆ ಕಳಿಸಿದ್ರು. ಆಫ್ಟರ್ ಡ್ರೆಸ್ಸಿಂಗ್ ದ ವೌಂಡ್ ಆಫ್ ದ ಡಾಗ್ ದ ಡಾಕ್ಟರ್ ಪೆಟೆಡ್ ಇಟ್ ಆ್ಯಂಡ್ ಸೆಂಟ್ ಇಟ್ ಹೋಮ್. ದ ಡಾಗ್ ಅಂತ ಬಳಸಿ ಆಮೇಲೆ ಇಟ್ ಇಟ್ ಅಂತ ಪದನ ಬಳಸಿದ್ವಿ. ಆ್ಯಸ್ ಸೂನ್ ಆಸ್ ಅ ಚೈಲ್ಡ್ ಸಾ ಇಟ್ಸ್ ಮದರ್ ಇಟ್ ಜಂಪ್ಡ್ ಟುವರ್ಡ್ಸ್ ಹರ್. As soon as the child, ಇಲ್ಲಿ ಚೈಲ್ಡ್ ಬಗ್ಗೆ ಮಾತಾಡ್ತಿದ್ದಾರೆ, saw its mother, ಅದರ ಅಮ್ಮನ, it jumped towards her, ಅದು ಅವಳ ಮೇಲೆ ಜಂಪ್ ಮಾಡ್ತು. ನೋಡಿ, ಫಸ್ಟ್ ಚೈಲ್ಡ್ ಅಂತ ಬಳಸಿ ಆಮೇಲೆ ಅದ್ರ ಬಗ್ಗೆ ಹೇಳ್ತಾ ಇಟ್ ಅನ್ನೋ ಪದನ ನಾವು ಬಳಸಲಾಯಿತು. ಯಾವುದೇ ನೌನ್ ಅಥವಾ ಪ್ರೊನೌನ್ನ ಮೇಲೆ ಒತ್ತು ಕೊಟ್ಟು ಹೇಳಬೇಕಾದ್ರೆ ಈ ರೀತಿ ಹೇಳಬೇಕಾಗತ್ತೆ. ಇಟ್ ವಾಸ್ ಗಾಂಧೀಜಿ ಹೂ ಸ್ಟಾರ್ಟೆಡ್ ದ ಸಿವಿಲ್ ಡಿಸೋಬಿಡಿಯನ್ಸ್ ಮೂಮೆಂಟ್. ಇಟ್ ವಾಸ್ ಗಾಂಧೀಜಿ ಹೂ ಸ್ಟಾರ್ಟೆಡ್ ದ ಸಿವಿಲ್ ಡಿಸೋಬಿಡಿಯನ್ಸ್ ಮೂಮೆಂಟ್. ಇಟ್ ವಾಸ್, ನೋಡಿ, ಇಟ್ ಅಲ್ಲಿ ಗಾಂಧೀಜಿ ಬಗ್ಗೆ ಹೇಳ್ತಿರೋದು. ಕಾನೂನು ಭಂಗ ಚಳುವಳಿನ ಆರಂಭಿಸಿದವರು ಗಾಂಧೀಜಿ ಅವರೇ. ಇನ್ನು ಹವಾಮಾನದ ಬಗ್ಗೆ ಮಾತಾಡಬೇಕಾರೆ ಇಟ್ ಈಸ್ ಹಾಟ್, ತುಂಬ ಬಿಸಿಲಿದೆ. ಇಟ್ ಈಸ್ ಕೋಲ್ಡ್, ತುಂಬ ಚಳಿ ಇದೆ. ಇಟ್ಸ್ ರೈನಿಂಗ್ ಔಟ್ ಸೈಡ್, ಹೊರಗಡೆ ಮಳೆ ಬರ್ತಾ ಇದೆ ಅಂತ ಆಗತ್ತೆ. ಇಲ್ಲಿ ಎಲ್ಲ ಕಡೆ ಹವಾಮಾನದ ಬಗ್ಗೆ ಮಾತಾಡ್ತಾ ಇಟ್ ಅಂತ ಬಳಸಿದ್ವಿ. ಇನ್ನು ಆಬ್ಜೆಕ್ಟ್ನ ರೂಪದಲ್ಲಿ ಚಿಲ್ಡ್ರನ್ ಫೈಂಡ್ ಇಟ್ ಡಿಫಿಕಲ್ಟ್ ಸಿಟ್ ಕ್ವೈಟ್ಲಿ. ನೋಡಿ, ಸುಮ್ಮನೆ ಕೂತ್ಕೊಳ್ಳೋದು ಅಂದರೆ ಮಕ್ಕಳಿಗೆ ಬಹಳ ಕಷ್ಟ. ಫೈಂಡ್ ಇಟ್ ಆಬ್ಜೆಕ್ಟ್ನ ರೂಪದಲ್ಲಿ ನಾವು ಬಳಸ್ಬೇಕಾದ್ರೆ ಇಟ್ ಅಂತ ಹೇಳ್ತೀವಿ. ಚಿಲ್ಡ್ರನ್ ಫೈಂಡ್ ಇಟ್ ಡಿಫಿಕಲ್ಟ್ ಟು ಸಿಟ್ ಕ್ವೈಟ್ಲಿ. ಅಥವಾ ಮೊದಲೇ ಆಡಿದ್ದ ಮಾತಿಗಾಗಿ ಹಿ ವಾಸ್ ರಾಂಗ್ ಆ್ಯಂಡ್ ಹಿ ರಿಲೈಸಸ್ ಇಟ್. ಹಿ ವಾಸ್ ರಾಂಗ್ ಆ್ಯಂಡ್ ಹಿ ರಿಲೈಸಸ್ ಇಟ್. ಅವನು ತಪ್ಪು ಮಾಡಿದ್ದ ಮತ್ತು ಅದನ್ನು ಮನಗಂಡ. ಇಟ್ ಶಬ್ದನ ಹಿ ವಾಸ್ ರಾಂಗ್ ಅನ್ನೋದಕ್ಕೆ ಬಳಸಲಾಗಿದೆ. ಇಟ್ ಇಂಗ್ಲೀಷ್ ಭಾಷೆಯಲ್ಲಿ ಅನೇಕ ರೀತಿಯಲ್ಲಿ ಬಳಕೆ ಆಗತ್ತೆ. ಅದರ ಬಗ್ಗೆ ಉದಾಹರಣೆನ ನಾವು ಒಂದಷ್ಟು ವಾಕ್ಯಗಳ ರೂಪದಲ್ಲಿ ನೋಡಿದ್ವಿ. ಈಗ ಸಂಖ್ಯಾಸೂಚಕ ಮತ್ತು ಗಾತ್ರ ಸೂಚಕ ವಾಕ್ಯಗಳನ್ನು ನೋಡೋಣ. ಅಂದರೆ ಕೌಂಟೇಬಲ್ಸ್ ಮತ್ತು ಅನ್ಕೌಂಟೇಬಲ್ಸ್ ಈ ಎರಡೂ ರೀತಿಯ ವಾಕ್ಯಗಳ ರಚನೆನ ಮಾಡಿ ನೋಡೋಣ. ಇಷ್ಟೊತ್ತಿಗಾಗಲೇ ನಿಮ್ಗೆ ಅನಿಸಿರ್ಬೇಕು ಎಷ್ಟು ವೆರೈಟಿ ಆಫ್ ಸೆಂಟೆನ್ಸಸ್ ಇದೆ ಅಲ್ಲ, ನಾವು ಎಷ್ಟೊಂದು ಕಲ್ತ್ಬಿಟ್ವಿ ಅಂತ. ಆದರೆ ಕಲಿಯೋಕೆ ತುಂಬ ಇದೆ. ಇಷ್ಟೇ ಖುಷಿಯಲ್ಲಿ ಜೋಶಲ್ಲಿ ನೀವು ಈ ಕ್ಲಾಸನ್ನು ಅಟೆಂಡ್ ಮಾಡಿದ್ರೆ ನೀವು ಇದು ಎಲ್ಲ ಸಂಚಿಕೆ ಮುಗಿಯೋ ಹೊತ್ತಲ್ಲಿ ತುಂಬ ಒಳ್ಳೆ ಮಾತುಗಾರರಾಗ್ತೀರ, ಅದು ಎಸ್ಪೆಷಲಿ ಇಂಗ್ಲೀಷ್ನಲ್ಲಿ. ಏನಂತೀರಾ? ಓಕೆ, ಈಗ ಉದಾಹರಣೆಗಳನ್ನು ನೋಡೋಣ. ಈ ಮೇಜಿನ ಮೇಲಿರೋ ಎಲ್ಲ ಪುಸ್ತಕಗಳ ಬಣ್ಣ ನೀಲಿ. ಆಲ್ ದ ಬುಕ್ಸ್ ಆನ್ ದಿಸ್ ಟೇಬಲ್ ಆರ್ ಬ್ಲೂ. ಆಲ್ ದ ಬುಕ್ಸ್ ಆನ್ ದಿಸ್ ಟೇಬಲ್ ಆರ್ ಬ್ಲೂ. ಈ ಮೇಜಿನ ಮೇಲಿರೋ ಎಲ್ಲ ಪುಸ್ತಕಗಳ ಬಣ್ಣ ನೀಲಿ. ಗುಂಪಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಆಶ್ಚರ್ಯ ಆಗ್ಬಿಟ್ಟಿದ್ದ. ಎವ್ರಿ ಒನ್ ಇನ್ ದ ಕ್ರೌಡ್ ವಾಸ್ ಸ್ಟನ್ಡ್. ಗುಂಪಲ್ಲಿದ್ದ ಪ್ರತಿಯೊಬ್ಬ ವ್ಯಕ್ತಿ ಅಚ್ಚರಿಗೊಂಡ್ಬಿಟ್ಟಿದ್ದ. ಎವ್ರಿ ಒನ್ ಇನ್ ದ ಕ್ರೌಡ್ ವಾಸ್ ಸ್ಟನ್ಡ್. ಅವರಲ್ಲಿ ಪ್ರತಿಯೊಬ್ಬರ ಹತ್ರ ಸ್ವಂತ ಕಾರ್ ಇದೆ. ಈಚ್ ಆಫ್ ದೆಮ್ ಹ್ಯಾಸ್ ಹಿಸ್ ಓನ್ ಕಾರ್. ಅವರ ಎಲ್ಲರ ಹತ್ರನೂ ಪ್ರತಿಯೊಬ್ಬರ ಹತ್ರನೂ ಸ್ವಂತ ಕಾರ್ ಇದೆ. ಈಚ್ ಆಫ್ ದೆಮ್ ಹ್ಯಾಸ್ ಹಿಸ್ ಓನ್ ಕಾರ್. ಪ್ರತಿ ಪೆನ್ಸಿಲ್ಗೆ 15 ಪೈಸೆ ಹಾಗೆ ನಾನು 4 ಪೆನ್ಸಿಲ್ನ ತಗೊಂಡೆ. ಐ ಬಾಟ್ 4 ಪೆನ್ಸಿಲ್ ಎಟ್ 15 ಪೈಸೆ ಈಚ್. ಐ ಬಾಟ್ 4 ಪೆನ್ಸಿಲ್ಸ್ ಎಟ್ 15 ಪೈಸೆ ಈಚ್. ಪ್ರತಿ ಪೆನ್ಸಿಲ್ಗೆ 15 ಪೈಸೆ ಹಾಗೆ ನಾನು 4 ಪೆನ್ಸಿಲ್ನ ತಗೊಂಡೆ. ಸೋನಿಯಾ ಮತ್ತು ರೀನಾ ಒಬ್ರನ್ನೊಬ್ಬರು ಬಹಳ ಪ್ರೀತಿಸ್ತಾರೆ. ಸೋನಿಯಾ ಆ್ಯಂಡ್ ರೀನಾ ಆರ್ ಫಾಂಡ್ ಆಫ್ ಈಚ್ ಅದರ್. ಸೋನಿಯಾ ಆ್ಯಂಡ್ ರೀನಾ ಆರ್ ಫಾಂಡ್ ಆಫ್ ಈಚ್ ಅದರ್. ಫಾಂಡ್ FONDI. ಇಬ್ಬರು ಒಬ್ರನ್ನೊಬ್ಬರು ಬಹಳ ಇಷ್ಟಪಡ್ತಾರೆ, ಪ್ರೀತಿಸ್ತಾರೆ. ರಾಜೀವ್ ವಾರ ಬಿಟ್ಟು ವಾರ ತನ್ನ ತಾಯಿ ನೋಡೋದಕ್ಕೆ ಹೋಗ್ತಾನೆ. ಅಂದರೆ ಒಂದು ವಾರ ಬಿಟ್ಟು ಒಂದು ವಾರಕ್ಕೊಮ್ಮೆ ಅವನು ತನ್ನ ತಾಯಿನ ನೋಡೋದಕ್ಕೆ ಹೋಗ್ತಾನೆ. ರಾಜೀವ್ ವಿಸಿಟ್ಸ್ ಹಿಸ್ ಮದರ್ ಎವ್ರಿ ಅದರ್ ವೀಕ್. ರಾಜೀವ್ ವಿಸಿಟ್ಸ್ ಹಿಸ್ ಮದರ್ ಎವ್ರಿ ಅದರ್ ವೀಕ್. ಈ ಎರಡೂ ಬೀಗದ ಕೈಯಲ್ಲಿ ಯಾವ್ದು ಬೇಕಾದರೂ ಬೀಗಕ್ಕೆ ಸರಿ ಹೋಗುತ್ತೆ. ಈದರ್ ಆಫ್ ದೀಸ್ ಟೂ ಕೀಸ್ ವಿಲ್ ಫಿಟ್ ದ ಲಾಕ್. ಈದರ್ ಆಫ್ ದೀಸ್ ಟೂ ಕೀಸ್ ವಿಲ್ ಫಿಟ್ ದ ಲಾಕ್. ನನಗೆ ತಿನ್ನೋದಕ್ಕೇನಾದರೂ ಕೊಡು. ಗಿವ್ ಮೀ ಸಮಥಿಂಗ್ ಟು ಈಟ್. ನನಗೆ ತಿನ್ನೋದಕ್ಕೇನಾದರೂ ಕೊಡು. ಗಿವ್ ಮೀ ಸಮಥಿಂಗ್ ಟು ಈಟ್. ನಿನ್ನ ಜೇಬಲ್ಲೇನಾದರೂ ಇದ್ದರೆ ಅದನ್ನು ಹೊರಗೆ ತೆಗಿ. ಟೇಕ್ಔಟ್ ಎನಿಥಿಂಗ್ ಯು ಹ್ಯಾವ್ ಇನ್ ಯುವರ್ ಪಾಕೆಟ್. ನಿನ್ನ ಜೇಬಲ್ಲೇನಾದರೂ ಇದ್ದರೆ ಅದನ್ನು ಹೊರಗೆ ತೆಗಿ. ಟೇಕ್ಔಟ್ ಎನಿಥಿಂಗ್ ಯು ಹ್ಯಾವ್ ಇನ್ ಯುವರ್ ಪಾಕೆಟ್. ನಾನು ಅನೇಕ ಪುಸ್ತಕನ ಕಳ್ಕೊಂಬಿಟ್ಟಿದ್ದೀನಿ. ಐ ಹ್ಯಾವ್ ಲಾಸ್ಟ್ ಮೆನಿ ಅ ಥಿಂಗ್. ಐ ಹ್ಯಾವ್ ಲಾಸ್ಟ್ ಮೆನಿ ಅ ಥಿಂಗ್. ಐ ಹ್ಯಾವ್ ಲಾಸ್ಟ್ ಮೆನಿ ಅ ಥಿಂಗ್. ನಾನು ಅನೇಕ ವಸ್ತುಗಳನ್ನ ಕಳ್ಕೊಂಡಿದ್ದೀನಿ ಅಂತ. ಯಾರಾದರೂ ಬಂದಿದ್ದಾರಾ? ಹ್ಯಾಸ್ ಸಮೋನ್ ಕಮ್. ಯಾರಾದರೂ ಬಂದಿದ್ದಾರಾ? ಹ್ಯಾಸ್ ಸಮೋನ್ ಕಮ್. ಹೌದು, ಯಾರೋ ಒಬ್ಬರು ನಿನಗೆ ಕಾಯ್ತಾ ಇದ್ದಾರೆ. ಯಸ್ ಸಂಬಡಿ ಈಸ್ ವೈಟಿಂಗ್ ಫಾರ್ ಯು. ಯಸ್ ಸಂಬಡಿ ಈಸ್ ವೈಟಿಂಗ್ ಫಾರ್ ಯು. ಹೌದು, ಯಾರೋ ಒಬ್ಬರು ನಿನಗೆ ಕಾಯ್ತಾ ಇದ್ದಾರೆ. ಮನೆಯಲ್ಲೆಲ್ಲ ಗಲಾಟೆ ಎದ್ಬಿಟ್ಟಿತ್ತು. ದೇರ್ ವಾಸ್ ಕಮೋಷನ್ ಅಥವಾ ಅಪ್ರೋರ್ ಇನ್ ಎವ್ರಿ ಹೌಸ್. ಕಮೋಷನ್ COMMOTION ಅಥವಾ UPROAR. ಅಪ್ರೋರ್ ಗಲಾಟೆ ಅನ್ನೋ ಪದಕ್ಕೆ ಇವೆರಡು ಇಂಗ್ಲೀಷ್ ಪದನ ನೀವು ಬಳಸ್ಬೋದು. ದೇರ್ ವಾಸ್ ಅಪ್ರೋರ್ ಇನ್ ಎವ್ರಿ ಹೌಸ್. ದೇರ್ ವಾಸ್ ಕಮೋಷನ್ ಇನ್ ಎವ್ರಿ ಹೌಸ್. ಮನೆಯಲ್ಲೆಲ್ಲ ಗಲಾಟೆ ಇದ್ದಿತ್ತು. ಇನ್ನು ಯಾರಾದರೂ ಬಂದಿದ್ರಾ? ಹ್ಯಾಡ್ ಎನಿಬಡಿ ಎಲ್ಸ್ ಕಮ್? ಹ್ಯಾಡ್ ಎನಿವನ್ ಎಲ್ಸ್ ಕಮ್? ಇಲ್ಲಿ ಯಾರಿಗೂ ಬರಲಿಲ್ಲ. ನೋ ಒನ್ ಕೇಮ್ ಹಿಯರ್. ನೋಬಡಿ ಕೇಮ್ ಹಿಯರ್. ನೋಬಡಿ ಅಥವಾ ನೋ ಒನ್ ಯಾವುದನ್ನು ಬಳಸ್ಬೋದು. ಈ ಮನೇಲಿ ಪ್ರತಿಯೊಂದು ವಸ್ತು ನಿನಗಾಗಿದೆ. ಎವ್ರಿಥಿಂಗ್ ಇನ್ ದಿಸ್ ಹೌಸ್ ಈಸ್ ಆಟ್ ಯುವರ್ ಡಿಸ್ಪೋಸಲ್. ಅಥವಾ ಯು ಕ್ಯಾನ್ ಯೂಸ್ ಎನಿಥಿಂಗ್ ಇನ್ ದಿಸ್ ಹೌಸ್. ಇದು ತುಂಬ ಸಿಂಪಲ್ ಇದೆ ನೋಡಿ. ಈ ಮನೇಲಿ ಪ್ರತಿಯೊಂದು ವಸ್ತು ನಿನಗಾಗಿದೆ ಅನ್ನೋದಕ್ಕೆ ಯು ಕ್ಯಾನ್ ಯೂಸ್ ಎನಿಥಿಂಗ್ ಇನ್ ದಿಸ್ ಹೌಸ್ ಅನ್ಬೋದು. ಅಥವಾ ಎವ್ರಿಥಿಂಗ್ ಇನ್ ದಿಸ್ ಹೌಸ್ ಈಸ್ ಆಟ್ ಯುವರ್ ಡಿಸ್ಪೋಸಲ್. ನನ್ನ ಮನೇಲಿ ಪ್ರತಿಯೊಬ್ಬರಿಗೂ ಹುಷಾರೇ ಇಲ್ಲ. Everyone in my house is ill. ನನ್ನ ಮನೇಲಿ ಎಲ್ರಿಗೂ ಹುಷಾರು ತಪ್ಪಿದೆ. Everyone in my house is ill ಅಂತ ಹೇಳ್ಬೋದು. ಅವರು ಎಲ್ಲ ಸಮಯ ಪಾರ್ಕಲ್ಲೇ ಇದ್ದು ಕಳೆದ್ಬಿಟ್ರು. ದೇ ವರ್ ಇನ್ ದ ಗಾರ್ಡನ್ ಆಲ್ ದ ಟೈಮ್. ಅಥವಾ ದೇ ಸ್ಪೆಂಟ್ ಆಲ್ ದ ಟೈಮ್ ಇನ್ ದ ಗಾರ್ಡನ್. ಎರಡು ರೀತಿಯಲ್ಲೂ ಹೇಳ್ಬೋದು. ನಿಮ್ಗೆ ಯಾವುದು ಸುಲಭ ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ಅವರು ಎಲ್ಲ ಸಮಯನ ಪಾರ್ಕ್ನಲ್ಲೇ ಇದ್ದು ಕಳೆದ್ರು ಅನ್ನೋದಕ್ಕೆ ದೇ ವರ್ ಇನ್ ದ ಗಾರ್ಡನ್ ಆಲ್ ದ ಟೈಮ್ ಅಥವಾ ದೇ ಸ್ಪೆಂಟ್ ಆಲ್ ದ ಟೈಮ್ ಇನ್ ದ ಗಾರ್ಡನ್ ಅಂತ ಹೇಳ್ಬೋದು. ನಾವು ಉದ್ಯಾನವನವನ್ನೆಲ್ಲ ಸುತ್ತಾಡಿದ್ವಿ. ವಿ ವೆಂಟ್ ಆಲ್ ಅರೌಂಡ್ ದ ಗಾರ್ಡನ್. ವಿ ವೆಂಟ್ ಆಲ್ ಅರೌಂಡ್ ದ ಗಾರ್ಡನ್ ಅಂದರೆ ನಾವು ಎಲ್ಲ ಗಾರ್ಡನ್ ಎಲ್ಲ ಸುತ್ತಾಡಿದ್ವಿ. ಅವರು ದೇಶಾದ್ಯಂತ ಪ್ರವಾಸ ಮಾಡಿದ್ರು. ದೇ ಟ್ರಾವೆಲ್ಡ್ ಆಲ್ ಓವರ್ ದ ಕಂಟ್ರಿ. ಅವರು ದೇಶಾದ್ಯಂತ ಪ್ರವಾಸ ಮಾಡಿದ್ರು ಅನ್ನೋದಕ್ಕೆ ದೇ ಟ್ರಾವೆಲ್ಡ್ ಆಲ್ ಓವರ್ ದ ಕಂಟ್ರಿ ಅಂತ ಹೇಳಬೇಕು. ಇಷ್ಟು ಕಾಲ ನಾನು ಅವಳಿಗಾಗಿ ಕಾದೆ. ಆಲ್ ದಿಸ್ ವೈಲ್ ಐ ವೇಟೆಡ್ ಫಾರ್ ಹರ್. ಆಲ್ ದಿಸ್ ವೈಲ್ ಐ ವೇಟೆಡ್ ಫಾರ್ ಹರ್. ನಾನು ಇಷ್ಟು ಸಮಯ ಅವಳಿಗಾಗಿ ಕಾದೆ. ನೋಡಿ, ಇಷ್ಟೊಂದು ವಾಕ್ಯಗಳು ರಚನೆ ಮಾಡಿದ್ವಿ, ಇಲ್ಲಿ ನೀವು ಏನನ್ನು ಗಮನಿಸಿದ್ರಿ? ಮೇಜಿನ ಮೇಲಿನ ಪುಸ್ತಕಗಳ ಬಣ್ಣ ಅಂತ ಹೇಳಿದ್ವಿ, ಅಂದರೆ ಆ ಪುಸ್ತಕ ಕೌಂಟಬಲ್ ಅಲ್ಲಿ ಬರುತ್ತೆ. ಪ್ರತಿ ಗುಂಪಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿಗಳ ಬಗ್ಗೆ ಹೇಳಿದ್ವಿ, ಕೌಂಟಬಲ್ ಅಲ್ವಾ. ಪ್ರತಿಯೊಬ್ಬರ ಹತ್ರ ಕಾರ್ ಇದೆ ಅಂದ್ವಿ, ಅದು ಕೂಡ ಕೌಂಟಬಲ್. ಪೆನ್ಸಿಲ್ ಬಗ್ಗೆ ಮಾತಾಡಿದ್ವಿ, ಇಬ್ಬರು ಫ್ರೆಂಡ್ಸ್ ಬಗ್ಗೆ ಮಾತಾಡಿದ್ವಿ, ರಾಜೀವ್ ಬಗ್ಗೆ ಮಾತಾಡಿದ್ವಿ, ಬೀಗದ ಕೈ, ನಂಗೆ ತಿನ್ನೋದಕ್ಕೆ ಏನಾದರೂ ಕೊಡು, ಆ ಒಂದಷ್ಟು ವಸ್ತುನ ಕಳ್ಕೊಂಡಿದ್ದೀನಿ, ಯಾರೋ ಒಬ್ರು ನಂಗೆ ಕಾಯ್ತಿದ್ದಾರೆ, ಇನ್ಯಾರೋ ಬಂದಿದ್ರು, ಇಲ್ಲಿ ಏನಾರು ಬರಲಿಲ್ಲ, ನನ್ನ ಹತ್ರ ಸುಮಾರು ವಸ್ತುಗಳಿದೆ. ಇಷ್ಟೊಂದು ಪದಗಳ ಬಳಕೆ ಆಯಿತು. ಕೆಲವು ಕೌಂಟಬಲ್ ಇದ್ದರೆ ಇನ್ನು ಕೆಲವು ಅನ್ಕೌಂಟಬಲ್ಸ್ ಇತ್ತು. ಈ ಥರ ದಿನನಿತ್ಯದಲ್ಲಿ ನಾವು ಬೇಕಾದಷ್ಟು ಮಾತುಗಳನ್ನು ಆಡ್ತೀವಿ, ವಾಕ್ಯಗಳನ್ನು ರಚನೆ ಮಾಡ್ತೀವಿ. ಆದರೆ ಇಂಗ್ಲೀಷಲ್ಲಿ ಮಾಡಿರ್ಲಿಕ್ಕಿಲ್ಲ, ಇನ್ಮೇಲೆ ಆ ಪ್ರಯತ್ನ ಕೂಡ ನಾವು ಮಾಡಬೇಕು. ಆಗ ತಾನೇ ನಾವು ಇಂಗ್ಲೀಷ್ ಕಲಿಯೋದಕ್ಕೆ ಮಾತಾಡೋದಕ್ಕೆ ಸಾಧ್ಯ. ಅದಕ್ಕೆ ಸಹಾಯಕ್ಕಾಗಿ ನಾನು ಕೂಡ ಇದ್ದೀನಿ. ಪ್ರತಿನಿತ್ಯ ಸುಮಾರು ವಾಕ್ಯಗಳ ರಚನೆ ಆಗತ್ತೆ. ಕನ್ನಡದಲ್ಲಿ ಹೇಳಿ ನಾನೇ ಇಂಗ್ಲೀಷ್ನಲ್ಲಿ ಹೇಳ್ತೀನಿ. ಆದರೆ ಇನ್ನು ಮುಂದಕ್ಕೆಲ್ಲ ಪ್ರತಿ ಸಲ ನಾನು ಕನ್ನಡ ಹೇಳಿದ ತಕ್ಷಣ ನೀವೇ ಪ್ರಯತ್ನ ಪಡಬೇಕು ಅದನ್ನು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡೋದಕ್ಕೆ. ಆಗ ನೀವು ಎಷ್ಟರ ಮಟ್ಟಿಗೆ ಕಲ್ತಿದ್ದೀರಾ ಅನ್ನೋ ಅರ್ಥ ನಿಮಗೆ ಗೊತ್ತಾಗತ್ತೆ. ಇನ್ನೂ ಹೇಳೋದಕ್ಕೆ ತುಂಬ ಇದೆ, ಒಂದಷ್ಟು ನುಡಿ ಮಾತುಗಳಿದೆ, ಅವುಗಳೆಲ್ಲ ನಾವು ದಿನನಿತ್ಯ ಬಳಸ್ತೀವಿ, ಅದನ್ನೇ ಇಂಗ್ಲೀಷ್ನಲ್ಲಿ ಹೇಗೆ ಹೇಳಬೇಕು ಅನ್ನೋದನ್ನು ಕೂಡ ಕಲ್ತ್ಕೊಳ್ಳೋಣ. ಆದರೆ ಅದಕ್ಕಾಗಿ ನಾವು ಮುಂದಿನ ಸಂಚಿಕೆವರೆಗೂ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
6: ಇಂದಿನ ನಮ್ಮ ಪರಿಸ್ಥಿತಿಗೆ ಬಹು ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಮಾತುಗಳನ್ನಾಡಿದ ಶ್ರೀಯುತ ಎಲ್ ಕೆ ಶ್ರೀಪತಿಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯಲಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.5.
2: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
7: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
8: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
7: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
8: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
7: ಏ,
8: ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
7: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು?
8: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
7: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
8: ಹಂಗ ಅದ್ಯಾಕಂತೆ? ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
7: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
8: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
9: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಸರ್ವೇಷಾಂ ನಮಸ್ಕಾರ.
3: ಅಹಂ ಅದಿತಿ MS.
4: ಅಹಂ ಶ್ರೀವಿದ್ಯಾ MG.
5: ಅಹಂ ಪದ್ಮಿನಿ ದಿವಾಕರ್.
2: ವಯಂ ಮತ್ತೂರು ಗ್ರಾಮಸ್ಥ.
5: ಕಳೆದ ಸಂಡೇ ಸ್ಪಾಟ್ಲೈಟ್ ಪ್ರೋಗ್ರಾಂನಲ್ಲಿ ಮತ್ತೂರಿನ ಕಾರ್ಯಕ್ರಮವನ್ನ ನೀವೆಲ್ಲ ಕೇಳಿ ಪ್ರೋತ್ಸಾಹಿಸಿದ್ದೀರಾ.
3: ಕೇಳುಗರ ಅಪೇಕ್ಷೆಯ ಮೇರೆಗೆ ಈ ಬಾರಿ ವಿಭಿನ್ನ ಗಾಯಕರೊಂದಿಗೆ ವಿಭಿನ್ನ ಹಾಡುಗಳ ಮೂಲಕ ತಮ್ಮೆಲ್ಲರನ್ನು ರಂಜಿಸಲು ಮತ್ತೆ ಬರುತ್ತಿದ್ದೇವೆ. ಇದೇ ಜುಲೈ 19 ಭಾನುವಾರ ಬೆಳಗ್ಗೆ 11 ಗಂಟೆಗೆ ನಡೆಯುವ ಸಂಡೇ ಸ್ಪಾಟ್ಲೈಟ್ ಪ್ರೋಗ್ರಾಂನಲ್ಲಿ ನಾವು ಮತ್ತೆ ಬರ್ತಿದ್ದೇವೆ.
2: ಕೇಳಿ ಆನಂದಿಸಿ ಪ್ರೋತ್ಸಾಹಿಸಿ.
0: ಈ ಕಾರ್ಯಕ್ರಮವನ್ನು ಜನಾರ್ದನ್ ಪೈ ಅವರು ನಡೆಸಿಕೊಡಲಿದ್ದು, ಅತಿಥಿಗಳೊಂದಿಗೆ ಮಾತನಾಡಲು ನೀವು ಕರೆ ಮಾಡಬೇಕಾದ ಸಂಖ್ಯೆ 9686096279. ಹಾಗಾದರೆ ತಪ್ಪದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಸಂಡೇ ಸ್ಪಾಟ್ಲೈಟ್ ಇದೇ ಜುಲೈ 19 ಬೆಳಗ್ಗೆ 11 ಗಂಟೆಗೆ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: सर्वेषां नमस्काराः।
1: अहम् अदिति एम् एस्।
2: अहं श्रीविद्या एम् जी।
3: अहं पद्मिनी दिवाकर्।
0: वयं मत्तूरु ग्रामस्थाः।
3: ಕಳೆದ ಸಂಡೇ ಸ್ಪಾಟ್ಲೈಟ್ ಪ್ರೋಗ್ರಾಂನಲ್ಲಿ ಮತ್ತೂರಿನ ಕಾರ್ಯಕ್ರಮವನ್ನ ನೀವೆಲ್ಲ ಕೇಳಿ ಪ್ರೋತ್ಸಾಹಿಸಿದ್ದೀರಾ.
2: ಕೇಳುಗರ ಅಪೇಕ್ಷೆಯ ಮೇರೆಗೆ ಈ ಬಾರಿ ವಿಭಿನ್ನ ಗಾಯಕರೊಂದಿಗೆ ವಿಭಿನ್ನ ಹಾಡುಗಳ ಮೂಲಕ ತಮ್ಮೆಲ್ಲರನ್ನು ರಂಜಿಸಲು ಮತ್ತೆ ಬರುತ್ತಿದ್ದೇವೆ.
1: ಇದೇ ಜುಲೈ 19 ಭಾನುವಾರ ಬೆಳಗ್ಗೆ 11 ಗಂಟೆಗೆ ನಡೆಯುವ ಸಂಡೇ ಸ್ಪಾಟ್ಲೈಟ್ ಪ್ರೋಗ್ರಾಂನಲ್ಲಿ ನಾವು ಮತ್ತೆ ಬರ್ತಿದ್ದೇವೆ.
0: ಕೇಳಿ, ಆನಂದಿಸಿ, ಪ್ರೋತ್ಸಾಹಿಸಿ.
4: ಈ ಕಾರ್ಯಕ್ರಮವನ್ನು ಜನಾರ್ದನ್ ಪೈ ಅವರು ನಡೆಸಿಕೊಡಲಿದ್ದು, ಅತಿಥಿಗಳೊಂದಿಗೆ ಮಾತನಾಡಲು ನೀವು ಕರೆ ಮಾಡಬೇಕಾದ ಸಂಖ್ಯೆ 9686096279. ಹಾಗಾದರೆ ತಪ್ಪದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಸಂಡೇ ಸ್ಪಾಟ್ಲೈಟ್ ಇದೇ ಜುಲೈ 19 ಬೆಳಗ್ಗೆ 11 ಗಂಟೆಗೆ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: सर्वेषां नमस्काराः।
1: अहम् अदिति एम् एस्।
2: अहं श्रीविद्या एम् जि।
3: अहं पद्मिनी दिवाकर्।
0: वयं मत्तूरु ग्रामस्थाः।
3: ಕಳೆದ ಸಂಡೆ ಸ್ಪಾಟ್ಲೈಟ್ ಪ್ರೋಗ್ರಾಂನಲ್ಲಿ ಮತ್ತೂರಿನ ಕಾರ್ಯಕ್ರಮವನ್ನ ನೀವೆಲ್ಲ ಕೇಳಿ ಪ್ರೋತ್ಸಾಹಿಸಿದ್ದೀರಾ.
1: ಕೇಳುಗರ ಅಪೇಕ್ಷೆಯ ಮೇರೆಗೆ ಈ ಬಾರಿ ವಿಭಿನ್ನ ಗಾಯಕರೊಂದಿಗೆ ವಿಭಿನ್ನ ಹಾಡುಗಳ ಮೂಲಕ ತಮ್ಮೆಲ್ಲರನ್ನು ರಂಜಿಸಲು ಮತ್ತೆ ಬರುತ್ತಿದ್ದೇವೆ. ಇದೇ ಜುಲೈ 19 ಭಾನುವಾರ ಬೆಳಗ್ಗೆ 11 ಗಂಟೆಗೆ ನಡೆಯುವ ಸಂಡೇ ಸ್ಪಾಟ್ಲೈಟ್ ಪ್ರೋಗ್ರಾಂನಲ್ಲಿ ನಾವು ಮತ್ತೆ ಬರ್ತಿದ್ದೇವೆ.
0: ಕೇಳಿ ಆನಂದಿಸಿ ಪ್ರೋತ್ಸಾಹಿಸಿ.
4: ಈ ಕಾರ್ಯಕ್ರಮವನ್ನು ಜನಾರ್ದನ್ ಪೈ ಅವರು ನಡೆಸಿಕೊಡಲಿದ್ದು, ಅತಿಥಿಗಳೊಂದಿಗೆ ಮಾತನಾಡಲು ನೀವು ಕರೆ ಮಾಡಬೇಕಾದ ಸಂಖ್ಯೆ 9686090279. ಹಾಗಾದರೆ ತಪ್ಪದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಸಂಡೇ ಸ್ಪಾಟ್ಲೈಟ್ ಇದೇ ಜುಲೈ 19 ಬೆಳಗ್ಗೆ 11 ಗಂಟೆಗೆ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
5: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
6: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
7: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರಣಾಳ ಶಿಶುಗಳ ಜನನವಾಗಿದೆ.
5: 4,000 ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
7: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
6: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
8: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
11: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಕಾಫಿ ವಿತ್ ಆಜೀಸ್ ಕಾರ್ಯಕ್ರಮ. ಸಮಯ ಕೂಡ 4 ಗಂಟೆ ಆಗಿದೆ. ನಾನು ನಿಮ್ಮ ಆರ್ಜೆ ಅರ್ಪಿತಾ ನಿಮ್ಮೊಟ್ಟಿಗೆ ಮಾತನಾಡೋಕೆ ಬಂದಿದ್ದು ಆಗಿದೆ. ಇನ್ನೂ ತಡ ಮಾಡೋದು ಬೇಡ, ಕಾರ್ಯಕ್ರಮವನ್ನು ಶುರು ಮಾಡೋಣ. ಏನಂತೀರಾ? ಸೊ ಎಲ್ಲರೂ ವೀಕೆಂಡ್ ಸ್ಯಾಟರ್ಡೆ ಏನೇನು ಪ್ಲ್ಯಾನ್ಸು, ಏನು ಮಾಡ್ತಿದ್ದೀರಾ, ಏನು ಸಮಾಚಾರ? ಮಲ್ನಾಡಲ್ಲಂತೂ ಮಳೆ ಆಗ್ತಿದೆ ರೀ. ನಿಮ್ಮ ಕಡೆ ಹೇಗಿದೆ ಮಳೆ ಬೆಳೆ ಎಲ್ಲ? ಸೊ ನಿಮ್ಮೊಟ್ಟಿಗೆ ಮಾತಾಡೋಕೆ ನಾನು ನಿಮಗಾಗಿ ವೈಟ್ ಮಾಡ್ತಾ ಇದ್ದೀನಿ. ಹಾಗಿದ್ರೆ ಇವತ್ತಿನ ಕಾಫಿ ವಿತ್ ಆರ್ಟಿಸ್ಟ್ ಕಾರ್ಯಕ್ರಮದಲ್ಲಿ ಈ ಆರ್ಜಿ ಜೊತೆ ನೀವು ಮಾತಾಡಬೇಕು ಅಂದ್ರೆ ನಮ್ಮ ಸಂಖ್ಯೆ 9686090279, ಸಂಖ್ಯೆ ಮತ್ತೊಮ್ಮೆ 9686090279. ಈ ಒಂದು ಸಂಖ್ಯೆಗೆ ಕರೆಯನ್ನ ಮಾಡಿ ಮಾತನಾಡಬಹುದು. ಸರಿನಾ? ಸರಿ ಅರ್ಪಿತಾ, ಇವತ್ತು ಮಾತಾಡಿ, ಏನ್ ಮಾತಾಡೋದು, ಏನ್ ಸಮಾಚಾರ, ಏನ್ ವಿಷಯ ಅಂತ ಕೇಳ್ತಿದ್ರಾ? ಸೊ ಕೇಳುಗ್ರೆ, ಇವತ್ತು ಜುಲೈ 18. ನಿಮಗೆ ಗೊತ್ತಾ, ಇವತ್ತು ಬಹಳ ವಿಶೇಷವಾದಂತಹ ದಿನ ಇದೆ. ಹೌದು, ಇವತ್ತು ವಿಶ್ವ ಶ್ರವಣ ದಿನ, ಅಂದ್ರೆ ವರ್ಲ್ಡ್ ಲಿಸನಿಂಗ್ ಡೇ. ಹೌದು, ನಾವು ಪ್ರತಿದಿನ ಎಷ್ಟೊಂದು ಶಬ್ದಗಳನ್ನ ಕೇಳ್ತಾನೆ ಇರ್ತೀವಿ ಅಲ್ವಾ? ಅದರಲ್ಲೂ ಇತ್ತೀಚೆಗೆ ಟ್ರಾಫಿಕ್ ಸೌಂಡ್ ಹೆಚ್ಚಾಗಿದೆ, ಜೊತೆಗೆ ಮೊಬೈಲ್ ರಿಂಗ್ ಟೋನ್ ಇರ್ಬೋದು, ಜೊತೆಗೆ ಜನರ ಮಾತು. ಹಾಗೇನೆ ಇವತ್ತು ನಾವು ಸ್ವಲ್ಪ ಸಮಯ ನಿಂತು ಕೇಳಿಸ್ತಾ ಇರುವಂತಹ ಶಬ್ದಗಳನ್ನ ಕೂಡ ಆಲಿಸ್ಬೇಕಾಗಿದೆ. ಇನ್ನು ಪ್ರಕೃತಿಯ ಮಡಿಲಲ್ಲಿ ಹೋದ್ರೆ ಅಂತೂ ಆಹಾ, ಅಲ್ಲಿ ಹರಿಯುವಂತ ನೀರಿನ ಶಬ್ದ ಆಗಿರ್ಬೋದು, ಪಕ್ಷಿಗಳ ಚಿಲಿಪಿಲಿ, ಮರದ ಎಲೆಗಳ ಸದ್ದು, ಇವೆಲ್ಲವನ್ನು ನಾವು ಎಷ್ಟೋ ದಿನ ಆಯ್ತು ಅಲ್ವಾ ಕೇಳಿ ಗಮನಿಸಿ. ಹೌದು, ಈ ದಿನದ ಮುಖ್ಯ ಉದ್ದೇಶ ಏನ್ ಗೊತ್ತಾ? ನಾವು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಗಮನವಿಟ್ಟು ಕೇಳಿಸ್ಕೋಬೇಕು. ಅಕಸ್ಮಾತ್ ಈ ಒಂದು ಶಬ್ದಗಳಲ್ಲಿ ನಮ್ಮ ಮನಸ್ಸಿಗೆ ನೆಮ್ಮದಿ ಕೊಡುವಂತ ಸಾಕಷ್ಟು ಶಬ್ದಗಳು ಕೂಡ ಇದೆ. ಹೌದು ಕೇಳುಗರೆ, ಹಾಗಾಗಿ ಇವತ್ತು ವಿಶ್ವ ಕೇಳುಗರ ದಿನದ ಬಗ್ಗೆ ಮಾತಾಡೋಣ. ಅಂದ್ರೆ ಲಿಸನಿಂಗ್ ಡೇ. ನಾವೇನ್ ಗೊತ್ತಾ, ಜೀವನದಲ್ಲಿ ನಾವು ಹೇಗೆ ಮಾತಾಡ್ತೀವೋ ಹಾಗೆ ಬೇರೆಯವ್ರು ಮಾತಾಡೋದನ್ನ ಕೇಳಿಸ್ಕೊಳ್ಳೋದು ಕೂಡ ತುಂಬಾನೇ ಮುಖ್ಯ ಆಗುತ್ತೆ. ನೀವು ಕೂಡ ಈ ವಿಷಯದ ಬಗ್ಗೆ ಮಾತಾಡಬಹುದು. ಜೀವನದಲ್ಲಿ ನಾವು ತುಂಬಾ ಸರಿ ಮಾತಾಡ್ತಿರ್ತೀವಿ, ಆದ್ರೆ ಕೇಳಿಸ್ಕೊಳ್ಳೋದು ಎಷ್ಟು ಮುಖ್ಯ ಆಗತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಷಯ. ಸರಿನಾ? ಹಾಗಿದ್ರೆ ನೀವು ಕೂಡ ಕರೆ ಮಾಡಿ ಮಾತನಾಡಬೇಕು ಅಂದ್ರೆ ನಮ್ಮ ಸಂಖ್ಯೆ 9686090269, ಈ ಒಂದು ಸಂಖ್ಯೆಗೆ ಕರೆಯನ್ನ ಮಾಡಿ. ಜೊತೆಗೆ ನಮ್ದು ಎರಡೆರಡು ಕಂಡೀಷನ್ ಇದೆ. ಏನಪ್ಪಾ ಅಂದ್ರೆ, ನೀವು ಫೋನ್ ಮಾಡಿದಾಗ ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಇದ್ದು ಕರೆ ಮಾಡಿ, ಹಾಗೆ ರೇಡಿಯೋ ವಾಲ್ಯೂಮ್ನ ಕಡಿಮೆ ಮಾಡಿಕೊಂಡು ಕರೆ ಮಾಡಿ, ಸರಿನಾ? ಹಾಗಾದ್ಮೇಲೆ ಇವತ್ತಿನ ಫಸ್ಟ್ ಲಕ್ಕಿ ಕಾಲರ್ ಯಾರು, ಎಲ್ಲಿಂದ ಕರೆಯನ್ನು ಮಾಡ್ತಿದ್ದಾರೆ ಕೇಳುವ. ಹಲೋ,
2: ಹಲೋ, ನಮಸ್ತೆ ಅರ್ಪಿತಾ ಮೇಡಮ್ ಅವರಿಗೆ.
11: ನಮಸ್ತೆ, ಗುಡ್ ಈವ್ನಿಂಗ್ ಸರ್, ಹೇಗಿದ್ದೀರಾ?
2: ನಾವು ಆರಾಮಾಗಿದ್ದೀವಿ, ನೀವು ಹೇಗಿದ್ದೀರಾ?
11: ನೀವೆಲ್ಲ ಆರಾಮಿದ್ರಾ ಅಂದ್ಮೇಲೆ ನಾವು ಆರಾಮಾಗಿರ್ಲೇಬೇಕಲ್ವಾ ಸರ್?
2: ನೀವು ಆರಾಮಾಗಿದ್ದೀವಿ, ನಾವೆಲ್ಲ ಆರಾಮಾಗಿದ್ದ ಹಾಗೆ. ಯಾಕೆ
11: ಸರ್ವೇ ಜನ ಸುಖಿನೋ ಭವಂತು, ಎಲ್ರು ಆರಾಮಾಗಿರೋಣ.
2: ಅದು ನೀವು ಆರಾಮಾಗಿದ್ದು ನಾವು ಆರಾಮಾಗಿದ್ದ ಹಾಗೆ. ಯಾಕೆ ಅಂದ್ರೆ ನೀವು ಏನ ನಾವು ಕರೆ ಮಾಡಿದಾಗ, ನೀವೇನಾದ್ರೂ ಒಂದು ಹೊಸ ವಿಷಯ ಕೊಟ್ಟಾಗ, ಆ ವಿಷಯ ನಮ್ಮ ತಲೆಗೆ ಬಂದಾಗ, ನಮ್ಮಲ್ಲಿರದ ಇರುವಂತ ಅನಾರೋಗ್ಯ ಎಲ್ಲ ಹೋಗಿ ಆರೋಗ್ಯ ಆಗಿರ್ತೀವಿ.
11: ಖಂಡಿತ ಖಂಡಿತ ಸರ್. ಸೊ ಕೆಲವೊಮ್ಮೆ ಕೆಲವೊಬ್ಬರ ಮಾತುಗಳನ್ನ ಕೇಳುವಾಗ, ಕೆಲವೊಂದು ಗೀತೆಗಳನ್ನ ಕೇಳುವಾಗ, ಆಲಿಸುವಾಗ ನಮ್ಮ ಮನಸ್ಸಿಗೆ ತಿಳಿಯದಲ್ಲೇ ಏನೋ ಒಂದ್ ರೀತಿ ನೆಮ್ಮದಿ ಖುಷಿ ಸಿಗುತ್ತಂತೆ.
2: ಹೌದು ಮೇಡಮ್. ಇನ್ನೊಂದೇನ್ ಗೊತ್ತಾ, ನಾವೇನೇ ಆಗ್ಲಿ ಏನೇ ಬಿಡ್ಲಿ, ಒಂದು ಒಳ್ಳೆ ಸುಮಧುರವಾದ ಗೀತೆಗಳು, ಒಂದು ಒಳ್ಳೆ ವಿಚಾರಗಳು ನಾವು ಕೇಳ್ತಾ ಇದ್ರೆ, ಆ ವಿಚಾರ ನಮ್ಮ ತಲೆಗೆ ಬಂದಾಗ, ನಮ್ಮ ತಲೆಯಲ್ಲಿ ಇದ್ದ ಎಲ್ಲಾ ಒಂದು ವಿಷಯ, ಏನಾದ್ರೂ ಬೇಡವಾದ ವಿಷಯಗಳು ಮತ್ತು ಮನಸ್ಸಿನಲ್ಲಿರುವಂತ ನೋವುಗಳು ದೂರವಾಗಕ್ಕೆ ಕಾರಣ ನಮ್ಮ ಬಾನುಲಿಯ ನೀವುಗಳು.
11: ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ನಿಮ್ಮ ಮಾತಿಗೆ ನಾವು ಸದಾ ಆಭಾರಿಗಳು. ಹಾಗೆ ಇವತ್ತು ವಿಶ್ವ ಆಲಿಸುವ ದಿನ ಇದೆ ಸರ್, ಸರಿನಾ? ನಾವು ಜೀವನದಲ್ಲಿ ಕೇಳಿಸ್ಕೊಳ್ಳೋದು ಎಷ್ಟು ಮುಖ್ಯ ಆಗತ್ತೆ ಸರ್?
2: ಮೇಡಮ್, ಪ್ರತಿಯೊಂದು ವಿಷಯನು ನಾವು ಕೇಳಿಕೊಳ್ಳೋದ್ರಲ್ಲಿ ತುಂಬಾ ಅನುಕೂಲ ಇದೆ ಮತ್ತೆ ಅನಾನುಕೂಲನು ಇದೆ.
11: ಹೌದು.
2: ಆದ್ರೆ ನಮಗೆ ಬೇಕಾಗುವಂತ ವಿಚಾರಗಳು ಮತ್ತೆ ನಮ್ಮ ಜೀವನಕ್ಕೆ ಬೇಕಾಗುವಂತ ವಿಷಯಗಳನ್ನ ನಾವು ಕೇಳೋದ್ರಿಂದ ಅದು ತುಂಬಾ ನಮಗೆ ಒಳ್ಳೇದಾಗುತ್ತೆ ಮತ್ತೆ ನಿಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳುವಂತದಾಗುತ್ತೆ.
11: ಖಂಡಿತ ಸರ್.
2: ಬೇಡದೇ ಇರುವಂತ ವಿಚಾರಗಳನ್ನ ಕೇಳಿದಾಗ ಏನಾಗುತ್ತೆ, ಮನಸ್ಸಿಗೆ ನೋವಾಗುತ್ತೆ ಮತ್ತೆ ಆ ವಿಚಾರದಲ್ಲಿ ಏನೋ ಒಂಥರ ದುಗುಡಗಳು ಹೆಚ್ಚಾಗ್ತವೆ.
11: ಹೌದು ಸರ್. ಈಗ ಎಷ್ಟೋ ಸಂಬಂಧಗಳು ಹೇಗ್ ಗೊತ್ತಾ, ಜಗಳ ಆಗ್ತಿರ್ತಾರೆ, ಆ ಮಾತನ್ನ ಕೇಳಿಸ್ಕೊಳ್ಳುವಂತ ತಾಳ್ಮೆ ಇರಲ್ಲ, ಆ ಮಾತು ಕೇಳಿಸ್ಕೊಂಡಾಗ ಬಹುಶಃ ಆ ಜಗಳ ಅಲ್ಲಿಗೆ ಕೊನೆಗೊಳ್ಳುತ್ತೆ.
2: ಆಗ್ತಾ ಇದೆ, ಅದರಿಂದ ಏನ್ ಪರಿಣಾಮ ಆಗ್ಬಹುದು, ಆ ಜಗಳನ ನಾವು ಬಿಡಿಸಕ್ಕೆ ಪ್ರಯತ್ನ ಮಾಡ್ಬೇಕು ಅನ್ನೋ ಒಂದು ಭಾವನೆನು ಇರಬೇಕು ಮೇಡಮ್.
11: ಖಂಡಿತ ಖಂಡಿತ ಸರ್, ಅದಕ್ಕಾಗಿ ಆಲಿಸುವುದು ತುಂಬಾ ಮುಖ್ಯ ಆಗುತ್ತೆ.
2: ಹೌದೌದು. ಆಲಿಸುವುದು ಅಂದ್ರೆ ಅವ್ರು ಏನು ಯಾವ ವಿಚಾರಕ್ಕೋಸ್ಕರ ಜಗಳ ಮಾಡ್ತೇವ್ರೆ, ಆ ವಿಚಾರನ ಸರಿಪಡಿಸೋ ಒಂದು ನಾವು ನಮ್ಮ ಅಲ್ಲಿರುವಂತ ಮಾತುಗಳನ್ನ ಅವರಿಗೆ ತಿಳಿಸಿ ಹೇಳಿ ಆ ವಿಚಾರಗಳನ್ನ ತಿಳಿಗೊಳಿಸೋದಿದೆಯಲ್ಲ, ಅದರಿಂದ ಭಾರಿ ಒಳ್ಳೇದಾಗುತ್ತೆ. ಹಾಗಾಗಿ ಕೆಲವೊಂದು ವಿಚಾರಗಳನ್ನು ಆಲಿಸಿ ಮಾತನಾಡುವುದು ಬಾರಿ ಸೂಕ್ತ ಅಂತ ನನ್ನ ಅನಿಸಿಕೆ. ಧನ್ಯವಾದ.
11: ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
2: ಧನ್ಯವಾದ.
11: ಓಕೆ, ಎಸ್, ರಾಜು ಶಂಕರ್ ಘಟ್ ಅವರು ಕರೆ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾತಾಡಿದ್ರು. ಅವ್ರು ಹೇಳ್ತಾ ಇದ್ರು ಎಲ್ಲಾ ವಿಷಯವನ್ನು ಕೇಳೋದು ಕೇಳಿಸ್ಕೊಳ್ದಿರೋದು ಎರಡು ನಮ್ ಕೈಲಿ ಇರುತ್ತೆ, ಆದ್ರೆ ಉತ್ತಮವಾದ ವಿಚಾರಗಳನ್ನ ಆಲಿಸೋದು ತುಂಬಾನೇ ಒಳ್ಳೇದು, ಆರೋಗ್ಯಕ್ಕೂ ಕೂಡ ಒಳ್ಳೇದು ಅಂತ ಅಲ್ವಾ? ಹೌದು ಕೇಳುಗರೆ. ಯಾಕಂದ್ರೆ ನಾವು ಬೆಳಗ್ಗೆನೆ ಎದ್ದು ಒಮ್ಮೆ ಆಚೆ ಬಂದು ನೋಡಿದಾಗ ಅಲ್ಲಿ ಹಕ್ಕಿಗಳ ಚಿಲಿಪಿಲಿ ಕಲರ ಒಂದ್ ಕಡೆ ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇರುತ್ತೆ ಅಂದ್ರೆ ಇನ್ನು ತಂಪಾದ ವಾತಾವರಣ. ಹಾ, ಅದಕ್ಕೆ ಹೇಳೋದು ದೊಡ್ಡವ್ರು ಹೇಳ್ತಾರೆ, ದಿನ ಬೆಳಗ್ಗೆ ಬೇಗ ಎದ್ದಳ್ಬೇಕು, ಎದ್ದಾಗ ನಮಗೆ ಪ್ರಕೃತಿಯ ಸೌಂದರ್ಯವನ್ನ ಸವ್ಯಕ್ಕೆ ಕೂಡ ಒಳ್ಳೆ ಅವಕಾಶ ಸಿಗುತ್ತೆ ಅಂತ. ಹಾಗಿದ್ರೆ ಮತ್ತೊಂದು ಕರೆ ಸಿದ್ಧವಾಗಿದೆ, ಯಾರು ಕೇಳುವ? ಹಲೋ.
12: ಹಲೋ ಮೇಡಮ್ ಅವರೇ, ನಮಸ್ಕಾರ.
11: ನಮಸ್ಕಾರ ಸರ್, ಹೇಗಿದ್ದೀರಿ?
12: ನಾವು ಚೆನ್ನಾಗಿದ್ದೇವ್ರಿ, ನೀವ್ ಹೇಗಿದ್ದೀರಾ ಮೇಡಮ್ ಅವರೇ?
11: ನಾನು ಸೂಪರ್ ಆಗಿದ್ದೀನಿ ಸರ್.
12: ಮಧ್ಯಾಹ್ನದ ಊಟ ಆಯ್ತೇನ್ರಿ ಮೇಡಮ್ ಅವರೇ?
11: ಮಧ್ಯಾಹ್ನದ ಇವತ್ತು ಭರ್ಜರಿ ಊಟ ಆಯ್ತ್ರಿ.
12: ಹೌದ್ರಾ? ನಿದ್ದೆ ಬಂದ್ರೆ ಬರ್ದಂಗಿದ್ರೆ ಸಾಕು,
11: ನಿದ್ದೆ ಗಿದ್ದೆ ಬರಲ್ರಿ, ಆರಾಮ ಒಳ್ಳೆ ಊಟ ಆಯ್ತ್ರಿ ಅಷ್ಟೇ. ಈಗ ನಮ್ ಕಡೆ ಮಳೆ ಬರ್ತಿದೆ, ನಿಮ್ ಕಡೆ ಹೇಗಿದೆ ವಾತಾವರಣ?
12: ಹೌದು ಕಣ್ರಿ, ಏನೋ ವರ್ಣನ ಒಂದು ದಯ ಇವತ್ತು ಸ್ವಲ್ಪ ತೋರಿಸಿದೆ ಅಂತಕೋಬಹುದು.
11: ಹೌದು, ನಿನ್ನೆಯಿಂದ ಕೂಡ ಸ್ವಲ್ಪ ತೋರಿಸ್ತಾ ಇದ್ದೇನೆ.
12: ಹೌದು, ನಿಜಕ್ಕೂ ತುಂಬಾ ನಮಗೆ ಒಂದು ಸಮಾಧಾನ ಆಗ್ತಾ ಇದೆ. ಯಾಕಂದ್ರೆ ಇದು ಮಳೆಗಾಲನೋ ಅಥವಾ ಬೇಸಿಗೆನೋ ಅಂತ ನಮಗೆ ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟಿತ್ತು.
11: ಹೌದು,
12: ಯಾಕಂದ್ರೆ ಬೇಸಿಗೆಲಿ ಬಿಸಿಲು ಬೀಳೋದು ಸೆಕೆ ಆಗೋದು ಮಾತ್ರ ಕಂಡಿದ್ವಿ, ಇದು ಮಳೆಗಾಲದಲ್ಲೂ ಕೂಡ ಬಿಸಿಲು ಬೀಳುತ್ತೆ ಸೆಕೆ ಆಗುತ್ತೆ ಅಂತ ನಮಗೆ ಗೊತ್ತಿರ್ಲಿಲ್ಲ, ಈಗ ಅನುಭವ ಆಗ್ತಾ ಇದೆ.
11: ನಿಜ ನಿಜ ಚಿಕ್ಕಪ್ಪದಲ್ಲಿ ವಿಶ್ವ ಆಲಿಸುವ ದಿನ ಇದೆ ಆಯ್ತಾ, ಹಾಗಾಗಿ ಜೀವನದಲ್ಲಿ ಆಲಿಸೋದು ಅಥವಾ ಕೇಳಿಸ್ಕೊಳ್ಳೋದು ಎಷ್ಟು ಮುಖ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೆ.
12: ಹೌದು ಮೇಡಮ್, ಅರೆ ಖಂಡಿತವಾಗ್ಲು ಒಳ್ಳೆ ಒಂದ್ ಟಾಪಿಕ್ ತಗೊಂಡ್ ಬಂದಿದ್ದೀರಾ. ಯಾಕೆ ಅಂದ್ರೆ ಒಂದು ನಾವು ಬಟ್ ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ ನೀವೀಗ ಎಲ್ಲಿ ಸ್ಟುಡಿಯೋದಲ್ಲಿ ಕುತ್ಕೊಂಡ್ ಮಾತಾಡ್ತಾ ಇದ್ದೀರಾ, ನಿಮ್ಮ ಧ್ವನಿ ಮಾತ್ರ ನಾವು ಕೇಳ್ತಾ ಇದೀವಿ, ಮತ್ತೆ ನೀವು ನಡೆಸ್ಕೊಡುವಂತ ಕಾರ್ಯಕ್ರಮ ಕೂಡ ಒಂದು ಧ್ವನಿ ಮೂಲಕನೇ ನಮ್ಮ ಕಿವಿಯಲ್ಲಿ ಕೇಳ್ತಾ ಇರ್ತೀವಿ. ಅದು ಮುಖ್ಯವಾಗಿ ಮೇನ್ ಪಾಯಿಂಟ್ ಅಂದ್ರೆ ಅದು. ಆಮೇಲೆ ಈಗ ನೋಡ್ರಿ, ಮುಂಜಾನೆ ಸಮಯದಲ್ಲಿ ಒಂದು ತಂಪಾದ ವಾತಾವರಣದಲ್ಲಿ ಆ ಒಂದು ಪಕ್ಷಿಗಳ ಚಿಲಿಪಿಲಿ ಒಂದು ಕಲರವ ಕೇಳ್ತಾ ಇದ್ಬಿಟ್ರೆ ಆ ಮನಸ್ಸಿಗೆ ಎಷ್ಟು ಉಲ್ಲಾಸ ಆಗುತ್ತೆ. ಆಮೇಲೆ ಕೋಗಿಲೆ ಧ್ವನಿ ಆಗಿರ್ಬೋದು, ಗಿಳಿ ಕೂಗೋದಾಗಿರ್ಬೋದು, ಆ ಒಂದು ಯಾವುದೇ ಒಂದು ಹಸು ಕೂಗೋದು ಕೂಡ ಒಂದು ಧ್ವನಿ ಮೂಲಕನೇ ನಾವು
11: ಹೌದು ಒಂದು ಶಬ್ದವಾಗಿರುವಂತಹ ಪ್ರದೇಶದಲ್ಲಿ ಹಸು ಅಂಬಾ ಅಂತ ಕೂಗುವಾಗ ಆ ಒಂದು ಶಬ್ದ ಮನಸ್ಸಿಗೆ ಎಷ್ಟು ಉಲ್ಲಾಸವನ್ನ ತರಿಸುತ್ತೆ ಅಲ್ವಾ.
12: ಹೌದು, ನಾವು ಅಮ್ಮಾ ಬಾಯಿಲಿ ಅಂತ ಕರೆದಾಗ ಅವು ಅಂಬಾ ಅಂದಾಗ ಅವು ಕೂಡ ಅವು ಅವು ಒಂದು ಅಮ್ಮ ಅಂತಾನೆ ಕರೆದ ಒಂದು ರೀತಿಯಲ್ಲಿ ನಮಗೆ ಒಂದು ಅನುಭವ ಆಗುತ್ತೆ.
11: ಹೌದ್ ಹೌದು ಸರ್,
12: ನಿಜಕ್ಕೂ ಎಂತ ಒಂದು ಈಗ ಒಂದು ಯಾವುದೇ ಒಂದು ಸೌಂಡ್ ಕೇಳ್ಬೇಕಾದ್ರೂ ನಮ್ಗೆ ಮೇನ್ ಕಿವಿ ಚೆನ್ನಾಗಿರ್ಬೇಕು ಮೇಡಮ್ ಅವರೇ. ಆಮೇಲೆ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಅವ್ರ ಕಡೆ ಒಂದ್ ಸ್ವಲ್ಪ ಗಮನ ಇರ್ಬೇಕು ನಾವು.
11: ಹೌದ್ ಸರ್,
12: ಅವ್ರು ಏನ್ ಹೇಳಿದ್ರು ಅಂತ ನಮಗ್ ಫಸ್ಟ್ ಕೇಳಿದಾಗ ಮಾತ್ರ ಅವ್ರಿಗೆ ನಾವು ಪ್ರತಿ ಉತ್ತರ ಕೊಡಕ್ ಸಾಧ್ಯ. ನಮಗೆ ಅವ್ರು ಹೇಳಿದ್ದೇ ಕೇಳಲಿಲ್ಲ ಅಂತಂದ್ರೆ ನಾವ್ ಏನ್ ಹೇಳೋದು ಅಂತಾನೆ ಅರ್ಥ ಆಗಲ್ಲ. ಅವ್ರು ಒಂದ್ ಕೇಳಿದ್ರೆ ನಾವೇ ಒಂದ್ ಹೇಳ್ಬಿಡ್ತೇವೆ, ಅವಾಗ ಅವ್ರಿಗೂ ಬೇಜಾರಾಗುತ್ತೆ, ಏನಪ್ಪ ನಾವಂತ ಕೇಳಿದ್ರೆ ಇವನೇ ಒಂದ್ ಹೇಳ್ತಾನೆ, ಬಟ್ಟೆ ಐರನ್ಗೆ ತರ್ಲಪ್ಪ ತರ್ಲಾ ಅಂತ ಕೇಳಿದ್ರೆ ಊಟ ಆಯ್ತು ಅನ್ನೋದು, ಏನಪ್ಪ ಬಟ್ಟೆ ತರ್ಲ ಐರನ್ಗೆ ಅಂತ ಕೇಳಿದ್ರೆ ಊಟ ಆಯ್ತು ಅಂತೀಯಲ್ಲ, ತಿಂಡಿನ ಬೆಳಗ್ಗೆನೆ ಆಯ್ತು ಅನ್ನೋದು.
11: ಕಿವಿ ಅನ್ನೋದು ಎಷ್ಟು ಮುಖ್ಯ ಆಗತ್ತೆ ಅಲ್ವಾ.
12: ಕಿವಿ ನಿಜಕ್ಕೂ ನಾವು ಕಿವಿಯನ್ನ ಕ್ಲೀನ್ ಆಗಿ ಇಟ್ಕೋಬೇಕು ಮೇಡಮ್ ಅವರೇ. ಯಾಕೆಂದ್ರೆ ಅದು ನೀರ್ ಹೋಗೋದಾಗಿರ್ಲಿ, ಒಂದು ಯಾವ್ದೇ ಒಂದು ಹುಳಗಳು ಜಿಟ್ಟೆಗಳು ಹೋಗದಾಗೆ ನೋಡ್ಕೋಬೇಕು. ಆಮೇಲೆ ನಾವು ವರ್ಷಕ್ ಒಂದ್ಸಲನಾದ್ರೂ ನಾವು ಕಿವಿ ಮೂಗು ಗಂಟಲು ತಜ್ಞರ ಹತ್ರ ಹೋಗಿ ನಾವು ಕಿವಿಗಳನ್ನ ಒಂದ್ ಸ್ವಲ್ಪ ಚೆಕ್ ಮಾಡಿಸ್ಕೋಬೇಕು. ಆಮೇಲೆ ಅದ್ರ ಒಳಗಡೆ ಎಲ್ಲ ಕಟ್ಟಿರುತ್ತೆ. ಏನಪ್ಪ ಅಂದ್ರೆ ಈಗ ನಮ್ಮ ಟೇಪ್ ರೆಕಾರ್ಡ್ ರೇಡಿಯೋದಲ್ಲಿ ಯಾವ ತರ ಸ್ಪೀಕರ್ ಇರುತ್ತೋ ಅದೇ ತರ ಒಂದು ಸ್ಪೀಕರ್ ನಮ್ಮ ಕಿವಿ ಒಳಗಡೆ ಇರುತ್ತೆ ಮೇಡಮ್
11: ಅವರೇ.
12: ಅದೇ ನಮಗೆ ಎಲ್ಲದು ಪ್ರತಿಯೊಂದು ಕೇಳಿಸೋದು ಅಂದ್ರೆ ಅದೇ.
11: ನಿಜ ಚಿಕ್ಕಪ್ಪನವ್ರೆ, ತುಂಬಾ ಚೆನ್ನಾಗಿ ಮಾತಾಡಿದ್ರೆ. ಯಾಕಂದ್ರೆ ಇವತ್ತು ವಿಶ್ವ ಆಲಿಸುವ ದಿನ, ನಮ್ಮ ಕಿವಿಯನ್ನ ನಾವು ಆರೋಗ್ಯವಾಗಿ ಇಟ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ.
12: ಹೌದು ಮೇಡಮ್,
11: ತುಂಬಾ ಖುಷಿ ಆಯ್ತು ನಿಮ್ಮ ಒಟ್ಟಿಗೆ ಮಾತಾಡಿ. ಧನ್ಯವಾದಗಳು ಸರ್.
12: ನನಗೂ ಕೂಡ ನಿಮ್ಮ ಒಂದು ನಿಲಯದಿಂದ ಮಾತಾಡಕ್ ಅವಕಾಶ ಮಾಡಿಕೊಟ್ಟ ನಿಮ್ಗೆ ತುಂಬಾ ಹೃದಯದ ಧನ್ಯವಾದಗಳು ಮೇಡಮ್ ಅವರೇ. ನಮಸ್ಕಾರ.
11: ನಮಸ್ಕಾರ ಸರ್. ಎಸ್, ಚಿಕ್ಕಪ್ಪನವರು ಕರೆ ಮಾಡಿ ತುಂಬಾ ಒಳ್ಳೆ ವಿಚಾರಗಳನ್ನ ಹಂಚ್ಕೊಳ್ತಾ ಇದ್ರು ಅಲ್ವಾ. ಹಾಗಿದ್ರೆ ಮುಂದಿನ ಕರೆ ಯಾರು, ಎಲ್ಲಿಂದ ಕರೆ ಮಾಡಿದರೆ ಕೇಳುವ. ಹಲೋ
13: ಹಲೋ
11: ಹಲೋ, ನಮಸ್ತೆ. ಕಾಫಿ ಆಗಿಲ್ಲ ಮೇಡಮ್, ನಿಮ್ದು
13: ಆಗಿಲ್ಲ? ಕಾಫಿ ಕುಡಿಯೋಣ ಬನ್ನಿ.
11: ಆಯ್ತು ಮೇಡಮ್, ಬರ್ತೀವಿ. ಮತ್ತೆ ಇವತ್ತಿನ ಕಾರ್ಯಕ್ರಮದ ವಿಚಾರ
13: ಕೇಳ್ತೇವೆ. ಇವಾಗ ಕೇಳಿಸ್ಕೊಂಡೆ
11: ಗೊತ್ತಾಗಿರ್ಲಿಲ್ಲ
13: ಈಗ. ಹಾ, ಓಕೆ ಓಕೆ.
11: ಸೊ ಕೇಳಿಸ್ಕೊಳ್ಳೋದು ಎಷ್ಟು ಮುಖ್ಯ ಆಗುತ್ತೆ ಅಂತ.
13: ಹೌದೌದು, ಹೇಳಿ ಹೇಳಿ.
11: ಸೊ ಇದೇ ಇವತ್ತಿನ ವಿಷಯ. ಯಾಕಂದ್ರೆ ಎಷ್ಟೋ ಬಾರಿ ಮಾತುಕತೆ ನಡೆಸುವಾಗ ನಾವು ಮಾತ್ರ ಜೋರ್ ಜೋರ್ ಮಾತಾಡ್ತಿರ್ತೀವಿ, ಎದುರುಗಡೆರುವಂತಹ ವ್ಯಕ್ತಿ ಏನ್ ಹೇಳ್ತಾರೆ ಏನ್ ಆಗ್ತಾ ಇದೆ ಅನ್ನೋದು ಕೇಳಿಸ್ಕೊಳ್ಳೋದ್ರಲ್ಲಿ ನಾವು ಸಾಕಷ್ಟು ಬಾರಿ ಸೋತಿರ್ತೀವಿ ಆಯ್ತಾ. ಹಾಗಾಗಿ ಕೇಳಿಸ್ಕೊಳ್ಳೋದು ಎಷ್ಟು ಮುಖ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದೆ. ಹೇಳಿ ಮ್ಯಾಮ್.
13: ಓಕೆ, ಹೌದು ನಿಜ, ನಾವು ಎಷ್ಟು ತಪ್ಪಲ್ಲಿ ಮಾಡೋದು ಇದ್ರಲ್ಲೇನೆ. ಯಾರೋ ಒಬ್ರು ಹೇಳ್ತಾ ಇರ್ತಾರೆ, ಆ ಮಾತು ಕಳ್ಸ ಗಮನಿಸ್ಕೊಳ್ಳೋದಿಲ್ಲ, ನಮ್ ಇನ್ ಯಾವ್ದೋ ಲೋಕದಲ್ಲಿ ಇರ್ತೀವಿ.
11: ಹೌದು,
13: ಅವಾಗ ಅರ್ಥ ಮಾಡ್ಕೊಳ್ತಿರ್ ಆ ನಂತರ ಅದು ಘಟನೆ ಏನೋ ಒಂದು ವ್ಯತ್ಯಾಸ ಆದಾಗ ಹೌದಲ್ಲ ಅವ್ರು ಏನೋ ಹೇಳಿದ್ರು ನಾವು ಕೇಳಿಸ್ಕೊಳ್ಳಿಲ್ವಾ ಅಂತ ಪಶ್ಚಾತ್ತಾಪ ಪಡ್ತೀವಿ. ಅದಕ್ಕಿಂತ ಮುಂಚೆ ಅವ್ರು ಹೇಳುವಾಗ ಅದ್ ಏನ್ ಹೇಳ್ತಾರೆ ಅನ್ನೋದನ್ನ ನಾವು ತಲೆಗೆ ಹಾಕೊಂಡ್ರೆ ಅದರಿಂದ ಸಾರ್ಥಕತೆ ಇದೆ, ಮತ್ತೆ ಮುಂದೆ ಒಳ್ಳೆದು ಸಹ ಅನುಭವ ಇರ್ತದೆ. ಹಿರಿಯರೇ ಆಗಿರ್ಬೋದು, ಸ್ನೇಹಿತರೆ ಆಗಿರ್ಬೋದು,
11: ಯಾರೇ ಆಗಿರ್ಬೋದು,
13: ಹೌದು, ಅದನ್ನ ನಾವು ಸಿಹಿಯಾಗೋದನ್ನ ತಗೊಂಡ್ರೆ ಒಳ್ಳೇದು ಕೆಟ್ಟದ, ಒಳ್ಳೇದಾಗಿದ್ರೆ ಅದನ್ನ ಆಳವಾಗಿ ತಗೊಳ್ಬಹುದು, ಕೆಟ್ಟದಾಗಿದ್ರೆ ಅದರಿಂದ ನಮಗೆ ಅರ್ಥಿಸ್ಕೊಳ್ಳುವಂತದ್ದು ಒಂದು ಇದು ಸಹ ಇರ್ತದೆ ನಮ್ಗೆ.
11: ಅದಕ್ಕೆ ದೊಡ್ಡವ್ರು ಹೇಳ್ತಾರಲ್ಲ ಮೇಡಮ್, ಹಿರಿಯರ ಮಾತನ್ನ ಕೇಳ್ಬೇಕು ಅಂತ. ಆ ಮಾತಿನ ಸರಿಯಾಗಿ ಕೇಳಿಸ್ಕೊಂಡ್ರೆ ಅದು ಅರ್ಥ ಆಗತ್ತೆ, ಇಲ್ಲ ಅಂದ್ರೆ ಅದು ಅಪಾರ್ಥರೆ ಹೆಚ್ಚಾಗತ್ತೆ.
13: ಹೌದು, ಜೀವನದಲ್ಲಿ ಎದುರಾಗುವಂತ ಎಂತ ಸಂಕಷ್ಟಗಳಾಗ್ಲಿ ಯಾವ್ದೇ ಆಗ್ಲಿ, ನಾವೊಂದ್ ಸಿಹಿ ಮಾತಿನಿಂದ ಅವ್ರು ಏನು ನಾವು ಆಳವಾಗಿ ತಗೊಂಡಿರ್ತೀವೋ ಅದ್ರಲ್ಲೇ ಸ್ನೇಹ ಪ್ರೀತಿ ಎಲ್ಲ ಹೆಚ್ಚಾಗಿರುತ್ತೆ.
11: ಮತ್ತೆ
13: ಆತ್ಮ ಅಲ್ವಾ, ಪ್ರೋತ್ಸಾಹ ಸಿಗೋದು ಕೂಡ, ಆತ್ಮವಿಶ್ವಾಸ ಹುಟ್ಟೋದು ಕೂಡ ಅವ್ರ ಮಾತಿನಿಂದಲೇ.
11: ಹೌದು,
13: ಒಳ್ಳೇದನ್ನ ಅವರು ನಮ್ಗೆ ಇಂಥ ನಡಿಗೆಯಲ್ಲಿ ಹೋಗ್ಬೇಕು, ಇಂಥ ಗುರಿ ಮುಟ್ಬೇಕು, ಇಂಥ ಸಾಧನೆ ಮಾಡ್ಬೇಕು ಏನು ಅಂತ ಹೇಳಿದ್ರೆ ಅದನ್ನ ನಮ್ ಅನುಭವಕ್ಕೆ ತಂದ್ಕೊಂಡು ಮುಂದೆಡಿದ್ರೆ ಅದರಿಂದ ನಮ್ಗೆ ತುಂಬಾ ಒಳ್ಳೇದಿದೆ.
11: ಖಂಡಿತ.
13: ಅವ್ರು ಏನೋ ಹೇಳಿದ್ರು ಬಿಡಪ್ಪ, ಅಯ್ಯೋ ಅದ್ನ ಹೇಳ್ತಾ ಇರ್ತಾರೆ ಅದ್ನ ಯಾಕೆ ಕೇಳಿಸ್ಕೊಳ್ಳೋದು ಅಂತ ಹೇಳಿ ನಾವು ನಿರ್ಲಕ್ಷ್ಯತನ ಮಾಡಿದ್ರೆ ನಮ್ಮಂತ ಮುಟ್ಟಳ್ರಿ ಯಾರು ಇರೋದಿಲ್ಲ.
11: ನಿಜ ನಿಜ.
13: ಬುದ್ಧಿವಂತರಾದ್ರೆ ಅದನ್ನ ಅಳವಡಿಸ್ಕೊಂತಾರೆ, ತೀರ ದಡ್ರಾದ್ರೆ ದಡ್ರು ಅನ್ನತ್ಲ ಜಾಣ್ರು ಅಂತ ಅಂತವ್ರು ಇದ್ರೆ ಅದನ್ನ ತಲೆಗೆ ಹಾಕೊಳ್ಳಲ್ಲ, ಏನೋ ಬಾಯಿ ಬಂದಿದ್ ಮಾತಾಡ್ತಾ ಬಿಡಪ್ಪ ಅಂತಾರೆ. ಹಂಗ್ ಮಾಡ್ಲೇಬಾರ್ದು. ನಾನು ಹೇಳೋದೇನಪ್ಪ, ಇವತ್ತು ಮಹತ್ವ ಕೊಡ್ಬೇಕು ಹಿರಿಯರು ಯಾರೇ ಆಗ್ಲಿ, ಏನಾರು ಒಂದು ಹೇಳ್ತಾರೆ ಅಂದಾಗ
11: ಮೊದಲು ಕೇಳಿಸ್ಕೊಳ್ಳುವಂತ ಸಾಮರ್ಥ್ಯ ನಮ್ಮಲ್ಲಿ ಇರಬೇಕು.
13: ಹೌದು, ತಾಳ್ಮೆಗಿಂತ ಮತ್ತೊಂದು ಯಾವ್ದು ಇಲ್ಲ ಬಿಡಿ.
11: ಹೌದು,
13: ಸಹನೆ ತಾಳ್ಮೆ ಎರಡು ಇಟ್ಕೊಂಡು ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ನಾವ್ ತಿಳ್ಕೊಂಡ್ರೆ ಪರಿಸರನೂ ಚೆನ್ನಾಗಿರುತ್ತೆ, ಮನೆ ನಾವು ಎಲ್ರು ಸಹ ನನ್ನ ಭಾವನೆ.
11: ಮನುಷ್ಯರು ಹಾಗೆ ಮನಸ್ಸುಗಳು ಎಲ್ಲವೂ ಚೆನ್ನಾಗಿರುತ್ತೆ ಅಲ್ವಾ?
13: ಚೆನ್ನಾಗಿರುತ್ತೆ, ನಿಜ.
11: ಖಂಡಿತ. ಮಾತಾಡಿದ್ರಿ
13: ಅಲ್ತಾರಲ್ಲ ಗಾದೆ, ಉಂಡೆನ ಮಗನೇ ಅಂತ ಹೇಳ್ಬಿಟ್ಟು ಏನೋ ಏನೋ ಹೇಳ್ದಿಯಲ್ಲ ನೀನು. ನಮ್ಮ ಅಜ್ಜಿ ಭಾರಿ ಗಾದೆಗಳನ್ನ ಉಪಯೋಗಿಸ್ತಿದ್ರು, ಯಾವಾಗ್ಲೂ ಗಾದೆ ಮಾತಾಡೋದ್ ಜಾಸ್ತಿ. ಏನ ಗೌಡ ಏನ ಗೌಡ ಅಂದ್ರೆ ಕಿವುಡ ಅಂತೀಯ, ನನಗೆ ಕಿವುಡ ಅಂತೀಯ ನೀನು ಅಂತ ಹೇಳಿ ಬೈತಿದ್ರಂತೆ.
11: ಅವ್ರು
13: ಕೇಳಿಸ್ಕೊಳಕ್ಕಿಂತ ಮುಂಚೆನೆ ಅವ್ರು ಬೈಬಿಡ್ತಿದ್ರಂತೆ. ಹಾಗೆ ಆಗ್ಬಾರ್ದು ಗಾದೆ ತರ.
11: ಖಂಡಿತ ಖಂಡಿತ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಕರೆ ಮಾಡಿದಕ್ಕೆ.
13: ತುಂಬಾ ಒಳ್ಳೇದಾಗಿ, ಧನ್ಯವಾದ.
11: ಧನ್ಯವಾದ. ಎಸ್, ಶುಭ ಮ್ಯಾಮ್ ಕರೆ ಮಾಡಿದ್ರು. ಅವರು ಕೂಡ ಹೇಳ್ತಾ ಇದ್ರು, ಹಿರಿಯರು ಹೇಳುವಂತಹ ಮಾತುಗಳನ್ನ ನಾವು ಕೇಳಿಸ್ಕೋಬೇಕು, ಕೇಳಿಸ್ಕೊಂಡಾಗ ಮಾತ್ರ ಅದರೊಳಗಿರುವಂತಹ ವಿಷಯಗಳು ಅರ್ಥವಾಗತ್ತೆ ಅಂತ. ಹೌದು ಕೇಳುಗರೆ, ಮತ್ತೊಂದು ಕರೆ ಸಿದ್ಧವಾಗಿದೆ, ಯಾರು ಕೇಳುವ? ಹಲೋ
14: ಮೇಡಮ್, ನಮಸ್ತೆ.
11: ನಮಸ್ತೆ, ಹೇಗಿದ್ದೀರಾ?
14: ಚೆನ್ನಾಗಿದ್ದೀನಿ ಮೇಡಮ್, ನೀವು ಚೆನ್ನಾಗಿದ್ದೀರಾ?
11: ನಾನು ಕೂಡ ಚೆನ್ನಾಗಿದ್ದೀನಿ ಮೇಡಮ್. ಕಾಫಿ ಟೀ ಏನಾದ್ರೂ ಆಯ್ತಾ?
14: ಇಲ್ಲ ಇಲ್ಲ,
11: ಇನ್ನು ಆಗಿಲ್ಲ. ಓಕೆ, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
14: ಗೊತ್ತಾಯ್ತು, ವಿಶ್ವ ಆಲಿಸುವ ದಿನ.
11: ಹೌದು, ಆಲಿಸುವುದು ಎಷ್ಟು ಮುಖ್ಯ ಆಗತ್ತೆ.
14: ಹೌದು ಹೌದು, ಆಲಿಸೋದು, ಗ್ರಹಿಸೋದು, ವೀಕ್ಷಿಸೋದು, ಎಲ್ಲದನ್ನು ಎಷ್ಟು ಗೊತ್ತಾ, ಇವೆಲ್ಲವೂ ಒಂದು ಮೌನದ ಮತ್ತೊಂದು ಭಾಷೆ ಅಂತ ಅನ್ಬೋದು. ಯಾಕೆಂದ್ರೆ ಇನ್ನೊಬ್ರು ಏನಾದ್ರೂ ಹೇಳ್ಬೇಕಾದ್ರೆ, ಮಾಡ್ಬೇಕಾದ್ರೆ, ಮಾತಾಡ್ಬೇಕಾದ್ರೆ ನಾವು ಮೈಯೆಲ್ಲ ಕಣ್ಣಾಗಿ ಕಿವಿಯಾಗಿ ಫಸ್ಟ್ ಆಲಿಸೋದನ್ನ ಗಮನಿಸೋದನ್ನ ಕಲಿಬೇಕು.
11: ಹೌದು,
14: ಆ ನಂತರ ನಮಗೆ ಮಾತಾಡೋದಕ್ಕೆ. ಯಾರು ಉತ್ತಮ ಕೇಳುವ ಆಗ್ತಾನೋ ಅವನು ಉತ್ತಮ ಭಾಷಣಕಾರ ಆಗ್ಬಲ್ಲ, ಮಾತುಗಾರ ಆಗ್ಬಲ್ಲ. ಯಾರು ಯಾರು ಉತ್ತಮ ಓದುಗ ಆಗ್ತಾನೋ ಅವನು ಉತ್ತಮ ಬರಹಗಾರನೂ ಆಗಬಲ್ಲ. ಹಾಗಾಗಿ ಕಲಿಕೆಯ ಮತ್ತೊಂದು ಗುಣ ಅಂತಂದ್ರೆ
11: ಆಲಿಸುವುದು.
14: ಈ ಆಲಿಸುವಿಕೆ ಅನ್ನೋದು ನಮ್ಗೆ ಬಾಲ್ಯದಿಂದಲೂ ಬಂದಿದೆ. ಹುಟ್ಟಿದಾಗ ಅಮ್ಮನ ಮಾತನ್ನ ಆಲಿಸ್ತಾ ಹೋಗ್ತಿವಿ ಅಲ್ವಾ?
11: ಅಪ್ಪನ ಮುಂಚೆನೆ ನಾವು ಗರ್ಭದೊಳಗಿದ್ದಾಗ ಅಮ್ಮನ ಮಾತನ್ನ ಕೇಳಿಸ್ಕೊಳ್ತಾ ಇರ್ತೀವಲ್ಲ,
14: ಗರ್ಭದಲ್ಲಿ ಇದ್ದಾಗ್ಲೇ
11: ಆಲಿಸುವಂತ ಶಕ್ತಿ ನಮಗೆ ಎಷ್ಟು ಬೇಗನೆ ಸಿಕ್ಕಿದೆ ಅಲ್ವಾ? ಬಹುಶಃ ನೋಡೋಕು ಆಗ್ತಿರ್ಲಿಲ್ಲ, ಆದ್ರೆ ಆಲಿಸುವ ಶಕ್ತಿನೇ ಮೊದಲು ಸಿಕ್ಕಿರೋದು ಅಲ್ವಾ?
14: ಸಿಕ್ಕಿದೆ. ಹೌದು, ಕಿವಿಯಾಗಿರುತ್ತೆ ಕಣ್ಣು. ಕಣ್ಣು ನಾವು ಪ್ರಪಂಚ ಕಣ್ಣು ಬಿಡೋದಕ್ಕೂ ಮುಂಚೆ ಗರ್ಭದಲ್ಲ ಎಲ್ಲವನ್ನ ಆಲಿಸಿರ್ತೀವಿ.
11: ಹೌದು,
14: ಹಾಗಾಗಿ ಆ ಗುಣ ಬಂದ್ಬಿಡುತ್ತೆ. ಆ ವರ ಪ್ರಪಂಚಕ್ಕೆ ಬಂದ ನಂತರ ಸತತವಾಗಿ 20-25 ವರ್ಷ ತನಕ ಸ್ಕೂಲು ಕಾಲೇಜ್ಗಳಲ್ಲಿ ಬರೀ ಪಾಠ ಪ್ರವಚನಗಳನ್ನ ಆಲಿಸ್ತಾನೇ ಹೋಗ್ತೀವಿ. ಹಾಗಾಗಿ ಆಲಿಸೋ ಗುಣ ಸಹಜವಾಗಿ ಮನುಷ್ಯನ್ಗೆ ಬಂದೇ ಬಿಡುತ್ತೆ ಮೇಡಮ್, ಅದು
11: ಅಲ್ವಾ?
14: ಹಾಗಾಗಿ ಆಲಿಸೋದು ತುಂಬಾ ಇದು. ಆಮೇಲೆ ಸಂಗೀತ ಆಲಿಸೋದಾಗ್ಲಿ, ಒಂದು ಭಾಷಣ ಆಲಿಸೋದಾಗ್ಲಿ, ಮತ್ತೆ ಎಲ್ಲದು ಆಲಿಸೋದು ಅನ್ನೋದಂದ್ರೆ ಅದು ಎಲ್ಲ ಕಲಿಕೆಗೆ ನಾಂದಿ ಆಗುತ್ತೆ, ದಾರಿ ಆಗುತ್ತೆ, ಸಾಧನೆಗೆ ಒಂದು ಮೆಟ್ಟಿಲಾಗುತ್ತೆ. ನಾವು ಯಾರನ್ನೇ ಏನಾರು ಹೇಳಿದ್ರೆ ಫಸ್ಟ್ ಕಿವಿಗೊಟ್ಟು ಆಲಿಸ್ಬೇಕು. ಹಾ, ಸರಿನಾ ತಪ್ಪ ಆಮೇಲೆ ಯೋಚನೆ ಮಾಡೋಣ, ಆಮೇಲೆ ಇದ್ ಮಾಡೋಣ, ಆಮೇಲೆ ಯಾರಾದ್ರೂ. ಆಮೇಲೆ ಇನ್ನೂ ಒಂದು ಮೇಡಮ್, ಒಂದು ಬಾಂಧವ್ಯ ಬೆಳಿಬೇಕಂದ್ರೆ ಕೆಲವ್ರು ನೋಡಿ ತುಂಬಾ ನೋವಲ್ಲಿರೋ ವ್ಯಕ್ತಿ ಎಲ್ಲರಿಗೂ ತನ್ನ ನೋವನ್ನ ಹೇಳ್ಕೊಳ್ಳಲ್ಲ, ಅವನಿಗೆ ಯಾರಿಗೋ ಮನಸ್ಸಿಗೆ ಹತ್ರ ಆದವ್ರ ಹತ್ರ ಅವ್ರ ಹತ್ರ ಹೇಳ್ಕೊಳ್ತಾನೆ. ಅಟ್ ಲೀಸ್ಟ್ ನಾವು ಸುಖವಾಗಿದ್ವಿ, ಅವನೇನೋ ಗೋಳು ಕೇಳೋದು ಅಂತ
11: ಕೇಳ್ಬೇಕಲ್ವ? ಮೊದಲು ಕೇಳುವಂತ ನಮ್ಮಲ್ಲಿ
14: ಕೇಳಿಸ್ ಸ್ಪಂದಿಸೋದು, ಸಹಾಯ ಮಾಡೋದು, ಸಹಕಾರ ಮಾಡೋದು ಸೆಕೆಂಡರಿ. ಬಟ್ ಇನ್ನೊಬ್ರದ್ದು ಒಂದು ನೋವು ಭಾವನೆಯನ್ನ ಆಲಿಸ್ತೀವಲ್ಲ, ಸ್ಪಂದಿಸ್ತೀವಲ್ಲ,
11: ಯಾಕಂದ್ರೆ ಅವ್ರು ಎಲ್ಲರ ಹತ್ರ ಹೋಗಿ ಹೇಳ್ಕೊಳ್ಳಲ್ಲ, ಪರ್ಟಿಕ್ಯುಲರ್ ನಿಮ್ ಹತ್ರನೇ ಬಂದು ಹೇಳ್ಕೊಳ್ತಿದ್ದಾರೆ ಅಂದ್ರೆ ಅವ್ರಿಗೆ ನಿಮ್ಮಲ್ಲಿರುವಂತ ನಂಬಿಕೆ ಅದಾಗಿರುತ್ತೆ. ಆ ಒಂದು ನಂಬಿಕೆಗೋಸ್ಕರ ನೀವು ಕೇಳಿಸ್ಕೋಬೇಕಲ್ಪ.
14: ಹೌದು, ಆತರ ಒಂದು ವ್ಯಕ್ತಿಗಳು ನನ್ನ ಜೀವನದಲ್ಲೂ ಬಂದಿದಾವೆ. ಇಲ್ಲ, ನಿನ್ನ ಹತ್ರ ಏನು ಹೇಳ್ಕೋಬೇಕು, ಯಾಕಂದ್ರೆ ನೀನ್ ಯಾರ ಹತ್ರನೇ ಯಾರ ಸುದ್ದಿನೋ ಮಾತಾಡೋದಿಲ್ಲ. ನೀನು ಜೀವನದಲ್ಲಿ ಸಾಕಷ್ಟು ನೋವು ಕಷ್ಟ ನಷ್ಟ ಅನುಭವಿಸಿದ್ಯಾ, ಹಾಗಾಗಿ ನಿಮ್ ಮೇಲೆ ನಂಬಿಕೆ ಇದೆ, ಹಂಗಾಗಿ ನಾನ್ ಪರ್ಸನಲ್ ವಿಷಯ ನಿಮ್ ಹತ್ರ ಮಾತಾಡ್ತೀನಿ ಅಂದಾಗ ಹೆಮ್ಮೆ ಅನ್ಸುತ್ತೆ ಮೇಡಮ್. ನಿಜವಾಗಿ ಅಂದ್ರೆ ಆಲಿಸೋದಕ್ಕೆ ಉತ್ತಮ ವ್ಯಕ್ತಿನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಲ್ವಾ?
11: ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಕೂಡ ಮ್ಯಾಮ್, ಖುಷಿ ಆಯ್ತು ನೀವು ಒಟ್ಟಿಗೆ ಮಾತಾಡಿ.
14: ನೀವು ಇಷ್ಟೊತ್ತು ನನ್ನ ಮಾತನ್ನ ತುಂಬಾ ಆಲಿಸಿದ್ರಿ, ತುಂಬಾ ಧನ್ಯವಾದಗಳು.
11: ಧನ್ಯವಾದ, ಧನ್ಯವಾದ. ಕೇಳಿದ್ರೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ಒಂದು ವಿಚಾರವನ್ನ ಹೇಳೋಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂದ್ರೆ, ಕೇಳಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ ಸರ್ ಕೂಡ ಯಾವಾಗ್ಲೂ ಹೇಳ್ತಾರೆ, ಯಾವಾಗ ನೀವು ಉತ್ತಮವಾಗಿ ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಆಗ ಮಾತ್ರ ನೀವು ಉತ್ತಮವಾಗಿ ಮಾತಾಡಲಿಕ್ಕೆ ಸಾಧ್ಯ ಆಗೋದು ಅಂತ ನಮ್ಮ ಜನಾರ್ದನ್ ಸರ್ ಕೂಡ ಯಾವಾಗಲೂ ಹೇಳ್ತಿರ್ತಾರೆ. ಕಾರ್ಯಕ್ರಮಗಳನ್ನ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಕೇಳಿಸ್ಕೊಂಡಾಗ ಮಾತ್ರ ಅದರಲ್ಲಿರುವಂತಹ ಅರ್ಥಗಳಾಗಿರ್ಬೋದು ತಪ್ಪಾಗಿರೋದು ನಿಮಗೆ ಗೊತ್ತಾಗುತ್ತೆ ಅಂತ. ಹಾಗಾಗಿ ಆಲಿಸೋದು ತುಂಬಾ ಮುಖ್ಯ ಆಗುತ್ತೆ ಅಲ್ವಾ? ಈ ಒಂದು ವಿಚಾರದ ಬಗ್ಗೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತೆಗೆದುಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
15: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
16: ಹೂನೆ ರೆಡಿ ಆಗ್ತಾ ಇದೆ.
15: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
16: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
17: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
18: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
18: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ಕಾಫಿ ವಿತ್ ಆರ್ಜಿಸ್ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೆಳಗರೆ ಒಂದು ಸೊಗಸಾದ ಗೀತೆಯನ್ನ ಕೇಳ್ಕೊಂಡ್ರಿ ಅಲ್ವಾ? ಹೌದು, ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಅಂತ. ಹೌದು, ನಾವು ಹಂಪೆಗೆ ಹೋದಾಗ ಅಲ್ಲಿ ಕಲ್ಲು ಕಲ್ಲು ಕೂಡ ಹಂಪೆಯ ಕಥೆಯನ್ನ ಹೇಳ್ತಾ ಇರುತ್ತೆ. ಆದರೆ ಕೇಳಿಸ್ಕೊಳ್ಳುವಂತ ಆಸಕ್ತಿ ನಮಗಿರಬೇಕು. ಈ ಒಂದು ಹಾಡು ಬೆಳ್ಳಿ ಕಾಲುಂಗರ ಸಿನಿಮಾದ ಹಾಡು, ಹಾಗೆ ಹಂಸಲೇಖ ಅವರ ಸಾಹಿತ್ಯ ಜೊತೆಗೆ ಸಂಗೀತ ಇದ್ದು ಈ ಹಾಡನ್ನ ಇಷ್ಟು ಸೊಗಸಾಗಿ ಹಾಡಿರೋರು ಚಿತ್ರಮ್ಮ ಅವರು. ಹಾಗಿದ್ರೆ ಕೇಳುಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಆಲಿಸುವುದರ ಬಗ್ಗೆ ಮಾತನಾಡ್ತಾ ಇದ್ದೆ. ಅದರಲ್ಲೂ ಕೇಳಿಸ್ಕೊಳ್ಳೋದು ಎಷ್ಟು ಒಂದು ಶಕ್ತಿ ಅಂತ ಹೇಳಿದ್ರೆ, ನೀವು ಬಹುಶಃ ಮಹಾಭಾರತವನ್ನ ಕೇಳಿದಾಗ ಅಲ್ಲಿ ಕೃಷ್ಣ ಸುಭದ್ರೆಗೆ ಕಥೆಯನ್ನ ಹೇಳ್ತಾ ಇರ್ತಾನೆ. ಸುಭದ್ರೆ ಹೊಟ್ಟೆಲಿರುವಂತ ಅಭಿಮನ್ಯು ಆ ಕಥೆಯನ್ನ ಕೇಳಿಸ್ಕೊಳ್ತಾ ಇರ್ತಾನೆ. ಏನಪ್ಪ ಅಂದ್ರೆ, ಚಕ್ರವ್ಯೂಹವನ್ನ ಹೇಗೆ ಭೇದಿಸುವುದು ಅನ್ನೋ ಒಂದು ಕಲೆಯನ್ನ ಅಭಿಮನ್ಯು ತನ್ನ ತಾಯಿಯ ಗರ್ಭದಲ್ಲಿ ಇದ್ದಾಗಲೇ ಕಲ್ತ್ಕೊಳ್ತಾನೆ. ಅದಕ್ಕೆ ಕೇಳಿಸ್ಕೊಳ್ಳೋದಕ್ಕೆ ಅಷ್ಟೊಂದು ಶಕ್ತಿ ಇದೆ ಅಂತ ಹೇಳ್ತಾರೆ. ಅದಕ್ಕಾಗಿ ನಾವು ಆಲಿಸುವಂಥದ್ದು ತುಂಬಾ ಮುಖ್ಯ ಆಗುತ್ತೆ. ಈಗ ಕೆಲವೊಂದು ವಿಚಾರಗಳಲ್ಲಿ ನಾವು ಸರಿಯಾಗಿ ಆ ವಿಚಾರವನ್ನ ತಿಳ್ಕೊಂಡೇ ಇರಲ್ಲ, ಕೇಳಿಸ್ಕೊಂಡೇ ಇರಲ್ಲ, ಆದರೂ ಆ ವಿಚಾರದ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತೀವಿ. ಅದಕ್ಕಾಗಿ ಯಾವುದೇ ವ್ಯಕ್ತಿಗಳು ಮಾತಾಡ್ತಾ ಇರುವಾಗ ನಾವು ಗಮನವಿಟ್ಟು ಆಲಿಸ್ಬೇಕು. ಆಗ ಮಾತ್ರ ಅದರಲ್ಲಿರುವಂತಹ ಅರ್ಥ ನಮಗೆ ಅರ್ಥ ಆಗುವಂಥದ್ದು ವಿಷಯಗಳು. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಆಲಿಸುವುದರ ಬಗ್ಗೆ ಮಾತನಾಡಬಹುದು. ಆಲಿಸುವುದು ಎಷ್ಟು ಮುಖ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾತನಾಡಬಹುದು. ನೀವು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ 9686096279. ಸಂಖ್ಯೆ ಮತ್ತೊಮ್ಮೆ 9686096279. ಈ ಒಂದು ಸಂಖ್ಯೆಗೆ ಕರೆಯನ್ನ ಮಾಡಿ ಅಂತ ತಿಳಿಸ್ತಾ ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಯಾರು ಇಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ? ಹಲೋ, ಓಕೆ, ಕರೆ ಕಟ್ ಆಯಿತು. ನೀವು ಕೂಡ ಕರೆ ಮಾಡಬೇಕಾದ್ರೆ ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಕರೆ ಮಾಡಿ. ಸರಿನಾ, ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ ಸರ್, ಹೇಗಿದ್ದೀರಾ?
1: ಆರಾಮಿದ್ದೀರಿ ಮೇಡಮ್? ನೀವು ಆರಾಮ್ರಿ ಮೇಡಮ್?
0: ನಾವು ಆರಾಮಿದ್ದೀವ್ರಿ.
1: ಮಳೆ ಚೆನ್ನಾಗಾಯ್ತು ಮೇಡಮ್ ರೀ.
0: ಹೌದೇನ್ರಿ, ನಮ್ ಕಡೆನೂ ಮಳೆ ಆಗ್ತೈತೆ.

0: ಇವತ್ ಸ್ವಲ್ಪ ದಮ್ಮ ಆಗ್ಲಿಕತ್ತೈತ್ರಿ ಮೇಡಮ್. ಇಷ್ಟ ದಿನದಾಗೆ ಸ್ವಲ್ಪ ಮಳೆ, ಇವತ್ ಮಳೆ ಅಂದಾನ ಅನ್ಸೈತ್ರಿ ಮೇಡಮ್. ಯಾಕಂದ್ರಿ ಇಷ್ಟ ದಿನ ಅವತ್ ಮಳೆನೇ ಆಗಿದ್ದಿಲ್ರಿ, ಇವತ್ ಸ್ವಲ್ಪ ಬಿತ್ತು ಹಸಿ ಆಯ್ತು ನೋಡ್ರಿ ಮೇಡಮ್.
1: ಹೌದೇನು?
0: ಹೌದ್ರಿ ಮೇಡಮ್.
1: ಓಕೆ, ಇವತ್ ಮಧ್ಯಾಹ್ನ ಊಟ ಮಾಡಿದ್ರೋ ಇಲ್ಲೋ?
0: ಖುಷಿ ಒಳಗ ಊಟ ಮಾಡಿದ್ರಿ ಮೇಡಮ್. ಇವತ್
1: ಮಳೆ ಬಂದ ಖುಷಿ ಹೊಟ್ಟೆನೇ ತುಂಬೈತೇನ್ರಿ?
0: ಅಲ್ಲರಿ ಮದ್ಮ ಇದು ನಾ ಶನಿವಾರ ದಿನ ಉಪವಾಸ ಮಾಡ್ತೀನಿ ಮೇಡಮ್. ಸಾಯಂಕಾಲ ಊಟ ರೀ ಮೇಡಮ್, ಪರಾಳ ತಿಂದಿನ್ರಿ ಮೇಡಮ್.
1: ರಮೇಶ್ ಸರ್, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
0: ಇಲ್ಲ ರೀ ಮೇಡಮ್.
1: ಆಲಿಸುವ ದಿನ ಇದೆ ಇವತ್ತು, ವಿಶ್ವ ಆಲಿಸುವ ದಿನ. ಹಾಗಿದ್ಮೇಲೆ ನಾವು ಕೇಳಿಸ್ಕೊಳ್ಳೋದು ಎಷ್ಟು ಮುಖ್ಯ ಆಗತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೆ.
0: ಅದು ನೋಡ್ರಿ, ಈಗ ನಾವು ಎಷ್ಟೇ ನಾವು ಒಳ್ಳೆ ಇದ್ದೀವಿ, ಎಷ್ಟು ಒಳ್ಳೆ ಮಾತು ಮಾತಾಡಿದ್ರಿ, ಅದು ಲೋಪ ದೋಷಗಳು ಅದು ಕುತ್ತು ಕೇಳೋರಿಗೆ ಬಹಳ ಚೆನ್ನಾಗಿ ಅರ್ಥ ಆಗತ್ತರಿ ಮೇಡಮ್.
1: ಅಲ್ವಾ?
0: ಹಾ ರೀ, ಹೇಳೋರ್ಗಿಂತ ಕೇಳೋರ್ ಜಾನ್ ಅಂತಾರಲ್ರಿ ಮೇಡಮ್, ಆ ತರ
1: ಮೇಡಮ್.
0: ಮೇಡಮ್ ಅದು ಹೇಳೋರ್ಗಿಂತ ಕೇಳೋರ್ ಜಾನ್ ರೀ ಮೇಡಮ್, ಅದೆಲ್ಲ ಲೋಪ ದೋಷಗಳು ಅವರಲ್ಲಿ ಕಂಡು ಬರ್ತೈತ್ರಿ ನಮ್ಕ.
1: ಹೌದ್ ಹೌದ್ ಸರ್.
0: ಹಾ ರೀ ಮೇಡಮ್, ನಾವು ಎಲ್ಲಿ ವಂಕ್ ಮಾತಾಡ್ತೇವೆ, ನಮ್ ಎಲ್ಲಿ ಲೋಪ ಆಗ್ತೈತಿ, ಮಾತಿನಲ್ಲಿ ಎಲ್ಲಿ ಫೇಲ್ ಆಗ್ತೇವೆ ಅನ್ನೋದು ಒಂದು ಕುತ್ತಲ್ಲಿ ಪ್ರೇಕ್ಷಕರಲ್ಲಿ ಗೊತ್ತಾಗತ್ರಿ ಮೇಡಮ್. ಅದೇ ಒಂದ್ ನಾಟಕ ಕತಿ ಕಾದಂಬರಿ
1: ನಡೆದ್ರಿ
0: ಮೇಡಮ್.
1: ಹೌದು,
0: ಅದು ಆಲಿಸೋರಿಗೆ ಗೊತ್ತ್ರಿ ಮೇಡಮ್.
1: ನಿಜ,
0: ನಡೆಯುವ ಮನುಷ್ಯ ಎಡುವುದು ಸಹಜ ರೀ ಮೇಡಮ್.
1: ಹೌದು,
0: ಆ ತರ ರೀ ಮೇಡಮ್.
1: ನಡೆಯೋ ಮನುಷ್ಯ ಎಡುವ ಸಹಜ, ಹಾಗಂತ ಹೇಳಿ ಜೀವನದಲ್ಲಿ ಯಾರೇ ದೊಡ್ಡವ್ರು ಏನೇ ಹೇಳ್ತಾ ಇದ್ರು ಅಂತ ಕೇಳಿಸ್ಕೋಬೇಕು. ಹೌದು, ಏ ನಮ್ಗೆಲ್ಲ ಗೊತ್ತೈತೆ ಬಿಡು, ಅವ್ರ ಹತ್ರ ಯಾಕೆ ಕೇಳೋದು ಅನ್ನೋ ಒಂದು ಮನೋಭಾವನೆಯನ್ನ ಬದಿಗಿಟ್ಟು ಏನೋ ಹೇಳ್ತಿದ್ರಲ್ಲ ದೊಡ್ಡವರು, ಕೇಳಿಸ್ಕೊಳ್ಳೋಣ, ಏನಾದ್ರೂ ಉಪಯೋಗ ಆಗ್ಬೋದೇನೋ ಅಂತ ಒಂದು ಮನಸ್ಥಿತಿಯನ್ನ ಬೆಳೆಸ್ಕೋಬೇಕಾಗಿದೆ ಅಲ್ವಾ? ಕಲಿಯೋದಕ್ಕೆ ವಯಸ್ಸೇ ಇಲ್ಲ ರೀ, ಕೊನೆಗಾಲದಲ್ಲಿ ಕೂಡ ಕಲಿಯುವಂತ ವಿಷಯ ಸಾಕಷ್ಟು ಇರುತ್ತೆ. ಹೌದು, ಓಕೆ, ಚಲೋ ಮಾತಾಡಿದ್ರಿ ಸರ, ಕರೆ ಮಾಡಿದಕ್ಕೆ ಧನ್ಯವಾದಗಳ್ರಿ.
0: ಓಕೆ ಮೇಡಮ್, ಅವಕಾಶಕ್ಕೆ ಧನ್ಯವಾದಗಳು ಮೇಡಮ್, ತುಂಬಾ ಖುಷಿ ಆಯ್ತ್ರಿ ಅವಕಾಶ ಕೊಟ್ಟಿದ್ದಕ್ಕೂ, ಮಳೆ ಆಗಿದ್ದಕ್ಕೂ ಮೇಡಮ್.
1: ನಮಿಗೂ ಅಷ್ಟೇ ಖುಷಿ
0: ದೇವ, ಆ ರೀತಿ ಸ್ವಲ್ಪ ಎಲ್ಲಾರಿ ಕೃಪೆ ತೋರಿಸ್ಲಿ ರೀ.
1: ಹೌದೌದು, ವರುಣದ ಅಯ್ಯ ಇನ್ಮೇಲಾದ್ರೂ ಎಲ್ಲಾ ಕಡೆ ಕೃಪೆಯನ್ನ ತೋರಿಸ್ಲಿ.
0: ಹೌದೌದ್ರಿ ಮೇಡಮ್.
1: ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ.
0: ನಮಸ್ತೆ ಮೇಡಮ್.
1: ನಮಸ್ತೆ ರಮೇಶ್ ಸರ್, ಕರೆ ಮಾಡಿ ಚೆನ್ನಾಗಿ ಮಾತಾಡಿದ್ರು ಅಲ್ವಾ? ಮತ್ತೊಂದು ಕರೆ ಸಿದ್ಧವಾಗಿದೆ, ಯಾರು ಕೇಳುವ? ಹಲೋ,
2: ನಮಸ್ತೆ ಮೇಡಮ್.
1: ಹಲೋ, ನಮಸ್ತೆ ರೀ ಸರ್.
2: ಆರಾಮಿದ್ದೀರಿ ಮೇಡಮ್?
1: ನಾನ್ ಚಲೋ ಇದ್ದೀನ್ರಿ, ನೀವ್ ಹೇಗಿದ್ದೀರಿ?
2: ನಾವು ಆರಾಮದೀವಿ ನೋಡ್ರಿ ಮೇಡಮ್.
1: ಹೌದೇನು?
2: ಹೂನ್ರಿ,
1: ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತೇನ್ರಿ?
2: ಅದೇ ಹೇಳಕ್ ಹಚ್ಚಿದ್ರಿ, ಏನೋ ಕೇಳಿದ್ರಿ, ಬಟ್ ಅದ ನೋಡ್ರಿ, ಯಾವ್ದೇ ಆಗ್ಲಿ ಓದುದು ಬರೀಕ್ಕಿಂತ ಕೇಳುದು ಬಹಳ ಮುಖ್ಯ ಮೇಡಮ್.
1: ಅರೆ ಹೌದ್ರಿ.
2: ಹಾ, ಓದುದು ಬರೀದು ಆದ್ರ ಏನೋ ಮಾಡಬಹುದು, ನಾವ್ ಎಲ್ಲ ಶಾಲ್ಯಾರದೀವಪ್ಪ ಅಂತ ಹೇಳ್ಬಹುದು. ಅದ್ರಾಗ ಕೇಳುದ್ರ ಬಗ್ಗೆ ಅಭಿಮಾನಿ ಹೊಟ್ಟಾಗಿದ್ದಾಗ ಕೇಳಿದ್ದ.
1: ಹೌದ್ ಸರ್,
2: ಅದ್ರ ಅರ್ಧೋಟ ಕೇಳಿದ್ದ, ಪೂರ ಕೇಳಿಲ್ಲ ಅವ.
1: ಅಲ್ಲೇ ತಪ್ಪಾಯ್ತು ನೋಡಿ, ಕೇಳಿದ ಪೂರ್ತಿ ಕೇಳ್ಬೇಕಲ್ವ
2: ನೀವ್? ಫಸ್ಟ್ ಗೆ ಅದನ್ನ ಉತ್ತರ ಕೊಡ್ರಿ. ಇವಾಗ ಅಭಿಮನ್ಯು ಹಿಂಗ್ ಮಾಡಿದ್ದ ಹಿಂಗ್ ಮಾಡಿದ ಹೇಳಿದ್ರಿಲ್ಲ, ತಿಳ್ಕೊಂಡೆ ನಾನು. ಯಾವ್ದಾ ಮಾಡ್ರಿ, ಪೂರ್ತಿ ಕೇಳಿ ತಿಳ್ಕೊಂಡ ಬಳಕ ಮುಂದೆ ಮಾತಾಡ್ಬೇಕು ಮೇಡಮ್ ನಾವು.
1: ಹೌದ್ ಹೌದ್ ಸರ್,
2: ಅರ್ಧ ಕೇಳಿ ಅರ್ಧ ಬಿಟ್ಟು ಇದನ್ ಮಾಡಿದ್ವಿ ನಾವು, ಇದನ್ ಮಾಡಿದ್ವಿ ಅಂತ ಹೇಳಿದ್ವಿ ಅಂದ್ರೆ ಅರ್ಥನೇ ಆಗಲ್ಲ ಮೇಡಮ್.
1: ನೀಚ ನೀಚ.
2: ಹಾ, ಹಂಗ ಯಾವ್ದೇ ಆಗ್ಲಿ ಪೂರ್ತಿ ಕೇಳ್ಬೇಕು. ಏ ಅದೇನ್ ಮಾಡ್ತಾರ, ಅದಕ್ಕೆ ಹೇಳ್ತಾರ ಹಿರಿಯರು. ನಮ್ಮ ಕಡೆ ಒಂದ್ ಗಾದೆ ಇದೆ ಮೇಡಮ್.
1: ಏನಂತ ಸರ್?
2: ಈಟ ಕಲ್ತ ಓದದ್ ಬಾಳತ್ತ, ಅರ್ಧೋಟ್ ಸಾವುಕಾರ ಅರ್ಧೋಟ್ ಬಾಳತ್ತ.
1: ಕಡಿಮೆ
2: ಯಾವ ಅಂತ ಹೇಳಿ ದುಡ್ಡ ಹೆಚ್ಚ ಕಡಿಮೆ ಸ್ವಲ್ಪ ಹೋಗುದು ಕೊಡುದು ಮಾಡ್ತಿರ್ತೇವೆ ನಾವು. ಒಂದ್ ಅರ್ಧೋಟ್ ಬಾಳ ಮೇಡಮ್, ಈಟ ಕಲ್ತಿರ್ತಾನ ನಾವು, ಎಲ್ಲರ ಒಂದು ಕಾಗದ ಬಿದ್ದಿರ್ತಾನ ಅದು ಓದ್ಕೋತ ಬಿಡ್ತಾನವ.
1: ನೀಚ ನೀಚ ಸರ್.
2: ಹಂಗ ಪೂರ್ತಿ ಕಲಿಬೇಕು, ಸಾವುಕಾರ ಇದ್ರೆ ಪೂರ್ತಿ ಸಾವುಕಾರ ಇರ್ಬೇಕು, ಕಲ್ತಾವ್ ಇದ್ರೆ ಪೂರ್ತಿ ಎಲ್ಲಾನು ತಿಳಿದಿರ್ಬೇಕು.
1: ಹೌದು,
2: ಅವಾಗ ಮಾತ್ರ ನಾವು ಏನೇ ಮಾಡ್ಕೊಳಕ್ ಅರ್ಥ ಮಾಡ್ಕೊಳಕ್ ಸಾಧ್ಯ ಮೇಡಮ್.
1: ನೀಚ ನೀಚ ಸರ್,
2: ಕೇಳುದ್ರಿಂದ ಬಹಳ ಅರ್ಥ ಆಗುತ್ತೆ ಮೇಡಮ್.
1: ಹೌದು, ನಾವೀಗ ರೇಡಿಯೋನೇ ನೋಡಿ, ರೇಡಿಯೋನ ಕೇಳಿ ಕೇಳಿ ಎಷ್ಟೋ ವಿಚಾರವನ್ನ ಕಲಿತೀವಿ ಅಲ್ವಾ? ಈಗ ಟಿವಿ ಆದ್ರೆ ನೋಡ್ಲೇಬೇಕು ಅನ್ಬಹುದು, ಆದ್ರೆ ರೇಡಿಯೋ ಆ ರೀತಿ ಅಲ್ಲ. ನಮ್ ಪಾಡಿ ನಾವು ಕೆಲಸ ಮಾಡ್ಕೊಳ್ತಾ ಎಷ್ಟೋ ವಿಚಾರಗಳನ್ನ ನಾವು ಕಿವಿಯ ಮುಖಾಂತರ ಕೇಳ್ತಾ ಇರ್ತೀವಲ್ವಾ?
2: ನಮ್ಮ ಕಾಡೆ ಅವ್ರು ಹೇಳಿದ್ರು, ಒಂದ್ ಮಾತು ಯಾವ್ದೇ ಆಗ್ಲಿ ಕೇಳವ್ರ ಈಗ ಮಾಡೋರ್ಗಿಂತ ಕೇಳೋರ್ ಜಾಣರು ಇರ್ತಾರ.
1: ಹೌದ್ರಿ ಸರ್,
2: ಅದೇ ನೂರಕ್ಕೆ ನೂರು ಸತ್ಯ ಮೇಡಮ್. ಯಾಕಂತ ಕೇಳಿದ್ರ, ಈಗ ನಾವು ನಾಟಕ ಮಾಡ್ತಾ ಇರ್ತಾರ, ಯಾರಾಗ್ಲಿ ಒಬ್ರು ನಾವು ನಾಟಕ ನೋಡ್ತಾ ಇರ್ತೀವಿ, ಅವ್ರು ತಪ್ಪ ಮಾಡ್ಕ ಅವ್ರಿಗೆ ಗೊತ್ತಾಗಲ್ಲ, ಇಲ್ಲಿ ಕುತ್ತವ್ರಿಗೆಲ್ಲ ಗೊತ್ತಾಗಿರ್ತದೆ ನೋಡಿ ಅಂತ ಹೇಳ್ತಿರ್ತೀವಿ ನಾವು.
1: ಹೌದೌದು,
2: ಯಾವ್ದೇ ಒಂದ್ ನೋಡ್ರಿ ಬೇಕಾದ್ರೆ ನಾಟಕದಾಗ ಮಾತ್ರ ಅಷ್ಟು ಬಾಳ ಎಲ್ಲವನ್ನು ಕಂಡು ಹಿಡಿಯಾವಂದ್ರೆ ಕೇಳವನ್ನ ಕಂಡು ಹಿಡ್ತಾನೆ ಮೇಡಮ್.
1: ಕಿವಿಗೆ ಅಷ್ಟು ಶಕ್ತಿ ಇದೆ ಸರ್.
2: ಅದ್ ಶಕ್ತಿ ಇದೆ ಮೇಡಮ್, ಅದ್ ಕಿವಿಗೆ ಶಕ್ತಿ ಮೇಂದು ಬೇಕಲ್ರಿ ಮೇಡಮ್, ಅದ್ ಕಂಪ್ಯೂಟರ್ ಹಿಡ್ಕೋಬೇಕಲ್ಲ ಅದನ್ನು.
1: ನೀಚ ನೀಚ ಸರ್,
2: ಕಂಪ್ಯೂಟರ್ ಏನೈತಲ್ಲ ನಮ್ದು ಮೆಮರಿ ಪವರ್ ಇರ್ಬೇಕ್ರಿ ಮೇಡಮ್, ಅದ್ ಅಂದಾಗ ಹಿಡ್ಕೋತೈತಿ.
1: ಖಂಡಿತ ಸರ್.
2: ಹಾ ಹಿಡ್ಕೊಳಕ್ ಸಾಧ್ಯ ಇಲ್ಲ ಮೇಡಮ್, ಕೇಳೋದ್ರಿಂದ ಇಟ್ ಲಾಭ ಇದೆ ನೋಡ್ರಿ. ಅಭಿಮನ್ಯು ಐತೆ ಅರ್ನೋಟ್ ಕೇಳಬಾರ್ದು ಅಂತ ನಾವ್ ಹೇಳ್ತೀವಿ.
1: ಹೌದೌದು, ಕೇಳಿಸ್ಕೊಂಡಾಗ ಪೂರ್ತಿ ಕೇಳಿಸ್ಕೋಬೇಕಲ್ವಾ.
2: ಅಲ್ಲ ಅವ ಎಲ್ಲ ಕೇಳ್ತಾ ಇದ್ದ, ಇವ ಕಳ್ಳ ಕೃಷ್ಣ ನೋಡ್ಬಿಟ್ಟಲ್ಲ ಅಲ್ಲಿ.
1: ಹೌದೌದು,
2: ಅದಕ್ಕೆ ಬರೇ ಅವಾಗ ಏನ್ ಮಾಡ್ದ, ಕೀರ್ತಿಮಾನ ಭಗವಂತ ಆಶೀರ್ವಾದ ಮಾಡ್ಯಾನ್ರಿ ಅವನಿಗೆ.
1: ಹ್ಮ್,
2: ಆಯುಷ್ಯಮಾನ ಭಗವಂತ ಯಾವಾಗೂ ಆಶೀರ್ವಾದ ಮಾಡಿಲ್ಲ ಕೃಷ್ಣ ಪರಮಾತ್ಮ ಅವಂಗೆ.
1: ನೀಚ ನೀಚ ಸರ್.
2: ಹಾ ಅದನ್ನ ತಿಳ್ಕೊಬೇಕು ನಾವು ಮೊದಲ.
1: ಹೌದು,
2: ಆಯುಷ್ಮಾನ್ ಭವಾತ್ ಬಾಳೆ ಬಾಡ್ದ,
1: ಆಯುಷ್ಮಾನ್ ಭವ ಆಗಿದ್ರೆ ಇನ್ನಷ್ಟು ವರ್ಷ ಬದುಕ್ತಾ ಇದ್ರು, ಆದ್ರೆ ಕೀರ್ತಿಮಾನ್ ಭವ ಅಂತ ಹೇಳಿದ್ರೆ ಕೀರ್ತಿ ಗಳಿಸಿದ್ರು.
2: ಕೀರ್ತಿ ಗಳಿಸಿದ ಅಷ್ಟೇ.
1: ಖಂಡಿತ ಖಂಡಿತ ಸರ್. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ.
2: ಧನ್ಯವಾದ ಮೇಡಮ್, ಧನ್ಯವಾದ ಮೇಡಮ್.
1: ಓಕೆ, ಶಿವಶರಣ್ ಸರ್ ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರು, ಅವರು ಕೂಡ ಕೇಳಿಸ್ಕೊಳ್ಳೋದ್ರ ಬಗ್ಗೆ ಚೆನ್ನಾಗಿ ಹೇಳ್ತಾ ಇದ್ರು. ಯಾವ ವ್ಯಕ್ತಿ ಕೇಳಿಸ್ಕೊಳ್ಳುವಂತಹ ಸಾಮರ್ಥ್ಯ ಚೆನ್ನಾಗಿ ಹೊಂದಿದಾನೋ ಆ ವ್ಯಕ್ತಿ ಚೆನ್ನಾಗಿ ಮಾತನಾಡಬಹುದು, ಹಾಗೆ ಚೆನ್ನಾಗಿ ಕಲಿತ್ಕೋಬಹುದು ಅಂತ. ಖಂಡಿತ ಅಲ್ಪ ಯಾಕಪ್ಪ ಅಂದ್ರೆ, ಈಗ ನನ್ನಾಗ್ಲಿಂದ ಹೇಳ್ತಾ ಇದ್ದೆ, ಈಗ ನಮ್ಮ ಪಾಡಿಗೆ ನಾವೇನೋ ಕೆಲಸ ಮಾಡ್ತಿದೀವಿ ಅನ್ವಾಗ ಅಲ್ಲಿ ಟಿವಿ ಇದ್ದಾಗ ಟಿವಿ ನೋಡ್ತಾ ಕೂತ್ಕೋಬೇಕು, ಅಲ್ಲಿ ಏನು ಮಾಡೋಕ್ಕಾಗಲ್ಲ. ಆದ್ರೆ ರೇಡಿಯೋ ಮುಖಾಂತರ ಎಷ್ಟೋ ವಿಚಾರವನ್ನ ನಾವು ಕೇಳಿಸ್ಕೊಳ್ತಾ ಇರ್ತೀವಿ. ಹಾಗೆ ಸಂಗೀತ ಆಗಿರ್ಬೋದು, ಈಗ ಕೆಲವರಿಗೆ ಹವ್ಯಾಸ ಇರುತ್ತೆ, ಏನಾದ್ರೂ ಕೆಲಸ ಮಾಡಬೇಕು ಅಂದ್ರೆ ಒಂದು ಮ್ಯೂಸಿಕ್ ಪ್ಲೇ ಮಾಡಿಕೊಂಡು ಕೆಲಸವನ್ನ ಮಾಡ್ತಾ ಇರ್ತಾರೆ. ನಮ್ಮ ಕಿವಿಗೆ ಆ ಒಂದು ಸಂಗೀತ ಬಿದ್ದಾಗ ನಮಗೆ ಕೆಲಸ ಮಾಡೋದಕ್ಕೆ ಇನ್ನಷ್ಟು ಶಕ್ತಿ, ಜೊತೆಗೆ ಜೋಶು, ಹುಮ್ಮಸ್ಸು ಎಲ್ಲವೂ ಬರುತ್ತೆ. ಹಾಗಾಗಿ ಕೇಳಿಸ್ಕೊಳ್ಳುವುದು ಒಂದು ಸಾಮರ್ಥ್ಯ ಕೂಡ ಹೌದು. ಈ ಒಂದು ಕೇಳಿಸ್ಕೊಳ್ಳೋದೇನಿದೆ, ನಮ್ಮ ಕಿವಿ ತುಂಬಾ ಪ್ರಮುಖ ಪಾತ್ರವನ್ನ ವಹಿಸುತ್ತಲ್ವಾ. ಇತ್ತೀಚೆಗೆ ನೀವು ನೋಡಬಹುದು, ಈಗ ಎಷ್ಟೋ ಜನ ಯಾವಾಗ್ಲೂ ಬ್ಲೂಟೂತ್ ನ ಕಿವಿ ಒಳಗೆ ಇಟ್ಕೊಂಡಿರ್ತಾರೆ, ಅಥವಾ ತುಂಬಾ ಸೌಂಡ್ ಕೊಡ್ಕೊಂಡು ಹೆಡ್ಫೋನ್ಸ್ ಗಳು ಹಾಕೊಳ್ಳೋದು, ಈ ರೀತಿ ಎಲ್ಲ ಮಾಡೋದ್ರಿಂದ ಕೂಡ ಕಿವಿ ಹಾಳಾಗುತ್ತೆ. ಒಮ್ಮೆ ಕಿವಿ ಹಾಳಾದ್ರೆ ಅದನ್ನ ಸರಿ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಇದೆ. ನೀವು ಗಮನಿಸಬಹುದು, ಪ್ರಪಂಚದಲ್ಲಿ ಎಷ್ಟೋ ಜನಕ್ಕೆ ಈಗಲೂ ಕೂಡ ಕಿವಿ ಕೇಳಿಸೋದಿಲ್ಲ. ಅವ್ರನ್ನ ನೋಡಿದಾಗಾದ್ರೂ ನಾವು ನಮ್ಮ ಕಿವಿಯನ್ನ ಇಂಪಾರ್ಟೆಂಟ್ ಅಂತ ಅನ್ಕೊಂಡು ಅದಕ್ಕೆ ಇನ್ಮೇಲಾದ್ರೂ ಪ್ರಾಮುಖ್ಯತೆಯನ್ನ ಕೊಡೋಣ, ಏನಂತೀರಾ? ಇದರೊಟ್ಟಿಗೆ ಮಾತಾಡ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ. ಯಾರು ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಕೇಳುವ? ಹಲೋ
3: ಹಲೋ, ನಮಸ್ತೆ ರೀ ಮೇಡಮ್.
1: ಹಲೋ, ನಮಸ್ತೆ ರೀ ಸರ.
3: ಆರಾಮದಿರಿ ಮೇಡಮ್?
1: ನಾನ್ ಚಲೋ ಇದ್ದೀನಿ, ನೀವ್ ಹೇಗಿದ್ದೀರಿ?
3: ನಾವು ಎಲ್ಲ ಆರಾಮದೇವ್ರಿ ಮೇಡಮ್. ನಮಗ್ ಮಳೆ ಬರಕತ್ತದ್ರಿ, ಆನಂದನಾಗ ಕಾರ್ಯಕ್ರಮ
1: ಕೇಳುಗರೆಲ್ಲರೂ ಖುಷಿ ಖುಷಿಯಾಗಿ ಕಾಲ್ ಮಾಡ್ತಿದಾರೆ, ಮಳೆ ಬರ್ತಿದೆ ಅಂತ.
3: ಹೌದೌದ್ರಿ ಮೇಡಮ್, ಯಾಕಂದ್ರೆ ಮಳೆ ಬಂದ್ರೆ ಒಟ್ಟ ಮಳೆ ಇದ್ದಿತ್ತಲ್ರಿ ಮೇಡಮ್, ಬಹಳ ದಿನ ಆಯ್ತು, ಈಗ ಖುಷಿ ಆಗ್ತದ್ರಿ ಮಳೆ ಆಯ್ತಂದ್ರ. ಹೂನ್ರಿ ಮೇಡಮ್,
1: ಹಾಗಾಗಿ ಖುಷಿ ಆಗ್ತದೆ.
3: ಹೌದೌದು,
1: ನಿಮ್ ಕಡೆ ಎಲ್ಲ ಮಳೆ ಬರ್ತಿದ್ದಾರೆ, ನಮ್ಗೂ ಖುಷಿ ರೀ, ಯಾಕಂದ್ರೆ ಮಲ್ನಾಡಲ್ಲಿ ಮಳೆ ಬರ್ತೈತ್ರಿ.
3: ಹೌದ್ರಿ ಮೇಡಮ್, ಬರ್ಬೇಕ್ರಿ ಎಲ್ಲಾದ್ರೂ, ಯಾಕಂದ್ರೆ ಆಗ್ತಿರ್ಬೇಕ್ರಿ ಹಂಗೆ ಮಳೆ. ನಮ್ಗಾದ್ರೂ ಆಗ ಏನ್ ಕಷ್ಟ ಇಲ್ರಿ, ನಿಮ್ಗಾದ್ರೂ ಕಷ್ಟ, ಬಟ್ ಮಳೆ ಆಗ್ತಾ ಇರ್ಬೇಕ್ರಿ ಮೇಡಮ್.
1: ಅಲ್ವಾ,
3: ಯಾಕಡೆ ಆಗಲ್ದಾಕ್ರಿ, ಹಾಕೋತ್ ಹೋಯ್ತಪ್ಪ, ಎಲ್ಲಿ ಮಳೆ ಇಲ್ಲ ಅಂದ್ರೆ ಸಮಸ್ಯೆ ಬರ್ತದ್ರಿ ಮೇಡಮ್.
1: ನೀಚ ನೀಚ ಸರ್.
3: ಹೌನ್ರಿ,
1: ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
3: ವಿಷಯ ಅದು ಗುರ್ತಾಗ್ಲಿಲ್ರಿ, ಸೌದಿಯವ್ರು ಮಾತಾಡಕತ್ತಿದ್ರಿ, ಕೇಳದ ಏನೋ.
1: ಇವತ್ತು ಆಲಿಸುವ ದಿನ ಅಂತ, ವಿಶ್ವ ಆಲಿಸುವ ದಿನ. ನಾವು ನಮ್ಮ ಜೀವನದಲ್ಲಿ ಕೇಳಿಸ್ಕೊಳ್ಳೋದು ಎಷ್ಟು ಮುಖ್ಯ ಆಗುತ್ತೆ ಅಂತ.
3: ಹೌದ್ರಿ ಮೇಡಮ್, ಯಾವಾಗೇ ಆಲಿಸಬೇಕಾದ್ರೆ ನಾವು ಪ್ರತಿಯೊಂದು ಚಿತ್ತು ಕೊಟ್ಟು ಆಲಿಸಬೇಕ್ರಿ, ಅಂದ್ರೆ ಗುರ್ತಾಗ್ತದ್ರಿ ಮೇಡಮ್.
1: ಹೌದು,
3: ಯಾವಾಗೇ ಆಗಿಲ್ರಿ, ನಾವು ಯಾವ ದಗದ ಮಾಡ್ಲಿ, ಇವತ್ತೇ ನಾಟಕ ನೋಡ್ಲಿ, ಸಿನಿಮಾ ನೋಡ್ಲಿ, ಇಲ್ಲಪ್ಪ ಅಂದ್ರೆ ಯಾವ್ದಾರ ಮಾತಾರ ಕೇಳ್ರಿ, ಎಷ್ಟು ಚಿತ್ತಿಟ್ಟು ಅದು ನಾವು ಕೇಳ್ತೇವಲ್ರಿ, ಅದು ನಮಗ ಕರೆಕ್ಟ್ ಗುರ್ತಾಗ್ತದ್ರಿ ಮೇಡಮ್.
1: ಹೌದು ಹೌದು ಸರ್.
3: ಹಾ, ಮತ್ತೆ ನಾವು ಮನಸ್ಸಲ್ಲಿ ಅವ್ರು ಮಾತಾಡೋದ್ರೆ ಎಲ್ಲಿ ಅಂತಂದ್ರೆ ಅದು ನಮ್ಗೆ ತಿಳಿಯಲ್ರಿ ಮೇಡಮ್. ಯಾವಾಗ್ಲೂ ನಾವ್ ಈಗ ಒಂದ್ ಏನಾರೆ ಪ್ರವಚನ ಕೇಳಕ್ ಹೋಗ್ತೇವ್ರಿ, ಇಲ್ಗಂದ್ರೆ ಸಿನಿಮಾ ನೋಡ್ಲಕ್ ಹೋಗಿರ್ತೇವ್ರಿ.
1: ಹೌದು, ಈ ಹರಿಕತೆಗಳಾಗಿರ್ಬೋದು, ಪ್ರವಚನಗಳೆಲ್ಲ ನಾವು ಕೇಳಿಸ್ಕೊಳ್ಳಕ್ಕೆ ಖುಷಿ ಪಡ್ತೀವಿ.
3: ಹೌದ್ರಿ ಮೇಡಮ್, ಅದಕ್ಕೆ ಚಿತ್ತದಿಂದ ನಾವು ಕೇಳಿದೇವಪ್ಪ ಅಂತಂದ್ರೆ ನಮ್ಗೆ ಏನದ ಅನುಭವ ಆಗ್ತದೆ, ಅದ್ರ ಬಗ್ಗೆ ಏನ ಮಾತಾಡಕತ್ತಾರ, ಅವ್ರ ಏನ ಅನ್ನಕತ್ತಾರ.
1: ಹೌದು ಹೌದು, ಈಗ ಸುಮ್ನೆ ಕೇಳೋದು ಬೇರೆ, ಆದ್ರೆ ಮನಸ್ಸಿಟ್ಟು ಕೇಳೋದು ಬೇರೆ.
3: ಬೇರೆ, ಹೌದ್ರಿ ಮೇಡಮ್,
1: ಸುಮ್ನೆ ಕೇಳಿಸ್ಕೊಂಡ್ರೆ ಅದು ಕಿವಿ ಮೇಲೆ ಹಾರೋಗುತ್ತೆ.
3: ಹೌದು ಹೌದ್ರಿ,
1: ಗಮನ ಕೊಟ್ಟು ಕೇಳ್ದಾಗ ಮಾತ್ರ ಅದು ಉಪಯೋಗಕ್ಕೆ ಬರುತ್ತೆ.
3: ಹೌದ್ರಿ, ಗಮನ ಕೊಟ್ಟು ಕೇಳಿದ್ರೆ ಉಪಯೋಗ ಆಗುದ್ರಿ ಮೇಡಮ್, ಮತ್ತೆ ಗಮನ ಎಲ್ಲರೆ ನಾವು ಕೇಳೋದು ಎಲ್ಲರೇ ಅಂದ್ರೆ ನಮ್ಗೆ ಅದು ಅರ್ಥನ ಆಗಲ್ರಿ, ಅದು ಏನ್ ಅಂದ್ರೆ ಗುರುತು ಆಗಲ್ರಿ.
1: ನಿಜ ನಿಜ ಸರ್.
3: ಅದ್ರ ಸಲುವಾಗಿ ಯಾವಾಗೇ ಆಗ್ಲಿ, ಇವತ್ತು ನೀವು ಮಾತಾಡಕತ್ತೀರಪ್ಪ ಅಂತಂದ್ಬಳಕ ನಾವು ಈಗ ರೇಡಿಯೋ ಕರೆ ಮಾಡಿರ್ತೇವ್ರಿ.
1: ಹೌದು ಸರ್.
3: ಈಗ ಮೇಡಮ್ಗಳು ಏನ್ ಹೇಳಕತ್ತಾರ ಅನ್ನೋದು ನಾವು ಚಿತ್ತಿಟ್ಟು ಕೇಳಿದ್ರೆ ಅದು ನಮಗ ಗುರ್ತಾಗ್ತದ್ರಿ. ಏನು ತಿಳಿಯಲ್ರಿ ಅದು.
1: ನಿಜ ನಿಜ ಸರ್.
3: ಹಾ, ಯಾವತ್ತು ಯಾವಾಗೇ ನಾವು ಕೇಳಿ ಹೇಳಿ ಮಾತಾಡ್ಲಿ, ಆದ್ರ ಚಿತ್ತಿಟ್ಟು ಕೇಳಿ ಕಿಶಿಂದ ಅದ್ರ ಅನುಭವ ತಗೋಬೇಕಂತ ನಮ್ಮ ಅಭಿಪ್ರಾಯ ನೋಡ್ರಿ ಮೇಡಮ್.
1: ಖಂಡಿತ ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನೀವು ಮಾತಾಡೋದನ್ನ ನಾವು ಗಮನ ಕೊಟ್ಟು ಕೇಳಿದಾಗ ನಾವ್ ಏನ್ ಮಾತಾಡ್ಬೇಕು ಅಂತ ನಮಗೆ ಗೊತ್ತಾಗತ್ತೆ. ಅಕಸ್ಮಾತ್ ನೀವು ಮಾತಾಡೋದು ನಾವು ಕೇಳಿಸ್ಕೊಳ್ಳೇ ಇಲ್ಲ ಅನ್ವಾಗ ನಾವೇನ್ ಮಾತಾಡೋದು?
3: ಹೌದು, ಮಾತಾಡೋದು ಗುರ್ತಾಗಲ್ರಿ ಮೇಡಮ್. ಅದು
1: ಖಂಡಿತ. ಹಾಗಾಗಿ
3: ನೀವು ಮಾತಾಡೋದು ನಾವ್ ಕೇಳ್ಬೇಕು, ನಾವ್ ಮಾತಾಡೋದು ನಮಗೆ ನಿಮ್ಗೆ ಹೊಂದಾಣಿಕೆ ಆಗ್ತದೆ ಮೇಡಮ್. ಅದಕ್ಕೆ
1: ನೀಚ ನೀಚ ಸರ್.
3: ಮತ್ತೆ ಎಲ್ಲರಿಗೆ ಕೇಳಿಕೆ ಸಿಂದ ಅದು ಏನ್ ಯಾರಿಗೂ ನಾವು ಅರ್ಥ ಆಗಿಲ್ರಿ ತಪ್ಪ ತಿಳಂಗೆ ಇಲ್ರಿ.
1: ಹೌದ್ ಹೌದು, ಚಲೋ ಆಯ್ತ್ರಿ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಧನ್ಯವಾದಗಳ್ರಿ ಕರೆ ಮಾಡಿದಕ್ಕ.
3: ಧನ್ಯವಾದ. ನಮಸ್ತೆ ನಮಸ್ತೆ
1: ನಮಸ್ತೆ. ಓಕೆ, ನವಾಜ್ ಸರ್ ಕರೆ ಮಾಡಿದ್ರು ವಿಜಯಪುರದಿಂದ, ಅವರು ಕೂಡ ಹೇಳ್ತಾ ಇದ್ರು. ಸೊ ಕೇಳಿಸ್ಕೊಳ್ಳೋ ತುಂಬಾ ಮುಖ್ಯ ಆಗತ್ತೆ ಮೇಡಮ್ ಅಂತ, ಖಂಡಿತವಾಗ್ಲೂ ಮುಖ್ಯ ಆಗತ್ತೆ. ಹಾಗಿದ್ರೆ ಮತ್ತೊಂದು ಕರೆ ಸಿದ್ಧವಾಗಿದೆ, ಯಾರು ಎಲ್ಲಿಂದ ಕರೆ ಮಾಡಿದಾರೆ ಕೇಳುವ. ಹಲೋ ಹಲೋ,
4: ನಮಸ್ಕಾರ ಮೇಡಮ್.
1: ನಮಸ್ತೆ ಸರ್, ಹೇಗಿದ್ದೀರಾ?
4: ಆರಾಮಿದ್ದೀವಿ ಮೇಡಮ್.
1: ಓಕೆ
4: ಆಯ್ತು. ಶುಕ್ರವಾರ ಶನಿವಾರ,
1: ಇವತ್ತು ಶುಕ್ರವಾರ ಬದಲು ಶನಿವಾರ ಬಂದಿದ್ದೀನಿ.
4: ನಾವು ಚಿತ್ರರಂಜೀವಿ ಕೇಳಕ್ ಆಳಂತಲಿ ಕೇಳ್ತಾ ಇರ್ತೀವಿ, ಕೆಲವೊಂದು ಸಿನಿಮಾ ಕಾಲಂತೆ ಸಿನಿಮಾ ಕೆಲವು ಕೇಳಕ್ ತುಳು ಕೊಡಕ್ ಆಳಂತಲಿ ಅದಕ್ಕೆ ಬರೋದಿಲ್ಲ, ಬೇರೆ ಟೈಪ್ ಬರ್ತೀವಿ ಮೇಡಮ್. ಶಂಭುಲಿಂಗ ಗುರುಪುರ.
1: ಗುರುಪುರದಿಂದ. ಗುರುಪುರದಲ್ಲಿ ಹೇಗಿದೆ ಈಗ ಮಳೆ ಬರ್ತಿದ್ಯಾ?
4: ಜನ ಎಲ್ಲ ಇಲ್ಲಿ ಮಳೆ ಇದೆ, ಬಿರುಗಿಡಲ್ಲಿ ಇದೀನಿ ಮೇಡಮ್. ನಾನು ಅಲ್ಲಿ ಕೆಲಸ ಮಳೆಗೆ ಬರ್ತಾ ನೀ ಚಿಟ್ಟಿ ಬರ್ತಾ ವರಾಮ ಅದೇ ಇದ್ಕೊಂಡು ಮಾತಾಡ್ತಾ ಇದ್ದೀನಿ.
1: ಓಕೆ ಓಕೆ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳಿಸ್ಕೊಳ್ಳೋದ್ರ ಬಗ್ಗೆ ಮಾತಾಡ್ತಾ ಇದ್ದೆ.
4: ನಾವ್ ಯಾವ್ದೇ ಒಂದು ಫಂಕ್ಷನ್ ಹೋಗಿ ಎಲ್ಲೇ ಹೋಗ್ಲಿ ಗಮನ ಕೊಟ್ಟು ಕೇಳ್ಬೇಕು, ಅದ್ ವಿಷಯ ಏನಂತ ನಾವ್ ಸಂಗ್ರಹಿಸಬಹುದು. ಅವಾಗ ಮಧ್ಯೆ ಯಾರು ಮಾತಾಡ್ತಾ ಇದ್ರೆ ನಮ್ಗೆ ಅದ್ ಕೇಳ ಆಗ್ತಾಗಲ್ಲ, ಅದ್ ಏನಂತ ಅರ್ಥಾಗಲ್ಲ. ಅದಕ್ಕೆ ಏನ್ ಮಾಡ್ತೀವಿ, ಶಬ್ದ ಮಾಡ್ಕೊಡ್ತೀವಿ, ಯಾರೇ ಮಾಡ್ಬಿಟ್ರಿ ಸುಮ್ಮನೆ ಅಂತ. ಯಾವ್ದೇ ಇಲ್ಲ, ನಾವ್ ಏನೋ ಮಾತಾಡ್ತಿದ್ವಿ ಅವ್ರ ಪಡೆಯವ್ರ ಮಾತಾಡ್ತಾನೆ ಇರ್ತಾರೆ. ಈ ಶಾಲೆಗಳಲ್ಲೇ ನೋಡಿ, ಪಾಠ ಮಾಡ್ತಿರ್ತಾ ಮಕ್ಳು ಅವಾಗ ಮೇಸ್ಟ್ರು ಕಲ್ತಾರ ಸಿಮೆಸ್ಟರ್ ಹೋಗ್ತಾನೆ ಬಿಸಾಕ್ತಾರೆ, ಗೊತ್ತಿದೆಯಾ ಮೇಡಮ್? ಸಿಮೆಸ್ಟರ್ ಪಟ್ಟ ನೋಡಿದ್ರೆ ಏನ್ ಮಾತಾಡ್ತೀನಿ, ಬೋರ್ಡ್ ಅಲ್ಲಿ ಬರೀತಿರ್ತಾರೆ, ಸೌಂಡ್ ಮಾತಾಡಿದ್ರೆ ಪಟ್ಟ ಸಿಮೆಸ್ಟರ್ ಹೊಡಿತಾರೆ, ಅವಾಗ ಮಕ್ಳು ಸೈಲೆಂಟ್ ಆಗ್ತಾರೆ. ಅದೇ ತರನ್ನೇ ಯಾವ್ದೇ ಫಂಕ್ಷನ್ ಆಗಲಿ, ಒಂದು ಸಭೆಗಳಲ್ಲಾಗಲಿ, ಒಂದು ಮಠಗಳಲ್ಲಾಗಲಿ, ಬೇರೆ ಯಾವ್ದೋ ಧಾರ್ಮಿಕ ಚಿಂತೆಗಳು ನಾವು ಏನೋ ಹೋದ ಅವ್ರು ಏನ್ ಹೇಳ್ತಾರೆ, ಏನ್ ಏನ್ ಬಿಡ್ತಾರೆ, ಯಾವ ವಿಷಯಗಳನ್ನ ಸಂಗ್ರಹಿಸ್ತು ನಮ್ಗೆ ತಿಳಿಸ್ತಾರ ಬಗ್ಗೆ ನಾವು ಗಮನ ಕೊಡೋಕ. ಅದ್ಬಿಟ್ಟು ನಾವ್ ಬೇರೆ ಬಿಟ್ಟು ನಾವ್ ಬೇರೆ ಏನ ಮಾತಾಡ್ತಾ ಇರೋದು ಏನೋ ನೋಡ್ತಾರೆ, ಗಮನ ಚಿತ್ತ ಇಟ್ಟು ಕೇಳ್ತಾರೆ ಬಿಡೋದು, ಇಲ್ಲ ಅಂದ್ರೆ ಅದು ಎಡ್ವರ್ಟ್ ಆಗ್ಬಿಡುತ್ತೆ. ನಾವ್ ಏನ್ ಕೇಳಿ ಏನ್ ಕೇಳಿ ಏನಾಗದ ಅರ್ಥ ಇಲ್ಲ. ಇವತ್ತು ಗುಳು ಮೇಡಮ್ ಬೆಕ್ಕಿಂಗರ್ ಮಾಡ್ತ ನಮ್ ಗುರುಗಳು ಹೆಚ್ಚು ಕಮ್ಮಿ ಒಂದ್ 8 ದಿನ, ಒಂದ್ 5-6 ದಿನ, ಒಂದ್ 3-4 ದಿನಕ್ಕೆ ಫಂಕ್ಷನ್ ಕರ್ತಿದ್ರು ಅತಿಥಿಗಳಿಗೆ. ಅವ್ರು ಏನ್ ಮಾತಾಡ್ತಾರೋ ಅಲ್ಲಿ ಗಮನ ಕೊಟ್ಬಿಟ್ಟು ಲಾಸ್ಟ್ ಗೆ ಅವ್ರ ಆಸೆ ಯೋಚನೆ ಹೇಳ್ತಾರೆ ಮೇಡಮ್, ಅದ್ ಬಹಳ ಖುಷಿ ಆಗ್ತದೆ ಮೇಡಮ್. ಅವ್ರ ಮೆಮೊರಿ
1: ಪವರ್
4: ಅದೇ ತರ ಆತರ ಮೆಮೊರಿ ಪವರ್ ಇದ್ರೆ ಈಗೆಲ್ಲ ಕೇಳೋರಿಗೂ ಒಂಥರ ಖುಷಿ ಆಗುತ್ತೆ. ವಿಷಯ ಏನಂತ ಸಂಗ್ರಹ ಪಡ್ಕೋಬಹುದು ನಾವು.
1: ನಿಜ ಸರ್,
4: ಯಾರೋ ಮಾತ್ರ ನಾವ್ ಏನೋ ಮಾತಾಡೋದು ಏನು ಅರ್ಥ ಆಗಲ್ಲ ಮೇಡಮ್ ಹೇಳೋಕ, ನಾವು ಗಮನ ಕೊಟ್ಟು ಕೇಳೋದ್ರಿಂದ ಅದು ಚಿತ್ತ ಇದೆ ಮೇಡಮ್.
1: ಹೌದು ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ. ಎಸ್, ಶಂಭುಲಿಂಗ್ ಅವರು ಮಾತಾಡ್ತಾ ಇದ್ರು, ಅವರು ಕೂಡ ಹೇಳಿದ್ರು ಕೇಳಿಸ್ಕೊಳ್ಳುವಂತ ಶಕ್ತಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಯಾರೇ ಪ್ರವಚನ ಕೊಡೋದಾಗಿರ್ಬೋದು, ಯಾರೇ ಮಾತಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಒಂದಿಷ್ಟು ಗಮನ ಕೊಟ್ಟು ಕೇಳಿದಾಗ ಅದರಿಂದ ನಮಗೆ ಪ್ರಯೋಜನಗಳೇ ಹೆಚ್ಚಾಗಿರುತ್ತಲ್ವಾ? ಹಾಗಿದ್ರೆ ಈ ಒಂದು ವಿಚಾರದ ಬಗ್ಗೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ, ಮತ್ತೊಂದು ಸೂಪರ್ ಟ್ರ್ಯಾಕ್ ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮ, ನಾನು ನಿಮ್ಮ ಫೇವರೇಟ್ ಆರ್ಜೆ ಅರ್ಪಿತಾ. ಸೊ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನವ ಬಾನುಲಿ.
5: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ,
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
8: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
7: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
8: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರನಾಳ ಶಿಶುಗಳ ಜನನವಾಗಿದೆ.
7: 4,000 ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
8: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
7: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
9: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
10: ಸರ್ವೇಶಾಂ ನಮಸ್ಕಾರಾಹ. अहम् अदिति एम् एस्
11: अहम् श्रीविद्या एम् जी
12: अहम् पद्मिनी दिवाकर्
13: वयं मत्तूरु ग्रामस्थाः
12: ಕಳೆದ ಸಂಡೇ ಸ್ಪಾಟ್ಲೈಟ್ ಪ್ರೋಗ್ರಾಂನಲ್ಲಿ ಮತ್ತೂರಿನ ಕಾರ್ಯಕ್ರಮವನ್ನು ನೀವೆಲ್ಲ ಕೇಳಿ ಪ್ರೋತ್ಸಾಹಿಸಿದ್ದೀರಾ.
10: ಕೇಳುಗರ ಅಪೇಕ್ಷೆಯ ಮೇರೆಗೆ ಈ ಬಾರಿ ವಿಭಿನ್ನ ಗಾಯಕರೊಂದಿಗೆ ವಿಭಿನ್ನ ಹಾಡುಗಳ ಮೂಲಕ ತಮ್ಮೆಲ್ಲರನ್ನು ರಂಜಿಸಲು ಮತ್ತೆ ಬರುತ್ತಿದ್ದೇವೆ. ಇದೇ ಜುಲೈ 19 ಭಾನುವಾರ ಬೆಳಗ್ಗೆ 11 ಗಂಟೆಗೆ ನಡೆಯುವ ಸಂಡೇ ಸ್ಪಾಟ್ಲೈಟ್ ಪ್ರೋಗ್ರಾಂನಲ್ಲಿ ನಾವು ಮತ್ತೆ ಬರ್ತಿದ್ದೇವೆ.
13: ಕೇಳಿ ಆನಂದಿಸಿ ಪ್ರೋತ್ಸಾಹಿಸಿ.
5: ಈ ಕಾರ್ಯಕ್ರಮವನ್ನು ಜನಾರ್ದನ್ ಪೈ ಅವರು ನಡೆಸಿಕೊಡಲಿದ್ದು, ಅತಿಥಿಗಳೊಂದಿಗೆ ಮಾತನಾಡಲು ನೀವು ಕರೆ ಮಾಡಬೇಕಾದ ಸಂಖ್ಯೆ 9686096279. ಹಾಗಾದರೆ ತಪ್ಪದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಸಂಡೇ ಸ್ಪಾಟ್ಲೈಟ್ ಇದೇ ಜುಲೈ 19 ಬೆಳಗ್ಗೆ 11 ಗಂಟೆಗೆ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: Yes, വെൽക്കം ബാക്ക്. നീ കേൾത്താ ഇതിരാ റേഡിയോ ശിവമുഗ 90.8 FM സമുദായ വാനുലി ഭരവസികാകി ഭവിഷ്യക്കാകി നമ്മ വാനുലി ഇതു കോഫി വിത്ത് ആജിസ് കാര്യക്രമ നാരുനിമ ആർ ജെ മാതാടുത്തിരുന്നു. സോ എല്ലാ കടെ മഴ ബർത്താ ഇതെ ഹാഗെ എല്ലരിഗാകി ഈ ഒന്ന് സോങ് ന ഡെഡിക്കേറ്റ് മാഡ്ദെ. സോ മേഘരാജ എല്ലാ കടെ വിസിറ്റ് മാഡ്താ ഇതനെ അൽവാ. ഈ ഒന്ന് ഗീതെ സിപായി സിനിമാദ ഹാഡാഗിദ്ദു ഹംസലേഖ് അവര സാഹിത്യ സംഗീത ഇനു എസ് ജാനകി അമ്മ അവര ಧ್ವನಿ ಬಗ್ಗೆ ಮಾತಾಡಲೇಬೇಕು. ಹೌದು, ಎಷ್ಟು ಸೊಗಸಾಗಿದೆ ಅಲ್ವಾ ಅವರ ಧ್ವನಿ. ಖಂಡಿತವಾಗ್ಲೂ ದೇಹ ನಮ್ಮೊಟ್ಟಿಗೆ ಎಲ್ಲ ಇರ್ಬೋದು, ಆದ್ರೆ ಅವರ ಧ್ವನಿಯ ಮುಖಾಂತರ ಎಲ್ಲರ ಮನಸ್ಸನ್ನ ಇನ್ನೂ ಗೆಲ್ತಾನೆ ಇದ್ದಾರೆ ಅಲ್ವಾ ಕೇಳುಗರೆ. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಆಲಿಸುವುದರ ಬಗ್ಗೆ ಮಾತಾಡ್ತಿದ್ದೆ. ಜೀವನದಲ್ಲಿ ಕೇಳಿಸ್ಕೊಳ್ಳೋದು ಎಷ್ಟು ಮುಖ್ಯ ಅಂತ ನೀವು ಕೂಡ ಈ ಬಗ್ಗೆ ಮಾತಾಡಬೇಕು ಅಂದ್ರೆ ನಮ್ಮ ಸಂಖ್ಯೆ 9686609627 ಈ ಸಂಖ್ಯೆ ಕರೆ ಮಾಡುವುದನ್ನು ತಿಳಿಸ್ತಾ ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಯಾರು ಕೇಳುವ? ಹಲೋ
1: ಹಲೋ
0: ಹಲೋ, ನಮಸ್ತೆ.
1: ನಮಸ್ತೆ,
0: ಹೇಗಿದ್ದೀರಾ ಸರ್?
1: ಚೆನ್ನಾಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಾ ಮೇಡಮ್?
0: ನಾನು ಸೂಪರ್ ಆಗಿದ್ದೀನಿ ಸರ್.
1: ಬೆಳಗ್ಗೆ ತನಕ ಬಿಸಿಲಿತ್ತು, ಈಗ ಮಧ್ಯಾಹ್ನ ಮೇಲೆ ಸ್ವಲ್ಪ ಮಳೆ ತಂಪು ತಂಪು ಆಗ್ತಾ ಇದೆ.
0: ಹೌದೌದು, ಮೇಘರಾಜ ಬರ್ತಾ ಇದ್ದಾನೆ, ಎಲ್ಲ ಕಡೆ ವಿಸಿಟ್ ಕೊಡ್ತಾ ಇದ್ದಾರೆ.
1: ಹ್ಮ್ ಮೇಡಮ್, ಹೌದು.
0: ಈಗ ನೀವೆಲ್ಲಿದ್ದೀರಾ?
1: ಈಗ ನಾನು ಶಿವಮೊಗ್ಗದಲ್ಲಿ ಇದ್ದೀನಿ ಮೇಡಮ್.
0: ಶಿವಮೊಗ್ಗದಲ್ಲಿ ಯಾವ ಏರಿಯಾದಲ್ಲಿ ಇದ್ದೀರಾ?
1: ಬೊಮ್ಮನಕಟ್ಟೆ.
0: ಬೊಮ್ಮನಕಟ್ಟೆಯಲ್ಲಿ ಸದ್ಯಕ್ಕೆ ವಾತಾವರಣ ಹೇಗಿದೆ?
1: ತಂಪು ತಂಪು ಕುಲ್ಕುಲ್ ಆಗಿದೆ. ಮಧ್ಯಾಹ್ನ ತನಕ ಬಿಸಿಲಿತ್ತು, ಮಧ್ಯಾಹ್ನ ನಂತರ ಆಗಿದೆ. ನಿನ್ನೆ ಎಲ್ಲ ಬಿಸಿಲು ಸಿಕ್ಕಾಪಟ್ಟೆ ಇತ್ತು, ದಗೆದಗೆ ಇತ್ತು. ಒಂಚೂರು ಕೂಲ್ ಆಗಿದೆ, ಇನ್ಮೇಲೆ ಮಳೆ ಇದೆ ಅಂತಾರೆ ಬರ್ಲಿ. ಆದ್ರೆ ವರ್ಷ ವರ್ಷ ಬರೋ ರೀತಿಯಲ್ಲಿ ಇಲ್ಲ ಅಂತ ಹೇಳ್ತಾರೆ, ಸಂಪೂರ್ಣ ಮಳೆ ಇಲ್ಲ ಅಂತ.
0: ನೋಡೋಣ ಸರ್, ಒಳ್ಳೇದಾಗ್ಲಿ ಅಂತ ಬಯಸೋಣ. ಒಳ್ಳೇದಾಗಬಹುದು ಅಲ್ವಾ?
1: ನಮ್ ಕೈಯಲ್ಲಿ ನಿಮ್ ಕೈಯಲ್ಲಿ
0: ಏನೂ ಇಲ್ಲ. ನಾವು ಒಳ್ಳೆ ಮನಸ್ಸಿಂದ ಬೇಡ್ಕೊಂಡ್ರೆ ಬಹುಶಃ ದೇವರು ವರವ ನೀಡಬಹುದೇನೋ ಅಲ್ವಾ?
1: ಹೌದು
0: ಸರ್. ಸರ್, ಜನ ಎಲ್ಲದಕ್ಕೂ ಬೈತಾರೆ ಸರ್. ಹೆಚ್ಚು ಬಿಸಿಲಾದ್ರೂ ಸೂರ್ಯಂಗ್ ಬೈತಾರೆ, ಸೂರ್ಯ ಬೆಳಕು ಸಿಗ್ಲಿಲ್ಲ ಅಂದ್ರೆ ಮತ್ತೆ ಬೈತಾರೆ, ಎಲ್ಲದಕ್ಕೂ ಬೈತಾರೆ ಜನ. ಹಾಗೆ ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ಆಲಿಸೋದ್ರ ಬಗ್ಗೆ ಮಾತಾಡ್ತಿದ್ವಿ ಆಯ್ತಾ? ಸೊ ಹೇಳಿ, ಜೀವನದಲ್ಲಿ ಕೇಳಿಸ್ಕೊಳ್ಳೋದು ಎಷ್ಟು ಮುಖ್ಯ ಆಗತ್ತೆ?
1: ಈಗ ಆಗ್ಲೇ ಎಲ್ಲ ತುಂಬಾ ಜನ ಚೆನ್ನಾಗಿ ಹೇಳಿದ್ರು, ಕಿವಿ ಸ್ಟ್ರಾಂಗ್ ಆಗಿರ್ಬೇಕು, ಕಿವಿ ಚೆನ್ನಾಗಿದ್ರೆ ಎಲ್ಲ ಕೇಳೋದೆಲ್ಲ ಚೆನ್ನಾಗಿರುತ್ತೆ ಅಂತ. ಅದಕ್ಕೊಂದು ಜಸ್ಟ್ ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಏನಂತಂದ್ರೆ, ಹುಷಾರಿಲ್ದಾಗ ಡಾಕ್ಟರ್ ಹತ್ರ ಹೋಗ್ತೀವಿ ಮೇಡಮ್, ಹುಷಾರಿಲ್ಲಂದ್ರೆ ಜ್ವರ ಅಥವಾ ಏನಾದ್ರೂ ಆಗಿರ್ಬೋದು. ಅವರು ಮೆಡಿಸಿನ್ ಕೊಡ್ತಾರೆ, ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಇದು ಬೆಳಗ್ಗೆ ನುಂಗಿ ರಾತ್ರಿ ನುಂಗಿ ಅಂತಾರೆ. ಬೆಳಗ್ಗೆ ನಾವು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿಲ್ದಂಗೆ ಬೆಳಗ್ಗೆ ರಾತ್ರಿ ನುಂಗಿ ರಾತ್ರಿ ಬೆಳಗ್ಗೆ ನುಂಗಿ ಹೇಳ್ಬಿಟ್ಟಾದ್ರೆ ಹೆಂಗಾಗತ್ತೆ ಅಂತ ಸ್ವಲ್ಪ ನೋಡಿ. ಅದೇ ತರ ಆಗತ್ತೆ,
0: ಕೇಳಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ?
1: ಹೌದು, ಅದೇ ಅಡಾಪ್ಟ್ ಆಗಿ ಆಮೇಲೆ ಲಾಸ್ಟ್ ಒಲ್ಟ್ರಪಟ್ ಆಗಿ ರಿಯಾಕ್ಷನ್ ಆಗುತ್ತೆ ಆಗಿರೋದು ಇದೆ. ಮತ್ತೆ ನಮಗೆ ಕನ್ಫ್ಯೂಸ್ ಆಗಿ ಮನೆಗೆ ಬಂದು ಮತ್ತೆ ವಾಪಸ್ ಹೋಗಿ ಮತ್ತೆ ಕೇಳ್ಕೊಂಡ್ ಬಂದಿರೋದು ಇದೆ.
0: ಸೊ ಇದು ನಿಮ್ಮ ಅನುಭವನ ಅಂತ?
1: ಒಂದೊಂದ್ಸಲ ಆಗಿದೆ, ಒಂದು
0: ಆಗಿದೆ. ಓಕೆ, ಗೊತ್ತಾಗ್ತದೆ ಅನುಭವದ ಮಾತು ಅಂತ.
1: ಇದೆ ಆಮೇಲೆ ಬೇರೆ ಒಂದು ಯಾವ್ದೋ ಒಂದು ಟಾಪಿಕ್ ಅಲ್ಲಿ ಇಂಪಾರ್ಟೆಂಟ್ ಏನೋ ಇರತ್ತೆ, ಡಾಕ್ಯುಮೆಂಟ್ಸ್ ಅಥವಾ ಈಗ ಈಗ ನಡೀತಾ ಇದಲ್ವಾ ಈ ವೋಟರ್ ಐ ಡಿದು, ಅದಕ್ಕೆ ಬೇಕಾಗಿರೋ ದಾಖಲೆಗಳು ಕರೆಕ್ಟ್ ಆಗಿಲ್ಲ ಅಂತಂದ್ರೆ ಫೋಟೋ ತಗೊಂಬಂದಿ ಅಂದಿರ್ತಾರೆ. ನಾವು ಮತ್ತೆ ಫೋಟೋ ಹಾಕಿರೋ ಲಾಸ್ಟ್ ಡೇಟ್ ಇರುತ್ತೆ, ಅವಾಗ ಮಿಸ್ ಬಂದಿರುತ್ತೆ. ಈಗ ಸಂಜೆ 5 ಗಂಟೆ ತನಕ ಟೈಮ್ ಇರುತ್ತೆ, ಅದ್ರ ಮೇಲೆ ಮತ್ತೆ ಹೋಗಿ ಮತ್ತೆ ಅದು ಲೈಫ್ ಆಡಲ್ವಾ ಹಾಕ್ಲಿಲ್ಲ ಅಂದ್ರೆ ಯಾವ್ದೋ ಒಂದು ಅಪ್ಲಿಕೇಶನ್ ಆಗಿರ್ಬೋದು.
0: ಖಂಡಿತ ಖಂಡಿತ ಸರ್,
1: ಆತರ ಅದಕ್ಕೆ ಇಂಪಾರ್ಟೆಂಟ್ ಆಗಿರುತ್ತೆ.
0: ಥ್ಯಾಂಕ್ ಯು ಚೇತನ್ ಅವರೇ ಕರೆ ಮಾಡಿದಕ್ಕೆ.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
0: ಎಸ್ ಚೇತನ್ ಸರ್, ಎಕ್ಸಾಂಪಲ್ ಮುಖಾಂತರ ತುಂಬಾ ಚೆನ್ನಾಗಿ ಮಾತಾಡಿದ್ರು ಅಲ್ವಾ? ಹೌದು, ಜೀವನದಲ್ಲಿ ಕೇಳಿಸ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಅಫ್ಕೋರ್ಸ್ ಡಾಕ್ಟರ್ ಹತ್ರ ಹೋದಾಗ್ಲೂ ಕೂಡ ಅವರು ಬೆಳಗ್ಗೆ ತಗೊಂಡಿದ್ದ ಟ್ಯಾಬ್ಲೆಟ್ಸ್ನ ಬೆಳಗ್ಗೆನೆ ತಗೋಬೇಕು, ಹಾಗೆ ಮಧ್ಯಾಹ್ನ ತಗೊಳ್ಳಿ ಅಂತ ಹೇಳಿದ್ರೆ ಮಧ್ಯಾಹ್ನ ತಗೋಬೇಕು. ಅದಕ್ಕೆ ಎಲ್ಲಾ ವಿಚಾರಗಳಲ್ಲಿ ಕೇಳಿಸ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಅಲ್ವಾ? ನಮ್ಮ ನೆಕ್ಸ್ಟ್ ಕಾಲರ್ ಹೇಳಿದ್ದಾರೆ, ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ. ಹಲೋ
2: ಮೇಡಮ್, ನಮಸ್ತೆ.
0: ನಮಸ್ತೆ ಸರ್, ಹೇಗಿದ್ದೀರಾ?
2: ಆರಾಮಿದ್ದೀನಿ ಮೇಡಮ್. ಇವತ್ತು ಫಾದರ್ ಡಿಸ್ಚಾರ್ಜ್ ಮಾಡ್ತಾ ಇದಾರೆ, ಹಂಗಾಗಿ ಏನು ಮಗ ಹೆಣ್ಮಕ್ಳು ತವ್ರ ಮನೆಗೆ ಹೋಗ್ತಾರಲ್ಲ ಆ ಖುಷಿಯಿಂದ ಮನೆ ಕಡೆ ಹೋಗ್ತಾ
0: ಇದ್ದೀನಿ. ಸೂಪರ್, ಹೇಗಿದ್ದಾರೆ ನಿಮ್ ತಂದೆಯವರು?
2: ಪರವಾಗಿಲ್ಲ ಮೇಡಮ್, ರಿಕವರಿ ಆಗಿದ್ದಾರೆ.
0: ಸೂಪರ್ ಸರ್.
2: ಹಂಗಾಗಿ
0: ಖುಷಿಯಲ್ಲಿ ಕಾಲ್ ಮಾಡಿದ್ರಿ.
2: ಹಾ ಮೇಡಮ್, ನಿಜ ನಿಜ. ಯಾಕೆಂದ್ರೆ ತುಂಬಾ ಒಳ್ಳೆ ವಿಷಯ ಮೇಡಮ್, ಇದು ಆಲಿಸುವಿಕೆ ಇದೆಯಲ್ಲ. ಮೇಡಮ್, ಇದು ಇದೇ ಮುಖ್ಯವಾದಂತ ಅಂಶ ಮೇಡಮ್. ನೀವು ಕೇಳಲಿಲ್ಲ ಅಂತಂದ್ರೆ ನಮ್ ತಲೆ ಒಳಗೆ ಏನು ಹೋಗೋದಿಲ್ಲ.
0: ಎಸ್ಪೆಷಲಿ ನೀವು ಟೀಚರ್, ಟೀಚರ್ ಹೇಳೋ ಮಾತು ವಿದ್ಯಾರ್ಥಿಗಳ ಕೇಳಿಸ್ಕೊಂಡಾಗ ಮಾತ್ರ
2: ಇರಬೇಕು. ಅದ್ರಲ್ಲಿ ಇನ್ನೂ ಒಂದು ಎರಡು ಅಂಶ ಇದೆ ಮೇಡಮ್, ಅಲ್ಲಿ ಸ್ಥಾಯಿ ಭಾವ ಮತ್ತೆ ಸಂಚಾರಿ ಭಾವ ಅಂತ ಇರುತ್ತೆ.
0: ಹಾ ಸರ್.
2: ನಮ್ಮ ಭಾವನೆಗಳೇನಾದ್ರು ಸುಮ್ನೆ ನಾವು ಪಾಠ ಕೇಳ್ತಾ ಇದೀವಿ, ನಮ್ಮ ಭಾವನೆ ಹೊರಗಡೆ ಸಂಚಾರ ಮಾಡ್ತಾ ಇದೆ ಅಂದ್ರೆ ನಮ್ಗೇನು ಅವ್ರು ಹೇಳಿದ್ದೇನು ಗೊತ್ತಾಗೋದಿಲ್ಲ. ಸ್ಥಾಯಿ ಚಿರಸ್ಥಾಯಿ ಆಗಿರ್ಬೇಕು ಮೇಡಮ್ ನಮ್ಮ ಭಾವನೆಗಳು. ನಾವು ಅವ್ರನ್ನ ಯಾರನ್ನೇ ಆಗ್ಲಿ ಯಾರು ಹೇಳ್ತಾ ಇದಾರೆ ಅವ್ರನ್ನ ಸ್ಥಾಯಿ ಭಾವದಿಂದ ಕೇಳಿದ್ರೆ ಮಾತ್ರ ವಿಷಯಗಳು ಅಂಶಗಳು ನಮ್ಮ ತಲೆಗೆ ಹೋಗುತ್ತೆ.
0: ಸೂಪರ್ ಸರ್.
2: ಇಲ್ಲ ಅಂತಂದ್ರೆ ಹೋಗೋದಿಲ್ಲ. ಹಂಗಾಗಿ ಅದು ಮುಖ್ಯ ಮೇಡಮ್ ಆಲಿಸುವಿಕೆ. ನಾವು ನೋಡಿ ನಾವು ಕೂಡ ಅವಾಗೆಲ್ಲ ಕೆಲಸದ ಮಧ್ಯೆ ಬರೀ ಕೇಳಿದ್ ಮಾತ್ರ ಪಾಸ್ ಆಗಿರೋದು ಮೇಡಮ್.
0: ಹೌದು ಸರ್.
2: ಯಾಕೆಂದ್ರೆ ಏಕಾಗ್ರತೆ ಕೇಳೋದ್ರಿಂದ ಅದು ಚಿರಸ್ಥಾಯಿ ಉಳಿಯುತ್ತೆ. ಸವ್ಯ ಶ್ರವಣ ಮಾಧ್ಯಮ ಅನ್ನೋದು ಕೇಳೋದಿಕ್ಕೆ.
0: ಹೌದು.
2: ಹಾಗಾಗಿ ಆಲಿಸುವಿಕೆ ತುಂಬಾ ಇಂಪಾರ್ಟೆಂಟ್ ಮೇಡಮ್ ಜೀವನದಲ್ಲಿ.
0: ನಿಜ ನಿಜ.
2: ಬೇರೆ ಯಾವ್ದೇ ಆಗ್ಲಿ, ಬರೀ ಪಾಠನೇ ಅಂತ ಅಲ್ಲ, ಈತ ನೋಟ್ಗಳು ಹಿರಿಯರು ಯಾವ್ದಾದ್ರು ಹೇಳ್ಬೋದು, ಇಲ್ಲ ಮಾಧ್ಯಮಗಳು ನಮ್ಗೆ ತಿಳಿ ಹೇಳುವಂತ ವಿಚಾರಗಳು ಇರ್ತದೆ. ಅದನ್ನೆಲ್ಲ ನಾವು ಬಹಳ ಗಮನ ಇಟ್ಟು ಆಲಿಸಿದ್ರೆ
0: ವಿಚಾರದಲ್ಲಿ ಕೂಡ ಕೇಳುವಂತ ತುಂಬಾ ಮುಖ್ಯ ಆಗತ್ತೆ. ಸರಿ, ನಮ್ಮ ಮನೆಗೆ ಬಂದು ಯಾರೋ ಒಬ್ರು ಏನೋ ಫಂಕ್ಷನ್ ಇದೆ ಬನ್ನಿ ಅಂತ ಕರೀತಾರೆ, ಸೊ ಯಾವ್ದು ಹೇಳಿದ್ ನಾವು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿಲ್ಲ ಅಂದ್ರೆ ಫಂಕ್ಷನ್ ಮುಗ್ದಾದ್ಮೇಲೆ ಹೋಗುವಂತ ಸಾಧ್ಯತೆನೂ ಇರುತ್ತೆ ಅಲ್ವಾ?
2: ಹೌದು ಮೇಡಮ್. ಅವಾಗ ನಾವು ನಮ್ ಮನಸ್ಸಲ್ಲಿ ಇರುತ್ತೇನೋ ಪಾಪ ಅವ್ರು ಹೇಳೋ ಇರ್ತಾರೆ, ನಾವು ಅದನ್ನ ಗಮನಿಸಿರೋದಿಲ್ಲ. ಈ ತರ ಸಣ್ಣ ಪುಟ್ಟ ತೊಂದರೆಗಳು ಆಗ್ತವೆ.
0: ನಾವು ಕೇಳಿಸ್ಕೊಳ್ಳೋದಲ್ಲ, ಅಪಾರ್ಥ ಮಾಡ್ಕೊಂಡು ಕೂಡ ಅಲ್ಲಿ ಹೆಚ್ಚು ಅಪಾರ್ಥ ಆಗುವಂತಹ ಸಾಧ್ಯತೆಗಳೇ ಹೆಚ್ಚಿರುತ್ತಲ್ವಾ?
2: ಖಂಡಿತ. ಹಂಗಾಗಿ ಆಲಿಸುವಿಕೆ ಇದೆಯಲ್ಲ, ಇದು ತುಂಬಾ ಮಹತ್ವಪೂರ್ಣವಾಗಿರೋದು, ತುಂಬಾ ಮಹತ್ವ ಇದೆ ಮೇಡಮ್ ಆಲಿಸುವಿಕೆಗೆ,
0: ಕಲಿಕೆಯ ಒಂದು ಪ್ರಧಾನ.
2: ಖಂಡಿತ ಖಂಡಿತ ಮೇಡಮ್. ಅದಕ್ಕೆ ಪ್ರತಿಯೊಬ್ರು ಯಾರೇ ಆಗ್ಲಿ, ಅವ್ರು ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ, ಯಾವ್ದೇ ಒಂದು ವಿಷಯಗಳು ನಮ್ಗೆ ಪೂರಕವಾಗಿದೆ ಅಂದ್ರೆ ಅದನ್ನ ಗಮನ ಇಟ್ಟು ಆಲಿಸಿದ್ರೆ ಅದು ನಮ್ಗೆ ಮುಂದೆ ನಮ್ಮನ್ನ ಒಳ್ಳೆ ದಾರಿಗೆ ಕೊಂಡೊಯ್ಯುತ್ತೆ ಮೇಡಮ್.
0: ಖಂಡಿತ ಸರ್. ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹಾಗೆ ನಮ್ಮ ತಂದೆಯವ್ರನ್ನ ಜೋಪಾನವಾಗಿ ನೋಡ್ಕೊಳ್ಳಿ, ನೀವು ಕೂಡ ಆರೋಗ್ಯವಾಗಿರಿ. ಥ್ಯಾಂಕ್ ಯು ಸರ್.
2: ಧನ್ಯವಾದಗಳು ಮೇಡಮ್. ಧನ್ಯವಾದಗಳು.
0: ಎಸ್, ಸೋಮಶೇಖರ್ ಸರ್ ಕರೆ ಮಾಡಿದ್ರು. ಅವರು ಕೂಡ ಅವರು ಟೀಚರ್, ಸೊ ಹೇಳ್ತಿದ್ರು ಮಕ್ಕಳು ಕೇಳಿಸ್ಕೊಳ್ಳೋದಕ್ಕೂ ಜೊತೆಗೆ ಎಲ್ಲರೂ ಕೂಡ ಎಲ್ಲ ವಿಚಾರವನ್ನ ಕೇಳಿಸ್ಕೋಬೇಕು ಅಂತ. ಕೆಲವರು ಹೇಗಪ್ಪ ಅಂದ್ರೆ ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಟ್ಬಿಡ್ತಾರೆ ಅಂದ್ರೆ ಕೆಲವೊಂದು ವಿಷಯಗಳು ಹಾಗೆ ಇರುತ್ತೆ. ಆದ್ರೆ ನಿಜವಾಗ್ಲೂ ಕೆಲವೊಂದು ವಿಷಯಗಳನ್ನ ಗಮನ ಕೊಟ್ಟು ಆಲಿಸಿದಾಗ ಅದರಿಂದ ಖಂಡಿತವಾಗ್ಲೂ ಪ್ರಯೋಜನಗಳೇ ಹೆಚ್ಚಾಗುತ್ತೆ. ಅದರಲ್ಲೂ ಸಂಗೀತ ಇರ್ಬೋದು, ಯಾರೋ ತಿಳಿದಂಥವ್ರು ಮಾತಾಡ್ತಾ ಇರುವಂತಹ ಪ್ರವಚನಗಳಿರ್ಬೋದು, ಅವೆಲ್ಲವೂ ಕೂಡ ಮನಸ್ಸಿನ ಮೇಲೆ ಒಂದು ಒಳ್ಳೆಯ ಪರಿಣಾಮಗಳು ಬೀರುತ್ತೆ. ಅದಕ್ಕೆ ನೋಡೋದಕ್ಕಿಂತ ಕೇಳಿಸ್ಕೊಳ್ಳೋದ್ರಲ್ಲಿ ಹೆಚ್ಚು ಶಕ್ತಿ ಇದೆ ಅಂತ ಕೂಡ ಹೇಳ್ತಾರೆ ಅಲ್ವಾ? ಆಗಿಂದ ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು. ನಿಮ್ಮೊಟ್ಟಿಗೆ ಮಾತಾಡಿದ್ದು, ನಿಮ್ಮ ಮಾತುಗಳನ್ನ ಕೇಳಿಸ್ಕೊಂಡಿದ್ದು, ಆಲಿಸಿದ್ದು ನನಗೂ ಕೂಡ ತುಂಬಾ ಖುಷಿ ಆಯ್ತು. ಹಾಗಿದ್ರೆ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸುವ ಸಮಯ ಕೂಡ ಬಂತು. ಇನ್ನೂ ಕರೆಗಳು ಬರ್ತಾ ಇದೆ, ಆದ್ರೆ ಸಮಯದ ಅಭಾವದಿಂದ ಕರೆಯನ್ನ ಸ್ವೀಕರಿಸೋಕೆ ಆಗ್ತಿಲ್ಲ. ಮತ್ತೆ ನಾಳೆ ಬೆಳಗ್ಗೆ ಕೂಡ ಲೈವ್ ಇರುತ್ತೆ, ಮಧುರ ಗಾನ ಕಾರ್ಯಕ್ರಮ ಇರುತ್ತೆ, ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಸರಿನಾ? ಹಾಗಿದ್ಮೇಲೆ ನಾನು ನಿಮ್ಮ ಆರ್ಜೆ ಅರ್ಪಿತಾ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಹಾಗೆಯೇ ಕಾರ್ಯಕ್ರಮ ಹೇಗನ್ನಿಸ್ತು, ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಈ ಒಂದು ಸಂಖ್ಯೆ ಕಳಿಸಿ ಅಂತ ತಿಳಿಸ್ತಾ, ಸೊ ನಿಮ್ಮ ಆರೋಗ್ಯವನ್ನ ಜೋಪಾನವಾಗಿ ನೋಡ್ಕೊಳ್ಳಿ, ಯಾವಾಗ್ಲೂ ಆರೋಗ್ಯವಾಗಿರಿ, ಖುಷಿಯಾಗಿರಿ, ನಗ್ನಾಗ್ತಾ ಇರಿ ಅಂತ ತಿಳಿಸ್ತಾ ನಾನು ಹೋಗ್ಬರ್ತೀನಿ. ಹಾಗೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಅದೇ ಕೆಲ್ಸ, ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
4: ಓಕೆ,
5: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
4: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
6: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್,
7: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
8: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
7: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.
5: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
9: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ?
5: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
9: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
5: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ ಪಿಎಂ ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
9: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
5: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
9: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
5: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
10: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು. ನೋಡೋದಕ್ಕೆ ಭಯ ಆಯ್ತು.
11: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538897698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
12: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
13: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್, ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
12: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು RJ ಶ್ವೇತಾ. ವಿದ್ಯಾರ್ಥಿಗಳು ಕನಸು ನನಸಾಗಲು ಕಠಿಣ ಪರಿಶ್ರಮ ಪಡಬೇಕು. ಸಾಧನೆ ಮುಖ್ಯ. ಕಷ್ಟಪಟ್ಟು ಓದಿದರೆ ಯಾವ ವಿಷಯಗಳು ದೊಡ್ಡದಲ್ಲ. ಈ ನಿಟ್ಟಿನಲ್ಲಿ ಆರ್ಯ PU ಕಾಲೇಜ್ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಿದೆ ಎಂದು ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಡಿ ಮಲ್ಲೇಶಪ್ಪ ಅವರು ಹೇಳಿದರು. ಆರ್ಯ ವಿಜ್ಞಾನ PU ಕಾಲೇಜ್ ಹಾಗೂ ನೀಟ್ ಅಥವಾ JEE ಅಕಾಡೆಮಿ ವತಿಯಿಂದ ಇಂದು ಕುವೆಂಪು ರಂಗಮಂದಿರದಲ್ಲಿ ಪ್ರಥಮ PU ವಿದ್ಯಾರ್ಥಿಗಳಿಗೆ ಫ್ರೆಷರ್ಸ್ ಡೇ ಇಗೈಡ್ 2026 ಸ್ವಾಗತ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಿದ್ದ ಅವರು, ಇತ್ತೀಚಿನ ದಿನಗಳಲ್ಲಿ ಶಿವಮೊಗ್ಗ ಶಿಕ್ಷಣದ ಪ್ರಮುಖ ಕೇಂದ್ರವಾಗಿದ್ದು ಬೇರೆ ಜಿಲ್ಲೆಗಳಿಂದಲೂ ಇಲ್ಲಿ ಓದಲು ಬರುತ್ತಿದ್ದಾರೆ. ನಮ್ಮ ಇಲಾಖೆಯಿಂದ ಆರಂಭವಾಗಿರುವ 15 ಹಾಸ್ಟೆಲ್ಗಳು ಭರ್ತಿಯಾಗಿರುವುದಕ್ಕೆ ಇದು ಸಾಕ್ಷಿಯಾಗಿವೆ ಎಂದರು. ಸಂಸ್ಥೆಯ ಕಾರ್ಯದರ್ಶಿ ಎನ್ ರಮೇಶ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಆರ್ಯ PU ಕಾಲೇಜ್ ಆರಂಭವಾಗಿ 3 ವರ್ಷಗಳಾದರೂ ಪ್ರಥಮ ವರ್ಷದಲ್ಲಿಯೇ 100% ಫಲಿತಾಂಶ ಬಂದಿರುವುದು ಒಂದು ಸಾಧನೆಯಾಗಿದೆ. ಇದೇ ಮೊದಲ ಬಾರಿಗೆ ನೀಟ್ ಪರೀಕ್ಷೆಗೆ ತರಬೇತಿ ನೀಡಲಾಗುತ್ತಿತ್ತು. ಒಬ್ಬ ವಿದ್ಯಾರ್ಥಿ ಇದರಲ್ಲಿ ಯಶಸ್ವಿಯಾಗಿದ್ದು ಇದು ಪ್ರಥಮ ಸಾಧನೆಯಾಗಿದೆ ಎಂದರು. ನಮ್ಮ ಕಾಲೇಜ್ ಮತ್ತೆ ಮತ್ತೆ ಹೊಸ ಆಲೋಚನೆಗಳನ್ನ ಸೃಷ್ಟಿಸುತ್ತದೆ, ಅನಂತ ಸಾಧ್ಯತೆಗಳನ್ನು ನೀಡುತ್ತದೆ. PU ಪ್ರದೇಶ ಪಡೆದಿರುವ ಮಕ್ಕಳು ಇದರ ಪ್ರಯೋಜನ ಪಡೆದು ನಾಳೆಯ ಭವಿಷ್ಯ ರೂಪಿಸಿಕೊಳ್ಳಿ. ತಂದೆ ತಾಯಿಗಳಿಗೆ, ಗುರು ಹಿರಿಯರಿಗೆ ಗೌರವ ಕೊಡಿ ಎಂದು ಎನ್ ರಮೇಶ್ ಕಿವಿಮಾತು ಹೇಳಿದರು. ಸಂಪನ್ಮೂಲ ವ್ಯಕ್ತಿಯಾಗಿದ್ದ ಭದ್ರಾವತಿಯ ಕಿರಣ್ ಕುಮಾರ್ ಮಾತನಾಡಿ, ಕಷ್ಟಪಡಿ, ಕಾದು ನೋಡಿ ಎಂಬಂತೆ ನೀವು ಆತ್ಮವಿಶ್ವಾಸದಿಂದ ಪರೀಕ್ಷೆಗಳನ್ನ ಎದುರಿಸಬೇಕು. ನೀಟ್ ಎನ್ನುವುದು ಕಷ್ಟವೇನಲ್ಲ, ಆದರೆ ಕಷ್ಟಪಟ್ಟು ಓದಿದರೆ ಇದನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಅವಕಾಶಗಳನ್ನು ಬಳಸಿಕೊಳ್ಳಬೇಕು ಎಂದರು. ಸಾಗರದ ಕೆಳದಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಾಂಶುಪಾಲೆ ಹೆಚ್ ರತ್ನಮ್ಮ, ಪ್ರಿಯದರ್ಶಿನಿ ಶಾಲೆಯ ಪ್ರಾಂಶುಪಾಲೆ ಸುನೀತಾ ದೇವಿ, ಆರ್ಯ PU ಕಾಲೇಜಿನ ಪ್ರಾಂಶುಪಾಲೆ ಮಂಗಳ ಸೇರಿದಂತೆ ಹಲವರು ಇದ್ದರು. ಮುಂದಿನ ವಿವರ. ಕೆಲವರು ನಮ್ಮೊಂದಿಗೆ ಇರೋದಿಲ್ಲ, ಆದರೆ ಸದಾ ಇರುತ್ತಾರೆ. ಅವರು ನಮ್ಮ ನೋವಿಗೆ ಹೆಗಲಾಗುತ್ತಾರೆ, ನಲಿವಿಗೆ ದನಿಯಾಗುತ್ತಾರೆ, ನಮ್ಮ ಭಾವನೆಗಳಿಗೆ ಉಸಿರಾಗುತ್ತಾರೆ. ನಮಗೆ ಗೊತ್ತಿಲ್ಲದೆಯೇ ನಮ್ಮನ್ನು ಅವರು ಆವರಿಸಿಕೊಂಡಿರುತ್ತಾರೆ. ನಮ್ಮ ಭಾಷೆ, ಸಂಸ್ಕೃತಿಯ ಆಚಾರ ವಿಚಾರಗಳಿಗೆ ಇಂಬಾಗಿರುತ್ತಾರೆ. ಅಂತಹ ಒಬ್ಬ ಮಹಾನ್ ಕಲಾವಿದನೆಂದರೆ ಅದು ಗಾನಗಂಧರ್ವ ಪದ್ಮವಿಭೂಷಣ ದಿವಂಗತ ಡಾ SP ಬಾಲಸುಬ್ರಹ್ಮಣ್ಯಂ.
14: ಎಸ್ಪಿಬಿ ಸ್ಮರಣೆಯಲ್ಲಿ ದಿವಂಗತ ಮನೂರು ಗೋವಿಂದರಾಯ ಪ್ರಭು ಚಾರಿಟಬಲ್ ಟ್ರಸ್ಟ್ ಮತ್ತೆ ಹಾಡಿತು ಕೋಗಿಲೆ ಎಂಬ ಸಂಗೀತಮಯ ಗಾನ ನಮನ ಕಾರ್ಯಕ್ರಮವನ್ನು ಜುಲೈ 19ರ ಭಾನುವಾರ ಸಂಜೆ 5:30ಕ್ಕೆ ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಹಮ್ಮಿಕೊಂಡಿದೆ. ಹಾಡಿನ ಸಮುದ್ರದಿಂದ ಕೇವಲ 16 ಹನಿಗಳನ್ನು ಮಾತ್ರ ಹೆಕ್ಕಿ ಪ್ರಸ್ತುತಪಡಿಸಲಾಗುವುದು. ಅನೇಕ ಹೆಸರಾಂತ ಗಾಯಕ ಗಾಯಕಿಯರು, ನುರಿತ ವಾದ್ಯ ವೃಂದ ಕಲಾವಿದರು ಈ ಸಂಗೀತ ಸಂಜೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಶಿವಮೊಗ್ಗದ ಸಂಗೀತಾಭಿಮಾನಿಗಳೆಲ್ಲರಿಗೂ ಪಂಚತಾರಾ ಐಸ್ಕ್ರೀಂನ ಪಾಲುದಾರ ಪ್ರಕಾಶ್ ಪ್ರಭು ಹಾಗೂ ಕರ್ನಾಟಕ ಸಂಘದ ಗೌರವ ಕಾರ್ಯದರ್ಶಿ ವಿನಯ್ ಶಿವಮೊಗ್ಗ ಅವರು ಕೋರಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಕ್ರಿಯೇಟಿವ್ ಗ್ರೂಪ್ ವತಿಯಿಂದ ಮುಸ್ಸಂಜೆ ಮಧುರ ಗಾಯನ ಹೆಸರಿನಲ್ಲಿ ಕನ್ನಡ ಹಳೆಯ ಚಿತ್ರಗೀತೆಗಳ ಗಾಯನ ಕಾರ್ಯಕ್ರಮವನ್ನು ಜುಲೈ 19 ಭಾನುವಾರ ಸಂಜೆ 5:30 ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಮಾಹಿತಿಗಾಗಿ 9986506166 ಈ ನಂಬರಿಗೆ ಸಂಪರ್ಕಿಸಬಹುದು ಎಂದು ಕೋರಲಾಗಿದೆ. ಮುಂದಿನ ವಿವರ. ಶಿವಮೊಗ್ಗ ನಗರದ ಸಾವರ್ಕರ್ ನಗರದಲ್ಲಿ ಬೀಳುವ ಹಂತದಲ್ಲಿರುವ ಮರಗಳನ್ನು ತೆರವುಗೊಳಿಸುವ ಕಾಮಗಾರಿ ಹಮ್ಮಿಕೊಂಡಿದ್ದು, ಸಾವರ್ಕರ್ ನಗರ, ಬಿಎಚ್ ರಸ್ತೆ, ಲಷ್ಕರ್ ಮೊಹಲಾ, ಮೀನು ಮಾರುಕಟ್ಟೆ, ಗಾಂಧಿ ಬಜಾರ್, ಎಲೆ ರೇವಣ್ಣ ಕೇರಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಜುಲೈ 20 ಬೆಳಗ್ಗೆ 9 ಸಂಜೆ 6 ವಿದ್ಯುತ್ ವ್ಯತ್ಯಯವಾಗಲಿದೆ. ಮುಂದಿನ ವಿವರ. ಜ್ಞಾನ ವೃದ್ಧಿಗೆ ಏಕಾಗ್ರತೆ ಮತ್ತು ತಾಳ್ಮೆಯನ್ನು ಕಲಿಸುವ ಚದುರಂಗದಾಟವನ್ನು ಪ್ರತಿಯೊಬ್ಬ ಮಕ್ಕಳು ಕಲಿಯಬೇಕು ಎಂದು ಸಣ್ಣ ಕೈಗಾರಿಕಾ ನಿಗಮದ ಮಾಜಿ ಉಪಾಧ್ಯಕ್ಷ ಎಸ್ ದತ್ತಾತ್ರಿ ಹೇಳಿದರು. ನಗರದ ಲೈಕ್ ಚೆಸ್ ವತಿಯಿಂದ ಮುಖ್ಯ ಚರ್ಚ್ ಆವರಣದಲ್ಲಿರುವ 3 ಕಾಲ ಆಯೋಜಿಸಿದ್ದ ರಾಜ್ಯಮಟ್ಟದ ಚೆಸ್ ಚಾಂಪಿಯನ್ಶಿಪ್ ಪಂದ್ಯಾವಳಿಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮಕ್ಕಳು ಚೆಸ್ ಆಡುವುದರಿಂದ ಓದಿನಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತದೆ, ಶಿಸ್ತನ್ನು ಕಲಿಸುವ ಬುದ್ಧಿವಂತಿಕೆಯ ಆಟವಾಗಿದೆ ಎಂದು ಅವರು ತಿಳಿಸಿದರು. ಪಂದ್ಯಾವಳಿಗೆ ಶಿವಮೊಗ್ಗ ಸೇರಿದಂತೆ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ 275 ಮೇಲ್ಪಟ್ಟು ಸ್ಪರ್ಧಿಸಿದ್ದರು. ಇದರಲ್ಲಿ ಆಯ್ಕೆಯಾದ ಆಟಗಾರರು ರಾಷ್ಟ್ರಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಲಿದ್ದಾರೆ. ಸಂಸ್ಥೆಯ ಸಂಸ್ಥಾಪಕ ರಾಷ್ಟ್ರೀಯ ಚೆಸ್ ತರಬೇತುದಾರ ಚಿರಂತನ್, ದೀಪಕ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಪತ್ರಿಕಾ ದಿನಾಚರಣೆ ಅಂಗವಾಗಿ ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ವತಿಯಿಂದ ಪತ್ರಕರ್ತರು, ಶಿವಮೊಗ್ಗ ಜಿಲ್ಲಾ ವ್ಯಾಪ್ತಿಯ ಪತ್ರಿಕಾ ಸಿಬ್ಬಂದಿ ಹಾಗೂ ಪತ್ರಿಕಾ ವಿತರಕರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಯೋಜಿಸಲಾಗಿದೆ. 2025-26 ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ 80% ಹೆಚ್ಚು ಅಂಕ ಪಡೆದ ಮಕ್ಕಳು ಅರ್ಜಿ ಸಲ್ಲಿಸಬಹುದು. ಅಂಕಪಟ್ಟಿ ಪ್ರತಿ, ಆಧಾರ್ ಕಾರ್ಡ್, 2 ಭಾವಚಿತ್ರ ಹಾಗೂ ಪೋಷಕರು ಪತ್ರಿಕಾ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕುರಿತ ದೃಢೀಕರಣ ಪತ್ರದೊಂದಿಗೆ ಜುಲೈ 20 ಪತ್ರಿಕಾ ಭವನದಲ್ಲಿ ಅರ್ಜಿ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ 9341126340 ಈ ನಂಬರಿಗೆ ಸಂಪರ್ಕಿಸಬಹುದು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಹೊಳಲೂರಿನ ಶ್ರೀ ಮಾರುತಿ ಪ್ರೌಢಶಾಲೆಯ 1996-97 ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಂದ ಜುಲೈ 19 ಭಾನುವಾರ ಬೆಳಗ್ಗೆ 9:30 ಹೊಳಲೂರು ಶಾಲಾ ಆವರಣದಲ್ಲಿ ಗುರುವಂದನಾ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಏರ್ಪಡಿಸಿದೆ. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಉತ್ತಮ ಸಾಧನೆ ಮಾಡಿದ ಶಿಕ್ಷಕರನ್ನು ಅಂದು ಸನ್ಮಾನಿಸಲಾಗುತ್ತದೆ. ಈ ಶಾಲೆಯಲ್ಲಿ ಓದಿದ ಎಲ್ಲ ವಿದ್ಯಾರ್ಥಿಗಳು ಪಾಲ್ಗೊಳ್ಳುವಂತೆ ಕೋರಲಾಗಿದೆ. ಮುಂದಿನ ವಿವರ. ಕರಾವಳಿ ಮಲೆನಾಡುಗಳಲ್ಲಿ ಜನಜೀವನದಲ್ಲಿ ಹಾಸುಹೊಕ್ಕಾಗಿ ಬೆಳೆದು ಬಂದ ಸಾಂಸ್ಕೃತಿಕ ಶಕ್ತಿ ಯಕ್ಷಗಾನ ಹಾಗೂ ತಾಳಮದ್ದಳೆ. ಪುರಾಣದ ಕಥೆಯ ಪ್ರಸಂಗ ಆಧರಿಸಿ ಮೌಖಿಕವಾಗಿ ಕತೆ ಕಟ್ಟಿ ಜನಮನ ತಲುಪುವ ರೀತಿ ತಾಳಮದ್ದಲೆಯದ್ದು. ಯಕ್ಷಗಾನದಂತೆಯೇ ಎಲ್ಲವೂ ನಡೆದರೂ ವೇಷಭೂಷಣಗಳಿಲ್ಲದ ಪ್ರಸ್ತುತಿ. ಯಕ್ಷಗಾನ ತಿರುಗಾಟ ಇಲ್ಲದ ಮಳೆಯ ಕಾಲದಲ್ಲಿ ಒಂದೆಡೆ ಕುಳಿತು ಪೌರಾಣಿಕ ಚೌಕಟ್ಟಿನೊಳಗೆ ಪ್ರಸಂಗ ಪ್ರಸ್ತುತಪಡಿಸುವ ತಾಳಮದ್ದಳೆ ಒಂದು ಸುಂದರ ವಾಚಿಕ ಪರಂಪರೆ.

ಗಳಿಗೆ ಮದ್ದಳಲೆಯಲ್ಲಿ ಮಂಜುನಾಥ ಗುಡ್ಡೆದಿಂಬ ಮತ್ತು ಚಿನ್ಮಯ ಅಂಬಾರಗೂಡು, ಚಂಡೆಯಲ್ಲಿ ಭಾರ್ಗವ ಕೇಡಲೆ ಸಾರ ಅವರುಗಳು ಭಾಗವಹಿಸಲಿದ್ದಾರೆ. ಪಾಠಕ್ ಯಕ್ಷ ಸಂಸ್ಕೃತಿ ಟ್ರಸ್ಟ್ ಸಂಯೋಜನೆಯಲ್ಲಿ ಯಕ್ಷ ಪರಂಪರಾ ಸಂಸ್ಥೆಯು ಈ ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಿದೆ. ಈ ಅಪೂರ್ವ ತಾಳಮದ್ದಳೆಗೆ ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಯಕ್ಷ ಪರಂಪರಾ ವೇದಿಕೆಯ ಪರವಾಗಿ ಡಾಕ್ಟರ್ ರತ್ನಾಕರ್ ಹಾಗೂ ಲಕ್ಷ್ಮೀನಾರಾಯಣ ಕಾಶಿ ಕೋರಿದ್ದಾರೆ. ಇದರೊಂದಿಗೆ ಇವತ್ತಿನ ಪೇಟೆ ಸಂಚಾರ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
2: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
1: ಪರಿಶುದ್ಧವಾದ ಹಾಲು?
3: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
4: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾವು ವಾಸ ಮಾಡುವ ಈ ನಗರ ಆಗಿರ್ಬೋದು, ಈ ಊರಾಗಿರ್ಬೋದು, ಹಾಗೆ ಈ ದೇಶ ನಮ್ಮದು ಅಲ್ವಾ? ಆದ್ರೆ ಬರೀ ನಮ್ಮದು ಅಂತ ಹೇಳ್ತಾ ಇದ್ರೆ ಸಾಲೋಲ್ಲ. ನಮ್ಮ ಬದುಕು ಬರೀ ನಮ್ಮ ಮನೆಯ ನಾಲ್ಕು ಗೋಡೆಗೆ ಮಾತ್ರ ಸೀಮಿತವಾಗಿರಬಾರ್ದು. ನಮ್ಮ ಬದುಕು ಅರಳಬೇಕು ಅಂತಂದ್ರೆ ನಮ್ಮ ನಾಗರಿಕ ಬದುಕು ಸ್ವಚ್ಛವಾಗಿರಬೇಕು, ಚೆನ್ನಾಗಿರಬೇಕು. ಸೊ ಅದಕ್ಕಾಗಿ ನಾನು ಇವತ್ತು ನಾಗರಿಕ ಬದುಕು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನಾಗರಿಕ ಎಂಬ ಪದಕ್ಕೆ ಪಟ್ಟಣಿಗ, ಪ್ರಜೆ, ಸುಸಂಸ್ಕೃತ ಎಂಬ ಅರ್ಥವಿದೆ. ಸಮಾಜಶಾಸ್ತ್ರದಲ್ಲಿ ನಾಗರಿಕ ಎಂಬ ಪದ ವಿಶೇಷವಾಗಿ ಬಳಕೆಯಾಗ್ತಾ ಇದೆ. ಸಾವಿರಾರು ವರ್ಷಗಳ ಹಿಂದೆ ಜನರು ಕಾಡುವಾಸಿಗಳಾಗಿದ್ರು, ನಾಗರಿಕತೆ ಬೆಳೆದಿರಲಿಲ್ಲವೆಂಬ ಮಾತನ್ನ ನಾವು ಕೇಳ್ತಾ ಇದ್ವಿ. ಕಾಡುವಾಸಿಗಳಾಗಿದ್ದಾಗ ಸಂಸ್ಕಾರವೂ ಆತನಲ್ಲಿ ಬೆಳೆದಿರಲಿಲ್ಲ. ದಿನೇ ದಿನೇ ಬದುಕಿನಲ್ಲಿ ಬದಲಾವಣೆಗಳಾಗ್ತಾ ಬದುಕಿಗೆ ಸುಂದರ ರೂಪ ಕೊಡಲಾರಂಭಿಸಿದರು. ಬದುಕಿನ ಧರ್ಮ ರೂಪಿತವಾಯಿತು. ಮಕ್ಕಳಿಗೆ ಧಾರ್ಮಿಕ ಶಿಕ್ಷಣ ನೀಡುವ ಮೂಲಕ ಸಜ್ಜನ ನಾಗರಿಕರನ್ನಾಗಿ ಬೆಳೆಸುವ ಕಾರ್ಯವನ್ನ ಹಿರಿಯರು ಕೈಗೆತ್ತಿಕೊಂಡ್ರು. ಶಾಲಾ ಶಿಕ್ಷಣದಲ್ಲಿ ಎಲ್ಲಾ ಮತ ಧರ್ಮದವರೆಗೂ ಅನ್ವಯವಾಗುವಂತೆ ಸುಸಂಸ್ಕೃತ ಬದುಕಿನ ಶಿಕ್ಷಣವನ್ನ ನೀಡಲಾಯಿತು. ಸ್ವಸ್ಥ ಸಮಾಜಕ್ಕೆ ಸುಸಂಸ್ಕೃತ ಬದುಕು ಅನಿವಾರ್ಯ. ಅದನ್ನು ರೂಢಿಸಿಕೊಂಡಾಗ್ಲೇ ನಾಗರಿಕರಾಗ್ತಾರೆ. ಸೊ ಹಿಂದೆಯೆಲ್ಲ ಕಾಡುವಾಸಿಗಳಾಗಿದ್ದಾಗ ಮೈ ಮೇಲೆ ಬಟ್ಟೆ ಧರಿಸಬೇಕೆಂಬ ಪ್ರಜ್ಞೆಯೂ ಕೂಡ ಬೆಳೆದಿರಲಿಲ್ಲ. ಆಹಾರಕ್ಕಾಗಿ ಹಸಿ ಮಾಂಸ, ಗೆಡ್ಡೆ ಗೆಣಸು, ಕಾಡಿನ ಹಣ್ಣು ಹಂಪಲುಗಳೇ ಬಳಕೆಯಾಗ್ತಾ ಇತ್ತು. ಸೊ ಇದಕ್ಕಾಗಿ ಪರಸ್ಪರ ಕಚ್ಚಾಡ್ತಾ ಇದ್ರು. ಬದುಕಿಗಾಗಿ ಗುಂಪುಗಳಲ್ಲಿ ವಾಸಿಸುತ್ತಾ ಇನ್ನೊಂದು ಗುಂಪು ಎದುರಾದಾಗ ಕೈ ಕೈ ಮಿಲಾಯಿಸ್ತಾ ಇದ್ರು. ಆ ಗುಂಪು ಶತ್ರುವೆಂದೇ ಭಾವಿಸಿ ಹೊಡೆದಾಟಗಳು ನಡೀತಾ ಇದ್ವು. ತಮ್ಮ ಬಯಕೆಗಳ ಈಡೇರಿಕೆಗೆ ಅತ್ಯಾಚಾರ, ಅನಾಚಾರಗಳು ಸಾಮಾನ್ಯವಾಗಿದ್ವು. ಕಾಡಿನಲ್ಲಿ, ಗುಹೆಗಳಲ್ಲಿ ವಾಸ ಮಾಡ್ತಾ ಇದ್ರು. ಆಹಾರಕ್ಕಾಗಿ ಅಲೆದಾಡ್ತಾ ಇದ್ರು ಸ್ನೇಹಿತರೆ. ಸೊ ಕಾಲ ಕಳೆದಂತೆ ಸ್ವಲ್ಪ ಸ್ವಲ್ಪವೇ ಪ್ರಜ್ಞಾವಂತರಾದ್ರು. ಕಾಡುವಾಸಿಗಳಾಗಿದ್ದ ಜನ ತಮಗೆ ಪ್ರಿಯವಾದ ಆಹಾರಗಳನ್ನ ಬೇಯಿಸಿ ತಿನ್ನೋದಕ್ಕೆ ಶುರು ಮಾಡ್ತಾರೆ. ನೀರಾಶ್ರಯವಿರುವ ನದಿ ದಂಡೆಗಳಲ್ಲಿ ಬದುಕುವುದನ್ನ ರೂಢಿಸಿಕೊಂಡರು. ಶ್ರಮ ಜೀವನ ಆರಂಭಗೊಂಡ ಬಳಿಕ ದ್ವೇಷ ಪ್ರವೃತ್ತಿ ಕಡಿಮೆ ಆಗ್ತಾ ಬಂತು ಸ್ನೇಹಿತರೆ. ಭಯವಿಲ್ಲದ ಬದುಕು ಸಾಗಿಸೋದಕ್ಕೆ, ಒಟ್ಟಾಗಿ ಬಾಳೋದಕ್ಕೆ ಕಲಿತರು. ಒಂದೊಂದು ಪ್ರದೇಶದಲ್ಲಿ ತುಂಬಾ ಜನ ಸೇರ್ಕೊಂಡಾಗ ನಗರ ಏರ್ಪಾಡಾಯಿತು. ಕಾಡಿನಿಂದ ಹೊರಬಂದ ಜನ ನಾಡಿನಲ್ಲಿ ವಾಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಪ್ರಾಣಿಗಳ ದಾಳಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಇಂತಹ ಬದುಕು ಅಗತ್ಯವಿದೆ ಅಂತ ಭಾವಿಸ್ತಾರೆ. ದಿನೇ ದಿನೇ ನಗರ ಪ್ರದೇಶಗಳು ಹೆಚ್ಚಾಗ್ತಾ ಹೋಯಿತು. ಹರಪ್ಪ ಮಹೋಂಜೋದಾರೋ ಅತ್ಯಂತ ಪ್ರಾಚೀನ ಸಂಸ್ಕೃತ ನಗರವೆಂಬುದನ್ನು ಪಠ್ಯ ಪುಸ್ತಕಗಳಲ್ಲಿ ಓದಿದ್ದೇವೆ. ಸೊ ಬದುಕೆಂಬ ಆಸೆ ಬೆಳೆದಂತೆ ಬದುಕಿಗಾಗಿ ಸೌಲಭ್ಯಗಳು ರೂಢಿಗೆ ಬಂದ್ವು. ಹೊಸ ಹೊಸ ಸಂಶೋಧನೆಗಳು ಆರಂಭವಾಯಿತು. ಕಾಲ ಕಳೆದಂತೆ ಆವಿಷ್ಕಾರಗೊಳ್ಳುತ್ತಾ ಹೋಯಿತು. ಮನುಷ್ಯ ಬೆಚ್ಚನೆಯ ಬದುಕಿಗಾಗಿ ಮನೆ ಕಟ್ಟೋದಕ್ಕೆ ಶುರು ಮಾಡ್ತಾನೆ. ಮಾನ ಮುಚ್ಚೋದಕ್ಕೆ ಸೊಪ್ಪು ಕಟ್ಟಿಕೊಂಡು ಆತ ಬಟ್ಟೆಯನ್ನ ಹಾಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಜೀವನ ಪದ್ಧತಿಯಲ್ಲಿ ಸುಧಾರಣೆಗೊಳ್ಳುತ್ತಾ ಸಾಗಿತು ಬದುಕು. ನಾಗರಿಕತೆ ಬೆಳೆದಂತೆ ಜನಸಂಖ್ಯೆ ಹೆಚ್ಚಾಯಿತು. ಬದುಕುವ ಆಯಸ್ಸು ಹೆಚ್ಚಾಯಿತು. ನಗರಗಳು ಹೆಚ್ಚಾದವು. ಇವೆಲ್ಲವೂ ಬದಲಾವಣೆಗೊಳ್ಳುವ ಸಹಸ್ರಾರು ವರ್ಷಗಳೇ ಬೇಕಾಯಿತು ಸ್ನೇಹಿತರೆ. ಭಾರತ ದೇಶ ಸ್ವತಂತ್ರಗೊಂಡಾಗ ಇದ್ದ ಜನಸಂಖ್ಯೆ 33 ಕೋಟಿ. ಸುಮಾರು 70 ವರ್ಷ ಕಳೆದಾಗ 130 ಕೋಟಿ ಅಂತ ತಿಳಿದಿದ್ದೇವೆ. ಹಾಗಾದ್ರೆ ಸ್ನೇಹಿತರೆ, ಸುಮಾರು 70 ವರ್ಷ ಕಳೆದ್ಮೇಲೆ 3-4 ಪಟ್ಟು ಜನಸಂಖ್ಯೆ ಹೆಚ್ಚಾಗೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಾನು ಕಳೆದ ಭಾಗದಲ್ಲಿ ನಾಗರಿಕ ಬದುಕು ಹೇಗಿರ್ಬೇಕು ಅನ್ನೋ ಅರಿವಿನ ಜಾಗೃತಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದ್ದೆ. ಏನಪ್ಪ ಅಂತಂದ್ರೆ, ಭಾರತ ದೇಶ ಸ್ವತಂತ್ರಗೊಂಡಾಗ ಇದ್ದ ಜನಸಂಖ್ಯೆ 33 ಕೋಟಿ. ಸುಮಾರು 70 ವರ್ಷ ಕಳೆದ್ಮೇಲೆ 130 ಕೋಟಿ ಅಂತ ತಿಳಿದಿದ್ದೇವೆ. ಸುಮಾರು 70 ವರ್ಷಗಳಲ್ಲಿ 3-4 ಪಟ್ಟು ಜನಸಂಖ್ಯೆ ಹೆಚ್ಚಾಗೋದಕ್ಕೆ ಕಾರಣ ಏನು ಅಂತ ಹೇಳೋದಾದ್ರೆ ಸಿಗೋ ಉತ್ತರ ಏನಪ್ಪ ಅಂತಂದ್ರೆ, ಸುಸಂಸ್ಕೃತ ಬದುಕು. ಹೌದು ಸ್ನೇಹಿತರೆ, ಇವತ್ತು ಸ್ವಚ್ಛ ಆಹಾರ, ಸ್ವಚ್ಛ ಪರಿಸರ, ಪೌಷ್ಟಿಕ ಆಹಾರದ ಬಗ್ಗೆ ಮನಗೊಂಡಿದ್ದೇವೆ. ಇದ್ರ ಬಗ್ಗೆ ತಿಳಿದುಕೊಳ್ತಾ ಇದ್ದೇವೆ. ನಮಗೆ ಬರುವ ಕಾಯಿಲೆಗಳ ಅರಿವು ಇದೆ. ಕಾಯಿಲೆಗಳಿಂದ ಪಾರಾಗುವುದಕ್ಕೆ ಮೂಲಿಕಾ ಔಷಧಿಗಳನ್ನ ಬಿಟ್ಟು ಅಲೋಪತಿ ಔಷಧಿಗಳನ್ನ ಕಂಡುಕೊಂಡಿದ್ದೇವೆ. ವೈದ್ಯಕೀಯ ವಿಜ್ಞಾನ ಸಾಕಷ್ಟು ಬೆಳೆದಿದೆ ಸ್ನೇಹಿತರೆ. ಇವೆಲ್ಲವೂ ಬದಲಾವಣೆಗಳಿಂದ ಸಾಯುವ ಸಂಖ್ಯೆ ಕಡಿಮೆಯಾಗ್ತಾ ಸಾಗಿದೆ, ಬದುಕುವ ಅವಧಿ ಹೆಚ್ಚಾಗಿದೆ. ಪ್ರಪಂಚದಲ್ಲಿ ಜನಸಂಖ್ಯೆ ಏರುತ್ತಲೇ ಇದೆ. ಇವತ್ತು ಜನಸಂಖ್ಯಾ ಸ್ಫೋಟ ಜಗತ್ತಿನ ಅತಿ ದೊಡ್ಡ ಸವಾಲಾಗಿದೆ ಅಂತಾನೆ ಹೇಳಬಹುದು. ಚಿಕ್ಕ ಕುಟುಂಬದ ಕಲ್ಪನೆ ಹೆಚ್ಚುತ್ತಾ ಇದೆ ನಿಜ, ಆದ್ರೆ ಜನಸಂಖ್ಯೆ ಹೆಚ್ಚುತ್ತಾ ಇರೋದು ಸವಾಲೇ ಆಗಿದೆ ಅಂತಾನೆ ಹೇಳಬಹುದು. ನಮ್ಮ ಬದುಕು ಮತ್ತೊಬ್ಬನ ಬದುಕಿಗೆ ಮಾರಕವಾಗಬಾರದೆಂಬ ಆಶಯ ಅನಾದಿ ಕಾಲದಿಂದಲೂ ಬಂದಿದೆ. ಅದಕ್ಕಾಗಿ ಧರ್ಮಗಳು ಮತಗಳು ಹುಟ್ಕೊಂಡ್ವು. ಇಷ್ಟೆಲ್ಲಾ ಇದ್ರೂ ಪ್ರಪಂಚದಲ್ಲಿ ನಾನಾ ವಿಷಯಗಳಿಗಾಗಿ ಕೊಲೆ ಸುಲಿಗೆ ಯುದ್ಧಗಳು ನಡೀತಲೇ ಇದೆ. ಇವತ್ತಿಗೂ ಕೂಡ ನಡೀತಾ ಇದೆ. ಧರ್ಮ ಪ್ರಚಾರಕರಿದ್ರು, ಧರ್ಮ ಗ್ರಂಥಗಳಿದ್ರು, ಧರ್ಮ ಮಾರ್ಗದಲ್ಲಿ ನಡೆಯುವ ಬದುಕು ಇವತ್ತಿಗೂ ರೂಢಿಗೊಳ್ಳದಿರುವುದು ದೊಡ್ಡ ದುರಂತವೇ ಆಗಿದೆ. ಮನುಷ್ಯನನ್ನು ಸಂಸ್ಕಾರವಂತನಾಗಿ ಮಾಡೋದಕ್ಕೆ ಎಲ್ಲಾ ಧರ್ಮಗಳು ತಮ್ಮ ತಮ್ಮ ಅನುಭವಗಳ ಆಧಾರದಲ್ಲಿ ಪೂಜೆ ಪದ್ಧತಿಗಳನ್ನ ಮಾಡ್ತಲೇ ಇವೆ. ಕೋಟಿ ಕೋಟಿ ಆರಾಧನಾ ಮಂದಿರಗಳು ಜಗತ್ತಿನ ಎಲ್ಲಾ ಕಡೆಯೂ ಇವೆ. ದಿನಕ್ಕೆ 5 ಬಾರಿ ಪ್ರಾರ್ಥಿಸುವ ಮೂಲಕ ಮಾನವೀಯತೆ ಬೆಳೆಸಿಕೊಳ್ಳಬೇಕೆಂಬ ಪಾಠವನ್ನ ಸಾರುವ ಇಸ್ಲಾಂ ಧರ್ಮ, ದಿನಕ್ಕೆ 3 ಬಾರಿ ದೇವರ ಪೂಜೆ ನಡೆಸುವ ಮೂಲಕ ಜಗತ್ತಿಗೆ ಶಾಂತಿ ಬಯಸುವ ಹಿಂದೂ ಧರ್ಮ, ಸರ್ವರನ್ನೂ ಪ್ರೀತಿಯಿಂದ ಗೆಲ್ಲಬಹುದೆಂಬ ಸಾರುವ ಕ್ರೈಸ್ತ ಧರ್ಮ ಹಾಗೂ ಇತರ ಮತ ಧರ್ಮಗಳಿದ್ದರೂ ಜಗತ್ತಿನ ಎಲ್ಲಾ ಕಡೆನೂ ಕೂಡ ಹಿಂಸಾಚಾರಗಳು ತಾಂಡವವಾಡ್ತಾ ಇದ್ದಾವೆ. ಭಯೋತ್ಪಾದನೆ ಎಂಬ ರಾಕ್ಷಸಿ ಪ್ರವೃತ್ತಿ ದಿನನಿತ್ಯ ಸಾಕ್ತಲೇ ಇದೆ ಸ್ನೇಹಿತರೆ. ಹಾಗಾದ್ರೆ ಶಾಂತಿಯಿಂದ ಬಾಳಬೇಕೆಂಬ ನಮ್ಮ ಕನಸು ಭಗ್ನವಾಗಿದೆ. ನಿರಾತಂಕ ಬದುಕು ನಮಗಿಲ್ಲ. ಭಯವಿಲ್ಲದೆ ಮನೆಯಲ್ಲೇ ಮಲ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ನಿತ್ಯದ ಬದುಕು ಪರಸ್ಪರ ದೋಷಣೆ, ಮತ್ಸರ, ಹೊಡೆದಾಟಗಳೇ ಮೀಸಲೆಂಬಂತೆ ಕಾಣ್ತಾ ಇದೆ. ಇವನ್ನೆಲ್ಲ ನೋಡಿದಾಗ ಎಲ್ಲಿದೆ ನಾಗರಿಕತೆ, ಎಲ್ಲಿದೆ ಸುಸಂಸ್ಕೃತ ಬದುಕು, ಎಲ್ಲಿದೆ ಶಾಂತಿ ನೆಮ್ಮದಿ? ಭಯವಿಲ್ಲದ ಬದುಕು ನಮ್ಮದಾಗಬೇಕಿದ್ರೆ ನಮಗೆ ಬೇಕಾಗುವ ನಾಗರಿಕ ಪ್ರಜ್ಞೆ ಬೇಕು. ಬನ್ನಿ ಹಾಗಾದ್ರೆ ಆದರ್ಶ ನಾಗರಿಕ ಬದುಕಿನ ಪ್ಲಾನ್ ಏನು ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ. ಈಗ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸೊ ಸ್ನೇಹಿತರೆ, ನಾಗರಿಕ ಬದುಕು ಹೇಗಿರಬೇಕು ಅನ್ನೋ ಅರಿವಿನ ಮಾತುಗಳನ್ನ ತಿಳಿಸ್ತಾ ಇದ್ದೆ. ಹಾಗಾದ್ರೆ ಆದರ್ಶ ನಾಗರಿಕ ಬದುಕಿನ ಪ್ಲಾನ್ ಇದಾಗಿದೆ. ಇದು ಯಾವುದೇ ಸರ್ಕಾರಿ ಯೋಜನೆ ಅಲ್ಲ ಸ್ನೇಹಿತರೆ, ಇದು ನಮ್ಮ ಸಮುದಾಯವನ್ನು ಬೆಳೆಸುವ ಒಂದು ಲೈಫ್ ಸ್ಟೈಲ್ ಸ್ಕೀಮ್ ಆಗಿದೆ. ಮೊದಲನೇದಾಗಿ ಡಿ ಫಾರ್ ಡಿಸಿಪ್ಲಿನ್, ಶಿಸ್ತು ಅಂತಾನೆ ಹೇಳ್ಬಹುದು. ರೋಡ್ ನಲ್ಲಿ ಗಾಡಿ ಓಡಿಸೋದಾಗ್ಲಿ, ಸರತಿ ಸಾಲಿನಲ್ಲಿ ನಿಲ್ಲೋದಾಗ್ಲಿ, ಹಾಗೆ ಎಲ್ ಬೇಕೋ ಅಲ್ಲಿ ಕಸ ಚೆಲ್ಲದೆ ನೋಡ್ಕೊಳ್ಳೋದಾಗ್ಲಿ, ಇವುಗಳೆಲ್ಲ ನಿಮ್ಮ ಶಿಸ್ತು, ನಿಮ್ಮ ಬದುಕು ಮತ್ತು ಸಮಾಜದ ಬದುಕನ್ನ ಸುಂದರವಾಗಿಸುತ್ತೆ. ಬೇರೆಯವರು ನೋಡ್ಲಿ ಬಿಡ್ಲಿ, ನೀವೊಬ್ಬ ಜವಾಬ್ದಾರಿಯುತ ನಾಗರಿಕರಾಗಿರಿ ಸ್ನೇಹಿತರೆ. ಇನ್ನ ಎರಡನೇ ಡಿ ಏನಪ್ಪಾ ಅಂತಂದ್ರೆ ಡೈಲಾಗ್, ಮಾತುಕತೆ. ನಮ್ಮ ಏರಿಯಾದಲ್ಲಿ ಸಮಸ್ಯೆ ಇದೆ ಅಂತಂದ್ರೆ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಕಂಪ್ಲೇಂಟ್ ಮಾಡಿ ಸುಮ್ಮನಾಗ್ಬೇಡಿ. ನಿಮ್ಮ ನೆರೆಹೊರೆಯವರ ಜೊತೆಗೆ, ಸ್ಥಳೀಯ ಮುಖಂಡರ ಜೊತೆಗೆ, ಅಧಿಕಾರಿಗಳ ಜೊತೆಗೆ ಮಾತನಾಡಿ. ಸಮಸ್ಯೆಗೆ ಪರಿಹಾರ ಹುಡುಕುವಲ್ಲಿ ನಿಮ್ಮ ಮಾತು ಮುಖ್ಯ. ಹಾಗೆ ಇನ್ನ ಮೂರನೇದಾಗಿ ಡ್ಯೂಟಿ ಅಂದ್ರೆ ಕರ್ತವ್ಯ. ಹಕ್ಕುಗಳ ಬಗ್ಗೆ ಮಾತನಾಡೋ ಮುಂಚೆ ನಮ್ಮ ಕರ್ತವ್ಯಗಳನ್ನ ನೆನಪು ಮಾಡ್ಕೊಳ್ಳೋಣ. ಟೈಮ್ಗೆ ಸರಿಯಾಗಿ ಟ್ಯಾಕ್ಸ್ ಕಟ್ಟೋದು, ಓಟ್ ಮಾಡೋದು, ನಮ್ಮ ಸುತ್ತಲಿನ ಪರಿಸರವನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದು, ಇದೆಲ್ಲ ನಮ್ಮ ಕರ್ತವ್ಯವಾಗಿರುತ್ತೆ. ಯಾಕಂದ್ರೆ ನಿಮ್ಮ ಕರ್ತವ್ಯವೇ ನಿಮ್ಮ ಹಕ್ಕಿಗೆ ಶಕ್ತಿ ಅಂತಾನೆ ಹೇಳ್ಬಹುದು. ಇನ್ನ ನಾಲ್ಕನೇದಾಗಿ

ಡಿ ಫಾರ್ ಡಿವೋಷನ್ ಅಂದ್ರೆ ಡೊನೇಷನ್ ಅಂತಾನೆ ಹೇಳ್ಬೋದು, ಸಮರ್ಪಣೆ. ಡೊನೇಷನ್ ಅಂತಂದ್ರೆ ಬರೀ ಹಣ ಕೊಡೋದಲ್ಲ ಸ್ನೇಹಿತರೆ, ವೀಕೆಂಡ್ ನಲ್ಲಿ ನಿಮ್ಮ ಟೈಮ್ ಕೊಡಬಹುದಾ, ಯಾವ್ದಾದ್ರೂ ಸ್ವಯಂ ಸೇವಾ ಸಂಸ್ಥೆಗಳ ಜೊತೆಗೆ ಸೇರಿ ಕೆಲಸ ಮಾಡಬಹುದಾ, ವೃದ್ಧಾಶ್ರಮಕ್ಕೋ ಅಥವಾ ಅನಾಥಾಶ್ರಮಕ್ಕೋ ನಿಮ್ಮ ಒಂದು ದಿನವನ್ನ ಮೀಸಲಿಡಿ. ನಿಮ್ಮ ಸ್ವಲ್ಪ ಸಮಯ ಬೇರೆಯವರ ಜೀವನದಲ್ಲಿ ದೊಡ್ಡ ಬೆಳಕಾಗಬಹುದು ಅಲ್ವಾ? ಸೊ ಇನ್ನ ಐದನೇದಾಗಿ ಡಿಗ್ನಿಟಿ ಅಂದ್ರೆ ಗೌರವ. ಎಲ್ಲದಕ್ಕಿಂತ ಮುಖ್ಯವಾಗಿ ಎಲ್ಲರನ್ನು ಗೌರವಿಸಿ, ನಿಮ್ಮ ಜಾತಿ ಧರ್ಮ ಸ್ಥಾನಮಾನ ಯಾವುದಾದ್ರೂ ಇರಲಿ, ಪ್ರತಿಯೊಬ್ಬ ಮನುಷ್ಯನನ್ನ ಗೌರವದಿಂದ ನೋಡ್ಕೊಳ್ಳಿ. ಸಮುದಾಯ ಅಂತಂದ್ರೆ ನಾವೆಲ್ಲ ಒಟ್ಟಾಗಿ ಬಾಳೋದು ಅಂತರ್ಥ. ಇಲ್ಲಿ ಡಿಗ್ನಿಟಿ ಮುಖ್ಯ, ಎಲ್ಲರೂ ಸಮಾನರು. ಸೊ ಸ್ನೇಹಿತರೆ, ಈ ಐದು ಡಿ ಪ್ಲಾನ್ ಅಂದ್ರೆ ಡಿಸಿಪ್ಲಿನ್, ಡೈಲಾಗ್, ಡ್ಯೂಟಿ, ಡಿವೋಷನ್ ಮತ್ತು ಡಿಗ್ನಿಟಿ, ಇವು ನಮ್ಮ ಬದುಕಿನ ಗುಣಮಟ್ಟವನ್ನ ಹೆಚ್ಚಿಸುತ್ತೆ. ನಾಳೆಯ ಉತ್ತಮ ಸಮಾಜಕ್ಕೆ ನಾವು ಇವತ್ತು ಹಾಕುವ ಬುನಾದಿ ಇದು ಅಂತಾನೆ ಹೇಳ್ಬೋದು. ನೆನ್ಪಿಡಿ ಸ್ನೇಹಿತರೆ, ಸರ್ಕಾರ ಯೋಜನೆ ಕೊಡಬಹುದು, ಆದ್ರೆ ಅದನ್ನ ಯಶಸ್ವಿ ಮಾಡೋದು ನಮ್ಮ ನಿಮ್ಮ ಕೈಯಲ್ಲಿದೆ. ಒಳ್ಳೆಯ ನಾಗರಿಕರಾಗಿ ಬದುಕೋದು ಅಂತಂದ್ರೆ ಬರೀ ಬದುಕೋದು ಅಲ್ಲ, ಉತ್ತಮ ಸಮಾಜವನ್ನು ಕಟ್ಟುವಲ್ಲಿ ಕೈ ಜೋಡಿಸುವುದು ಸ್ನೇಹಿತರೆ. ಸೊ ಈ ಪಾಸಿಟಿವ್ ನೋಟ್ನೊಂದಿಗೆ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: सर्वेषां नमस्काराः।
1: अहम् अदिति MS।
2: अहं श्रीविद्या MG।
3: अहं पद्मिनी दिवाकर्।
0: वयं मत्तूरु ग्रामस्थाः।
3: ಕಳೆದ ಸಂಡೇ ಸ್ಪಾಟ್ಲೈಟ್ ಪ್ರೋಗ್ರಾಂನಲ್ಲಿ ಮತ್ತೂರಿನ ಕಾರ್ಯಕ್ರಮವನ್ನು ನೀವೆಲ್ಲ ಕೇಳಿ ಪ್ರೋತ್ಸಾಹಿಸಿದ್ದೀರಾ.
2: ಕೇಳುಗರ ಅಪೇಕ್ಷೆಯ ಮೇರೆಗೆ ಈ ಬಾರಿ ವಿಭಿನ್ನ ಗಾಯಕರೊಂದಿಗೆ ವಿಭಿನ್ನ ಹಾಡುಗಳ ಮೂಲಕ ತಮ್ಮೆಲ್ಲರನ್ನು ರಂಜಿಸಲು ಮತ್ತೆ ಬರುತ್ತಿದ್ದೇವೆ.
1: ಇದೇ ಜುಲೈ 19 ಭಾನುವಾರ ಬೆಳಗ್ಗೆ 11 ಗಂಟೆಗೆ ನಡೆಯುವ ಸಂಡೇ ಸ್ಪಾಟ್ಲೈಟ್ ಪ್ರೋಗ್ರಾಂನಲ್ಲಿ ನಾವು ಮತ್ತೆ ಬರ್ತಿದ್ದೇವೆ.
0: ಕೇಳಿ, ಆನಂದಿಸಿ, ಪ್ರೋತ್ಸಾಹಿಸಿ.
4: ಈ ಕಾರ್ಯಕ್ರಮವನ್ನು ಜನಾರ್ದನ್ ಪೈ ಅವರು ನಡೆಸಿಕೊಡಲಿದ್ದು, ಅತಿಥಿಗಳೊಂದಿಗೆ ಮಾತನಾಡಲು ನೀವು ಕರೆ ಮಾಡಬೇಕಾದ ಸಂಖ್ಯೆ 9686096279. ಹಾಗಾದರೆ ತಪ್ಪದೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಸಂಡೇ ಸ್ಪಾಟ್ಲೈಟ್ ಇದೇ ಜುಲೈ 19 ಬೆಳಗ್ಗೆ 11 ಗಂಟೆಗೆ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
5: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
6: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
7: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ. ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿದಿನದ

ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನ್ ಬಂದಿದ್ದೀನಿ ಅರ್ಜ ಶ್ರೀಧರ್. ಈಗ ನೀವ್ ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚಿಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚಿಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದ್ರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರೆ ಅಂತಂದ್ರೆ ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದ್ರು ಚರ್ಚೆ ಮಾಡ್ತಿರೋ ಅಂದ್ರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ. 9686029629 ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸ್ಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನ್ ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ಇವತ್ತಿಗೆ ಜಗತ್ತು ಎಷ್ಟು ಡೆವಲಪ್ ಆಗಿದೆ ಅಂತ ಅಂದ್ರೆ, ಸೊ ಕೆಲವೊಂದು ಡೆವಲಪ್ಡ್ ಕಂಟ್ರಿಗಳನ್ನ ನೋಡೋದಕ್ಕೆ ಸಾಧ್ಯ ಇದೆ, ಇನ್ನು ಕೆಲವೊಂದು ಡೆವಲಪಿಂಗ್ ಕಂಟ್ರಿಗಳನ್ನ ನೋಡೋದಕ್ಕೆ ಸಾಧ್ಯ ಇದೆ. ಹಾಗೆ ಎಷ್ಟೋ ಕಡೆಗಳಲ್ಲಿ ಈ ಟೆಕ್ನಾಲಜಿ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ರೀಚ್ ಆಗಿದೆ ಅಂತಂದರೆ ನಾವು ಊಹೆನೂ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಮಟ್ಟಿಗೆ ಟೆಕ್ನಾಲಜಿ ಅನ್ನೋದು ಇಂಪ್ರೂವ್ ಆಗಿದೆ. ಸೊ ಅಂತಹದ್ರಲ್ಲಿ ನಾವು ಬೇರೆ ಬೇರೆ ಆಸ್ಪೆಕ್ಟಲ್ಲಿ ಈ ಒಂದು ಟೆಕ್ನಾಲಜಿನ ನೋಡ್ತೀವಿ ಅಂತಂದರೆ, ನಾವೀಗ ಸೇನೆಗಳಲ್ಲೂ ಕೂಡ ಈ ರೀತಿಯ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ರಕ್ಷಣೆ ಕಾರ್ಯಗಳಲ್ಲಿ ಬಳಸಲಾಗುತ್ತೆ. ಹಾಗಾದ್ರೆ ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ರಾ? ನೀವು ಅನ್ಕೊಳ್ತಾ ಇರ್ಬೋದು ರ್ಯಾಡರ್ಗಳಾಗಿರ್ಬೋದು, ಗನ್ಸ್ಗಳಾಗಿರ್ಬೋದು, ಮಿಸೈಲ್ಗಳು, ರಾಕೆಟ್ಗಳು, ಪ್ಲೇನ್ಗಳು ಅಂಥೇಳಿ. ಆದರೆ ಇದೆಲ್ಲದರ ಜೊತೆನಲ್ಲಿ ನಾವು ನೌಕಾಪಡೆಗಳಲ್ಲಿ ನೋಡ್ತೀವಿ ಅಂತಂದರೆ, ಸೊ ಅಲ್ಲಿ ಇರುವಂತಹ ವಿಶೇಷತೆಗಳೇ ಬೇರೆ ಥರ ಇದೆ. ಈಗ ದೊಡ್ಡ ಹಡಗಿರುತ್ತೆ, ಅದರ ಮೇಲುಗಡೆ ಏನು ಜೆಟ್ ಪ್ಲೇನ್ಗಳು ಓಡಾಡ್ತವೆ, ಅಲ್ಲಿ ಲ್ಯಾಂಡ್ ಮಾಡ್ತಾರೆ. ಈ ತರಹದ ಟೆಕ್ನಾಲಜಿಯ ಜೊತೆಗೆ ನಾವು ಅಂಡರ್ ವಾಟರ್ನಿಂದಲೂ ಕೂಡ ನಮ್ಮ ಸೆಕ್ಯೂರಿಟಿಯನ್ನು ಇಂಪ್ರೂವ್ ಮಾಡಿರೋದು ತುಂಬಾ ಹೆಮ್ಮೆಯ ವಿಷಯ. ನಿಮಗೆಲ್ಲ ಈಗಾಗಲೇ ಗೊತ್ತಾಗಿದೆ, ಇವತ್ತು ನಾನು ಮಾತಾಡ್ತಿರುವಂತಹ ವಿಷಯ ಸಬ್ಮರೈನ್ನ ಬಗ್ಗೆ, ಜಲಾಂತರ್ಗಾಮಿ ಅಂತ ಏನು ನಾವು ಹೇಳ್ತೀವಿ ಕನ್ನಡದಲ್ಲಿ, ಸೊ ಅದನ್ನು ಇಂಗ್ಲೀಷ್ನಲ್ಲಿ ಸಬ್ಮರೈನ್ ಅಂತ ಹೇಳ್ತೀವಿ. ಸೊ ಈ ಒಂದು ಕ್ಷಿಪಣಿಗಳು ಹೇಗೆ ವರ್ಕ್ ಆಗುತ್ತೆ ಅಂತ ಅದರಲ್ಲಿ ಇವತ್ತು ವಿಶೇಷವಾಗಿ ಟಾರ್ಪೆಡೋ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನಿವತ್ತು. ಸೊ ಹಾಗಾದರೆ ಟಾರ್ಪೆಡೋ ಬಗ್ಗೆ ನಿಮಗೂ ಏನಾದ್ರು ಗೊತ್ತಿದೆ ಅಂತಂದರೆ ನೀವು ಸಹ ನಮಗೆ ಮೆಸೇಜ್ ಮಾಡಿ ತಿಳಿಸ್ಕೊಡ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ. ಈಗ ನಿಮಗೋಸ್ಕರ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಪ್ಲೇ ಮಾಡ್ತಾ ಇದ್ದೀನಿ. ಹಾಗೆ ಟಾರ್ಪೆಡೋ ಅಂತ ಏನೋ ಹೇಳಿದೆ ಅಲ್ಲ, ಸೊ ಟಾರ್ಪೆಡೋ ಅಂದರೆ ಏನು ಅಂತ ಹೇಳಿ ನೀವು ಕೂಡ ಒಂದ್ಸರಿ ಸರ್ಚ್ ಮಾಡಿ ನಮಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ಗ್ಯಾರಂಟಿ ಪೊನ್ನಡ ಫ್ಯಾಮ್ ಸಮುದಾಯ ಬರಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬರಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ನಾನು ಮಾತಾಡ್ತಿದ್ದ ಹಾಗೆ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯದ ಬಗ್ಗೆ ಹೇಳ್ತಾ ಇದ್ದೆ. ನಾವೀಗ ಯುದ್ಧಗಳೆಲ್ಲ ನಡೆಯೋದನ್ನ ನೋಡ್ತಿರ್ತೀವಿ. ಯುದ್ಧಗಳೆಲ್ಲ ನಡೆಯುವಂತಹ ಟೈಮ್ನಲ್ಲಿ ನಮಗನ್ಸುತ್ತೆ ಬರೀ ಯುದ್ಧಗಳು ಭೂಮಿಯ ಮೇಲೆ ಆಗುವಂಥದ್ದು ಅಂತ. ಆದರೆ ನೀರಿನ ಒಳಗೆ ಕೂಡ ಆಗುವಂತಹ ಈ ಒಂದು ಭಯಾನಕವಾದಂತಹ ಯುದ್ಧ ನೀವು ಯಾವತ್ತೂ ಕೂಡ ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀವು ಜಸ್ಟ್ ಅಸ್ಯೂಮ್ ಮಾಡಿ, ಸಮುದ್ರದ ಅಡಿಯಲ್ಲಿ 300 ಮೀಟರ್ ಆಳದಲ್ಲಿ ನೀವೇನಾದ್ರು ಇದ್ದೀರಾ ಅಂತ ಅಂದರೆ ಸುತ್ತಲೂ ಕತ್ತಲೆ ಇರುತ್ತೆ. ಆಗ ಏನೋ ಒಂದು ದೊಡ್ಡದಾದಂತಹ ಶಬ್ದ ಆಗುತ್ತೆ. ಆ ಶಬ್ದ ಏನಿರ್ಬೋದು ಅಂತ ಯೋಚನೆ ಮಾಡಿ. ಆ್ಯಂಡ್ ನಾನಾಗಲೇ ಹೇಳಿದೆ ಟಾರ್ಪೆಡೋ ಅಂಥೇಳಿ. ಈ ಟಾರ್ಪೆಡೋ ಅಂತಂದರೆ ಏನಿರ್ಬೋದು ಅಂತ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಇದೊಂದು ಜಲಾಂತರ್ಗಾಮಿ ನೌಕೆ ಆಗಿದೆ. ಹಾಗಾದರೆ ಟಾರ್ಪೆಡೋ ವೇಗ ನಿಮ್ಗೇನಾದ್ರು ಗೊತ್ತಾಗಿದೆಯಾ? ಸಬ್ಮರೀನ್ ನೀರಿನ ಒಳಗೆ ಹೇಗೆ ಮುಳುಗತ್ತೆ? ಜಲಾಂತರ್ಗಾಮಿ ಅಂದರೆ ಸಬ್ಮರೀನ್ ಅಂತಂದರೆ ಏನು? ಇದೆಲ್ಲದರ ಬಗ್ಗೆ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಈ ಒಂದು ಕಾನ್ಸೆಪ್ಟ್ನ ಥಿಂಕ್ ಮಾಡಿ. ನೀರು ತುಂಬಿದ್ರೆ ಮುಳುಗತ್ತೆ, ಗಾಳಿ ತುಂಬಿದ್ರೆ ಮೇಲಕ್ಕೆ ಬರುತ್ತೆ ಅನ್ನೋದು ನಮಗೆ ಗೊತ್ತಿದೆ. ಸೊ ಈಗ ಸಬ್ಮರೀನ್ಗಳು ತಿಂಗಳಾನ್ಗಟ್ಲೆ ಸರ್ಫೇಸ್ಗೆ ಬರೋದೇ ಇಲ್ಲ, ಅಂದರೆ ಮೇಲಕ್ಕೆ ಬರೋದೇ ಇಲ್ಲ, ನೀರಿನ ಒಳಗಡೆ ಇರ್ತವೆ. ಆ್ಯಂಡ್ ನ್ಯೂಕ್ಲಿಯರ್ ಸಬ್ಮರೀನ್ ಅನ್ಸ ಏನಿರುತ್ತೆ, ಸೊ ಅವುಗಳು ತುಂಬ ಡೀಪ್ ವಾಟ್ರಲ್ಲೇ ಇರ್ತವೆ ಮತ್ತು ಒಳಗಡೆ ಆಕ್ಸಿಜನ್ ರೀಸೈಕಲ್ ಆಗ್ತಾ ಇರುತ್ತೆ. ಹಾಗಾದರೆ ಈ ಟಾರ್ಪೆಡೋದು ಏನಪ್ಪ ವಿಶೇಷ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಇದಕ್ಕೆ ಸೈಲೆಂಟ್ ಕಿಲ್ಲರ್ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಒಂದು ಸೈಲೆಂಟ್ ಕಿಲ್ಲರ್ ಕಾಣಿಸ್ದೇನೆ ಬಂದು ಟಾರ್ಗೆಟ್ನ ಡೆಸ್ಟ್ರಾಯ್ ಮಾಡುವಂತಹ ಶಕ್ತಿನ ಹೊಂದಿದೆ. ಟಾರ್ಪೆಡೋ ಒಂದು ಅಂಡರ್ ವಾಟರ್ನ ಮಿಸೈಲ್ ಅಂತಲೇ ಹೇಳ್ಬೋದು. ಇದರ ಸ್ಪೀಡ್ನ ನಾವು ನೋಡ್ತೀವಿ ಅಂತಂದರೆ 50-100 ಕಿಲೋಮೀಟರ್ ಪರ್ ಅವರ್ ಇರುತ್ತೆ. ಇದು ಇನ್ನೂ ಅಡ್ವಾನ್ಸ್ ಆಯಿತು ಅಂತಂದರೆ ಇದಕ್ಕಿಂತ ಹೆಚ್ಚಿನ ಸ್ಪೀಡ್ನಲ್ಲೇ ಟ್ರಾವೆಲ್ ಮಾಡುತ್ತೆ. ಹಾಗೆ ಸ್ಟ್ರೈಟಾಗಿ ಇದು ರನ್ ಮಾಡೋದ್ರಿಂದ ಟಾರ್ಗೆಟ್ನ ಮಿಸ್ ಮಾಡ್ದೇ ಫಾಲೋ ಮಾಡುತ್ತೆ. ಕೆಲವೊಂದಷ್ಟು ಟಾರ್ಪೆಡೋಗಳು ಟಾರ್ಗೆಟ್ ಶಿಪ್ನ ಕೆಳಗೆ ಬ್ಲಾಸ್ಟ್ ಆಗಿ ಶಾಕ್ ವೇವ್ ಮೂಲಕ ಡೆಸ್ಟ್ರಾಯ್ ಮಾಡುತ್ತೆ. ಈ ರೀತಿಯಲ್ಲಿ ಈ ಒಂದು ಟಾರ್ಪೆಡೋ ವರ್ಕ್ ಮಾಡುವಂಥದ್ದು. ಆ್ಯಂಡ್ ಇದರ ರಿಯಲ್ ಇನ್ಸಿಡೆಂಟ್ನ ನಿಮಗೆ ಹೇಳಬೇಕು ಅಂತಂದರೆ World War II ನಲ್ಲಿ ಜರ್ಮನ್ ಯುಬೋಟ್ಸ್ನ ಇದು ಹೊಡೆದುರುಳಿಸುತ್ತೆ. ಆ್ಯಕ್ಚುಲಾಗಿ ಈ ಟಾರ್ಪೆಡೋ ಅನ್ನುವಂಥದ್ದು ಸ್ವಯಂಚಾಲಿತವಾದಂತಹ ಅಸ್ತ್ರ ಆಗಿದೆ. ಜಲಾಂತರ್ಗಾಮಿ ಅಥವಾ ಸಬ್ಮರೈನ್ ಅಂತ ನಾವೇನು ಹೇಳ್ತೀವಿ, ಹಡಗಿನಿಂದ ನೀರಿನ ಒಳಗಿನಿಂದಲೇ ಪ್ರಯೋಗಿಸುವಂತಹ ಒಂದು ಕ್ಷಿಪಣಿ ಇದಾಗಿದೆ. ಶತ್ರುಗಳ ಹಡಗುಗಳು ಮತ್ತು ಜಲಾಂತರ್ಗಾಮಿಗಳ ಮೇಲೆ ದಾಳಿ ನಡೆಸಿ ನಾಶಪಡಿಸೋದಕ್ಕಾಗಿ ಈ ಅಸ್ತ್ರವನ್ನು ಬಳಸಲಾಗುತ್ತೆ. ಬ್ರಿಟನ್ನ ಇಂಜಿನಿಯರ್ ರಾಬರ್ಟ್ ವೈಟ್ ಹೆಡ್ 1866 ಟಾರ್ಪೆಡೋನ ಅಭಿವೃದ್ಧಿಪಡಿಸ್ತಾರೆ. ಸೊ ಈ ಟಾರ್ಪೆಡೋ ನಾನಾಗಲೇ ಹೇಳಿದ 50-100 ಕಿಲೋಮೀಟರ್ ವೇಗದಲ್ಲಿ ಸ್ಟ್ರೈಟಾಗಿ ಮುನ್ನುಗ್ಗುತ್ತೆ. ಇದರಿಂದ ಎದುರಾಳಿಯನ್ನು ಡೆಸ್ಟ್ರಾಯ್ ಮಾಡುತ್ತೆ. ಹಾಗಾದರೆ ಈ ಟಾರ್ಪೆಡೋ ಬಗ್ಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾರಿ ರೇಡಿಯೋ ಶೋ ಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ ರಾಣಿ ಪೂರ್ಣ ಎಫ್ ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ, ಒಂದು ಜಲಾಂತರ್ಗಾಮಿ ಕ್ಷಿಪಣಿ ಟಾರ್ಪೆಡೋ ಬಗ್ಗೆ. ಸೊ ಈ ಟಾರ್ಪೆಡೋ ಒಂದು ಸ್ವಯಂಚಾಲಿತ ಅಸ್ತ್ರ ಆಗಿದೆ. ಸಬ್ಮರೈನ್ ಅಥವಾ ಹಡಗಿನಿಂದ ನೀರಿನ ಒಳಗಡೆಯಿಂದಲೇ ಪ್ರಯೋಗ ಮಾಡುವಂತಹ ಕ್ಷಿಪಣಿ ಇದು ಅಂತಲೇ ಹೇಳ್ಬೋದು. ಶತ್ರುಗಳ ಹಡಗುಗಳು ಮತ್ತು ಜಲಾಂತರ್ಗಾಮಿಗಳ ಅಥವಾ ಏನು ಸಬ್ಮರೈನ್ಗಳ ಮೇಲೆ ದಾಳಿಯನ್ನು ನಡೆಸಿ ನಾಶಪಡಿಸೋದಕ್ಕೆ ಈ ಅಸ್ತ್ರವನ್ನು ಬಳಕೆ ಮಾಡಲಾಗುತ್ತೆ. ನಾನಾಗಲೇ ಹೇಳಿದೆ ನಿಮಗೆ, ಬ್ರಿಟನ್ನಿನ ಇಂಜಿನಿಯರ್ ರಾಬರ್ಟ್ ವೈಟ್ ಹೆಡ್ 1866 ಟಾರ್ಪೆಡನ್ನು ಅಭಿವೃದ್ಧಿಪಡಿಸ್ತಾರೆ. ಅದಾದ ನಂತರದಲ್ಲಿ ಬೇರೆ ಬೇರೆ ಟಾರ್ಪೆಡೋಗಳು ಕೂಡ ಅಭಿವೃದ್ಧಿಯಾಗುತ್ತೆ. ಹಾಗೆ ಈ ಟಾರ್ಪೆಡೋ ನೀರಿನ ಒಳಗಡೆ ಬಹಳಷ್ಟು ವೇಗದಲ್ಲಿ ಚಲಿಸುತ್ತೆ. ಆ್ಯಂಡ್ ನಂತರದ ದಿನಗಳಲ್ಲಿ ಇದನ್ನು ಒಂದು ಅಡ್ವಾನ್ಸ್ ಆಗಿರುವಂತಹ ಉಪಕರಣಗಳಿಂದ ರೆಡಿ ಮಾಡ್ತಾರೆ. ಇದರಿಂದ ಬೇರೆ ಬೇರೆ ರೀತಿಯ ಟಾರ್ಪೆಡೋಗಳನ್ನು ರೆಡಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಟಾರ್ಪೆಡೋದ ಹಿಂಭಾಗದಲ್ಲಿ ಸ್ಫೋಟಕ ವಸ್ತುಗಳನ್ನು ಇಡಲಾಗಿರುತ್ತೆ. ಆ್ಯಂಡ್ ಅದರ ಮುಂಭಾಗದಲ್ಲಿ ಟಾರ್ಪೆಡೋವನ್ನು ಸ್ಥಿರವಾಗಿರುವಂತೆ ಸಲಕರಣೆಗಳು ಕೂಡ ಇರುತ್ತೆ. ಒಂದು ಚದರ ಅಂಗಳಕ್ಕೆ 20,000 kg ಒತ್ತಡವನ್ನು ತಡೆದುಕೊಳ್ಳುವಷ್ಟು ಶಕ್ತಿ ಇರುವ ಏರ್ ಕಂಟೈನರ್ಗಳು ಮುಂದಗಡೆ ಇರುತ್ತೆ. ಮಧ್ಯಭಾಗದಲ್ಲಿ ಗೇರ್, ಸ್ಟಾಪ್ ವಾಲ್, ಈ ರೀತಿಯ ಬೇರೆ ಬೇರೆ ಸಲಕರಣೆಗಳು ಇರುವಂಥದ್ದನ್ನು ನೋಡೋದಕ್ಕೆ ಸಾಧ್ಯ ಇದೆ. ಹಿಂಭಾಗದಲ್ಲಿ ಅಂದ್ರೆ ಡೆಡ್ ಎಂಡ್ ಏನಿರುತ್ತೆ ಅಂಥ ಕಡೆಗಳಲ್ಲಿ ಎಂಜಿನ್ನ ಸ್ಟಿಯರಿಂಗ್ ಇರುತ್ತೆ. ಆ್ಯಂಡ್ ಟಾರ್ಪೆಡೋ ಸಂಚಾರಕ್ಕೆ ಅಗತ್ಯ ಇರುವಂತಹ ಫ್ಯೂಯಲ್ ಕೂಡ ಇದೇ ಭಾಗದಲ್ಲಿ ಇರುವಂಥದ್ದು. ಇದೇ ಜಾಗದಲ್ಲಿ ಟಾರ್ಪೆಡೋದ ಚಲನವಲನವನ್ನು ನಿರ್ದೇಶಿಸುವಂತಹ ಮತ್ತು ಚಲಿಸುವ ದಿಕ್ಕನ್ನು ನಿಯಂತ್ರಣ ಮಾಡೋದಕ್ಕೆ ಸೂಕ್ಷ್ಮ ಸಲಕರಣೆಗಳು ಕೂಡ ಅಳವಡಿಸಿರ್ತಾರೆ. ಟಾರ್ಪೆಡೋ ಗುರಿಗೆ ಬಡದಾಗ ಅಥವಾ ಅದರ ಹತ್ತಿರಕ್ಕೆ ಹೋದಾಗ ಅದು ಬ್ಲಾಸ್ಟ್ ಆಗುತ್ತೆ. ಈ ರೀತಿಯಲ್ಲಿ ಈ ಒಂದು ಟಾರ್ಪೆಡೋ ವರ್ಕ್ ಮಾಡುತ್ತೆ. ಸೊ ಹಾಗಾದರೆ ಇವತ್ತು ಟಾರ್ಪೆಡೋನ ಬಗ್ಗೆ ತಿಳಿದಂತಹ ಇಂಟ್ರೆಸ್ಟಿಂಗ್ ವಿಷಯಗಳು ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾವು ಭೂಮಿಯ ಮೇಲೆ ಎಷ್ಟೊಂದು ವೆಹಿಕಲ್ಗಳನ್ನ ನೋಡ್ಬೋದು, ಎಷ್ಟೊಂದು ಅಡ್ವಾನ್ಸ್ ಆಗಿರುವಂತಹ ಟೆಕ್ನಾಲಜಿ ಇರುವಂತಹ ವಸ್ತುಗಳನ್ನ ನೋಡೋದಕ್ಕೆ ಸಾಧ್ಯ ಇದೆ, ಅಥವಾ ಉಪಕರಣಗಳನ್ನ ನೋಡೋದಕ್ಕೆ ಸಾಧ್ಯ ಇದೆ, ಅಥವಾ ವೆಹಿಕಲ್ಗಳನ್ನ ನೋಡೋದಕ್ಕೆ ಸಾಧ್ಯ ಇದೆ. ಆದರೆ ಭೂಮಿಯ ಒಳಗಡೆ ಇರುವಂತಹ ಈ ರೀತಿಯ ನೌಕೆಗಳು, ಉಪಕರಣಗಳು ನೋಡೋದಕ್ಕೆ ಸಿಗೋದು ಭಾಳ ಕಷ್ಟ. ಆ್ಯಂಡ್ ಯಾವತ್ತಾದರೂ ಈ ಥರದ ನೌಕೆಗಳನ್ನ ಅಥವಾ ಈ ಥರದ ಸಬ್ಮರೈನ್ಗಳನ್ನ ನೋಡೋಕ್ಕೆ ಸಾಧ್ಯ ಆಯಿತು ಅಂತಂದರೆ ಖಂಡಿತವಾಗ್ಲೂ ಅದನ್ನು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಗಿದೆ. ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆ ಮಾತಾಡೋದಕ್ಕೆ ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ತೊಗೊಂಡ್ಬರ್ತೀನಿ. ಕಾರ್ಯಕ್ರಮದಲ್ಲಿ ನೀವು ಕೂಡ ಕೇಳಿಸ್ಕೊಳ್ತಾ ಇದ್ದರೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ನಿಮಗೆ ತಿಳಿದಂತಹ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಳ್ತಾ ನೀವು ಶೋನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಬಾಯ್. ಇಷ್ಟು ತನಕ ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ ಜೆ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: सर्वेषां नमस्काराः।
1: अहम् अदिति एम् एस्।
2: अहं श्रीविद्या एम् जि।
3: अहं पद्मिनी दिवाकर्।
0: वयं मत्तूरु ग्रामस्थाः।
3: ಕಳೆದ ಸಂಡೇ ಸ್ಪಾಟ್ಲೈಟ್ ಪ್ರೋಗ್ರಾಂನಲ್ಲಿ ಮತ್ತೂರಿನ ಕಾರ್ಯಕ್ರಮವನ್ನ ನೀವೆಲ್ಲ ಕೇಳಿ ಪ್ರೋತ್ಸಾಹಿಸಿದ್ದೀರಾ.
1: ಕೇಳುಗರ ಅಪೇಕ್ಷೆಯ ಮೇರೆಗೆ ಈ ಬಾರಿ ವಿಭಿನ್ನ ಗಾಯಕರೊಂದಿಗೆ ವಿಭಿನ್ನ ಹಾಡುಗಳ ಮೂಲಕ ತಮ್ಮೆಲ್ಲರನ್ನು ರಂಜಿಸಲು ಮತ್ತೆ ಬರುತ್ತಿದ್ದೇವೆ. ಇದೇ ಜುಲೈ 19 ಭಾನುವಾರ ಬೆಳಗ್ಗೆ 11 ಗಂಟೆಗೆ ನಡೆಯುವ ಸಂಡೇ ಸ್ಪಾಟ್ಲೈಟ್ ಪ್ರೋಗ್ರಾಂನಲ್ಲಿ ನಾವು ಮತ್ತೆ ಬರ್ತಿದ್ದೇವೆ.
0: ಕೇಳಿ ಆನಂದಿಸಿ ಪ್ರೋತ್ಸಾಹಿಸಿ.
4: ಈ ಕಾರ್ಯಕ್ರಮವನ್ನು ಜನಾರ್ದನ್ ಪೈ ಅವರು ನಡೆಸಿಕೊಡಲಿದ್ದು, ಅತಿಥಿಗಳೊಂದಿಗೆ ಮಾತನಾಡಲು ನೀವು ಕರೆ ಮಾಡಬೇಕಾದ ಸಂಖ್ಯೆ 9686096279. ಹಾಗಾದರೆ ತಪ್ಪದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಸಂಡೇ ಸ್ಪಾಟ್ಲೈಟ್ ಇದೇ ಜುಲೈ 19 ಬೆಳಗ್ಗೆ 11 ಗಂಟೆಗೆ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
5: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
6: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
5: ಕೆಎಂಎಫ್ ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
7: ಬಳಸಿ ಪರಿಶುದ್ಧ ನಂದಿನಿ.
4: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
8: ಹೂನೆ ರೆಡಿ ಆಗ್ತಾ ಇದೆ.
4: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
8: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
9: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
10: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಪ್ಲಸ್ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಮೈ ಡಿಯರ್ ಲಿಸನರ್ಸ್, ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿ ಖುಷಿ ಖುಷಿಯಾಗಿ ಇದ್ದೀರಾ ಅಲ್ವಾ?

0: ಹಾಗೆ ಅವಾಗ್ಲೂ ನಗ್ತಾ ಖುಷಿಯಾಗಿರಿ. ಜೊತೆಗೆ ನಿಮ್ಮೆಲ್ಲರಿಗೂ ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸಮಯ 6:30 ಆಯ್ತು. ನಾನು ನಿಮ್ಮ ಆರ್ಜಿ ಅರ್ಪಿತಾ ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಬಂದಿದ್ದು ಆಯ್ತು. ಇನ್ನು ತಡ ಮಾಡೋದು ಬೇಡ, ಕಾರ್ಯಕ್ರಮವನ್ನು ಶುರು ಮಾಡೋಣ. ಸೊ ಕೇಳುಗರೆ, ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಅಂದರೆ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ಪ್ರಸಾರ ಆಗುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ಬಿಸ್ನೆಸ್ ಮೆನ್ಗಳು ಅವರ ಬಿಸ್ನೆಸ್ ಜರ್ನಿಯನ್ನು ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಹೀಗಿರುವಾಗ ಇವತ್ತು ಕೂಡ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡೋಣ ಅಂತ. ಇದ್ಯಾವ ಬಿಸ್ನೆಸ್ ಗೊತ್ತಾ? ಈಗ ಎಲ್ಲ ಕಡೆ ಸ್ವಲ್ಪ ಟ್ರೆಂಡಿಂಗ್ ಆಗಿರೋ ಬಿಸ್ನೆಸ್ ಅಂತಲೇ ಹೇಳ್ಬೋದು. ಹೌದು, ಗ್ರಾಫಿಕ್ಸ್ ಆ್ಯಂಡ್ ಪ್ರಿಂಟರ್ ಬಿಸ್ನೆಸ್. ಸೊ ನಾವಿವತ್ತು ಇರೋದು ನಮ್ಮ ಶಿವಮೊಗ್ಗದ ದುರ್ಗಿಗುಡಿಲಿರುವಂತಹ ಸ್ನೇಹ ಮಿಲನ ಗ್ರಾಫಿಕ್ಸ್ ಆ್ಯಂಡ್ ಪ್ರಿಂಟರ್ಸ್ನಲ್ಲಿ. ಸೊ ಇದರ ಮಾಲೀಕರಾಗಿರುವಂತಹ ನಾಗರಾಜ್ ಸರ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಅವರೊಟ್ಟಿಗೆ ಮಾತುಕತೆಯನ್ನು ಸ್ಟಾರ್ಟ್ ಮಾಡೋಣವಾ? ನಾಗರಾಜ್ ಸರ್, ನಮಸ್ತೆ.
1: ನಮಸ್ತೆ ಮೇಡಮ್,
0: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ಥ್ಯಾಂಕ್ ಯು ಮೇಡಮ್.
0: ಓಕೆ ನಾಗರಾಜ್ ಸರ್, ಹೇಗಿದ್ದೀರಾ?
1: ಚೆನ್ನಾಗಿದ್ದೀವಿ ಮೇಡಮ್.
0: ಚೆನ್ನಾಗಿದ್ದೀರಾ? ಕಾಫಿ ಟೀ ಆಯ್ತಾ?
1: ಕಾಫಿ ಟೀ ಎಲ್ಲ ಆಯ್ತು, ಕೆಲ್ಸಕ್ಕೆ ಬಂದಿದ್ದೀವಿ.
0: ಓಕೆ,
1: ಕೆಲ್ಸದ ಮೇಲಿದ್ದೀವಿ.
0: ಎಸ್ ನಾಗರಾಜ್ ಸರ್, ಮೊದಲನೇದಾಗಿ ನನಗೆ ನಿಮ್ಮ ಪರಿಚಯವನ್ನು ಮಾಡಿಕೊಡ್ಬೋದಾ? ನೀವು ಹುಟ್ಟಿದ್ದು ಬೆಳೆದಿದ್ದು ಓದಿದ್ದೆಲ್ಲ ಎಲ್ಲಿ ಸರ್?
1: ಮೇಡಮ್ ಮೂಲತಃ ಬಂದು ನಾನು ಹುಟ್ಟಿ ಶಿವಮೊಗ್ಗನೇ, ಪ್ರಾಪರ್ ಬಂದು ಚನ್ನಪಟ್ಟಣ ನಮ್ಮದು. ಸೊ ನಮ್ಮ ತಂದೆ ಟೀಚರ್ ಆಗಿದ್ದರು, ನಂದು ಎಜುಕೇಷನ್ ಬಿ ಕಾಮ್ ಆಗಿ ನಂತರ ಇದರಲ್ಲಿ ಪ್ರಿಂಟಿಂಗ್ ಪ್ರೆಸ್ ಅಂತೇಳಿ ಶುರು ಮಾಡಿಕೊಂಡೆ. ನಾನು ಫಸ್ಟ್ ಒಂದು ಜೆರಾಕ್ಸ್ ಶಾಪಿಂದ ಶುರು ಮಾಡಿ ಈಗ ಡಿಜಿಟಲ್ ಪ್ರಿಂಟಿಂಗ್ ಪ್ರೆಸ್ ಇದೆ ನನ್ನ ಹತ್ರ, ಮಲ್ಟಿಕಲರ್ ಪ್ರಿಂಟಿಂಗ್ ಎಲ್ಲ ಮಾಡ್ತಾ ಇದ್ದೀವಿ. ಸುಮಾರು 22 ಇಯರ್ಸಿಂದ ನಾನು ಇದೇ ಫೀಲ್ಡಲ್ಲಿದ್ದೀನಿ.
0: ಓಕೆ,
1: ನಾಟ್ ಬ್ಯಾಡ್, ಚೆನ್ನಾಗಿದೆ, ಜೀವನ ಮಾಡೋಕ್ಕೆ ಸಾಕಿದು.
0: ನೀವೇನು ಓದಿದ್ದು ಸರ್?
1: ಬಿ ಕಾಮ್ ಮೇಡಮ್.
0: ಬಿ ಕಾಮ್ ಆದ ತಕ್ಷಣ ಬಿಸ್ನೆಸ್ಸಿಗೆ ಬಂದಿದ್ದೆ ಅಥವಾ ಬೇರೆ ಕಡೆ ಎಲ್ಲೂ ಜಾಬ್ ಮಾಡಲಿಲ್ವಾ?
1: ಬಿ ಕಾಮ್ ಆದಮೇಲೆ ಒಂದು 4 ವರ್ಷ ಬೇರೆ ಜಾಬ್ಗಳಿದಿತ್ತು. ನಾನು ಒಂಚೂರು ಅಗ್ರಿಕಲ್ಚರ್ ಲ್ಯಾಂಡ್ ಇತ್ತು, ಅಲ್ಲೆಲ್ಲ ಒಂಚೂರು ಶ್ರಮ ಇತ್ತು, ಅಲ್ಲೇನೂ ಆಗಲಿಲ್ಲ ಅಂದಮೇಲೆ ಈ ಲೈನಿಗೆ ಬಂದಿದ್ದು.
0: ಓಕೆ ಸರ್, ನೀವೇ ಹೇಳಿದ್ರಿ ಮುಂಚೆ ಒಂದು ಚಿಕ್ಕದಾಗಿ ಜೆರಾಕ್ಸ್ ಶಾಪ್ನ ಪ್ರಾರಂಭ ಮಾಡಿದೆ ಅಂತ. ಆ ಬಿಸ್ನೆಸ್ ಹೇಗಿತ್ತು, ಅದರೊಟ್ಟಿಗೆ ಈ ಒಂದು ಬಿಸ್ನೆಸ್ನ ಹೇಗೆ ಪ್ರಾರಂಭ ಮಾಡಿದ್ರಿ ಸರ್?
1: ಚೆನ್ನಾಗಿತ್ತು ಮೇಡಮ್ ಅದು. ಮೊದಲನೇ ದಿನದಿಂದನು ಡೇ 1 ನಮಗೆ ಸ್ವಲ್ಪ ದಿನಗಳು ಮಾತ್ರ ತೊಂದರೆ ಆಯಿತು, ಬಿಟ್ಟರೆ ಕ್ರಮೇಣ ಒಂದು 6 ತಿಂಗಳು ಆಗ್ತಿದ್ದಂಗೆ ಬಿಸ್ನೆಸ್ ಚೆನ್ನಾಗಿ ಆಗ್ತಾ ಬಂತು. ಸೊ ಅದೇ ಲೈನಲ್ಲಿ ಕಂಟಿನ್ಯೂ ಆಗಿ ಮುಂದುವರೆದಿರೋದು ಈಗ.
0: ಓಕೆ, ಒಟ್ಟಾರೆ ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಸರ್ ಈ ಫೀಲ್ಡಲ್ಲಿ?
1: 22-23 ವರ್ಷ ಇದೆ.
0: 23 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಇದೇ ಒಂದು ಫೀಲ್ಡಲ್ಲಿ, ಸೂಪರ್. ಸೊ ನನಗೀಗ ಸ್ನೇಹ ಮಿಲನ ಗ್ರಾಫಿಕ್ಸ್ ಆ್ಯಂಡ್ ಪ್ರಿಂಟರ್ಸ್ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡ್ಬೋದಾ? ಆ್ಯಕ್ಚುಲಿ ಏನೇನೆಲ್ಲ ಸರ್ವಿಸಸ್ ಇದೆ ಅದ್ರ ಬಗ್ಗೆ ಹೇಳಿ ಸರ್.
1: ಮೇಡಮ್ ಸ್ನೇಹ ಮಿಲನ ಅನ್ನೋದು ನಮ್ಮದೊಂದು ಟೀಮ್ ಇದೆ, ಒಂದು 11 ಜನದ್ದು ಬ್ಯಾಚಿನ ಟೀಮ್ ಅದು. ನಮ್ಮದು ಒಂದು ಸಂಘ ಅಂತ ಮಾಡ್ಕೊಂಡಿದ್ದು, ಸೋಮಯ್ಯ ಲೇಔಟಲ್ಲಿ ಈ ಸಂಘದ ಹೆಸರು ಇಟ್ಟಿದ್ದು, ಎಲ್ಲ ಬಾಲ್ಯ ಸ್ನೇಹಿತರು ಸೇರಿಬಿಟ್ಟು. ಸೊ ಅದೇನಾಯಿತು, ಸ್ನೇಹ ಮಿಲನ ಸಂಘ ಕೂಡ ಹಾಗೆ ನಡೀತಿದೆ. ಒಂದು ಪ್ರೊಫೆಷ್ನಲ್ ಅಂತ ಬಂದಾಗ ಏನಾಯಿತು, ಅದೇ ಹೆಸರನ್ನ ಇಟ್ಕೊಂಡು ಮುಂದುವರಿಯೋದು ಅಂತೇಳಿ ಇಂಡಿವಿಜುವಲ್ ನೇಮಲ್ಲಿ ಇದನ್ನು ಮಾಡ್ತಾಯಿದ್ವಿ. ಸೊ ಸ್ನೇಹ ಮಿಲನ ಅನ್ನೋದು 3 ಫರ್ಮ್ ಇದೆ ಮೇಡಮ್ ಒಟ್ಟು. ಸ್ನೇಹ ಮಿಲನ ಅಸೋಸಿಯೇಟ್ಸ್ ಇದೆ, ಸ್ನೇಹ ಮಿಲನ ಶ್ರೀ ಸಾಯಿ ಸ್ನೇಹ ಮಿಲನ ಇದೆ, ಸ್ನೇಹ ಮಿಲನ ಗ್ರಾಫಿಕ್ಸ್ ಆ್ಯಂಡ್ ಪ್ರಿಂಟರ್ಸ್ ಇದೆ. ಈ ರೀತಿ ಎಲ್ಲ ಒಂದೇ ಟೀಮಲ್ಲಿ ಇರೋಂಥ ಹುಡುಗರುಗಳು ನಾವು. ಸೊ ಇಂಡಿವಿಜುವಲ್ ಬಿಸ್ನೆಸ್ ಇದೇ ನೇಮಲ್ಲಿ ಮುಂದುವರಿತೀರಿ.
0: ಇನ್ನೊಂದು ಬೇರೆ ಬೇರೆ ಬಿಸ್ನೆಸ್?
1: ಹೌದು ಮೇಡಮ್, ಎಲ್ಲರದು ಇಂಡಿವಿಜುವಲ್ ಇದೆ. ಪ್ರಿಂಟಿಂಗ್ ಪ್ರೊಫೆಷ್ನಲ್ಲೇ ಮೂರೂ, ಬಟ್ ಬೇರೆ ಬೇರೆ ರೀತಿಯಾದಂಥ ಜಾಬ್ಗಳನ್ನು ಮಾಡ್ತಾ
0: ಇದ್ದೀವಿ.
1: ನಮ್ಮಲ್ಲಿ ಪ್ರಿಂಟಿಂಗ್ ರಿಲೇಟೆಡ್ ಏನಿದೆ A to Z ನಮ್ಮಲ್ಲಿ ಆಗುತ್ತೆ ಮೇಡಮ್. ಇವನ್ ಇನ್ವಿಟೇಷನು, ಬ್ರೋಚರು, ಪಾಂಪ್ಲೆಟ್ಸು, ಈ ಥರದ್ದೆಲ್ಲ, ವೆಡ್ಡಿಂಗ್ ಕಾರ್ಡ್ಸ್ ಆಗಲಿ, ಇದಾಗಲಿ, ಬ್ಯಾನರ್ಸು, ಬಂಟಿಂಗ್ಸು, ಪ್ರಿಂಟಿಂಗ್ ರಿಲೇಟೆಡ್ ಅಂತ ಏನು ಬರುತ್ತೆ A to Z ಆಗುತ್ತೆ.
0: ಓಕೆ, ಬ್ಯಾನರ್ಸ್ ಕೂಡ ಇಲ್ಲೇ ಪ್ರಿಂಟ್ ಮಾಡ್ತೀರಾ ಸರ್?
1: ಹೌದು ಮೇಡಮ್.
0: ಅದಕ್ಕೆ ಮಿಷಿನ್ಸ್ ಎಲ್ಲ ಇದೆಯಾ?
1: ಇದೆ ಮೇಡಮ್, ನಮ್ಮಲ್ಲೇ ಎಲ್ಲ ಪ್ರೊವೈಡ್ ಇದೆ.
0: ಓಕೆ,
1: ಪ್ರಿಂಟಿಂಗು, ಕಟ್ಟಿಂಗು, ಈ ಥರ ಸ್ಟಿಕ್ಕರ್ ಪ್ರಿಂಟಿಂಗ್ ಕೂಡ ಇದೆ ನಮ್ಮಲ್ಲಿ. ಬ್ರ್ಯಾಂಡಿಂಗ್ ಅಂತ ಏನು ಬರ್ತಾರೆ ಅವರಿಗೆಲ್ಲ ಅವೆಲ್ಲ ಪ್ರೊವೈಡ್ ಮಾಡಿಕೊಡ್ತೀವಿ. ಸೊ ನೀವೇ ನೋಡ್ತಾ ಇರೋ ಮಲ್ಟಿಕಲರ್ ಟ್ಯಾಕ್ಸಿಂದ ಇದೆ, ಲ್ಯಾನ್ಯಾಡ್ಸು, ಫೋಮ್ ಬೋರ್ಡು, ಕಟ್ಟಿಂಗು, ಈ ಥರದ್ದೆಲ್ಲ ಸಿಗುತ್ತೆ ನಮ್ಮಲ್ಲಿ.
0: ಓಕೆ ಸರ್, ಹಾಗಿದ್ರೆ ಬಿಸ್ನೆಸ್ ಹೇಗಿದೆ ಸರ್?
1: ಪರವಾಗಿಲ್ಲ ಮೇಡಮ್, ಚೆನ್ನಾಗಿದೆ. ಹಿಂದಿನ ದಿನಗಳ ಥರ ಇಲ್ಲ. ಆಫ್ಟರ್ ಕೊರೋನಾ ಆ ಬಿಸ್ನೆಸ್ ನೋಡಿಲ್ಲ ಅದಕ್ಕೂ ಮುಂಚಿಂದು, ಬಟ್ ಆವರೇಜ್ ಪರವಾಗಿಲ್ಲ, ಚೆನ್ನಾಗಿದೆ.
0: ಚೆನ್ನಾಗಿದೆ. ಕಾಂಪಿಟೇಷನ್ ಹೇಗಿದೆ ಸರ್?
1: ಕಾಂಪಿಟೇಷನ್ ಇದ್ದೇ ಇದೆ ಮೇಡಮ್, ಯಾವ ಫೀಲ್ಡಲ್ಲೂ ಇಲ್ಲ ಅಂತ ಏನು ಹೇಳಂಗಿಲ್ಲ, ತುಂಬ ಕಾಂಪಿಟೇಷನ್ ಇದೆ, ನಡೀತಾ ಇದೆ ಅದರಲ್ಲೂ.
0: ಸರ್, ಅಟ್ ಪ್ರೆಸೆಂಟ್ ಈ ಸ್ನೇಹ ಮಿಲನ ಪ್ರಿಂಟಿಂಗ್ ಆ್ಯಂಡ್ ಡಿಸೈನ್ಸಲ್ಲಿ ಎಷ್ಟು ಜನ ಎಂಪ್ಲಾಯ್ಸ್ ವರ್ಕ್ ಮಾಡ್ತಾ ಇದ್ದಾರೆ?
1: ಮೇಡಮ್ ಪ್ರೆಸೆಂಟ್ ಇಲ್ಲ, 5 ಜನ ಇದ್ದಾರೆ ಮೇಡಮ್.
0: ಓಕೆ ಸರ್, ಈಗ ಫ್ಲೆಕ್ಸ್ ಎಲ್ಲ ಹೇಳ್ತಾರಲ್ಲ, ನೀವು ಜಸ್ಟ್ ಪ್ರಿಂಟ್ ಮಾಡೋದು ಅಷ್ಟೇನಾ ಅಥವಾ ನೀವೇ ಅಲ್ಲಿ ಹೋಗಿ ಫಿಕ್ಸ್ ಮಾಡ್ಕೊಟ್ಟು ಬರ್ತೀರಾ, ಹೇಗೆ ಸರ್?
1: ಅದೇ ಇರುತ್ತೆ ಮೇಡಮ್, ಔಟ್ಡೋರ್ ಸರ್ವಿಸ್ಸಿಗೆ ಅದಕ್ಕೆ ಆದಂಥ ಬೇರೆ ಎಂಪ್ಲಾಯ್ಸ್ ಇರ್ತಾರೆ, ಅವ್ರಿಗೆ ಪೀಸ್ ವರ್ಕ್ ಥರ ನಾವು ಕೊಟ್ಟಿರ್ತೀವಿ, ಅವರು ಅದನ್ನು ಮಾಡಿಕೊಡ್ತಾರೆ.
0: ಸೊ ಔಟ್ಡೋರ್ ಅಂಡ್ ಇಂಡೋರ್ ಎರಡೂ ತರದ್ದು ಕೂಡ ಇಲ್ಲಿ ಅವೈಲೇಬಲ್ ಇದೆ ಸರ್ವಿಸಸ್ ಅಲ್ವಾ ಸರ್? ಓಕೆ, ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ನಾಗರಾಜ್ ಅವರು ಅವರ ಸ್ನೇಹ ಮಿಲನ ಗ್ರಾಫಿಕ್ ಅಂಡ್ ಪ್ರಿಂಟರ್ಸ್ ಬಗ್ಗೆ ಒಳ್ಳೆ ಮಾಹಿತಿನ ಹಂಚಿಕೊಳ್ತಾ ಇದ್ರು. ಹಾಗಿದ್ರೆ ಇವ್ರ ಜೊತೆ ಮಾತುಕತೆನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತೆಗೆದುಕೊಂಡು ಸೂಪರ್ ಆಗಿರೋ ಸಾಂಗ್ ಅನ್ನ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಕರೆ, ಇವತ್ತಿನ ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಸ್ನೇಹ ಮಿಲನ ಗ್ರಾಫಿಕ್ಸ್ ಅಂಡ್ ಪ್ರಿಂಟರ್ಸ್ ನಲ್ಲಿದ್ದೀವಿ. ಇದರ ಮಾಲೀಕರಾಗಿರುವಂತಹ ನಾಗರಾಜ್ ಸರ್ ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ. ನಾಗರಾಜ್ ಸರ್,
3: ನೀವೇ ಹೇಳಿದ್ರಿ ಈಗ ಫ್ಲೆಕ್ಸಿಗೆಲ್ಲ ಪ್ರಿಂಟ್ ಮಾಡುವಂತ ಮಿಷಿನ್ ಇದೆ ಅಂತ. ಆ ಮಿಷಿನ್ ಯಾವ್ದು ಸರ್? ಹಾಗೆ ಅದ್ರ ಕಾಸ್ಟ್ ಹೇಗೆ, ಸರ್ವಿಸಸ್ ಹೇಗೆ?
4: ನಮ್ದು ಡಿಜಿಟಲ್ ಪ್ರಿಂಟಿಂಗ್ ಬಂದ್ಬಿಟ್ಟು ಕೋನಿಕಾ ಮಿನಾಲ್ಟಾ ಇದೆ, ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲಿ ಕೆನಾನ್ ಇದೆ, ಆಮೇಲೆ ಇಕೋಸಲ್ವೆಂಟ್ ಇದೆಲ್ಲ ಇದೆ ನಮ್ಮಲ್ಲಿ, ಎಪ್ಸಾನ್ ಕೂಡ ಇದೆ. ಸೊ ಡಿಜಿಟಲ್ ಆಫ್ ಕಟಿಂಗ್ ಕೂಡ ಇದೆ. ಅದ್ರ ರಿಲೇಟೆಡ್ ಏನ್ ಬರುತ್ತೆ, ಕಟಿಂಗ್ ಮಿಷಿನ್ ಇಂದ ಹಿಡ್ದು ಎ ಟು ಝೆಡ್ ಇದೆ ಮೇಡಮ್ ನಮ್ಮಲ್ಲಿ. ನೀವು ನೋಡ್ಬೋದು ಒಳಗಡೆ ಹೋಗಿ, ಲ್ಯಾಮಿನೇಷನ್ ಮಿಷಿನ್ ಇಂದ ಹಿಡ್ದು ಈ ಥರದ್ದೆಲ್ಲ ಇದೆ.
3: ಓಕೆ ಸರ್, ಆ ಮಿಷಿನ್ ಕಾಸ್ಟ್ ಎಷ್ಟಿರ್ಬೋದು?
4: ಮೇಡಮ್, ಸಾಧಾರಣ ಒಂದೊಂದಕ್ಕೆ ಒಂದೊಂದು ಕಾಸ್ಟಿಂಗಲ್ಲಿ ಇರುತ್ತೆ. ಈ ಕೋನಿಕಾ ಮೇಲ್ಟ್ ಅಂತೆಲ್ಲ ನೀವು ತೊಗೊಂಡ್ರೆ 14-15 lakhs ಆಗುತ್ತೆ. ಕೆನಾನ್ ಎಲ್ಲ ಬಂದ್ಬಿಟ್ಟು ನಮಗೆ RC ರೀಕಂಡೀಷನ್ ಮಿಷಿನ್ ಬರುತ್ತೆ, ಅದೊಂದು 2-3 lakhs ಆಗುತ್ತೆ. ಇಕೋ ಸಲ್ವೆಂಟ್ ಇವೆಲ್ಲ ಬಂದರೆ ಅವೆಲ್ಲ ಸಪ್ರೇಟ್ ಪ್ರೈಸಿಂಗ್ ಇರುತ್ತೆ, ಒಂದು 12-14 lakhs ಈ ಥರ ಎಲ್ಲ ಸಿಗುತ್ತೆ. ಮಿಷನ್ ಇನ್ನು ಬಂದ್ಬಿಟ್ಟು ಒಂದು 4-5 lakhs ಇದೆ ಅದು. ಈ ಥರ ಸಪ್ರೇಟ್ ಇಂಡಿವಿಜುವಲ್ ಪ್ರತಿಯೊಂದಕ್ಕೂ ಒಂದೊಂದೇ ಥರದ ಅಂತ ಪ್ರೈಸಿಂಗ್ ಇರುತ್ತೆ.
3: ಸರ್, ನಿಮ್ಮ ಬಿಸ್ನೆಸ್ಗೆ ಮುಖ್ಯವಾಗಿ ಇನ್ವೆಸ್ಟ್ಮೆಂಟ್ ಅಂದರೆ ಇದೇನಾ, ಮಿಷಿನ್ಸ್ಗಳೇನಾ?
4: ಹೌದು ಮೇಡಮ್, ಖಂಡಿತ ಮಷಿನ್ಸ್ ಮತ್ತು ರಾ ಮೆಟೀರಿಯಲ್. ಅದಕ್ಕೆ ಬೇಕಾಗಂಥ ರಾ ಮೆಟೀರಿಯಲ್ ಕೂಡ ಸ್ಟಾಕ್ ಇಟ್ಕೊಳ್ಳೇಬೇಕಲ್ವಾ?
3: ರಾ ಮೆಟೀರಿಯಲ್ ಅಲ್ಲಿಂದ ತರಿಸ್ತೀರಾ ಸರ್?
4: ಎಲ್ಲ ಸಪ್ಲೈ ಇದೆ ಮೇಡಮ್ ನಮಗೆ, ಬೆಂಗ್ಳೂರು ಆಗಲಿ ಬಾಂಬೆ ಆಗಲಿ ಈ ಥರ.
3: ಓಕೆ, ಎಲ್ಲ ಕಡೆಯಿಂದ ಕೂಡ ಸಪ್ಲೈ ಇದೆ. ಸೊ ಈ ಒಂದು ಬಿಸ್ನೆಸ್ಗೆ ಮುಖ್ಯವಾಗಿ ಮಿಷಿನ್ ಹಾಗೆ ರಾ ಮೆಟೀರಿಯಲ್ ಎರಡು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ?
4: ಇವೆರಡು ಜೊತೆ ಕ್ಲೈಂಟ್ ಕೂಡ ಇಂಪಾರ್ಟೆಂಟ್ ಅಲ್ಲ ಮೇಡಮ್? ಕ್ಲೈಂಟ್ ಬರಲಿಲ್ಲ ಅಂದ್ರೆ ಬಿಸ್ನೆಸ್,
3: ಕಸ್ಟಮರ್ ಇಸ್ ಗಾಡ್ ಇನ್ ಎವ್ರಿ ಬಿಸ್ನೆಸ್ ಅಲ್ವಾ ಸರ್?
4: ಹೌದು ಅವರೇ.
3: ಸೊ ಇಲ್ಲಿಗೆ ಬರುವಂತಹ ಕಸ್ಟಮರ್ಸ್ ಎಲ್ಲಿಂದ ಬರ್ತಾರೆ ಸರ್?
4: ಪ್ರತಿಯೊಂದು ಫೀಲ್ಡಿಂದ ಬರ್ತಾರೆ ಮೇಡಮ್. ನಮಗೆ ಈಗ ಎಜುಕೇಷನ್ ಸೆಕ್ಟರ್ ಇಂದ ತುಂಬಾ ಜನ ಇರ್ತಾರೆ, ಎಲ್ಲ ತರ ಎಜುಕೇಷನ್ ಸೆಕ್ಟರ್ಸ್ ನೋಡಿ, ಪಾಂಪ್ಲೆಟ್ಸು, ಬ್ರೌಚರ್ಸು ಇವೆಲ್ಲ ಬೇಕೇ ಆಗುತ್ತೆ ಅವರಿಗೆ, ಸರ್ಟಿಫಿಕೇಟ್ ಇಂದ ಹಿಡಿದು ಮಾಸ್ಕ್ ಕಾರ್ಡ್ಸು ಈ ಥರದ್ದು ಏನಿದೆ ಎಲ್ಲ ನಮ್ಮಲ್ಲೇ ಆಗುತ್ತೆ, ಇದೆಲ್ಲ ಡಿಜಿಟಲ್ ಪ್ರಿಂಟಿಂಗು. ಸೊ ಅವ್ರು ಬಂದು ಪ್ರೂಫ್ ಓಕೆ ಮಾಡ್ತಿರಂಗೆ ತಕ್ಷಣಕ್ಕೆ ಸಿಗೋಂಥ ವ್ಯವಸ್ಥೆನೂ ಇದೆ ನಮ್ಮಲ್ಲಿ. ಇನ್ನು ಬಿಟ್ಟರೆ ಆ್ಯಡಿಂಗ್ ಏಜೆನ್ಸಿಗಳು ಇವರೆಲ್ಲ ಬರ್ತಾರೆ, ಅಡ್ವರ್ಟೈಸ್ಮೆಂಟು, ಈವೆಂಟ್ಸ್ ಮ್ಯಾನೇಜ್ಮೆಂಟ್ನವ್ರು ಬರ್ತಾರೆ, ಅವರಿಗೂ ಕೂಡ ಎಲ್ಲ ಪ್ರಿಂಟಿಂಗ್ ರಿಲೇಟೆಡ್ ಬೇಕೇ ಬೇಕಾಗತ್ತೆ. ಒಂದು ಕ್ರಿಯೇಷನ್ ಆಗಲಿ ಇದಾಗಲಿ ನಮ್ಮಲ್ಲೇ ಕ್ರಿಯೇಷನ್ ಆಗುತ್ತೆ, ನಮ್ಮಲ್ಲೇ ಡಿಸೈನರ್ಸ್ ಇದ್ದಾರೆ 3-4 ಜನ.
3: ಓಕೆ,
4: ಸೊ ಈ ಥರದ್ದು ಎಲ್ಲ ಥರನೂ ನಮಗೆ ರಿಲೇಟೆಡ್ ಮೇಡಮ್.
3: ಸೊ ಟೀ ಶರ್ಟ್ಸ್ ಪ್ರಿಂಟಿಂಗ್ ಎಲ್ಲ ಕೂಡ ಮಾಡ್ತೀರಾ ಸರ್?
4: ಇಲ್ಲ ಮೇಡಮ್, ಕ್ಲಾತ್ ಪ್ರಿಂಟಿಂಗ್ ನಮ್ಮಲ್ಲಿ ಇಲ್ಲ. ಸೊ ಸರ್ವಿಸ್ ಕೊಡ್ತೀವಿ ಅಷ್ಟೇ, ಅದನ್ನು ಬೇರೆ ಕಡೆಯಿಂದ ತರಿಸಿ ಬೆಂಗಳೂರು ಈ ಕಡೆಯಿಂದ.
3: ಓಕೆ, ಕಸ್ಟಮರ್ಸ್ ಕೂಡ ಬೇರೆ ಬೇರೆ ಕಡೆಯಿಂದ ಕೂಡ ಬರ್ತಾರೆ ಅಲ್ವಾ?
4: ಬರ್ತಾರೆ.
3: ಯಾರು
4: ಮೇಡಮ್? ಬೇರೆ ಬೇರೆ ಡಿಸ್ಟ್ರಿಕ್ಟಿಂದನೂ ಎಲ್ಲ ಬರ್ತಾರೆ ನಮ್ಮಲ್ಲಿ, ಆ ಥರನೂ ಇದೆ.
3: ಬೇರೆ ಬೇರೆ ಕಡೆಯಿಂದ ಕೂಡ ಬರ್ತಾರೆ. ಯಾರು ರೆಗ್ಯುಲರ್ ಕಸ್ಟಮರ್ಸು? ಈಗ ನೀವು ಹೇಳ್ತೀರಿ 9 years ಆಯಿತು ಈ ಸ್ನೇಹ ಮಿಲನ ಪ್ರಿಂಟಿಂಗ್ ಪ್ರೆಸ್ ಸ್ಟಾರ್ಟ್ ಆಗಿ ಅಂತ, 9 years ಕೂಡ ರೆಗ್ಯುಲರ್ ಆಗಿ ಬರುವಂಥ ಕಸ್ಟಮರ್ಸ್ ಇದ್ದಾರಾ?
4: ತುಂಬ ಜನ ಇದ್ದಾರೆ ಮೇಡಮ್. ಎಜುಕೇಷನ್ ಸೆಕ್ಟರಲ್ಲಿ ಬಂದರೆ ನಮಗೆ JNNC ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿಂದ ರೆಗ್ಯುಲರ್ ಇದೆ ಅವ್ರದ್ದು. ಇನ್ನು ಅಗ್ರಿಕಲ್ಚರ್ ಯೂನಿವರ್ಸಿಟಿಯಿಂದ ಇದೆ, ಕುವೆಂಪು ಯೂನಿವರ್ಸಿಟಿಯಿಂದ ಇದೆ. ಈ ಥರ ಹಿಂಗೆ ಹೊರಗಡೆ ಕೂಡ ತುಂಬ ಜನ ಕ್ಲೈಂಟ್ಗಳು ಆ ಥರ ಇದ್ದಾರೆ ರೆಗ್ಯುಲರ್.
3: ಸರ್, ಕೆಲವೊಂದು ಬಿಸ್ನೆಸ್ ಸೀಸನ್ ವೈಸ್ ಬಿಸ್ನೆಸ್ ಅಂತ ಹೇಳ್ತಾರೆ, ನಿಮ್ಮದು ಸೀಸನ್ನ ಅಥವಾ ಯಾವಾಗಲೂ ಕೂಡ ಇರುವಂತಹ ಬಿಸ್ನೆಸ್?
4: ಆ ಥರ ಏನು ಬರಲ್ಲ ಮೇಡಮ್. ಈಗ ಒಂದು ಸೀಸನ್ ಅಂದರೆ ನೋಡಿ, ಆಷಾಢ ಅಂತಾರೆ. ಆಷಾಢಕ್ಕೆ ಕಾರಣ ಏನಂದರೆ ಕಂಟಿನ್ಯೂ ಮಳೆ ಹಿಡ್ದಿರತ್ತೆ. ಸೊ ಆ ಟೈಮಲ್ಲಿ ಯಾರೂ ಜನ ಹೊರಗೆ ಬರೋಕ್ಕೆ ಇಷ್ಟಪಡಲ್ಲ, ವ್ಯವಹಾರ ಬಿಸ್ನೆಸ್ ತಂಡ ಇರುತ್ತೆ ಅನ್ನೋದು ಬಿಟ್ಟರೆ ಇನ್ನು ರೆಗ್ಯುಲರ್ ಆಗೇ ಇರುತ್ತೆ ಮೇಡಮ್. ಅದೋದೇ ಆದಂಥ ಒಂದು ಟೈಮಿಂಗ್ಸ್ ಇರುತ್ತೆ, ಅಲ್ಲಿ ನಡೀತಾ ಇರುತ್ತೆ.
3: ಸರ್, ಈಗ ಫ್ಲೆಕ್ಸು ಯಾವುದೋ ಒಂದು ಫಂಕ್ಷನ್ಸ್ ಅಂತನೋ ಈ ಥರ ಇಲ್ಲದಾಗ ಫ್ಲೆಕ್ಸ್ಗಳು ಹಾಕೋಕ್ಕೆ ಹೇಳ್ತಾರೆ, ಆಯ್ತಾ? ನೀವು ಫ್ಲೆಕ್ಸ್ ಹಾಕಿ ಬಂದಿರ್ತೀರಾ, ಅದಾದ್ಮೇಲೆ ಆ ಫ್ಲೆಕ್ಸ್ನ ನೀವೇ ರಿಮೂವ್ ಮಾಡ್ತೀರಾ ಅಥವಾ ಹೇಗೆ ಸರ್?
4: ನಾವೇ ರಿಮೂವ್ ಮಾಡ್ತೀವಿ.
3: ಒಂದಿಷ್ಟು ದಿನ ಆದಮೇಲೆ
4: ಅವ್ರೇನು ಟೈಮಿಂಗ್ಸ್ ಕೇಳಿರ್ತಾರೆ ಆ ಟೈಮಿಂಗ್ಸಿಗೆ ಕೊಟ್ಟು ಮತ್ತೆ ಅದನ್ನು ರಿಮೂವ್ ಮಾಡ್ತೀವಿ.
3: ನೀವೇ ರಿಮೂವ್ ಮಾಡ್ತೀರಾ? ನಾವು ಕೆಲವು ಕಡೆ ನೋಡ್ತೀವಿ ಸರ್, ಎಷ್ಟು ದಿನ ಆದರೂ ಫಂಕ್ಷನ್ಸ್ ಆದರೂ ಫ್ಲೆಕ್ಸ್ ಅಲ್ಲೇ ಇರುತ್ತೆ,
4: ಬಿಟ್ಟಿರ್ತಾರೆ ಬಂಟಿಂಗ್ಸ್ ಇವೆಲ್ಲ ಅಲ್ಲೇ ಇರುತ್ತೆ. ಆ ಥರ ಏನಿರಲ್ಲ ಮೇಡಮ್, ನಮ್ಮಲ್ಲಿ ಆ ಸರ್ವಿಸು ಕೂಡ ಇದೆ. ಇನ್ನು ಕಾಲೇಜು ಇಂಡೋರ್ ಇವೆಂಟ್ಸ್ ಎಲ್ಲ ಇತ್ತು ಅಂದರೆ ಅದು ಅವರೇ ರಿಮೂವ್ ಮಾಡ್ಕೊಳ್ತಾರೆ, ಮ್ಯಾನೇಜ್ಮೆಂಟ್ನವ್ರು ಏನಿರ್ತಾರೋ ಅವರೇ ತೊಗೊಳ್ತಾರೆ ಅದನ್ನು. ಸೊ ಅದನ್ನು ಬೇರೆ ರೀತಿ ಯೂಸ್ ಮಾಡ್ಕೊತಾರೆ ಅವರು. ಇನ್ನು ಔಟ್ಡೋರ್ ಅಂತ ನಾವು ಏನು ಹಾಕಿರ್ತೀವಿ ಅದೆಲ್ಲ ಇನ್ ಟೈಮಿಗೆ ಆ ಟೈಮ್ ಮುಗಿತಿದ್ದಂಗೆ ರಿಮೂವ್ ಮಾಡ್ತೀವಿ.
3: ಸರ್, ಈಗ ನೀವು ರಿಮೂವ್ ಮಾಡಿದಂಥ ಬ್ಯಾನರ್ಸ್ಗಳು ಮತ್ತೆ ರೀಯೂಸ್ ಮಾಡ್ಲಿಕ್ಕೆ ಆಗುತ್ತಾ ಸರ್?
4: ಇಲ್ಲ ಮೇಡಮ್, ರೀಯೂಸ್ ಅಂತ ಏನು ಬರಲ್ಲ. ಜಸ್ಟ್ ಒಂದು ಏನಂತಾರೆ ಅದಕ್ಕೆ ಟಾರ್ಪಲ್ ಥರ ಈ ಥರ ಎಲ್ಲ ಬಂದವ್ರು ಕೇಳ್ತಿರ್ತಾರೆ, ಈ ಹಳ್ಳಿ ಕಡೆಯಿಂದ ಬಂದಿರೋ ಜನಗಳು ಕೇಳ್ತಿರ್ತಾರೆ. ಸೊ ಅಂಥವ್ರಿಗೆಲ್ಲ ನಾವು ಅದನ್ನು ಕೊಡ್ತಾ ಇರ್ತೀವಿ.
3: ಓಕೆ, ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ಸ್ನೇಹ ಮಿಲನ ಗ್ರಾಫಿಕ್ಸ್ ಅಂಡ್ ಪ್ರಿಂಟರ್ಸ್ನ ಮಾಲೀಕರಾಗಿರುವಂಥ ನಾಗರಾಜ್ ಅವರು ಅವರ ಬಿಸ್ನೆಸ್ ಜರ್ನಿಯ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿನ ಹಂಚ್ಕೊಳ್ತಾ ಇದ್ರು. ಹಾಗಿದ್ರೆ ಇವರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್, ಇನ್ನೊಂದು ಸೂಪರ್ ಸಾಂಗ್ ಅನ್ನ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನಲಿ ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೆಳಗರೆ ಇವತ್ತು ಒಂದು ವಿಶೇಷವಾದ ಬಿಸ್ನೆಸ್ ಬಗ್ಗೆ ಮಾತುಕತೆಯನ್ನ ನಡೆಸೋಣ ಅಂತ, ಅದೇನೇ ಗ್ರಾಫಿಕ್ ಅಂಡ್ ಪ್ರಿಂಟರ್ಸ್ ಬಿಸ್ನೆಸ್. ಸೊ ನಾವಿವತ್ತಿರೋದು ಸ್ನೇಹ ಮಿಲನ ಗ್ರಾಫಿಕ್ ಅಂಡ್ ಪ್ರಿಂಟರ್ಸ್ ನಲ್ಲಿ, ಇದಿರೋದು ದುರ್ಗಿಗುಡಿಲಿ. ಹಾಗೆ ಇದರ ಮಾಲೀಕರಾಗಿರುವಂತಹ ನಾಗರಾಜ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣವಾ. ನಾಗರಾಜ್ ಸರ್, ನಿಮ್ಮ ಈ ಒಂದು ಬಿಸ್ನೆಸ್ ಜರ್ನಿ ಎಷ್ಟು ವರ್ಷ ಆಗಿರ್ಬೋದು ಸರ್ ಸ್ಟಾರ್ಟ್ ಆಗಿ, ನೀವೇ ಓನ್ ಆಗಿ ಸ್ಟಾರ್ಟ್ ಮಾಡಿ?
3: ಅದೇ ಮೇಡಮ್, ಓನ್ ಆಗಿ ಶುರು ಮಾಡಿ 22-23 ಇಯರ್ಸ್ ಆಯಿತು.
2: 22-23 ಇಯರ್ಸ್ ಆಯಿತು. ಈ 23 ಇಯರ್ಸ್ ಆಫ್ ಬಿಸ್ನೆಸ್ ಜರ್ನಿಲಿ ಯಾವತ್ತೊಂದು ದಿನ ತುಂಬ ಖುಷಿ ಆಯಿತು, ಪರವಾಗಿಲ್ಲ ನಾನೇ ಓನ್ ಆಗಿ ಮಾಡಿದ್ಕೂ ಒಂದು ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನ್ನಿಸ್ತು ಸರ್?
3: ಪ್ರತಿದಿನ ಫೀಲ್ ಇದ್ದೇ ಇರುತ್ತೆ ಮೇಡಮ್, ತುಂಬ ಶ್ರಮನೂ ಇದೆ ಅಲ್ವಾ. ಸೊ ಅದು ಓನಾಗಿ ಮಾಡಿ ಇನ್ಮೇಲೆ ಅದು ಇಲ್ಲಿವರೆಗೆ ನಡ್ಕೊಂಬಂದಿರಿ ಅಂದರೆ ಇದೆಯಲ್ಲ, ಅದರಿಂದ ಶ್ರಮನೂ ಇದೆ ಖುಷಿನೂ ಇದೆ.
2: ಖಂಡಿತ. ಅಟ್ ದ ಸೇಮ್ ಟೈಮ್ ಯಾವಾಗ ಸರ್ ತುಂಬ ಚಾಲೆಂಜಿಂಗ್ ಅಂತ ಅನಿಸಿದ್ದು?
3: ಆ ಥರ ಏನಿಲ್ಲ ಮೇಡಮ್, ಈಗ ಎವ್ರಿ ಡೇ ಕೂಡ ಚಾಲೆಂಜ್. ಯಾವುದೋ ಒಂದು ಜಾಬ್ ತೊಗೊಂಡಿದ್ದೀವಿ ಅಂದರೆ ಅವ್ರಿಗೆ ಇನ್ ಟೈಮಿಗೆ ಕೊಡಬೇಕು, ಕಸ್ಟಮರಿಗೆ ಇನ್ ಟೈಮಿಗೆ ಕೊಟ್ಟರೆ ಅದು ಸ್ಯಾಟಿಸ್ಫೈ ಅವ್ರಿಗೆ. ಸೊ ಇನ್ ಟೈಮಿಗೆ ಕೊಡಬೇಕು ಅಂದರೆ ಅದು ಚಾಲೆಂಜೇ ಅಲ್ವಾ ನಮಗೆ. ನಾವು ಕಮಿಟ್ ಆಗಿದ್ದೀವಿ ಅಂದಮೇಲೆ ಆ ಜಾಬ್ ಕೊಡೋದೇ ಇಂಪಾರ್ಟೆಂಟ್. ಅದು ಕಮಿಟ್ ಆಗ್ತೀವಿ ಎವ್ರಿ ಡೇ ಚಾಲೆಂಜೇ, ಪ್ರತಿಯೊಂದು ಜಾಬು ಕೂಡ ಒಂಥರ ಚಾಲೆಂಜ್ ಇದ್ದಂಗೆ.
2: ಸರಿ, ಈ ಗ್ರಾಫಿಕ್ ಡಿಸೈನಿಂಗ್ ಅನ್ನೋದು ಇದೊಂಥರ ಮಾಯಾ ಲೋಕ ಅಂತಲೇ ಹೇಳ್ಬೋದು. ಏನೇನೆಲ್ಲ ಗ್ರಾಫಿಕ್ಸ್ ಹಾಕಿ ಎಲ್ಲ ಸೆಟ್ಟಿಂಗ್ಸ್ ಎಲ್ಲ ಚೇಂಜ್ ಮಾಡಿ ಒಂದು ಫೋಟೋನ ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಮಾಡ್ಬೋದಾಯ್ತಾ, ಈ ಒಂದು ಕಲೆ ನೀವು ಕಲ್ತಿದ್ದು ಹೇಗೆ ಸರ್?
3: ಅದೇ ಮೇಡಮ್, ಕರಾಗತ ಏನಂತಾರೆ, ಇದು ಕೆಲಸದ ಮೇಲೆ ಅಂತ ಬಂದಾಗ್ಲೇ ಇವೆಲ್ಲ ಶುರು ಆಗಿರೋದು.
2: ಕೋರ್ಸಿಗೆ ಏನಾದರೂ ಹೋಗಿದ್ರಾ?
3: ಅಂತ ಏನಿಲ್ಲ ಮೇಡಮ್, ಕಲಿತ ಹಿಂಗೆ ಉದ್ಯೋಗದಲ್ಲೇ ಕಲ್ತಿದ್ದಲ್ಲ
2: ಹಾಗೆ ಕಲ್ತಿದ್ದು. ಸರ್, ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ಮನ್, ಅಫ್ಕೋರ್ಸ್ ನೀವು ಕೂಡ ಈಗ ಒಂದು 23 ಇಯರ್ಸಿಂದ ಬಿಸ್ನೆಸ್ ಮನ್ ಆಗಿದ್ರೆ ಆಯ್ತಾ, ಈ ಬಿಸ್ನೆಸ್ ಮನ್ಗೆ ಇರಬೇಕಾದಂಥ ಕ್ವಾಲಿಟೀಸ್ ಅಂದರೆ ಏನು ಇರಬೇಕಾಗುತ್ತೆ ಸರ್?
3: ಆ ಥರ ಅಂತ ಏನೂ ಇಲ್ಲಿವರೆಗೂ ಯಾರು ಕೇಳಿಲ್ಲ, ಅದನ್ನ ಇದು ಮಾಡಿಲ್ಲ, ಯೋಚನೆ ಮಾಡಿ.
2: ಫಾರ್ ಎಕ್ಸಾಂಪಲ್ ಹೇಗೆ ಅಂದ್ರೆ, ಕೆಲವರಿಗೆ ಒಂದು ಟೈಮ್ ಸೆನ್ಸ್,
3: ಒಂದು ಟೈಮ್ ಶೆಡ್ಯೂಲ್ ಇರಬೇಕು. ಆಮೇಲೆ ನಾನು ಹೇಳಿದ್ನಲ್ಲ ಆವಾಗಲೇ ನಿಮಗೆ, ಈ ಕಮಿಟ್ ಆಗಿರೋ ಜಾಬನ್ನು ಇನ್ ಟೈಮಿಗೆ ಕೊಡ ಅಂಥದ್ದು. ಕ್ವಾಲಿಟೀಸ್ ಮೀನ್ಸ್ ಇದೆಲ್ಲ ಬಂದೇ ಬರುತ್ತೆ ಅಷ್ಟೇ. ಇನ್ನು ಎಂಪ್ಲಾಯೀಸ್ಗಳನ್ನು ನನ್ನ ಓನ್ ಬ್ರದರ್ಸ್ ಥರನೇ ಇದ್ದಾರೆ ಎಲ್ಲರೂ, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಿರೋದು ಈ ಥರ ಅಷ್ಟೇ. ನಮ್ಮಲ್ಲೇನು ಭೇದ ಭಾವ ಇರೋಲ್ಲ. ಇನ್ ಕೇಸ್ ನಾನು ಇಲ್ಲಾಂದರೆ ಅವರೇ ಅಟೆಂಡ್ ಮಾಡ್ತಾರೆಲ್ಲ, ಪ್ರತಿಯೊಂದು ಜಾಬು ಅವರೇ ಅಟೆಂಡ್ ಮಾಡ್ತಾರೆಲ್ಲ. ಈ ಥರ ಹೊಂದಾಣಿಕೆಯಲ್ಲಿ ನಡೆಯೋಂಥದ್ದು ಟೈಮ್ ಅಷ್ಟೇ, ಕಮಿಟ್ಮೆಂಟು. ಏನು ಕಮಿಟ್ ಆಗಿದೆಯೋ ಅದು ಇನ್ ಟೈಮಿಗೆ ಕೊಟ್ಟರೆ ಆ ಕ್ವಾಲಿಟಿಗಿಂತ ಇನ್ನೊಂದು ಕೇಳಲ್ಲ ಕಸ್ಟಮರು ಕೂಡ.
2: ಖಂಡಿತ ಸರ್. ಸರ್, ಈಗ ಬಿಸ್ನೆಸ್ ಅಂದಾಗ ಎಂಪ್ಲಾಯೀಸ್, ಕಸ್ಟಮರ್ಸ್ ಎಲ್ಲರೂ ಕೂಡ ಇಂಪಾರ್ಟೆಂಟ್ ಆಗ್ತಾರೆ. ನೀವು ಕೂಡ ಎಂಪ್ಲಾಯಿಗಳನ್ನ ಹಾಗೆ ಕಸ್ಟಮರ್ನ ಸಾಫ್ಟಾಗಿ ಸ್ಮೂತಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಿದ್ದೀರಾ ಸರ್?
3: ಖಂಡಿತ ಮೇಡಮ್, ಅದೇ ಥರ ನಡೀತಾ ಇದೆ. ಯಾರೋ ಒಂದು ಸರ್ಟನ್ ಮೂಮೆಂಟ್ ಇರುತ್ತೆ, ಎಲ್ಲೂ ಇಲ್ದಲೇ ಇರೋಂಥದ್ದೇನಲ್ಲ, ಪ್ರತಿಯೊಂದು ಜಾಗದಲ್ಲಿ ಆಗೋಂಥದ್ದು ಮಿಸ್ಕಮ್ಯುನಿಕೇಶನ್ ಆಗಿರೋ ಚಾನ್ಸಸ್ ಇರುತ್ತೆ, ಒಂದೋ ಎರಡೋ ಇರುತ್ತೆ, ಅದು ಅಷ್ಟೇ ಒಂದು ವರ್ಷದಲ್ಲಿ.
2: ಸೊ ನಾಗರಾಜ್ ಸರ್, ಈಗೇನಪ್ಪ ಅಂದರೆ ಗೌರ್ಮೆಂಟ್ ಕೂಡ ಓನ್ ಬಿಸ್ನೆಸ್ ಮಾಡೋರಿಗೆ ಜೊತೆಗೆ ಬಿಸ್ನೆಸ್ ಕಂಟಿನ್ಯೂ ಮಾಡ್ತಿರೋರಿಗೆ ಸಾಕಷ್ಟು ಫೆಸಿಲಿಟೀಸ್ ಕೊಡ್ತಾ ಇದೆ ಆಯಿತಾ, ನೀವು ಗೌರ್ಮೆಂಟಿಂದ ಏನಾದರೂ ಫೆಸಿಲಿಟೀಸ್ ಬಳಸ್ಕೊಂಡಿದ್ದೀರಾ ಸರ್?
3: ಇಲ್ಲಿವರೆಗೂ ಖಂಡಿತ ಯಾವುದು ಬಳಸ್ಕೊಂಡಿಲ್ಲ ಮೇಡಮ್. ಈಗೇನು DIC ಆಫೀಸಿಂದ ಇದಾಗತ್ತೆ ಅಂತ ಹೇಳ್ಯಾರೆ, ಯಾಕಂದರೆ ನಮ್ದೆಲ್ಲ ಲೋನಲ್ಲೇ ನಡೀತಾ ಇರೋದು. ನಂದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಬಿಸ್ನೆಸ್ ಲೋನ್ ಇದೆ ಮೇಡಮ್. ಸೊ ಅದಕ್ಕೆ ಸಬ್ಸಿಡಿ ಗೌರ್ಮೆಂಟಿಂದ ಸಿಗತ್ತೆ ಅಂತೇಳಿ ಈಗ DIC ಆಫೀಸಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದೀನಿ. ಮೇ ಬಿ ಇದು ಬಂದರೆ ಫಸ್ಟ್ ಟೈಮ್. ಹಾಂ, ಫಸ್ಟ್ ಟೈಮ್, ಇನ್ನೂ ಆಗಿಲ್ಲ, ಬಂದರೆ ಫಸ್ಟ್ ಟೈಮ್.
2: ಹಾಗೆ ನಗರ ಸರಿ, ಯಾರಾದರೂ ಒಬ್ಬರು ಹೊಸದಾಗಿ ಗ್ರಾಫಿಕ್ಸ್ ಆ್ಯಂಡ್ ಪ್ರಿಂಟರ್ಸ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತಿರ್ತಾರೆ, ಅಂಥವ್ರಿಗೆ ನೀವೇನು ಸಲಹೆ ಕೊಡ್ತೀರಾ? ಯಾರು ಬೇಕಾದರೂ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದಾ?
3: ಖಂಡಿತ ಮೇಡಮ್, ಆಸಕ್ತಿ ಇದ್ದವ್ರು ಯಾರು ಮಾಡ್ಬೋದು. ಮೊದಲನೇದು ಆಸಕ್ತಿ ಇರಬೇಕು ಅವರಿಗೆ ಅಲ್ವಾ. ಆಸಕ್ತಿ ಇದ್ದರೆ ಯಾವ ಕೆಲಸದಲ್ಲಾದ್ರೂ ಕೈ ಹಿಡಿಯತ್ತೆ. ಯಾವುದು ಕೆಟ್ಟದು ಒಳ್ಳೆಯದು ಅಂತ ಈ ಥರ ಏನಿಲ್ಲ ಜಾಬಲ್ಲಿ, ಎಲ್ಲದೂ ಒಳ್ಳೆಯ ಜಾಬೇ. ಅವರಿಗೆ ಮೊದಲು ಆಸಕ್ತಿ ಇರಬೇಕು.
2: ಅಕಸ್ಮಾತ್ ಯಾರು ಬಂದು ನಿಮ್ಮ ಹತ್ರ ಈಗ ನಮಗೂ ಸ್ವಲ್ಪ ಈ ಗ್ರಾಫಿಕ್ಸ್ ಬಗ್ಗೆ ಪ್ರಿಂಟರ್ಸ್ ಬಗ್ಗೆ ಏನಾದರೂ ಹೇಳ್ಕೊಡಿ ಅಂದರೆ ಹೇಳ್ಕೊಡೋಕೆ ನೀವು ರೆಡಿನಾ?
3: ಖಂಡಿತ ಹೇಳ್ಕೊಡ್ತೀವಿ ಮೇಡಮ್.
2: ಹೇಳ್ಕೊಡ್ತೀರಾ?
3: ಖಂಡಿತ ಹೇಳ್ಕೊಡ್ತೀವಿ.
2: ಓಕೆ ಸರಿ, ಹಾಗೆ ಶಿವಮೊಗ್ಗದಲ್ಲಿ ಸಾಕಷ್ಟು ಗ್ರಾಫಿಕ್ ಆ್ಯಂಡ್ ಪ್ರಿಂಟರ್ ಸೆಂಟರ್ ಇದ್ದರೂ ಕೂಡ ನಮ್ಮ ಕೇಳುಗರಾಗಿರ್ಬೋದು ಅಥವಾ ಶಿವಮೊಗ್ಗ ಜನತೆ ಯಾಕೆ ದುರ್ಗಿಗುಡಿಲಿರುವಂತಹ ಸ್ನೇಹ ಮಿಲನ ಗ್ರಾಫಿಕ್ಸ್ ಆ್ಯಂಡ್ ಪ್ರಿಂಟರ್ಸ್ಗೆ ಬರಬೇಕು, ಯಾವ ಕಾರಣಕ್ಕಾಗಿ ಬರಬೇಕು ಸರ್?
3: ಕಾರಣ ಅಂತ ಹೇಳಿದ್ರೆ ನಾನು ಆಗಲಿಂದ ಹೇಳೋದ್ನಲ್ಲ ಮೇಡಮ್ ನಿಮಗೆ, ಸರ್ವಿಸ್ ಇಂಪಾರ್ಟೆಂಟ್. ಇವತ್ತೆಲ್ಲ ಜನಗಳಿಗೆ ಟೈಮ್ ತುಂಬ ಕಮ್ಮಿ ಇದೆ, ನಿಜವಾಗ್ಲೂ ಕಮ್ಮಿ ಇದೆ. ಈಗ ಜನಗಳಿಗೆ ಅನ್ನೋದಕ್ಕಿಂತ ಕಾರಣ ನಾನು ಕೂಡ ಅಷ್ಟೇ, ಎಲ್ಲೇ ಅವ್ರೂ ಒಂದು ಸ್ಪೀಡ್ ಸರ್ವಿಸ್ ಕೇಳ್ತೀನಿ. ಸೊ ಆ ಥರ ಸ್ಪೀಡ್ ಸರ್ವಿಸ್ ನಮ್ಮಲ್ಲಿ ಸಿಗತ್ತೆ, ಒಂದು ಕ್ವಾಲಿಟಿ ಆಫ್ ವರ್ಕ್ ಕೊಡ್ತೀವಿ. ಆಮೇಲೆ ಕ್ರಿಯೇಷನ್ ಅಂತ ಬಂದಾಗ ನಿಮಗೆ ಸಮಾಧಾನ ಆಗೋಂಥ ವರ್ಕು ಆಗೋ ತನಕನೂ ಕ್ರಿಯೇಷನಲ್ಲಿ ತುಂಬ ಚೇಂಜಸ್ ಮಾಡಿಕೊಡ್ತೀವಿ. ಈ ಥರ ಎಲ್ಲ ಕ್ವಾಲಿಟೀಸ್ ಇದೆ, ಆ ಕಾರಣಕ್ಕೆ ಬನ್ನಿ ಅಂತ ನಾನು ಕರೆಯೋರು ಬಿಟ್ಟರೆ ನಮ್ಮಲ್ಲೇ ಬನ್ನಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನಂತರನೇ ತುಂಬ ಜನ ಕೆಲಸ ಮಾಡೋರು ಇದ್ದಾರಲ್ವ, ಎಲ್ಲರಿಗೂ ಆಗಬೇಕು. ಸೊ ಕ್ವಾಲಿಟೀಸು ತುಂಬ ಅರ್ಜೆಂಟ್ ಇದೆ, ಈ ಥರ ಕ್ವಾಲಿಟಿ ವರ್ಕ್ ಬೇಕಂದ್ರೆ ನಮ್ಮಲ್ಲಿ ಬನ್ನಿ ಆಗತ್ತೆ.
2: ನಾಗ ಸರ್, ಈಗ ಯಂಗ್ ಜನ್ರೇಷನ್ ಅವರು ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತ ಹೇಳ್ತಾರೆ, ಬರೀ ಪ್ರಿಂಟಿಂಗ್ ಬಿಸ್ನೆಸ್ ಅಲ್ಲ, ಯಾವುದೇ ಬಿಸ್ನೆಸ್ ಪ್ರಾರಂಭ ಮಾಡಬೇಕಾದ್ರೂ ಅವರು ಒಂದಿಷ್ಟು ಅಂಶವನ್ನು ಗಮನದಲ್ಲಿಟ್ಕೋಬೇಕು ಅನ್ನೋದಾದರೆ ಯಾವ ಪಾಯಿಂಟ್ಸ್ ಇಂಪಾರ್ಟೆಂಟ್ ಆಗುತ್ತೆ ಸರ್?
3: ಏನಿಲ್ಲ ಮೇಡಮ್, ಮುಖ್ಯವಾಗಿ ಬರೋದೇ ಸಮಯ ಪ್ರಜ್ಞೆ. ಪ್ರತಿಯೊಬ್ಬ ಮನುಷ್ಯನಿಗೆ ಆ ಸಮಯ ಪ್ರಜ್ಞೆ ಇತ್ತು ಅಂದರೆ ಎಲ್ಲರಲ್ಲೂ ಸಕ್ಸಸ್ ಸಿಕ್ಕೇ ಸಿಗತ್ತೆ ಅಲ್ವಾ. ಸಮಯ ಒಂದೇ, ಇವತ್ತು ಮನುಷ್ಯನ ಹತ್ರ ಎಲ್ಲ ಇದೆ, ಸಮಯ ಒಂದೇ ಇಲ್ಲ. ಕಳೆದೋಗಿರೋ ಗಳಿಗೆ ವಾಪಸ್ ಸಿಗಲ್ಲ, ಏನಾದ್ರು ಸಿಗತ್ತೆ, ಕಳೆದೋಗಿರೋ ದುಡ್ಡು, ಒಡವೆ, ಬಂಗಾರ ಏನಾದ್ರು ಸಿಗತ್ತೆ. ಸಮಯ ಮಾತ್ರ ಮುಂದೆ ಹಿಂದೆ ಹೋಗಿದ್ದು ಮುಂದೆ ಸಿಗೋದೇ ಇಲ್ಲ ಅದು. ಹಂಗಾಗಿ ಅದೊಂದೇ, ಸಮಯ ಪ್ರಜ್ಞೆ ಇತ್ತು ಅಂದರೆ ಯಾವ ಬಿಸ್ನೆಸ್ ಅಲ್ಲರೂ ಸಕ್ಸಸ್.
2: ಸರ್, ಕೊನೆಯದಾಗಿ ಮತ್ತೊಂದು ಪ್ರಶ್ನೆ, ಇಂಟರ್ವ್ಯೂ ಹೇಗೆ ಅನ್ನಿಸ್ತು?
3: ಚೆನ್ನಾಗಿದೆ ಮೇಡಮ್, ತುಂಬ ಚೆನ್ನಾಗಿ ಅನ್ನಿಸ್ತು. ಅದು ಶಿವಮೊಗ್ಗ ನಮ್ಮ ಇದಲ್ಲಿ ನೀವು ಬಂದಿದ್ದು ರೇಡಿಯೋ ಶಿವಮೊಗ್ಗ, ಭಾಳ ಖುಷಿ ಇದೆ.
2: ಏನಿವೆ ಸರ್, ನಿಮ್ಮ ಸಮಯ ನಾವಿಡೋ ಮಾಡ್ಕೊಂಡು ನಿಮ್ಮ ಬಿಸ್ನೆಸ್ ಜರ್ನಿಯ ಬಗ್ಗೆ ನಮಗೆ ಒಂದಿಷ್ಟು ಮಾಹಿತಿನ ಹಂಚ್ಕೊಂಡ್ರಿ. ನಿಮ್ಮೆಲ್ಲ ಮಾಹಿತಿಗಾಗಿ ಆತ್ಮೀಯ ಧನ್ಯವಾದಗಳು ಸರ್.
3: ನಿಮಗೂ ಅಷ್ಟೇ ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.
2: ಆಲ್ ರೈಟ್, ಕೇಳಿಸ್ಕೊಂಡಿಲ್ಲ ಸ್ನೇಹಿತರೆ, ನಾಗರಾಜ್ ಅವರು ಅವರ ಬಿಸ್ನೆಸ್ ಜರ್ನಿಯನ್ನು ನಮ್ಮೊಟ್ಟಿಗೆ ಹಂಚಿಕೊಂಡ್ರು. ಹಾಗೆ ಈ ಒಂದು ಪ್ರಿಂಟರ್ ಬಿಸ್ನೆಸ್ಸಲ್ಲಿ ಹೇಗೆಲ್ಲ ಚಾಲೆಂಜಸ್ ಇರುತ್ತೆ, ಬಿಸ್ನೆಸ್ ಹೇಗೆ ಮಾಡ್ಬೋದು ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಒಳ್ಳೆ ಮಾಹಿತಿನ ಕೂಡ ತಿಳಿಸ್ಕೊಟ್ರು ಅಲ್ವಾ? ಹಾಗಿದ್ರೆ ಇದರೊಂದಿಗೆ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ಬಿಸ್ನೆಸ್ ಬಸ್ ಪ್ರೋಗ್ರಾಮ್ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ, ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸಿದ ನಾನು ನಿಮ್ಮ ಆರ್ಜೆ ಅರ್ಪಿತಾ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ. ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ, ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
5: ನಂದಿನಿ
6: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
7: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
6: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
7: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
6: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
7: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
6: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
7: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
6: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ, ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದ್ರೆ ನಾವೇ ನಿಮ್ಮನ್ನ ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686927996 8609 6279. ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡಿರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇರುವ ಇವರು ತಮ್ಮ ಕೃಷಿಯಲ್ಲಿ ವಿಭಿನ್ನವಾದಂತಹ ಕೃಷಿಯನ್ನು ಆರಂಭ ಮಾಡಿಕೊಂಡು ಉತ್ತಮವಾದಂತಹ ಆದಾಯವನ್ನು ಉತ್ತಮವಾದಂತಹ ಇಳುವರಿಯನ್ನು ಪಡಿತಾ ಇದ್ದಾರೆ. ಹಾಗೆ ಇವರು ಮಾಡ್ತಾ ಇರುವಂತಹ ಕೃಷಿನಲ್ಲಿ ಇವರು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಆದಾಯವನ್ನು ಗಳಿಸ್ತಾ ಉದ್ಯೋಗವನ್ನು ಸೃಷ್ಟಿ ಮಾಡಿರುವಂತಹ ಇವರು ತಾವು ಮಾಡ್ತಾ ಇರುವಂತಹ ಕೃಷಿನಲ್ಲಿ ಖುಷಿಯನ್ನು ಕಾಣ್ತಾ ಇದ್ದಾರೆ. ಎಷ್ಟೋ ಸಮಯದಲ್ಲಿ ಏನಾದರೂ ಒಂದು ನಾವು ತಗೊಂಡಿರುವಂತಹ ಸಾಲವನ್ನು ಅಥವಾ ನಾವು ತಗೊಂಡಿರುವಂತಹ ಕ್ರೆಡಿಟ್ ಕಾರ್ಡ್ ಬಿಲ್ನೋ ಕಟ್ಟಬೇಕು ಅಂತಂದರೆ ಯೋಚನೆ ಮಾಡ್ತಾ ಇರ್ತೀವಿ ಹೇಗೆ ಹಣ ಜೋಡಿಸೋದು ಅಂತೇಳಿ. ಸೊ ಅಂತಹ ಒಂದು ಪರಿಸ್ಥಿತಿ ಇವರಿಗೂ ಕೂಡ ಬಂದಿತ್ತು. ಅದನ್ನೇ ಚಾಲೆಂಜಿಂಗ್ ಆಗಿಟ್ಕೊಂಡು ಕೃಷಿಯ ಕಡೆಗೆ ಒಲವನ್ನು ತೋರಿಸಿ ಕೃಷಿನಲ್ಲಿ ಉತ್ತಮವಾದಂತಹ ಇಳುವರಿಯನ್ನು ಪಡ್ಕೊಳ್ತಾ ಆದಾಯವನ್ನು ಗಳಿಸ್ಕೊಳ್ತಾ ಇವರು ಇವರ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಯಾವ ಕೃಷಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯ ಇವತ್ತು ಅಣಬೆ ಕೃಷಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದು ಒಂದು ವಿಶೇಷವಾಗಿರುವಂತಹ ಕೃಷಿ ಅಂತಲೇ ಹೇಳ್ಬೋದು. ಅಣಬೆ ಕೃಷಿಯನ್ನು ಮಾಡೋದಕ್ಕೆ ಅದಕ್ಕೆ ಆದಂತಹ ರೂಮ್ನ ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ, ಹಾಗೆ ಅದನ್ನು ಮೇಂಟೆನೆನ್ಸ್ ಕೂಡ ಮಾಡ್ತಾ ಇರಬೇಕಾಗತ್ತೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ವೈಜ್ಞಾನಿಕವಾಗಿ ಯಾವ ರೀತಿಯಲ್ಲಿ ಮಾಡಬೇಕು, ಹಾಗೆ ಮಾರುಕಟ್ಟೆಯ ವ್ಯವಸ್ಥೆ ಹೇಗಿದೆ ಅದರ ವಿಶ್ಲೇಷಣೆಯನ್ನು ಮಾಡಿಕೊಂಡು ಈ ಒಂದು ಕೃಷಿಯನ್ನು ಮಾಡಬೇಕಾಗತ್ತೆ. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇವತ್ತು ಅಣಬೆ ಕೃಷಿಯನ್ನು ಮಾಡ್ತಾ ತಮ್ಮ ಜೀವನವನ್ನು ಕಟ್ಕೊಂಡಿರುವಂತಹ ಇವರು ರಾಘವೇಂದ್ರ ಅವರು, ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನಲ್ಲಿ ಇವರು ಇವರ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಇವತ್ತಿನ ಕಾರ್ಯಕ್ರಮಕ್ಕೆ ರಾಘವೇಂದ್ರ ಅವ್ರನ್ನ ಸ್ವಾಗತಿಸೋಣ. ಹಾಗೆ ಅವರು ಮಾಡ್ತಾ ಇರುವಂತಹ ಈ ಒಂದು ಅಣಬೆ ಕೃಷಿಯ ಕುರಿತು, ಹಾಗೆ ಹೇಗೆ ಎಲ್ಲ ಈ ಒಂದು ಅಣಬೆ ಕೃಷಿಯನ್ನು ಮಾಡುವಾಗ ನಾವು ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸಬೇಕು, ಹಾಗೆ ಯಾವ ರೀತಿಯಲ್ಲಿ ಕೃಷಿಯನ್ನು ಆರಂಭ ಮಾಡಬೇಕು, ಆರಂಭ ಮಾಡೋಕ್ಕೂ ಮುಂಚೆ ಏನೆಲ್ಲ ವಿಚಾರಗಳನ್ನು ನಾವು ತಿಳ್ಕೊಂಡಿರಬೇಕಾಗತ್ತೆ, ಇದೆಲ್ಲದರ ಬಗ್ಗೆ ಅವ್ರ ಹತ್ರನೇ ಮಾತಾಡೋಣ. ಸೊ ಮೊದಲನೇದಾಗಿ ರಾಘವೇಂದ್ರ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ರಾಘವೇಂದ್ರ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮ ಪರಿಚಯವನ್ನು ಮಾಡಿಕೊಡಿ, ಹಾಗೆ ನಿಮ್ಮ ಅಣಬೆ ಕೃಷಿ ಹೇಗೆ ಆರಂಭ ಆಯಿತು ಅನ್ನೋದ್ರ ಬಗ್ಗೆ ಹೇಳ್ಬೋದಾ?
5: ನಮಸ್ತೆ, ನನ್ನ ಹೆಸರು ರಾಘವೇಂದ್ರ, ನಾನು ಒಬ್ಬ ಅಣಬೆ ಕೃಷಿಕ. 2009 ನಾನು ಡಿಪ್ಲೊಮಾನ ಮುಗಿಸಿ 2010 ನಾನು ಹೆಸರಾಂತ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಾನು ನನ್ನ ಹಳ್ಳಿಗೆ ಬರಲಿಕ್ಕೆ ಕಾರಣ ಏನು ಅಂದರೆ ನನ್ನ ಒಂದು ಫ್ಯಾಮಿಲಿ ಅನಿವಾರ್ಯತೆಯಿಂದ ನಾನು ಹಳ್ಳಿಗೆ ಬಂದೆ. ಸೊ ಆಗ ಬಂದಂಥ ಕಾಲದಲ್ಲಿ ನನಗೆ ಎಷ್ಟು ಕಷ್ಟ ಇತ್ತು ಅಂತಂದರೆ ನನ್ನ ಕ್ರೆಡಿಟ್ ಕಾರ್ಡ್ ಬಿಲ್ ಸಹ ಕಟ್ಟಲಿಕ್ಕೆ ನನ್ನ ಹತ್ರ ದುಡ್ಡು ಇರ್ತಾ ಇರಲಿಲ್ಲ. ಸೊ ಆ ಒಂದು ಪರಿಸ್ಥಿತಿಯಲ್ಲಿ ಏನು ಮಾಡೋದು ಅಂತ ಗೊತ್ತಿಲ್ಲದೆ ಇರಬೇಕಾದ್ರೆ ನಮ್ಮ ಅಣ್ಣ ನನಗೆ ತುಂಬಾ ಸಜೆಸ್ಟ್ ಮಾಡಿ, ಅಣಬೆನ ಯಾಕೆ ನೀನು ಟ್ರೈ ಮಾಡಬಾರ್ದು ಅಂತ ಹೇಳಿ ನನಗೆ ಕರ್ಕೊಂಡೋಗಿ ಬೆಂಗಳೂರಲ್ಲಿ ಟ್ರೈನಿಂಗ್ ಮಾಡಿಸ್ದ. ಆ ಟ್ರೈನಿಂಗ್ ತಗೊಂಡಾದ್ಮೇಲೆ ನಾನು 2017 ಡಿಸೆಂಬರ್ನಲ್ಲಿ ನಾನು ಫಸ್ಟ್ನೇ ಟ್ರಯಲ್ ಅಂತ ಮಾಡಿದೆ. ಸೊ ಆವಾಗ ನನಗೆ ಅಣಬೆ ಚೆನ್ನಾಗಿ ಬಂತು. ಆ ಚೆನ್ನಾಗಿ ಬಂದಾಗ ನನಗೆ ಅನ್ನಿಸ್ತು ಇದನ್ನು ಯಾಕೆ ಇದನ್ನೇ ನಾನು ಉದ್ಯೋಗವಾಗಿ ಮಾಡ್ಕೋಬಾರ್ದು ಅಂತ. ಆವಾಗ ನಾನು ಏನು ಮಾಡಿದೆ, ಮನೆಯಲ್ಲೇ ಡೈಲಿ ಒಂದು 2-3 kg ಅಣಬೆನ ಬೆಳೆಯೋಕ್ಕೆ ಶುರು ಮಾಡಿದೆ.
6: ಓಕೆ, ಸೊ ನಿಮ್ಮ ಸ್ಟಾರ್ಟಿಂಗ್ ಡೇಸ್ ಎಲ್ಲ ಹೇಗಿತ್ತು ಸರ್, ಈ ಒಂದು ಅಣಬೆ ಕೃಷಿಯನ್ನು ಆರಂಭ ಮಾಡಿದಾಗ?
5: ಮೊದಲು ದಿನಗಳಲ್ಲಿ ನನಗೆ ಸ್ವಲ್ಪ ತೊಂದರೆ ಆಗ್ತಾ ಇತ್ತು, ಅಂದರೆ ಮಾರ್ಕೆಟಿಂಗ್ ಯಾವ ಥರ ಮಾಡೋದು ಅಂತೆಲ್ಲ ಗೊತ್ತಿರಲಿಲ್ಲ. ಸೊ ಆವಾಗ ನಾವೇನು ಮಾಡ್ತಿದ್ದೆ ಅಂತಂದರೆ ಇಲ್ಲೇ ಲೋಕಲಲ್ಲಿ ನಮ್ಮ ಮತ್ತು ನನ್ನ ಫ್ರೆಂಡ್ ಸರ್ಕಲ್ಲು, ನಮ್ಮ ಫ್ಯಾಮಿಲಿ ಸರ್ಕಲ್ಗಳೇನಿದೆ, ಸೊ ಅವ್ರಿಗೆಲ್ಲ ನಾನು ಅಣಬೆ ಬಗ್ಗೆ ತಿಳುವಳಿಕೆ ಹೇಳ್ಕೊಂಡು, ಸೊ ಅಣಬೆ ತಿಂದರೆ ಏನು ಉಪಯೋಗ ಇದೆ ಅಂತ ಎಲ್ಲ ಅವ್ರಿಗೆ ಜಾಗೃತಿ ಮೂಡಿಸ್ಕೊಂಡು ಅಣಬೆನ ಅವ್ರಿಗೆಲ್ಲ ಪರಿಚಯ ಮಾಡಿಸೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮ ಮನೆಯಲ್ಲಿ ಚಿಕ್ಕದು ಒಂದು ರೂಮಲ್ಲಿ ಸ್ಟಾರ್ಟ್ ಮಾಡಿದ್ದು, ಇವತ್ತು ಈ ಥರ ಒಂದು ದೊಡ್ಡ ಶೆಡ್ಗಳನ್ನು ಹಾಕ್ಕೊಂಡು ನಾವು ಅಣಬೆ ಬೆಳೀತಾ ಇದ್ದೀವಿ. ನಾವು ಪ್ರತಿದಿನಕ್ಕೆ ಏನಿಲ್ಲ ಅಂತಂದ್ರೂ ಒಂದು 50 kg ನಾವು ಅಣಬೆ ತೆಗಿತಾ ಇದ್ದೀವಿ. ನಮ್ಮ ಅಣಬೆಗಳು ಬಂದುಬಿಟ್ಟು ಬೆಂಗಳೂರು, ಚಿಕ್ಕಮಗಳೂರು, ಮಧುಗಿರಿ ಮತ್ತು ತುಮಕೂರು, ಈ ಕಡೆ ಎಲ್ಲ ನಮ್ಮ ಅಣಬೆ ತುಂಬಾ ಸೇಲ್ ಆಗ್ತಾ ಇದೆ. ಇದೇ ಥರ ನಾವು 3 ಶೆಡ್ಗಳು ನಮ್ಮ ಹತ್ರ ಇದ್ದಾವೆ. ಸೊ ಈ ಒಂದು ಶೆಡ್ಡಲ್ಲಿ ನಾವು 750 ಬೆಡ್ಗಳನ್ನ ನಾವು ಕೂರಿಸೋದಕ್ಕೆ ನಾವು ಈ ಒಂದು ಶೆಡ್ನಲ್ಲಿ ನಾವು ಜಾಗ ಮಾಡ್ಕೊಂಡಿದ್ವಿ. ಇದೇ ಥರ ಇನ್ನೊಂದು ಶೆಡ್ ಆ ಕಡೆ ಇದೆ. ಸೊ ಅದರಲ್ಲಿ ಬಂದು 750 ಬೆಡ್ ಕೂರುತ್ತೆ. ಸೊ ಇನ್ನೊಂದು ಶೆಡ್ ಬಂದುಬಿಟ್ಟು ಅಲ್ಲಿ ನಾವು ಏನು ಹುಲ್ಲು ಒಣಗಿಸ್ಲಿಕ್ಕೆ ಮತ್ತು ಹುಲ್ಲು ಬ್ಯಾಗ್ ಪ್ಯಾಕ್ ಮಾಡಲಿಕ್ಕೆ ಜಾಗ ಅಲ್ಲಿದೆ ಮತ್ತು ಬೆಡ್ಗಳು ಹೊಸ ಬೆಡ್ಗಳು ಏನು ಬರುತ್ತೆ ಅದು ಅಲ್ಲಿ ಸ್ಟೋರ್ ಮಾಡಲಿಕ್ಕೆ ಮಾತ್ರ ಜಾಗ ಮಾಡ್ಕೊಂಡಿದ್ದೀವಿ. ಒಂದು ತಿಂಗಳಿಗೆ ನಾವು 1,500 ಬೆಡ್ಗಳನ್ನ ಉತ್ಪತ್ತಿ ಮಾಡ್ತೀವಿ. ಸೊ ಅದರಲ್ಲಿ ನಮಗೆ 1,500 ಬೆಡ್ಡಲ್ಲಿ ನಮಗೆ ಕನಿಷ್ಠ ಪಕ್ಷ ಅಂತಂದ್ರೂ ನಾವು 1.5 ಟನ್ ಮೇಲೆ ಅಣಬೆಗಳು ನಮಗೆ ಒಂದು ತಿಂಗಳಿಗೆ ಸಿಗ್ತಾ ಹೋಗುತ್ತೆ.
6: ಸೂಪರ್ ಸರ್, ಓಕೆ, ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ ಸರ್. ಸೊ ಇವತ್ತು ರಾಘವೇಂದ್ರ ಅವ್ರ ಜೊತೆನಲ್ಲಿ ಮಾತಾಡ್ತಾ ಇದ್ವಿ. ಇವರು ಅಣಬೆ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಅಣಬೆ ಕೃಷಿಯಲ್ಲಿ ಅವರ ಸಾಧನೆ ಹೇಗಾಯಿತು, ಹಾಗೆ ಅವರು ಮಾಡ್ತಾ ಇರುವಂತಹ ಈ ಒಂದು ಕೃಷಿಯ ಮೇಂಟೆನೆನ್ಸ್ ಎಲ್ಲ ಹೇಗಿದೆ, ಇದ್ರ ಬಗ್ಗೆ ಎಲ್ಲ ಮಾತಾಡೋಣ ಅವ್ರ ಜೊತೆಗೆ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077555. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ವಾರಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಅಣಬೆ ಕೃಷಿಯ ಬಗ್ಗೆ ಮಾಹಿತಿಗಳನ್ನ ತಿಳಿಸೋದಕ್ಕೆ ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ರಾಘವೇಂದ್ರ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೆ ರಾಘವೇಂದ್ರ ಅವರು ನೋಡಿ, ಅವರ ಇನಿಷಿಯಲ್ ಡೇಸ್ ಎಲ್ಲ ಹೇಗಿತ್ತು ಅಂತ ಹೇಳಿ. ಸೊ ಅವರು ಒಂದು ಖಾಸಗಿ ಕಂಪನಿಲಿ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿಂದ ಸ್ವಲ್ಪ ಆರ್ಥಿಕ ತೊಂದರೆ ಆದ ನಂತರದಲ್ಲಿ ಕೃಷಿಯನ್ನು ಮಾಡಬೇಕು ಅಂತ ಹೇಳಿ ತಮ್ಮ ಹಳ್ಳಿಗೆ ಬರ್ತಾರೆ. ಹಳ್ಳಿಗೆ ಬಂದ ನಂತರದಲ್ಲಿ ಅವರ ಅಣ್ಣ ಕೊಟ್ಟಂತಹ ಸಜೆಷನ್ನ ಮೂಲಕ ಅವರು ಈ ಒಂದು ಅಣಬೆ ಕೃಷಿಯ ಬಗ್ಗೆ ವೈಜ್ಞಾನಿಕವಾಗಿ ತಿಳ್ಕೊಂಡು ಹಾಗೆ ಅಣಬೆ ಕೃಷಿಯನ್ನು ಆರಂಭ ಮಾಡಿ ಉತ್ತಮವಾದಂತಹ ಇಳುವರಿಯನ್ನು ಕೂಡ ಪಡೀತಾರೆ. ಸೊ ಇದ್ರ ಬಗ್ಗೆ ಅವರು ಕೂಡ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು, ಅವರ ಇನಿಷಿಯಲ್ ಡೇಸ್ ಎಲ್ಲ ಹೇಗಿತ್ತು ಅಂತ ಹೇಳಿ ನೀವು ಕೂಡ ಕೇಳಿಸ್ಕೊಂಡಿದ್ರ. ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಘವೇಂದ್ರ ಅವರ ಜೊತೆಯಲ್ಲಿ ಅವರ ಅಣಬೆ ಕೃಷಿಯ ಕುರಿತಂತೆ ಇನ್ನಷ್ಟು ಮಾತಾಡೋಣ. ಹಾಗೆ ಅಣಬೆಯನ್ನು ತಿನ್ನೋದ್ರಿಂದ ಏನೆಲ್ಲ ಆರೋಗ್ಯದ ಪ್ರಯೋಜನಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ರಾಘವೇಂದ್ರ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ರಾಘವೇಂದ್ರ ಅವರೇ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಅಣಬೆ ಕೃಷಿಯ ಬಗ್ಗೆ ಹೇಳ್ತಾ ಇದ್ರಿ. ಸೊ ನೀವು ಮಾಡಿರುವಂತಹ ಈ ಒಂದು 3 ಶೆಡ್ಗಳಲ್ಲಿ 2 ಶೆಡ್ಗಳಲ್ಲಿ ಅಣಬೆನ ಬೆಳೀತಾ ಇದ್ವಿ, 1 ಶೆಡ್ನಲ್ಲಿ ಅದು ಪ್ರಿಪರೇಷನ್ಗೆ ಬೇಕು ಅಂತೇಳಿ ಹೇಳ್ತಾ ಇದ್ರಿ. ಈಗ ಅಣಬೆ ಕೃಷಿಯ ಬಗ್ಗೆ ನೀವು ತುಂಬ ಚೆನ್ನಾಗಿ ಹೇಳಿದ್ರಿ. ಹಾಗೆ ಈಗ ಅಣಬೆನ ಸೇವನೆ ಮಾಡೋದ್ರಿಂದ ಅಥವಾ ತಿನ್ನೋದ್ರಿಂದ ಏನು ಪ್ರಯೋಜನಗಳಾಗುತ್ತೆ, ಯಾಕೆ ನೀವು ಅಣಬೆನ ಆಯ್ಕೆ ಮಾಡ್ಕೊಂಡ್ರಿ, ಅದ್ರ ಬಗ್ಗೆ ಹೇಳ್ಬೋದಾ?
5: ಅಣಬೆ ಬಂದ್ಬಿಟ್ಟು ಒಂದು ಶಿಲೀಂಧ್ರ ಜಾತಿಗೆ ಸೇರಿದ್ದಂತ ಒಂದು ತರಕಾರಿ ಅಂತಾನೆ ಹೇಳ್ಬೋದು. ಮಶ್ರೂಮ್ ಅಂತಂದ್ರೆ ಒಂದು ಫಂಗೈ ಇದು. ಸೊ ಇದರಲ್ಲಿ ನಾನಾ ಥರ ಅಣಬೆಗಳಿದ್ದಾವೆ. ಹೆಚ್ಚು ಕಮ್ಮಿ ಅಂತಂದರೆ 48,000 ಜಾತಿ ಅಣಬೆಗಳಿದೆ. ತಿನ್ನೋದಕ್ಕೆ ಯೋಗ್ಯವಾಗಿರೋವಂಥದ್ದು ಒಂದು 100 ಅಣಬೆ ಜಾತಿಗಳಿದೆ. ಅದರಲ್ಲಿ ನಾವು ಕೃತಕವಾಗಿ ಬೆಳೆಯುವಂಥದ್ದು ಒಂದು 10 ಜಾತಿ ಅಣಬೆಗಳಿದೆ. ಅದರಲ್ಲಿ ನಾನು 2 ಥರ ಅಣಬೆಗಳನ್ನ ಬೆಳೀತಾ ಇದ್ದೀನಿ. ಅದರಲ್ಲಿ ಒಂದು ಬಂದುಬಿಟ್ಟು ಆಯಿಸ್ಟರ್ ಮಶ್ರೂಮ್ ಅಂತ ಹೇಳಿಬಿಟ್ಟು, ಅದನ್ನು ಚಿಪ್ಪು ಅಣಬೆ ಅಂತ ಹೇಳ್ತಾರೆ, ಮತ್ತು ಡಿಂಗ್ರಿ ಅಣಬೆ ಅಂತ ಹೇಳ್ತಾರೆ. ಅದು ಬಿಟ್ಟರೆ ಮತ್ತು ಇನ್ನೊಂದು ಹಾಲು ಅಣಬೆ ಅಂತ ಬೆಳೀತಾ ಇದ್ದೀವಿ, ಅದನ್ನು ಮಿಲ್ಕಿ ಮಶ್ರೂಮ್ ಅಂತ ಹೇಳ್ತಾರೆ. ಈ 2 ಅಣಬೆಗಳನ್ನು ನಾವು ಇಲ್ಲಿ ನನ್ನ ಫಾರ್ಮಲ್ಲಿ ನಾವು ಕಲ್ಟಿವೇಟ್ ಮಾಡ್ತಾ ಇದ್ದೀವಿ.
4: ಓಕೆ, ಸೊ ಹಾಗಾದರೆ ಈಗ ಇದನ್ನು ಬೆಳೆಯುವಂತಹ ವಿಧಾನ ಹೇಗಿದೆ ಅನ್ನೋದ್ರ ಬಗ್ಗೆ ಹೇಳ್ಬೋದಾ ರಾಘವೇಂದ್ರ ಅವರ?
5: ಸೊ ಇದ್ರ ಬೆಳೆ ವಿಧಾನ ಹೇಗೆ ಅಂತಂತಂದರೆ, ಇದಕ್ಕೆ ಮೈನ್ ಆಗಿ ಬೇಕಾಗಿರುವಂಥದ್ದು ಭತ್ತದ ಹುಲ್ಲು, ಅಂದರೆ ನೆಲ್ಲುಲ್ಲು ಅಂತ ಏನು ಹೇಳ್ತೀವಿ, ಪ್ಯಾಡಿ ಸ್ಟ್ರಾ ಇರ್ಬೋದು. ಸೊ ಇದು ನಮಗೆ ಮೈನ್ ಇಂಗ್ರೀಡಿಯೆಂಟ್ ಆಗಿ ಬೇಕಾಗುತ್ತೆ. ಯಾಕೆಂದರೆ ಇದನ್ನು ಬೇರೆ ಪೇಪರ್ ನ್ಯೂಸ್ ಪೇಪರಲ್ಲೂ ಸಹ ಬೆಳಿಬೋದು, ಮತ್ತು ಕಬ್ಬಿನ ಜಲ್ಲೆ ವೇಸ್ಟ್ ಆಗಿರುವಂಥದ್ದು, ಯಾವುದಾದ್ರೂ ಸೊಪ್ಪುಗಳಿರ್ಬೋದು ವೇಸ್ಟ್ ಆಗಿರುವಂಥದ್ದು, ಎಲೆಗಳಿರ್ಬೋದು ಒಣಗಿರೋದು, ಅದರಲ್ಲೂ ಬೆಳಿಬೋದು. ಬಟ್ ಆದರೆ ನಮಗೆ ಭತ್ತದ ಹುಲ್ಲಲ್ಲಿ ನಮಗೆ 100%-100% ಇಳುವರಿ ಸಿಗುತ್ತೆ. ರಾಗಿ ಹುಲ್ಲಲ್ಲೂ ಬೆಳೀತಾರೆ, ಬಟ್ ಅಂದರೆ ಈಗ ನಮಗೆ 1 KGಗೆ ನಾವು ಏನು ಎಕ್ಸ್ಪೆಕ್ಟೆಡ್ ಈಲ್ಡ್ ಇಟ್ಕೊಂಡಿರ್ತೀವಿ, ಸೊ ಆ ಈಲ್ಡ್ ನಮಗೆ ರಾಗಿ ಹುಲ್ಲಲ್ಲಿ ಸಿಗೋದಿಲ್ಲ. ಭತ್ತದ ಹುಲ್ಲಾದರೆ ಇದಕ್ಕೆ ಯೋಗ್ಯವಾಗಿರುತ್ತೆ. ಈ ಅಂದರೆ ಏನು, ಚಿಪ್ಪು ಹಣಬೆ ಬೆಳೆಯೋದಕ್ಕೆ ನಮಗೆ ಭತ್ತದ ಹುಲ್ಲು ಯೋಗ್ಯವಾಗಿರುತ್ತೆ. ಸೊ ಅದನ್ನು ಬೆಳೆಯೋ ವಿಧಾನಗಳು ಹೇಗೆ ಅಂತಂದರೆ, ಆಯಿಸ್ಟರ್ ಹಣಬೆಗೆ ಬಂದುಬಿಟ್ಟು ನಾವು ಮಿನಿಮಮ್ ಟೆಂಪ್ರೇಚರ್ ಅಂತಂದರೆ 20-25 ಡಿಗ್ರಿ ನಾವು ಟೆಂಪರೇಚರ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ನಾವು ಹ್ಯುಮಿಡಿಟಿ ಸಹ ಮೇಂಟೈನ್ ಮಾಡಬೇಕಾಗುತ್ತೆ. ಆ ಹ್ಯುಮಿಡಿಟಿ ನಾವು ಎಷ್ಟು ಕೊಡಬೇಕು ಅಂತಂದರೆ ಮಿನಿಮಮ್ 75-85% ನಾವು ಹ್ಯುಮಿಡಿಟಿನ ಮೇಂಟೈನ್ ಮಾಡಿದ್ರೆ ನಮಗೆ ಅಣಬೆ ಚೆನ್ನಾಗಿ ಬರುತ್ತೆ, ಮತ್ತು ಇಳುವರಿನೂ ನಾವು ಏನು ಅಂದ್ಕೊಂಡಿದ್ದೀವಿ ಆ ಇಳುವರಿ ನಮಗೆ ಸಿಗುತ್ತೆ. ನಾವು ಫಸ್ಟು ಭತ್ತದ ಹುಲ್ಲನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿಕೊಂಡು ಕುದಿಯೋ ನೀರಲ್ಲಿ ಒಂದು ಗಂಟೆಯಿಂದ 1.5 ಗಂಟೆ ಅದನ್ನು ಬೇಯಿಸಬೇಕಾಗುತ್ತೆ. ಯಾಕೆ ಅಂತಂದರೆ ಅದನ್ನು ಅದರಲ್ಲಿರುವಂಥ ಬ್ಯಾಕ್ಟೀರಿಯಾಸ್ ಇರ್ಬೋದು, ಒಂದು ಡಸ್ಟ್ ಇರ್ಬೋದು, ಅದನ್ನೆಲ್ಲ ಅದನ್ನು ಬ್ಯಾಕ್ಟೀರಿಯಾಗಳನ್ನ ಸಾಯಲಿಕ್ಕೋಸ್ಕರ ಅದನ್ನು ಕುದಿಸಿ ಬೇಯಿಸಿದಾದಮೇಲೆ ಅದನ್ನು ನಾವು ತೆಗೆದು ಆರಿಸ್ಬೇಕಾಗುತ್ತೆ. ಒಣಗಿಸೋ ಹಾಗಿಲ್ಲ, ಆರಿಸ್ಬೇಕಾಗುತ್ತೆ. ಸೊ ಆರಿಸ್ಬೇಕಾದ್ರೆ ನಾವು ಒಂದು ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಆರಿರೋದು 80% ನೀರಿನಂಶ ಒಣಗಿರಬೇಕು, 20% ನೀರಿನಂಶ ಹಾಗೆ ಇರಬೇಕಾಗುತ್ತೆ ಹುಲ್ಲಿನಲ್ಲಿ. ಅದನ್ನು ಹೇಗೆ ಚೆಕ್ ಮಾಡೋದು ಅಂತಂದರೆ, ಒಂದು ಇಡೀ ಹುಲ್ಲನ್ನ ನಾವು ತಗೊಂಡು ಕೈಯಲ್ಲಿ ಹಿಂಡಿದ್ರೆ ನೀರು ತೊಟ್ಟಿಕ್ಕಬಾರ್ದು, ಬಟ್ ನಮ್ಮ ಕೈಯಲ್ಲಿ ನೀರಿನಂಶ ಮಾತ್ರ ಅಂಟಿರಬೇಕು. ಸೊ ಆ ಥರ ಇದ್ದಾಗ ನಮಗೆ ಬೀಜ ಹಾಕಲಿಕ್ಕೆ ಹುಲ್ಲು ಸಿದ್ಧವಾಗಿದೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಅದಾದಮೇಲೆ ನಾವು ಏನು ಮಾಡ್ತೀವಿ ಅಂತಂದರೆ, ಈ ಥರ ಒಂದು ಪ್ಲಾಸ್ಟಿಕ್ ಕವರ್ಗಳಲ್ಲಿ ಒಂದೊಂದು ಲೇಯರ್ ಆಗಿ ನಾವು ಹುಲ್ಲನ್ನ ಹಾಕ್ತಾ ಹೋಗ್ತೀವಿ. ಒಂದು ಲೇಯರಲ್ಲಿ ಹುಲ್ಲು, ಮತ್ತು ಈ ಲೇಯರಲ್ಲಿ ಒಂದು 100 ಗ್ರಾಮ್ ಮೂವತ್ತರಿಂದ 35 ಗ್ರಾಮ್ ಬೀಜ ಕೊಡ್ತೀವಿ ಒಂದು ಲೇಯರ್ಗೆ. ಮತ್ತೆ 1 ಕೆಜಿ ಹುಲ್ಲು, ಮತ್ತೆ 30 ಗ್ರಾಮ್ ಬೀಜ, ಮತ್ತೆ ಒಂದು ಲೇಯರ್ ಹುಲ್ಲು, ಮತ್ತೆ 30 ಗ್ರಾಮ್ ಬೀಜ. ಈ ಥರ ನಾವು 3 ಲೇಯರಾಗಿ ಮಾಡ್ತಾ ಹೋಗ್ತೀವಿ. ಈ ಒಂದು ಬೆಡ್ಗಳು ಬಂದುಬಿಟ್ಟು 3.5 ಕೆಜಿ ತೂಗುತ್ತೆ. ಸೊ ಈ ಒಂದು ಬೆಡ್ಡಲ್ಲಿ ನಾವು 100 ಗ್ರಾಮ್ ಬೀಜ ಹಾಕಿರ್ತೀವಿ. ನಾವು 100 ಗ್ರಾಮ್ ಬೀಜಕ್ಕೆ 1.5 ಕೆಜಿ ಅಷ್ಟು ಇಳುವರಿನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಇಷ್ಟೆಲ್ಲ ನಾವು ಕಂಪ್ಲೀಟ್ ಆದಮೇಲೆ ಇದನ್ನ ಒಂದು ಬೆಡ್ ಅಂತ ಹೇಳ್ತೀವಿ. ಸೊ ಈ ಬೆಡ್ ಕಂಪ್ಲೀಟ್ ಎಲ್ಲ ಆದಮೇಲೆ ಇದು ಉಸಿರಾಡಬೇಕು. ಆ ಬೀಜಗಳು ಉಸಿರಾಡಲಿಕ್ಕೆ ಇದನ್ನು ನಾವು ಹೋಲ್ಸ್ ಮಾಡಬೇಕಾಗುತ್ತೆ. ಇದರಲ್ಲಿ ನಾವು 9 ಹೋಲ್ಸ್ನ ಮಾಡಿರ್ತೀವಿ ಸುತ್ತ. 9 ಹೋಲಲ್ಲೇ ಅದು ಉಸಿರಾಡಿಕೊಂಡು ಅದೇ ಹೋಲಲ್ಲಿ ಅಣಬೆ ಆಚೆ ಬರುತ್ತೆ. ಸೊ ಅದು ನಮಗೆ ಇದು ಈಗ ನಿಮಗೆ ಏನು ಬೆಡ್ ಕಾಣ್ತಾ ಇದೆ ಇದೆಲ್ಲ ನೋಡಲಿಕ್ಕೆ ಬಿಳಿ ಕಲರಾಗಿ ಕಾಣ್ತಾ ಇದೆ. ಸೊ ಇದು ಒಳಗಡೆ ಇರೋದು ಅಣಬೆ, ಅದನ್ನು ಮೈಸಿಲಿಯಂ ಅಂತ ಹೇಳ್ತೀವಿ ನಾವು. ಸೊ ಆ ಮೈಸಿಲಿಯಂ ಪೂರ್ತಿ ಸ್ಪ್ರೆಡ್ ಆದಮೇಲೆ ನಮಗೆ ಇದು ಬಂದುಬಿಟ್ಟು ಗ್ರೇ ಆಯಿಸ್ಟರ್ ಅಂತ. ಆಯಿಸ್ಟರಲ್ಲೇ 3 ವಿಧ ಅಣಬೆಗಳಿದೆ. ಅದರಲ್ಲಿ ಬಿಳಿ ಆಯಿಸ್ಟರ್ ಇದೆ, ಗ್ರೇ ಆಯಿಸ್ಟರ್ ಇದೆ, ಮತ್ತು ಯೆಲ್ಲೋ ಆಯಿಸ್ಟರ್ ಇದೆ. ಬಿಳಿ ಆಯಿಸ್ಟರ್ ಇದೆಯಲ್ಲ ಅದು ಬಂದುಬಿಟ್ಟು ನಮಗೆ 18-20 ದಿನಕ್ಕೆ ನಮಗೆ ಒಂದು ಇಳುವರಿ ಸಿಗುತ್ತೆ. ಅದೇ ನಮಗೆ ಈ ಗ್ರೇ ಆಯಿಸ್ಟರಲ್ಲಿ ಹೋದರೆ ನಮಗೆ ಇದು 25-35 ದಿನವರೆಗೂ ಇದು ಮೈಸಿಲಿಯಂ ಸ್ಪ್ರೆಡ್ ಆಗಲಿಕ್ಕೆ ಟೈಮ್ ತಗೊಳ್ಳುತ್ತೆ. 30ನೇ ದಿನದಿಂದ ನಮಗೆ ಇಳುವರಿ ಸಿಗ್ತಾ ಹೋಗುತ್ತೆ. ಇದರಲ್ಲಿ 45ನೇ ದಿನಕ್ಕೆ ಒಂದು ಈ ಒಂದು ಬೆಡ್ಡಲ್ಲಿ ಇಳುವರಿ ಮುಗಿದೋಗುತ್ತೆ. 3 ಕೊಯ್ಲು ಮಾಡ್ತೀವಿ ಈ ಒಂದು ಬೆಡ್ಡಲ್ಲಿ 3 ಕೊಯ್ಲು ಮಾಡ್ತೀವಿ. 45ನೇ ದಿನಕ್ಕೆ ಇದನ್ನ ಗೊಬ್ಬರ ಕೊಟ್ಟೋಗುತ್ತೆ. ಇದು ಈ ಗ್ರೇ ಆಯಿಸ್ಟರು 30ನೇ ದಿನಕ್ಕೆ ಮೊಳಕೆ ಕಾಣಿಸ್ಕೊಂಡ್ರೆ ಅದು ಯಾವ ಥರ ಇರುತ್ತೆ ಅಂದರೆ ಈ ಥರ ಚಿಕ್ಕ ಚಿಕ್ಕದಾಗಿ ಮೊಳಕೆ ಬಗ್ಗೆ ಬರಕ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಮೊಳಕೆಗಳು ಬಂದಾದಮೇಲೆ ನಮಗೆ ಕಟಾವ್ಗೆ ಅಂತ ಹೇಳ್ಬಿಟ್ಟು 2 ದಿನ ನಾವು ಬಿಡ್ತೀವಿ ಅದನ್ನು. ಅಂದರೆ ಮೊಳಕೆ ಕಾಣಿಸಿದ 3ನೇ ದಿನಕ್ಕೆ ಇದನ್ನು ಕಟಾವ್ ಮಾಡ್ತೀವಿ. ಸೊ ಒಂದು ಸಲ ಕಟಾವ್ ಆದಮೇಲೆ ಮತ್ತೆ ನಮಗೆ ಇದೇ ಬೆಡ್ಡಲ್ಲಿ ಇನ್ನು 5-6 ದಿನಕ್ಕೆ ಮತ್ತೆ ಅಣಬೆ ಬಂದೇ ಬರುತ್ತೆ. ಅಂದರೆ 2ನೇ ಇಳುವರಿ ಅಂತ ಹೇಳ್ತೀವಿ. ಆ 2ನೇ ಇಳುವರಿಗೆ ನಮಗೆ 2 ದಿನ ಕಟಾವಿಂಗ್ ಟೈಮ್ ಇರುತ್ತೆ. ಆ ಕಟಾವ್ ಆದಮೇಲೆ ಮತ್ತೆ ಇನ್ನು 5 ದಿನ ಬಿಟ್ಟು ಅದೇ ಇದೇ ಬೆಡ್ಡಲ್ಲಿ ನಮಗೆ 3ನೇ ಇಳುವರಿ ಬರುತ್ತೆ. ಆದರೆ ಮೊದಲನೇ ಇಳುವರಿನಲ್ಲಿ ನಮಗೆ ಎಷ್ಟು ತೂಕ ಬಂದಿರುತ್ತೆ ಅಣಬೆ, ಅದು ಆ ತೂಕ ನಮಗೆ 2ನೇ ಇಳುವರಿನಲ್ಲಿ ಸಿಗೋದಿಲ್ಲ. ಅದೇ ಥರ 3ನೇ ಇಳುವರಿಗೆ ಹೋದ್ಮೇಲೆ ಕಮ್ಮಿ ಆಗ್ತಾ ಹೋಗುತ್ತೆ. 1ನೇ ಕಟಾವ್, 2ನೇ ಕಟಾವ್, 3ನೇ ಕಟಾವಲ್ಲಿ ಏನು ಡಿಫ್ರೆನ್ಸ್ ಅಂದರೆ, 1ನೇ ಕಟಾವಲ್ಲಿ ನಮಗೆ ಒಂದು ಈ ಒಂದು ಬುಡಗಳು ಬಂದುಬಿಟ್ಟು 700-800 ಗ್ರಾಮ್ ತೂಗುತ್ತೆ. ಅದೇ ನೀವು 2ನೇ ಕಟಾವ್ ಹೋದರೆ ನಿಮಗೆ ಅಬ್ಬಬ್ಬ ಅಂದರೆ 400-500 ಗ್ರಾಮ್ ತೂಗುತ್ತೆ. ನೀವು 3ನೇ ಕಟಾವ್ ಹೋದರೆ 200-250 ಗ್ರಾಮ್ ಒಂದೊಂದು ಬುಡಗಳು ತೂಗುತ್ತೆ.
4: ಓಕೆ, ಸೊ ರಾಘವೇಂದ್ರ ಅವರೇ, ನೀವು ಹೇಳ್ತಾ ಇರೋ ಹಾಗೆ ಈಗ ಅಣಬೆ ಕೃಷಿಯನ್ನು ಮಾಡ್ತಿದ್ದೀವಿ ಅಂತ ಅಂದಾಗ ಹ್ಯುಮಿಡಿಟಿಯನ್ನು ಮೇಂಟೈನ್ ಮಾಡೋದಂಥದ್ದು, ಹಾಗೆ ಹುಲ್ಲನ್ನು ನಾವು ತುಂಬಾ ಕರೆಕ್ಟಾಗಿ ಪ್ರಾಪರ್ ವೇನಲ್ಲಿ ಮೇಂಟೈನ್ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಿದ್ರಿ. ಸೊ ಭತ್ತದ ಹುಲ್ಲಿಂದ ಈ ಚಿಪ್ಪು ಅಣಬೆ ಇದನ್ನು ಬೆಳೆದಕ್ಕೆ ಸಾಧ್ಯ ಇದೆ ಅಂಥೇಳಿ, ಹಾಗೆ ನೀವು ಹೇಳಿದಾಗೆ 3 ಲೇಯರ್ನಲ್ಲಿ ಇದನ್ನು ನಾವು ನೋಡ್ತಾ ಇರ್ತೀವಿ ಕವರ್ಗಳಲ್ಲಿ ಎಲ್ಲ ಇಟ್ಟಿದ್ದಾಗ. ಸೊ ಬಟ್ 3 ಲೇಯರಲ್ಲಿ ಮಾಡ್ತೀರಾ ಅನ್ನೋದನ್ನು ಕೇಳಿದಾಗ ತುಂಬ ಆಶ್ಚರ್ಯ ಆಯಿತು. ಹಾಗೆ ಇದ್ರ ಬಗ್ಗೆ ತಿಳ್ಕೊಳ್ಳುವಂತಹ ಆಸಕ್ತಿ ನನಗೆ ಇನ್ನಷ್ಟು ಇದೆ ರಾಘವೇಂದ್ರ ಅವರೇ, ನಿಮ್ಮ ಜೊತೆಗೆ ಇನ್ನಷ್ಟು ಮಾತಾಡ್ತೀನಿ. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ರಾಘವೇಂದ್ರ ಅವ್ರ ಜೊತೆಗೆ ಮಾತಾಡೋಣ, ಹಾಗೆ ಅವರ ಅಣಬೆ ಕೃಷಿಯ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಸೊ ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬಂದಿದ್ದೆ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ. ನಮ್ಮ ಬಾನುಲಿ, ನಾನು ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ರಾಘವೇಂದ್ರ ಅವ್ರ ಜೊತೆಗೆ. ಇವರು ತುರುವೇಕೆರೆ ತಾಲೂಕು ತುಮಕೂರು ಜಿಲ್ಲೆಯವರು. ಹಾಗೆ ಇವರು ಮಾಡ್ತಾ ಇರುವಂತಹ ಅಣಬೆ ಕೃಷಿನಲ್ಲಿ, ಸೊ ವೈಜ್ಞಾನಿಕ ಪದ್ಧತಿನಲ್ಲಿ ಅಣಬೆ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಇದರಿಂದ ಉದ್ಯೋಗಾವಕಾಶವನ್ನು ಕೂಡ ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಈ ಒಂದು ಅಣಬೆ ಕೃಷಿನಲ್ಲಿ ತಿಳ್ಕೊಂಡಬೇಕಾದಂತಹ ವಿಚಾರಗಳು, ಹಾಗೆ ನಾವು ಗಮನದಲ್ಲಿ ಇಟ್ಕೋಬೇಕಾದಂತಹ ವಿಚಾರಗಳ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಹಾಗೆ ಇವರು ಮಾಡಿರುವಂತಹ ಅಣಬೆ ಕೃಷಿಯ ಆರಂಭದ ದಿನಗಳ ಬಗ್ಗೆ ಕೂಡ ಹೇಳ್ತಾ ಇದ್ರು. ಹಾಗೆ ಈ ಒಂದು ಅಣಬೆ ಕೃಷಿಯನ್ನು ಮಾಡುವಂತಹ ಸಮಯದಲ್ಲಿ ನಾವು ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳ ಬಗ್ಗೆ ಅಥವಾ ಇದಕ್ಕೆ ಬೇಕಾಗಿರುವಂತಹ ರಾ ಮೆಟೀರಿಯಲ್ಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ಅಂತೇಳಿ. ಅಂದರೆ ಈಗ ಒಣ ಹುಲ್ಲನ್ನು ತರ್ತೀವಿ ಅಂದರೆ ಅಥವಾ ಭತ್ತದ ಹುಲ್ಲನ್ನು ತರ್ತೀವಿ ಅಂತಂದರೆ ಅದರ ಮೇಂಟೈನ ಯಾವ ರೀತಿಯಲ್ಲಿ ಮಾಡಬೇಕಾಗತ್ತೆ, ಹಾಗೆ ಆ ರೂಮ್ನ ಟೆಂಪ್ರೇಚರ್ನ ಮತ್ತು ಹ್ಯುಮಿಡಿಟಿಯನ್ನು ಯಾವ ರೀತಿಯಲ್ಲಿ ಮೇಂಟೈನ್ ಮಾಡಬೇಕಾಗತ್ತೆ, ಇದೆಲ್ಲದರ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಬೇಕಾಗತ್ತೆ ಅಂತೇಳಿ ಹೇಳ್ತಾ ಇದ್ರು. ಅದಕ್ಕಾಗಿಯೇ ಟ್ರೈನಿಂಗ್ನ ತಗೊಂಡು ಈ ಒಂದು ಕೃಷಿಯನ್ನು ಆರಂಭ ಮಾಡೋದು ಉತ್ತಮ ಅಂತ ಹೇಳೋದು ಅವರ ಮಾತು. ಸೊ ಹಾಗಾದರೆ ಅವ್ರ ಜೊತೆಯಲ್ಲಿ ಮಾತಾಡೋಣ, ಅವರ ಇನ್ನು ಅಣಬೆ ಕೃಷಿಯ ಕುರಿತಂತ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ರಾಘವೇಂದ್ರ ಅವರೇ. ರಾಘವೇಂದ್ರ ಅವರೇ, ಈಗ ನೀವು ಆಗಲೇ ಹೇಳ್ತಾ ಇದ್ರಿ ಹ್ಯುಮಿಡಿಟಿಯನ್ನು ಮೇಂಟೈನ್ ಮಾಡಬೇಕಾಗತ್ತೆ, ಹಾಗೆ ಅದರಲ್ಲಿ ಬಳಸಿರುವಂತಹ ಹುಲ್ಲನ್ನು ನಾವು ಪ್ರಾಪರ್ ವೇನಲ್ಲಿ ಬಳಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ. ಈಗ ನಾವು ಒಂದು ಕಡೆಯಲ್ಲಿ ಒಂದು ಬ್ಯಾಗ್ ಮಾಡಿರ್ತೀವಿ ಅಂತಂದರೆ ಇನ್ನೊಂದು ಕಡೆಗೆ ಇನ್ನೊಂದು ಬ್ಯಾಗ್ ಮಾಡಿರ್ತೀವಿ, ಅದು ಡೇಟ್ ಏನಾದ್ರು ಚೇಂಜ್ ಆಗಿರುತ್ತೆ ಅಥವಾ ಇವತ್ತು ಒಂದು ಬ್ಯಾಗು ನಾಳೆ ಒಂದು ಬ್ಯಾಗು ಈ ಥರದ್ದೆಲ್ಲ ಆಗಿರುತ್ತೆ. ಸೊ ಹೇಗೆ ಅದನ್ನು ಮೇಂಟೈನ್ ಮಾಡ್ತೀರಾ ಎಲ್ಲ ಬ್ಯಾಗ್ಗಳನ್ನು ಒಂದೇ ರೀತಿಯಲ್ಲಿ, ಅದ್ರ ಬಗ್ಗೆ ಹೇಳ್ಬೋದಾ?
1: ಆಯಿಸ್ಟರ್ ಅಣಬೆನ ನಾವು ಬೆಡ್ಡೆಲ್ಲ ಮಾಡಿ ಆದಮೇಲೆ ಅವತ್ತಿಂದು ಏನು ನಾವು ಬೆಡ್ ಮಾಡಿರ್ತೀವಿ ಅವತ್ತಿನ ದಿನವೇ ನಾವು ಇದ್ರ ಮೇಲೆ ಒಂದು ಡೇಟ್ನ ಮೇಂಟೈನ್ ಮಾಡ್ತಾ ಹೋಗ್ತೀವಿ, ಯಾಕೆಂದರೆ ಮಾನಿಟ್ರಿಂಗ್ ಸಿಸ್ಟಮ್ ಇರಲೇಬೇಕಾಗುತ್ತೆ. ಸೊ ಈ ಬೆಡ್ನ ಮಾಡಿ 5 ದಿನದವರೆಗೂ ನಾವು ಒಂದು ಕಡೆ ಡಾರ್ಕ್ ರೂಮ್ ಅಂತ ಇಲ್ಲಿ ಅಲ್ಲಿ ಸ್ಟೋರ್ ಮಾಡ್ತೀವಿ ಈ ಬೆಡ್ಗಳನ್ನ. 5 ದಿನದವರೆಗೂ ಇದಕ್ಕೆ ಯಾವ ಥರ ಅಂತಂದರೆ ಯಾವುದೇ ಥರ ಬೆಳಕು ಸಹ ಬೀಳದೇ ಇರೋ ಥರ ನೋಡ್ಕೋಬೇಕಾಗತ್ತೆ. ಸೊ 5 ದಿನ ಆದಮೇಲೆ ಏನು ಇವಾಗ ನಾವು ನಿಂತಿದ್ದೀವಿ, ಇದನ್ನು ಗ್ರೋತಿಂಗ್ ರೂಮ್ ಅಂತ ಹೇಳ್ತೀವಿ, ಇಲ್ಲಿಗೆ ನಾವು ಇದನ್ನು ಶಿಫ್ಟ್ ಮಾಡ್ಕೋತೀವಿ. ಇದನ್ನು ಶಿಫ್ಟ್ ಮಾಡಿಕೊಂಡ್ರೆ 5ನೇ ದಿನದಿಂದ ನಾವು ಇದಕ್ಕೆ ನೀರು ಕೊಡ್ತಾ ಹೋಗಬೇಕಾಗುತ್ತೆ. ಯಾಕೆ ಅಂತಂದರೆ ಈ ಬೆಡ್ಡು ಟೆಂಪ್ರೇಚರ್ಸ್ ಏನಿರುತ್ತೆ, ನಾವು ಸ್ಟೋರೇಜ್ ರೂಮಲ್ಲಿ ಬೆಡ್ ಟೆಂಪ್ರೇಚರ್ಸ್ ಏನಿಲ್ಲ ಅಂತಂದ್ರೂ 60-70 ಡಿಗ್ರಿವರೆಗೂ ಬೆಡ್ ಟೆಂಪ್ರೇಚರ್ ರೈಸ್ ಆಗಿರುತ್ತೆ. ಸೊ ಅದನ್ನು ನಾವು ಕಮ್ಮಿ ಮಾಡಬೇಕು ಅಂತಂದು ಅದಕ್ಕೆ ನೀರು ಕೊಡ್ತಾ ಹೋಗ್ತೀವಿ. 5ನೇ ದಿನ ಕಳೆದ್ಮೇಲೆ ಬೆಡ್ಡಿಗೆ ನಾವು ನೀರು ಕೊಡ್ತಾ ಹೋಗಬೇಕಾಗುತ್ತೆ. ನೀರು ಕೊಡೋದು ಒಂದು ಕಾರಣ ಏನು ಅಂತಂದರೆ ನಾವು ಟೆಂಪ್ರೇಚರ್ನ ಸಹ ಮೇಂಟೈನ್ ಮಾಡ್ಬೋದು ಮತ್ತು ಹ್ಯುಮಿಡಿಟಿನ ಸಹ ಮೇಂಟೈನ್ ಮಾಡ್ಬೋದು.
0: ಓಕೆ, ಸೊ ಯಾವ ರೀತಿಯಲ್ಲಿ ನೀರು ಕೊಡಬೇಕಾಗುತ್ತೆ ಸರ್ ಇದಕ್ಕೆ?
1: ಸೊ ನಾವು ಯಾವಾಗ ನೀರು ಕೊಡಬೇಕು ಅಂತಂದರೆ ನಮಗೆ ಮೇಂಟೈನ್ ಯಾವ ಥರ ಮಾಡಬೇಕು ಅಂತಂದರೆ ಟೆಂಪ್ರೇಚರ್ ಯಾವ ಥರ ಇರುತ್ತೆ ಆಚೆ, ಇವಾಗ 30 ಡಿಗ್ರಿ ಕ್ರಾಸ್ ಆಯಿತು ಅಂದಾಗ ಒಂದು 3-4 ಸಲ ಇಂಟರ್ವಲ್ಸಲ್ಲಿ ನೀರನ್ನ ಕೊಡಬೇಕಾಗುತ್ತೆ. ಅದೇ ನಮಗೆ ಟೆಂಪ್ರೇಚರ್ ಕಮ್ಮಿ ಇದೆ, ತುಂಬ 18 ಡಿಗ್ರಿ ಇಲ್ಲ 20 ಡಿಗ್ರಿ ಇದೆ ಅಂತಂದರೆ ದಿನದಲ್ಲಿ 1 ಸಲ ನೀರು ಕೊಟ್ಟರೆ ಸಾಕು. ಇದಕ್ಕೆ ರೋಗ ಲಕ್ಷಣಗಳು ಸಹ ಬರುತ್ತೆ. ಇದರಲ್ಲಿ ಯಾವ್ಯಾವ ಥರ ರೋಗಗಳು ಬರುತ್ತೆ ಅಂದರೆ ಇವಾಗ ನಾವು ಹುಲ್ಲನ್ನು ಬೇಯಿಸ್ಕೋತೀವಿ ಅಂತ ಹೇಳಿದ್ವಿ, ನಾವು ಹುಲ್ಲನ್ನು ಕರೆಕ್ಟಾಗಿ ಬೇಯಿಸಿಲ್ಲ ಅಂತಂದರೆ ಇದರಲ್ಲಿ ಹುಳಗಳು ಬರುವಂಥ ಸಾಧ್ಯತೆಗಳಿರುತ್ತೆ, ಅದನ್ನು ನಾವು ಮಗ್ಗೆಟ್ಸ್ ಅಂತ ಹೇಳ್ತೀವಿ. ಸೊ ಆ ಮಗ್ಗೆಟ್ಸ್ಗಳು ಬಂದರೆ ಅಂಥ ಒಂದು ಬೆಡ್ಡನ್ನು ಗ್ರೋತಿಂಗ್ ರೂಮಿಂದ ತೆಗೆದು ಆಚೆ ಇಡಬೇಕಾಗುತ್ತೆ, ಯಾಕೆಂದರೆ ಅದು ಒಂದು ಬೆಡ್ಡಲ್ಲಿ ಬಂದರೆ ಎಲ್ಲ ಬೆಡ್ಡಿಗೂ ಹರಡುವಂಥ ಸಾಧ್ಯತೆಗಳಿರುತ್ತೆ. ಸೊ ಅದನ್ನು ನಾವು ಯಾವ ಥರ ಕಂಟ್ರೋಲ್ ಮಾಡಬೇಕಂತಂದರೆ ನಾವು ಹುಲ್ಲನ್ನು ಚೆನ್ನಾಗಿ ಬೇಯಿಸೋದ್ರಿಂದ ಆ ಒಂದು ತೊಂದರೆಗಳು ನಮಗೆ ಕಂಟ್ರೋಲ್ ಆಗುತ್ತೆ. ಸೊ ಅದಾದಮೇಲೆ ನಮಗೆ ಇನ್ನೂ ಬೇರೆ ಬೇರೆ ಪ್ರಾಬ್ಲಮ್ಸ್ ಅಂದರೆ ಇದರಲ್ಲಿ ಮೌಲ್ಡ್ಸ್ ಅಂತ ಬರುತ್ತೆ, ಅಂದರೆ ನಾವು ಪಾಚಿ ಅಂತ ಏನು ಹೇಳ್ತೀವಿ, ಆ ಪಾಚಿಗಳಲ್ಲಿ ನಮಗೆ ಗ್ರೀನ್ ಮೌಲ್ಡ್ಸ್ ಮತ್ತು ಬ್ಲ್ಯಾಕ್ ಮೌಲ್ಡ್ಸ್ ಅಂತ ಬರುತ್ತೆ. ಗ್ರೀನ್ ಮೌಲ್ಡ್ ಬಂತು ಅಂತಂದರೆ ಆ ಬೆಡ್ಡನ್ನು ನಾವು ಪೂರ್ತಿ ರಿಜೆಕ್ಟ್ ಅಂತ ಹೇಳಿ ತೆಗೆದು ಅದನ್ನು ಒಂದು ಗುಂಡಿಯಲ್ಲಿ ಹಾಕಿ ಮುಚ್ಚಿಬಿಡ್ತೀವಿ, ಯಾಕೆಂದರೆ ಅದು ತುಂಬಾ ಬೇಗ ಸ್ಪ್ರೆಡ್ ಆಗುತ್ತೆ. ಸೊ ಬೇರೆ ಬೆಡ್ಗಳಿಗೆ ಸಹ ಸ್ಪ್ರೆಡ್ ಆಗದಲೇ ಇರಲಿ ಅಂತ ಹೇಳಿಬಿಟ್ಟು ಅದನ್ನು ತೆಗೆದು ನಾವು ಅದನ್ನು ಡಿಸ್ಪೋಸ್ ಮಾಡಿಬಿಡ್ತೀವಿ. ಸೊ ಬ್ಲ್ಯಾಕ್ ಮೌಲ್ಡ್ ಬಂತು ಅಂತಂದರೆ ಆ ಬ್ಲ್ಯಾಕ್ ಮೌಲ್ಡಲ್ಲಿ ನಾವೇನು ಮಾಡ್ತೀವಿ, ಅದನ್ನು ಬೆಡ್ನ ರಿಜೆಕ್ಟ್ ಮಾಡಲಿಕ್ಕೆ ಹೋಗಲ್ಲ. ಸೊ ಅದನ್ನು ಬೇರೆ ಕಡೆ ಎತ್ತಿಟ್ಟು ಆ ಮೌಲ್ಡ್ಸು ಅಲ್ಲೇ ಅಂದರೆ ಬಿಸಿಲಲ್ಲಿ ಇಟ್ಟರೆ ಸೊ ಆ ಮೌಲ್ಡ್ಸು ಅಲ್ಲೇ ಒಣಗಿ ಅದು ಆಚೆ ಹೋಗುತ್ತೆ. ಸೊ ಅದಾದಮೇಲೆ ನಾವು ಮತ್ತೆ ಅದನ್ನು ಬೆಡ್ನ ಉಪಯೋಗಿಸ್ಕೋಬೋದು. ಇಲ್ಲಿ ನಾವು ಏನು ಗ್ರೋತಿಂಗ್ ರೂಮಲ್ಲಿ ನಿಂತಿದ್ದೀವಿ, ಸೊ ಇಲ್ಲಿ ನಾವು ನೀಟ್ನೆಸ್ ಮೇಂಟೈನ್ ಮಾಡಿಲ್ಲ ಮತ್ತು ಕ್ಲೀನ್ಲೆಸ್ ಮೇಂಟೈನ್ ಮಾಡಿಲ್ಲ ಅಂತಂದರೆ ಸಹ ಮೌಲ್ಡ್ಸ್ಗಳು ಬರುತ್ತೆ. ಸೊ ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡ್ಕೋಬೇಕು ಅಂತಂದರೆ ನಾವು ಏನು ನಮ್ಮ ಗ್ರೋತಿಂಗ್ ರೂಮ್ ಇರುತ್ತೆ ಅಲ್ಲಿ ಕ್ಲೀನ್ಲಿನೆಸ್ನ ಚೆನ್ನಾಗಿ ಮೇಂಟೈನ್ ಮಾಡಬೇಕಾಗಿ ಬರುತ್ತೆ.
0: ಓಕೆ, ಸೊ ಈಗ ಬೇರೆ ಥರ ಪ್ರಾಬ್ಲಮ್ಸ್ ಅಂದರೆ ಯಾವ ರೀತಿ ಬರ್ಬೋದು ಅಂದರೆ ಈಗ ನೀರೆಲ್ಲ ಇರುತ್ತಲ್ಲ, ಈ ನೀರಿದ್ದಂತಹ ಸಂದರ್ಭದಲ್ಲಿ ನೊಣ ಸೊಳ್ಳೆ ಈ ಥರದ್ದು ಕೂಡ ಆಗ್ಬೋದು, ಮತ್ತು ಬೇರೆ ಏನು ತೊಂದರೆಗಳು ಬರುತ್ತೆ ರಾಘವೇಂದ್ರ ಅವರ?
1: ಬೇರೆ ಥರ ಪ್ರಾಬ್ಲಮ್ಸ್ ಏನು ಬರುತ್ತೆ ಅಂದರೆ ನೊಣಗಳಿರ್ಬೋದು, ಸೊಳ್ಳೆಗಳಿರ್ಬೋದು, ಆ ಥರ ಸಣ್ಣ ಸಣ್ಣ ಪ್ರಾಬ್ಲಮ್ಸ್ಗಳು ಬರುತ್ತೆ. ಅದಕ್ಕೆಲ್ಲ ಏನು ಮಾಡಬೇಕು ಅಂತಂದರೆ ನಾವು ಹೊರಗಡೆ ಅಂಗಡಿಗಳಲ್ಲಿ ಹೋದರೆ ನಮಗೆ ಮಸ್ಕಿಟೋ ಟ್ರಾಪ್ಸ್ ಅಂತ ಸಿಗುತ್ತೆ.

0: ಸೊ ಅದನ್ನು ತೊಗೊಂಡು ಬಂದು ಹಾಕ್ಕೊಂಡ್ರೆ ಅದೆಲ್ಲ ಹೋಗಿ ಅದರಲ್ಲಿ ಅಂಟಿ ಅದು ಸತ್ತೋಗುತ್ತೆ. ಸೊ ಅದಾದಮೇಲೆ ನಾವು ಮಸ್ಕಿಟೋ ಏನನ್ನು ನಾವು ಕಂಟ್ರೋಲ್ ಮಾಡಬೇಕು ಅದರಲ್ಲಿ ಕಂಟ್ರೋಲ್ ಮಾಡ್ಕೋಬೋದು. ಸೊ ಇದು ಬಿಟ್ಟರೆ ಬೇರೆ ಥರ ನಮಗೆ ಯಾವುದೇ ಥರ ಪ್ರಾಬ್ಲಮ್ಸ್ಗಳು ಕಾಣಿಸ್ಕೊಂಡಿಲ್ಲ ಇನ್ನು. ಇದು ಒಂದು ಬೆಡ್ನ ಮಾಡಲಿಕ್ಕೆ ನಮಗೆ ಎಷ್ಟು ಖರ್ಚು ಬೀಳುತ್ತೆ ಅಂತ ಕೆಲವರು ಕೇಳ್ತಾರೆ. ಸೊ ಇದು ನಾವು ಇಲ್ಲಿ ನಮ್ಮ ಲೋಕಲಲ್ಲಿ ನಾವು ಒಂದು ಹೊರೆ ಹುಲ್ಲನ್ನ ನಾವು ಏನು ತಬ್ಬು ಹೊರೆ ಅಂತ ಹೇಳ್ತೀವಿ, ಅದು ನಾವು 100 ರೂಪಾಯಿಗೆ ಒಂದು ಹೊರೆನ ತರ್ತೀವಿ. ಆ ಒಂದು ಹೊರೆಯಲ್ಲಿ ಈ ಥರದ್ದನ್ನು ನಾವು 5 ಬೆಡ್ನ ಮಾಡ್ತೀವಿ. ಸೊ ಅಲ್ಲಿಗೆ ನಮಗೆ ಹುಲ್ಲಿನ ಖರ್ಚು 1 ಬೆಡ್ಗೆ 20 ರೂಪಾಯಿ ಬೀಳುತ್ತೆ. ಅದಾದಮೇಲೆ ನಾವು ಇದಕ್ಕೆ ನಮಗೆ ಬೀಜ ಬಂದುಬಿಟ್ಟು ನಮಗೆ ನಾವು 100 ರೂಪಾಯಿಗೆ ತರಿಸ್ಕೋತಾ ಇದ್ದೀವಿ ಬೆಂಗಳೂರಿಂದ, ಒಂದು ಹೆಸರಂತ ಒಂದು ಸ್ಪಾನ್ ಇಂಡಸ್ಟ್ರಿ. ಸೊ ಅದು ಬಂದುಬಿಟ್ಟು ನಮ್ಗೆ 100 ರೂಪಾಯಿ ಒಂದು ಕೆಜಿ ಬೀಜ ಬೀಳುತ್ತೆ. ಸೊ ಈ ಒಂದು ಬೆಡ್ಡಿಗೆ ನಾವು ಎಷ್ಟು 100 ಗ್ರಾಮು ಕೊಡ್ತಾ ಇದ್ದೀವಿ ಅಂತಂದರೆ ನಮಗೆ ಈ ಒಂದು ಬೆಡ್ಡಿಗೆ 10 ರೂಪಾಯಿ ಬೀಜದ ಖರ್ಚು ಬೀಳುತ್ತೆ. ಸೊ ಅದಾದಮೇಲೆ ನಾವು ಇದನ್ನು ಹುಲ್ ಕಟ್ ಮಾಡಬೇಕು. ಸೊ ಹುಲ್ ಕಟ್ ಮಾಡಲಿಕ್ಕೆ ನಮಗೆ ಏನು ಕರೆಂಟ್ ಚಾರ್ಜ್ ಅಂತ ನಾವು ಹೇಳ್ತೀವಿ, ಅದು ಬಂದುಬಿಟ್ಟು ನಮಗೆ 1.5 ರೂಪಾಯಿವರೆಗೂ ನಮಗೆ ಕರೆಂಟ್ ಚಾರ್ಜ್ ಬೀಳುತ್ತೆ. ಈ ಒಂದು ಕವರ್ ಬಂದುಬಿಟ್ಟು ಪಿಪಿ ಕವರ್ಸ್ ಅಂತ ಹೇಳಿಬಿಟ್ಟು, ಸೊ ಈಗ ಗೌರ್ಮೆಂಟಿಂದ ಕೆಲವೊಂದು ಕಡೆ ಬ್ಯಾನ್ ಆಗಿದೆ. ಸೊ ಆದರೂ ನಾವು ಇದನ್ನು ಬೇರೆ ಕಡೆಯಿಂದ ತರಿಸ್ಕೋತಾ ಇದ್ದೀವಿ. ಸೊ ಈ ಒಂದು ಕವರು ನಮಗೆ 3 ರೂಪಾಯಿ ಖರ್ಚು ಬೀಳ್ತಿದೆ, ಈ ಒಂದಕ್ಕೆ 35 ರೂಪಾಯಿ ಖರ್ಚು ಬೀಳ್ತಾ ಇದೆ. ಅದಾದಮೇಲೆ ನಮ್ಮ ಹತ್ರ ಏನು ಕೆಲಸ ಮಾಡ್ತಾ ಇದ್ದಾರೆ ಈಗ ವರ್ಕರ್ಸ್ದು ಲೇಬರ್ ಚಾರ್ಜಸ್ ಅಂತ ಹೇಳಿಬಿಟ್ಟು ಈ ಒಂದು ಬೆಡ್ಡಿಗೆ ನಾವು 20 ರೂಪಾಯಿ ಲೇಬರ್ ಚಾರ್ಜಸ್ ಹಾಕ್ತಾ ಇದ್ದೀವಿ. ಸೊ ಅಲ್ಲಿಗೆ ನಮಗೆ ಈ ಒಂದು ಬೆಡ್ ಪೂರ್ತಿ ರೆಡಿಯಾಗಿ ಇಲ್ಲಿ ಬಂದು ಕೂರಲಿಕ್ಕೆ 55-60 ರೂಪಾಯಿ ಒಂದು ಬೆಡ್ ಖರ್ಚು ಮಾಡಲಿಕ್ಕೆ ಬೀಳುತ್ತೆ. ಸೊ ಈ ಒಂದು ಬೆಡ್ಡಲ್ಲಿ ನಾವು ಕಮ್ಮಿ ಅಂತಂದ್ರೂ 1 ಕೆಜಿಯಿಂದ 1 ಕೆಜಿ 200 ಗ್ರಾಮು ಇಲ್ಲ 1 ಕೆಜಿ 300 ಗ್ರಾಮ್ವರೆಗೂ ಅಣಬೆನ ನಾವು ಇಳುವರಿ ತೆಗಿಬೋದು. ಅಲ್ಲಿಗೆ ನಮಗೆ ಈ ಒಂದು ಬೆಡ್ಡಲ್ಲಿ 60 ರೂಪಾಯಿಗೆ ನಾವು ಖರ್ಚು ಮಾಡಿದ್ರೆ ಇವಾಗ ನಾವು ಕೆಲವೊಂದು ಕಡೆ 150 ರೂಪಾಯಿಗೆ ಕೊಡ್ತಾ ಇದ್ದೀವಿ, ಅದರಲ್ಲಿ ನೀವೇ ಲೆಕ್ಕ ಹಾಕೋಬೋದು. ನಾವು 60 ರೂಪಾಯಿ ಖರ್ಚು ಮಾಡಿ ನಾವು ಮಿನಿಮಮ್ 100 ರೂಪಾಯಿ ಕೊಟ್ಟರು ನಮಗೆ ಒಂದು ಕೆಜಿಗೆ 40 ರೂಪಾಯಿ ಲಾಭ ಅಂತ ನಮಗಿದ್ದೇ ಇರುತ್ತೆ.
1: ಓ ಸೂಪರ್ ಸರ್. ಓಕೆ, ರಾಘವೇಂದ್ರ ಅವ್ರ ಜೊತೆಗೆ ಮಾತಾಡ್ತಾ ನೋಡಿ ಅಣಬೆ ಕೃಷಿನಲ್ಲಿ ಹೇಗೆಲ್ಲ ನಾವು ಪ್ಲಾನಿಂಗ್ನ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಅಣಬೆ ಕೃಷಿಯನ್ನು ಮಾಡೋದು ಅಷ್ಟೇ ಅಲ್ಲ, ಅಣಬೆ ಹಾಕಿದ ನಂತರದಲ್ಲಿ ಅದನ್ನು ಮೇಂಟೈನ್ ಮಾಡುವಂಥದ್ದಾಗಿರ್ಬೋದು, ಲೇಬರ್ ಚಾರ್ಜಸ್ ಆಗಿರ್ಬೋದು, ಮತ್ತು ನಾವು ಅದಕ್ಕೆ ಬಳಸುವಂತಹ ಕವರ್ಗಳಾಗಿರ್ಬೋದು, ಎಲ್ಲದೂ ಕೂಡ ಮ್ಯಾಟ್ರ್ ಆಗುತ್ತೆ. ಎಲ್ಲದನ್ನು ಯಾವ ರೀತಿಯಲ್ಲಿ ಮೇಂಟೈನ್ ಮಾಡ್ತೀವಿ ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಹಾಗಾದರೆ ರಾಘವೇಂದ್ರ ಅವ್ರ ಜೊತೆಗೆ ಇನ್ನಷ್ಟು ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೂಡ ಕೇಳಿಕೊಂಡು ವಾಪಸ್ ಮನೆ ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗ ನಾಡಿ ಪುನರ್ FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ರಾಘವೇಂದ್ರ ಅವ್ರ ಜೊತೆ ಮಾತಾಡ್ತಾ ಇದ್ವಿ. ಹಾಗೆ ಇವತ್ತು ಅವರು ಅವರ ಅಣಬೆ ಕೃಷಿಯ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ತಾ ಇದ್ರು. ಹಾಗೆ ಅಣಬೆ ಕೃಷಿಯನ್ನು ಮಾಡೋದಕ್ಕೂ ಮುಂಚೆ ನಾವು ಏನೆಲ್ಲ ತಯಾರಿಗಳನ್ನು ಮಾಡ್ಕೋಬೇಕಾಗುತ್ತೆ, ವೈಜ್ಞಾನಿಕ ರೀತಿಯಲ್ಲಿ ಯಾವ ರೀತಿ ಟ್ರೈನಿಂಗ್ ತಗೋಬೇಕು, ಟ್ರೈನಿಂಗ್ನಲ್ಲಿ ಏನೆಲ್ಲ ವಿಚಾರಗಳನ್ನ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ, ಇದೆಲ್ಲದರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಹಾಗೆಯೇ ಅವರು ಟ್ರೈನಿಂಗ್ ಆದ ನಂತರದಲ್ಲಿ ಈ ಅಣಬೆ ಕೃಷಿಯನ್ನು ಆರಂಭ ಮಾಡಿದಂತಹ ಸಮಯದಲ್ಲಿ ಸೊ ಅಲ್ಲಿ ಏನೇನೆಲ್ಲ ಇಶ್ಯೂಗಳನ್ನು ಫೇಸ್ ಮಾಡಬೇಕಾಯಿತು, ಹೇಗೆ ಈ ಒಂದು ಅಣಬೆ ಕೃಷಿಯಲ್ಲಿ ಪ್ಲಾನಿಂಗ್ನ ಮಾಡ್ಕೋಬೇಕಾಗುತ್ತೆ, ಅದೆಲ್ಲದರ ಬಗ್ಗೆ ಒಂದು ಅನುಭವ ಅವರಿಗೆ ಬರುತ್ತೆ. ಸೊ ಅದರಿಂದ ಅವರು ಈಗಾಗಲೇ 3 ಶೆಡ್ಗಳನ್ನು ಮಾಡಿಕೊಂಡು 2 ಶೆಡ್ಗಳಲ್ಲಿ ಅಣಬೆ ಕೃಷಿಯನ್ನು ಮಾಡ್ತಾ 1 ಶೆಡ್ನಲ್ಲಿ ಅದರ ಮೇಂಟೆನೆನ್ಸ್ಗೋಸ್ಕರ ಇಟ್ಕೊಂಡಿದ್ದಾರೆ. ಸೊ ಇದರ ಜೊತೆಗೆ ಒಂದು ಉದ್ಯೋಗಾವಕಾಶವನ್ನು ಕೂಡ ಕಲ್ಪಿಸುವಲ್ಲಿ ಅಣಬೆ ಕೃಷಿ ಒಳ್ಳೆಯ ಕೃಷಿ ಆಯಿತು ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಘವೇಂದ್ರ ಅವ್ರ ಜೊತೆನಲ್ಲಿ ಮಾತಾಡೋಣ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತಿಸೋಣ. ರಾಘವೇಂದ್ರ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸೊ ನೀವಾಗಲೇ ಹೇಳ್ತಾ ಇದ್ರಿ ಅಣಬೆ ಬ್ಯಾಗ್ಗಳನ್ನು ಯಾವ ರೀತಿಯಲ್ಲಿ ರೆಡಿ ಮಾಡ್ಕೋಬೇಕು, ಆದರೆ ಜೊತೆಗೆ ಅಣಬೆಗೆ ಬರುವಂತಹ ರೋಗ ಲಕ್ಷಣಗಳು ಅಥವಾ ಅದಕ್ಕೆ ಬರುವಂತಹ ಸಮಸ್ಯೆಗಳ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಹೇಳಿದ್ರಿ. ಹಾಗೆ ಅದನ್ನು ಯಾವ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ಬೋದು, ಮತ್ತು ಬಂದಂತಹ ಬ್ಯಾಗ್ಗಳನ್ನ ಯಾವ ರೀತಿಯಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ ಅದ್ರ ಬಗ್ಗೆ ಕೂಡ ಹೇಳಿದ್ರಿ. ಹಾಗೆಯೇ ಅದಕ್ಕೆ ತಗಲುವಂತಹ ಖರ್ಚು ವೆಚ್ಚಗಳ ಬಗ್ಗೆನೂ ಕೂಡ ತುಂಬ ಚೆನ್ನಾಗಿ ಒಂದು ವಿಚಾರವನ್ನು ಹೇಳ್ತಾ ಇದ್ರಿ. ಸೊ ಹಾಗಾದರೆ ಈಗ ನೀವು ಮಾಡ್ತಾ ಇರುವಂತಹ ಈ ಕೃಷಿ ಏನಿದೆ, ಈಗ ಅಣಬೆ ಕೃಷಿಯನ್ನು ಶೆಡ್ಗಳನ್ನು ಮಾಡ್ಕೊಂಡಿದ್ದೀರಾ ಅಂತ ಹೇಳಿ, ಸೊ ಈ ಶೆಡ್ಗಳು ಯಾವ ರೀತಿಯಲ್ಲಿ ಮಾಡ್ಕೊಂಡಿದ್ದೀರಾ, ಎಷ್ಟೆಷ್ಟು ಅಳತೆಯಲ್ಲಿ ಈ ಶೆಡ್ಗಳನ್ನು ಮಾಡ್ಕೊಂಡಿದ್ದೀರಾ, ಹೇಗೆ ನೀವು ಇದರಲ್ಲಿ ಅಣಬೆಗಳನ್ನು ಕೂರಿಸ್ತಾ ಇದ್ದೀರಾ, ಇದ್ರ ಬಗ್ಗೆ ಮಾತಾಡ್ಬೋದಾ?
4: ಈ ಶೆಡ್ ಬಂದ್ಬಿಟ್ಟು 16 ಅಡಿ ಅಗಲ 50 ಅಡಿ ಉದ್ದ ಇದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾವು ಎಲ್ಲ ಇಲ್ಲಿ ಟೈನ್ ದಾರದಲ್ಲಿ ರ್ಯಾಕ್ ಸಿಸ್ಟಮ್ನ ಮಾಡಿದ್ದೀವಿ. ಸೊ ಇದು ಏನು ಅಂತಂದರೆ ಒಂದು ಕಾಸ್ಟ್ ಸೇವಿಂಗ್ ಅಂತ ಹೇಳ್ಬೋದು. ರ್ಯಾಕ್ ಸಿಸ್ಟಮಲ್ಲಿ ನಾವು ಮರ ಅಥವಾ ನಾವು ಕಬ್ಬಿಣದ್ದು ಇದನ್ನು ಮಾಡಿಸ್ತೀವಿ ಅಂದರೆ ನಮಗೆ ವೆಚ್ಚ ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವು ಏನು ಮಾಡಿದ್ದೀವಿ, ಇಲ್ಲೇ ನಮ್ಮ ಲೋಕಲಲ್ಲಿ ಸಿಗುವಂಥ ಒಂದು ಟೈನ್ ದಾರನ ತಗೊಂಡು ನಾವು ರ್ಯಾಕ್ ಸಿಸ್ಟಮ್ನ ಮಾಡಿಕೊಂಡು ಇಡೀ ನಮ್ಮ ಪೂರ್ತಿ ಈ ಶೆಡ್ ಏನಿದೆ 16x50, ಸೊ ಇದರಲ್ಲಿ ಏನಿಲ್ಲ ಅಂತಂದ್ರೂ 750 ಬೆಡ್ನ ಕೂರಿಸ್ಲೋಷ್ಟು ಜಾಗ ಇದೆ. ಸೊ ಇಷ್ಟನ್ನೆಲ್ಲ ನಾವು ಬರೀ ಈ ಒಂದು ಟೈನ್ ದಾರದ್ದು ಒಂದು ಬಂಡಲ್ ಬಂದುಬಿಟ್ಟು ನಮಗೆ 180 ರೂಪಾಯಿ ಅಥವಾ 200 ರೂಪಾಯಿ ಬೀಳುತ್ತೆ ಒಂದು ಬಂಡಲ್. ಸೊ ಈ ಒಂದು ಶೆಡ್ಡಿಗೆ ಒಂದೇ ಒಂದು ಬಂಡಲಲ್ಲಿ ನಾವು ಪೂರ್ತಿ ರ್ಯಾಕ್ ಸಿಸ್ಟಮ್ನ ಮಾಡಿದ್ದೀವಿ. ಹಾಗಂದರೆ ಬರೀ 200 ರೂಪಾಯಲ್ಲಿ ನಾವು ಪೂರ್ತಿ ರ್ಯಾಕ್ ಸಿಸ್ಟಮ್ ಕಂಪ್ಲೀಟ್ ಮಾಡಿದ್ದೀವಿ.
3: ಓಕೆ ಸರ್, ನಿಮ್ಮನ್ನು ಒಂದು ಪ್ರಶ್ನೆ ಕೇಳಬೇಕು ಅಂತ ಅನಿಸ್ತಾ ಇದೆ. ಸೊ ಯಾಕೆ ನೀವು ಕಂಪನಿ ಕೆಲಸವನ್ನು ಬಿಟ್ಟು ಕೃಷಿಗೆ ಬಂದ್ರಿ, ಇದ್ರ ಬಗ್ಗೆ ಹೇಳ್ಬೋದಾ?
4: ಎಷ್ಟೋ ಜನ ನಾನು ಕಂಡ ಹಾಗೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು, ಅವರು ಸಹ ತಮ್ಮ ತಮ್ಮ ಕೆಲಸಗಳಿಗೆ ರಿಸೈನ್ ಮಾಡಿ ಬಂದು ಇವತ್ತು ಅಣಬೆ ಒಂದು ಬಿಸ್ನೆಸ್ಸಿಗೆ ಬರ್ತಾ ಇದ್ದಾರೆ. ಯಾಕೆಂದರೆ ಇದರಲ್ಲಿ ಒಂದು ಮೇಯ್ನ್ ಏನು ಅಂತಂದರೆ ಇನಿಷಿಯಲಲ್ಲಿ ನಮಗೆ ಫೈನಾನ್ಸ್ ಇದಕ್ಕೆ ಜಾಸ್ತಿ ಇನ್ವೆಸ್ಟ್ ಮಾಡಲಿಕ್ಕೆ ಅಷ್ಟು ಅವಶ್ಯಕತೆ ಇರೋದಿಲ್ಲ. ನಾವು ಇದನ್ನು ಬರೀ 30-35 ಸಾವಿರದಲ್ಲಿ ನಾವು ಚಿಕ್ಕದಾಗಿ ಈ ಒಂದು ಬಿಸ್ನೆಸ್ನ ನಾವು ಶುರು ಮಾಡ್ಬೋದು. ಇದನ್ನು ಯಾರು ಬೇಕಿದ್ರು ಮಾಡ್ಬೋದು. ಈಗ ಹವ್ಯಾಸಕ್ಕೆ ಮನೆಯಲ್ಲಿ ಬೇಕಾದರೂ ಮಾಡ್ಕೋಬೋದು, ಇಲ್ಲ ಉದ್ಯೋಗ ಇದರಲ್ಲಿ ಉದ್ಯೋಗ ಸೃಷ್ಟಿ ಮಾಡಿಕೊಂಡು ಅವರು ನಾವು ಇದರಲ್ಲೇ ಉದ್ಯೋಗ ಮಾಡ್ತೀವಿ ಅನ್ನೋರು ಇದನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ಬೋದು. ಅಣಬೇನ ಮೊದಲು ಶುರು ಮಾಡಿದಾಗ ನಾನು ಒಬ್ಬನೇ ಎಲ್ಲ ಕೆಲಸಗಳನ್ನ ನಾನು ಮಾಡ್ತಾ ಹೋಗ್ತಾ ಇದ್ದೆ. ಸೊ ಅದರಲ್ಲಿ ನನಗೆ ತಿಂಗಳಿಗೆ ಏನಿಲ್ಲ ಅಂತಂದ್ರೂ ನಾನು 5-10 ಸಾವಿರದವರೆಗೂ ನಾನು ದುಡಿತಾ ಇದ್ದೆ. ಸೊ ನನಗೆ ಈ ಹಳ್ಳಿನಲ್ಲಿ ನನಗೆ 5-10 ಸಾವಿರ ಜೀವನ ಮಾಡಲಿಕ್ಕೆ ಸಾಕಾಗ್ತಾ ಇತ್ತು. ಬಟ್ ಕೊನೆಯಲ್ಲಿ ನನಗೆ ಒಂದು ಅನಿಸಿದೆ ಏನು ಅಂದರೆ, ನಾನು ಒಬ್ಬನೇ ಚೆನ್ನಾಗಿದ್ದರೆ ಏನು ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಸೊ ಅದಾದಮೇಲೆ ನನಗೆ ಏನು ಅನ್ನಿಸ್ತು ಅಂದರೆ, ಇದನ್ನು ಯಾಕೆ ದೊಡ್ಡ ಪ್ರಮಾಣದಲ್ಲಿ ಮಾಡಬಾರ್ದು, ಬೇರೆಯವ್ರಿಗೂ ಇದರಿಂದ ನಾವು ಒಂದು ಉದ್ಯೋಗ ಸೃಷ್ಟಿ ಯಾಕೆ ಮಾಡಿಕೊಡಬಾರ್ದು ಅಂತ ಅನ್ನಿಸ್ತು. ಸೊ ಅದಾದಮೇಲೆ ನನ್ನ ಗೆಳೆಯ ನನಗೆ ತುಂಬಾ ಸಪೋರ್ಟ್ ಮಾಡಿ, ಮತ್ತು ನನ್ನ ಫ್ಯಾಮಿಲಿಯವರು ತುಂಬಾ ಸಪೋರ್ಟ್ ಮಾಡಿ ಇದನ್ನು ದೊಡ್ಡದಾಗಿ ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡು ಇಲ್ಲಿ ನಾವು ದೊಡ್ಡದಾಗಿ ಶುರು ಮಾಡಿ, ಇವಾಗ ನನ್ನ ಹತ್ರ ಏನಿಲ್ಲ ಅಂತಂದ್ರೂ 4-5 ಜನ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಒಂದು ಉದ್ಯೋಗ ಸೃಷ್ಟಿ ಮಾಡಿರೋದು ಒಂದು ಮನಸ್ಸಿಗೆ ಸಮಾಧಾನ ಇದೆ, ಮತ್ತು ಒಂಥರ ಖುಷಿನೂ ಇದೆ.
3: ಸೂಪರ್ ಅಲ್ಲ ಸರ್. ಹಾಗೆ ಸರ್, ಈಗ ಇದರದ್ದು ಮಾರ್ಕೆಟಿಂಗ್ ಎಲ್ಲ ಹೇಗೆ ನಡೀತಾ ಇದೆ, ಹೇಗೆ ಮಾರ್ಕೆಟ್ ಇದೆ ಇವಾಗ, ಅದ್ರ ಬಗ್ಗೆ ಹೇಳ್ಬೋದಾ?
4: ಸೊ ಇದನ್ನು ನಾವು ಮಾರ್ಕೆಟಿಂಗ್ ಬಂದ್ಬಿಟ್ಟು ಲೋಕಲ್ ಮಾಲ್ಸು ಮತ್ತು ಹೋಟೆಲ್ಸ್ಗಳು ಮತ್ತು ಬೆಂಗಳೂರು ಅಂತ ದೊಡ್ಡ ದೊಡ್ಡ ಒಂದು ಟೌನ್ಗಳಲ್ಲಿ ನಾವು ಇದನ್ನು ಮಾರ್ಕೆಟ್ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಮಾರ್ಕೆಟ್ ಆಗ್ತಾ ಇದೆ. ಆಯಿಷ್ಟವ್ರ ಅಣಬೆ ಬಗ್ಗೆ ಇನ್ನು ಜನಗಳ ಬಗ್ಗೆ ತಿಳುವಳಿಕೆ ಕಮ್ಮಿ ಇದೆ. ಯಾಕೆಂದರೆ ಇದುವರೆಗೂ ಜನಗಳು ಬರೀ ಮಳೆಯಲ್ಲಿ ಮಳೆಗಾಲದಲ್ಲಿ ಬರ್ತಿದ್ದಂಥ ತೋಟದಲ್ಲಿ ಸಿಗುವಂಥ ಅಣಬೆಗಳನ್ನ ಮಾತ್ರ ತಿಂತಾಯಿದ್ರು. ಹಾಗಾಗಿ ಜನಗಳಿಗೆ ಇನ್ನೂ ತಿಳುವಳಿಕೆ ಕಮ್ಮಿ ಇರೋದ್ರಿಂದ ಅಣಬೆ ಈಗ ಏನು ಉಪಯೋಗ ಅನ್ನೋದು ಸ್ವಲ್ಪ ಜನಗಳಿಗೆ ಗೊತ್ತಿಲ್ಲ. ಸೊ ಇದರಲ್ಲಿ ಅಣಬೆ ತಿನ್ನೋದ್ರಿಂದ ಏನು ಉಪಯೋಗ ಅಂತಂದರೆ, ವಯಸ್ಸಾಗಿರೋ ಹಾರ್ಟ್ ಪೇಷಂಟ್ಸ್ಗಳಿಗೆ ಇದು ತುಂಬಾ ಒಳ್ಳೆಯದು. ಆಮೇಲೆ ಇದರಲ್ಲಿ B12 ವಿಟಮಿನ್ಸು ಮತ್ತು ಪ್ರೋಟೀನ್ಸ್ ತುಂಬಾ ಜಾಸ್ತಿ ಇರುತ್ತೆ. ಇದು ಹಾಲಿಗಿಂತ ಬೇಗ ಕರಗುತ್ತೆ. ಆಮೇಲೆ ಇದರಲ್ಲಿ ತುಂಬ ಪ್ರೋಟೀನ್ ಅಂಶಗಳು ಜಾಸ್ತಿ ಇದೆ. ಮತ್ತು ಇದರಲ್ಲಿ ಮೈನ್ ಏನು ಅಂತಂದರೆ ಫ್ಯಾಟ್ ಇರೋದಿಲ್ಲ. ಸೊ ಹಾಗಾಗಿ ಇದು ತುಂಬಾ ಒಳ್ಳೆಯದು. ಮತ್ತು ವಯಸ್ಸಾದವ್ರಿಗೆ ಮಂಡಿ ನೋವು ಮತ್ತು ಸೊಂಟ ನೋವು ಬೆನ್ನು ನೋವು ಕಾಣಿಸ್ಕೊಳ್ಳುತ್ತೆ. ಸೊ ಅವರು ಇದನ್ನು ತಿನ್ನೋದ್ರಿಂದ ಅವ್ರಿಗೆ ಏನು ಕ್ಯಾಲ್ಶಿಯಂ ಐಟಮ್ಸ್ ಇದರಲ್ಲಿ ಜಾಸ್ತಿ ಇರೋದ್ರಿಂದ ಸೊ ಆ ಕ್ಯಾಲ್ಶಿಯಂ ಅದನ್ನು ತುಂಬಿ ಅವ್ರಿಗೆ ಮಂಡಿ ನೋವುಗಳೆಲ್ಲ ಕಮ್ಮಿ ಆಗುತ್ತೆ. ಅದಾದಮೇಲೆ ಇದನ್ನು ಬ್ರೆಸ್ಟ್ ಕ್ಯಾನ್ಸರ್ಗೆ ಒಂದು ದೊಡ್ಡ ಔಷಧಿ ಥರ ಉಪಯೋಗಿಸ್ತಾ ಇದ್ದಾರೆ. ಈ ಆಯಿಸ್ಟರ್ ಮಶ್ರೂಮ್ ಬಂದ್ಬಿಟ್ಟು ಅಷ್ಟು ಒಂದು ಒಳ್ಳೆ ಗುಣಗಳಿದೆ ಇದರಲ್ಲಿ.
3: ಓಕೆ, ಸೊ ಹಾಗಾಗಿ ಅಣಬೆನ ನೀವು ಕೂಡ ಬೆಳೀತಾ ಇದ್ದೀರಾ ಸರ್. ಹಾಗೆ ಈಗ ಅಣಬೆ ಕೃಷಿಯನ್ನು ಮಾಡ್ತಿದ್ದೀವಿ ಅಂತ ಅಂದಾಗ ತುಂಬ ಪ್ರಮುಖವಾಗಿ ನಾವು ಏನೆಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೋಬೇಕಾಗತ್ತೆ, ಇದ್ರ ಬಗ್ಗೆ ಹೇಳ್ಬೋದು ಸರ್?
4: ಫಸ್ಟು ಇದನ್ನು ನಾವು ಹೈಜಿನ್ನ ಮೇಂಟೈನ್ ಮಾಡಬೇಕಾಗತ್ತೆ ಗ್ರೋತಿಂಗ್ ರೂಮ್ನಲ್ಲಿ. ಅದಕ್ಕೆ ಏನು ಮಾಡಬೇಕು ಅಂತಂದರೆ, ಫಸ್ಟು ನಾವು ಈ ಬೆಡ್ನ ಈ ಗ್ರೋತಿಂಗ್ ರೂಮ್ಗೆ ಶಿಫ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಇದಕ್ಕೆ ಫಾರ್ಮಲಿನ ಸ್ಪ್ರೇ ಮಾಡಬೇಕಾಗುತ್ತೆ. ಫಾರ್ಮಲಿನ ಸ್ಪ್ರೇ ಮಾಡಿ ಒಂದು 2 ದಿನ ಇದನ್ನು ಬಿಟ್ಬಿಡ್ಬೇಕು. ಸೊ ಆವಾಗ ಇದ್ರ ಒಳಗಡೆ ಇರುವಂಥ ಬ್ಯಾಕ್ಟೀರಿಯಾ ಆಗಿರ್ಬೋದು, ಬೇರೆ ಥರ ವೈರಾಣುಗಳಾಗಿರ್ಬೋದು ಎಲ್ಲ ಸತ್ತೋಗಿರುತ್ತೆ. ಸೊ ಆವಾಗ ನಮಗೆ ಈ ಒಂದು ಗ್ರೋತಿಂಗ್ ರೂಮ್ ನಮಗೆ ಬೆಡ್ನ ಶಿಫ್ಟ್ ಮಾಡೋಕ್ಕೆ ರೆಡಿಯಾಗಿರುತ್ತೆ. ಸೊ ಆಮೇಲೆ ನಾವು ಯಾವಾಗಲೂ ಗ್ರೋತಿಂಗ್ ರೂಮ್ ಒಳಗಡೆ ಆವಾಗವಾಗ ಬರ್ತಾ ಇರಬಾರ್ದು. ಯಾಕೆ ಅಂತಂದರೆ ನಾವು ಹೊರಗಡೆ ಓಡಾಡಿರ್ತೀವಿ. ಸೊ ಆವಾಗ ನಮ್ಮ ಒಂದು ಬಟ್ಟೆ ಮೇಲಾಗಿರ್ಬೋದು, ಒಂದು ಕ್ಲಾತಿಂಗ್ ಮೇಲಾಗಿರ್ಬೋದು, ಬ್ಯಾಕ್ಟೀರಿಯಾಸು ಎಲ್ಲ ಕೂತಿರುತ್ತೆ. ಸೊ ಅದನ್ನೆಲ್ಲ ನಾವು ಮೇಂಟೈನ್ ಮಾಡಬೇಕು. ಹೊರಗಡೆ ಹೋಗಬೇಕು ಅಂದರೆ ಅದಕ್ಕೆ ಅಂತಲೇ ನಾವು ಒಂದು ಪರ್ಟಿಕ್ಯುಲರಾಗಿ ಒಂದು ಡ್ರೆಸ್ನ ಎತ್ತಿಟ್ಟರೆ ತುಂಬಾ ಒಳ್ಳೆಯದು. ಆಮೇಲೆ ಬರಬೇಕಾದ್ರೆ ಕೈಕಾಲನ್ನ ತುಂಬ ಚೆನ್ನಾಗಿ ಈಗ ಸ್ಯಾನಿಟೈಸರ್ಸ್ಗಳು ಇದ್ದಾವೆ, ಅದರಲ್ಲಿ ತೊಳ್ಕೊಂಡು ಬಂದರೆ ತುಂಬ ಒಳ್ಳೆಯದು. ನಾವು ನಮ್ಮ ಫಾರ್ಮ್ನಲ್ಲಿ ನಾವು ಎಥೆನಾಲ್ನ ಯೂಸ್ ಮಾಡ್ತಾ ಇದ್ದೀವಿ. ಎಥೆನಾಲ್ ಯೂಸ್ ಮಾಡಿಕೊಂಡು ನಾವು ಕೈಕಾಲುಗಳನ್ನ ಒಳಗಡೆ ತೊಳ್ಕೊಂಡು ಒಳಗಡೆ ಬರ್ತೀವಿ. ಹುಲ್ನ ಏನು ಇದು ವೇಸ್ಟ್ ಕೊನೆಗೆ ಏನು ಮಾಡಬೇಕು ಅಂತಂದರೆ, ಒಂದು ಕಡೆ ಇದನ್ನು ಡಂಪ್ ಮಾಡಿಕೊಂಡು ಬಿದ್ದಿರೋ ಗುಡಿಸಿರೋಂಥ ಎಲೆಗಳು ಬೇರೆ ವೇಸ್ಟ್ಗಳು, ಸೊ ಅದನ್ನೆಲ್ಲ ಹಾಕ್ಕೊಂಡು ಅದ್ರ ಜೊತೆಗೆ ಸಗಣಿ ಇರ್ಬೋದು ಅದನ್ನೆಲ್ಲ ಹಾಕ್ಕೊಂಡು ಇದಕ್ಕೆ ಜೀವಾಮೃತ ಕೊಟ್ಟರೆ ಇದರಲ್ಲಿ ಅಮೋನಿಯಂ ನೈಟ್ರೇಟ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಇದನ್ನು ನಾವು ಗಿಡಗಳಿಗೆ ಕೊಟ್ಟರೆ ನೀರು ಸಹ ನಮಗೆ ಜಾಸ್ತಿ ಬೇಕಾಗೋದಿಲ್ಲ. ನಮ್ಮ ಜಸ್ಟ್ ಡ್ರಿಪ್ ಸಿಸ್ಟಮಲ್ಲಿ ಏನು 1 ಗಂಟೆ ನಾವು ನೀರು ಕೊಟ್ಟರೆ ಅದೇ ತುಂಬಾ ಸಾಕಾಗುತ್ತೆ. ಸೊ ಇದು ತುಂಬ ಆರ್ಗ್ಯಾನಿಕ್ ಆಗೂ ಇರೋದ್ರಿಂದ ಇದು ತುಂಬ ಒಳ್ಳೆಯದು ಗಿಡಗಳಿಗೆ. ಸೊ ಇದರಲ್ಲಿ ಯಾವುದೇ ಥರ ವೇಸ್ಟು ಆಗೋದಿಲ್ಲ. ಅಣಬೆ ಕೃಷಿ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇರೋ ಅಂಥವ್ರು, ಯಾರಾದರೂ ಬೆಳಿತೀನಿ ನಾ ಇದನ್ನು ಮಾಡ್ತೀವಿ ಅನ್ನೋ ಒಂದು ಹುಮ್ಮಸ್ಸಿರೋ ಅಂಥವ್ರು ಕಲಿಬೇಕು ಅನ್ನೋ ಹಾಗಿದ್ರೆ ನಮ್ಮ ಒಂದು ಫಾರ್ಮಲ್ಲೇ ನಾವು ಟ್ರೈನಿಂಗ್ ಸೆಷನ್ಸ್ಗಳನ್ನ ಕಂಡಕ್ಟ್ ಮಾಡ್ತಾ ಇರ್ತೀವಿ. ಯಾರು ನಮ್ಮ ಹತ್ರ ಟ್ರೈನಿಂಗ್ ಮಾಡ್ತವ್ರೆ ಅಂಥವ್ರಿಗೆ ನಾವು ಮಾರ್ಕೆಟ್ ಸಹ ಸೃಷ್ಟಿ ಮಾಡಿಕೊಡ್ತೀವಿ. ಅದಾದಮೇಲೆ ಅವ್ರಿಗೆ ಅಣಬೆ ಬೆಳಿಲಿಕ್ಕೆ ಯಾವ್ಯಾವ ಥರ ಕಿಟ್ಗಳು ಬೇಕಾಗುತ್ತೆ ಅಂದರೆ ಬೀಜ ಇರ್ಬೋದು, ಕವರ್ ಇರ್ಬೋದು, ಪಿಪಿ ಕವರ್ಸು, ಆ ಥರದನ್ನೆಲ್ಲ ನಾವೇ ಸಪ್ಲೈ ಮಾಡಿ ಕೊಡ್ತೀವಿ.
3: ಓಕೆ, ಸೂಪರ್ ರಾಘವೇಂದ್ರ ಅವರೇ, ತುಂಬ ಚೆನ್ನಾಗಿ ಮಾತಾಡಿದ್ರಿ. ಹಾಗೆ ನಿಮ್ಮ ಅಣಬೆ ಕೃಷಿಯ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ರಿ. ಹಾಗೆ ನೀವು ಕೂಡ ಟ್ರೈನಿಂಗ್ನ ತಗೊಂಡು ಇವಾಗ ಯಾರಾದರೂ ಅಣಬೆ ಕೃಷಿಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅವರಿಗೂ ಕೂಡ ಟ್ರೈನಿಂಗ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ರಿ. ಸೊ ತುಂಬಾ ಖುಷಿ ಪಡುವಂತಹ ವಿಷಯ ಇದು. ನೋಡಿ, ಇವತ್ತು ರಾಘವೇಂದ್ರ ಅವ್ರ ಜೊತೆನಲ್ಲಿ ಮಾತಾಡಿದ್ವಿ. ಇವರು ಅಣಬೆ ಕೃಷಿಯನ್ನು ಮಾಡ್ತಾ ಉತ್ತಮವಾದಂತಹ ಇಳುವರಿಯನ್ನು ಪಡ್ಕೊಳ್ತಾ ಆದಾಯವನ್ನು ಕೂಡ ತುಂಬ ಚೆನ್ನಾಗಿ ಕಳಿಸ್ತಾ ಇದ್ದಾರೆ, ಹಾಗೆ 4-5 ಜನರಿಗೆ ಕೆಲಸವನ್ನು ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ನೀವು ಕೂಡ ಈ ರೀತಿಯಲ್ಲಿ ಅಣಬೆ ಕೃಷಿಯನ್ನು ಮಾಡಿ ನೀವು ಕೂಡ ಯಶಸ್ವಿ ಆಗೋದಕ್ಕೆ ಸಾಧ್ಯ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ, ಯಾರೆಲ್ಲ ಅಣಬೆ ಕೃಷಿಯನ್ನು ಮಾಡಬೇಕು ಅಂತ ಇದ್ದೀರಾ ಅವರು ವೈಜ್ಞಾನಿಕವಾದ ರೀತಿಯಲ್ಲಿ ಹಾಗೆ ಅದಕ್ಕೆ ಟ್ರೈನಿಂಗ್ನ ಪಡ್ಕೊಂಡು ಅಣಬೆ ಕೃಷಿಯನ್ನು ಆರಂಭ ಮಾಡಿದ್ರೆ ಒಳ್ಳೇದು ಅಂತ ನನಗೆ ಅನಿಸುತ್ತೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮ ನಿಮಗೆಲ್ಲರಿಗೂ ಉಪಯುಕ್ತ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಸಂಖ್ಯೆ 9686097927 ಮತ್ತು ಸಂಖ್ಯೆ ತಿಳಿಸಿ ಅಂತ ಹೇಳ್ತಾ ನಾನೀಗ ಸ್ಟುಡಿಯೋದಿಂದ ಹೊರಡ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
6: ಸೇತು ಸಮುದ್ರಂ ಹವಳದ ದಿಬ್ಬಂ. ತಮಿಳುನಾಡಿನ ರಾಮೇಶ್ವರಂ ಎಂಬ ನಗರದ ಕಡಲ ತೀರದಲ್ಲಿ ನಿಂತು ನೋಡಿದರೆ ತಲಾಯ್ ಮನ್ನಾರ್ ಕಡೆಗೆ ಕಣ್ಣು ಹಾಯಿಸಿದಷ್ಟು ದೂರದವರೆಗೆ ಬರೀ ಕಡಲ ನೀರೇ ಕಾಣಿಸುತ್ತದೆ. ಹತ್ತಿರದಲ್ಲಿಯೇ ತೆರೆಗಳು ಕಮ್ಮಿ ಇದ್ದಾಗ ಮೊಸಳೆ ಡುಬ್ಬದಂಥ ಒರಟು ಉದ್ದನೆಯ ಒಡ್ಡು ಕಾಣಿಸುತ್ತದೆ. ನಕಾಶೆ ತೆರೆದು ನೋಡಿದರೆ ಅಲ್ಲಿ ಆಡಮ್ ಸೇತುವೆ ಎಂಬ ಹೆಸರು ಗೋಚರಿಸುತ್ತದೆ. ಅದರ ಪಕ್ಕದಲ್ಲಿಯೇ ಪಾಕ್ ಜಲಸಂಧಿ ಹಾಗೂ ಮನ್ನಾರ್ ಆಘಾತಗಳು ಕೂಡ ಕಂಗೊಳಿಸುತ್ತವೆ. ಸೀತೆಯನ್ನು ಕಳೆದುಕೊಂಡ ಶ್ರೀರಾಮ ಇದೇ ಜಾಗದಲ್ಲಿ ನಿಂತು ಕಂಬನಿ ಮಿಡಿಯುತ್ತಾನೆ. ಆಗ ವಾನರ ಸೇನೆ ಬಂದು ಬಂಡೆಗಳನ್ನು ತಂದು ಆ ಸೇತುವೆ ನಿರ್ಮಾಣ ಮಾಡಿದ ಮೇಲೆ ಶ್ರೀರಾಮ ಶ್ರೀಲಂಕೆಗೆ ಹೋಗಿ ಸೀತೆಯನ್ನು ವಾಪಸು ತಂದ ಎಂಬ ಕಥೆಯನ್ನು ನಾವು ರಾಮಾಯಣದಲ್ಲಿ ಓದಿದ್ದೇವೆ. ಇಂದಿಗೂ ಪುರಾಣಗಳು ಆಡಮ್ ಸೇತುವೆಗೆ ಶ್ರೀರಾಮ ಸೇತುವೆ ಎಂದೇ ಕರೆಯುತ್ತಾರೆ. ಆದರೆ ಎಷ್ಟೋ ಸಂದರ್ಭಗಳಲ್ಲಿ ನಮಗೆ ವಾನರ ಸೇನೆ ಒಂದು ಸೇತುವೆಯನ್ನು ಕಟ್ಟಲು ಸಾಧ್ಯವೇ ಎಂಬ ಅನುಮಾನಗಳು ಕಾಡುತ್ತವೆ. ಹಾಗಾದರೆ ಈ ಶ್ರೀರಾಮ ಸೇತುವೆ ಅಂದರೆ ಏನು? ಇದನ್ನು ಯಾರು ಕಟ್ಟಿದರು? ಯಾರು ನಿರ್ಮಾಣ ಮಾಡಿದರು? ಇದರ ವೈಜ್ಞಾನಿಕ ಕೌಶಲ್ಯಗಳೇನು? ಇಂಥ ಅನೇಕ ಸವಾಲುಗಳು ನಮ್ಮ ಎದುರಿಗೆ ಬರುತ್ತವೆ. 1898 ಮದ್ರಾಸ್ ಪ್ರೆಸಿಡೆನ್ಸಿ ಪ್ರಕಟಿಸಿದ ಗೆಜೆಟಿಯರ್ ಪ್ರಕಾರ ಈ ಶ್ರೀರಾಮ ಸೇತುವೆ ಆಡಮ್ ಬ್ರಿಡ್ಜ್ ಎಂದು ಹೆಸರು ಪಡೆದಿದೆ. ಇಂದಿಗೂ ಅದನ್ನು ನಕಾಶೆಯಲ್ಲಿ ಆಡಮ್ ಸೇತುವೆ ಎಂದೇ ನಾವು ಗುರುತಿಸುತ್ತೇವೆ, ಶ್ರೀರಾಮ ಸೇತುವೆ ಅಲ್ಲ. ನಾಸಾ ಕೂಡ ಬಾಹ್ಯಾಕಾಶದಿಂದ ಆಡಮ್ ಸೇತುವೆಯನ್ನು ಮಾನವ ನಿರ್ಮಿತವೆಂದು ರುಜುವಾತು ಪಡಿಸಿದೆ. ಅದು ಮನುಷ್ಯ ನಿರ್ಮಾಣ ಮಾಡಿದ್ದಾನೆ ಎಂಬುದು ನಾಸಾದ ಒಂದು ಉಲ್ಲೇಖವಿದೆ. ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಪ್ರಕಾರ 17.5 ಲಕ್ಷ ವರ್ಷಗಳ ಹಿಂದೆ ಹವಳದ ದಿಬ್ಬಗಳು ಹೆಪ್ಪುಗಟ್ಟುತ್ತಾ ಬಂದವು. ಹವಳದ ದಿಬ್ಬಗಳು ಒಂದು ಸೇತುವೆಯನ್ನೇ ನಿರ್ಮಾಣ ಮಾಡಿದವು. ಈ ಇತಿಹಾಸ ರಾಮಾಯಣಕ್ಕಿಂತ ತುಂಬ ಹಳೆಯದು. ಹವಳದ ದಿಬ್ಬಗಳನ್ನು ಸಮುದ್ರದ ನಿತ್ಯ ಹರಿದ್ವರ್ಣ ಕಾಡುಗಳೆಂದೇ ನಾವು ಕರೆಯುತ್ತೇವೆ. ಸಾಮಾನ್ಯವಾಗಿ ಹವಳದ ದಿಬ್ಬಗಳು ಮುದುಡಿದ ಮಿದುಳಿನಂತೆ, ಹೂಕೋಸಿನಂತೆ ಕೆಂಪು, ನೀಲಿ, ಹಸಿರು, ಹಳದಿ ಬಣ್ಣಗಳಲ್ಲಿ ಕಂಗೊಳಿಸುತ್ತವೆ. ಹವಳದ ದಿಬ್ಬಗಳು ಸಮುದ್ರದ ಅಮೂಲ್ಯವಾದ ಸಂಪತ್ತು. ಸದ್ಯ ಆಡಮ್ ಸೇತುವೆಯ ಇರುವ ಆಸುಪಾಸಿನಲ್ಲಿ ಸಹಸ್ರ ಸಂಖ್ಯೆಯ ಈ ಹವಳದ ದಿಬ್ಬಗಳಿವೆ. ಅಲ್ಲಿ ಮೀನು, ಮೃದ್ವಂಗಿ, ಆಮೆ, ಏಡಿ ಅಂತ ಸಹಸ್ರಾರು ಜಲಚರಗಳು ಕೂಡ ಕಾಣಿಸುತ್ತವೆ. ಸಮುದ್ರ ತಳದ ಸತ್ತ ಜೀವಿಗಳ ಅವಶೇಷಗಳಿಂದಲೇ ಹವಳದ ದಿಬ್ಬಗಳು ಸೃಷ್ಟಿಯಾಗುತ್ತವೆ. ಗೊಂಚಲಿನಂತಹ ಹವಳದ ದಿಬ್ಬಗಳು ಬಣ್ಣ ಬಣ್ಣಗಳಲ್ಲಿ ಕಂಗೊಳಿಸುವುದನ್ನು ನಾವು ಅನೇಕ ಜಾಗಗಳಲ್ಲಿ ನೋಡಬಹುದು. ಹವಳದ ದಿಬ್ಬಗಳು ಕೇವಲ ನೋಡಲು ಅಂದ ಚಂದದ ವಸ್ತುಗಳಲ್ಲ, ಅವುಗಳಲ್ಲಿ ಪೌಷ್ಟಿಕಾಂಶಗಳ ಅವಶ್ಯಕತೆ ನಮಗೆ ಕಂಡುಬರುತ್ತದೆ. ಅಂದರೆ ಪೌಷ್ಟಿಕಾಂಶಗಳ ಆಗರವೆಂದೇ ಹವಳದ ದಿಬ್ಬಗಳನ್ನು ನಾವು ಗುರುತಿಸಿದ್ದೇವೆ. ಹವಳದ ಹುಳುಗಳು, ಶೈವಲಗಳು ಹವಳದ ದಿಬ್ಬಗಳಲ್ಲಿ ಕಾಣುತ್ತವೆ. ಹವಳದ ದಿಬ್ಬಗಳು ಸಮುದ್ರದ ಬಹುಮುಖ್ಯವಾದ ಅಂಗ. ಹವಳದ ದಿಬ್ಬಗಳಿರುವ ಕಡೆ ಮತ್ಸ್ಯ ಸಂಪತ್ತು, ಮೃದ್ವಂಗಿ ಸಂಪತ್ತು ಅತ್ಯಧಿಕವಾಗಿ ಕಾಣಿಸುತ್ತದೆ. ಪ್ರತಿಯೊಂದು ದೇಶವು ಹವಳದ ದಿಬ್ಬಗಳನ್ನು ರಕ್ಷಣೆ ಮಾಡಬೇಕೆಂದು ಆಯಾ ಸರ್ಕಾರಗಳು ಕಾನೂನುಗಳನ್ನು ರಚಿಸಿವೆ. ಹಾಗಾಗಿ ಎಲ್ಲೆಲ್ಲಿ ಹವಳದ ದಿಬ್ಬಗಳಿವೆಯೋ ಅಲ್ಲಿ ಹವಳಗಳನ್ನು ತೆಗೆಯುವ ಕೆಲಸ, ಮುತ್ತುಗಳನ್ನು ತೆಗೆಯುವ ಕೆಲಸ ಅವು ನಿರ್ಬಂಧವಾಗಿರುತ್ತವೆ. ಹವಳದ ದಿಬ್ಬುಗಳು ಮೀನುಗಳದ ಆಹಾರದ ಕಣಜಗಳು. ಅಂಡಮಾನ್, ನಿಕೋಬಾರ್, ಲಕ್ಷದ್ವೀಪ, ಮಾರಿಸಸ್ ದ್ವೀಪ, ಮಾಲ್ಡೀವ್ಸ್ ದ್ವೀಪ ಇಂಥ ಕಡೆ ಅತಿ ಹೆಚ್ಚು ಹವಳದ ದಿಬ್ಬಗಳಿವೆ. ಆಸ್ಟ್ರೇಲಿಯಾದಲ್ಲಂತೂ ದ ಗ್ರೇಟ್ ಬ್ಯಾರಿಯರ್ ರೀಫ್ ಅನ್ನುವ ಹವಳದ ದಿಬ್ಬ ಪ್ರಪಂಚದಲ್ಲಿ ಅತ್ಯಂತ ಉದ್ದವಾಗಿರ್ತಕ್ಕಂಥ ದಿಬ್ಬ. ಅಲ್ಲಿ ಕೂಡ ಮತ್ಸ್ಯ ಸಂಪತ್ತನ್ನು ಅತ್ಯಂತ ಹೆಚ್ಚು ನಾವು ಕಾಣಬಹುದು. ಹವಳದ ದಿಬ್ಬಗಳು ಕರಾವಳಿಯಲ್ಲಿ ಇದ್ದರೆ ಅವು ಬಿರುಗಾಳಿ, ಸುನಾಮಿಗಳನ್ನು ನಿಯಂತ್ರಣ ಮಾಡುತ್ತವೆ. ಕಡಲ ತೀರದ ಕೊರತವನ್ನು ಕೂಡ ಹವಳದ ದಿಬ್ಬಗಳು ನಿಯಂತ್ರಣ ಮಾಡುತ್ತವೆ. ಈಗಾಗಲೇ ಮಾನವನ ಅತಿಯಾದ ಸಮುದ್ರ ಚಟುವಟಿಕೆಗಳಿಂದ ಹವಳದ ದಿಬ್ಬಗಳು ಸಂಕಷ್ಟಕ್ಕೀಡಾಗುತ್ತಿವೆ. ಮೀನುಗಾರಿಕೆ, ನೌಕಾಯಾನ, ಪೆಟ್ರೋಲ್ ಬಾವಿಗಳನ್ನು ತೆಗೆಯುವುದು, ಮೀನುಗಾರಿಕೆ ಮಾಡುವಾಗ ಹವಳದ ದಿಬ್ಬಗಳನ್ನು ಸಿಡಿಮದ್ದುಗಳಿಂದ ತೊಂದರೆಗೀಡು ಮಾಡಲಾಗುತ್ತದೆ. ಅನೇಕ ದ್ವೀಪಗಳಲ್ಲಿ ಇಂತಹ ಚಟುವಟಿಕೆಗಳನ್ನು ನಾವು ನಿಯಂತ್ರಿಸಬೇಕಾಗಿದೆ. ಹವಳದ ದಿಬ್ಬಗಳಿಗೆ ಯಾವುದೇ ರೀತಿಯ ಹೊಡೆತಗಳು ಬೀಳದಂತೆ ಅವುಗಳನ್ನು ಸಂರಕ್ಷಣೆ ಮಾಡುವುದು ಆಯಾ ಸರ್ಕಾರಗಳ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಹೊಣೆ. ಸಮುದ್ರಗಳಿಗೆ ನದಿಗಳ ಮೂಲಕ ತ್ಯಾಜ್ಯಗಳನ್ನು ಸೇರಿಸುವುದರ ಮೂಲಕವೂ ಕೂಡ ಹವಳದ ದಿಬ್ಬಗಳು ಬಿಳಿಚಿಕೊಳ್ಳುತ್ತವೆ. ನಾವು ಹವಳದ ರಾಶಿಗಳನ್ನು ಛಿದ್ರ ಮಾಡುತ್ತಿದ್ದೇವೆ. ಸಮುದ್ರದ ಶೇಕಡ 25% ಜೀವಿಗಳಿಗೆ ಹವಳದ ದಿಬ್ಬಗಳು ಆಹಾರದ ಉಗ್ರಾಣವೆಂದು ನಾವು ಪರಿಗಣಿಸಿದ್ದೇವೆ. ವಿನಾಶದ ಹಾದಿ ಹಿಡಿದಿರುವ ಹವಳದ ದಿಬ್ಬಗಳನ್ನು ರಕ್ಷಣೆ ಮಾಡುವುದು ಪ್ರಪಂಚದ ಎಲ್ಲ ದೇಶಗಳ ಕರ್ತವ್ಯ. 2004 ಭಾರತದ ಪೂರ್ವ ಕರಾವಳಿಗೆ ಬಹುದೊಡ್ಡ ಸುನಾಮಿ ಅಪ್ಪಳಿಸಿದಾಗ ಭಾರೀ ನಷ್ಟ ಉಂಟಾಯಿತು. ಆಗ ಸೇತು ಸಮುದ್ರಂ ಹವಳದ ದಿಬ್ಬಗಳು ನಮ್ಮನ್ನು ರಕ್ಷಣೆ ಮಾಡಿದವು. ಹೀಗೆ ಹವಳದ ದಿಬ್ಬಗಳು ಕೇವಲ ಜಲಚರಗಳಿಗೆ ಆಹಾರದ ಉಗ್ರಾಣಗಳು ಮಾತ್ರವಲ್ಲ, ಅನೇಕ ಬಿರುಗಾಳಿಗಳನ್ನು, ಸುನಾಮಿಗಳನ್ನು, ಸಮುದ್ರದ ಅಲೆಗಳನ್ನು ತಡೆಗಟ್ಟಿ ಸಮುದ್ರದ ತೀರಗಳನ್ನು ರಕ್ಷಣೆ ಮಾಡುವ ಒಂದು ಪ್ರಮುಖವಾಗಿರ್ತಕ್ಕಂಥ ಜಾಗಗಳು. ಆದ್ದರಿಂದ ನಾವು ತಪ್ಪು ತಿಳಿದುಕೊಳ್ಳುವುದ ಬೇಡ. ಈ ಶ್ರೀರಾಮ ಸೇತುವೆ ಇದೆಯಲ್ಲ, ಆ ಶ್ರೀರಾಮ ಸೇತುವೆ ಅದೊಂದು ಹವಳದ ದಿಬ್ಬ. ಆ ಹವಳದ ದಿಬ್ಬವನ್ನು ನಮ್ಮ ಸರ್ಕಾರ ಎಲ್ಲ ರೀತಿಯಿಂದ ರಕ್ಷಣೆ ಮಾಡಬೇಕೆಂದು ನಾನು ಕೋರುತ್ತೇನೆ. ನಮಸ್ಕಾರ.
5: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರವರಿಗೆ ಧನ್ಯವಾದಗಳು.

0: ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ರೇಡಿಯೋ ಕೇಳಕ್ಕೆ ಈಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ನಾರದ ವಿಜಯ ಎನ್ನುವಂತಹ ಒಂದು ಚಿತ್ರದ ಗೀತೆ, ನಿನ್ನಂತ ಹೆಣ್ಣು ಎಲ್ಲೂ ಹುಟ್ಟಿಲ್ಲ ಎನ್ನುವಂತಹ ಒಂದು ಗೀತೆ. ಇದು ಅನಂತನಾಗ್ ಹಾಗೂ ಪದ್ಮ ಪ್ರಿಯಾ ಅವರ ಒಂದು ಜೋಡಿಯ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಆಗಿರುವ ಮಲೆನಾಡ ಜನರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು

ಕಾರ್ಯಕ್ರಮದಲ್ಲಿ ಒಂದು ಸಿನಿಮಾ ಕತೆ ಚಿತ್ರದ ಒಂದು ಗೀತೆ ಒಲವಿನ ಪ್ರೇಮ ಗಂಗೆ ಎನ್ನುವಂತಹ ಗೀತೆ. ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಸಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು ಅನಂತನಾಗ್ ಹಾಗೂ ಅಂಜನಾ ಅವರ ಒಂದು ಜೋಡಿಯ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನು ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಒಂದು ಸುಂದರವಾಗಿರುವಂತಹ ಭಾವಗೀತೆ, ಅದುವೇ ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಇದು ಸಿ ಅಶ್ವಥ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಶಿವರುದ್ರಪ್ಪ ಬರೆದಿರುವಂತಹ ಒಂದು ಗೀತೆ. ಸಿ ಅಶ್ವಥ್ ಅವರ ಒಂದು ಸಂಗೀತ ನಿರ್ದೇಶನ, ಜೀವನ ಬೇಸರ ಆದಾಗ ನೆಮ್ಮದಿ ನೀಡುವಂತ ಸುಂದರವಾದಂತಹ ಈ ಗೀತೆ. ಅವರವರ ಭಾವಕ್ಕೆ ತಕ್ಕಂತೆ ಭಾವನೆ ಉಕ್ಕಿ ಹರಿಯುವಂತ ಈ ಒಂದು ಸುಂದರವಾದಂತಹ ಭಾವಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಬರುವಂತಹ ಮಧುರವಾದಂತಹ ಕಾರ್ಯಕ್ರಮಗಳನ್ನು.

0: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಗಂಗಾ ಯಮುನಾ ಚಿತ್ರದ ಒಂದು ಗೀತೆ, ವಲ್ಲಭೆ ಮೌನ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ SJ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ RN ಜಯಗೋಪಾಲ್ ಬರೆದಿರುವಂತಹ ಒಂದು ಗೀತೆ, ವಿದ್ಯಾಸಾಗರ್ ಅವರ ಒಂದು ರಚನೆಯ ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ಶಿವರಾಜ್ ಕುಮಾರ್ ಅವರ ಒಂದು ನಟನೆಯ ಚಿತ್ರ. ಇದು 1997 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಆಗಿರುವ ಮಲೆನಾಡ ಜನರ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆ ಇದೀಗ.

ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ವಸಂತ ಕಾವ್ಯ ಎನ್ನುವಂತ ಒಂದು ಚಿತ್ರದ ಗೀತೆ, ಒಲವಿನ ಹೃದಯ. ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಕೆ ಎಸ್ ಚಿತ್ರ ಅವರ ಒಂದು ಮಧುರವಾದಂತ ಧ್ವನಿ ವಾಹಿನಿಯಲ್ಲಿ ಎಸ್ ನಾರಾಯಣ್ ಬರೆದಿರುವಂತಹ ಒಂದು ಗೀತೆ. ರಾಜೇಶ್ ರಾಮನಾಥ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಕೆ ಶಿವರಾಮ್ ಹಾಗೂ ಸುಧಾ ರಾಣಿ ಅವರ ಒಂದು ಜೋಡಿಯ ಗೀತೆ. ಇದು 1996 ತೆರೆ ಕಂಡಿರುವಂತಹ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ. ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಬರುವಂತಹ ಮಧುರವಾದಂತಹ ಕಾರ್ಯಕ್ರಮಗಳನ್ನ ಆಲಿಸಿ, ಹಾಗೆ ಮೊಬೈಲ್ ಆ್ಯಪ್ನಲ್ಲಿಯೂ ಕೂಡ ನಮ್ಮ ಒಂದು ವಾಹಿನಿಯ ಕಾರ್ಯಕ್ರಮಗಳನ್ನ ಆಲಿಸಬಹುದು ಅಂತ ಹೇಳ್ತಾ, ಇದೀಗ ಒಂದು ಸುಂದರವಾದಂತಹ ಗೀತೆ, ಅದುವೇ ವಸಂತ ಕಾವ್ಯ ಚಿತ್ರದ ಈ ಗೀತೆ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ನಾನಿರುವುದೇ ನಿನಗಾಗಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಒಲವಿನ ಗೆಳೆಯನೆ ಎನ್ನುವಂತಹ ಗೀತೆ. ಇದು ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಹಾಗೂ ಆರತಿ ಅವರ ಒಂದು ಜೋಡಿಯ ಚಿತ್ರ, ಇದು ಎವಿ ಶೇಷಗಿರಿ ರಾವ್ ಬರೆದಿರುವಂತಹ ಒಂದು ಚಿತ್ರಕಥೆಯ ಚಿತ್ರ. ಇದು 1979ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಆಗಿರುವ, ಅದು ಮಲೆನಾಡ ಜನರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನು ಕೇಳಿ ಆನಂದಿಸಿ.

0: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
5: ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಅನಂತ ಪ್ರೇಮ ಚಿತ್ರದ ಒಂದು ಗೀತೆ, ಪ್ರೇಮವು ಬೇಡ ಎನ್ನುವಂತಹ ಒಂದು ಗೀತೆಯನ್ನ ಕೆಜಿ ಯೇಸುದಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಹಂಸಲೇಖ ಬರೆದಿರುವಂತಹ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ಅನಂತನಾಗ್ ಹಾಗೂ ವನಿತಾ ವಾಸು ಅವರ ಒಂದು ಜೋಡಿಯ ಚಿತ್ರ. ಇದು 1990 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಪ್ರೇಮ ಗಂಗೆ ಎನ್ನುವಂತಹ ಒಂದು ಚಿತ್ರದ ಗೀತೆ, ನಿಂತಲ್ಲು ಕುಂತಲ್ಲು ಎನ್ನುವಂತಹ ಒಂದು ಗೀತೆ, ಇದು ಮುರಳಿ ಹಾಗೂ ಭವ್ಯ ಅವರ ಒಂದು ಜೋಡಿಯ ಈ ಒಂದು ಗೀತೆ. ಇದು 1986 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಆಗಿರುವಂತಹ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಲವ್ ಸ್ಟೋರಿ ಎನ್ನುವಂತ ಒಂದು ಚಿತ್ರದ ಗೀತೆ, ನನ್ನ ನಿನ್ನ ಪ್ರೇಮ ಗೀತೆ, ಇದು ಕೆ ಕಲ್ಯಾಣ್ ಬರೆದಿರುವಂತಹ ಒಂದು ಗೀತೆ, ಎಸ್ ಎ ರಾಜ್ಕುಮಾರ್ ಬರೆದಿರುವಂತಹ ಒಂದು ಸಂಗೀತ ನಿರ್ದೇಶನ. ಇದು 2005 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನು ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಶೃಂಗಾರ ಕಾವ್ಯ ಎನ್ನುವಂತಹ ಒಂದು ಚಿತ್ರದ ಗೀತೆ, ಅದುವೇ ಕನ್ನಡ ಗಂಗೆಯಲ್ಲಿ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಹಂಸಲೇಖ ಬರೆದಿರುವಂತಹ ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ಚಿತ್ರಕಥೆ ಬರೆದವರು ಎಸ್ ಮಹೇಂದರ್, ಇದು ರಘುವೀರ್ ಹಾಗೂ ಸಿಂಧು ಅವರ ಒಂದು ಜೋಡಿಯ ಚಿತ್ರ. ಇದು 1993 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಶೃಂಗಾರ ಕಾವ್ಯ ಎನ್ನುವಂತಹ ಒಂದು ಚಿತ್ರದ ಗೀತೆ, ಜೀವನ ಎಲ್ಲವೂ ನೀ ನಾ ಹಾಡುವೆ. ಇದು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಹಂಸಲೇಖ ಬರೆದಿರುವಂತಹ ಒಂದು ಗೀತೆ. ಹಾಗೆ ಸಂಗೀತ ನಿರ್ದೇಶನ ಕೂಡ ಹಂಸಲೇಖ ಅವರಿಂದ. ಇದು ರಘುವೀರ್ ಹಾಗೂ ಸಿಂಧು ಅವರ ಒಂದು ನಟನೆಯ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಸುಂದರವಾದಂತಹ ಗೀತೆಯನ್ನ ಕೇಳಿ ಆನಂದಿಸೋಣ.

ಸ್ನೇಹಿತೀಯ ಶ್ರೋತೃಬಾಂಧವರೇ, ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಮಿಡಿದ ಹೃದಯಗಳು ಚಿತ್ರದ ಒಂದು ಗೀತೆ, ದೇವಲೋಕ ಪ್ರೇಮಲೋಕ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಹಂಸಲೇಖ ಬರೆದಿರುವಂತಹ ಒಂದು ಗೀತೆ. ಇದು ಅಂಬರೀಶ್ ನಿರೋಶ ಹಾಗೂ ಶ್ರುತಿ ಅವರ ಒಂದು ಜೋಡಿಯ ಚಿತ್ರದ ಗೀತೆ. ಇದು 1993 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಆಗಿರುವಂತಹ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಪ್ರೇಮ ಗೀತೆ ಎನ್ನುವಂತಹ ಒಂದು ಚಿತ್ರದ ಗೀತೆ, ಕಡಲಿನ ಅಲೆಗಳ. ಇದು KS ಚಿತ್ರ ಅವರು ಹಾಡಿರುವಂತಹ ಒಂದು ಸುಂದರವಾದಂತಹ ಗೀತೆ. ಇದು ಹಂಸಲೇಖ ಬರೆದಿರುವಂತಹ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ಅಂಬರೀಷ್ ಹಾಗೂ ಜಯಪ್ರದಾ ಅವರ ಒಂದು ಜೋಡಿಯ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಗಂಗಾ ಕಾವೇರಿ ಚಿತ್ರದ ಒಂದು ಗೀತೆ, ಅಂಬರ ಅಂಬರದಾಚೆ ಎನ್ನುವಂಥ ಒಂದು ಗೀತೆಯನ್ನು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಕೆ ಕಲ್ಯಾಣ್ ಬರೆದಿರುವಂತಹ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು 2008 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಿಮಗಾಗಿ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ರೆಡಿಮೇಡ್ ಗಂಡ ಎನ್ನುವಂತಹ ಒಂದು ಚಿತ್ರದ ಗೀತೆ, ನನ್ನ ಪ್ರೀತಿಯ ದೇವಿ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗೀತ ಕಟ್ಟಿ ಅವರು ಹಾಡಿರುವಂತಹ ಒಂದು ಸುಂದರವಾದಂತಹ ಗೀತೆ. ಇದು RN ಜಯ ಗೋಪಾಲ್ ಬರೆದಿರುವಂತಹ ಒಂದು ಗೀತೆ, ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಶಶಿಕುಮಾರ್ ಹಾಗೂ ಮಾಲಾಶ್ರೀ ಅವರ ಒಂದು ಜೋಡಿಯ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅಂದರೆ ಮಲೆನಾಡ ಜನರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ಅದು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಸುಂದರವಾದಂತಹ ಗೀತೆಯನ್ನ ಕೇಳಿ ಆನಂದಿಸೋಣ.

0: ಹೆಂಗಮ್ಮ ಮಲ್ಗೆ ಮಾರು?
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಆಯ್ತಾ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡುಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ 2 ಕನಸು ಎನ್ನುವಂತಹ ಒಂದು ಚಿತ್ರದ ಗೀತೆ, ಎಂದೆಂದು ನಿನ್ನನ್ನು ಮರೆತು. ಡಾಕ್ಟರ್ PB ಶ್ರೀನಿವಾಸ್ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯಶಂಕರ್ ಅವರ ಒಂದು ರಚನೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಕಲ್ಪನಾ ಹಾಗೂ ಮಂಜುಳಾ ಅವರ ಒಂದು ಜೋಡಿಯ ಚಿತ್ರ, ಇದು ಚಿತ್ರಕಥೆ ಬರೆದವರು ದೊರೆ ಭಗವಾನ್. ಇದು 1974 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇಂದ್ರಜಿತ್ ಎನ್ನುವಂತಹ ಒಂದು ಚಿತ್ರದ ಗೀತೆ, ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ BR ಛಾಯಾ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಹಂಸಲೇಖ ಅವರು ಬರೆದಿರುವಂತಹ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ಅಂಬರೀಷ್ ಹಾಗೂ ದೀಪಿಕಾ ಅವರ ಒಂದು ಜೋಡಿಯ ಚಿತ್ರ. ಇದು 1988 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಶರಪಂಜರ ಎನ್ನುವಂತಹ ಒಂದು ಚಿತ್ರದ ಗೀತೆ ಉತ್ತರ ಧ್ರುವ ದಿಂ. ಇದು ಡಾಕ್ಟರ್ ಪಿಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ದಾರ ಬೇಂದ್ರೆ ಅವರ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಗಂಗಾಧರ್ ಹಾಗೂ ಕಲ್ಪನಾ ಅವರ ಒಂದು ಜೋಡಿಯ ಚಿತ್ರ. ಇದು 1971 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗೆ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡು ಹೋಗ್ತೀನಿ ಆಯ್ತಾ?
0: ಓ, ನಿನ್ಗೆ ಇನ್ನು ವಿಷಯನೇ ಗೊತ್ತಿಲ್ಲ ಹಂಗಾರೆ.
1: ಏನು ಏನು ವಿಷಯ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಸಾಕ್ಷಾತ್ಕಾರ ಎನ್ನುವಂತಹ ಒಂದು ಚಿತ್ರದ ಗೀತೆ. ಒಲವೇ ಜೀವನ ಸಾಕ್ಷಾತ್ಕಾರ ಎನ್ನುವಂತಹ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಬಯಲು ದಾರಿ ಎನ್ನುವಂಥ ಒಂದು ಚಿತ್ರದ ಗೀತೆ. ಬಾನಲ್ಲೂ ನೀನೆ, ಭುವಿಯಲ್ಲೂ ನೀನೆ. ಇದು ಎಸ್ ಜಾನಕಮ್ಮ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ, ಜಿ ಉದಯಶಂಕರ್ ಅವರ ಒಂದು ರಚನೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅನಂತನಾಗ್ ಹಾಗೂ ಕಲ್ಪನಾ ಅವರ ಒಂದು ಜೋಡಿಯ ಚಿತ್ರ. ಇದು 1976 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಹೆಂಗಮ್ಮ ಮಲ್ಗೆ ಮಾರು?
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಆಯ್ತಾ ನಿಂತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ?
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನೆ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡುಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೇನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಪೂಜೆಯಲ್ಲಿ ಉಸಿರುಗಟ್ಟಿ ಆಡುವಂತೆ ಮಾಡುತ್ತಾನೆ ಆಡುತ್ತಾನೆ
1: ಮದನ ಕಾಮರಾಜನಂತೆ ಕಾಣುತ್ತಾನೆ ಕರೆಯುತ್ತಾನೆ
0: ಚಿಟ್ಟಗಣ್ಣು ಚದರದಂತೆ ಕಾಡುತ್ತಾನೆ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ರುದ್ರ ವೀರಭದ್ರ ಕೈಲಾಸದಲ್ಲಿ ನೀನು ಸುಭದ್ರ ಸುಭದ್ರ, ನಿನ್ನ ನಂಬಿದ ಭಕ್ತನಿಲ್ಲಿ ಅಭದ್ರ ಅಭದ್ರ ಅಭದ್ರ.
6: ರುದ್ರ ಏ ವೀರಭದ್ರ, ಈ ಅಭದ್ರನ ಕೈಗೆ ಸಿಕ್ಕರೆ ನೀನು ಚಿ

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
2: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿ
4: ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು.
5: ಆಹಾರವೇ ಔಷಧಿ, ಅಡುಗೆ ಮನೆಗೆ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು, ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
6: ನಿಮ್ಮ ಮನೆ ಮನದ ಕೈರುಚಿ.
7: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
8: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು, ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ, ತಪ್ಪದೇ ಕೇಳಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಾವಗೀತೆಯನ್ನು ಕೇಳಲಿದ್ದೀರಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ,
3: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
4: ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

ಅಳವೂರಿದ ಕುರುಬ ಕಟುಕನಾದ ಅಳವೂರಿದ ಕುರುಬ ಕಟುಕನಾದ ಅವನ ಮಜ್ಜುವ ಏನು ಹೊಳಪು ಏನು ಜಾದು.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು, ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನು.

ಕೇಳಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ. ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. 88 ಗಡಿಗಳ ಒಡೆಯ ಬೀರೇಶ್ವರ ಎನ್ನುವಂತಹ ಒಂದು ಗೀತೆಯನ್ನ ಆರ್ ಮಹೇಂದ್ರ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವಂತಹ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ. ಇದುವೇ ತಂಪಾದ ತಂಗಾಳಿಯಲ್ಲಿ ಈ ಒಂದು ಸುಂದರವಾದಂತಹ ಗೀತೆ.

0: ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಇದೀಗ ಸೂರ್ಯ ದೇವರ ಮೇಲಿನ ಒಂದು ಸುಂದರವಾದಂತಹ ಭಕ್ತಿ ಗೀತೆಯನ್ನ ಅದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವಂತ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.
1: ತತೋ ಯುದ್ಧ ಪರಿಶ್ರಾಂತಂ ಸಮರೇ ಚಿಂತಯಾ ಸ್ಥಿತಂ ರಾವಣಂ ಚಾಗ್ರತೋ ದೃಷ್ಟ್ವಾ ಯುದ್ಧಾಯ ತಮವಸ್ಥಿತಂ.

ಸ್ವತ್ರ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಇದೇ ಹಾದಿ ನೀ ಹಿಡಿ, ಇದು ವಿಠಲ ದಾಸರ ಒಂದು ಕೃತಿಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವಂತಹ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
5: ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ನಡಿ ನಡಿ ಮನವೇ ಆ ತಿರುಮಲ ಗಿರಿಗೆ ಎನ್ನುವಂತ ಒಂದು ಸುಂದರವಾದಂತಹ ಭಕ್ತಿ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವಂತಹ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಸ್ತೋತ್ರ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ವೇದ ವಂದಿತ ಆದಿ ಪೂಜಿತ ಎನ್ನುವಂತಹ ಒಂದು ಸುಂದರವಾದಂತಹ ಭಕ್ತಿ ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆಯನ್ನ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಶ್ರೀಶಂಖ ಚಕ್ರಧರ ಎನ್ನುವಂಥ ಒಂದು ಸುಂದರವಾದಂಥ ಗೀತೆ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವಂಥ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.